ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 21ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 11ನೇ ತಾರೀಕು ಗುರುವಾರ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 677 ಕಿಲೋ ಹರ್ಟ್ಸ್ ಮತ್ತು FM 103.5 ಹಾಗೂ 101.4 ಮೆಗಾ ಹರ್ಟ್ಸ್. ಈಗ ವೇಳೆ 5:58:40. ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಆತ್ಮವಿಶ್ವಾಸ, ಭಕ್ತಿ, ಶ್ರೇಷ್ಠತೆ, ಒಳ್ಳೆಯ ಉದ್ದೇಶವಿದ್ದರೆ ದೇವರು ಕೂಡ ನಮ್ಮ ಕಡೆ ಇದ್ದು ನಾವು ಮಾಡುವ ಕಾರ್ಯವನ್ನು ಗೆಲ್ಲಿಸುತ್ತಾನೆ. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಬೆಳಗಿನ ಶುಭೋದಯ.

ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:35 ಕರುಣಾಳು ಬಾಬಿಳಕೆ. ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕಜ್ಜಗಿ, ನಿರ್ಮಾಣ SR ಭಟ್. 6:40 ನೇಗಿಲ ಮಿಡಿತ. ಬಾಳೆ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು, ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಶೃಂಗೇರಿಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂಜೀವ ಸಕಾತಿಮಠ್. 6:45 ಹೆಲ್ತ್ ಹಿಂಟ್ಸ್, ಆರೋಗ್ಯ ಸೂತ್ರ. ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶಮಿತಾ. 6:50 ಸುದ್ದಿ ಮಿಂಚು, 7:30 ಭಾವಗೀತೆಗಳು, 7:45 ಚಿತ್ರಗೀತೆಗಳು.

8:30 ಸಾಮಾಜಿಕ ಹೋರಾಟಗಾರರಾಗಿ ಸಾಹಿತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶ್ರೀಯುತ ಕತ್ತಿಗೆ ಬಿ ಚನ್ನಪ್ಪ ಅವರೊಂದಿಗೆ ಸಂವಾದದ ಕಾರ್ಯಕ್ರಮ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀಯುತ ಎಸ್ ಆರ್ ಭಟ್ ಅವರು. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. 10:00 ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ 9:08157260. 11:00 ಚೈತ್ರವನ ಕಾವ್ಯವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ಕುವೆಂಪು ವಿರಚಿತ ಶ್ರೀ ರಾಮಾಯಣಂ ದರ್ಶನಂ ಕಾವ್ಯದ ಅಯೋಧ್ಯ ಸಂಪುಟದಲ್ಲಿ ಕವಿಕೃತ ದರ್ಶನಂ ಈ ಭಾಗದ ವಾಚನವನ್ನು ಮಾಡುತ್ತಾರೆ ಶ್ರೀಯುತ ಎಂ ಎಸ್ ಅನಂತನಾರಾಯಣ. ವ್ಯಾಖ್ಯಾನ ಶ್ರೀಯುತ ಎಚ್ ಎಸ್ ಗೋಪಾಲ್. 11:30 ಸೇವಾ ಮಾಹಿತಿ, 11:35 ಭಾವಗೀತೆ, 11:45 ಜನಪದ ಸಂಗೀತ. ಭದ್ರಾವತಿ ತಾಲೂಕು ಅತ್ತಿಗುಂದದ ಶ್ರೀಮತಿ ಎಚ್ ಎಂ ನೇತ್ರಾವತಿ ಮತ್ತು ಸಂಗಡಿಗರಿಂದ ಬಾಣಂತಿ ಪದಗಳು. 1:20 ಚಿತ್ರಗೀತೆ, 2:40 ಭಾವಗೀತೆ, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆ. ಇನ್ನು 6:51 ಕೃಷಿರಂಗ ಕಿಸರ್ವಾಣಿ. ಜೀತ ಪದ್ಧತಿ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ, ಈ ಬಗ್ಗೆ ಮಾಹಿತಿ. ರಾತ್ರಿ 7:45 ಹಿಂದಿ ಚಿತ್ರಗೀತೆ, 8:00 ಹಾಗೂ ರಾತ್ರಿ 10:00 ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:30 ಚಿಂತನ ಡಾಕ್ಟರ್ ಎನ್ ಎಂ ಗಿರಿಜಾಪತಿ ಅವರಿಂದ. 12:00 ಪ್ರದೇಶ ಸಮಾಚಾರ. 12:50 ವನಿತಾ ವಿಹಾರ. ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಪಶ್ಚಾತ್ತಾಪ. ನಂತರ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಭಾವಗೀತೆ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಇನ್ನು 6:30 ಜಿಲ್ಲಾ ವಾರ್ತಾಪತ್ರ. ರಾತ್ರಿ 9:30 ನಾಟಕ ಅವನ ಪ್ರೇಮ, ಮೂಲಕತೆ ವಾಣಿ, ಬಾನುಲಿಗೆ ಪ್ರಸ್ತುತಪಡಿಸುವವರು ಎಚ್ ಎಸ್ ಪಾರ್ವತಿ. ಇನ್ನು ರಾತ್ರಿ 10:30 ಕೇಂದ್ರ ಸರ್ಕಾರದ 12 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಹಿತಿ ಮತ್ತು ತಂತ್ರಜ್ಞಾನ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಸಮಯ 6:35. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ.

ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುವರಿಗೆಲ್ಲ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತಾರಾಧನಕ್ಕೆ ಆತ್ಮೀಯವಾದ ಸ್ವಾಗತ. ಹಾವೇರಿ ಜಿಲ್ಲೆ ಹಿರೇಕೆರೂರು ಅಂಬಲೂರಿನಲ್ಲಿ ಬಸವರಸ ಹಾಗೂ ಕುಂಬಾರ ಮಾಳೆ ದಂಪತಿಗಳಿಗೆ ಶಿವನ ಅನುಗ್ರಹದಿಂದ ಈ ಮಗು ಹುಟ್ಟುತ್ತೆ. ಈತನನ್ನು ತಂದೆ ತಾಯಿ ಪುಷ್ಪದತ್ತ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಬಾಲ್ಯದಲ್ಲಿಯೇ ಅಗಾಧವಾದ ಪಾಂಡಿತ್ಯವನ್ನು ಪಡೆದಿದ್ದ ಪುಷ್ಪದತ್ತ. ಮುಂದೇನಾಗುತ್ತೆ ಆಮೇಲೆ ನೋಡೋಣಂತೆ. ಇನ್ನು ಗೀತಾರಾಧನ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳೋಣ. ಸೌಮ್ಯ ಹಾಗೂ ಪದ್ಮಶ್ರೀ ಅವರ ಧ್ವನಿಗಳಲ್ಲಿ ಒಂದು ಭಕ್ತಿ ರಚನೆ, ಜಯದೇವ ಜಯದೇವ ಜಯಶ್ರೀ ಗುರುವರರೇ.

ಪುಷ್ಪದತ್ತ ವಯಸ್ಸಿಗೆ ಬರ್ತಿದ್ದ ಹಾಗೇನೆ ಲೌಕಿಕ ಜೀವನವನ್ನು ತ್ಯಜಿಸ್ತಾನೆ. ಪುಣ್ಯಕ್ಷೇತ್ರಗಳನ್ನು ಗುರುಮಠಗಳನ್ನು ಭೇಟಿ ಮಾಡಿ ಜ್ಞಾನಾರ್ಜನೆಯಲ್ಲಿ ತೊಡಗ್ತಾನೆ. ಶಾಸ್ತ್ರಗಳ ಜ್ಞಾನ ಭಂಡಾರವಾದ ಪುಷ್ಪದತ್ತ ತ್ರಿಪದಿಗಳನ್ನು ರಚಿಸೋಕೆ ಆರಂಭ ಮಾಡ್ತಾನೆ. ಒಂದೊಂದು ತ್ರಿಪದಿ ಆತನ ಜ್ಞಾನದ ಪ್ರತೀಕವಾಗಿರುತ್ತೆ. ಗೀತಾರಾಧನ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ.

ತ್ರಿಪದಿಗಳನ್ನು ಬರಿತಾ ಬರಿತಾ ಜ್ಞಾನ ತುಂಬುವ ಸಾಧಕನಾಗಿ ರೂಪುಗೊಳ್ತಾನೆ ಪುಷ್ಪದತ್ತ. ಕಾಲಕ್ರಮೇಣ ಸರ್ವಜ್ಞ ಅನ್ನೋ ಹೆಸರಿನಿಂದ ಪ್ರಖ್ಯಾತನಾಗ್ತಾನೆ. ಸಾವಿರಾರು ತ್ರಿಪದಿಗಳನ್ನು ಬರೆದಂತಹ ಸರ್ವಜ್ಞ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸ್ತಾನೆ. ಮೂರ್ಖಂಗೆ ಬುದ್ಧಿಯನ್ನು ನೂರ್ಕಾಲ ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳಿ ಒಂದು ತ್ರಿಪದಿ ಆದರೆ, ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊಂದಿರಲು, ಇಚ್ಛೆಯ ನರಿತು ನಡೆವಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ ಅಂತ ಹೇಳಿ ಮತ್ತೊಂದು ಸರ್ವಜ್ಞಂದು ವಚನ. ಈ ತರಹದನ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ವೀರೇಶ್ ಬೆಳಗಲಪೇಟೆ ಅವರ ರಚನೆ, ನಿರ್ಗುಣ ಶ್ರೀಪಾದ ಹಾಡಿದ್ದಾರೆ ಕೆ ಯುವರಾಜ್ ಹಾಗೂ ಸಂಗಡಿಗರು.

ಸಾಲವನ್ನು ಕೊಂಬಾಗ ಹಾಲೋಕರು ಉಂಡಂತೆ, ಸಾಲಿಗನು ಬಂದು ಕೇಳುವಾಗ ಕಿಬ್ಬದೆಯ ಕೀಲು ಮುರಿದಂತೆ ಅನ್ನೋದು ಸರ್ವಜ್ಞನ ಇನ್ನೊಂದು ತ್ರಿಪದಿ. ಹೀಗೆ ಸಾವಿರಾರು ತ್ರಿಪದಿಗಳನ್ನು ಬರೆದು ಬರೆದು ಬರೆದು ಜನರ ಓರೆ ಕೊರೆಗಳನ್ನು ತಿದ್ದೋದಕ್ಕೆ ಪ್ರಯತ್ನ ಪಟ್ಟವರು ಸರ್ವಜ್ಞ ಕವಿ. ಕವಿಯಾಗಿ, ವಾಸ್ತವವಾದಿಯಾಗಿ, ತತ್ವಜ್ಞಾನಿಯಾಗಿ, ವಿರಾಗಿಯಾಗಿ ಬದುಕನ್ನು ನಡೆಸಿದಂತಹ ಸರ್ವಜ್ಞರನ್ನು ಸ್ಮರಿಸ್ಕೊಳ್ತಾ ಇಂದಿನ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ.

ಆತ್ಮೀಯ ಕೇಳಿದ್ರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಸಾಮಾಜಿಕ ಹೋರಾಟಗಾರರಾಗಿ ಸಾಹಿತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶ್ರೀಯುತ ಕತ್ತಿಗೆ ಬಿ ಚನ್ನಪ್ಪ ಅವರೊಂದಿಗೆ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀಯುತ ಎಸ್ ಆರ್ ಭಟ್ ಅವರು. 9:05 ಪ್ರಸಾರ ಆಗ್ತಾ ಇದೆ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಎಂದಿನಂತೆ ಇವತ್ತು ಗುರುವಾರ, ಆದ್ದರಿಂದ ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9485720200. ಸಮಯ 6:30. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ

0: ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರ ಅರ್ಥ, ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35:35. ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿಯ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ.
4: ನನ್ನ ತಂದೆ 35 ಸರ್ಕಾರಿ ನೌಕರಿಯಲ್ಲಿದ್ದವರು, ಅತ್ಯಂತ ಸಾಮಾನ್ಯ ಹುದ್ದೆಯಲ್ಲೇ ಸೇರಿ ಕೊನೆಗೆ ಆ ಇಲಾಖೆ ಅತ್ಯುನ್ನತ ಸ್ಥಾನಕ್ಕೆ ಏರಿದಂಥವ್ರು. ಅವರಿಗೆ ಕೆಲಸ ಅಂತ ಅನಿಸ್ಲೇ ಇಲ್ಲ, ವೃತ ಅದು. ಯಾರ ಮುಲಾಜಿಗೊಳಗಾದವರಲ್ಲ, ಸದಾ ಪ್ರಾಮಾಣಿಕ ದುಡಿತ, ನೇರ ನಿಷ್ಠುರ ಮಾತು. ಇಷ್ಟು ಸಾಕಲ್ಲ ಜನರಿಗೆ ಕೋಪ ಬರೆಸೋದಕ್ಕೆ. ನನ್ನ ನೆನಪಿದೆ ಇತ್ತೀಚೆಗೆ ಆದಂಥ ಘಟನೆ. ನಾನು ಬಾಗಲಕೋಟೆಗೆ ಒಂದು ಕಡೆ ಹೋದಾಗ ಒಬ್ಬರು ಹಿರಿಯರು ಬಂದು ನನಗೆ ಕೇಳಿದರು, ಕರ್ಜಿಗೆ ಅವರು ಅಂತೊಬ್ಬರು ಅಗ್ರಿಕಲ್ಚರ್ ಆಫೀಸರ್ ಇದ್ದರಲ್ಲ, ನಿಮಗೆ ಏನಾಗಬೇಕು ಅಂತ ಕೇಳಿದರು. ನಾನು ಅವ್ರ ಮಗ ಅಂತ ಹೇಳಿದೆ. ಹಿರಿಯರು ತಕ್ಷಣ ನಮಸ್ಕಾರ ಮಾಡಿದರು. ಸರ್, ಅಂತ ಸಾಹೇಬರು ನೋಡಲಿಲ್ಲ ಸರ್ ಇದುವರೆಗೂ, ನಾವು ಅಷ್ಟು ಪ್ರಾಮಾಣಿಕ ಇದ್ದವ್ರು ನೋಡಲಿಲ್ಲ. ಏನಾಯಿತು? ಅವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು ಸರ್, ಬಾಗಲಕೋಟೆಗೆ ಬಂದಿದ್ದರು, ಪ್ರವಾಸಿ ಬಂಗ್ಲೆಯಲ್ಲಿ ಇರೋರು. ಯಾವತ್ತೂ ಅವ್ರು ಬಂದರೆ ಅವ್ರ ವಸತಿ ಊಟದ ಬಿಲ್ಲನ್ನು ತಾವೇ ಚುಕ್ತಾ ಮಾಡೋರು. ನಾವು ಎಷ್ಟೋ ಒತ್ತಾಯ ಮಾಡಿದ್ರು ಕೇಳ್ತಿರ್ಲಿಲ್ಲ.

0: ಒಂದು ಸಲ ಅವ್ರಿಗೆ ಬೆಳಗಾವಕ್ಕೆ ಬೇಗ ಹೋಗಬೇಕಾಗಿದೆ, ವಿಮಾನ ಹಿಡಿಬೇಕಾಗಿದೆ, ಬಾಗಲಕೋಟೆಯಿಂದ ಹೊರಟರು, ಯಾರೊಬ್ಬರು ಅಧಿಕಾರಿ ದೂಟದ ಬಿಲ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಅಂತ ಕೇಳಿದ್ರು ಹೇಳಲಿಲ್ಲ. ಮೂರ್ನಾಲ್ಕು ದಿನ ಕೊಟ್ಟಿದ್ದಾರೆ ಅಂತಾಯ್ತು. ಇವರು ವಾಪಸ್ಸು ಅವಸರ ಇತ್ತಲ್ಲ ಹೋಗ್ಬಿಟ್ರು. ಮುಂದೆ ಬಂದು ಆ ಅಧಿಕಾರಿಗೆ ಒಂದು ಮನಿ ಆರ್ಡರ್ ಮಾಡಿದ್ದಾರೆ. ತ ಗಮನಿಸ್ಬೇಕು, ಆಗಿನ ಕಾಲದ ಮಾತಿತ್ತು. 5 ರೂಪಾಯಿ ಮನಿ ಆರ್ಡರ್ ಮಾಡಿದ್ದಾರೆ. ತೆಳಗ್ ಬರೆದಿದ್ದಾರೆ ಅದರೊಳಗೆ, ನನ್ನ ಊಟದ ಖರ್ಚು 1 ರೂಪಾಯಿ 12 ಅಣೆ, ಮುಂದೆ 3 ರೂಪಾಯಿ 4 ಅಣೆ ಇದೆಯಲ್ಲ, ನಾನು ಅವತ್ತೇ ನಿಮಗೆ ಹಣ ಕೊಡದೇ ಇದ್ದದ್ದಕ್ಕೆ ನಾನೇ ವಿಧಿಸ್ಕೊಂಡಂಥ ದಂಡ, ಅದನ್ನೆಲ್ಲಾದರೂ ದೇವಸ್ಥಾನಕ್ಕಾದರೂ ಹಾಕಿ ಏನಾದರೂ ಮಾಡಿ. ಆ ನಂತರ ಯಾರೂ ಇವರ ಮೇಲೆ ಖರ್ಚು ಮಾಡೋ ಧೈರ್ಯ ತೋರಿಸ್ತಿಲ್ಲ. ತಂದೆ ನಿವೃತ್ತರಾದರು. ಅಲ್ಲಿವರೆಗೂ ಮನೆ ಆಗಲಿ ಸೈಟ್ ಆಗಲಿ ಇರಲಿಲ್ಲ, ಇರಲಿಲ್ಲ ಅಂತ ದುಃಖನೂ ನಮಗಿರಲಿಲ್ಲ. ಇರೋದ್ರಲ್ಲಿ ಚೆನ್ನಾಗಿ ನಗ್ತಾ ಬದುಕೋದನ್ನು ನಾವು ಹಿರಿಯರಿಂದ ಕಲ್ತಿದ್ವಿ. ನಿವೃತ್ತಿ ಆದಮೇಲೆ ಬಂದ ಹಣ ಬರ್ತದಲ್ಲ, ಊರು ಹೊರಗೆ ಯಾವುದೂ ಸೌಲಭ್ಯ ಇರದಂಥ ಒಂದು ಗ್ರಾಮದಲ್ಲಿ ಒಂದು ಸ್ಥಳ ತಗೊಂಡು ಮನೆ ಕಟ್ಸ್ಕೊಂಡು, ಪುಟ್ಟ ಮನೆ, ಅಷ್ಟು ದುಡ್ಡಿಗೆ ಅಲ್ಲೇ ಸಿಗುತ್ತಾನೆ. ಇವತ್ತಿಗಾದರೂ ಅಲ್ಲೇ ಅದೇ ಮನೆಯಲ್ಲೇ ಇದ್ದೀವಿ ನಾವು ಚೆನ್ನಾಗಿ. ಮುಂದೆ ನಮ್ಮ ತಂದೆ ರಿಟೈರ್ ಆದಮೇಲೆ 4-5 ವರ್ಷದ ನಂತರ ತಂದೆ ಕೆಳಗೆ ಕೈ ಕೆಳಗೆ ಕೆಲಸ ಮಾಡಿ ಅವ್ರ ಸ್ಥಾನವನ್ನು ಪಡೆದಂಥ ಅಧಿಕಾರಿ ಒಬ್ಬರು ತಮ್ಮ ಮಗಳ ಮದುವೆಗೆ ಅಂತ ಕರೆಯೋಕೆ ಬಂದರು ನಮ್ಮ ಮನೆಗೆ. ಬಹುಶಃ ನಮ್ಮ ಊರು ಹೊರಗಿನ ಮನೆ ಹುಡ್ಕೋದು ಸುಸ್ತಾಗಿರ್ಬೇಕು ಅವರಿಗೆ. ದಡ ಮಾಡಿಸ್ಕೊಡ್ಮೇಲೆ ಅಧಿಕಾರಿ ಹೇಳಿದರು, ಏನು ಸರ್ ಮನೆ ದೂರ ಕುಗ್ರಾಮದಲ್ಲಿ ಮಾಡಿದ್ದೀರಿ, ಏನೇನು ಅನುಕೂಲ ಇಲ್ಲ, ರಸ್ತೆ ಇಲ್ಲ, ಒಂದು ಒಳ್ಳೆ ಮನೇನ ರಾಜಾಜಿನಗರದಲ್ಲೋ ಜಯನಗರದಲ್ಲೋ ತೊಗೋಬಾರ್ದೆ ಅಂದರು. ನಮ್ಮ ತಂದೆ, ಹೌದಪ್ಪ ಅದೆಲ್ಲ ಸರಿ, ಆದರೆ ಅಲ್ಲಿ ಮನೆ ತೊಗೊಳ್ಳೋಷ್ಟು ನನ್ನ ಹಣ ನನ್ನ ಇಲ್ಲಲ್ಲ, ನನ್ನ ಕಡೆ ಇಲ್ಲ ಅಂದರು. ಆ ಮಾತನ್ನು ಕೇಳಿ ಅಧಿಕಾರಿ ಜೋರಾಗಿ ನಕ್ರು, ಸರ್ ಏನು ಹೇಳ್ತೀರಿ ಸರ್, ನೀವು ಮನಸ್ಸು ಮಾಡಿದರೆ ಏನು ಕಷ್ಟ ಸರ್, ಎಂಥ ಒಳ್ಳೆ ಸ್ಥಾನದಲ್ಲಿದ್ದಿರಿ, ಹೆಚ್ಚು ಬೇಡ, ಒಂದು 2 ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ತೊಗೊಂಡಿದ್ರು ಸಾಕಾಗಿತ್ತು, 3-4 ಮನೆ ಮಾಡ್ಕೋಬೋದಾಗಿತ್ತು ಅಂದರು. ನಾನು ಅಲ್ಲೇ ಕೂತವನು, ನಮ್ಮ ತಂದೆ ಏನು ಹೇಳ್ತಾರೆ ಈ ಮಾತಿಗೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದೆ. ಅವರು ಎಷ್ಟು ಸುಲಭವಾಗಿ ಅನಾಯಾಸವಾಗಿ ಏನೂ ಚಿಂತೆ ಮಾಡದೆ ಥಟ್ ಅಂತ ಹೇಳಿಬಿಟ್ರು, ಹೌದಪ್ಪ ಹೌದಪ್ಪ, ನಾನು ಮನಸ್ಸು ಮಾಡಿದರೆ ಬೇಕಾದಷ್ಟು ಹಣ ಗಳಿಸ್ಬೋದಾಗಿತ್ತು, ಆದರೆ ನನ್ನ ಮಗ ಹುಚ್ಚ ಆಗ್ತಿದ್ದ ಅಂದರು. ಅಧಿಕಾರಿ ತೆರೆದ ಬಾಯಿ ಮುಚ್ಚಲಿಲ್ಲ. ಎಷ್ಟು ಸತ್ವ ಇದೆ ಗೊತ್ತಾ ಮಾತಲ್ಲಿ, ಅನ್ಯಾಯವಾಗಿ ಗಳಿಸಿದಂಥ ಹಣ ಜೀರ್ಣವಾಗದಂಥ ಋಣಶೇಷ ಅದು. ಯಾರಾದರೂ ಲಂಚ ಕೊಡುವಾಗ ಪ್ರೀತಿ ಅಂತ ಕೊಡ್ತಾರ, ಒಳ್ಳೇದಾಗಲಿ ಅಂತ ಕೊಡ್ತಾರ, ಹಾಳಾಗಿ ಹೋಗಲಿ ಅವನು ಅಂತ ಕೊಡೋದು, ಶಾಪ ಹಾಕಿ ಕೊಡ್ತಾರೆ, ಅದು ಹೇಗೆ ಒಳ್ಳೇದು ಮಾಡುತ್ತೆ? ಇವತ್ತಿನ ದಿನದಲ್ಲಿ ಪರಿಶ್ರಮದಿಂದ ಬಂದ ಹಣನೇ ನಮ್ಗೆ ದಕ್ಕೋದು ಕಷ್ಟವಾಗಿರುವಾಗ ಈ ದಿನಗಳಲ್ಲಿ ಶಾಪದ ಹಣ ಹೇಗೆ ಒಳ್ಳೇದು ಮಾಡಿದ್ದು ಸ್ವಾಮಿ? ಒಂದು ಮಾತು ನೆನಪಿಡ್ಬೇಕು, ನಮ್ಮ ತಂದೆ ಹೇಳಿದ್ರೊಳಗೆ ನನಗುಳಿದಿದೆ ಮನಸ್ಸಲ್ಲಿ, ನಾವು ಮಾಡಿದ ಅಪರಾಧಗಳಿಗೆ ನಮ್ಮ ಮಕ್ಕಳು ಬೆಲೆಯನ್ನು ತೆರಬೇಕಾಗ್ತದೆ ಅನ್ನೋದು. ನಾನು ತಪ್ಪು ಮಾಡಿಬಿಡ್ತೇನೆ, ಶಿಕ್ಷೆ ನನ್ನ ಮಕ್ಕಳಿಗೆ ಬರ್ಬೋದು, ಈ ನನ್ನ ತಂದೆಯ ಮೌಲ್ಯ ಚಿಂತನೆ ಇದೆಯಲ್ಲ ನನಗೆ ಸರಿ ಅಂತ ಅನಿಸುತ್ತೆ. ನಮ್ಮ ದುರಾಸೆ ನಾವು ಮಾಡುವಂಥ ಅಪರಾಧಗಳು ನಮ್ಮ ಮಕ್ಕಳಿಗೆ ಶಾಪ ಆಗದಿರಲಿ, ಹಾಗಾಗದ ಹಾಗೆ ನೋಡ್ಕೊಳ್ಳೋಣ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಸಮಯ 6:45 ಈಗ ನೇಗಿಲ ಮಿಡಿತ. ಬಾಳೆ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಶೃಂಗೇರಿಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂಜೀವ ಸಕಾತಿಮಠ್ ಅವರು.
4: ಆತ್ಮೀಯ ರೈತ ಬಾಂಧವರೇ, ಇಂದು ನಾನು ಡಾಕ್ಟರ್ ಸಂಜೀವ್ ಜಕಾತಿಮಠ್, ಸಸ್ಯರೋಗಶಾಸ್ತ್ರಜ್ಞ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿ. ತಮಗೆ ಬಾಳೆಯಲ್ಲಿ ಬರುವಂತಹ ಪ್ರಮುಖ ಒಂದು ರೋಗ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ಬಾಳೆಯಲ್ಲಿ ಬರುವಂತಹ ಒಂದು ಸಿಗಾಟಕ ಎಲೆ ಚುಕ್ಕಿ ರೋಗ, ಇನ್ನೊಂದು ಬಂಚಿಟಾಪ್ ಎಂಬ ಒಂದು ನಂಜಾನು ರೋಗ. ಸಿಗಾಟಕ ಎಲೆ ಚುಕ್ಕಿ ರೋಗವು ಮೊದಲ ಬಾರಿಗೆ 1902 ಜಾವ ಎಂಬ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತೆ. ನಂತರ ಈ ರೋಗವು ಫಿಜಿಯಲ್ಲಿ ಸಿಗಾಟಕ ವ್ಯಾಲಿ ಎಂಬ ಪ್ರದೇಶದಲ್ಲಿ 1913 ಅತಿ ಹೆಚ್ಚಾಗಿ ಕಾಣಿಸಿಕೊಂಡಿತ್ತು. ಈ ರೋಗವು ಮುಖ್ಯವಾಗಿ ಮೈಕ್ರೋಸ್ಪರೆಲ್ಲಾ ಮ್ಯೂಜಿಕೊಲ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಇದು ಒಂದು ಶಿಲೀಂಧ್ರ ರೋಗ, ಇದು ದುಂಡಾನು ಅಲ್ಲ, ವೈರಸ್ ಅಲ್ಲ. ಎಲೆ ಚುಕ್ಕಿ ಅನ್ನೋದು, ಸಿಗಾಟಕ ಎಲೆ ಚುಕ್ಕಿ ಅನ್ನೋದು ಒಂದು ಶಿಲೀಂಧ್ರ ರೋಗ. ರೋಗದ ಲಕ್ಷಣಗಳು ಹೇಗೆ ಇರ್ತಾವಂತಂದ್ರೆ, ಮೊದಲಿಗೆ ಹಳದಿ ಚುಕ್ಕೆಗಳು ಅಥವಾ ಉದ್ದನೆಯ ಗೆರೆಗಳು ಎಲೆಗಳ ನರಗಳ ಮಧ್ಯದಲ್ಲಿ ಎಲೆಯ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡು ಆಮೇಲೆ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಆರಂಭದಲ್ಲಿ ಏನಾಗುತ್ತೆ, ಉದ್ದನೆಯ ಗೆರೆಗಳು ಎಲೆಗಳ ನರಗಳ ಮಧ್ಯಭಾಗದಲ್ಲಿ ಕಂಡುಕೊಂಡು ನಂತರ ಅವು ಕಂದು ಬಣ್ಣಕ್ಕೆ ತಿರುಗುತ್ತವೆ. ನಂತರ ಕಪ್ಪನೆಯ ಚುಕ್ಕೆಗಳಾಗಿ ಮಾರ್ಪಟ್ಟು ಈ ಚುಕ್ಕೆಗಳು ವಿಶಾಲವಾಗಿ ಉದ್ದನೆಯಾದ ಅಥವಾ ಮೊಟ್ಟೆಯಾಕಾರದ ಚುಕ್ಕೆಗಳಾಗುತ್ತವೆ. ನಂತರ ಚುಕ್ಕೆಯು ಅಂಚು ಹಳದಿ ಬಣ್ಣದಿಂದ ಕೂಡಿರುತ್ತದೆ. ಈ ರೋಗದ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ರೋಗದ ತೀವ್ರತೆ ಹೆಚ್ಚಾಗಿ ಶೀಘ್ರವಾಗಿ ಎಲೆಗಳು ಜೋತು ಬೀಳಲು ಪ್ರಾರಂಭಿಸುತ್ತವೆ. ಯಾವಾಗ ರೋಗದ ತೀವ್ರತೆ ಹೆಚ್ಚಾಗುತ್ತೆ, ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಎಂಟೈರ್ ಒಂದು ಎಲೆಯು ಕೂಡ ಒಣಗೋಗ್ಬಿಟ್ಟು ಜೋತು ಬೀಳಲು ಪ್ರಾರಂಭವಾಗುತ್ತವೆ. ಸಾಮಾನ್ಯವಾಗಿ ನಿಶಕ್ತ ಗಿಡಗಳು ಬೇಗನೆ ರೋಗಕ್ಕೆ ತುತ್ತಾಗುತ್ತವೆ. ಯಾವ ಒಂದು ಬಾಳೆ ಗಿಡದಲ್ಲಿ ರೋಗದ ಒಂದು ಏನು ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರುತ್ತಲ್ಲ, ಅಂತಹ ಗಿಡಗಳಲ್ಲಿ ಅವು ರೋಗದ ತೀವ್ರತೆಗೆ ಬೇಗನೆ ತುತ್ತಾಗಿ ನಂತರ ಅವು ಸತ್ತು ಹೋಗುತ್ತವೆ. ಇದನ್ನ ಹೇಗೆ ನಿರ್ವಹಣೆ ಮಾಡ್ಬೇಕಂತೇಳಿ ಹೇಳ್ತೀನಿ. ಮೊದಲನೇದಾಗಿ, ನೀರು ಚೆನ್ನಾಗಿ ಬಸಿದು ಹೋಗುವ ಮಣ್ಣಿನಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕು. ನಾಟಿ ಮಾಡೋದಕ್ಕಿಂತ ಮುಂಚೆ ಮಣ್ಣು ಹೇಗಿದೆ ಅಂತೇಳಿ ನಾವು ಅರ್ಥ ಮಾಡಬೇಕು. ನೀರು ಚೆನ್ನಾಗಿ ಬಸಿದು ಹೋಗುವ ಮಣ್ಣು, ಅಂತ ಮಣ್ಣನ್ನು ನೀವು ಬಳಕೆ ಮಾಡಬೇಕಾಗುತ್ತೆ. ಶಿಫಾರಸು ಮಾಡಿದ ಅಂತರದಲ್ಲಿ ಬಾಳೆಕಂದುಗಳನ್ನು ನಾಟಿ ಮಾಡಬೇಕು. ಒಂದು ಶಿಫಾರಸು ಮಾಡಿದ ಒಂದು ಅಂತರ ಇರುತ್ತೆ, ಆ ಅಂತರದಲ್ಲಿ ಬಾಳೆಗಳನ್ನ ನೀವು ಕಂದುಗಳನ್ನು ನಾಟಿ ಮಾಡಬೇಕು. ರೋಗಕ್ಕೆ ತುತ್ತಾಗಿ ಒಣಗಿದ ಎಲೆಗಳನ್ನು ಅಥವಾ 2-3 ತಿಂಗಳಿಗೊಮ್ಮೆ ಕೊಯ್ದು ಹಾಕುವುದು ಮತ್ತು ಕೆಳಗೆ ಬಿದ್ದಂತ ಎಲೆಗಳನ್ನು ಆಯ್ದು ನಾಶಪಡಿಸಬೇಕು. ಯಾಕೋ ರೋಗಾಣುಗಳು ಅಲ್ಲಿ ಜೀವಂತವಾಗಿರುವುದರಿಂದ ಬಿದ್ದಂತ ಎಲೆಗಳನ್ನು ಆರಿಸಿಬಿಟ್ಟು ಅವುಗಳನ್ನ ನಾಶಪಡಿಸಬೇಕು. ಎಲೆ ಚುಕ್ಕೆ ರೋಗದ ಹತೋಟಿಗಾಗಿ 1 ಮಿಲಿ ಪ್ರೊಪಿಕೆನಾಜೋಲ್ 25 EC ಅಥವಾ 2 ಗ್ರಾಂ ಥಯೋಫಿನೆಟ್ ಮಿಥೈಲ್ 70% WP ಅಥವಾ 2.5 ಗ್ರಾಂ ಟ್ರೈಸೈಕ್ಲಾಜೋಲ್ 18% ಮತ್ತು ಮ್ಯಾಂಕೋಜಬ್ 62% WP ಅಥವಾ 1 ಗ್ರಾಂ ಹೆಕ್ಸಾಕೆನಾಜೋಲ್ ಪ್ಲಸ್ ಟ್ರೈಸೈಕ್ಲಾಜೋಲ್ 45% WP ಒಂದು ಕಾಂಬಿ ಪ್ರಾಡಕ್ಟ್ ಇರುತ್ತೆ ಅಥವಾ 1.75 ಲೀಟರ್ ಪೈರಾಕ್ಸಿ ಸ್ಟ್ರಾಬಿನ್ 133 ಪ್ಲಸ್ ಎಪಾಕ್ಸಿ ಕೊನಾಜೋಲ್ 50 SC ಮತ್ತು ಇಂಟ್ರಾನ್ ಎ ಅಂಟು 0.4 ಮಿಲಿ ಇನ್ನು ಪ್ರತಿ ಲೀಟರ್ ಬೆರೆಸಿ 15 ದಿನ ನಂತರದಲ್ಲಿ ನೀವು ಸಿಂಪರಣೆ ಮಾಡಬೇಕು. ಇದರಲ್ಲಿ ಹಲವಾರು ಶಿಲೀಂಧ್ರನಾಶಕಗಳು ಬರ್ತವೆ, ಅದರಲ್ಲಿ ಮುಖ್ಯವಾಗಿ ನಿಮಗೆ ಹೆಕ್ಸಾಕೆನಾಜೋಲ್ ಒಂದು ಸಿಗುತ್ತೆ, ಅದನ್ನು ನೀವು 1-2 ml ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಬಹುದು ಅಥವಾ ಹೆಕ್ಸಾಕೆನಾಜೋಲ್ ಕಾಂಬಿನೇಷನ್ ಪ್ರಾಡಕ್ಟ್ ಬರ್ತವೆ ಅವುಗಳನ್ನು ಕೂಡ ನೀವು ಬಳಕೆ ಮಾಡ್ಕೋಬಹುದು. ರೋಗ ಸಂಯುಷ್ಟಿತ ತಳಿಗಳಾದ ಸಕ್ಕರೆ ಬಾಳೆ ಅಥವಾ ಏಲಕ್ಕಿ ಬಾಳೆಯನ್ನು ಹೆಚ್ಚಾಗಿ ರೋಗ ಬರುವಂತಹ ಒಂದು ಪ್ರದೇಶದಲ್ಲಿ ಬೆಳೆಯುವುದರಿಂದ ಉತ್ತಮ ಇಳುವರಿಯನ್ನು ಪಡೆಯಬಹುದು. ಎರಡನೇದಾಗಿ, ಬನಾನ ಬಂಚಿಟಾಪ್ ನಂಜಾನು ರೋಗ. ಈ ರೋಗವು ಬಂಚಿಟಾಪ್ ನಂಜಾನುವಿನಿಂದ ಬರುತ್ತಿದ್ದು ಪೆಂಟಾಲೋನಿಯಾ ನಿಗ್ರೋನರೋಸೋ ಎಂಬ ಒಂದು ಕೀಟ ಬರುತ್ತೆ, ಅದರ ಮುಖಾಂತರ ಹರಡುತ್ತೆ. ರೋಗದ ಲಕ್ಷಣಗಳು, ರೋಗಕ್ಕೆ ತುತ್ತಾದ ಗಿಡದ ಕಾಂಡದಿಂದ ಬಂದಂತಹ ಎಲೆಗಳು ಸಣ್ಣದಾಗಿ ನೇರವಾಗಿ ಪೊದೆಯ ಆಕಾರದಲ್ಲಿ ಇರುತ್ತದೆ. ಎಲೆಗಳು ಒತ್ತತ್ತಾಗಿದ್ದು ಒಮ್ಮೊಮ್ಮೆ ಕುತ್ತಿಗೆಯಲ್ಲಿ ಸಿಕ್ಕಿ ಹಾಕಿ ಕೊಂಡಿರುತ್ತವೆ. ನಂತರ ಎಲೆಗಳು ಮುದುಡಿಕೊಂಡಿರುತ್ತವೆ. ರೋಗಕ್ಕೀಡಾದ ಗಿಡವು ಸಾಮಾನ್ಯವಾಗಿ ಗೊನೆ ಬಿಡುವುದಿಲ್ಲ, ಗೊನೆ ಬಂದರೆ ಆ ಗೊನೆಗಳು ವಿಕಾರಗೊಂಡು ತಿರುಗಿಕೊಂಡಿರುತ್ತವೆ. ಸಾಮಾನ್ಯವಾಗಿ ನಂಜಾನು ರೋಗಕ್ಕೆ ತುತ್ತಾದಂತ ಬಾಳೆ ಗಿಡಗಳು ಇಳುವರಿಯನ್ನು ಕೊಡೋದಿಲ್ಲ, ಗೊನೆಗಳು ಕೂಡ ಬರೋದಿಲ್ಲ. ಈ ಎಲ್ಲ ಕೀಟ ಎಂದು ಲಕ್ಷಣಗಳ ಆಧಾರದ ಮೇಲೆ ಈ ರೋಗವನ್ನು ನೀವು ಗುರುತಿಸಬಹುದು. ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ಈ ನನ್ನ ಮೊಬೈಲ್ ಸಂಖ್ಯೆಗೆ ತಾವು ಸಂಪರ್ಕ ಮಾಡಬಹುದು, 8792718847. ಧನ್ಯವಾದಗಳು.
3: ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಾಳೆಯ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಶೃಂಗೇರಿಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂಜೀವ ಜಕಾತಿಮಠ್ ಅವರು. ಇದು ಇಂದಿನ ನೇಗಿಲ ಮಿಡಿತ. ಸಮಯ 6:45:40. ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಶಮಿತಾ. ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
5: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಶಮಿತಾ, ಸರ್ಜಿ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ, ತುಂಬಾ ಜನ ಮಕ್ಕಳು ವೀಸಿಂಗ್ ತೊಂದ್ರೆ ಕೆಮ್ಮು ಇಂದ ತುಂಬಾ ಜನ ಬರ್ತಾ ಇದ್ದಾರೆ. ಸೊ ಏನಿದು ವೀಸಿಂಗ್, ಏನಕ್ಕೆ ಡಾಕ್ಟರ್ಸ್ ನೆಬ್ಯುಲೈಸೇಷನ್ ಅನ್ನ ಅಡ್ವೈಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ತುಂಬಾ ಜನ ಪೋಷಕರು ಈಗ ಮಕ್ಕಳು ಕೆಮ್ಮಂತ ಬಂದಾಗ ಚೆಕ್ ಮಾಡಿದಾಗ ವೀಸಿಂಗ್ ಇರುತ್ತೆ. ಸೊ ವೀಸಿಂಗ್ ಅಂದ್ರೆ ಗಾಳಿ ಹೋಗೋ ನಾಳಗಳು, ಏರ್ ವೇಸ್ ಅಂತ ಹೇಳ್ತೀವಿ. ಅದು ಸಡನ್ ಆಗಿ ವೈರಲ್ ಇನ್ಫೆಕ್ಷನ್ ನ ಎಫೆಕ್ಟ್ ನಿಂದಾಗಿ ಅಥವಾ ಕೆಲವೊಬ್ಬರಲ್ಲಿ ಅಸ್ತಮ ಅಥವಾ ಅಲರ್ಜಿಯ ಎಫೆಕ್ಟ್ ಇಂದಾಗಿ ಅದು ನ್ಯಾರೋ ಡೌನ್ ಆಗ್ಬಿಟ್ಟಿರತ್ತೆ, ಅಂದ್ರೆ ತುಂಬಾ ಫುಲ್ ಕ್ಲೋಸ್ ಆಗ್ಬಿಟ್ಟಿರತ್ತೆ. ಸೊ ಕ್ಲೋಸ್ ಆದಾಗ ಗಾಳಿ ಹೋಗಕ್ಕೆ ಜಾಗ ಇರೋದಿಲ್ಲ, ಉಸಿರಾಡಿದಾಗ ಸುಯಿ ಸುಯಿ ಅನ್ನೋ

0: ಶಬ್ದ ಬರ್ತಿರತ್ತೆ. ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಬಂದು ಇರೋದು ನೆಬ್ಯುಲೈಸೇಷನ್ ಅಥವಾ ತುಂಬಾ ಲಾಂಗ್ ಟರ್ಮ್ ಇಂದ ಇದ್ದಾಗ ಅಲರ್ಜಿ ಅಥವಾ ಅಸ್ತಮಾ ತರ ಲಕ್ಷಣಗಳಿದ್ದಾಗ ಇನ್ಹೇಲರ್ ನ ಅಡ್ವೈಸ್ ಮಾಡ್ತೀವಿ. ಬಟ್ ಇದನ್ನ ಅಡ್ವೈಸ್ ಮಾಡಿದಾಗ ತುಂಬಾ ಜನ ಪೇರೆಂಟ್ಸ್ ಗಾಬರಿ ಆಗ್ತಾರೆ, ಇದನ್ನ ಕೊಡ್ಲಿಕ್ಕೆ ಹಿಂಜರ್ಕೊಂತಾರೆ. ಯಾಕೆ ಅಂದ್ರೆ ಇದರಿಂದ ಮಕ್ಕಳಿಗೆ ಶ್ವಾಸಕೋಶಕ್ಕೆ ಹೃದಯಕ್ಕೆ ತೊಂದರೆ ಆಗತ್ತೆ, ಅಥವಾ ಒಂದ್ಸತಿ ಕೊಟ್ರೆ ಪದೇ ಪದೇ ಕೊಡ್ತಾನೆ ಇರ್ಬೇಕಾ, ನೆಕ್ಸ್ಟ್ ಸತಿ ಕೆಮ್ ಬಂದಾಗ್ಲೂ ಇದನ್ನ ಹಾಕ್ಲೇಬೇಕಾ, ಇದರಿಂದ ಮಕ್ಕಳು ಇದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರ, ನೆಕ್ಸ್ಟ್ ಸತಿ ಕೆಮ್ ಬಂದ್ರೆ ಇದು ಹಾಕದೆ ಹೋಗದೇ ಇಲ್ವಾ, ಈ ತರ ಎಲ್ಲ ತುಂಬಾ ಪೇರೆಂಟ್ಸ್ ಗೆ ಗಾಬರಿ ಇರತ್ತೆ. ಇದರಲ್ಲಿ ಏನ್ ನಿಜ ಏನ್ ಇದು ಅಂತ ಒಂದ್ಸತಿ ನೋಡೋಣ. ನೆಬ್ಯುಲೈಸೇಷನ್ ಅಂದ್ರೆ ಅದರಲ್ಲಿ ಒಂದು ಔಷಧಿ ಇರುತ್ತೆ, ಅದನ್ನ ನೀವು ನೆಬ್ಯುಲೈಸೇಷನ್ ಮಷೀನಿಗೆ ಹಾಕಿ ಕೊಟ್ಟಾಗ ಮಿಸ್ಟ್ ಫಾರ್ಮ್ ಅಲ್ಲಿ ಬರುತ್ತೆ, ಅದು ಶ್ವಾಸಕೋಶಕ್ಕೆ ಹೋಗಿ ಬೇಗ ಕೆಲಸ ಮಾಡತ್ತೆ. ಎಲ್ಲಿ ಹೇಳ್ದಂಗೆ ಶ್ವಾಸಕೋಶದ ನಾಳಗಳೆಲ್ಲ ಮುಚ್ಕೊಂಡ್ಬಿಟ್ಟಿರತ್ತೆ, ಅದನ್ನ ಓಪನ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡತ್ತೆ. ಸೊ ನೆಬ್ಯುಲೈಸೇಷನ್ ಬಂದ್ಬಿಟ್ಟು ಡೆಫಿನೆಟ್ಲಿ ನಿಮ್ ಶ್ವಾಸಕೋಶಕ್ಕಾಗ್ಲಿ ಹೃದಯಕ್ಕಾಗ್ಲಿ ಯಾವ್ದೇ ರೀತಿ ತೊಂದರೆ ಮಾಡುವಂತ ಮೆಡಿಸಿನ್ ಅಲ್ಲ. ಇದನ್ನ ಒಂದ್ಸತಿ ಹಾಕೋದ್ರಿಂದ ಪದೇ ಪದೇ ಹಾಕ್ಲೇಬೇಕು ಅನ್ನೋ ಪರಿಸ್ಥಿತಿನೂ ಇರೋದಿಲ್ಲ. ಸೊ ಇದನ್ನ ಸೇಫ್ ಆಗಿ ಯೂಸ್ ಮಾಡ್ಬೋದು. ನಿಮಗೆ ಕೆಮ್ಮಿನ್ ಸಿರಪ್ ತಗೊಂಡಾಗ ಕೆಮ್ಮಿನ್ ಸಿರಪ್ ಬಾಯಿಂದ ತಗೋತೀರಾ, ಹೊಟ್ಟೆಗೆ ಹೋಗತ್ತೆ, ರಕ್ತಕ್ಕೆ ಸೇರತ್ತೆ, ರಕ್ತಕ್ಕೆ ಸೇರಿ ಆಮೇಲೆ ಶ್ವಾಸಕೋಶಕ್ಕೆ ಕೆಲಸ ಮಾಡ್ಬೇಕು. ಸೊ ಏನ್ ಒಂದ್ಸತಿ ರಕ್ತಕ್ಕೆ ಸೇರಿದ್ಮೇಲೆ ಅದ್ ಬರೀ ಶ್ವಾಸಕೋಶದ ಮೇಲೆ ಅಷ್ಟೇ ಕೆಲಸ ಮಾಡಲ್ಲ, ಬೇರೆ ಅಂಗಾಂಗಗಳಿಗೂ ಎಫೆಕ್ಟ್ ಮಾಡತ್ತೆ, ಇದನ್ನ ಸೈಡ್ ಎಫೆಕ್ಟ್. ಸೊ ಕೆಮ್ಮಿನ್ ಸಿರಪ್ ಇಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರತ್ತೆ. ಆದ್ರೆ ನೀವು ಅದನ್ನೇ ನೆಬ್ಯುಲೈಸೇಷನ್ ಮುಖಾಂತರ ಅಥವಾ ಇನ್ಹೇಲರ್ ಮುಖಾಂತರ ಕೊಟ್ಟಾಗ ಇದು ಡೈರೆಕ್ಟ್ ನಿಮ್ಗೆ ಉಸಿರಾಟದ ನಾಳಗಳ ಮೇಲೆ ಆಕ್ಟ್ ಮಾಡೋದ್ರಿಂದ ರಕ್ತಕ್ಕೆ ಸೇರೋದೇ ಇಲ್ಲ, ಆದ್ರಿಂದ ಸೈಡ್ ಎಫೆಕ್ಟ್ಸ್ ಕಡಿಮೆ. ಇದರಲ್ಲಿ ನೆಬ್ಯುಲೈಸೇಷನ್ ಅಥವಾ ಇನ್ಹೇಲರ್ ಸೈಡ್ ಎಫೆಕ್ಟ್ಸ್ ಕಡಿಮೆ ಮತ್ತೆ ಜಾಸ್ತಿ ಎಫೆಕ್ಟಿವ್, ಇಟ್ ಇಸ್ ಮೋರ್ ಎಫೆಕ್ಟಿವ್. ಯಾಕೆಂದ್ರೆ ಡೈರೆಕ್ಟ್ ಆಗಿ ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲೇ ಹೋಗಿ ಕೆಲಸ ಮಾಡ್ತಿದೆ, ಮತ್ತೆ ಫಾಸ್ಟರ್ ಆಕ್ಷನ್. ಸಿರಪ್ ಆದ್ರೆ ಕುಡ್ದು ಒಂದ್ ಗಂಟೆ ಬೇಕು ಕೆಲಸ ಮಾಡ್ಲಿಕ್ಕೆ, ನೆಬ್ಯುಲೈಸೇಷನ್ ಆದ್ರೆ ವಿತ್ ಇನ್ ಮಿನಿಟ್ಸ್, 5-10 ನಿಮಿಷದೊಳಗೆ ನಿಮಗೆ ವೀಸಿಂಗ್ ತೊಂದರೆ ಇದ್ದವರಿಗೆ ಆರಾಮಾಗತ್ತೆ, ಉಸಿರಾಟದ ತೊಂದರೆ ಎಲ್ಲ. ಸೊ ಈ ಕಾರಣಕ್ಕೆ ನೆಬ್ಯುಲೈಸೇಷನ್ ಬಂದ್ಬಿಟ್ಟು ಈ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಡ್ರಗ್ಸ್ ಅಂಡ್ ಮೋಸ್ಟ್ ಎಫೆಕ್ಟಿವ್ ಡ್ರಗ್ಸ್ ಕೆಮ್ ಅಥವಾ ವೀಸಿಂಗ್ ಗೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಯಾವ್ದೇ ರೀತಿ ನಿಮ್ಮ ಮಕ್ಕಳಿಗೆ ತೊಂದರೆ ಆಗಲ್ಲ, ಅಡಿಕ್ಷನ್ ಆಗೋದಿಲ್ಲ. ಸೊ ಡಾಕ್ಟರ್ ಅಡ್ವೈಸ್ ಮಾಡ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ಅದನ್ನ ಯೂಸ್ ಮಾಡಿ, ಎಷ್ಟು ದಿನಕ್ಕೆ ಹೇಳಿರ್ತಾರೆ ಅಷ್ಟು ದಿನ ಅಷ್ಟೇ ಯೂಸ್ ಮಾಡಿ. ಇನ್ನ ಕೆಲವೊಬ್ರು ಇರ್ತಾರೆ, ಸೊ ಜಸ್ಟ್ ಒಂದ್ ಸ್ವಲ್ಪ ಮೂಗ್ ಕಟ್ಟಿರತ್ತೆ, ಮೈ ಎಲ್ಲ ಕೆಮ್ತಿರ್ತಾರೆ, ಮೇಡಮ್ ಲಾಸ್ಟ್ ಟೈಮ್ ನೆಬ್ಯುಲೈಸೇಷನ್ ಕೊಟ್ಟಿದ್ರು ಅದಕ್ಕೆ ಈ ಸತಿ ನಾನೇ ಮನೇಲಿ ನೆಬ್ಯುಲೈಸೇಷನ್ ಹಾಕೊಂಡ್ಬಿಟ್ಟೆ ಅಂತ, ಈ ರೀತಿನೂ ತಪ್ಪು. ಸೊ ಯಾಕೆ ಅಂದ್ರೆ ಎಲ್ಲಾ ಸಮಸ್ಯೆಗಳಿಗೂ ನೆಬ್ಯುಲೈಸೇಷನ್ ಅಗತ್ಯ ಇರೋದಿಲ್ಲ. ಯಾವಾಗ ಶ್ವಾಸಕೋಶದ್ದು ಮತ್ತೆ ಒಳಗಡೆ ವೀಸಿಂಗ್ ಸಮಸ್ಯೆ ಇದೆ ಅದು ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ, ಅವಾಗಷ್ಟೇ ನೆಬ್ಯುಲೈಸೇಷನ್ ನ ಯೂಸ್ ಮಾಡಿ. ಓವರ್ ಯೂಸು ಒಳ್ಳೇದಲ್ಲ, ಅಡ್ವೈಸ್ ಮಾಡಿದಾಗ ಯೂಸ್ ಮಾಡದೇ ಇರೋದು ಒಳ್ಳೇದಲ್ಲ. ಆ ಕಾರಣಕ್ಕೆ ಯಾವ್ದೇ ನಿಮ್ ಮಕ್ಕಳಿಗೆ ಒಂದ್ ವಾರದ ಮೇಲಿನ ಕೆಮ್ಮಿದೆ ಅಥವಾ ಈ ತರ ಉಸಿರಾಟಬೇಕಾದ್ರೆ ಸೌಂಡ್ ವೀಸಿಂಗ್ ತರ ಸಮಸ್ಯೆ ಇದೆ, ಡೆಫಿನೆಟ್ಲಿ ಒಂದ್ಸತಿ ನಿಮ್ಮ ಮಕ್ಕಳು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡ್ಬಿಟ್ಟು ಅವ್ರು ಕೇಳೋ ಅಡ್ವೈಸ್ ಆಗಿ ಫಾಲೋ ಮಾಡಿ.
1: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
2: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವಾಗ್ತಿದೆ.
1: ಮೊನ್ನೆ ನಮ್ಮ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ, ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ, ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
3: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
4: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಶಮಿತಾ. ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
6: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
4: ಸುದ್ದಿ ಮಿಂಚು ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ

ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ತಗ್ಗು ಪ್ರದೇಶದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು. ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವುದು ಹಾಗೂ ಇನ್ನಿತರೆ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ಎಂದು ಕಾರ್ಯಪಾಲಕ ಇಂಜಿನಿಯರ್, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗ ಶಿವಮೊಗ್ಗ ಇವರ ಪ್ರಕಟಣೆ ತಿಳಿಸಿದೆ.

ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ಸಕಲೇಶಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸುತ್ತಿರುವ ನಾಕ್ರು ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ವಸತಿ ಶಾಲೆ ಇಲ್ಲಿ 1-10 ತರಗತಿಯವರೆಗೆ 6-16 ವರ್ಷ ವಯೋಮಿತಿ ಇರುವ ಶ್ರವಣ ದೋಷವುಳ್ಳ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಅವರ ವಸತಿ ಶಾಲೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ಊಟ, ವಸತಿ, ಕಂಪ್ಯೂಟರ್, ಶಿಕ್ಷಣ, ಹೊಲಿಗೆ ತರಬೇತಿ ಉಚಿತವಾಗಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ನಾಕ್ರು ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ಶಾಲೆ, ಕೌಡಳ್ಳಿ, ಆನೆಮಹಲ್ ಅಂಚೆ, ಸಕಲೇಶಪುರ, ಹಾಸನ ಜಿಲ್ಲೆ, ಪಿನ್ ಕ್ರಮಾಂಕ 5731334 ಇಲ್ಲಿ ಸಂಪರ್ಕಿಸಬಹುದು. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ಫೋನ್ ಸಂಖ್ಯೆ 9986685210. ಇನ್ನೊಂದು ಸಂಖ್ಯೆ 9141722868. ಸುದ್ದಿ ಮಿಂಚು ಪ್ರಸಾರವಾಯಿತು.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕೇಳುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ

0: ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21-23 ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲಾ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14 ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ.

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ

0: ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳ ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲ ಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಸಮಯ 7:15:50. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದ್ದೀರಿ FM 103.5 ಹಾಗೂ 101.4 MHz ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಭಾವಗೀತೆಗಳ ಕಾರ್ಯಕ್ರಮ. MS ಶೀಲಾ ಅವರ ಧ್ವನಿಯಲ್ಲಿ ಕುವೆಂಪು ಅವರ ಕವನ ಎಲ್ಲಿರುವುದು ನಾ ಸೇರುವ ಊರು.

ಭಾವಗೀತೆಗಳನ್ನು ಆಲಿಸಿದಿರಿ. ಮತ್ತೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಬೆಳಿಗ್ಗೆ 9:40 ಕೇಳುವಿರಿ. ಸಮಯ 7:30:40 ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.

0: ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PS ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.

ಆತ್ಮೀಯ ಕೇಳಿದರೆ, ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ, ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ

ಐದು ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಸಾಮಾಜಿಕ ಹೋರಾಟಗಾರರಾಗಿ ಸಾಹಿತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶ್ರೀಯುತ ಕತ್ತಿಗೆ ಬಿ ಚನ್ನಪ್ಪ ಅವರೊಂದಿಗಿನ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀಯುತ ಎಸ್ ಆರ್ ಭಟ್ ಅವರು. ಆಲಿಸಿ ಈ ಬೆಳಿಗ್ಗೆ 8:30 ಸಮಯ 7:34 ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ ಶೇಕಡ 71ರಷ್ಟು ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು

0: ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ, ಜಲ, ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಇಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ಧಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ ಶೇಕಡ 7.7ರಷ್ಟು ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ಧತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ಧ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಸಮಯ 7:45:45. ಆತ್ಮೀಯ ಕೆಳಗರೆ ತಾವೆಲ್ಲ ಟ್ಯೂನ್ ಮಾಡಿದರೆ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಚಿತ್ರಗೀತೆಗಳ ಕಾರ್ಯಕ್ರಮ. ಕವಿತಾ ಶೇಟ್ ಹಾಡಿರುವ ಭಾಗ್ಯದ ಬೆಳಕು ಚಿತ್ರದ ಗೀತೆ. ಸೂರತ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಜಯಪ್ರಕಾಶ್ ಅವರ ಸಂಗೀತವಿದೆ.

0: ಆತ್ಮೀಯ ಕೇಳಿದರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 8:30 ಸಾಮಾಜಿಕ ಹೋರಾಟಗಾರರಾಗಿ ಸಾಹಿತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶ್ರೀಯುತ ಕತ್ತಿಗೆ ಬಿ ಚನ್ನಪ್ಪ ಅವರೊಂದಿಗಿನ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀಯುತ ಎಸ್ ಆರ್ ಭಟ್ ಅವರು. ಈಗ ಆಲಿಸೋಣ ಈ ಸಂವಾದದ ಒಂದು ಝಲಕನ್ನು.
1: ಆಗ ನಾವೇನ್ ಮಾಡಿದ್ವಿ ಅಂದ್ರೆ, ನಮ್ಮ ಯುವಕರು, ನನ್ನ ಒಡನಾಟದ ಯುವಕರೆಲ್ಲ ಸೇರ್ಕೊಂಡು ಒಂದು ಶ್ರೀ ಚೆನ್ನೇಶ್ವರ ರೈತ ಯುವಕ ಸಂಘ ಅಂತ ಹೇಳ್ಬಿಟ್ಟು ಆರಂಭ ಮಾಡ್ಕೊಂಡು ಅಲ್ಲಿಂದ ಸಂಘಟನೆ ಮಾಡ್ಕೊಂಡು ಮೊದಲನೇ ನಾನು ಮಾಡಿದ್ದು ಒಂದು ಶಿಶುವಾರ, ಕನ್ನಡ ಶಿಶುವಾರವನ್ನು ಆರಂಭ ಮಾಡಿದೆ.
2: ಅಂದ್ರೆ ನೀವು ಜಾಬ್ಗೆ ಸೇರೋಕ್ಕಿಂತ ಮೊದಲೇ ಶಿಶುವಿಹಾರವನ್ನು ಪ್ರಾರಂಭ ಮಾಡಿದ್ರಿ?
1: ಹೌದು ಹೌದು ಹೌದು.
2: ಬಿ ಎಡ್ ಆಗಿತ್ತು ನಿಮ್ಗೆ?
1: ಹೌದು ಹೌದು ಹೌದು.
2: ಶಿಕ್ಷಕ ವೃತ್ತಿನ ಒಂಥರ ಆಸಕ್ತಿ?
1: ಹೌದು ಹೌದು ಹೌದು. ಅದೇ ನನ್ನ ಹಿನ್ನೆಲೆಯಲ್ಲೇ ನಾನಾಗ, ನನಗೆ ಒಬ್ರು ಬಹಳ ಒಳ್ಳೆಯ ಗುರುಗಳು, ಇವತ್ತು ಅವರನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ ಪ್ರತಿ ಸಾರಿ. ನನಗೆ ಬಹುಶಃ ನನ್ನ ಜೀವನದ ಉದ್ದಕ್ಕೂ ಮಾರ್ಗದರ್ಶಕರು ಅಂದ್ರೆ ಜಿ ಜಿ ಪಟ್ಟಿಕಿ ಅಂತ ಅವರು ನನಗೆ ಗುರುಗಳು. ಬಿ ಎಡ್ ಅಲ್ಲೂ ಗುರುಗಳು, ನನ್ನ ಪೂರ್ಣ ನಮ್ಮ ಜೀವನದ ಉದ್ದಕ್ಕೂ ನನಗೆ ಗುರುಗಳೇ ಆಗಿಬಿಟ್ರು ಅವರು. ಅವರ ಒಂದು ಸಹಕಾರದಿಂದ ನಮ್ಮೂರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವ್ಯಾಕೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದು, ಅಂಗನವಾಡಿಗೆ ಹೋಗಬಾರ್ದು, ಶಿಶುವಾರ ಯಾಕೆ ಮಾಡಬಾರ್ದು ಅಂತ ಈ ಆಲೋಚನೆ ಮಾಡಿ ನಮ್ಮ ಯುವಕರನ್ನೆಲ್ಲ ಸಂಘಟನೆ ಮಾಡ್ಕೊಂಡು ಆರಂಭದಲ್ಲಿ 1978 ಒಂದು ಶಿಶುವಾರ ಆರಂಭ ಮಾಡಿದೆ.
0: ಆಲಿಸಿ, ಈ ಬೆಳಿಗ್ಗೆ 8:30 ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಅವಳ ಅಂತರಂಗ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಚಿತ್ರಗೀತೆಗಳನ್ನು ಆಲಿಸಿದಿರಿ. ನಮ್ಮ ನಿಲಯದಿಂದ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಸಮಯ 8:00. ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Over 10 crore 55 lakh women have been provided free LPG gas connections under the Pradhan Mantri Ujjwala Yojana, freeing them from the health hazards of traditionally cooking fuels. Meanwhile, under the PM Swanidhi scheme, more than 1 crore 12 lakh loans have already been disbursed to street vendors so far. India's social protection coverage has risen sharply from 19% in 2015 to more than 64% in 2025, covering nearly 94 crore citizens under the government welfare schemes. Around 25 crore people have been lifted out of poverty, reflecting a significant shift towards inclusive growth and welfare-driven governance. With Dipendra Kumar, Suparna Saikya, Akashwani News, Delhi.
1: This is Akashwani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. The Indian Chamber of Commerce plans to facilitate investments worth 1 lakh crore rupees in West Bengal through its member companies, reflecting growing industry confidence in the state's economic potential and growth prospects. The proposal was discussed during a meeting in New Delhi between the Indian Chamber of Commerce delegation, led by its president, Brijbhushan Agarwal, and Union Minister Jitendra Singh. External Affairs Minister Dr. S. Jaishankar met Bulgaria's Prime Minister Ruman Radev in Sofia yesterday. Dr. Jaishankar highlighted India's robust bilateral ties, recent opportunities created by the strengthening India-Bulgaria strategic partnership, and the imperative for closer bilateral cooperation to de-risk and diversify in an increasingly volatile world. He will visit Finland today to attend the 14th edition of the Kultaranta talks. The U.S. military launched another round of strikes on multiple targets in Iran yesterday, saying the attacks were in response to Iran's continued aggression as tensions escalated in West Asia despite efforts to revive negotiations to end the war. The second day of American strikes came hours after Iran launched attacks toward Bahrain, Kuwait and Jordan, which host U.S. troops. Iranian media also reported explosions in Bandar Abbas, Sirik, Minab and Keshem Island in the south of the country. Prime Minister Narendra Modi has praised the performances of Indian sportspersons and urged the nation to set ambitious targets for the Olympics. Speaking at the NDA conclave in New Delhi, Mr. Modi highlighted the achievements of young athletes and the rapid growth of sports in India, while stressing the need to aim higher on the global stage.
2: भारत दुनिया की biggest sports league की धरती बनता जा रहा है। आने वाले सालों में हमारी ये खाती और बुलंद होगी। ओलंपिक्स के लिए हमारी तैयारियां भी भारतीय एस्पिरेशन का ही प्रतिबिंब है। हमें छोटा नहीं सोचना है, हमें लक्ष्य ऊंचे रखने हैं, उन्हें प्राप्त करने के लिए पूरी ताकत लगा देनी।
1: The world's biggest football tournament 2026 FIFA World Cup begins today and will run through July 19th across the United States, Canada and Mexico. The tournament is the largest in World Cup history, featuring 48 teams compared with 32 teams in previous editions. In this edition, a record 104 matches will be played, including 72 in the group stage and 32 in the knockout rounds. The final is scheduled for July 19th. The India Meteorological Department has forecast heavy rainfall today in places over Arunachal Pradesh, Assam, Meghalaya, Kerala and Mahi, Odisha, Sub-Himalayan West Bengal and Sikkim. Rainfall conditions are also expected during the day over Andaman and Nicobar Islands, Bihar, coastal Andhra Pradesh and Karnataka, Gangetic West Bengal, Konkan, Goa, Tamil Nadu and Northeast India. Thunderstorms are also likely to occur today over Bihar, Chhattisgarh, Gangetic West Bengal, Jharkhand, Odisha and Uttarakhand. And now for a look at today's newspapers, it's over to Subhadra Ramachandran.
3: Thank you, Shagun. All the dailies lead to PM Modi becoming the longest serving elected Prime Minister and congratulatory wishes pouring in from around the world for this historic milestone in the journeys of Indian democracy. Modi 12.0, One Vision, Nation First. In a document titled Nation First, the core mantra issued to mark 12 years of the current government. The centre emphasised its vision of Rashtra Pratham and asserted that it is no longer just the sentiment, but the lifeblood of India leads the pioneer. For the first time in its dealings with the Trump administration, India summoned a top U.S. diplomat in New Delhi following an attack earlier in the day by American forces on a commercial ship off the coast of Oman, cites the Indian Express under the headline, Three Indians Missing After Attack, Delhi Summons U.S. Diplomat. Army Chief General Upendra Dwivedi reviews operational readiness of troops, reports the Asian Age, announcing the first built-to-suit data center capacity in India for Meta, the Financial Express mentions. Reliance Meta deepened ties with AI data center deal. Pact highlights new infra model for AI build-out. The Times of India in its editorial piece titled Control Shift, AI is not destroying the job market but changing it. There will be jobs aplenty if you update your skills. In white-collar circles, this is the best. This is the best of times. And finally, human contribution to global warming, highest ever in 2025, says an annual study called Indicators of Global Climate Change. The findings are a further reminder to the rapidly rising global temperatures, writes the Indian Express. And with that, it's back to you, Shagun.
1: Thank you, Subhadra. And now, before we end the bulletin, the headlines once again. Prime Minister Narendra Modi to chair 11th Governing Council meeting of Niti Aayog in New Delhi today. Prime Minister says lifting more than 25 crore people out of poverty during past 12 years of NDA government shows that its policies are correct and moving in right direction. Indian Chamber of Commerce plans to channel investments worth 1 lakh crore rupees into West Bengal. IMD forecasts heavy rainfall in places over northeast, sub-Himalayan West Bengal, Odisha, Kerala and Mahi today. U.S. military strikes multiple targets in Iran in latest escalation of tensions in West Asia. And Prime Minister Modi praises performance of Indian sports persons and urges the nation to set ambitious targets for Olympics. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
4: ಸಮಯ 8:30 ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
5: ಆಕಾಶವಾಣಿ ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚನ್ನಪ್ಪ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್.
6: ಕೇಳುಗರೆ, ಸಮಾಜ ಸೇವೆ, ಸಂಪಾದನಾ ಕೃತಿ, ಕವಿ, ಸಂಪಾದಕರು, ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿಯೊಬ್ಬರು ಇಂದು ನಮ್ಮೊಂದಿಗಿದ್ದಾರೆ. ಅವರೇನೆ ಕತ್ತಿಗೆ ಬಿ ಚನ್ನಪ್ಪನವರು. ಚನ್ನಪ್ಪನವರೇ ನಮಸ್ಕಾರ.
7: ನಮಸ್ಕಾರ ಸರ್.
6: ತಾವು ಈಗ ಆರಂಭದಲ್ಲೇ ಹೇಳ್ತಾ ಇದ್ದಾಗೇನೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಕೈ ಆಡಿಸಿದವರು. ಈಗ ತಮ್ಮ ಒಂದು ಸಂಕ್ಷಿಪ್ತ ಪರಿಚಯದೊಂದಾಗೇನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಾವು ಹುಟ್ಟಿದ್ದೆಲ್ಲಿ?
7: ನಾನು ಹೊನ್ನಾಳಿ ತಾಲೂಕು ಕತ್ತಿಗೆ ಗ್ರಾಮದಲ್ಲಿ 1905-1952 ಜನನ ಆಯ್ತು. ನಮ್ಮ ತಂದೆ ತಾಯಿಗಳು ಒಂದು ಕೃಷಿ ಕುಟುಂಬದವರು. ನಾನು ಕೃಷಿ ಕುಟುಂಬದಲ್ಲೇ ಹುಟ್ಟಿ ಬಂದಿರೋದಾಗಿರೋದ್ರಿಂದ ಹೆಚ್ಚು ನಮ್ಮದು ಒಡನಾಟ ಮತ್ತು ಗ್ರಾಮೀಣ ಪ್ರದೇಶದ ಒಡನಾಟ, ಆಮೇಲೆ ಕೃಷಿ ಬಗ್ಗೆ ನಮಗಿರತಕ್ಕಂಥ ಆಸಕ್ತಿ ಇವೆಲ್ಲ ಒಳಗೊಂಡೇ ನಾವು ವಿದ್ಯಾಭ್ಯಾಸ ಪೂರ್ಣ ಮಾಡಿ ಕತ್ತಿಗೆಯಿಂದ ಜೀನಹಳ್ಳಿ ಹೈಸ್ಕೂಲಲ್ಲಿ ಓದಿ ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದು ಡಿ ವಿ ಎಸ್ ಕಾಲೇಜಲ್ಲಿ ಅಭ್ಯಾಸ ಮಾಡಿ ಅಲ್ಲಿಂದ ಅರಸೀಕೆರೆಯಲ್ಲಿ ಬಿ ಎಡ್ ಮಾಡಿ ಅಲ್ಲಿಂದ ನಂತರ ಮೈಸೂರಿನಲ್ಲಿ ಎಮ್ ಎ ಮುಗಿಸ್ಕೊಂಡು ಮತ್ತೆ ಪುನಃ ಮರಳಿ ಊರಿಗೆ ಬಂದಿದ್ದು.
6: ಮರಳಿ ಊರಿಗೆ ಕತ್ತಿಗೆಗೆ ಬಂದ್ರ?
7: ಮತ್ತೆ ಮರಳಿ ಕತ್ತಿಗೆಗೆ ಬಂದದ್ದು. ಬಂದು ಆದ್ಮೇಲೆ ಏನ್ ಮಾಡ್ಬೇಕು, ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡ್ವಿ, ಸರ್ಕಾರಿ ನೌಕರಿ ಸಿಗೋದು ಕಷ್ಟ, ನಾವ್ ಏನ್ ಮಾಡ್ಬೇಕು ಮುಂದೆ ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಆಗ ನಮ್ಮ ಕುಟುಂಬದವರೆಲ್ಲ ಏನ್ ಮಾಡಿದ್ರು, ನಾನು ವಿದ್ಯಾಭ್ಯಾಸ ಮಾಡುವಾಗಲೇ ನನಗೆ ಕನ್ಯೆ ಕೊಟ್ಟು ಮದುವೆಯನ್ನು ಮಾಡಿಬಿಟ್ರು.
6: ಅಂದ್ರೆ ನೀವು ಜಾಬ್ಗೆ ಸೇರೋಕ್ಕಿಂತ ಮೊದಲೇ ಮುಂಚೆನೆ
7: ನಾನು ಮದುವೆ ಆಗಿಬಿಟ್ಟೆ.
6: ಮದುವೆ
7: ಆಗಿಬಿಟ್ಟಿತ್ತು.
6: ಎಷ್ಟನೇ ವಯಸ್ಸಲ್ಲಿ?
7: 1972 ಅಂದ್ರೆ 20ನೇ ವಯಸ್ಸಿಗೆ ನಾನು ಮದುವೆ ಆಗಿಬಿಟ್ಟೆ.
6: ಇವಾಗ ಏನಾದ್ರೂ ನೀವು ಆತರ ಮದುವೆ ಆಗಿದ್ರೆ ಜೈಲಿಗೆ ಹಾಕ್ಬಿಟ್ಟಿರೋ.
7: ಹಾಗಾಗಿ ಏನಾಯ್ತು ಅಲ್ಲಿಂದ ಏನ್ ಮಾಡುದು, ಏನ್ ಮಾಡ್ಬೇಕು, ನಾವು ಏನಾದ್ರು ಒಂದು ಸಾಧನೆ ಮಾಡ್ಬೇಕು, ಈ ಗ್ರಾಮದಲ್ಲಿ ಹುಟ್ಟಿದ್ವಿ, ಗ್ರಾಮಕ್ಕೆ ಏನಾದ್ರು ಒಂದು ಕೊಡುಗೆಯಾಗಿ ಕೊಡಬೇಕು, ಈ ರೀತಿ ಆಲೋಚನೆ ನಮ್ಮಲ್ಲಿ ಬೆಳೀತು. ಆಗ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಯುವಕರು, ನನ್ನ ಒಡನಾಟದ ಯುವಕರೆಲ್ಲ ಸೇರಿಕೊಂಡು ಒಂದು ಶ್ರೀ ಚೆನ್ನೇಶ್ವರ ರೈತ ಯುವಕ ಸಂಘ ಅಂತ ಹೇಳ್ಬಿಟ್ಟು ಆರಂಭ ಮಾಡ್ಕೊಂಡು ಅಲ್ಲಿಂದ ಸಂಘಟನೆ ಮಾಡ್ಕೊಂಡು ಮೊದಲನೇ ನಾನು ಮಾಡಿದ್ದು ಒಂದು ಶಿಶುವಾರ, ಕನ್ನಡ ಶಿಶುವಾರವನ್ನು ಆರಂಭ ಮಾಡಿದೆ.
6: ಅಂದ್ರೆ ನೀವು ಜಾಬ್ಗೆ ಸೇರೋಕಿನ್ನ ಮೊದ್ಲೇನೆ ಶಿಶುವಿಹಾರವನ್ನು ಪ್ರಾರಂಭ ಮಾಡಿ?
7: ಹೌದು ಹೌದು ಹೌದು.
6: ಬಿ ಎಡ್ ಆಗಿತ್ತು ನಿಮ್ಗೆ?
7: ಹೌದು.

0: ಹೌದು ಹೌದು
1: ಶಿಕ್ಷಕ ವೃತ್ತಿನೂ ಒಂಥರ ಆಸಕ್ತಿ.
0: ಹೌದು ಹೌದು ಹೌದು ಅದೇ ನನ್ನ ಹಿನ್ನೆಲೆಯಲ್ಲಿ ನಾನಾಗ ನನಗೆ ಒಬ್ರು ಬಹಳ ಒಳ್ಳೆಯ ಗುರುಗಳು ಇವತ್ತು ಅವರನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ ಪ್ರತಿ ಸಾರಿ. ನನಗೆ ಬಹುಶಃ ನನ್ನ ಜೀವನದ ಉದ್ದಕ್ಕೂ ಮಾರ್ಗದರ್ಶಕರು ಅಂದ್ರೆ ಜಿ ಜಿ ಪಟೇಕಿ ಅಂತ ಅವರು ನನಗೆ ಗುರುಗಳು. ಬಿ ಎಡ್ ಅಲ್ಲೂ ಗುರುಗಳು, ನನ್ನ ಪೂರ್ಣ ನಮ್ಮ ಜೀವನದ ಉದ್ದಕ್ಕೂ ನನಗೆ ಗುರುಗಳೇ ಆಗಿಬಿಟ್ರು ಅವರು. ಅವರ ಒಂದು ಸಹಕಾರದಿಂದ ನಮ್ಮೂರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವ್ಯಾಕೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದು, ಅಂಗನವಾಡಿಗೆ ಹೋಗಬಾರ್ದು, ಶಿಶುವಾರ ಯಾಕೆ ಮಾಡಬಾರ್ದು ಅಂತ ಈ ಆಲೋಚನೆ ಮಾಡಿ ನಮ್ಮ ಯುವಕರನ್ನೆಲ್ಲ ಸಂಘಟನೆ ಮಾಡ್ಕೊಂಡು ಆರಂಭದಲ್ಲಿ 1978 ಒಂದು ಶಿಶುವಾರ ಆರಂಭ ಮಾಡಿದೆ. ಅಲ್ಲಿ 40 ಮಕ್ಕಳು ನಮ್ಮಲ್ಲಿ ಆಗ ಹಾಜರಾತಿ ಆಯಿತು. 40 ಮಕ್ಕಳು ಹಾಜರಾಯಿತು. ಆ ಒಂದು ವರ್ಷ ನಾನು ಪುನಃ ಅಭ್ಯಾಸ ಮಾಡೋಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಒಂದು ವರ್ಷ ಕಳೆದ್ವಿ. ಅದಾದ್ಮೇಲೆ ಏನಾಯ್ತು ಅಂದ್ರೆ ನಮಗೆ ಬರ್ಡನ್ ಆಗಿಬಿಡ್ತು, ಹಳ್ಳಿಗಳಲ್ಲಿ ಹಣಕಾಸಿನ ಕೊರತೆ ಉಂಟಾಯ್ತು.
1: ಅದು ಕೂಡ ಅಂತಹ ಒಂದು ಸಂದರ್ಭದಲ್ಲಿ ಒಂದು ಶಾಲೆಯನ್ನ ನಡೆಸೋದು ಕೂಡ ಬಹಳ
0: ಕಷ್ಟದ ಕೆಲಸ ಆಗಿತ್ತು. ಆಗ ಅದಾದ್ಮೇಲೆ ಏನಂದ್ರೆ ನನಗೆ ದೈವವಶಾತ್ ನಾಗಮ್ಮ ಕೇಶವ ಮೂರ್ತಿಯಿಂದ ಶಿಕ್ಷಣ ಸಚಿವರಾಗಿದ್ದರು. ನಾಗಮ್ಮ ಕೇಶವ ಮೂರ್ತಿಯವರ ಪಿ ಎ ಆಗಿ ನಮ್ಮ ಬಂಧುಗಳೇ ಕೆ ಬಿ ರಾಮಲಿಂಗಪ್ಪ ಅಂತ, ಕೆ ಬಿ ರಾಮಲಿಂಗಪ್ಪನವರು ಅವರ ಆಪ್ತ ಸಹಾಯಕರಾಗಿದ್ದರು. ಅವರಲ್ಲಿ ನಾನೊಂದು ಮನವಿ ಮಾಡಿದೆ, ಸರ್ ಒಂದು ವರ್ಷ ಕಷ್ಟಪಟ್ಟು ನಡೆಸ್ಕೊಂಡ್ಬಂದಿದ್ದೀನಿ, ತಾವು ಏನಾದರೂ ಮಾಡಿ ಮೇಡಮ್ನವ್ರು ಹೇಳಿ ನಮಗೆ ಸರ್ಕಾರಿ ಶಿಶುವಾರ ಆರಂಭ ಮಾಡಿದರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಮನವಿ ಮಾಡಿದೆ. ಆಗ ನಾವು ಯುವಕರೆಲ್ಲ ಸೇರಿ ಒಂದು ಕಟ್ಟಡ ಕಟ್ಟಿದ್ವಿ, ಸಂಘದ ಕಟ್ಟಡ ಕಟ್ಟಿದ್ವಿ. ಆದರೆ ಇನಾಗರಿಸಿನಿ ಕರೆದು ಅವರಿಂದ ನಾವು ಸರ್ಕಾರದ ಶಿಶುವಾರವನ್ನು ಮಂಜೂರು ಮಾಡಿಸಿದ್ವಿ. ಅದು ನಮಗೆ ಅನುಕೂಲ ಆಯಿತು.
1: ಈಗ ಇಷ್ಟಲ್ಲದಕ್ಕೂ ಕೂಡ ನಿಮ್ಮ ತಂದೆ ದೊಡ್ಡ ಬಸಪ್ಪ ಬಿಸ್ನಾಳ್ ಮತ್ತು ತಾಯಿ ಹಳ್ಳಮ್ಮ ಬಿಸ್ನಾಳ್ ಒಪ್ಪಿಗೆ ಕೊಟ್ರ?
0: ನನ್ನ ವೈಯಕ್ತಿಕ ಹೇಳ್ತಿದ್ದೆ ನನಗೆ, ನಮ್ಮ ತಂದೆ ತಾಯಿಗಳು ಅನಕ್ಷರಸ್ಥರು, ಅವ್ರಿಗೇನೂ ಗೊತ್ತಿಲ್ಲ. ಏನು ಅಂದರೆ ನನ್ನ ಮಗ ಯಾವುದು ತಪ್ಪು ಮಾಡೋದಿಲ್ಲ ಅನ್ನೋದೊಂದು ಅವ್ರಿಗೆ ಮನವರಿಕೆ ಆಗಿಬಿಟ್ಟಿತ್ತು. ಅವನು ಏನೇ ಕೆಲಸ ಮಾಡಿದ್ರು ತಪ್ಪು ದಾರಿಗೆ ಹೋಗೋದಿಲ್ಲ, ಇದು ಅವ್ರಿಗೆ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್
1: ನೀವು ಏನ್ ಮಾಡಿದ್ರು ಒಪ್ಕೊಂಡ್ಬಿಟ್ರು
0: ಒಪ್ಕೊಂಡ್ಬಿಟ್ರು ಖಂಡಿತ ಖಂಡಿತ. ನಾ ಅದ್ರ ಬದಕ್ಕೆ ಎರಡನೇ ಮಾತಿಲ್ಲ. ನಮ್ಮ ತಾಯಿ ಅಂತೂ ನನಗೆ ಏನ, ನಾವು ಅಣ್ಣ ತಮ್ಮಂದ್ರೆ 3 ಜನ, ಅಕ್ಕ ತಂಗಿರು 3 ಜನ. ನಮ್ಮ ತಾಯಿ ನನ್ನ ಮೇಲೆ ಭಾರಿ ಪ್ರೀತಿ. ಬಹುಶಃ ನಾನು ಲಂಕೇಶ್ ಅವ್ರ ನೆನಪು ಪಡ್ಕೊಂಡು ಲಂಕೇಶ್ ಅವರ ಅವ್ವ ಕವನವನ್ನು ಓದಿ ಅಭ್ಯಾಸ ಮಾಡಿದ್ಮೇಲೆ ನಮ್ಮವನ ಬಗ್ಗೆನೇ ನಾನು ಒಂದು ಕವನ ಬರೆದೆ, ರಚನೆ ಮಾಡಿದೆ. ಅದು ಬಹಳ ಹೆಸರಾಯ್ತು.
1: ಅಂದ್ರೆ ಆವಾಗ ಕವಿಯತ್ವ ನಿಮ್ಮಲ್ಲಿ ಹುಟ್ಕೊಂಡ್ಬಿಡ್ತು.
0: ಅದು ಅಲ್ಲಿಂದಲೇ ಆರಂಭ ಆಗಿದ್ದು ಅಂತ ಅನಿಸ್ತಾ ಇದೆ ನನಗೆ ಅನಿಸ್ತಾ ಇದೆ. ಅದೇಂತಾರೆ ಇನ್ನೂ ಒಂದು ನಮಗೆ ಒಂದು ಮಾತು ಹೇಳ್ಬೇಕಾದ್ರೆ, ನಾನು 1968 ನಮ್ಮೂರಿಗೆ ವಿದ್ಯುಚ್ಛಕ್ತಿ ಬಂತು. ಅಲ್ಲೇವರೆಗೂ ನಾವೆಲ್ಲ ಕತ್ತಲಲ್ಲೇ ಇದ್ವಿ, ಚಿಮಣಿ ಬುಡ್ಡಿ ಇಟ್ಕೊಂಡು ಓದ್ತಾ ಇದ್ವಿ, ದೀಪ ಲಾಟಿನ್ ಇಟ್ಕೊಂಡು ಓದ್ತಾ ಇದ್ವಿ. ನಮ್ಮೂರಿಗೆ 68 ಬಂದಾಗ ನಮ್ಮ ಸ್ನೇಹಿತರೊಬ್ರು ಟೈಲರ್ ಶಿವಣ್ಣ ಅಂತ, ಅವನು ಬುಷ್ ರೇಡಿಯೋ ತಂದ. ಆ ಬುಷ್ ರೇಡಿಯೋ ಬಂದ ಮೇಲೆ ಆಕಾಶವಾಣಿದು ಏನೇ ಬರೋದಾದ್ರೂ ನಾವೇನು ಮಾಡ್ತೀವಿ, ಒಂದು 8 ಜನ ಹೋಗಿ ಅವ್ನ ರೂಮಲ್ಲಿ ಕೂತ್ಕೊಂಡ್ಬಿಡ್ತಿದ್ವಿ. ಅದನ್ನ ಕೇಳಲಿಕ್ಕೋಸ್ಕರ ಆಕಾಶವಾಣಿಯಲ್ಲಿ ಬರ್ತಕ್ಕಂತೆ ಎಲ್ಲ ಅವನು, ಅದರಲ್ಲೂ ಬಹಳ ಹಿಂದಿ ಅಭಿಮಾನಿ. ಹಿಂದಿ ಸಾಂಗ್ಸ್ ಬಂದ್ಬಿಟ್ರಂತೂ ಇಡೀ ಕೇರಳಲ್ಲಿ ಕೇಳ್ಬೇಕು, ಆ ರೀತಿನಲ್ಲಿ ವಾಲ್ಯೂಮ್ ಕೊಟ್ಟು ಹಾಕ್ಬಿಡೋನು ಅವನು. ಅಂತ ಒಬ್ಬ ಅಭಿಮಾನಿ ನಮ್ಮ ಸ್ನೇಹಿತ, ಅವನು ಬಹಳ ಒಳ್ಳೆ ಮನುಷ್ಯ, ಟೈಲರ್ ಕೆಲಸ ಮಾಡ್ತಿದ್ದ. ಮತ್ತೆ ಹೇಗೆ ಅಂದ್ರೆ ಎಲ್ಲ ಯುವಕರು ಸಂಘಟನೆ ಮಾಡ್ಕೊಂಡು ಹೋಗ್ತಿದ್ದ. ಬಹಳ ಅವನ ಹತ್ರ
1: ಒಳ್ಳೆ ರೇಡಿಯೋ ಅವನಿಗೆ ಸಂಘಟನೆಗೆ ಮಾರ್ಗ ಆಗೋಯ್ತು ಅಂತ ಹೇಳ್ತೀರಿ.
0: ಅದು ಆಗಿರಬಹುದು. ಯಾಕೆಂದ್ರೆ ಅನ್ನೆಸೆಸರಿ ಆ ಕಾಲಕ್ಕೆ ಎಲ್ಲೆಲ್ಲರ ಗುಡ್ಡೆ ಕಟ್ಟೆ ಮೇಲೆ ಅಥವಾ ಹಳ್ಳಿ ಕಟ್ಟೆ ಮೇಲೆ ಕೂತ್ ಹರಟೆ ಹೊಡಿಯೋದಕ್ಕಿಂತ ಅಲ್ಲಿ ಕೂತ್ಕೊಂಡಿದ್ರು, ಅನೇಕ ವಿಚಾರಗಳು ಬರ್ತವಲ್ಲ, ಅನೇಕ ವಿಚಾರಗಳು ಬರ್ತವೆ ಆ ಕಾಲಕ್ಕೆ. ನಮಗೆ ಒಂದೇನು ನಮಗೇನು ಒಂಥರ ಖುಷಿ. ಆಮೇಲೆ ನೋಡಿ, ಅದಾದ್ಮೇಲೆ ಹೇಳ್ತೀನಿ ನಾನು, ನಮ್ಮ ಮಾವ ನೀನು ಬೇಸಾಯ ಮಾಡೋ ಓದಿದ್ದಾಗಿದೆ, ಬೇಸಾಯ ಮಾಡು ಅಂತ ಹೇಳ್ಬಿಟ್ಟು ರಾಮನಾಥ್ಪುರಕ್ಕೆ ಕರ್ಕೊಂಡು ಹೋಗಿ ಒಂದ್ ಜೊತೆ ಎತ್ತು ಕೊಡಿಸಿದ್ರು ನನಗೆ.
1: ಉಳುಮೆಗೆ ಇಳಿದು ಬಿಡಿ ಅಂತ,
0: ಉಳುಮೆ ಮಾಡಿ ಅಂತ. ಜೀವನ ಮತ್ತೆ ಸರ್ಕಾರಿ ನೌಕರಿ ಸಿಗ್ಲಿಲ್ಲ, ಉಳುಮೆ ಮಾಡಿ.
1: ಅಲ್ಲ, ಒಂದು ಚೆನ್ನಪ್ಪ ನನಗೆ ಬಹಳ ಆಶ್ಚರ್ಯ ಆಗ್ತಿರೋದು, ಆ ಕಾಲದಲ್ಲಿಯೂ ಕೂಡ ಸರ್ಕಾರಿ ನೌಕರಿ ಪಡ್ಕೊಳ್ಳೋದು ಅಷ್ಟು ಕಷ್ಟ ಇತ್ತ?
0: ಕಷ್ಟ ಇತ್ತು, ಕಷ್ಟ ಇತ್ತು.
1: ಡಿಗ್ರಿ ನಾನು ಹೇಳ್ತಾ ಇರುವಂತದ್ದು ಇವೆಲ್ಲ ಸುಮಾರು 78-80 ಒಂದು ಸಮಯ, 1978-80 ಸಮಯದಲ್ಲಿ ತಾವು ಡಿಗ್ರಿಯನ್ನ ಮುಗಿಸಿದ್ದೀರಿ
0: ಹೇಳಿ.
1: ಆ ಸಮಯದಲ್ಲೂ ಕೂಡ ಸರ್ಕಾರಿ ನೌಕರಿ ಈಸಿಯಾಗಿ ಸಿಗುತ್ತೆ ಅಂತ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ನನ್ನ ಹಾಗೇನೆ ಅನೇಕ ಜನ ಗ್ರಾಮೀಣ ಪ್ರದೇಶದಲ್ಲಿ ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇದ್ರು ಮನೆಯಲ್ಲೇ. ನಾನು 1976 ಕೆ ಪಿ ಎಸ್ ಸಿಗೆ ಹೈಸ್ಕೂಲ್ ಟೀಚರ್ ಪೋಸ್ಟ್ಗೆ ಅಪ್ಲೈ ಮಾಡಿ ಇಂಟರ್ವ್ಯೂ ತಗೊಂಡೆ, ಆದ್ರೆ ಅಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ. ಕಾರಣ ಏನಿರ್ಬೋದು ನನಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಿಲ್ಲ. ನೀವು ಹೇಳಿದ್ರಿ, ನಂಬಿರಂತ ಹೇಳಿದ್ರಿ, ನಮ್ಮ ಸಾಹೇಬ್ರು ಏನು ಹೇಳಿದ್ರಿಲ್ಲ, ನಾನು ನನಗೆ ಗುರುಗಳು ಅಂತ ಜಿ ಜಿ ಪಟ್ಟಿಕೆಯವರು ನನಗೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆ ಕಾಲಕ್ಕೆ 500 ರೂಪಾಯಿ ಸಾಲ ಕೊಟ್ಟಿದ್ರು ನನಗೆ, ಆ ಕಾಲಕ್ಕೆ 500 ರೂಪಾಯಿ ಸಾಲ. ಅವ್ರ ಗುರುಗಳಿಗೆ ನಾನು ಹೆಂಗ್ ತೀರಿಸಿದ್ದೇನೆ ಅನ್ನೋದು ನನ್ನ ವೈಯಕ್ತಿಕ ನನಗಿದೆ, ಅದು ಬೇರೆ. ಹಾಗಾಗಿ ನಮಗೆ ನೌಕರಿ ಸಿಗೋದು ಬಹಳ ಕಷ್ಟ ಆಗಿತ್ತು ಸರ್.
1: ಆದ್ರೂ ಸರ್ಕಾರಿ ನೌಕರಿ ನಿಮ್ಮ ಕೈ ಹಿಡಿದು ಬಿಡ್ತಲ್ಲ.
0: ಆದ್ರೂ ಸರ್ಕಾರಿ ನೌಕರಿ ಹೆಂಗ್ ಬಂತು, ನನ್ನ ಸಾಧನೆ ಛಲ. ಆಗಾಗ್ಲೇ ಮದುವೆ ಆಗಿದ್ದೆ, ಮಕ್ಕಳಾಗಿದ್ರು ನನಗೆ, 3 ಜನ ಮಕ್ಕಳಾಗಿದ್ರು, ಮದುವೆ ಆಗಿದ್ದೀನಿ, ನಮ್ಮ ಅಣ್ಣನಿಗೆ ಮದುವೆ ಮಾಡಿದ್ದಾರೆ, ನನಗೆ ಮದುವೆ ಮಾಡಿದ್ದಾರೆ. ಹೀಗಾಗಿ ಏನ್ ಮಾಡಿದ್ವು, ಒಂದು ಛಲ, ಏನಾರ ಒಂದು ಮಾಡ್ಬೇಕಲ್ಲ ನಾವು ಜೀವನದಲ್ಲಿ ಸಾಧಿಸ್ಬೇಕು ಅಂತ.
1: ಇದನ್ನು ಚೆನ್ನಪ್ಪನವರು ತಿಳಿದಿಟ್ಕೊಂಡಿರ್ಬೇಕು, ಇತ್ತೀಚಿನ ದಿನದಲ್ಲೇ ನೌಕರಿ ಇಲ್ಲ ಅಂತಂದ್ರೆ ಎಣ್ಣೆ ಕೊಡೋದಿಲ್ಲ.
0: ಅಲ್ಲ, ಅದು ನೌಕರಿ ಇಲ್ಲದ ಒಂದೇ ಅಲ್ಲ ಸರ್, ಇವತ್ತು ಅನೇಕ ಜನ 10 ಎಕರೆ 20 ಎಕರೆ ತೋಟ ಇದ್ದವ್ರು ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ. ತೋಟ ಕೃಷಿ ಮಾಡ್ತೇನೆ ಅಂದ್ರೆ ಎಣ್ಣೆ ಕೊಡೋದಿಲ್ಲ, ಆ ಪರಿಸ್ಥಿತಿ ಇದೆ. ಅದು ನನ್ನ ಅನುಭವದಲ್ಲೂ ಇದೆ, ನಾನು ನೋಡ್ತಲೇ ಇದ್ರೆ
1: ಆ ಕಾಲ ಆಗಿರ್ಲಿಲ್ಲ
0: ಆಗಿರ್ಲಿಲ್ಲ ಆಗಿರ್ಲಿಲ್ಲ ಆಗಿರ್ಲಿಲ್ಲ ಆಗ ಏನಿತ್ತು ಅಂದ್ರೆ, ಒಂದು ನಾನು ನಾನು ನಾನು ಗಮನಿಸಿದಂಗೆ, ಒಬ್ಬ ವಿದ್ಯಾವಂತ ಯುವಕ ಸಿಕ್ಕರು ಸಾಕು ಮದುವೆ ಮಾಡ್ಬಿಡೋರು, ಅವ್ರಿಗೆ ವಿದ್ಯಾವಂತರು ಆಗಿರ್ಬೇಕಷ್ಟೇ. ಆಗ ಸರ್ಕಾರಿ ನೌಕರಿ ಈ ತರ ಏನೂ ಇಲ್ಲ, ದುಡಿಮೆ ಮಾಡಬೇಕು, ಹಣ ಸಂಪಾದಿಸ್ಬೇಕು ಅಂತ ಆ ಮೆಂಟಾಲಿಟಿ ಜನನೇ ಇರಲಿಲ್ಲ.
1: ಆಮೇಲೆ ಜೋಡೆತ್ತನ್ನ ಬಿಟ್ಟು ತಾವು ಸರ್ಕಾರಿ ಉದ್ಯೋಗಕ್ಕೆ ಬಂದ,
0: ಅದು ಆಗ ಮಾಡಿದೆ. ಅಲ್ಲಿಗೂ ಎಷ್ಟು ವರ್ಷ ಕೃಷಿ ಮಾಡಿದೆ ಅಂದ್ರೆ, 80ರವರೆಗೂ ನಾನು ಕೃಷಿ ಮಾಡಿದೆ. 75-76 ಹಿಡಿದು 80ನೇ ಇಸವಿವರೆಗೂ ಕೃಷಿ ಮಾಡಿದೆ. 1 ಎಕರೆ ಭತ್ತ ನಾಟಿ ಮಾಡಿ 40 ಕ್ವಿಂಟಲ್ ಭತ್ತ ಬೆಳೆದಿದ್ದೀನಿ ನಾನು
1: 1 ಎಕರೆಗೆ. ಹಾಗಾದ್ರೆ ಪ್ರಗತಿಪರ ರೈತರು ಅಂತ
0: ಆಗ ಇದ್ದಿದ್ರು ಕೊಡ್ತಿದ್ರೇನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹಾಗಾಗಿ ನಮಗೇನಾದ್ರು ದುಡಿಮೆ ಮಾಡಬೇಕು. ನಮ್ಮ ತಂದೆ ತಾಯಿ ಕೃಷಿಕರು, ಅದರಲ್ಲೂ ವಿದ್ಯಾವಂತರವರು, ಅವ್ರಿಗೆ ನಾವು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ನಮ್ಮಲ್ಲಿ ಒಂದು ಛಲ ಇತ್ತು, ಆಸಕ್ತಿ ಇತ್ತು. ಆಗ ನಮ್ಮ ಆಗಿನ ಜನನು ಸಹ ಸಪೋರ್ಟ್ ಮಾಡ್ತಿದ್ರು. ಆಗ ಈಗಿನಂಗಲ್ಲ, ಆಗಿನ ಜನ ಇದರಲ್ಲ, ನಾವು ಏನಾರ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಅವ್ರು ನಮಗೆ ಬೆಂಬಲ ಬೆನ್ನತಟ್ಟೋರು, ಬೆಂಬಲ ಕೊಡೋರು, ಇಂಥವರೆಲ್ಲ ದೊಡ್ಡವರೆಲ್ಲ ಇದ್ರು ಆ ಕಾಲಕ್ಕೆ. ನಾನು ಒಡನಾಟದಲ್ಲಿ ನಾನು 80, 79, 80 ಎಮ್ ಎ ಮಾಡ್ಲಿಕ್ಕೆ ಹೋದಾಗ ಜಿ ಶಂಪ ಅವರು, ಗುರುಚ ಅವರು, ಸಿ ಪಿ ಕೆ ಅವರು ನನಗೆಲ್ಲ ಗುರುಗಳಾಗಿದ್ದವರೇ, ವೆಂಕಟಾಚಲ ಶಾಸ್ತ್ರಿಗಳು ಅವರೆಲ್ಲ ನನಗೆ ಗುರುಗಳಾಗಿದ್ದವರೇ. ಅವರ ಒಂದು ಸಾಧನೆ ಇದೆಯಲ್ಲ, ಆ ಸಾಧನೆಯನ್ನು ನಾವು ಏನಾರು ಮಾಡಿ ತೋರಿಸ್ಬೇಕು, ನಾವು ಮಾಡಬೇಕು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಮಾಡಬಾರ್ದು? ನಾವು ಇನ್ನೊಂದು ಏನಾದ್ರು ಒಂದು ಸಣ್ಣದು ನಮ್ಮ ಊರಿಗೆ ಬೇಕು ಅಂದರೆ ಸರ್ಕಾರದ ಕೈ ಯಾಕೆ ಚಾಚಬೇಕು?
1: ಆ ಒಂದು ಛಲ ತಮ್ಮ ಹತ್ರ ಇತ್ತು ಚೆನ್ನಪ್ಪನವರಾಗಿದ್ದು.
0: ಖಂಡಿತ ಖಂಡಿತ ಖಂಡಿತ ಖಂಡಿತ.
1: ಆಮೇಲೆ ಕತ್ತಿಗೆ ಬಿ ಚೆನ್ನಪ್ಪನವರ ತಾವು ಜೋಡೆತ್ತನ್ನು ಬಿಟ್ಟರೆ ಒಂದು ಅರ್ಥದಲ್ಲಿ 28 ವರ್ಷ ಆದ ನಂತರದಲ್ಲಿ ತಮಗೆ ಕೃಷಿಯನ್ನು ಬಿಟ್ಟು ಸರ್ಕಾರಿ ಉದ್ಯೋಗ ಕೊನೆಗೂ ಕೈ ಹಿಡಿತು ತಮ್ಮನ್ನು.
0: ಖಂಡಿತ, ನನಗೆ ಸರ್ಕಾರಿ ಸೇವೆ ಸರ್ಕಾರಿ ಸೇವೆ ಮಾಡಿ ಇಡೀ ನಮ್ಮ ಕುಟುಂಬನ ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಸಾಕ್ಕೊಂಡು ಹೋಗಬೇಕು ಅನ್ನೋದು ಒಂದು ಅಭಿಲಾಷನೂ ಇತ್ತು. ಆಗ ಹೆಣ್ಣು ಕೊಟ್ಟ ಮಾವ, ಹೆಣ್ಣು ಕೊಟ್ಟ ಮಾವ ಇದನ್ನು ಅವ್ರ ತಂದೆ ತಾಯಿಗೆ ಸಮಾನ. ಅವ್ರ ಅವ್ರ ಅವರ ದೃಷ್ಟಿ ಇದೆಯಲ್ಲ, ನಾನು ಎಷ್ಟು ಹೇಳಿದ್ರು ಸಾಲದು. ಅವರು ನನಗೋಸ್ಕರನೇ ಹುಟ್ಟಿ ಬಂದಿದ್ದಾರನ್ನೋ ಅನ್ನೋ ರೀತಿಯಲ್ಲಿ ನಮ್ಮ ಮಾವ ಅತ್ತೆ ಇಬ್ಬರೂ ಸಹ ನನ್ನನ್ನು ನಿಜವಾಗ್ಲೂ ಅವರು ಸ್ವಂತ ಮಗನಂತೆ ಸಾಕ್ಕೊಂಡ್ರು, ಸ್ವಂತ ಮಗನಂತೆ. ನಾನು ಅವ್ರಿಗೆ ಅದೇ ದೃಷ್ಟಿಯಲ್ಲಿ ನಿಷ್ಠೆಯಿಂದ ಇದ್ದೆ. ಅವರು ಹೆಣ್ಣು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಲ್ಲಿ ನಮ್ಮ ತಾತ್ಸಾರ ಮನೋಭಾವನ ನೋಡಲೇ ಇಲ್ಲ.
1: ನನ್ನ ಮಳಿನಿಗೆ ನೌಕರಿ ಸಿಕ್ಕಿಲ್ಲ, ಕೃಷಿ ಮಾಡ್ತಿದ್ದಾನೆ ಅಂತ ಯಾರು ಪಟ್ಕೊಳ್ಳಿಲ್ಲ.
0: ಹೌದು ಹೌದು ಹೌದು ಹೌದು ಹೌದು, ಆ ತರದ ಅವ್ರ ಭಾವನೆಗಳೇ ಇರಲಿಲ್ಲ. ಅವರು ಮತ್ತೆ ಹೆಂಗೆ ಅಂದ್ರೆ ನಿವೃತ್ತಿ ಶಿಕ್ಷಕರು, ನಿವೃತ್ತ ಶಿಕ್ಷಕರವರು, ಅವ್ರು ಇಡೀ ನನ್ನಂತ ಸಾವಿರಾರು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದಾರೆ.
1: ಯಾರು ಅವ್ರ ಹೆಸರು?
0: ಶಿವಲಿಂಗಪ್ಪನವರು ಅಂತ, ಎಂ ಶಿವಲಿಂಗಪ್ಪ ಅಂತ. ಅವ್ರು ಮೂಲತಃ ಜೀನಹಳ್ಳಿ ಅವರು, ಜೀನಹಳ್ಳಿ ಅವರು ಮೂಲತಃ ಜೀನಹಳ್ಳಿ ಅವರು. ನಮ್ಮೂರಿಗೂ ಅವ್ರವ್ರಿಗೂ 2 ಕಿಲೋಮೀಟರ್ ದೂರ ಇದೆ ಅಷ್ಟೇ, ಹತ್ತಿರದಲ್ಲಿ ಇದ್ದೇವೆ. ಹಾಗಾಗಿ ಅಲ್ಲಿಂದ ಏನಾಯ್ತು, ಸರ್ಕಾರಿ ನೌಕರಿ 1983 ನಾನು ಸರ್ಕಾರಿ ಸೇವೆಗೆ ಸೇರಿಕೊಂಡೆ. ಅಲ್ಲಿಂದ ಅದು ಮೊದಲನೇದು ಅಪಾಯಿಂಟ್ಮೆಂಟ್ ನನಗೆ ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆ.
1: 29ನೇ ವಯಸ್ಸಿನಲ್ಲಿ ತಾವು ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೊಂಡೆ. ಯಾವ ಇಲಾಖೆ?
0: ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆನಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಸೇರ್ಕೊಂಡ. ಅದು ಹೆಂಗೆ, ಪಿ ಎಸ್ ಸಿ ಮೂಲಕನೇ ನಾನು ಆಯ್ಕೆ ಆಗಿದ್ದು.
1: ಡಿಗ್ರಿ ಏನು ಲೆಕ್ಕಕ್ಕೆ ಬರಲೇ ಇಲ್ಲ,
0: ಅಲ್ಲಿಗೆ ಡಿಗ್ರಿ ಲೆಕ್ಕ ಬರಲೇ ಇಲ್ಲ. ಪಿ ಎಸ್ ಸಿ ನಲ್ಲಿ ನಾನು ಪರೀಕ್ಷೆ ಬರೆದು ಪರೀಕ್ಷೆನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿ ಸೇವೆಗೆ ಸೇರಿಕೊಂಡೆ. ಆ ಸೇವೆಗೆ ಸೇರಿಕೊಂಡಿದ್ದು ಸಹ ನನಗೆ ನನ್ನ ಈ ಸಾಹಿತ್ಯ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಯಾವುದು ಅಡಚಣೆ ನನಗೆ ಉಂಟಾಗಲೇ ಇಲ್ಲ.
1: ಲೆಕ್ಕಾಚಾರ ಜಾಬ್ ಅಲ್ಲ ಅದು,
0: ಲೆಕ್ಕಾಚಾರ ಜಾಬ್ ಆಗಿದ್ರು ಸಹ ಲೆಕ್ಕಾಚಾರ ಎಷ್ಟು ಬೇಕು ಅಷ್ಟಕ್ಕೆ, ಅದು ಅದಕ್ಕೊಂದು ಪರಿಮಿತಿ ಇದೆ. ಆ ಪರಿಮಿತಿನಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು.
1: ಆಫೀಸಿನ ಕೆಲಸ ಆಫೀಸಿಗೆ ಸೀಮಿತ
0: ಸೀಮಿತ
1: ಅಂದ್ರೆ ವೃತ್ತಿ ಬೇರೆ
0: ಪ್ರವೃತ್ತಿನೇ ಬೇರೆ.
1: ಹೌದು.

0: ತಮ್ಮ ಪ್ರವೃತ್ತಿ.
1: ನಾನು ಆ ಪ್ರವೃತ್ತಿ ಸರ್ಕಾರಿ ನೌಕರಿನಲ್ಲಿ ಇದ್ರೂ ಸಹ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿದ್ದೇವೆ, ಜನಪದ ಕಲಾ ಸಮ್ಮೇಳನ ಮಾಡಿದ್ದೇವೆ, ಗುರುಚವ್ರನ್ನೆಲ್ಲ ಕರೆಸಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ, ಬೇರೆ ಬೇರೆ ನಮ್ಮ ಸಾಹಿತಿಗಳನ್ನೆಲ್ಲ ಅಲ್ಲಿ ಕರ್ಕೊಂಡು ಕಾರ್ಯಕ್ರಮ ಮಾಡಿದ್ದೇವೆ. ಬಟ್ ತಾವು ಹೇಳಿದ ಹಾಗೆ ವೃತ್ತಿ ಮತ್ತು ಪ್ರವೃತ್ತಿನೂ ಎರಡನ್ನೂ ಸಹ ನಾನು ಜೀವನದಲ್ಲಿ ಉದ್ದಕ್ಕೂ ತಗೊಂಡು ಬಂದೆ. ಆದರೆ ಸರ್ಕಾರಿ ಸೇವೆಗೆ ಕಿಂಚಿತ್ತೂ ಅಪವ್ಯಯ ಮಾಡಲಿಲ್ಲ. ಸರ್ಕಾರಿ ಸೇವೆ ಅಧಿಕಾರಿಗಳು ನನಗೆ ಮಾತ್ರ, ನಾನು ಇವತ್ತು ನನ್ನ ಬೆಂಬಲಕ್ಕಿದ್ದಂಥ ಅಧಿಕಾರಿಗಳನ್ನು ನಾನು ಇಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದ್ದೇನೆ. ನಾನು ಯಾವುದೇ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡ್ಬೇಕಾರೆ ನೀನು ಯಾಕೆ ಅಲ್ಲಿ ಹೋಗಿದ್ಯಾ, ನಿನಗೇನು ನಮ್ಮದೇ ಆದ ಬೌಂಡಿಂಗ್ ಇದೆ, ನಮಗೆಲ್ಲ ಈ ಥರದ್ದು ರೂಲ್ಸ್ ಇದೆ ಅಂತ ಯಾವ ಅಧಿಕಾರಿನೂ ಹೇಳಲಿಲ್ಲ.
0: ಹಾಗೆಯೇ ನೀವು ಸರ್ಕಾರಿ ಸೇವೆಗೆ ಸೇರಿದ್ರು ಕೂಡ ಸಾಹಿತ್ಯವನ್ನು ಜೊತೆಯಾಗಿ ಕಟ್ಟಿಕೊಂಡು ನನ್ನೂರು ನನ್ನವರು ಅಂತ ಒಂದು ಪುಸ್ತಕವನ್ನು ಕೂಡ ಬರೆದ್ಬಿಟ್ರಿ, ಊರನ್ನು ಮರ್ತಿಲ್ಲ.
1: ಹೌದು ಹೌದು, ಊರು ಮರಿಲಿಲ್ಲ. ಊರು ಮರೆದಾಗ ಮತ್ತಷ್ಟು ಪ್ರೇರಣೆ ಆಯ್ತು ನನಗೆ. ಯಾಕೆ ಅಂದ್ರೆ ಅದಕ್ಕೆ ಕಾರಣನೂ ಇದೆ. ಯಾಕೆ ಅಂದ್ರೆ ನನ್ನ ಊರು ಕತ್ತಿಗೆ ಇದೆಯಲ್ಲ, ಕತ್ತಿಗೆ ನಿಜವಾಗ್ಲೂ ಸಹ ಅದು ಒಬ್ಬ ಪಾಳೆಗಾರನ ನೆಲೆಸಿದಿರ್ತಕ್ಕಂಥ ಗ್ರಾಮ ಅದು. ಇವತ್ತು ಐತಿಹ್ಯಗಳು ಇದೆ ಅಲ್ಲಿ, ಅವ್ರು ಏನು ಪಳವಳಿಕೆಗಳನ್ನು ಬಿಟ್ಟು ಹೋಗಿದಾರಲ್ಲ ಆ ಪಳವಳಿಕೆಗಳು ಇದೆ, ಇವತ್ತೂ ಇದೆ.
0: ಅಂದ್ರೆ ಒಂದು ರೀತಿಯಲ್ಲಿ ಸಂಶೋಧನೆಗೂ ಇಳಿದ್ಬಿಟ್ರಿ.
1: ಸಂಶೋಧನೆನೂ ಮಾಡಿದ್ದೇನೆ, ಅಲ್ಪ ಸ್ವಲ್ಪ ಸಂಶೋಧನೆನೂ ಮಾಡಿದ್ದೇನೆ. ಅದು ಯಾರು ಮತ್ತೆ ಗೊತ್ತಾಗ, ನಾನು ಸಂಶೋಧನೆ ಪಿ ಆರ್ ತಿಪ್ಪೇಸ್ವಾಮಿ ಅಂತ ಒಬ್ಬ ಕ್ಯೂರೇಟರ್, ಅವ್ರನ್ನ ಕರ್ಕೊಂಬಂದು ನಮ್ಮೆಲ್ಲದನ್ನೆಲ್ಲ ತೋರಿಸಿದ್ದೇನೆ. ಆಮೇಲೆ ಇಟಗಿ ಹಿರಣ್ಣನ್ ಅಂತವ್ರನ್ನ ಕರ್ಕೊಂಡು ಹೋಗಿ ತೋರಿಸಿದ್ದೇನೆ. ಇವರೆಲ್ಲರೂ ಅಂದ್ರೆ ಒಂದು ನನಗೊಂದು ಹೆಮ್ಮೆ ಹೇಳ್ಕೋಬೇಕಂದ್ರೆ ಈ ಮೂಲಕ ನಾನು ಹೇಳಲೇಬೇಕು, ನಮ್ಮೂರಿಗೆ ಬರದೇ ಇರ್ತಕ್ಕಂಥ ಕಲಾವಿದರು ಮತ್ತು ಸಾಹಿತಿಗಳು ಯಾರೂ ಇಲ್ಲ.
0: ಎಲ್ಲರನ್ನು ಕರೆಸ್ಬಿಟ್ಟು
1: ಎಲ್ಲರನ್ನು ಕರೆಸಿದ್ದಾರೆ, ವೇದಿಕೆ ಕೊಟ್ಟಿದ್ದೇನೆ, ಕರೆಸಿದ್ದೇನೆ, ಬಂದಿದ್ದಾರೆ. ಲಕ್ಷ್ಮಣ್ ದಾಸ್ ಅಂತ ತುಮಕೂರಿನಲ್ಲಿ ಒಬ್ಬ ರಂಗ ಕಲಾವಿದರು ಇದ್ದಾರೆ, ಅಂಥವ್ರು ಸಹ ನಮ್ಮ ಗ್ರಾಮಕ್ಕೆ ಬಂದೋಗಿದ್ದಾರೆ. ನಮ್ಮ ಹೊನ ರಾಘವೇಂದ್ರ ಅವರು, ರಾಘವೇಂದ್ರಣ್ಣನು ನಮ್ಮೂರು ವೇದಿಕೆ ತಗೊಂಡಿದ್ದಾನೆ, ನಮಗೆ ಗೊತ್ತಿರೋ.
0: ಆಮೇಲೆ ಲಂಕೇಶ್ವರ ಬಗ್ಗೆ ತಮಗೆ ಬಹಳ ಪ್ರೀತಿ ಚೆನ್ನಪ್ಪನವ್ರೆ.
1: ನನಗೆ ಲಂಕೇಶ್ ಅವರು ಅಂದ್ರೆ ಒಂದು ದೃಷ್ಟಿಯಲ್ಲಿ ನಮ್ಮ ನಂದೊಂದು ಸ್ವಭಾವ ಇತ್ತು ಸರ್, ತಮ್ಗೆ ಹೇಳಬೇಕಾದ್ರೆ ನಿಜವಾಗ್ಲೂ ನಾನು ಹೇಳ್ಕೋಬೇಕು, ಯಾರು ಹೋರಾಟದ ಮನೋಭಾವ ಇಟ್ಕೊಂಡು ರಾಜಕೀಯ ಕ್ಷೇತ್ರ ಆಗಲಿ ಸಾಹಿತ್ಯ ಕ್ಷೇತ್ರ ಆಗಲಿ ಪತ್ರಿಕಾ ಕ್ಷೇತ್ರದಲ್ಲಿ ಬಂದಿರ್ತಾರೆ ಅವರಿಗೆ ನಾನು ಯಾವಾಗಲೂ ಬೆಂಬಲವಾಗಿಯೇ ಇದ್ದೆ. ಉದಾಹರಣೆ ನಾನು ಹೇಳ್ತಾ ಹೇಳ್ಬೇಕಾದ್ರೆ ಲಂಕೇಶ್ ಅವ್ರು ಯಾಕೆ ಬೆಂಬಲ ಕೊಟ್ಟಿದ್ವಿ ಅಂದರೆ ಅವರ ಬರವಣಿಗೆ ಹಾಗೆ ಅಷ್ಟು ಹರಿತವಾಗಿತ್ತು, ಅದೆಲ್ಲರೂ ಹೇಳ್ತಕ್ಕಂಥ ಮಾತೆ. ಆ ಲಂಕೇಶ್ರವರು ತಾಯಿ ನಮ್ಮ ಪಕ್ಕದ ಹಳ್ಳಿ ಗುಡ್ಡೆಹಳ್ಳಿ ಅಂತ ಗ್ರಾಮದವ್ರು, ಅವರು ಬೇರೆ ಯಾರು ಅಲ್ಲ, ನಮ್ಮ ಪಕ್ಕದ ಹಳ್ಳಿನೇ ಅದು ಗುಡ್ಡೆಹಳ್ಳಿ ಗ್ರಾಮದವ್ರು.
0: ಹಂಗಾಗಿ
1: ನಮಗೂ ಅವ್ರಿಗೂ ಒಂಥರ ಏನೋ ಅಟ್ಯಾಚ್ಮೆಂಟ್, ನಂಟಸ್ತಿಕೆ. ಆ ನಂಟಸ್ತಿಕೆ ಇರೋದನ್ನ ನಾನು ಲಂಕೇಶ್ ಅವ್ರಿಗೆ ಹೆದರದ್ರು, ಲಂಕೇಶ್ ಮಾತಾಡ್ಸೋಕೆ ಹೆದರವರು. ಹೌದು, ಒಂದ್ಸರಿ ನಾನು ಬೆಂಗಳೂರಿಗೆ ಹೋದ, ಬನಶಂಕರಿ ಅವರು ಆಫೀಸ್ ಹತ್ರ ಹೋದಾಗ, ರೀ ಅವ್ರು ದೇವೇಗೌಡರನ್ನೇ ಬಿಟ್ಟಿಲ್ಲ, ನಿನ್ನ ನಾನು ಒಳಗಡೆ ಬಿಡ್ತಾರನೋ ಅಂತ ಕೇಳಿದ್ರು. ಕೇಳಿದ ಪ್ರಶ್ನೆ ಇದೆ ನನಗೆ, ಅದನ್ನ ನಾನು ಹೇಳ್ದೆ ಹೌದಾ, ಹಾಗಿದ್ರೆ ಸರಿ, ನಾನು ಏನು ಬರೆಯಲ್ಲ, ಕತ್ತಿಗೆ ಚೆನ್ನಪ್ಪ ಅಂತ ಬರೆದು ಒಂದು ಸ್ಲಿಪ್ ಕೊಟ್ಟೆ. ಎರಡು ನಿಮಿಷ ಇರೋಕ್ಕೆ ಹೇಳು ಅಂದ್ರು, ಎರಡು ನಿಮಿಷ ಇರೋಕ್ಕೆ ಹೇಳು ಅಂದ್ರೆ ಅಷ್ಟೊತ್ತಿ ಈ ಕಡೆಯಿಂದ ಕಾಫಿ ಬಂತು, ಕಾಫಿ ಕುಡ್ದೆ. ಆಮೇಲೆ ಬರೇ ಕೇಳೋರ್ನ ಅಂದ್ರು, ಒಳಗೆ ಹೋದೆ. ಏನಪ್ಪ ಯಾಕೆ ಬಂದೆ ಅಷ್ಟು ದೂರದಿಂದ ಅಂದ್ರು. ಇಲ್ಲ, ನಾನು ಹೀಗೆ ನಿಮ್ಮ ಹೆಸರಿನಲ್ಲಿ ಒಂದು ಸಮುದಾಯ ಭವನ ಅಂತ ರಂಗಮಂದಿರ ಕಟ್ಟಿದ್ದೀನಿ, ಅದಕ್ಕೆ ತಾವು ಇನಾಗ್ರೇಷನ್ಗೆ ಬರಬೇಕು ಅಂತ ನಾನು ಅವ್ರನ್ನ ಮನವಿ ಮಾಡಿದೆ. ಅವಾಗ ಅವ್ರು ಏನು ಹೇಳಿದ್ರು, ಒಂದು ಮಾತು ಹೇಳಿದರು ನನಗೆ, ಆ ಶಬ್ದ ಬಳಸ್ಬೇಕೋ ಬೇಡ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದರು ನಾನು ಬರೋದಿಲ್ಲ, ಅದು ಬೇಡ, ಆ ಶಬ್ದ ಹೇಳೋದಿಲ್ಲ, ನಾನು ಬರೋದಿಲ್ಲ, ನಾನು ಇಂಥವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನೀನು ಅವ್ರನ್ನ ಕರ್ಕೊಂಡು ಹೋಗೋ. ಆ ತಕ್ಷಣವೇ ಅವರು ಟಿ ಎ ಮಂಜುನಾಥ್ ಅಂತ ಒಬ್ಬರು ಮಂತ್ರಿ ಇದ್ದರು, ಅವರಿಗೆ ಫೋನ್ ಮಾಡಿ ಹೇಳಿ, ನೋಡಿ ನಮ್ಮ ಹುಡುಗ ಬರ್ತಾನೆ, ಅವ್ರು ಏನು ಹೇಳ್ತಾನೆ ಕೇಳಿ, ಯಾವ ಡೇಟು ಏನು ಅಂತ, ನೀವು ಅವ್ರ ಊರಿಗೆ ಹೋಗಿ ಬನ್ನಿ ಅಂತ. ಅವ್ರೊಂದು ಮತ್ತು ಹೋಗಿ, ನಾನು ಇಲ್ಲ ಲಂಕೇಶ್ ಅವ್ರು ಹೇಳಿದ್ರು ಅಂದೆ. ಬಂದರು, ಬಂದು ನಿರಾಗ್ರೇಷನ್ ಮಾಡಿ ಹೋದರು. ಆಗ ಆ ಕಾಲಕ್ಕೆ ನಿಜವಾಗ್ಲೂ ನನಗೆ ಒಂದೇನೋ ಅಂತಂದ್ರೆ ಎಲ್ಲೋ ಒಂದು ಯಾವುದೋ ಒಂದು ನನ್ನ ಮೇಲೆ ಶಕ್ತಿ ಇದೆ ಅಂತ, ನನಗೆ ಯಾವುದೋ ಒಂದು ಶಕ್ತಿ ಇದೆ ಅಂತ ಆಗ ಅಂದ್ಕೊಂಡೆ ನಾನು.
0: ರಂಗಮಂದಿರ ಕಟ್ಟೋದಕ್ಕೆ ಯಾಕೆ ಆಸಕ್ತಿ ಬಂತು ಚೆನ್ನಪ್ಪ?
1: ನಾನು ಮೂಲತಃ ರಂಗ ಕಲಾವಿದ. ನಾನು
0: ಕಲಾವಿದ ಅಂತಂದ್ರೆ ಯಾವ ರೀತಿಯಲ್ಲಿ, ಹಾಡುಗಾರರಾಗಿಯೋ ಪಾತ್ರಧಾರಿಯಾಗಿಯೋ?
1: ಅಲ್ಲ, ಪಾತ್ರಧಾರಿಯಾಗಿಯೇ ನಾಲ್ಕೈದು ನಾಟಕಗಳನ್ನು ಮಾಡಿದೆ ನಮ್ಮೂರಿಗೆ. ಆ ಕಾಲಕ್ಕೆ ಇದೆಲ್ಲ ರಂಗಮಂದಿರಗಳು ಅವು ಇವು ಏನಿರಲಿಲ್ಲ. ನಾವೆಲ್ಲ ಏನಪ್ಪ ಅಂದ್ರೆ ಗೂಟ ಗುದ್ಗಿ ಹೊತ್ಕೊಂಬಂದು ಚಪ್ರ ಹಾಕಿ ನಾಟಕ ಆಡಿ ಬೆಳತಂಕ ಬಣ್ಣ ಅಳಿಸ್ಕೊಂಡು ಬೆಳಗ್ಗೆ ಅಳಿಸ್ಕೊಂಡು ಹೋಗ್ಬೇಕು ನಾವು. ಆ ಕಾಲಕ್ಕೆ ನಾವು ನಾಟಕ ಮಾಡಿರೋರು, ಆ ಕಾಲಕ್ಕೆ ನಾಟಕ ಮಾಡಿದವು. ಇವತ್ತು ನಮಗೇನಾಗಿದೆ ಅಂದ್ರೆ ಆ ಕಲಾವಿದರ ಇದೆಯಲ್ಲ ಛಾಯೆ, ಆ ಕಲಾವಿದರ ಛಾಯೆ ನಮ್ಮನ್ನು ಬಿಟ್ಟು ಹೋಗಲೇ ಇಲ್ಲ.

0: ಹಾಗಾಗಿ ನಾ ನಾಟಕಗಳನ್ನು ನಾವು ಮಾಡಿದ್ವಲ್ಲ, ಏನಾರು ಒಂದು ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮುಂದಿನ ಪೀಳಿಗೆ ಉಳಿಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಅವ್ನು ಮಾಡಿದೆ. ಬಯಲು ರಂಗಮಂದಿರ ಥಿಯೇಟರ್, ಅವನು ಲಂಕೇಶ್ ಹೆಸರಿಗೆ ಒಂದು ಥಿಯೇಟರ್ ಮಾಡಿದ್ವಿ.
1: ನಿಮ್ಮೂರಲ್ಲೇ
0: ಇವತ್ತೇ ಇದೆ, ನಮ್ಮೂರಲ್ಲೇ ಇದೆ.
1: ಅದಕ್ಕೇನೆ ನಿಮಗೆ 1994 ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ.
0: ಹೌದು ಹೌದು ಹೌದು, ಅದು ಚಿಂದೋಡಿ ಲೀಲಾರ್ ಅವರು ಅಧ್ಯಕ್ಷರಾಗಿದ್ರು. ಆಮೇಲೆ ಅನಂತ್ ಮೂರ್ತಿ ಅವರೇ ಬಂದು ನನಗೆ ಅವತ್ತು ಸ್ಮರಣಿಕೆ ಕೊಟ್ಟು ಅಭಿನಂದಿಸಿ ಇದು ಮಾಡಿದ್ರು. ಅದು ಒಂದು ಹೆಮ್ಮೆ ನಮಗೆ. ನಮ್ಮೂರ ನಮ್ಮೂರಿನ ಒಬ್ಬ ಸಾಹಿತಿ ಹತ್ರ ನಾವು ಇಸ್ಕೋಬೇಕಾದ
1: ಜ್ಞಾನಪೀಠ ಪ್ರಶಸ್ತಿ,
0: ಅದರಲ್ಲಿ ಪ್ರಶಸ್ತಿ ಬರೋರು ನಮ್ಮೂರಿನ. ನಮಗೆ ಹೆಚ್ಚು ಏನಂದ್ರೆ ಅವ್ರು ಜಯಿಸ್ಪಟ್ರಲ್ಲ ಅನುಯಾಯಿಗಳು ಅವರಲ್ಲ. ನಮಗೆಲ್ಲ ಹೆಂಗೆ ಅಂದ್ರೆ ಇಲ್ಲಿ ನಮ್ಮಲ್ಲೆಲ್ಲ ಏನಂದ್ರೆ ಸೋಷಿಯಲ್ ಬೆಲ್ಟ್ ಇದು, ಸೋಷಿಯಲ್ ಕಲ್ಚರ್ ಇರ್ತಕ್ಕಂಥ ಬೆಲ್ಟ್ ಇದು ನಮ್ಮ ಶಿವಮೊಗ್ಗ ಜಿಲ್ಲೆ. ಹಾಗಾಗಿ ಏನಾಗಿತ್ತು ಅಂದ್ರೆ ನಮಗೆ ಅವ್ರ ಮೇಲೆ ಮೊದಲಿಂದಲೂ ಒಂದು ಅಭಿಮಾನ ಇತ್ತು. ಅನಂತ್ ಮೂರ್ತಿ ಅವ್ರ ಬಗ್ಗೆ ಆಗಲಿ, ನಮ್ಮ ಪಟೇಲ್ರ ಬಗ್ಗೆ ಆಗಲಿ, ಪಟೇಲ್ರ ನಮ್ಮೂರಿಗೆ ಬಂದ್ರೆ ನಮಗೇನು ಮನೆಗೆ ಬಂದು ಹೋಗೋರು, ಏ ಆ ಹುಡುಗರು ಇದ್ರಲ್ಲಿ ಕರಿ, ಮಿಗಳಿಕೆರಿ ಹುಡುಗರು ಇದ್ರಲ್ಲಿ ಕರಿ ಅನ್ನೋರು ಅವರು. ಈ ತರ ಅದೊಂದು ಗ್ರಾಮ್ಯ ಭಾಷೆ, ಗ್ರಾಮ್ಯ ಇದು, ಈ ಚಟುವಟಿಕೆನಲ್ಲಿ ನಿರಂತರವಾಗಿ ಹಂಗಾಗಿ ರಂಗಮಂದಿರ ಕಟ್ಕೊಂಡಿದ್ರು.
1: ಅಲ್ಲ ತಮ್ಗೆ ಈ ರೀತಿಯಲ್ಲಿ ಒಂದು ನಾಟಕ ಬಗ್ಗೆ ಆಸಕ್ತಿ ಇದೆ ಅಂತಂದ್ರೆ, ಅದೇ ರೀತಿಯಲ್ಲಿ ನಿಮ್ಮೂರಿನ ಬಗ್ಗೆ ಒಂದು ಸಣ್ಣ ಸಂಶೋಧನೆ ಮಾಡಿ ನಮ್ಮೂರಿನ ಬಗ್ಗೆನೂ ಬರೆದ್ರಿ. ಇದರ ಮಧ್ಯದಲ್ಲಿ ತಮ್ಗೆ ಕವನದ ಹುಚ್ಚು ಹೇಗೆ ಹಿಡಿತು ಚೆನ್ನಪ್ಪ?
0: ಅದು ಕವನದ ಹುಚ್ಚು ಯಾಕೆ ಬಂತು ಅನ್ನೋದು, ಕಾವ್ಯ ಸೃಷ್ಟಿ ಹೆಂಗ್ ಮಾಡ್ಬೇಕು ಅನ್ನೋದು. 1976 ನೌಕರಿ ಇರ್ಲಿಲ್ಲ, ಬೇಸಾಯ ಮಾಡಿ ಸಾಕಾಗಿತ್ತು, ಬೇಸಾಯ ಮಾಡೋ ಮನೆ ಮಂದಿ ಎಲ್ಲ ಸಹಾಯ ಅಂತ ಒಂದು ಮಾತಿದೆಯಲ್ಲ, ಅದು ನನಗೆ ಏನೋ ಒಂದು ರೀತಿ ಒಂದಿತ್ತು. ಆಮೇಲೆ ನಮ್ಮ ಶ್ರೀಮತಿಯವರು ಏನಂದ್ರು, ನೀವು ಓದಿ, ನಮ್ಮಪ್ಪ ನಿಮಗೆ ನನ್ನ ಕೊಟ್ಟಿರೋದು ಓದಿದ್ದೀರಿ, ಸುಮ್ಮನೆ ಇಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ನಿಮ್ಮ ಮನೆಗೆ ಅಡುಗೆ ಮಾಡ್ಕೊಂಡು ಮನೆಗೆ ಕೂತ್ಕೋಬೇಕು ಹಾಗೆ ಹೀಗೆ ಅಂತ ಒಂದೆಲ್ಲ ಸಾಮಾನ್ಯ ಕುಟುಂಬದಲ್ಲಿ ಇದ್ದೇ ಇರ್ತಾವೆ, ಅವೆಲ್ಲ ಕುಟುಂಬದಲ್ಲಿ ಬರ್ತಕ್ಕಂಥವೆ. ಈಸಬೇಕು, ಇದ್ದು ಜಯಿಸಬೇಕು ಅನ್ನೋದು ಮಾತಿದೆ. ನಾವು ಜಯಿಸ್ಬೇಕು, ಏನಾರು ಒಂದು ಮಾಡ್ಬೇಕಾದ್ರೆ ಜಯಿಸ್ಬೇಕು. ಆಗ ಏನ್ ಮಾಡಿದೆ, ನಾನೊಂದು ಬುದ್ಧಿವಂತಿಕೆ ಮಾಡಿದೆ. ನಮ್ಮ ಮನೆಯವ್ರಿಗೆ ಒಂದು ಕಿರಾಣಿ ಅಂಗಡಿ ಇಟ್ಕೊಟ್ಟೆ, ನಮ್ಮ ಮನೆಯವ್ರು ನೀ ಕಿರಾಣಿ ಅಂಗಡಿ ಮಾಡೋ, ನಾನು ಎಲ್ಲಾರು ಹೋಗಿ ಹೊರಗಡೆ ದುಡ್ಕೊಂಡ್ಬರ್ತೇನೆ, ಅದರಿಂದ ಏನಾರು ಒಂದು ಮಾಡಿ ಅಂದು ಒಂದು ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದೊಂದು ಬಂತು. ಅದಾದ್ಮೇಲೆ ಏನ್ ಮಾಡಿದೆ, 1976 ಶಿರಾಳಕೊಪ್ಪದಲ್ಲಿ, ಶಿರಾಳಕೊಪ್ಪದಲ್ಲಿ ಒಂದು ಸಣ್ಣ ನೌಕರಿ, ಡೈಲಿ ವೇಜಸ್ ಅಂತ, ಅದು ಒಂದು ತಿಂಗಳಿಗೆ 150 ರೂಪಾಯಿ ಕೊಡೋರು ಅಷ್ಟೇ, ಅದಂತ ಏನಿರಲಿಲ್ಲ. ಆದರೂ ನಾನು ಮನೆಯಾಗಿರಬಾರ್ದು, ಅದು ಯಾರ್ದೋ ಒಂದು ಮಾತನ್ನ ನಾನು ಕೇಳಿದ್ದೆ, ನನ್ನ ಹಿಂದಿಂದ ಆಡಿದ ಮಾತು ಅದು.
1: ಅಲ್ಲ ಊರಿದ್ದಲ್ಲಿ ಈ ರೀತಿಯ ಒಂದು ಮಾತು ಬಂದೇ ಬರ್ತವೆ.
0: ಹೌದೌದು, ತಾವು ಹೇಳೋದು ಸತ್ಯ. ಆ ಮಾತಿಗೆ ಏನ ಮಾಡಿದೆ ನಾನು ಅಂದ್ರೆ, ನಾನು ನೇರವಾಗಿ ಶಿರಾಳಕೊಪ್ಪಕ್ಕೆ ಹೋದೆ, ನೇರವಾಗಿ ಶಿರಾಳಕೊಪ್ಪಕ್ಕೆ. ಆವಾಗ ಶಿಕಾರಿಪುರದ ಶಿರಾಳಕೊಪ್ಪಕ್ಕೆ 4ನೇ ಬಸ್ಸಿಗೆ, ಅದು ಏನೋ ಮಾಡಿ ಸಾಧನೆ ಮಾಡಿ ಅಲ್ಲಿ ಹೋಗಿ, ಅಲ್ಲಿ ಶಿರಾಳಕೊಪ್ಪದಲ್ಲಿ ಡೈಲಿ ವೇಜಸ್ ಸೇರ್ಕೊಂಡೆ. ಅದು ಹೇಗೆ ಅಂದ್ರೆ, PWD ಡಿಪಾರ್ಟ್ಮೆಂಟ್, ರಸ್ತೆ ನಿರ್ವಹಣೆ ಮಾಡೋ ಕೆಲಸ.
1: ಅದು ಆ ಕಾಲದ ಡಬಲ್ ಡಿಗ್ರಿ ಪಡ್ಕೊಂಡಿದ್ರು ಕೂಡ,
0: ಹೌದು,
1: ರಸ್ತೆ ಕಾಮಗಾರಿ ಕೆಲಸಕ್ಕೆ ಇಳಿದ್ರಿ ಚೆನ್ನಪ್ಪನವರು.
0: ಹೌದು ಹೌದು ಸರ್, ಹೌದು ಸರ್, ಹೌದು. ಆಗ ಏನ್ ಮಾಡಿದ್ವು ಅಂದ್ರೆ, ಅನಿವಾರ್ಯ ಆಗಿತ್ತು ಅದನ್ನ ಮಾಡ್ಕೊಂಡು ಆದ್ಮೇಲೆ. ನನಗೆ ಇನ್ನೊಂದು ಅಲ್ಲಿ ಹೋದ್ಮೇಲೆ ಒಳ್ಳೇದಾಯ್ತು, ನೀವು ಒಂದ್ ಮಾತು ಕೇಳಿದ್ರಿ ಈಗ ನನಗೆ. ಅದು ಏನು ಅಂದ್ರೆ, ಕಾವ್ಯವನ್ನು ಸೃಷ್ಟಿ ಮಾಡ್ಲಿಕ್ಕೆ ನಿನ್ನ ಪ್ರೇರಣೆ ಹೇಗೆ ಏನು ಅಂತ ಕೇಳಿದಿರ್ತಾವ ನನಗೆ. ಅಲ್ಲಿ ನಾನು ಹೋದ್ಮಾಗ ಬರೆದಿದ್ದೆ ನಾನು ಒಂದು ಕವನ. ಏನು ಬರೆದಿದ್ದು, ಹಕ್ಕಿ ಹಾರುತ್ತಿವೆ ನೋಡಿದ್ದೀರಾ, ರೆಕ್ಕೆ ಪುಕ್ಕಗಳಲ್ಲಿಲ್ಲದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಒಂದು ಟೊಪ್ಪಿಗೆಯನ್ನು ತೆಗೆದು ಮತ್ತೊಂದು ಟೊಪ್ಪಿಗೆಯನ್ನು ಹಾಕಿ ಜನರ ಕಣ್ಣಿಗೆ ಮಣ್ಣು ಎರಚುತ್ತಿದೆ ನೋಡಿದ್ದೀರಾ, ಹಕ್ಕಿ ಹಾರುತ್ತಿದೆ ನೋಡಿದ್ರಾ. ಈ ಕವನ ಬರೆದೆ ನಾನು, ಅದೇ ಮೊದಲನೇ ಕವನ ನಂದು.
1: ಅದೇ ನಿಮಗೆ ಒಂದು ರೀತಿಯಲ್ಲಿ ಪ್ರೇರಣೆ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ. ಅದಕ್ಕೆ ತಮ್ಮ ಪತ್ನಿ ಕಾವ್ಯಕ್ಕೆ ಪ್ರೇರಣೆ ಕೊಟ್ಟರು ಅಂತ
0: ಖಂಡಿತ ಒಪ್ಕೊಳ್ತೇನೆ, ಆ ಮಾತು ಒಪ್ಕೊಳ್ತೇನೆ ನಾನು. ಯಾಕೆಂದ್ರೆ ಇವತ್ತು ನಮ್ಮ ಶ್ರೀಮತಿ ಅವರು ಹಾಗೆ ಇದ್ದೀವಿ ನಾನು ಅವರು, ಅವರು ನಮ್ಮ ಅವ್ರ ಸಹಕಾರ ಇದೆ. ಅಲ್ಲಿಂದ ಏನಾಯ್ತು ಅಂದ್ರೆ, ಅಲ್ಲಿ ಮಟ್ಟದೊಂದು ಸರ್ವಂಕನ ಪತ್ರಿಕೆ ಹೊರಡೋದು ಶಿಕಾರಿಪುರದಲ್ಲಿ, ಅದರಲ್ಲಿ ಅವರು ಪ್ರಕಟ ಮಾಡಿದ್ರು, ಪಬ್ಲಿಷ್ ಮಾಡಿದ್ರು. ಅವರು ಒಂದು ರೀತಿಯಲ್ಲಿ ನನಗೆ ಪ್ರೇರಣೆ ಆದರು, ಸರ್ವಜ್ಞ ಪತ್ರಿಕೆಯವರು. ನಾನು ಯಾವುದೇ ಚುಟುಕುಗಳನ್ನು ಬರೀಲಿ, ಕಾವ್ಯ ಬರೀಲಿ, ಅವ್ರು ಪ್ರಕಟಣೆ ಮಾಡ್ತಲೇ ಬಂದರು ನನ್ನ ವಲ್ಲೋನು. ಅದು ನನಗೆ ಒಂದು ರೀತಿ ಕಾವ್ಯಕ್ಕೆ ಸ್ಫೂರ್ತಿನೂ ಆಯಿತು, ಕಾವ್ಯದ ಬರವಣಿಗೆಗೆ ಸ್ಫೂರ್ತಿ ಆಯಿತು.
1: ಅದೇ ರೀತಿಯಲ್ಲಿ ತಾವು ಮಕ್ಕಳ ಕವಿತೆಯನ್ನು ಬರೆದ್ಬಿಟ್ರಿ, ಚಿತ್ತಾರ ಇದನ್ನು ಮಕ್ಕಳ ಕೃತಿ ಬರೆದ್ರಿ, ಹಾಗೇನೆ ಮಕ್ಕಳಿಗಾಗಿ ಜನಗೆ ಎನ್ನುವಂತಹ ಒಂದು ಪ್ರವಾಸ ಕಥನ ಬರೆದ್ರಿ, ಮುತ್ತಿನ ತನೆ ಎನ್ನುವಂತಹ ಒಂದು ಮಕ್ಕಳ ಕವಿತೆ ಸಂಗ್ರಹ ಮಾಡಿದ್ರಿ. ಹೀಗೆ ಮಕ್ಕಳ ಬಗ್ಗೆ ಯಾಕೆ ಆಸಕ್ತಿ?
0: ನಾನಂದ್ರೆ ನಾನು BEd ಮಾಡುವಾಗ ನಾನು ಸ್ಪೆಷಲ್ ಸಬ್ಜೆಕ್ಟ್ ತಗೊಂಡಿದ್ದೆ ಅದು. ನಾನು ಮಕ್ಕಳಿಗೋಸ್ಕರನೇ ಅವರಿಗೆ ಏನ್ ನರ್ಸರಿ ಇದೆಯಲ್ಲ, ಆ ನರ್ಸರಿಯಿಂದ ಹೇಗೆ ನಾವು ಬಿಲ್ಡಪ್ ಮಾಡಿ ಅವರನ್ನು ವಿದ್ಯಾವಂತರನ್ನು ಮಾಡಬೇಕು, ಒಂದು ತಳಹದಿ ಮಾಡಬೇಕು ಅನ್ನೋದು ನಂದು ಸ್ಪೆಷಲ್ ಸಬ್ಜೆಕ್ಟ್ ಅದು. ಅದಕ್ಕೋಸ್ಕರನೇ ನಾನೇನು ಮಾಡಿದೆ, ಮಕ್ಕಳಿಗೆ ಏನು ಮಾಡಬೇಕು ಅಂತ ಅದನ್ನು ತಮಗೆ ನಾವು ಹೇಳಿದ್ನಲ್ಲ, ನಾನು ಶಿಶುವಾರ ಆರಂಭ ಮಾಡಿದ್ದೆ ಆ ದೃಷ್ಟಿಯಿಂದ. ಕಿಂಡರ್ ಗಾರ್ಡನ್ ಪದ್ಧತಿ, ಮಾಂಟೇಶರಿ ಪದ್ಧತಿ, ನಾವು ಅವನ್ನೆಲ್ಲ ಓದ್ತಾ ಇದ್ವಿ ಅಷ್ಟೇ, ಯಾರೂ ಮಾಡಿರಲಿಲ್ಲ. ಅದನ್ನು ನಾನು ಏನಾದ್ರು ಮಾಡಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಛಲ ಬಂದಿತ್ತು. ಅದನ್ನು ಮಾಡಿದ್ಮೇಲೆ ನಾನು ಮಾಡಿದ್ರಿ ಜನಿಗೆ ಕಥಾ ಸಂಕಲನ. ನೀವು ತಾವು ಹೇಳಿದ್ರಿ ಈಗ ಮಕ್ಕಳಿಗೆ ಪ್ರವಾಸ ಕಥನ ಅಂತ ಮಕ್ಕಳ, ಆಗ ನಮಗೆ ನಾವು ಮಿಡ್ಲ್ ಸ್ಕೂಲಲ್ಲಿದ್ದಾಗ ಪ್ರೈಮರಿ ಸ್ಕೂಲಲ್ಲಿದ್ದಾಗ ಶಿಕ್ಷಕರು ನಮ್ಮನ್ನು ಪ್ರವಾಸ ಕರ್ಕೊಂಡು ಹೋಗೋರು, ಪ್ರವಾಸ ಕರ್ಕೊಂಡು ಹೋಗರು. ಆಗ ಹೆಂಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ನಿಜವಾಗ್ಲೂ ಅವ್ರು ಕರ್ಕೊಂಡು ಹೋಗ್ತಾರೆ ಕಾಡು ಮೇಡು, ಆಗ ಸಿಗ್ತಕ್ಕಂಥ ಕಾಡಿನಲ್ಲಿ ಸಿಗ್ತಕ್ಕಂಥ ಹಣ್ಣುಗಳು, ಎಂತೆಂಥ ಹಣ್ಣುಗಳು ಸಿಗ್ತಿದ್ವು ನಮ್ಮಲ್ಲಿ, ಅವನ್ನೆಲ್ಲ ನಾವು ತಿಂದು ಅನುಭವಿಸಿರೋರು. ಇವತ್ತು ಪರಿಗೆ ಹಣ್ಣು, ಬಿಕ್ಕೆ ಹಣ್ಣು, ಪ್ಯಾರಲ ಹಣ್ಣು ಇವೆಲ್ಲವೂ ಇದಾವಲ್ಲ.
1: ಹೇಳುವಂತ ಕೆಲವೊಂದು ಹಣ್ಣುಗಳ ಹೆಸರನ್ನ ಈಗಿನ ಮಕ್ಕಳಿಗೆ ಹೇಳಿದ್ರೆ
0: ಖಂಡಿತ
1: ಅಂತಾನೂ ಗೊತ್ತಾಗೋದಿಲ್ವಲ್ಲ.
0: ಖಂಡಿತ ಗೊತ್ತೇ ಇಲ್ಲ ಅವ್ರಿಗೆ, ಗೊತ್ತೂ ಇಲ್ಲ. ನಾವೇ ತಗೊಂಡೋಗಿ ಏನಾರು ಮಾಡಿ ಯಾವ್ದು ಹಣ್ಣು ಹೇಳಪ್ಪ ಮಗನೆ ಅಂದ್ರೆ ನನಗೇನು ಗೊತ್ತಿಲ್ಲ ಅಂತ.
1: ಈಗ ನಿಮ್ ಮೊಮ್ಮಕ್ಕಳಿಗೆ ಕೇಳಿದ್ರೆ ಹೇಳೋದಕ್ಕೆ,
0: ನಮ್ಮ ಮಕ್ಕಳು ಹೇಳೋದಿಲ್ಲ, ನಮ್ಮ ಮಕ್ಕಳು ಹೇಳೋದಿಲ್ಲ. ಆ ಪರಿಸ್ಥಿತಿ ಇದೆ. ನಾವು ಎಂತೆಂಥ ಹಣ್ಣು ತಿಂದಿದ್ವಿ ಸರ್ ಆಗ ಅಂದ್ರೆ, ಅಂತ ಹಣ್ಣುಗಳನ್ನ ನೋಡಿ ವಿಟಮಿನ್ ಇದೆ ಅಂತ ಹೇಳ್ತಾ ಇರೋದು ಇವತ್ತಿನ ಕಾಲಮಾನದಲ್ಲಿ ಹೇಳ್ತೀವಿ. ಆಗ ಬಿಕ್ಕೆ ಹಣ್ಣಿನಲ್ಲಿ ಸಿ ವಿಟಮಿನ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಿ ವಿಟಮಿನ್ ಅಲ್ಲಿ ಬಿಕ್ಕೆ ಹಣ್ಣಿನಲ್ಲೇ ಸಿಗೋದು. ಅಂತ ಹಣ್ಣುಗಳನ್ನ ನಾವು ತಿಂದು ನೆನಪಿತ್ತಲ್ಲ, ಅದಕ್ಕೇನ್ ಮಾಡಿದೆ ಆ ಜನಿಗೆ ಪ್ರವಾಸ ಕಥನನ್ನು ಬರೆದೆ. ಇನ್ನೂ ಒಂದು ದೂರದೃಷ್ಟಿನೂ ಇತ್ತು ಸರ್ ತಮಗೆ ಹೇಳ್ಬೇಕಾದ್ರೆ, ನಾನು ನಮ್ಮಲ್ಲಿ ಒಂದು ಕಲ್ಲು ಬಂಡೆ ಇದೆ, ಬಹಳ ಎತ್ತರದವಾಗಿದೆ, ಬಹುಶಃ ತೀರ್ಥಹಳ್ಳಿನಲ್ಲಿ ತಾವು ನೋಡಿರ್ಬೋದು, ಸಿದ್ದೇಶ್ವರನ ಬೆಟ್ಟ ಅಂತ ಇದೆ. ಆ ಸಿದ್ದೇಶ್ವರನ ಬೆಟ್ಟದ ತರನೇ ನಮ್ಮೂರಿನಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ, ಅದರಲ್ಲಿ ಒಂದು ಕರಿಕಲ್ಲು ಬಂಡೆ ಇದೆ, ದೊಡ್ಡ ಬಂಡೆ ಇದೆ. ಆ ಬಂಡೆನ ಅದನ್ನ ಜಲ್ಲಿ ಕ್ರಷರಿಗೆ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅನುಮೋದನೆ ತಗೊಳಕ್ಕೆ ಮಾಡಕ್ಕೆ ಹೋರಾಟ ಮಾಡಿದ್ರು. ಇವತ್ತು ನಾನು ಅದನ್ನ ತಡೆ ಹಿಡಿದಿದ್ದೇನೆ.
1: ಸಾಮಾಜಿಕ ಹೋರಾಟಕ್ಕೆ ಪ್ರೇರಣೆಯನ್ನು ಕೊಡ್ತು
0: ಕೊಡ್ತು ಇವತ್ತು ಆ ಕತೆ ಅದನ್ನ ಬರೆದಿರೋದ್ರಿಂದ ಅದೇ ಪುಸ್ತಕ ತಗೊಂಡು ಡಿ ಸಿ ಕೊಟ್ಟೆ ನಾನು. ಸರ್ ನಾನು ಆಗ ಹುಡುಗ ಇದ್ದೆ, ಆಗ ಬರೆದಿರೋದು ಈಗ ನೀವು ಇದಕ್ಕೆ ಅನುಮೋದನೆ ಕೊಡ್ತಾ ಇದ್ರಿ, ಇದಕ್ಕೆ ನನ್ನ ವಿರೋಧ ಇದೆ, ನೀವು ಕೊಡ್ಕೊಡ್ದಿದ್ದನ್ನ ಅಂತ ಇವತ್ತು ತಡೆ ಹಿಡಿಸಿದ್ದೀನಿ. ಇವತ್ತು ನಿಂತಿದೆ ನಿಂತಿದೆ.
1: ಕತೆಗೆ ಬೇ ಚನ್ನಪ್ಪನವರೇ, ತಾವು ಜೋಡೆತ್ತುಗಳನ್ನು ಹಿಡ್ಕೊಂಡು ಉಳುಮೆಯನ್ನು ಮಾಡ್ತಾನೆ, ಪಿ ಜಿ ಪದವಿಯನ್ನು ಪಡೆದಿದ್ರು ಕೂಡ ತೋಟದಲ್ಲೇ ಕೆಲಸ ಮಾಡ್ತೇನೆ, ತಮ್ಮ ಜೀವನ ಗಾಥೆಯನ್ನು ಯಶೋ ಗಾಥೆಯನ್ನು ಮುಂದುವರಿಸ್ಕೊಂಡು ಬಂದ್ರಿ. ಸಾಹಿತ್ಯ ಪ್ರೇಮವನ್ನು ಇಟ್ಕೊಂಡು ಸಾಹಿತ್ಯ ರಂಗದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಅದೇ ರೀತಿಯಲ್ಲಿ ಸಾಮಾಜಿಕ ಹೋರಾಟ ಮಾಡುವುದರಲ್ಲಿ, ಸಾರ್ವಜನಿಕ ಕೆಲಸ ಮಾಡೋದರಲ್ಲಿ ಈ ರೀತಿ ನಿರಂತರ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದರಿಂದ ತಾವು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದೀರಿ. ನಿಮ್ಮ ಸಾಧನೆಯ ಸಂಬಂಧಪಟ್ಟ ಹಾಗೇ ಕೇವಲ ಇಷ್ಟಕ್ಕೆ ಸಾಲೋದಿಲ್ಲ, ಮುಂದಿನ ವಾರ ಇನ್ನೊಂದಿಷ್ಟು ನಿಮ್ಮ ಒಂದಿಷ್ಟು ಯಶೋಗಾಥೆಗಳನ್ನು ನಮ್ಮ ಕೇಳುಗರಿಗೆ ತಿಳಿಸೋಣ. ಮತ್ತೆ ಪುನಃ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೂ ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚನ್ನಪ್ಪ ಅವರೊಂದಿಗೆ ನಡೆಸಿದ ವಿಶೇಷ ಸಂವಾದವನ್ನು ಕೇಳಿದಿರಿ. ಇವರೊಂದಿಗೆ ಎಸ್ಆರ್ ಭಟ್. ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಮುಂದಿನ ವಾರ ಪ್ರಸಾರವಾಗುವುದು. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

ಏಕ್ ಸೂರು ಕೇಳಿದಿರಿ, ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಆತ್ಮೀಯ ಕೇಳುಗರಿಗೆಲ್ಲ, ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿಲ್ ಚಿತ್ರದ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಕೇಳಿಬರುವ ಇಗಳ ಧ್ವನಿಗಳು ಅನುರಾಧ ಪೌದ್ವಾಲ್ ಹಾಗೂ ಸುರೇಶ್ ವಾಡ್ಕರ್. ಸಮೀರ್ ಅವರ ಸಾಹಿತ್ಯಕ್ಕೆ ಆನಂದ್ ಮಿಲನ್ ಅವರ ಸಂಗೀತವಿದೆ.

ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ನಿಲಯಗಳಿಂದ FM 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ಆಲಿಸ್ತಾ ಇದ್ದೀರಿ. ರಾಜ್ಕುಮಾರ್ ಕನೋಜಿಯ ಇವರ ಹುಟ್ಟಿದ ಹಬ್ಬ ಇವತ್ತು. ಇವರು ಚಲನಚಿತ್ರ ನಟರಾಗಿ ದೂರದರ್ಶನ ನಟರಾಗಿ ಅಮೋಘವಾಗಿ ಸೇವೆಯನ್ನು ಸಲ್ಲಿಸಿದವರು. ಹಲವಾರು ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಇವರು ಹೆಸರುವಾಸಿಯಾಗಿದ್ದಾರೆ. TV ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ. 1996-97 ಸಾಲಿನಲ್ಲಿ ಅತ್ಯುತ್ತಮ ಮಹಾರಾಷ್ಟ್ರ ರಾಜ್ಯ ಮಟ್ಟದ ನಟ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಅವರ ಹುಟ್ಟಿದ ಹಬ್ಬ ಇವತ್ತು ಜೂನ್ 12, 1973. ರಾಜ್ಕುಮಾರ್ ಕನೋಜಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಿತ್ರರಂಗದಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿ ಸಾಮಾಜಿಕವಾಗಿ ಸಂದೇಶವನ್ನು ನೀಡಲಿ, ಒಳ್ಳೊಳ್ಳೆಯ ಸಂದೇಶವನ್ನು ಅಂತ ಆಶಿಸ್ತಾ ಅವರಿಗೆ ಶುಭವನ್ನು ಕೋರೋಣಂತೆ. ಹಾಗೆಯೇ ಸೋನಿಕಾ ಕಲಿರಾಮನ್ ಅಂತ ಹೇಳಿ ಅವರ ಹುಟ್ಟಿದ ಹಬ್ಬ. ಯಾರಪ್ಪ ಇವರು ಅಂದರೆ, ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಸೋನಿಕಾ ಕಲಿರಾಮನ್. ಕುಸ್ತಿಪಟು ಚಂದಗಿ ರಾಮ್ ಅವರ ಮಗಳು. ಚಂದಗಿ ರಾಮ್ ಅವರಿಗೆ ಯಾವಾಗಲೂ ತಮ್ಮ ಮಕ್ಕಳು ಕುಸ್ತಿಪಟು ಆಗಬೇಕು ಅಂತ ಹೇಳಿ ಕನಸು ಕಾಣ್ತಿದ್ರಂತೆ. ಅದರಲ್ಲಿ ಆಕೆಯ 4 ಮಕ್ಕಳಲ್ಲಿ ಸೋನಿಕಾ ಕಲಿರಾಮನ್ ಕುಸ್ತಿಪಟು ಆದರು. ತಂದೆ ತರಬೇತಿ ನೀಡಿದರು. ಹಲವಾರು ವರ್ಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿ 2000 ಏಷ್ಯನ್ ಮಹಿಳಾ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನವನ್ನು ಗೆದ್ದು ತಂದೆ ಚಂದಗಿ ರಾಮ್ ಅವರ ಆಸೆಯನ್ನು ಪೂರೈಸಿದಂತಹ ಮಗಳಾದರು ಸೋನಿಕಾ ಕಲಿರಾಮನ್. ಭಾರತದ ಮೊದಲ ಮಹಿಳಾ ಕುಸ್ತಿಪಟುವನ್ನು ಕೀರ್ತಿಗೆ ಹೆಗ್ಗಳಿಕೆಗೆ ಭಾಜನರಾದರು ಸೋನಿಕಾ ಕಲಿರಾಮನ್. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕುಸ್ತಿಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಶುಭವನ್ನು ಕೋರ್ತಾ ಇನ್ನು ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣಂತೆ. ಕಾಮನಬಿಲ್ಲು ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಗೀತ ಸಾಹಿತಿ ಚುವದೇ ಶಂಕರ್ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಅಥವಾ ಕೇಳಿದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಸಮಯ 9:21:22:23:24. ಕೌದೂರು ಸದಾನಂದ ಹೆಗಡೆಯವರ ಇವತ್ತು ಹುಟ್ಟಿದಬ್ಬ. ಬಹುಶಃ ಅವ್ರದ್ದು ಸಣ್ಣ ಹೆಸರು ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ, ಉದ್ದ ಮಾಡಿ ಎಕ್ಸ್ಟೆಂಡ್ ಮಾಡಿ ಹೇಳಿದಾಗ ಸ್ವಲ್ಪ ಕಷ್ಟ ಆಗುತ್ತೆ. KS ಹೆಗಡೆ ಅಂತ ಹೇಳಿ ಅವರ ಪೂರ್ತಿ ಹೆಸರು ಕೌಡೂರು ಸದಾನಂದ ಹೆಗಡೆ. ಇವರು ಭಾರತೀಯ ನ್ಯಾಯಶಾಸ್ತ್ರಜ್ಞರು ಮತ್ತು ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ, ಆನಂತರದಲ್ಲಿ ಲೋಕಸಭೆಯ ಸ್ಪೀಕರ್ ಆಗಿ ಸೇವೆಯನ್ನು ಸಲ್ಲಿಸ್ತವರು. ಸಾಕಷ್ಟು ನ್ಯಾಯಶಾಸ್ತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ಕೊಂಡ್ರು. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿ ಹಾಗೆಯೇ ರಾಜಕಾರಣಕ್ಕೂ ಕೂಡ ಅವರು ಮರಳುತ್ತಾರೆ. ನಮ್ಮ ಸಂತೋಷ್ ಹೆಗಡೆ ಅವರು ಏನಿದ್ದಾರಲ್ಲ ಲೋಕಾಯುಕ್ತರು, ಅವರು ಈ KS ಹೆಗಡೆ ಅವರ ಮಗ. ವಿವಿಧ ಆಯಾಮಗಳಲ್ಲಿ ಉತ್ತಮ ತೀರ್ಪನ್ನು ನೀಡಿದಂಥವರು KS ಹೆಗಡೆ ಅವರು. ಅವರ ಜನ್ಮದಿನ June 11, 1909 ಅವರು ಜನ್ಮ ತಾಳ್ತಾರೆ. ಈ ಸಂದರ್ಭದಲ್ಲಿ KS ಹೆಗಡೆ ಅವರನ್ನು ಸ್ಮರಿಸ್ಕೊಳ್ತಾ ಇನ್ನು ಮುಂದಿನ ಗೀತೆಯನ್ನು ಆಲಿಸೋಣ. ಉದಿತ್ ನಾರಾಯಣ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆನಾರಿ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆನಂದ್ ಮಿಲನ್.

Well, you know, Ram Prasad Bismil. ಎಷ್ಟು ಜನ ಇವರ ಹೆಸರನ್ನು ಕೇಳಿರ್ಲಿಕ್ಕೆ ಸಾಕು? ಕರೆಕ್ಟ್, ಭಾರತದ ಒಬ್ಬ ಬರಹಗಾರ, ಕವಿ, ಮೇಲಾಗಿ ಕ್ರಾಂತಿಕಾರಿ. ರಾಮ್ ಪ್ರಸಾದ್ ಬಿಸ್ಮಿಲ್ ಅಂದರೆ ಬ್ರಿಟಿಷರಿಗೆ ಎಷ್ಟೋ ಸಮಯದಲ್ಲಿ ಚಳ್ಳೆ ಹಣ್ಣನ್ನು ತಿನ್ನಿಸಿದಂತಹ ವ್ಯಕ್ತಿತ್ವ ಸ್ವಾತಂತ್ರ್ಯ ಹೋರಾಟಕ್ಕಾಗಿ. ನೋಡಿ, ಒಂದು ಸಲ ನಾವು ನೆನೆಸ್ಕೊಳ್ಳೋಣ, ಸ್ವಾತಂತ್ರ್ಯ ಇತಿಹಾಸಕ್ಕಾಗಿ ಸ್ವಾತಂತ್ರ್ಯ ಪಡಿಬೇಕು, ಭಾರತಾಂಬೆ ಸ್ವಾತಂತ್ರ್ಯ ಮುಕ್ತಳಾಗಬೇಕು, ದಾಸರಿಂದ ಮುಕ್ತಳಾಗಬೇಕು, ಸ್ವಾತಂತ್ರ್ಯ ಪಡಿಬೇಕು ಅಂತ ಹಂಬಲವನ್ನು ಇಟ್ಕೊಂಡು ಎಷ್ಟು ಜನ ಮನೆಯನ್ನ ತ್ಯಾಗ ಮಾಡ್ತಾರೆ, ಎಷ್ಟು ಜನ ನೇಣುಗಂಬ ಇರ್ತಾರೆ, ಎಷ್ಟು ಜನ ಬ್ರಿಟಿಷರ ಗುಂಡಿಗೆ ಎದೆಯನ್ನು ಕೊಡ್ತಾರೆ, ಇವೆಲ್ಲ ನಾವು ಮರಿಬಾರ್ದು ಕಣ್ರಿ. ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ನೋಡಿದಾಗ ಪ್ರತಿನಿತ್ಯ ಪ್ರತಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನು ಕೂಡ ಪ್ರಾತಸ್ಮರಣೀಯ, ನಿಜವಾಗಿಯೂ ಹೇಳ್ತೀನಲ್ಲ. ಹಾಗಾಗಿ ಅವರ ಸಾಲಿನಲ್ಲಿ ಸೇರ್ತಕ್ಕಂಥವರು ರಾಮ್ ಪ್ರಸಾದ್ ಬಿಸ್ಮಿಲ್. ಇವ್ರ ವಿರುದ್ಧ ಬಹಳಷ್ಟು ಪಿತೂರಿಯನ್ನು ಮಾಡ್ತಾರೆ, ಇವರನ್ನು ಬಂಧಿಸಬೇಕು ಅಂತ ಹೇಳಿ ಬ್ರಿಟಿಷರು ತಮ್ಮ ಕವನವನ್ನು ಕ್ರಾಂತಿಕಾರ ರೂಪದಲ್ಲಿ ಬರೀತಾರೆ ಬ್ರಿಟಿಷರ ವಿರುದ್ಧ. ಅನೇಕ ಕ್ರಾಂತಿಕಾರಿ ಯುವಕರನ್ನು ಭೇಟಿ ಮಾಡ್ತಾರೆ, ಸಂಘಟನೆಯನ್ನು ಮಾಡ್ತಾರೆ, ಒಂದು ಸಂಘಟನಾ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಬ್ರಿಟಿಷರಿಗೆ ಗೊತ್ತಾಗದ ರೀತಿ ಕರಪತ್ರವನ್ನು ಹಂಚ್ತಾರೆ ತಮ್ಮ ಕವನಗಳ ಮೂಲಕ. ಭಾರತಾಂಬೆ ಯಾವ ರೀತಿ ಮುಕ್ತಳಾಗಬೇಕು, ಬ್ರಿಟಿಷರನ್ನು ಯಾವ ರೀತಿ ಭಾರತದಿಂದ ಹೊಡೆದೋಡಿಸ್ಬೇಕು ಅಂತ ಹೇಳಿ ಕವನಗಳನ್ನು ಬರೀತಾರೆ, ಕವಿ ಆಗ್ತಾರೆ. ಹೀಗೆ ಅನೇಕ ಒಂದು ಶ್ರಮ ಮೀರಿ ಭಾರತಕ್ಕಾಗಿ, ಭಾರತ ಸ್ವಾತಂತ್ರ್ಯಕ್ಕಾಗಿ, ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸೋದಕ್ಕಾಗಿ ರಾಮ್ ಪ್ರಸಾದ್ ಬಿಸ್ಮಿಲ್ ಶ್ರಮವನ್ನು ವಹಿಸ್ತಾರೆ. ಅವರ ಹುಟ್ಟಿದ ಹಬ್ಬ ಇವತ್ತು June 11, 1897. ಒಟ್ಟಾರೆಯಾಗಿ ಒಬ್ಬ ಭಾರತೀಯ ಕವಿಯಾಗಿ, ಬರಹಗಾರರಾಗಿ, ಕ್ರಾಂತಿಕಾರಿ ಬರಹಗಾರರಾಗಿ ಸೇವೆಯನ್ನು ಸಲ್ಲಿಸಿ ಭಾರತಾಂಬೆಯ ಪುತ್ರನಾಗ್ತಾರೆ ರಾಮ್ ಪ್ರಸಾದ್ ಬಿಸ್ಮಿಲ್. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇನ್ನು ಮುಂದಿನ ಗೀತೆಯನ್ನು ಆಲಿಸೋಣ ಮಿಕ್ಸ್ ಮೆಲೋಡಿಯಲ್ಲಿ. ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಹೊಸ ಬೆಳಕು ಚಿತ್ರದ ಗೀತೆ.

ಓಕೆ ಕೇಳಿದ್ರೆ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ವಿಶೇಷತೆಗಳೊಂದಿಗೆ ಮುಗಿಯುತ್ತೆ. ಟ್ಯೂನ್ ಮಾಡಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ನಿಮ್ಮೆಲ್ಲ ಸಂದೇಶಗಳು ಬರ್ತಾ ಇದ್ದಾವೆ, ಕಾರ್ಯಕ್ರಮಗಳನ್ನ ಆಲಿಸಿ ನೋಡೋಣ. ಇದೊಂದು ಮಿಕ್ಸ್ ಮೆಲೋಡಿಯ ಕಡೆಯ ಗೀತೆಯನ್ನು ಆಲಿಸಿ ನಂತರ ಒಂದೆರಡು ಭಾವಗೀತೆಗಳನ್ನು ಕೇಳಿಕೊಂಡು ಆ ನಂತರದಲ್ಲಿ ನಿಮ್ಮೆಲ್ಲ ಅಭಿಪ್ರಾಯಗಳು ಸಂದೇಶಗಳನ್ನು ಓದೋಣಂತೆ.

ಬೇಟಾ ಚಿತ್ರದ ಗೀತೆಯನ್ನು ಆಲಿಸ್ತಾ ಇದ್ದೀರಿ. ಉದಿತ್ ನಾರಾಯಣ್ ಹಾಗೂ ಅನುರಾಧಾ ಪೌದ್ವಾಲ್ ಅವರ ಇವುಗಳ ಧ್ವನಿಗಳಲ್ಲಿ ಸಮೀರ್ ಅವರ ಸಾಹಿತ್ಯಕ್ಕೆ ಆನಂದ್ ಮಿಲನ್ ಅವರ ಸಂಗೀತವಿದೆ.

ಈಗ ಒಂದೆರಡು ಭಾವಗೀತೆಗಳನ್ನು ಆಲಿಸೋಣಂತೆ. ಮೊದಲನೇದಾಗಿ ಆರ್ ರಮಾದೇವಿ ಅವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ಕವನ ಎಲ್ಲೋ ಹುಡುಕಿದೆ ಇಲ್ಲದ ದೇವರ.

ಭಾವಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 11:35 ಕೇಳುವಿರಿ. ಸಮಯ 9:21, 21, 22, 23 ಸೆಕೆಂಡ್ಗಳು. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದ್ದೀರಿ FM 103.5 ಹಾಗೂ 101.4 MHz ನಿಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಬೆಳಗಿನಿಂದ ತಾವೆಲ್ಲ ಕಾರ್ಯಕ್ರಮವನ್ನು ಆಲಿಸಿ ಒಂದಿಷ್ಟು ಸಂದೇಶಗಳನ್ನು ಕಳಿಸಿದಿರಿ. ನಿಮ್ಮ ಅಭಿಪ್ರಾಯವನ್ನು ನೋಡೋಣಂತೆ, ಯಾರ್ಯಾರು ಸಂದೇಶವನ್ನು ಕಳಿಸಿದ್ದೀರಾ ಅಂತ ಹೇಳಿ. ಒಬ್ಬನೇ ಉಂಡರೆ ಹೊಟ್ಟೆ ತುಂಬಲ್ಲ, ಎಲ್ಲೊಡನೆ ಹಂಚಿ ಉಂಡರೆ ಮನಸ್ಸು ತುಂಬುತ್ತೆ, ಹಂಚಿದ ಅಮೃತವಾಗುತ್ತೆ. ಯಾರು ಹೊನ್ನೂರು ಅಲ್ಲಿ ಹನುಮಂತಪುರ, ಓಕೆ ಹೌದು. ಯಾವಲ್ಲೂ ಹಂಚ್ಕೊಂಡು ತಿನ್ನೋ ಬುದ್ಧಿ ಕಲಿಬೇಕು. ಇನ್ನು ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಬೋಧನ ಹೊಸಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವರು ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ ಒಂದು ಕವನವನ್ನು, ದೊಡ್ಡ ಮಟ್ಟದ ಕವನವನ್ನು ಕಳಿಸಿದ್ದಾರೆ. ಎರಡು ಲೈನ್ ಓದ್ತಾ ಇದ್ದೀನಿ. ಹಳ್ಳಿಯ ಆಟಗಳು ಮನರಂಜನೆಗಾಗಿ ಹಾಸು ಹೊಕ್ಕಾಗಿ ಮೂಡಿ ಬಂದಿವೆ. ಪುರಾತನ ಕಾಲದಿಂದಲೂ ಆಟೋಟಗಳು ಸ್ಪರ್ಧೆಗೆ ಸೋಪಾನಗಳಾಗಿವೆ ಅಂತ ಹೇಳಿ ಒಂದು ಎರಡು ಲೈನನ್ನು ಓದಿದ್ದೀನಿ. ಸಾಕಷ್ಟು ಲೈನ್ಗಳಿದ್ದಾವೆ ಇವರು ಕಳಿಸಿರೋದು. ಧನ್ಯವಾದಗಳು ಬಾಬಾ ವೆಂಕಟೇಶ್ ಅವರೇ. ಇನ್ನು ಗೆರೆಬೀರನಹಳ್ಳಿಯಿಂದ ಮಂಜುಳಾಬಾಯಿ ಚಂದ್ರಹಾಸ ಗಡದೆಯವರು, ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರದಿಂದ ಶಿವಲಿಂಗಪ್ಪ ಭದ್ರೆ ಮತ್ತು ಮನೆಯವರು, ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿಂದ ಅವರು ಕೂಡ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ. ಹಾಗೆಯೇ ಪ್ರತಿಮಾ ನಾಯಕರು ಶಿವಮೊಗ್ಗದಿಂದ ಕಾರ್ಯಕ್ರಮವನ್ನು ಕೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ, ಈ ಬೆಳಗ್ಗೆ ಗೀತಾರಾಧನದಲ್ಲಿ ಸರ್ವಜ್ಞನ ಬಗ್ಗೆ ಮಾಹಿತಿ, ಗಜ್ಜುಗಿಯವರ ಕಥಾನಕದಲ್ಲಿ ಅನ್ಯಾಯವಾಗಿ ಹಣವನ್ನು ಗಳಿಸಬಾರ್ದು ಅನ್ನೋ ಕಿವಿ ಮಾತು ಚೆನ್ನಾಗಿತ್ತು ಅಂತಾರೆ. ಓಕೆ, ಧನ್ಯವಾದ. ಹಾಗೆಯೇ ಇನ್ನು ಶುಭ ಮುಂಜಾನೆ ಗುರುಗಳೇ, ಹೇಗಿದ್ದೀರಿ? ಎಸ್, ಚೆನ್ನಾಗಿದ್ದೀನಿ. ಯಾರು? ಶಾರದಾ ಚಿಕ್ಕಪ್ಪ ರಾಮೇಶ್ವರ ಶಿವಮೊಗ್ಗದಿಂದ. 7:45 ಭಕ್ತಿಗೀತೆ, 7:45 ಭಕ್ತಿಪೂರ್ವಕ ಚಿತ್ರಗೀತೆಗಳು ಚೆನ್ನಾಗಿತ್ತು. ಚೆನ್ನಪ್ಪ ಸರ್ ಅವರ ಮನದಾಳದ ಮಾತು ಕೇಳಿ ತುಂಬ ಖುಷಿಯಾಯಿತು. ಇನ್ನು ಒಗಟಿಗೆ ಕಾಯ್ತಾ ಇದ್ದೀವಿ ಅಂತಾರೆ. ಹೋಗೋಣಂತೆ, ನಿಮ್ದೆಲ್ಲ ಸಂದೇಶಗಳನ್ನು ಓದಿ ಒಗಟು ಹೋಗೋಣ. ಗಾಂಧಿ ರಸ್ತೆಯಿಂದ ಗಾಣಿದ್ರ ವಿಜಯಕುಮಾರ್ ಸಂದೇಶವನ್ನು ಕಳಿಸ್ತಾ, ಶುಭ ಮುಂಜಾನೆ. ಎಸ್, ಶುಭ ಮುಂಜಾನೆ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಆಲಿಸ್ತಾ ಇದ್ದೀವಿ, ಚೆನ್ನಾಗಿ ಮೂಡಿ ಬಂತು. ಹಾಗೆ ಕತ್ತಿಗೆ ಚನ್ನಪ್ಪನವರು ಬಗ್ಗೆ ಬಂದಂತಹ ಸಂದರ್ಶನ ಅರ್ಥಗರ್ಭಿತವಾಗಿತ್ತು. ಮಿಲೇಸೂರ್ ಮೇರಾ ತುಮಾರ ಏಕ್ಸೂರ್, ಇಷ್ಟು ವರ್ಷದಿಂದ ಕೇಳ್ತಾ ಇದ್ದೀವಿ. ಒಂದು ರೀತಿ ಏನೋ ಚೈತನ್ಯ ಮೂಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ್ ವಿಜಯಕುಮಾರ್. ಹಾಗೆಯೇ ನಿಮ್ಮ ಧ್ವನಿಯನ್ನು ಕೇಳಿದ್ರೆ ವಾರಗಟ್ಟಲೆ ಇರೋದು ಕಷ್ಟ ಆಗುತ್ತೆ. ಗುರುವಾರ ಬಂದರೆ ರಾಯರ ಹಾಗೆ ನಿರೂಪಣೆ ಭಾಳ ಸುಂದರವಾಗಿದೆ. ಒಟ್ಟು ಏನೋ ಹೇಳಿದೆ ಅಲ್ಲಿ ಎಲ್ಲ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಸಮರ್ಪಿತ ಅದು. ಆಯಿತಾ, ಓಕೆ. ಇನ್ನು ನಮಸ್ತೆ, ಶುಭೋದಯ, ನಮಸ್ಕಾರ. ಎಸ್ ಆರ್ ಭಟ್ ಅವ್ರು ನಡೆಸ್ಕೊಟ್ಟಂತಹ ಚೆನ್ನಪ್ಪನವರ ಸಂದರ್ಶನಗಳು ಅರ್ಥಗರ್ಭಿತವಾಗಿತ್ತು ಅಂತ ಹೇಳ್ತಾರೆ. ಯಾರಿದು? ನೋಡಿ, ಹೆಸರು ಇಲ್ಲ, ಊರು ಇಲ್ಲ. 4, 5, 2, 8, 4 ಹೆಸರು ಮತ್ತು ಊರು ಕಳಿಸ್ಬೇಕಲ್ವಾ?

ಸಲ್ಮಾ ಟೀಚರ್ ತರೀಕೆರೆಯಿಂದ ಮಿಕ್ಸ್ ಮೆಲೋಡಿ ಸೂಪರ್ ಅಂತ ಹೇಳ್ತಾರೆ. ಓಕೆ, ಬೀದರ್ ಜಿಲ್ಲೆ ಮುಮ್ನಾಬಾದ್ ತಾಲೂಕಿನಿಂದ ಹಳ್ಳಿಕೇಡ ಬಿದಿಂದನಾ ಉಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ. ಓಕೆ, ಬೆಳಗ್ಗೆ 8:30 ಪ್ರಸಾರವಾದ ಚನ್ನಪ್ಪ ಅವರ ಜೊತೆ ನಡೆಸಿದ ಸಂವಾದ ಕಾರ್ಯಕ್ರಮ ಅರ್ಥಗರ್ಭಿತವಾಗಿತ್ತು. ಬಹಳ ಹಿಡಿಸ್ತು, ಮಾತುಗಳು ಸ್ಫೂರ್ತಿದಾಯಕವಾಗಿದ್ವು. ಪ್ರಸಾರಕ್ಕಾಗಿ ಅನಂತ ಧನ್ಯವಾದಗಳು ಅಂತಾರೆ. ಓಕೆ, ತಮಗೂ ಕೂಡ ಧನ್ಯವಾದಗಳು. ಬಿ ಎಚ್ ಆಂಜನೇಯ ವೋಲ್ಟೋನ್ ಹನುಮಂತನಗರ ಭದ್ರಾವತಿಯಿಂದ. ರೂಪಾ ಅವರು KSRP ಪೊಲೀಸ್ ಕ್ವಾರ್ಟರ್ಸಿಂದ ಸಂದೇಶವನ್ನು ಕಳಿಸ್ತಾ, ಬೆಳಗಿನ ಗೀತಾರಾಧನಾ ಕಾರ್ಯಕ್ರಮ ಚೆನ್ನಾಗಿತ್ತು. 7:15 ಪ್ರಸಾರವಾದ ಭಾವಗೀತೆ ಸೊಗಸಾಗಿದ್ದು. 8:30 KSR ಭಟ್ ನಡೆಸಿದ ಸಂದರ್ಶನ ಚೆನ್ನಪ್ಪ ಜೊತೆ ತುಂಬ ಚೆನ್ನಾಗಿತ್ತು, ಧನ್ಯವಾದ ಅಂತಾರೆ. ಓಕೆ, ಇನ್ನು ಮಾಸ್ತರಿಗೆ ಶರಣ್ರಿ, ಶರಣಯ್ಯ ಎಸ್ ಎಸ್ ಮುದಿಗೌಡರು ಇನಾಮ ಹೊಂಗಲ ಸೌದತ್ತಿ ಏನು ಗೌಡ್ರ ದಿಲ್ ಪಿಕ್ಚರ್ ಹಾಡು ಸೀದಾ ಹೃದಯ ಮುಟ್ರಿ ನೋಡ್ರಿ. ಅದಕ್ಕೆ ಕಾರ್ಯಕ್ರಮ ನಡೆಸ್ಕೊಡೋದ್ರಾಗೆ ನೀವೇ ಅಗ್ರಿಕಂಡು ಇದೊಂದು ಒಟ್ಟು ಏನೋ ಹೇಳ್ತೀರಪ್ಪ ಅಲ್ಲಿ ಏನ್ರಿ ಮುದಿಗೌಡ್ರೆ. ರೈಟ್, ಬೆಳಗಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಚೆನ್ನಾಗಿತ್ತು. ಇದಕ್ಕೂ ಅಷ್ಟೇ, ಊರು ಇಲ್ಲ ಹೆಸರು ಇಲ್ಲ. 9 2 9 6 4 6 ಹೆಸರು ಊರನ್ನ ಕಳಿಸ್ರಪ್ಪ, ಯಾರು ಅಂತ ಓದೋಣ. ಕೆ ಪಿ ದಿನೇಶ್ ಭಟ್, ರಚನಾ ಭಟ್, ಆದಿತ್ಯ ಭಟ್, ಕೋರಿ ಮಂಡಗದ್ದೆ ಹೋಬಳಿ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮೂಡ್ ಬಂತು. ಶ್ರೀಧರ ಸ್ವಾಮಿಯವರ ಶ್ಲೋಕದಿಂದ ಶುರುವಾದ ಗೀತಾರಾಧನಾ ಕಾರ್ಯಕ್ರಮ, ದತ್ತಾತ್ರೇಯ ಸ್ವಾಮಿ ಹಾಡು, ಸರ್ವಜ್ಞರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಕರುಣಾಳ ಭಾವ ಬೆಳಕನ್ನು ಕೂಡ ಚೆನ್ನಾಗಿತ್ತು. ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀವಿ ಅಂತಾರೆ ಕೆ ಪಿ ದಿನೇಶ್ ಭಟ್, ರಚನಾ ಭಟ್, ಆದಿತ್ಯ ಭಟ್, ಮಂಡಗದ್ದೆ, ಕೋರಿ ಹೋಬಳಿಯಿಂದ. ಓಕೆ, ಇನ್ನು ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಾಪುರದಿಂದ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಅವ್ರ ಸಂದೇಶವನ್ನು ಕಳಿಸ್ತಾ, ಮಿಕ್ಸ್ ಮೇಲೊಳಿ ಪ್ರಸಾರದ ಹಾಡುಗಳು ನಮಗೆ ತುಂಬ ಇಷ್ಟ ಸರ್, ಆನಾರಿ ಚಿತ್ರದ ಹಾಡು ಬಹಳ ಇಷ್ಟಪಡ್ತೀನಿ ನಾನು, ವೆರಿ ಗುಡ್. ಇನ್ನು ಬ್ರಹ್ಮಾನಂದ ರಾನಂಡೆ ಅವರು ಶಿವಮೊಗ್ಗದ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸ್ತಾ, 7:15 ಬಂದ ಭಾವಗೀತೆ ಚೆನ್ನಾಗಿತ್ತು. 7:45 ಮೂಡುವಂತಹ ಚಿತ್ರಗೀತೆಗಳು ಸೊಗಸಾಗಿತ್ತು. ಇನ್ನು 7:30 ಸಂದರ್ಶನ ಚೆನ್ನಾಗಿತ್ತು. ಛಲ ಹೊಂದಿದ್ದರೆ ಬದುಕಿನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಸಾಧಿಸ್ಬೋದು ಅನ್ನೋ ನೀತಿಯನ್ನು ಸಾರಿದ್ರು. ಆಕಾಶವಾಣಿ ಹೆಮ್ಮೆ ಸುಪ್ರಸಿದ್ಧ ಕಾರ್ಯಕ್ರಮ, ಮಿಕ್ಸ್ ಮೆಲೋಡಿ ಹಾಡುಗಳು ಸೂಪರ್ ಆಗಿತ್ತು, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಪೋಲೋನ್ಸ ಚೆಹರಾ ಚೆಹರಾ ಹಾಡು ನನಗೆ ತುಂಬ ಹಿಡಿಸ್ತು, ಬಹಳ ಇಷ್ಟ ಅಂತಾರೆ. ಓಕೆ, ಧನ್ಯವಾದಗಳು ಬ್ರಹ್ಮಾನಂದ ರಾನಡೆಯವರೇ. ಶುಭೋದಯ ಗುರುವರ್ಯರೇ, ಯಾರಪ್ಪ ಇದು ಶಿಷ್ಯ? ರೋಟ್ರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಏನಂತಾರವರು, ನಿಮ್ಮ ಧ್ವನಿ ಕೇಳಿ ನಮ್ಮ ಜೀವನ ಪಾವನವಾಯಿತು. ಏನು ಒಳ್ಳೆ, ನೀವು ಹೆಂಗೆ ನಮಗೆ ಮೇಲೆ ಎಬ್ಬಿಸ್ಬಿಡ್ತೀರಾ ಅಂದರೆ ನಾವು ಯಾವುದು ತೊಗೊಳ್ಳಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ನಿಮ್ಮ ಧ್ವನಿಯಲ್ಲಿ ಏನೋ ಮೋಹಕತೆ ಇದೆ, ಮೋಹಕತೆ ಇದೆಯಾ? ಓಕೆ, ಗಿರುಪಡೆ ಚೆನ್ನಾಗಿದೆ, ಮಿಕ್ಸ್ ಮೆಲೋಡಿ ಓ ಪ್ರಿಯ ಹಾಡು ಚೆನ್ನಾಗಿತ್ತು. ಕತ್ತಿಗೆ ಜನಪ್ಪನವರ ಸಂದರ್ಶನ ಅರ್ಥಪೂರ್ಣವಾಗಿತ್ತು. ಎಸ್ ಆರ್ ಭಟ್ ನಡೆಸ್ಕೊಟ್ಟಿದ್ದು ಪ್ರಸಾರಕ್ಕಾಗಿ ಧನ್ಯವಾದ ಅಂತೇಳಿ. ಓಕೆ, ಧನ್ಯವಾದ. ನಮಸ್ಕಾರ ಸರ್, ನಮಸ್ಕಾರ. ಇವತ್ತು ಬೆಳಿಗ್ಗೆ ಪ್ರಸಾರವಾದ ಆಕಾಶವಾಣಿ ಮಿಕ್ಸ್ ಮೆಲೋಡಿ ಮತ್ತು ವಿವಿಧ ಗಣ್ಯರಿಗೆ ಜನ್ಮದಿನ ಶುಭಾಶಯಗಳು ಸಲ್ಲಿಸಿತು. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತದೆ, ನಿಮಗೂ ಮತ್ತು ಆಕಾಶವಾಣಿಗೆ ಧನ್ಯವಾದ. ಇಸ್ಮಾಯಿಲ್ ಕುವೆಂಪು ವಿಶ್ವವಿದ್ಯಾನಿಲಯ. ಓಕೆ ಇಸ್ಮಾಯಿಲ್ ಸಾಹೇಬ್ರೆ, ಹಂಪಣ್ಣ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸ್ತಾ, 8:30 ಕತ್ತಿಗೆ ಚೆನ್ನಪ್ಪ ಅವ್ರ ಜೊತೆ ನಡೆಸೋ ಸಂದರ್ಶನ ಚೆನ್ನಾಗಿತ್ತು. ಅವರ ಜೀವನ ಅನುಭವ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು, ಧನ್ಯವಾದ ಅಂತ ಹೇಳಿ ಹಂಪಣ್ಣ ನ್ಯಾಮತಿಯಿಂದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ವರ್ಣಿಕ್ ಜೀವನ್ ಅರಳಿಹಳ್ಳಿಯಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿ, ಗುರುಗಳೇ ನಮಸ್ಕಾರ, ನಮಸ್ಕಾರ. ನಿಮ್ಮ ಕಂಚಿನ ಕಂಠದ ವಿಸ್ತಾರದೊಂದಿಗೆ ಕಾರ್ಯಕ್ರಮ ಅರ್ಥಪೂರ್ಣ. ಓಕೆ, ಧನ್ಯವಾದ. ಒಟ್ಟು ಏನಾದ್ರು ಒಂದು ಹೇಳ್ದಲ್ಲೇ ಬಿಡಲ್ಲ ಅಲ್ಲ, ಅದು ಇರಲೇಬೇಕದು. ಓಕೆ, ನಾಗಶ್ರೀ ಜಯಂತಿ ಗಣಪತಿ ನಿರ್ಗ್ರಹ ಬೇರ್ಗೊಡಿಗೆ. ಎಸ್, ಏನು ಬರೀತೆ ಪುಟ್ಟಿ, ಒಂದು ಚುಟುಕು ಬರೆದು ಕಳಿಸ್ಬಿಟ್ಟಿದೆ, ಆತ್ಮಸಾಕ್ಷಿ ಅಂತ ಹೇಳಿ. ನಿನ್ನ ಆತ್ಮಸಾಕ್ಷಿಗೆ ನೀನೇ ಮೋಸ ಮಾಡಿದರೆ ನಿನ್ನೊಳ್ಳೆಯತನಕ್ಕೆ ಬೆಲೆ ಎಲ್ಲುಂಟು, ನಿನ್ನ ಮೋಸದಾಟವನ್ನು ಶಿವ ಶಿಕ್ಷಿಸದೆ ಬಿಟ್ಟಾನೆ. ಶಬಾಷ್, ಯಾವಾಗಲೂ ಹೇಳ್ತಾರಲ್ಲ ಅದಕ್ಕೇನೆ, ಆತ್ಮಸಾಕ್ಷಿಗಿನ್ನ ಬೇರೆ ಏನೂ ಇಲ್ಲವೇ ಇಲ್ಲ, ಅದೊಂದೇ ಅಲ್ವಾ? ಎಸ್, ಚೆನ್ನಾಗಿ ಬರ್ರಿಜೆ ಪುಟಿ, ಗುಡ್. ಹಾಗೆಯೇ ಕಾರ್ಯಕ್ರಮ ಆಲಿಸ್ತಾ ಇದ್ದೀನಿ, ಗುರುಗಳೇ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಎಸ್, ಓಕೆ. ನಮ್ಮ ನೆಚ್ಚಿನ ಬಾನುಲಿಯ ಪ್ರೀತಿಯ ಗುರುಗಳಿಗೆ ಗುರುವಾರದ ಭಕ್ತಿಪೂರ್ವಕ ನಮನಗಳು. ಯಾರಪ್ಪ ಇದು?
ರಾಜು ಪುಷ್ಪ ಶಂಕರ್ಗಟ್ಟ ನಮಸ್ಕಾರ. ಗುರುವಾರದ ಭಕ್ತಿಪೂರ್ವಕ ಗೀತಾರದಲ್ಲಿ ಮೂಡಿಬಂದ ಭಕ್ತಿಗೀತೆಗಳು ಚೆನ್ನಾಗಿದ್ದು 7-15 ಭಾವಗೀತೆ ತುಂಬ ಇಷ್ಟ ಆಯಿತು. ಧನ್ಯವಾದ ಅಂತಾರೆ. ಓಕೆ, ಧನ್ಯವಾದ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಪ್ರವೀಣ್, ಶುಭ ಮುಂಜಾನೆ ಗುರುಜಿ. ಎಲ್ಲ ಮಾಹಿತಿಗಳು ಬೆಳಗಿನಿಂದ ಆಲಿಸ್ತಾ ಇದ್ದೀವಿ. ಚೆನ್ನಾಗಿ ಮೂಡ್ ಬರ್ತಾ ಇದೆ. ಒಂದಕ್ಕಿಂತ ಒಂದು ಕಾರ್ಯಕ್ರಮ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡ್ ಬರ್ತಾ ಇದೆ. ಕತ್ತಿಗೆ ಚನ್ನಪ್ಪ ಅವರ ಸಂದರ್ಶನ ಚೆನ್ನಾಗಿತ್ತು. ಅವರು ನಮ್ಮ ಗುರುಗಳು ಅಂತಾರೆ. ಓಕೆ, ಹಾಗೆಯೇ ಕರ್ಜಿಗೆ ಅವರ ಕಥಾನಕ ಚೆನ್ನಾಗಿತ್ತು. 7:45 ಪ್ರಸಾರವಾದ ಚಿತ್ರಗೀತೆಗಳು ಅದ್ಭುತವಾಗಿತ್ತು. ಓಕೆ, ಇನ್ನು ಒಗಟಿಗೆ ಕಾಯ್ತಾ ಇದ್ದೀವಿ. ಎಸ್, ಹೋಗೋಣಂತೆ. ನಿಮ್ದೆಲ್ಲ ಸಂದೇಶಗಳನ್ನು ತೊಗೊಂಬಿಟ್ಟು ಒಗಟಿಗೆ ಹೋಗ್ಬೋಣ. ಶುಭೋದಯ ಗುರುಗಳೇ, ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬ ಅರ್ಥಪೂರ್ಣ ಮೂಡ್ ಬರ್ತಾ ಇದೆ. ಒಗಟು ಬಿಡಿಸಿ ಕಾರ್ಯಕ್ರಮ ಕಾಯ್ತಾ ಇದ್ದೀವಿ. ಇವತ್ತು ಸಿಟ್ಟಾಗಬೇಡಿ ಗುರುಗಳೇ. ಅಡ್ವಾನ್ಸ್ ಅಪ್ಲಿಕೇಶನ ದಾವಣಗೆರೆಯಿಂದ ಚಂದ್ರಿಕಾದೇ ಎಲ್ಲ ಗುಂಡಿ ಸಿಟ್ಟಾಗ್ತಾರೆ ಅಂದರೆ ಆ ಸಿಟ್ಟಿನಿಂದ ಇರ್ತಕ್ಕಂಥ ಪ್ರೀತಿ ಕಳಕಳಿ ಅರ್ಥ ಮಾಡ್ಕೊಂಡ್ಬಿಟ್ಟು. ನೀವು ಯಾರೇ ಆಗಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಸಿಟ್ಟು ಮಾಡಿಕೊಂಡ್ರು, ನಿಮ್ಮ ಅಣ್ಣ ಸಿಟ್ಟು ಮಾಡಿಕೊಂಡ, ನಿಮ್ಮ ಲೈಫ್ ಮಾಡ್ರ ಸಿಟ್ಟು ಮಾಡ್ಕೊಂಡ್ರು, ಆ ಸಿಟ್ಟಿನಿಂದ ಇರೋ ಕಳಕಳಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಎಸ್, ಓಕೆ, ಓಕೆ. ಗುರುವಾರ ವಂದನೆಗಳು ಸರ್. ಎಸ್, ವಂದನೆಗಳು. ಶಿಶೈಲ ಕುಮಾರಿ ಯಾರ್ ಲೇಔಟ್ ಶಿವಮೊಗ್ಗದಿಂದ. ಶ್ರೀಮಾನ್ ಗುರುರಾಯರಿಗೆ ಬೆಳಗಿನ ನಮಸ್ಕಾರಗಳು. ನಮಸ್ಕಾರ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಇದೆಯಲ್ಲ, ಅವ್ರಿಗೆ ನಮಸ್ಕಾರ. ತಲುಪಿಸಿದೆ ನಿಮ್ಮದು. ಮುಂಜಾನೆ ಎಲ್ಲ ರೇಡಿಯೋ ಕಾರ್ಯಕ್ರಮ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮೂಡ್ ಬರ್ತಾ ಇದೆ. ವಿಶ್ವಾಸ್ ಸವಳಂಗ, ಪುಷ್ಪ ವಿನೋಬ್ ನಗರ ಶಿವಮೊಗ್ಗದಿಂದ ಎಲ್ಲ ಕಾರ್ಯಕ್ರಮಗಳು ಆಲಿಸ್ತಾ ಇದ್ವಿ. ಮಿಕ್ಸ್ ಮೆಲೋಡಿ ಅಂತೂ ಸೂಪರೋ ಸೂಪರು. ಭಾವಗೀತೆಗಳು ಇಷ್ಟ ಆಗಿದೆ. ಧನ್ಯವಾದ ಅಂತಾರೆ. ಓಕೆ, ಇನ್ನು ಲತಾ ಜಗದೀಶ್ ಅರಳಿಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ. ಟಿಫನ್ ಆಯಿತಾ ಸರ್? ಎಸ್, ಇವತ್ತಿನ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ತುಂಬ ಚೆನ್ನಾಗಿ ಮೂಡ್ ಬಂತು. ಎಸ್, ಲತಾ ಜಗದೀಶ್ ಅರಳಿಹಳ್ಳಿ, ಧನ್ಯವಾದ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ನಮಸ್ಕಾರ ಗುರುಗಳೇ. ನಮಸ್ಕಾರ. ಗುರುವಾರ ನೀವು ಬಂದರೆ ದಿನ ಇಡೀ ಲವ್ ಲವಿಕೆಯಿಂದ ಇರ್ತವೆ ಗುರುಗಳೇ. ಬಾಕಿ ದಿವಸ ಈ ದಿವಸನೂ ಇರ್ಬೇಕಲ್ರಿ, ಬರೀ ಗುರುವಾರ ಒಂದು ದಿವಸ ಇದ್ಬಿಟ್ರೆ ದಿನ ಇಡೀ ಆಯಿತಾ? ಒಗಟು ಸ್ವಲ್ಪ ಸುಲಭವಾದ ಪ್ರಶ್ನೆ ಕೇಳಿ ಗುರುಗಳೇ. ಎಲ್ಲ ಕಾರ್ಯಕ್ರಮ ಆಲಿಸ್ತಾ ಇದ್ದೀವಿ. ಹೆಂಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ಕ್ಲೀನಾಗಿ ಅಪ್ಲಿಕೇಶನ್ ಹಾಕ್ತೀರಾ. ಗುರುಗಳಿಗೆ ಸ್ವಲ್ಪ ಮೇಲೆ ತೊಗೊಂಡೋಗಿ ನಿಧಾನಕ್ಕೆ ಏನು ಬೇಕು ನಿಮಗೆ ಕೇಳ್ಕೊಂಬಿಡೋದು ಗುರುಗಳ ಹತ್ರ. ಸದಿಕಾ ನೆಲಗುಡಿ ಅವೆಲ್ಲ ಅಪ್ಲಿಕೇಶನ್ ಹಾಕಿದ್ರು, ಈಗ ಚಿತ್ರ ಶಿವಕುಮಾರ್ ಅಪ್ಲಿಕೇಶನ್. ಓಕೆ, ತುಂಬ ಇಷ್ಟ ಆಯಿತು. ಇನ್ನು ಮಿಕ್ಸ್ ಮಾಡಿ ಕಾರ್ಯಕ್ರಮ ಸೂಪರ್ ಗುರುಗಳೇ, ಧನ್ಯವಾದ ಅಂತಾರೆ. ಓಕೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂತು. ಗಜೇಂದ್ರ ಬೆನಕನಹಳ್ಳಿ, ಓಕೆ. ಹಾಗೆಯೇ ಇನ್ನು ಬಿ ಸತ್ಯನಾರಾಯಣ್ ಜಯೇಶ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಕಾರ್ಯಕ್ರಮ ಫೈನ್ ಅಂತಾರೆ. ಎಸ್ ಆರ್ ಭಟ್ ಅವರ ಸಂದರ್ಶನ ತುಂಬ ಚೆನ್ನಾಗಿ ಮೂಡ್ ಬಂತು. ಪದ್ಮ ಶ್ರೀಧರ ಪನ್ನಗಟ್ಟಿ ಅನಂತ್ ಕುಮಾರ್, ಎಸ್, ಓಕೆ. ಹಾಗೆಯೇ ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ದೀರಾ, ಪಿಕ್ಚರ್ ಮೆಸೇಜ್ ಕಳಿಸ್ತಾ ಇದ್ದೀರಾ. ನಾವು ಪ್ರತಿನಿತ್ಯ ಹೇಳ್ತಾನೆ ಇರ್ತೀವಿ ನಮ್ಮೆಲ್ಲ ನಿರೂಪಕರುಗಳು. ಅದು ಹ್ಯಾಂಗ್ ಆಗ್ಬಿಟ್ರೆ ನಿಮ್ದು ಹೆಸರು ಓದೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಕಂಪ್ಯೂಟರ್ ಹ್ಯಾಂಗ್ ಆಗ್ಬಿಟ್ರೆ. ಅದಕ್ಕೆ ಕಳಿಸ್ಬೇಡ್ರಪ್ಪ, ಕಳಿಸ್ಬೇಡ್ರಪ್ಪ ಅಂತೀವಿ. ಪಿಕ್ಚರ್ ಮೆಸೇಜು, ವಾಯ್ಸ್ ಮೆಸೇಜು ಅವೆಲ್ಲ ನೀವು ಹೇಳಿದ ಮಾತೇ ಕೇಳಲ್ಲ. ಇನ್ಮೇಲೆ ಕೋಲ್ ತಂದಿಟ್ಕೋಬೇಕು ಒಂದಷ್ಟೇ. ಸುಜಾತ ಮಾಲ ಕರ್ಕುಚ್ಚಿ, ಓಕೆ. ಹಾಗೆಯೇ ಶಾಂತಾಚಾರ್ ಬಡಗೇರಿ ಕುಕ್ಕನೂರು ಹರಿಹರದಿಂದ ಬೆಳಗಿನ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿ ಅವರು ಸ್ವಲ್ಪ ದೊಡ್ಡದಾಗಿ ಕವನ ಕಳಿಸಿದ್ದಾರೆ ಅಲ್ವಾ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸಮಯ ಆಗೋಯ್ತು ನೋಡಿ, 10:02 ಆಗೋಯ್ತಲ್ವಾ. ಎಸ್, ಭದ್ರದ ತಡೆಯಲ್ಲಿ ಸೂರ್ಯನ ಮೂಡಲು ನಿಮ್ಮ ದನಿಯ ಸಿಹಿಯಾದ ಸುಪ್ರಭಾತ, ಉಲ್ಲಾಸದ ಮಾತು ಇಂಪಾದ ಹಾಡುಗಳಲ್ಲಿ ನಮಗೆಲ್ಲ ನೀಡುವಿರಿ ಹೊಸದೊಂದು ಜಾಗೃತ, ಕತ್ತಲನ್ನು ಸರಿಸಿ ಮುಂಜಾನೆ ತರಿಸಿ ಕೆಲಸದ ನಡುವೆ ನಗು ಚೆಲ್ಲುವ ಕಲಾ ನಿಮ್ಮ ಮಾತುಗಳು ಹಿತವಾದ ಸಿಂಚನಕ್ಕೆ ನಮ್ಮ ಬೆಳಗು ಆಯಿತು, ಬಲು ಚೇತೋಹಾರಿ. ಆಯ್ತಪ್ಪ, ಒಳ್ಳೆಯದಾಗಲಿ. ಹಾಗೆಯೇ ಇನ್ನು ಹನುಮಂತಪ್ಪ ಮಡಿವಾಳ ಜಗಳೂರದಿಂದ, ಎಸ್, ಓಕೆ. ಹಾಗೆಯೇ ಮಮತಾ ಭದ್ರಾವತಿ, ನಮಸ್ಕಾರ ಸರ್. ಓಕೆ, ನಮಸ್ಕಾರ ಅಮ್ಮ. ನಿನ್ನೆ ರಾತ್ರಿ ಯಾಕೋ ಒಳ್ಳೆ ಕನಸು ಬಿದ್ದಿಲ್ಲ, ದಯವಿಟ್ಟು ಸುಲಭದ ಒಗಟನ್ನು ಕೇಳಬೇಕೆ ಕೇಳ್ಕೊಂಡು. ರಾಮೇಶ್ವರ ಚಿಕ್ಕಪ್ಪ ಶಿವಮೊಗ್ಗದಿಂದ. ಆಯ್ತಪ್ಪ, ಎಲ್ಲ ಸುಲಭನೇ ಇರುತ್ತೆ, ನೀವು ಆ ಥರ ಮಾಡ್ಕೊಳ್ತೀರ ಅಷ್ಟೇ, ನಾನೇನು ಮಾಡಲಿ ಅದಕ್ಕೆ. ನಾನು ಹೇಳೋ ಎರಡೆರಡು ಸಲ ಹೇಳೋ ಒಗಟನ್ನು ಬಿಡಿಸಿ ಬಿಡಿಸಿ ಹೇಳಿದ್ರೆ ಟಕ್ಕಂತ ಉತ್ತರ ಸಿಕ್ಬಿಡುತ್ತೆ. ಅಷ್ಟು ಸಮಾಧಾನ ಇಲ್ಲ ನಿಮಗೆ, ಕಳಿಸ್ಬಿಡಕ್ಕೆ ಟಕ್ಕಂತ ಉತ್ತರ ಅಂತ ಕಳಿಸ್ಬಿಡ್ತೀರ. ಅವಾಗೇನಂತ ಕಷ್ಟ ಅನಿಸುತ್ತೆ ನಿಮಗೆ, ನಿಜವಾಗ್ಲೂ ಕಷ್ಟ ಅಲ್ಲ ಗುರುಗಳೇ. ಇಂದು ಎಸ್ ಆರ್ ಭಟ್ ಅವರು ಚೆನ್ನಪ್ಪ

ಏನು ಸಂದೇಶ ಅವ್ರದ್ದು ಓದ್ತಾ ಇದ್ದೆ, ಏನು ಇದಕ್ಕಿದ್ದಂಗೆ ಡಿಸಪಿಯರ್ ಆಗ್ಬಿಡ್ತು. ದಿಸ್ ಮೆಸೇಜ್ ವಾಸ್ ಡಿಲೀಟೆಡ್ ಅಂತ ಬಂತು, ಯಾರು ಏನಂತ ಗೊತ್ತಿಲ್ಲ. ಓಕೆ, ಸಂದೇಶ ಎಲ್ಲ ಕಂಪ್ಲೀಟ್ ಮುಗಿದಿದೆ. ಈಗ ಒಂದು ಕಮರ್ಷಿಯಲ್ ಬ್ರೇಕ್ ತೊಗೊಂಡು ಮತ್ತೆ ಹೋಗ್ತಿರೋ ಕಾರ್ಯಕ್ರಮಕ್ಕೆ ಹೋಗೋಣ. ಓಕೆ ಅಲ್ಲ, ರೈಟ್.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PA ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.

ಓಕೆ, ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಕಾರ್ಯಕ್ರಮ ಈಗ ಬರುತ್ತೆ, ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ಬಹುಶಃ 1989-90 ಅಂತ ಕಾಣುತ್ತೆ. ಈ ಮನೆಯಲ್ಲಿ ಸುಮಾರು ಒಂದು 90 ವರ್ಷದ ವೃದ್ಧರು ವಾಸವಾಗಿರ್ತಾರೆ, ಒಂದು ಬಾಡಿಗೆ ಮನೆಯಲ್ಲಿ. ಬಾಡಿಗೆ ಮನೆಯಲ್ಲಿದ್ದವರಿಗೆ ಆ ಬಾಡಿಗೆ ಕೊಡೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸರಿಯಾದ ಆದಾಯ ಇರಲ್ಲ, ಯಾವುದೇ ಒಂದು ಸೋರ್ಸ್ಗಳಿರಲ್ಲ, ಆದಾಯದ ಮೂಲಗಳಿರಲ್ಲ. ಹಾಗಾಗಿ ಬಹಳ ಕಷ್ಟದಿಂದ ಅವರು ಮಕ್ಕಳನ್ನ ಓದಿಸ್ಕೊಂಡು ಫೀಸ್ಗಳನ್ನ ಕಟ್ಕೊಂಡು ಬರ್ತಕ್ಕಂಥ ಆದಾಯದಲ್ಲೇ ಒಂದು ಸಂಸಾರವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಸುಮಾರು 90 ವರ್ಷದ ಒಬ್ಬ ವೃದ್ಧರು ಸುಮಾರು ಒಂದು 5-6 ತಿಂಗಳಿಂದ ಬಾಡಿಗೆ ಕಟ್ಟಿರಲ್ಲ, ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ, ಚಿಕ್ಕದಾದ ಒಂದು ಮನೆಯಲ್ಲಿ. ಆ ಮನೆ ಮಾಲೀಕ ಬಂದು ದಿವಸ ಕೇಳ್ತಾನೆ ಬಾಡಿಗೆ, ಅವ್ರಿಗೆ ಆಗ್ತಿರಲ್ಲ, 5-6 ತಿಂಗಳು ನೋಡ್ತಾನೆ. ಕಡೆಗೆ ಏನಾಗುತ್ತೆ ಗೊತ್ತಲ್ಲ, ಮಾನಿಕಲ್ಲಿ ಸಿಟ್ಟು ಬಂದು ಏನು ಮಾಡ್ತಾರೆ, ಮನೆ ಪಾತ್ರೆ ಸಾಮಾನು ಎಲ್ಲ ಒಂದನ್ನೇ ಬಿಸಾಕ್ತಾ ಇರ್ತಾರೆ. ಚಾಪೆ ಬಿಸಾಕ್ತಾರೆ, ಹಾಸಿಗೆ ಬಿಸಾಕಿದ್ರು, ಪಾತ್ರೆಗಳೆಲ್ಲ ಹೊರಗಡೆ ಬರ್ತಾಯಿದ್ವು. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಒಬ್ಬ ಪತ್ರಿಕಾ ವರದಿಗಾರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಪಾಪ ವೃದ್ಧರು ಹೊರಗಡೆ ಇದ್ದಾರೆ, ಅವ್ನ ಮಲೆ ಮಾಲೀಕ ಒಂದೊಂದೇ ಸಾಮಾನು ಬಿಸಾಕ್ತಾ ಇದ್ದಾರೆ. ಆ ವರದಿಗಾರನಿಗೆ ಮನುಷ್ಯತ್ವ ಎದ್ದು ಕಾಟ್ಬಿಡುತ್ತೆ, ಎಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ವಯಸ್ಸಾದವ್ರಿಗೆ ಅಂತ ಹೇಳಿ ತಕ್ಷಣ ತನ್ನ ಕ್ಯಾಮ್ರಾದಿಂದ ಒಂದು ಫೋಟೋ ತೆಗಿತಾನೆ. ಫೋಟೋ ತೆಗೆದು ಮಾರನೇ ದಿವಸ ಪೇಪರ್ನಲ್ಲಿ ಅಚ್ಚು ಹಾಕ್ತಾನೆ. ಏನು ರಾಷ್ಟ್ರಾದ್ಯಂತ ಸುದ್ದಿ ಆಗ್ಬಿಡ್ತದೆ, ವೃದ್ಧರ ಫೋಟೋ ಬಂದಿರುತ್ತೆ, ಜೊತೆಗೆ ಮನೆ ಮಾಲೀಕ ಹೊರಗಡೆ ಸಾಮಾನು ಬಿಸಾಕ್ತಿರೋದು, ವರದಿ ಸಮೇತ ಬಂದ್ಬಿಡುತ್ತೆ. ಏನು ಮಾರನೇ ದಿವಸ ಬೆಳಿಗ್ಗೆ ಆ ಮನೆ ಮುಂದೆ ಬರ್ತಾರೆ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲ ಬರ್ತಾರೆ. ಏನು ಜಾತ್ರೆ ಆದಂಗೆ ಆಗ್ಬಿಡುತ್ತೆ. ಏನು ನೀವು ಇಲ್ಲಿದ್ದೀರಾ, ನೀವು ಇಲ್ಲಿದ್ದೀರಾ ಅಂತ ಅವರು ವೃದ್ಧರಿಗೆ ಹೇಳ್ತಾರೆ. ಯಾರು ಗೊತ್ತಾ, ಅವರು ಭಾರತದ ಹಂಗಾಮಿ ಪ್ರಧಾನಿಯಾಗಿ 2 ಬಾರಿ ಸೇವೆ ಸಲ್ಲಿಸಿದವರು, ಗುಲ್ಜಾರಿಲಾಲ್ ನಂದ್ ಅವರು. ನೋಡ್ರಿ ಎಂಥ ಬದುಕೋದು, ಮನೆ ಬಾಡಿಗೆ ಕಟ್ಟಕ್ಕೆ ಅವರಿಗೆ ಹಣ ಇರಲಿಲ್ಲ, ಅಷ್ಟು ಸ್ವಾಭಿಮಾನದಿಂದ, ಅಷ್ಟು ಪ್ರಾಮಾಣಿಕತೆಯಿಂದ, ಅಷ್ಟು ಸರಳತೆಯನ್ನು ಮೈಗೂಡಿಸ್ಕೊಂಡಂತಹ ಒಂದು ವ್ಯಕ್ತಿತ್ವ ಗುಲ್ಜಾರಿ ನಂದ. 2 ಸಲ ಪ್ರಧಾನಮಂತ್ರಿ ಆಗಿದ್ದರು ಹಂಗಾಮಿಯಾಗಿ. ಮೊದಲನೇ ಸಲ ಇವರು ಯಾರು ನಮ್ಮ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ನಿಧನರಾದ ನಂತರ ಹಂಗಾಮಿಯಾದರು. ಆಮೇಲೆ 2ನೇ ಸಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮರಣದ ನಂತರ ಹಂಗಾಮಿಯಾಗಾದರು. ಹೀಗೆ 2 ಬಾರಿ ಹಂಗಾಮಿ ಪ್ರಧಾನಮಂತ್ರಿ ಆದವರಿಗೆ 5-6 ತಿಂಗಳಿಂದ ಬಾಡಿಗೆ ಕಟ್ಟಕ್ಕೆ ದುಡ್ಡಿರಲಿಲ್ಲ ಅಂದರೆ ಗುಲ್ಜಾರಿಲಾಲ್ ನಂದ ಅವರಿಗೆ ಎಂತಹ ಸಾರ್ಥಕ ಬದುಕ್ರಿ ಅವ್ರದ್ದೆಲ್ಲ, ಎಂತಹ ಪ್ರಾಮಾಣಿಕವಾದ ಬದುಕು, ಎಂತಹ ಸ್ವಾಭಿಮಾನದ ಬದುಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಗುಲ್ಜಾರಿಲಾಲ್ ನಂದ. ಏನು ಅಧಿಕಾರಿಗಳ ದೌಡೆಲ್ಲ ಬರುತ್ತೆ ಮನೆ ಮುಂದೆ, ಇಲ್ಲ ನೀವು ತೋಳ್ರಿ, ನಮ್ಮ ಮನೆಗೆ ತೋಳ್ರಿ, ಆ ಮನೆ ತೋಳ್ರಿ, ಈ ಮನೆ ಕೊಂಡ್ಕೊಂಡು ಏನೆಲ್ಲ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಗುಲ್ಜಾರಿಲಾಲ್ ನಂದ ಅವರು ಒಪ್ಪದೇ ಇಲ್ಲ, ಇಲ್ಲ ಬೇಡ, ಕಡೆಗೆ ಅಟ್ಲೀಸ್ಟು ನಿಮಗೆ ತಿಂಗಳ ಬರ್ತಕ್ಕಂತಹ ಮಾಶಾಸನ ತೋಳಿ,

ಹೇಳ್ತಾರೆ. ಬಹಳ ಮನಸ್ಸು ಒಪ್ಪಿಗೆ ಇಲ್ಲದ ಒಂದು ಮನಸ್ಸಿನಿಂದ ಆ ಮಾಷಾಸನವನ್ನು ತಗೊಳ್ಳೋದಕ್ಕೆ ಗುಜ್ಜಾಲೀರಾನಂದ ಅವರು ಒಪ್ಕೊಳ್ತಾರೆ. ಅವ್ರನ್ನೆಲ್ಲ ನಾವು ಸ್ಮರಿಸ್ಕೋಬೇಕು, ಇವರೆಲ್ಲ ಪ್ರಾತಸ್ಮರಣೀಯರು ನಾವು ಅಲ್ವೇನ್ರಿ, ಮರಿಬಾರ್ದು, ಯಾರನ್ನು ಮರಿಬಾರ್ದು. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು, ನಮ್ಮ ಭಾರತಕ್ಕಾಗಿ ಸೇವೆ ಸಲ್ಲಿಸಿದವರು, ಅವರ ಜೀವನ ಚರಿತ್ರೆಗಳನ್ನು ಓದ್ತಾ ಓದ್ತಾ ಓದ್ತಾ ಹೋದರೆ ಅವರು ಎಂತೆಂಥ ನೋವುಗಳನ್ನು ಅನುಭವಿಸಿದ್ರು ಅನ್ನೋದು ನಮಗೆ ವೇದ್ಯ ಆಗುತ್ತೆ. ಜೊತೆಗೆ ನಾವು ಕೂಡ ಅಟ್ಲೀಸ್ಟ್ ಅವರೊಂದು ಸರಳತೆ, ಒಂದು ಆ ಸ್ವಾಭಿಮಾನದ ಬದುಕು, ಒಂದು ಪ್ರಾಮಾಣಿಕತೆಯನ್ನು ಕಲ್ತ್ಕೊಳ್ಳೋದಕ್ಕೆ ನಮಗೆ ಶಕ್ತಿ ಆಗುತ್ತೆ ಅಲ್ವಾ. ಹೀಗೆ ಗುಲ್ಜಾರ್ಲಾಲ್ ನಂದಾ ಅವರ ಬದುಕು. ಒಗ್ಗಟ್ಟಿನ ಕಾರ್ಯಕ್ರಮ ಶುರು ಮಾಡೋಣ ಅಲ್ವಾ? ಎಸ್, ಓಕೆ. ಬಹಳ ಸುಲಭವಾದ ಒಗ್ಗಟ್ಟನ್ನು ಹೇಳಿದ್ದೀನಿ ಆಗಲೇ. ಕಷ್ಟ ಏನಲ್ಲ, ಸರಿಯಾಗಿ ನೀವು ಆಲಿಸಿದರೆ ನಿಮಗೆ ಟಕ್ಕಂತ ಉತ್ತರ ಸಿಕ್ಬಿಡುತ್ತೆ. ನೀವು ಕೇಳಲ್ಲ, ಅವಸರ ಮಾಡ್ಕೊತೀರಾ, ಟಕ್ಕಂತ ಕಳಿಸ್ಬಿಡ್ಬೇಕು ಉತ್ತರ ಅಂತ ಹೇಳ್ತೀರಾ, ಅದೇ ಸಮಸ್ಯೆ ಆಗೋದು. ಓಕೆ, ಶುರು ಮಾಡೋಣ. ಹೇಳ್ಕೊ. ಕತ್ತಲೆ ಮನೆಯಲ್ಲಿ ಕಲ್ಸಕ್ರೆ ಚೆಲ್ಲವ್ರೆ, ಕಣ್ಣಿಗೆ ಕಾಣುತ್ತೆ ಆದರೆ ಕೈಗೆ ಸಿಗೋಲ್ಲ. ಇದು ಮೊದಲನೇ ಊಟು. ಕತ್ತಲೆ ಮನೆಯಲ್ಲಿ ಕಲ್ಸಕ್ರೆ ಚೆಲ್ಲವ್ರೆ, ಕಣ್ಣಿಗೆ ಕಾಣುತ್ತೆ ಆದರೆ ಕೈಗೆ ಸಿಗೋಲ್ಲ. ಇನ್ನು ಎರಡನೇ ಊಟ ಹೋಗೋಣ. ನನ್ನ ಹೆಸರು ಮೂರಕ್ಷರ, ಮಲೆನಾಡಿನಲ್ಲಿ ನಾ ಕಾಣುವೆ, ಮಳೆಗಾಲದಲ್ಲಿ ಮಾತ್ರ ನಾ ಕಾಣುವೆ, ನಿಮಗೆ ತಿಳಿಯದಂತೆ ನಾ ಹೀರುವೆ ನಿಮ್ಮ ನೆತ್ತರ, ಹೇಳುವಿರಾ ನನ್ನ ಹೆಸರ. ನನ್ನ ಹೆಸರು ಮೂರಕ್ಷರ, ಮಲೆನಾಡಿನಲ್ಲಿ ನಾ ಕಾಣುವೆ, ಮಳೆಗಾಲದಲ್ಲಿ ಮಾತ್ರ ನಾ ಕಾಣುವೆ, ನಿಮಗೆ ತಿಳಿಯದಂತೆ ನಾ ಹೀರುವೆ ನಿಮ್ಮ ನೆತ್ತರ, ಹೇಳುವಿರಾ ನನ್ನ ಹೆಸರ. ಓಕೆ, ಎರಡೆರಡು ಸಲ ಹೇಳಿದ್ದೀನಿ ಒಗಟನ್ನ, ಈಗ ಎರಡನ್ನ ಸರಿ ಒಂದು ಸಲ ಹೇಳ್ತೀನಿ. ಕತ್ತಲೆ ಮನೆಯಲ್ಲಿ ಕಲ್ಸಕ್ರೆ ಚೆಲ್ಲವ್ರೆ, ಕಣ್ಣಿಗೆ ಕಾಣುತ್ತೆ ಆದರೆ ಕೈಗೆ ಸಿಗೋಲ್ಲ. ಇನ್ನು ಎರಡನೇ ಒಗಟು. ನನ್ನ ಹೆಸರು ಮೂರಕ್ಷರ, ಮಲೆನಾಡಿನಲ್ಲಿ ನಾ ಕಾಣುವೆ, ಮಳೆಗಾಲದಲ್ಲಿ ಮಾತ್ರ ನಾ ಕಾಣುವೆ, ನಿಮಗೆ ತಿಳಿಯದಂತೆ ನಾ ಹೀರುವೆ ನಿಮ್ಮ ನೆತ್ತರ, ಹೇಳುವಿರಾ ನನ್ನ ಹೆಸರ. ಓಕೆನಾ, ಎಲ್ಲ ಹೇಳ್ತೀರಾ? ಬಹಳ ಸುಲಭವಾಗಿದೆ. ಎಲ್ಲರೂ ಎರಡೆರಡು ಕುತ್ರ ಕೊಡಬೇಕು, ಆವಾಗ ನೆನೆಸಿಟ್ಟು ಬರಲ್ಲ. ಓಕೆನಾ? ಓಕೆ. ವಾಟ್ಸಪ್ ಸಂಖ್ಯೆ 9 8 1 5 7 2 6 0 0 ಶುರು ಮಾಡೋಣ. ಓಕೆ, ರೈಟ್.

ಸಮಯ 10:16:42:43:44 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದರೆ ಎಫ್ ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ ಮೂಡು ಬರ್ತಾ ಇದೆ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ಈಗಾಗಲೇ 2 ಒಗಟನ್ನು ಕೇಳಿದ್ದೀನಿ, ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ ಒಂದ್ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ, 9485 72600.

ಓಕೆ, ಈಗ ಯಾವುದು ಕ್ರಿಕೆಟ್ ಮ್ಯಾಚ್ಗಳು ಇಲ್ಲ, ಒನ್ಡೇನು ಇಲ್ಲ, ಟ್ವೆಂಟಿ ಟ್ವೆಂಟಿ ಇಲ್ಲ, ಐ ಪಿ ಎಲ್ ಇಲ್ಲ, ಆದರೂ ನೀವು ಕಳಿಸಿರೋ ಉತ್ತರ ನೋಡಿದಾಗ ನನಗೆ ಗಾಬರಿ ಆಗ್ಬಿಡುತ್ತೆ. ಹೆಂಗಪ್ಪ ನಿಮ್ಮದು ಇಷ್ಟೆಲ್ಲ ಉತ್ತರಗಳನ್ನು ನಾನು ಹೇಳೋದು ಅಂತ ಹೇಳಿ. 81 ನಾಟ್ ಔಟ್. ಓಕೆ, ಮೊನ್ನೆ ತಾನು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಮ್ಯಾಚ್ ಆಗಿತ್ತು, ಟೆಸ್ಟ್ ಅದೇ ಮೂರೇ ದಿವಸ ಮುಗಿದೋಗ್ಬಿಡ್ತು ಟೆಸ್ಟ್. ಅದು ಚೆನ್ನಾಗಿತ್ತು, ಇಂಡಿಯಾದವ್ರು ಗೆದ್ದರು, ಭರ್ಜರಿ ವಿಜಯ, ಐತಿಹಾಸಿಕ ಒಂದು ಘಟನೆ ಅದು. 300 ರನ್ಗಳು ಮತ್ತು ಇನ್ನಿಂಗ್ಸಿಂದ ಗೆದ್ದರು ಇಂಡಿಯಾದವರು. ಓಕೆ, ಯಾರ್ಯಾರು ಈಗ ಒಟ್ಟಿಗೆ ಉತ್ತರವನ್ನು ಕಳಿಸಿದ್ದೀರಾ ಒಂದ್ಸಲ ನೋಡ್ಬೋಣ, ಹೆಸರನ್ನು ಓದ್ಬೋಣ. ಚಿತ್ರ ಶಿವಕುಮಾರ್ ಹೊಸಮನೆಯಿಂದ, ಹಾಗೆಯೇ ತನುಜಾ ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಸುರೇಶ್ ಶಿವಮೊಗ್ಗದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಅಜಯ್ ವಂಡ್ಕರ್ ಲೋಹಿರುತ್ತ ಭದ್ರಾವತಿಯಿಂದ, ರೇಖಾ ಬೆಂಗಳೂರಿನಿಂದ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ಗಜೇಂದ್ರ ಉಷಾ ಬೆನಕನಹಳ್ಳಿಯಿಂದ, ಹಾಗೆಯೇ ಎಸ್ ಎಸ್ ಮುದಿಗೌಡರು ಇನಾಮೋಹಂಗಲ ಸವದತ್ತಿಯಿಂದ, ಬಿ ಸತ್ಯನಾರಾಯಣ್ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಸವಿತಾ ದೇವದರ್ ಶಿವಮೊಗ್ಗದಿಂದ, ರೇಣುಕಾ ಡಿ ಶಿವಮೊಗ್ಗದಿಂದ, ಹಾಗೆಯೇ ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ಓಂ ಶ್ರೇಯಸ್ ಮನಸ್ವಿನಿ ತರೀಕೆರೆಯಿಂದ, ಸದಾಶಿವಪ್ಪ ಮಂಡಗಟ್ಟೆಯಿಂದ, ಹಾಗೆಯೇ ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪ್ಪಲೇವಡ್ ಜನ್ನಾಪುರದಿಂದ, ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪಾರದಿಂದ ಶಿವಲಿಂಗಪ್ಪ ಬದ್ರೆ ಹಾಗೂ ಮನೆಯವರು, ಕಲ್ಪನಾ ಅವರು ಹೊನ್ನಾಳಿಯಿಂದ, ರಾಜು ಅವರು ಶಂಕರಘಟ್ಟದಿಂದ, ಶ್ರೀಗುರು ಹೋಟೆಲ್ ಕರಕುಚ್ಚಿಯಿಂದ, ಮರಿಯಪ್ಪ ಪದ್ಮಮ್ಮ ರಘು ಪ್ರೇಮ ಮೌರ್ಯ ಮಾನ್ವಿ, ಮಮತಾ ಅವರು ಭದ್ರಾವತಿಯಿಂದ, ಎಂ ಈಶಣ್ಣ ಮುಟ್ಟಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ, ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಅರುಣ್ ಟೈಲರ್ ಆಯನೂರಿನಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಮತ್ತು ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿಯವರು, ಶಾರದಾ ಹೋಮ್ಗಾರ್ಡ್ ಉಜ್ಜಿನಿಪುರ ಭದ್ರಾವತಿ. ಎಸ್, ನೀವು ಹೋಮ್ಗಾರ್ಡ್ ಅಂದ ತಕ್ಷಣ ಜ್ಞಾಪಕ ಬಂತು ನನಗೆ. ನೋಡಿ, ನೀವೆಲ್ಲ ಎಷ್ಟು ಪ್ರಾಮಾಣಿಕ ಸೇವೆ ಸಲ್ಲಿಸ್ತಿರ್ತೀರಿ, ನಮ್ಮ ಸೈನಿಕರು, ಪೊಲೀಸ್ನವರು, ಹೋಮ್ಗಾರ್ಡ್ಸ್ಗಳು, ಫೈರ್ ಇಂಜಿನವರು, ಇವರೆಲ್ಲ ಅವಿರತವಾಗಿ ಸೇವೆ ಸಲ್ಲಿಸ್ತಾ ಇರ್ತಿಲ್ಲ. ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಘನತೆ, ಗೌರವ, ಒಂದು ತೂಕ ಬಂದಂಗೆ ಆಗುತ್ತೆ. ಹಾಂ, ಭಾಳ ಖುಷಿಯಾಯಿತು ಶಾರದ ಅವರೇ, ಒಳ್ಳೆಯದಾಗಲಿ ನಿಮಗೆ. ಹಾಗೆಯೇ ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮತ್ತು ನರಸಿಂಹಮೂರ್ತಿ ಎಫ್ ಡಿ ಎ ನಗರಸಭೆ ಭದ್ರಾವತಿ, ಮತ್ತು ವಿಜಯಕುಮಾರ್ ಎಸ್ ಡಿ ಎ ನಗರಸಭೆ ಭದ್ರಾವತಿ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಎಸ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಸಿಗೆಬಾಗೆ ಭದ್ರಾವತಿಯಿಂದ ಉಮಾತಮಯ, ಕೆ ಎಂ ಎಫ್ ಮೊಮ್ಮಕ್ಕಳಾದ ಮೈತ್ರಿ ಕುಸುಮ ಹಾಗೂ ಯುವರಾಜ್, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಸರಸ್ವತಿ ಹೊಸಮನೆ ಭದ್ರಾವತಿಯಿಂದ, ಹಾಗೆಯೇ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ,

ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಭದ್ರಾವತಿ ಕಾಗದ್ ನಗರದಿಂದ ಕನಕ ಸೋಮಶೇಖರ್ ಓಕೆ, ಹಾಗೆಯೇ ಅನ್ನಪೂರ್ಣ ಸುರೇಶ್ ನರಸಿಂಹರಾಜಪುರದಿಂದ, ಮುತ್ತಣ್ಣ ಚಿತ್ರಕಾರ ಭಾಗ್ಯನಗರ ಪಟ್ಟಣ, ಭಾಗ್ಯನಗರ ಪಟ್ಟಣ ಕೊಪ್ಪಳ ಜಿಲ್ಲೆ ಉತ್ತರ ಕೊಪ್ಪಳ ಜಿಲ್ಲೆ ಅಲ್ಲ ಓಕೆ ಓಕೆ, ಹಾಗೆಯೇ ಕೇಶವಮೂರ್ತಿ ಬಿ ಟಿ ಎಂ ಲೇಔಟ್ ಬೆಂಗಳೂರಿನಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರು, ಉಮಾದೇವಿ ಅವರು ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ, ಹಾಗೆಯೇ ಮಾದಪ್ಪ ಹಾಗೂ ಕೃಷ್ಣ ಕೇಕ ಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ರವಿಕುಮಾರ್ ಗಾಂಧಿ ಬಜಾರ್ ಶಿವಮೊಗ್ಗದಿಂದ, ಮತ್ತು ಸುಮಾ ನಿರಂಜನ್ ಬೆನಕನಹಳ್ಳಿ ಹೊನ್ನಾಳಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಓಕೆ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಹಾಗೆಯೇ ಕರಡೇರ ಲತಾ ಜಗದೀಶ್ ಅರಳಿಹಳ್ಳಿಯಿಂದ ಓಕೆ, ಪ್ರತಿಮಾ ನಾಯಕರು ಶಿವಮೊಗ್ಗದಿಂದ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಹಾಗೆ ಮತ್ತು ಗೀತಾ ಅವರು ಮಲಗೋಪದಿಂದ, ಬೃಂದಾ ಅವರು ಶಿವಮೊಗ್ಗದಿಂದ, ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆ ಗ್ರಾಮ ಬೇರ್ಕೊಡುಗೆಯಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದ ಕಟ್ಟೆ ಅಂತಲ್ಲ, ಎಸ್ ಚನ್ನಗಿರಿ ತಾಲೂಕು ರೈಟ್, ಹಾಗೆಯೇ ಮಹೇಶ್ ಹೊಸೂರಿನಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಮಂಜುಳಾ ಜನಾಪುರ ಎಷ್ಟು ತಲೆಕೇಳ್ಕೊಂಡ್ರು ಗೊತ್ತಾಗಿಲ್ಲ ಗುರುಗಳೇ, ಉತ್ತರ ಕೊಟ್ಟಿದ್ದೀರಲ್ಲ ಅದು ಸ್ಲೋಗನ್ ಬೇರೆ, ಸುಮ್ಮನೆ ಗುರುಗಳಿಗೆ ಆಟಾಡ್ಸೋದಕ್ಕೆ ಒಂದ್ಸಲ ಮೆಸೇಜ್ ಹಾಕೋದು ಎಷ್ಟು ಉತ್ತರ ಗೊತ್ತಾಗಿಲ್ಲ ಗುರುಗಳೇ ಅನ್ನೋದು, ಎರಡನೇ ಮೆಸೇಜಲ್ಲಿ ಉತ್ತರ ಕೊಟ್ಬಿಡೋದು, ಗುರುಗಳಿಗೆ ಆಟವಾಡಿಸಿದ ಶಿಷ್ಯಂದಿರು ಏನ್ರಿ ಓಕೆ, ಮಂಜುಳಾಜದ ಜನಾಪುರದಿಂದ, ಚಿಕ್ಕಪ್ಪ ಶಾರದಾ ರಮೇಶ್ ಶಿವಮೊಗ್ಗದಿಂದ, ಹಾಗೆಯೇ ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ದಾಕ್ಷಾಯಿಣಿ ಭೀಮನೆರೆ ಎಲ್ಲಿ ಬರುತ್ತದ್ದು ಭೀಮನೆರೆ ಓಕೆ ಒಂಚೂರು ಹೇಳಿ, ಗುಡ್ ಮಾರ್ನಿಂಗ್ ಸರ್, ನಾವು ಹೊಸಬರು ನಿಮ್ಮ ಶೋಗೆ, ಹೌದಾ, ಹೆಸರು ಸಂಗೀತ ವಿನಯ ಬ್ಯಾಡಗಿಯಿಂದ, ಓ ವೆರಿ ಗುಡ್, ವೆರಿ ಗುಡ್, ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇರಿ, ಭಾಳ ಆತ್ಮೀಯವಾದ ಸ್ವಾಗತ ನಿಮಗೆ, ಏಕೆಂದರೆ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮಕ್ಕೆ ಎಲ್ಲ ಎಷ್ಟೆಷ್ಟು ಹೊಸಬರುಗಳು ಸೇರ್ಕೊಳ್ತಾ ಇದ್ರು, ತುಂಬ ಜನ ಸೇರ್ಕೊಳ್ತಾ ಇದ್ದೀರ, ಹಾಗಾಗಿ ನಮ್ಮೆಲ್ಲ ನಿರೂಪಕರುಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಅಲ್ವಾ, ಎಸ್ ಓಕೆ, ಹಾಗೆಯೇ ಶಾನ್ ಬೋಗರ ಕೊಟ್ರೇಶ್ ಮತ್ತು ಕವಿತಾ ನಿರೀಕ್ಷಾ ಅಭಿನಂದನ ಹೊಳಗುಂದಿ ಹೂವಿನ ಹಡಗಲಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪರುತ ಭದ್ರಾವತಿಯಿಂದ, ಪುಷ್ಪ ವಿನೋಬ್ ನಗರ ಶಿವಮೊಗ್ಗದಿಂದ, ಮತ್ತು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ ಅವರು, ವಿಶ್ವಾಸ್ ಸವಳಂಗದಿಂದ ಓಕೆ, ಗೌರಮ್ಮ ಅವರು ಹಾವೇರಿಯಿಂದ, ನಿಧಿಶ್ರೀ ನ್ಯಾಮತಿಯಿಂದ, ರಂಗರಾಮೇಗೌಡ ಮಲವಗೊಪ್ಪದಿಂದ, ಚಂದ್ರಕಲಾ ಹಿರಿಯೂರು ಓಕೆ, ಹಾಗೆಯೇ ಕೆ ಪಿ ದಿನೇಶ್ ಭಟ್, ರಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಹೋಬಳಿ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಿತೈಷಿ ಕಲಾಕರಣ ಚಿನ್ಮಯಿ ನ್ಯಾಮತಿಯಿಂದ, ಮಹೇಶ್ವರಪ್ಪ ಎಂ ಪಿ ಎಂ ಬಡಾವಣೆ ಭದ್ರಾವತಿಯಿಂದ, ಫಣೀಂದ್ರ ವಿನೋಬ ನಗರ ಶಿವಮೊಗ್ಗದಿಂದ, ರೋಹಿಣಿ ಘನತೆ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಮತ್ತು ಸ್ವರ ಲೋಯ ವೃತ್ತ ಭದ್ರಾವತಿಯಿಂದ ಓಕೆ, ಹಾಗೆಯೇ ಇನ್ನು ರಾಧಾ ಅವರು ನಿದಿಗೆಯಿಂದ, ಸರೋಜಾ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ ಚಿನ್ನು ಆರಾಧ್ಯ ರಶ್ಮಿ ಆರಾಧ್ಯ ಹೊಸಕೆರೆಯಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರದಿಂದ ಕೀರಾಲಂಗ ಮುತ್ತಣ್ಣಪ್ಪ ಇಕ್ಕಳಿಕಿ ಶಿವಲಿಂಗ ಹಾಗೂ ವನಶಂಕರಿ ಇಕ್ಕಳಿಕಿ, ಮತ್ತು ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಭೀಮನೇರಿ ಸಾಗರ ತಾಲೂಕಿನಿಂದ, ಯಾರು ಭೀಮನೇರಿ ಸಾಗರ ತಾಲೂಕು ಓಕೆ ಬರ್ದಿಲ್ಲ ಓಕೆ ಓಕೆ, ಸಾಕಷ್ಟು ಉತ್ತರಗಳು ಬಂದಿದ್ದಾವೆ, ನೀವೆಲ್ಲ ಉತ್ತರಗಳು ನೋಡೋಣ ಏನು ಉತ್ತರ ಅಂತ ಹೇಳಿ.

ಹಾಗೇನೆ ಒಂದು ಸಂದೇಶ ಎಲ್ಲ ಡಿಸಪಿಯರ್ ಆಗ್ಬಿಡ್ತಲ್ಲ, ಈಗ ತಂದು ನೋಡಿದೆ ಇದು ಒಂದು ಸಂದೇಶ ಬಾಕಿ ಅಂತ ತೋರಿಸ್ತಾ ಇದೆ ಇಲ್ಲಿ. ಉಳಿಸ್ಬಾರ್ದಲ್ಲ ಯಾವುದನ್ನು ಕೂಡ ಅಲ್ವಾ. ಹೌದು, ಈಗ ನಮ್ಮ ಇವರು ಯಾರು, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಎಸ್, ಗುಲ್ಜಾರಿಲಾಲ್ ನಂದಾ ಅವರ ಕುರಿತು ನೀವು ನೀಡಿದಂತಹ ಮಾಹಿತಿ ಕಣ್ಣು ಒದ್ದೆ ಆಗ್ಬಿಡ್ತು ಗುರುಗಳೇ ಅಂತಾರಿಲ್ಲ, ಸತ್ಯವಾಗದು. ನಾವೆಲ್ಲ ಅವರೆಲ್ಲ ಬಾಳಿ ಬದುಕಿ ತೋರಿಸ್ತವ್ರು ಕಣ್ರಿ, ಜೀವನ ಅಂದರೆ ಏನು, ನಾವು ಜೀವನದಲ್ಲಿ ಹೇಗಿರಬೇಕು ಅಂತ ಅಲ್ವ ಉಮೇಶ್? ಎಸ್, ಓಕೆ. ಈಗ ಎರಡು ಒಟ್ಟಿಗೆ ಉತ್ತರಗಳು ಈ ರೀತಿ ಇದ್ದಾವೆ. ಬಹುಶಃ ಆಲ್ಮೋಸ್ಟ್ ಅಲ್ಲೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇದು ಉತ್ತರ, ಕಲ್ಸಕ್ರೆ ಮನೆಯಲ್ಲಿ ಅಲ್ಲ, ಸಾರಿ, ಉತ್ತರನೇ ಬಂದಾಯ್ತಲ್ಲ ಬಿಡಿ, ಅತ್ತೆ ಕತ್ತಲೆ ಮನೆಯಲ್ಲಿ ಕಲ್ಸಕ್ರೆ ಚೆಲ್ಲವರೆ, ಕಣ್ಣಿಗೆ ಕಾಣುತ್ತೆ ಅದು ಕೈಗೆ ಸಿಗಲ್ಲ ಅಂದರೆ ನಕ್ಷತ್ರಕ್ಕೆ ಹೇಳ್ತಾರೆ ಅದನ್ನು ಅಲ್ವಾ. ಕತ್ತಲೆ ಮನೆಯಲ್ಲಿ ಕಲ್ಸಕ್ರೆ ಚೆಲ್ಲವರೆ, ಕಣ್ಣಿಗೆ ಕಾಣುತ್ತೆ ಆದರೆ ಕೈಗೆ ಸಿಗೋಲ್ಲ. ಓಕೆ, ಅದಕ್ಕೆ ಉತ್ತರ ನಕ್ಷತ್ರ. ಎರಡನೇದಾಗಿ, ನನ್ನ ಹೆಸರು ಮೂರಕ್ಷರ, ಮಲೆನಾಡಿನಲ್ಲಿ ನಾ ಕಾಣುವೆ, ಮಳೆಗಾಲದಲ್ಲಿ ಮಾತ್ರ ನಾ ಕಾಣುವೆ, ನಿಮಗೆ ತಿಳಿಯದಂತೆ ನಾ ಹಿರುವೆ, ನಿಮ್ಮ ನೆತ್ತರ ಹೇಳುವಿರಾ ನನ್ನ ಹೆಸರ ಅಂತಂದರೆ ಅದಕ್ಕೇನು ಹೇಳ್ತಾರೆ ಅಂತಂದರೆ, ಬನಶಂಕರಿ ಸೀತಾ ಸರ್ಕಲ್ನಿಂದ ವೀಣಾ ಅವರು. ಓಕೆ, ಇನ್ನೊಂದು ಉತ್ತರ ಬಾಕಿ ಇತ್ತಲ್ಲ, ಹಂಗಾಗಿ ನಿಮ್ಮ ಹೆಸರು ಓದ್ದೆ, ಎರಡು ಓದ್ಬಿಡಿದ್ರೆ ಆಗ್ತಿರ್ಲಿಲ್ಲ. ಇಂಬಳ, ನನ್ನ ಹೆಸರು ಮೂರಕ್ಷರ, ಮಲೆನಾಡಿನಲ್ಲಿ ನಾ ಕಾಣುವೆ, ಮಳೆಗಾಲದಲ್ಲಿ ಮಾತ್ರ ನಾ ಕಾಣುವೆ, ನಿಮಗೆ ತಿಳಿಯದಂತೆ ನಾ ರಕ್ತ ನಿಮ್ಮ ನೆತ್ತರ ಹೀರುವೆ ಅಂತಂದರೆ ಹೇಳುವಿರ ನನ್ನ ಹೆಸರು ಅಂದರೆ ಇಂಬಳ ಅಥವಾ ಜಿಗಣೆ ಅದಕ್ಕೆ ಹೇಳ್ತಾರೆ. ಓಕೆ ಅಲ್ಲ, ಸೊ ಎರಡಕ್ಕೂ ಆಲ್ಮೋಸ್ಟ್ ಆಲ್ ಎಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ ಅಂತ ಕಾಣುತ್ತೆ. ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದೀರಿ, ಇದನ್ನು ಕೊಟ್ಟಿರೋದಷ್ಟೇ ಹೆಸರುಗಳನ್ನ ಓದಕ್ಕೆ ಸಾಧ್ಯ. ಈಗ ಮುಂದಿನ ಒಟ್ಟಿಗೆ ಹೋಗೋಣ ಅಲ್ವಾ? ಎಸ್, ಮುಂದಿನ ಒಗಟು, ನಾನು ನೋಡಲು ಕಲ್ಲು, ನನಗಿದೆ ವಿವಿಧ ರೂಪ, ನನ್ನ ತಿಂದರೆ ಆಹಾ ರುಚಿಯೋ ರುಚಿ, ಬಲ್ಲಿದರೆ ಹೇಳುವಿರಾ ನನ್ನ ನಾಮಧೇಯವ. ನಿಧಾನ ಕೇಳ್ಕೊಳ್ಳಿ, ಅವಸರ ಮಾಡ್ಕೋಬೇಡ್ರಿ, ಪಟ ಪಟ ಪಟ ಪಟ ಕಲಿಸ್ತಾ ಇದ್ದೀರ ಆಗಲೇ ಉತ್ತರನ, ಕಳಿಸ್ಬೇಡ್ರಪ್ಪ ಸ್ವಲ್ಪ. ಈಗ ನೀನು ಓಪನಿಂಗ್ ಬ್ಯಾಟ್ಸ್ಮನ್ ತಾನೆ, ನೀವು ನಾಲ್ಕೈದು ಬಾಲ್ ಡಿಫೆನ್ಸ್ ಆಡಬೇಕು, ಆಮೇಲೆ ಐದನೇ ಓವರು ಆರನೇ ಓವರಿಗೆ ಆಮೇಲೆ ಫೋರು ಸಿಕ್ಸು ಶುರು ಮಾಡಬೇಕು. ನೀವು ಸ್ಟಾರ್ಟಿಂಗೇ ಸಿಕ್ಸು ಶುರು ಮಾಡಿಬಿಟ್ರೆ ಮತ್ತು ಔಟ್ ಆಗ್ಬಿಡ್ತೀರ, ಆಮೇಲೆ ನೆಕ್ಸ್ಟ್ ಬಂದವರಿಗೆ ಎದರಿಕೆ ಆಗ್ಬಿಡುತ್ತೆ. ಓಪನಿಂಗ್ ಬ್ಯಾಟ್ಸ್ಮನ್ ಸ್ವಲ್ಪ ನಿಧಾನಕ್ಕೆ ಆಡಬೇಕು ಸಮಾಧಾನವಾಗಿ, ಅಲ್ವೇನ್ರಿ? ನೆಕ್ಸ್ಟ್ ಬರೋರು ಸ್ವಲ್ಪ ಸ್ಟ್ರಾಂಗಾಗಿ ಬರ್ತಾರೆ ಅವಾಗ. ಓಕೆ, ನಾನು ನೋಡಲು ಕಲ್ಲು, ನನಗಿದೆ ವಿವಿಧ ರೂಪ, ನನ್ನ ತಿಂದರೆ ಆಹಾ ರುಚಿಯೋ ರುಚಿ, ಬಲ್ಲಿದರೆ ಹೇಳುವಿರ ನನ್ನ ನಾಮಧೇಯವ ಅಂತ. ಇದು ಮೊದಲನೇ ಒಗಟು. ಇನ್ನು ಎರಡನೇ ಒಗಟು, ನಾನು ನೋಡಲು ಗಟ್ಟಿ, ನನ್ನ ಒಡೆದರೆ ಒಳಗೆ ಮೂರ್ನಾಲ್ಕು ಮಕ್ಕಳು, ಹೇಳಿ ನನ್ನ ಹೆಸರು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ನೋಡಲು ಗಟ್ಟಿ, ನನ್ನ ಒಡೆದರೆ ಒಳಗೆ ಮೂರ್ನಾಲ್ಕು ಮಕ್ಕಳು, ಹೇಳಿ ನನ್ನ ಹೆಸರು. ನೋಡಿ, ಒಂದೊಂದು ಒಗಟನ್ನು ಎರಡು ಸಲ ಹೇಳಿದ್ದೀನಿ, ಈ ಎರಡು ಸೇರಿ ಒಂದ್ಸಲ ಹೇಳ್ತೀನಿ. ನಾನು ನೋಡಲು ಕಲ್ಲು, ನನಗಿದೆ ವಿವಿಧ ರೂಪ, ನನ್ನ ತಿಂದರೆ ಆಹಾ ರುಚಿಯೋ ರುಚಿ, ಬಲ್ಲಿದರೆ ಹೇಳುವಿರ ನನ್ನ ನಾಮಧೇಯವ. ಇದು ಮೊದಲನೇ ಒಗಟು. ನಾನು ನೋಡಲು ಗಟ್ಟಿ, ನನ್ನ ಒಡೆದರೆ ಒಳಗೆ ಮೂರ್ನಾಲ್ಕು ಮಕ್ಕಳು, ಹೇಳಿ ನನ್ನ ಹೆಸರು. ಓಕೆ ಅಲ್ಲ, ಎರಡಕ್ಕೂ ಉತ್ತರ ಕೊಡಿ. 9481572206000 ನೀವೆಲ್ಲ ಟ್ಯೂನ್ ಮಾಡಿರೋದು ಯಾವುದು? FM 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳ ನಿಮ್ಮ ಪ್ರೀತಿಯ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರ. ಬರ್ತಿರೋ ಕಾರ್ಯಕ್ರಮ ಯಾವುದು? ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. 9481572206000

ಓಕೆ, ಸಮಯ 10:39:10:11:12 ಮೂಡಿ ಬರ್ತಿರೋ ಕಾರ್ಯಕ್ರಮ ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ಈಗಾಗಲೇ 2 ಒಗಟನ್ನು ಕೇಳಿದ್ದೀನಿ. ಉತ್ತರಿಸೋದಕ್ಕೆ ವಾಟ್ಸಪ್ ಸಂಖ್ಯೆ ಒಂದ್ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ, 9481527206.

ಓಕೆ, ಮತ್ತೆ ಎಂದಿನಂತೆ ಉತ್ತರ ಬಂತಲ್ಲ, 76 ಉತ್ತರಗಳು ಬಂದಿದ್ದಾವೆ. ಓಕೆ, ಎಲ್ಲ ನೋಡೋಣ ಯಾರ್ಯಾರು ಉತ್ತರಗಳನ್ನು ಕೊಟ್ಟಿದ್ದೀರೋ ಒಂದ್ಸಲ ನೋಡ್ಕೊಂಡು ಹೋಗ್ಬಿಡ್ತೀನಿ. ಮೊದಲನೇದಾಗಿ ಚಿತ್ರಾ ಶಿವಕುಮಾರ್, ಹೊಸಮನೆ ಭದ್ರಾವತಿಯಿಂದ. ವೆಲ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮಗಳಕೋಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕ ಹಿರೇಮಠ್, ಹಾಗೆಯೇ ತನುಜಾ ಮಾಧವ ನಗರ ಭದ್ರಾವತಿಯಿಂದ. ಹಂಪಣ್ಣ ಅವರು ನ್ಯಾಮತಿಯಿಂದ. ಸದಾಶಿವಪ್ಪ ಮಂಡಗಟ್ಟ, ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ. ಯಾರಿದು ಹೆಸರು ಮತ್ತು ಊರಿಲ್ಲ, ಪದೇ ಪದೇ ಹೇಳ್ತಾ ಇರ್ತೀವಿ, ಹೆಸರು ಊರನ್ನು ಕಳಿಸ್ಕೊಡಿ ಅಂತ. 5480 6 ಎಂಡ್ ಆಗುತ್ತೆ. ವೆಲ್, ಓಕೆ. ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ಓಂ ಶ್ರೇಯಸ್ ಮತ್ತು ಮನಸ್ವಿನಿ ತರೀಕೆರೆಯಿಂದ. ರವಿಕುಮಾರ್ ಗಾಂಧಿ ಬಜಾರ್ ಶಿವಮೊಗ್ಗದಿಂದ. ಹಾಗೆಯೇ ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪದಿಂದ. ಸವಿತಾ ದೇವಧರ್ ಶಿವಮೊಗ್ಗದಿಂದ. ಅರುಣ್ ಟೈಲರ್ ಆಯನೂರಿನಿಂದ. ಶ್ರೀ ಗುರು ಹೋಟೆಲ್ ಕರ್ಕುಚ್ಚಿಯಿಂದ ಮರಿಯಪ್ಪ, ಪದ್ಮಮ್ಮ, ರಘು, ಪ್ರೇಮ, ಮೌರ್ಯ, ಮಾನ್ವಿ. ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ. ವೆಲ್, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು. ಹಾಗೆಯೇ ಕಲ್ಪನಾ ಹೊನ್ನಾಳಿಯಿಂದ. ಕನ್ನಡತಿ ರೇಖಾ ಗಣೇಶ್ ಓಟಿ ರಸ್ತೆ ಸೀಗೆಹಟ್ಟಿ ಶಿವಮೊಗ್ಗದಿಂದ. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರದಿಂದ ಕೀರಲಿಂಗ ಮುತ್ತಣ್ಣಪ್ಪ ಇಕ್ಕಳಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕಿ. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗದಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು. ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಕ್ರಮ ಬೇರ್ಕುಡಿಗೆಯಿಂದ. ಎಸ್ ಎಸ್ ಮುದಿಗೌಡರು ಇನಾಮ ಹೊಂಗಲ ಸವದತ್ತಿಯಿಂದ. ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ. ಹೊಸಮನೆ ಸರಸ್ವತಿ ಹೊಸಮನೆ ಭದ್ರಾವತಿಯಿಂದ. ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ. ಚಂದ್ರಿಕಾ ಹಾರನಹಳ್ಳಿ ಇಂದ. ಓಕೆ, ಹಾಗೆಯೇ ಗೀತಾ ಅವರು ಮಲಕೊಪ್ಪದಿಂದ. ಮುರಳೀಧರ್ ಶಿವಮೊಗ್ಗದಿಂದ. ಸಂಗೀತ ವಿನಯ್ ಬ್ಯಾಡಗಿ ಎಲ್ಲಿಂದ, ಊರು ಊರು ಹಾಕ್ರಪ್ಪ, ಊರು ಹೆಸರು ಎರಡು ಕಡ್ಡಾಯ ಅಲ್ವಾ. ಅಜಯ್ ವಂಟ್ಕರ್ ಲೋಯರುತ ಭದ್ರಾವತಿಯಿಂದ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಸುನಂದ ಗಾನವಾರದಿ ಸಿದ್ದಾರೂಢನಗರ ಭದ್ರಾವತಿಯಿಂದ. ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಮಂಜುಳಾ ಜನ್ನಾಪುರದಿಂದ. ಹಾಗೆಯೇ ರೇಣುಕಾ ಡಿ ಶಿವಮೊಗ್ಗದಿಂದ. ಓಕೆ, ಚಂದ್ರಿಕಾ ನೇರ್ಲಗುಂಡಿ. ಓಕೆ ಓಕೆ ಓಕೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಮಮತಾ ಅವರು ಭದ್ರಾವತಿಯಿಂದ. ಶೈಲಜಾ ಕೃಷ್ಣಸ್ವಾಮಿ ಕ್ಲೀನ್ ವಿಜಯನಗರ ಶಿವಮೊಗ್ಗದಿಂದ. ಕ್ಲೀನ್ ವಿಜಯನಗರನಾ ಅಥವಾ ಕ್ವೀನ್ ವಿಜಯನಗರನಾ? ಹಾಂ. ಜ್ಯೋತಿ ರಾಜಶೇಖರ್ ಸಿದ್ದಾರ್ಢ ನಗರ ಭದ್ರಾವತಿಯಿಂದ. ಹ್ಯಾಬಿಲ್ ರಾಘವೇಂದ್ರ ಅಪರೂತ ಭದ್ರಾವತಿಯಿಂದ. ಮುತ್ತಣ್ಣ ಚಿತ್ರಗಾರ ಭಾಗ್ಯನಗರ ಪಟ್ಟಣ ಕೊಪ್ಪ ಜಿಲ್ಲೆ ಕೊಪ್ಪಳ ಜಿಲ್ಲೆ ಭಾಗ್ಯನಗರ ಪಟ್ಟಣ ಕೊಪ್ಪಳ ಜಿಲ್ಲೆ ಇದು. ಓಕೆ. ಕುಸುಮ ಚಿನ್ನಕ ನಟರಾಜ ನ್ಯಾಮತಿಯಿಂದ. ರಾಧವ ಅವರು ನಿಧಿಗೆಯಿಂದ. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ. ಸುಭಾನ್ ಕೋಗರಿ ಹಗರ ಬೊಮ್ಮನಹಳ್ಳಿ ತಾಲೂಕು ಹಂಪಾಸಾಗರದಿಂದ. ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೇಗಾಣದ ಕಟ್ಟೆಯಿಂದ. ಓಕೆ. ಹಾಗೆಯೇ ಮಂಜುಳಾ ಜನಾರ್ದನ್ ಉದ್ಯಾ ಟೈಲರ್ ಬೂತನಗುಡಿ ಭದ್ರಾವತಿಯಿಂದ. ನೇವಿ ಡಿಸೋಜಾ ರಾಜನ್ ನಗರ ಶಿವಮೊಗ್ಗದಿಂದ. ವಿಜಯಪುರ ಸುದರ್ಶನ್ ಭರತ್ಕುಮಾರ್ ಬಂದೆ ನವಾಜ್. ರೋಹಿಣಿ ಗಣತೆ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಹಾಗೂ ಸ್ವರ ಲೋರುತ ಭದ್ರಾವತಿಯಿಂದ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ. ಗೌರಮ್ಮ ಹಾವೇರಿಯಿಂದ. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ. ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ. ಉಮೇಶ್ ಸಿರಿಗೆರೆ ದಾವಣಗೆರೆ ಜಿಲ್ಲೆಯಿಂದ. ಹಾಗೆಯೇ ಕರಡೇರ ಲತಾ ಅರಳಿಹಳ್ಳಿ. ಓಕೆ.

ಶಾಂತಾಚಾರ ಮಡದಿ ಕುಕನೂರು ಹರಿಹರ ತಾಲೂಕಿನಿಂದ ಮಹೇಶ್ ಹೊಸೂರಿನಿಂದ ಮಹೇಶ್ವರಪ್ಪ ಎಂಪಿಎಂ ಬಡಾವಣೆ ಭದ್ರಾವತಿಯಿಂದ ವರ್ಣಿಕ್ ಜೀವನ್ ಅರಳಿಹಳ್ಳಿಯಿಂದ ರಂಗರಾಮೇಗೌಡ ಮಲವಗೊಪ್ಪದಿಂದ ಪುಷ್ಪ ವಿನೋದ್ ನಗರ ಶಿವಮೊಗ್ಗದಿಂದ ಲಕ್ಷ್ಮೀ ಮಂಜುನಾಥ್ ಗಾಂಧಿ ನಗರ ಶಿವಮೊಗ್ಗದಿಂದ ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ ಸರೋಜ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ನಂಜುಂಡ ಆರಾಧ್ಯ ಪುಟ್ಮಲ್ಲಿ ಓಕೆ ಸುಮಿತ್ರಾ ಮಾಂಡ್ರಿ ನಗರ ಶಿವಮೊಗ್ಗದಿಂದ ಹುತ್ತಾಕರಾಣಿ ಭದ್ರಾವತಿಯಿಂದ ಎಲ್ಲೇಗೌಡರು ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪ್ಪ ಲೇಔಟ್ ಜನಪುರ ಭದ್ರಾವತಿಯಿಂದ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನಿಂದ ದಾಕ್ಷಾಯಿಣಿ ಭೀಮನೆರೆ ವಿಶ್ವಾಸ ಅವರು ಸವಳಂಗದಿಂದ ನಾಗಶ್ರೀ ಜಯಂತಿ ಗಣಪತಿ ನಿಗ್ರಹ ಬೇರ್ಕೊಡುಗೆಯಿಂದ ರಾಜು ಶಂಕರಘಟ್ಟದಿಂದ ಊರು ಬ್ಯಾಡಿಗೆ ಅದು ಓಕೆ ರೈಟ್ ಹಾಗೇನೆ ಓಕೆ ರೈಟ್ ಆಯಿತು ಆಲ್ಮೋಸ್ಟ್ ಆಲ್ ನಿಮ್ಮೆಲ್ಲ ಹೋಗಿಟ್ಟುಗಳನ್ನು ನಿಮ್ಮೆಲ್ಲ ಉತ್ತರಗಳನ್ನು ಓದಿದ್ದೀನಿ ಹೋಗಿಟ್ಟೆಲ್ಲ ಹೊರಟು ಕೇಳಿದ್ದಾನಲ್ವ ಎಸ್ ನಾನು ನೋಡಲು ಕಲ್ಲು ನನಗಿದೆ ವಿವಿಧ ರೂಪ ನನ್ನ ತಿಂದರೆ ಆಹಾ ರುಚಿಯೋ ರುಚಿ ಬಲ್ಲಿದರೆ ಹೇಳುವಿರಾ ನನ್ನ ನಾಮಧೇಯವ ಅಂತಂದರೆ ಕಲ್ಲು ಸಕ್ಕರೆ ನೋಡು ಕಲ್ಲು ಇರುತ್ತೆ ಬಾಯಿ ಹಾಕೊಂಡು ಎಷ್ಟು ರುಚಿ ಇರುತ್ತಲ್ವ ಅದಕ್ಕೆ ಕಲ್ಲು ಸಕ್ಕರೆ ಅಂತಾರೆ ನಾನು ನೋಡಲು ಗಟ್ಟಿ ನನ್ನ ಒಡೆದರೆ ಒಳಗೆ ಮೂರ್ನಾಲ್ಕು ಮಕ್ಕಳು ಹೇಳಿ ನನ್ನ ಹೆಸರ ಅಂತ ಕೇಳಿದ್ರೆ ಕಡಲೆಕಾಯಿ ಹೇಳ್ತಾರೆ ಸೊ ಆಲ್ಮೋಸ್ಟ್ ಎಲ್ಲ ಸರಿ ಹೋಗ್ತದನ್ನು ಕೊಟ್ಟಿದ್ದೀರಿ ಏನು ತೊಂದರೆ ಏನಿಲ್ಲ ಈಗಷ್ಟೇ ಇಲ್ಲಿಲ್ಲ ವಿದ್ಯಾನಗರಿ ಶಿವಮೊಗ್ಗದಿಂದ ಅವರು ಉತ್ತರವನ್ನು ಮಾಡಿದ್ದಾರೆ ರೈಟ್ ಓಕೆ ಆಯ್ತಲ್ಲ ನಾಲ್ಕು ಒಗಟುಗಳು ಉತ್ತರವನ್ನು ಕೊಟ್ಟಿದ್ದೀರಿ ನಾಲ್ಕು ಒಗಟುಗಳನ್ನು ಕೇಳಿದ್ದೀನಿ ನಾಲ್ಕು ಕೂಡ ಉತ್ತರವನ್ನು ಕೊಟ್ಟಿದ್ದೀರಿ ಒಂದು ವಿಷಯ ಏನು ಅಂದರೆ ಈಗ ಇನ್ನೇನು ಈಗ ಜ್ಯೇಷ್ಠ ಮಾಸ ಅಧಿಕ ಜ್ಯೇಷ್ಠ ಅಲ್ವಾ ಜ್ಯೇಷ್ಠ ಆದಮೇಲೆ ಶ್ರಾವಣ ಮಾಸ ಹೊರಡುತ್ತೆ ಎಲ್ಲ ಮದುವೆ ಮನೆಗಳಲ್ಲಿ ಸಮಾರಂಭಗಳು ಮಗಳ ಮದುವೆ ಮಗನ ಮದುವೆ ಓಡಾಟಗಳು ಒಟ್ಟಾರೆಯಾಗಿ ಸಮಾರಂಭಗಳು ನಡೀತಾ ಇರ್ತವೆ ಈ ಸಮಾರಂಭಗಳಲ್ಲಿ ಅಡುಗೆ ಬಿಟ್ಟರೆ ಹೇಳಿ ಏನು ಗೊತ್ತಾ ಪ್ಲಾಸ್ಟಿಕ್ಕನ್ನು ಸಾಧ್ಯವಾದಷ್ಟು ಬಳಸ್ಬೇಡಪ್ಪ ಈ ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ಉಪಯೋಗಿಸ್ಬೇಡ ಅದ್ರ ಬದಲಿಗೆ ಈ ಪೇಪರ್ ಲೋಟ ಕೊಟ್ಬಿಡು ಅಂತ ಹೇಳ್ರಿ ಈಗ ಮಗನ ಮದುವೆಗೋ ನೀವು 1,000 ಜನ ಕರೀತೀರಾ ಅಂತ ಇನ್ವಿಟೇಷನ್ ಮಾಡಿಸಿಡ್ಕೊಂಡಿರ್ತೀರಿ 1,000 ಜನ ಬರ್ತಾರೆ ಆಲ್ಮೋಸ್ಟ್ ಆಲ್ ಕರೆದಾಗ ಎಲ್ಲ ಬರ್ತಾರೆ 1,000 ಬಾಟ್ಲ್ ಉಳಿಯುತ್ತೆ ಪ್ಲಾಸ್ಟಿಕ್ ನೀವು ಪೇಪರ್ ಇದು ಮಾಡಿದ್ರೆ ಅಲ್ವಾ ಯೋಚನೆ ಮಾಡಿ ಸೊ ಹಾಗಾಗಿ ಈ ಊಟಕ್ಕೆ ಕೂತಾಗ ಎಲ್ಲ ಒಂದು ಎಷ್ಟೊಂದು 300 ml 500 ml ಒಂದೊಂದು ಬಾಟ್ಲಿ ಎಲ್ಲರೂ ಕೊಟ್ಕೊಂಡು ಹೋಗ್ಬಿಡ್ತಾರೆ ನಾವು ಕುಡಿತೀವಿ ಬಿಸಾಕ್ತೀವಿ ಭಾಳ ಹೊಟ್ಟೆಗರಿಯುತ್ತೆ ಎಷ್ಟೋ ಮದುವೆಗಳಲ್ಲಿ ಆ ಬಾಟ್ಲಿಗಳು ಬೇಡ ಅಂತ ನಾನೇ ರೆಫ್ಯೂಸ್ ಮಾಡಿದ್ದೀನಿ ವಾಪಸ್ ಕೊಟ್ಟಿದ್ದೀನಿ ಅದನ್ನು ಹಾಗಾಗಿ ಪೇಪರ್ ಲೋಟುಗಳನ್ನು ಇಸ್ಕೊಂಡ್ರೆ ಅದೇನು ಯೂಸ್ ಅಂತೂ ಏನು ತೊಂದರೆ ಆಗಲ್ಲ ಹಾಗಾಗಿ ನೀವು ಅಡುಗೆ ಮಾಡ್ತಾರಲ್ಲ ಕಾಂಟ್ರಾಕ್ಟ್ದಾರ ಹೇಳಿ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡ ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಕೊಡಬೇಡ ಪೇಪರ್ ಲೋಟ ಕೊಡಪ್ಪ ಅಂತ ಹೇಳಿ ನೀವೊಂದು 500 ಜನಕ್ಕೆ ಕರೆದ್ರೆ 500 ಪ್ಲಾಸ್ಟಿಕ್ ಸೇವ್ ಆದಂಗೆ ಆಯಿತು ಪರಿಸರ ಎಷ್ಟು ನೀವು ಉಳಿಸಿದ್ರಿ ಎಷ್ಟು ನಿಮ್ಮಿಂದ ಪರಿಸರ ಉಳಿತು ಯೋಚನೆ ಮಾಡಿ ಪೇಪರ್ ಲೋಟ ಬಳಸೋದ್ರಿಂದ ಎಷ್ಟು ಪರಿಸರಕ್ಕೆ ನೀವು ಸಹಕಾರಿಯಾದ್ರೆ ಉಳಿಸೋದಕ್ಕೆಲ್ವಾ ಸೊ ಹಾಗಾಗಿ ಪರಿಸರವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ನಾವು ಸುಮ್ಮನೆ ಏನು ಮಾತಾಡೋದಕ್ಕಿನ್ನ ನಮ್ಮ ಮನೆಯಿಂದನೇ ಆರಂಭವಾಗಲಿ ಯಾವ ರೀತಿ ಪರಿಸರವನ್ನು ಉಳಿಸ್ಬೋದು ಪರಿಸರಕ್ಕೆ ಧಕ್ಕೆ ಆಗದೆ ಇರತಕ್ಕಂಥ ಕೆಲಸವನ್ನು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಆರಂಭ ಮಾಡಿ ಏನಂತೀರಾ ಹೌದು ಅಲ್ವ ನಾನು ಹೇಳಿದ್ದು ಯೋಚನೆ ಮಾಡಿ ನೀವೇ ಆರಂಭ ಮಾಡಿ ನೀವೇನೆ ಈಗ ಶ್ರಾವಣ ಬಾದಬದಿಂದ ಶುರು ಮಾಡ್ತೀರಿ ಮದುವೆಗಳೆಲ್ಲ ಕಾರ್ಯ ಇದ್ದೇ ಇರುತ್ತೆ ಎಲ್ಲ ಮನೇಲಿ ಕೂಡ ಅಲ್ವಾ ಒಪ್ಕೊಳ್ತಿರಲ್ವಾ ಪ್ರಯತ್ನ ಪಡೋಣ ನಮ್ಮಿಂದನೇ ಆರಂಭ ಆಗಲಿ ಯಾರೋ ಮಾಡ್ತಾರೆ ಅಂತ ಬಂದು ಕಾಯೋದಕ್ಕಿನ್ನ ಫಸ್ಟ್ ಒಳ್ಳೆ ಕೆಲಸಕ್ಕೆ ನಾವು ಮುನ್ನುಗ್ಗೋಣ ಅಲ್ವಾ ಓಕೆ ಇಷ್ಟನ್ನು ಹೇಳ್ತಾ ಇವತ್ತಿನ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಈ ಕಾರ್ಯಕ್ರಮಕ್ಕೆ ಶುಭ ವಿದಾಯವನ್ನು ಹೇಳುವಂತಹ ಸಮಯ ಬಂತು ಮತ್ತೊಮ್ಮೆ ನಿಮಗೆಲ್ಲ ಶುಭ ದಿನ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು ಶುಭಮಸ್ತು

ಓಕೆ, ನೀವೆಲ್ಲ ಫೀಡ್ಬ್ಯಾಕ್ಗಳನ್ನ ಕೊಟ್ಟಿದ್ದೀರಿ, ಯಾರ್ಯಾರು ಫೀಡ್ಬ್ಯಾಕ್ಗಳನ್ನ ಕೊಟ್ಟಿದ್ದಾರೆ ನೋಡೋಣ ಕಾರ್ಯಕ್ರಮವನ್ನು ಕುರಿತಾಗಿ ಅಂತ ಒಂದ್ಸಲ ನೋಡೋಣಂತೆ. ಓಕೆ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ ಕೋಡ ಶಿವಲಿಂಗಯ್ಯ ಹಿರೇಮಠ ಕಲಾವತಿ ಹಿರೇಮಠ ಅಭಿಷೇಕ ಹಿರೇಮಠ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಹಾಗೆ ನಾಗೇಶ್ವರ ಜಯಂತಿ ಗಣಪತಿ ಮಿಲ್ಕರಮ್ಮ ಬೇರ್ಕೊಡಿಗೆ ಅವರು ಕೂಡ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಚಂದ್ರಿಕಾ ಶೇಷ ಸಲಹಾರ್ನಳ್ಳಿ ರಾತ್ರಿ ಊಟ ಮಾಡಿ ನಕ್ಷತ್ರ ನೋಡುವಾಗ ಇಂಬಳ ಕಂಡೆ, ನಂತರ ಖಾರದ ಶೇಂಗಾ ಬೀಜ ತಿಂದು ಕಲ್ಲು ಸಕ್ಕರೆ ಚಪ್ಪರಿಸಿದೆ. ಶವಾಶ್ ಶಾಂತಾಚಾರ ಬಡಿಗೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಓಕೆ, ಇದನ್ನು ಪ್ರಸಾರದಂತಹ ಒಡು ಉಡಿಸಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರಿ. ಸರಿ, ಮತ್ತಿನ್ನೇನು, ಮಾಜಿ ಪ್ರಧಾನಮಂತ್ರಿ ಗುಲ್ಜಾರಿ ಲಾಲ್ ನಂದ ಅಂತ ಹೇಳಿ, ಹೌದು ಕರೆಕ್ಟು, ಅವ್ರ ಬಗ್ಗೆ ಮಾಹಿತಿ ನೀಡಿ, ತುಂಬ ಉಪಯುಕ್ತ ಮಾಹಿತಿ, ಅದು ಆಸಕ್ತಿದಾಯಕವಾಗಿತ್ತು ಮಾಹಿತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ದೇಶಕ್ಕೆ ನೀಡಿದ ಕೊಡುಗೆ ಬಗ್ಗೆ ತಿಳಿದುಕೊಳ್ಳಲು ಅವಕಾಶ ದೊರೆತು ನಿಮ್ಮಿಂದ, ಇಂಥ ಉತ್ತಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀಡ್ತಿರುವಂತಹ ನಿಮಗೆ ಧನ್ಯವಾದ ಅಂತಾರೆ. ಓಕೆ, ರೈಟ್, ಓಕೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಗುರುಗಳ ಕಾರ್ಯಕ್ರಮ ಚೆನ್ನಾಗಿ ಬಂತು. ಓಕೆ, ಬುದ್ಧಿಶಕ್ತಿ ಕಸರು ಕೊಟ್ಟಿದ್ದೀರ, ಸುಂದರವಾದ ಗೀತೆಗಳು, ಅರ್ಥಪೂರ್ಣವಾದ ಸ್ಪಷ್ಟವಾದ ಸಮಾಧಾನ ಬಿಡಿ ಮಾಮೂಲಿ ಅವೆಲ್ಲ. ಇನ್ನು ರಾತ್ರಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳನ್ನು ನನ್ನ ಮೊಮ್ಮಗಳು ಹುಟ್ಮಲ್ಲಿಗೆ ತೋರಿಸಿ ಜಿಗಣೆಯಿಂದ ಪಾರಾಗಿ ನನಗೆ ಇಷ್ಟವಾದ ಕಲ್ಲು ಸಕ್ಕರೆ ಕಡಲೆಕಾಯಿ ಬೀಜ ತಿಂದೆ. ಗುರುಜಿ ಒಟ್ಟು ಸೂಪರ್, ಗುಲ್ಜಾರಿಲಾಲ್ ನಂದ ಅವರ ಸಾರ್ಥಕತೆಯ ಜೀವನ ಹಲವಾರು ವಿಚಾರ ತಿಳಿಸಿದೆ, ಧನ್ಯವಾದ ಅಂತ ಹೇಳ್ತಾರೆ ಸರೋಜ ಜಯಶಂಕರ್ ನಿವೃತ್ತ ಶಿಕ್ಷಕಿ ಹೊಸಕೆರೆ. ಓಕೆ, ತಮ್ಮ ಕೂಡ ಧನ್ಯವಾದಗಳು. ಮಾಂಗಲ್ಯ ಧಾರಣೆ ಮಾಡಿ ನಕ್ಷತ್ರ ನೋಡಲು ಬಂದಾಗ ಕಾಲಿಗೆ ಜಿಗಣೆ ಕಚ್ಚಿತು, ಕಡಲೆಕಾಯಿ ಜೊತೆಯಲ್ಲಿ ಕಲ್ಲು ಸಕ್ಕರೆಯನ್ನು ಸವಿತ ನಮ್ಮ ಗುರುಗಳು ಹೇಳಿದಾಗ ಒಗಟುಗಳನ್ನು ಜೊತೆಯಲ್ಲಿ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಗುಲ್ಜಾರಿಲಾಲ್ ನಂದ ಅವರ ಜೀವನ ಕಥೆಯನ್ನು ತುಂಬ ಅರ್ಥಪೂರ್ಣ ಅಂತ ತಿಳಿಸಿದ್ರಿ. ಇದನ್ನು ನಮ್ಮ ಇಂದಿನ ರಾಜಕೀಯ ವ್ಯಕ್ತಿಗಳು ಅರ್ತುಕೊಂಡು ದೇಶವನ್ನು ಆಳಿದ್ರೆ ಯಾವ ದೇಶಕ್ಕೂ ಕಮ್ಮಿ ಇಲ್ಲದಂತೆ ಬಾಳ್ಬಹುದು, ಉತ್ತಮ ಸಂದೇಶ ಗುರುಗಳೇ, ಧನ್ಯವಾದ ಅಂತಾರೆ ರಾಜಪುಷ್ಪ ಶಂಕರ್ ಘಟ್ಟದಿಂದ. ಓಕೆ, ಹಾಗೆಯೇ ಇಂದಿನ ಒಟ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೋಡ್ಬಂತು, ಗುಲ್ಜಾರಿಲಾಲ್ ನಂದ ಅವ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಸರಿ, ಯಾರು, ಶೈಲದಕ್ಷಿಣ ಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ಓಕೆ, ಇನ್ನು ಶಿವಮೊಗ್ಗ ಕೃಷ್ಣನಗರ ದೊಡ್ಡನಿಂದ ಸವಿತಾ ಗಣೇಶ್ ಶಾಸಕ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಓಕೆ, ಉತ್ತರ ಗೊತ್ತಿತ್ತು, ಅದು ಸ್ವಲ್ಪ ಗೊಂದಲ ಆಯಿತು ಅಂತಾರೆ, ಸಾಮಾನ್ಯ ಹಾಗೆ ಆಗೋದಲ್ವಾ, ಗೊತ್ತಿರುತ್ತೆ ಗಂಟಲ ತನಕ ಬಂದಿರುತ್ತೆ ಆಮೇಲೆ ಬಾಯಿಗೆ ಬರಲ್ಲ, ಒಂದೊಂದ್ಸಲ ಹಾಗೆ ಆಗುತ್ತೆ, ನನಗೂ ಹಾಗೆ ಆಗುತ್ತೆ, ಎಲ್ಲ ವಿಚಾರಗಳನ್ನು ಹಾಗೆ ಅಲ್ವಾ. ಸುಮಿತ್ರಾ ಮಂಡ್ರೆ ನಾಗರಾಜ್ ಕಾರ್ಯಕ್ರಮ ಚೆನ್ನಾಗಿತ್ತು. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ನಮಸ್ಕಾರ ಗುರುಗಳೇ, ಕಾರ್ಯಕ್ರಮ ಚೆನ್ನಾಗಿತ್ತು, ನೀವು ಹೇಳಿದ ಸಲಹೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಅಳವಡಿಸ್ಕೊಳ್ತೀವಿ, ಅದೇ ರೀತಿ ಬೇರೆ

ತಿಳಿಸುವ ಪ್ರಯತ್ನ ಮಾಡ್ತೀವಿ. ತಮ್ಮ ಮಾರ್ಗದರ್ಶನ ಇದೇ ರೀತಿ ಮುಂದೆ ಮಾರ್ಗದರ್ಶನ ಎಂದು ಲೋಕಾರುಡಿಯ ಹೇಳಿದ್ರೆ ಎಷ್ಟು ಭಾರತ ಅಭಿಮಾನದಿಂದ ಹೇಳ್ತೀರಿ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಓಕೆ. ಪ್ಲಾಸ್ಟಿಕ್ ಲೋಟ ಬಳಕೆ ಬೇಡ ಅನ್ನೋ ಮಾತನ್ನು ಹೇಳಿದ್ರಿ. ಧನ್ಯವಾದ. ಧನ್ಯವಾದ ಏನು ಕರ್ತವ್ಯ ಅಷ್ಟೇ ಅವೆಲ್ಲ. ನೀರಿನ ಬಾಟ್ಲಿ ಬಳಸಿದ್ರೆ ನೀರು ಕೂಡ ವ್ಯರ್ಥ ಆಗುತ್ತೆ. ಹೌದು, ಅದೇ ಪ್ಲಾಸ್ಟಿಕ್ ಲೋಟದಲ್ಲಿ ಪೇಪರ್ ಲೋಟ ಬಳಸ್ಬೋದು. ಹಂಪಣ್ಣ ಅವರು ನೆಮ್ಮದಿಯಿಂದ ನೀವು ಮಾಡ್ತಾ ಇದ್ದೀರಿ. ಹಂಪಣ್ಣವರು ಕೂಡ ಅವರು ಪರಿಸರವಾದಿಗಳು, ಪರಿಸರ ಸಂರಕ್ಷಣೆ ಮಾಡೋದರಲ್ಲಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರಯತ್ನ ಸಾಗಬೇಕು, ಒಬ್ಬರು ಇಬ್ಬರಿಂದಲ್ಲ. ನಮ್ದೇ ತಾನೆ ಪರಿಸರ, ನಮ್ದೇ ತಾನೆ ಕಾಡು, ನಮ್ದೇ ತಾನೆ ಜನ, ನಮ್ದೇ ತಾನೆ ಭೂಮಿ ಅಲ್ವಾ? ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆಯ್ತೆ ಭಟ್ ಮಂಡಗದ್ದೆ ಹೊರಟು ಕಾರ್ಯಕ್ರಮ ಚೆನ್ನಾಗಿತ್ತು. ಇಲ್ಲಿಲ್ಲ ವಿದ್ಯಾನಗರ ಶಿವಮೊಗ್ಗದಿಂದ ಅವರು ಸಂದೇಶವನ್ನು ಸ್ಪೀಡ್ ಬ್ಯಾಕ್ ಅನ್ನು ಕಳಿಸ್ತಾ ಉಪಯುಕ್ತ ನುಡಿಗಳನ್ನು ಖಂಡಿತ ಪಾಲಿಸ್ತಾ ಇದ್ದೀವಿ. ಹಾಗೆ ನೀವು ಗುಜಲಾಲ್ ನಂದ ಅವರ ವೃದ್ಧಾಪ್ಯ ಜೀವನದ ಘಟನೆ ಕೇಳಿ ತುಂಬ ಬೇಸರ ಆಯಿತು. ಈ ಹಿಂದೆ ಕೂಡ ಘಟನೆಯನ್ನು ಓದಿದ್ದೆ, ಮನೆ ಮಿಡಿಯುವಂಥ ಘಟನೆ. ಹಾಗೆಯೇ ಹೊರಟುಗಳು ತುಂಬ ಚೆನ್ನಾಗಿದ್ವು, ಹಾಡುಗಳು ಚೆನ್ನಾಗಿದ್ವು. ಧನ್ಯವಾದ ಸರ್ ಅಂತರ. ಓಕೆ, ಪ್ಲಾಸ್ಟಿಕ್ ಬಾಟ್ಲಿಯಿಂದ ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಎಷ್ಟೋ ಜನ ಸ್ವಲ್ಪ ನೀರು ಕುಡಿಯಲ್ಲ, ಹಾಗೆ ಬಿಟ್ಟು ಹೋಗ್ತಾರೆ. ನೀರು ಪೋಲಾಗುತ್ತೆ. ಲೋಟಕ್ಕೆ ನೀರು ಕುಡಿದ್ರೆ ನೀರು ಕೂಡ ವೇಸ್ಟ್ ಆಗಲ್ಲ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಖಂಡಿತವಾಗಿ ಹೌದು. ಮಮತಾ ಅವರು ಭದ್ರಾವತಿಯಿಂದ ಪ್ರವಾಸಕ್ಕಾಗಿ ಮಲೆನಾಡಿನ ಕಾಡಲ್ಲಿ ಹೋದಾಗ ರಾತ್ರಿಯಾಗಿತ್ತು. ನಕ್ಷತ್ರ ನೋಡುತ್ತಾ ಕಲ್ಲು ಸಕ್ಕರೆ ಶೇಂಗಾ ತಿನ್ನುತ್ತಿದ್ದಾಗ ಜಿಗಣೆಯೊಂದು ಕಾಲಿಗೆ ಕಚ್ಚುತ್ತಿತ್ತು. ಎಷ್ಟು ಟಗ ಟಗ ಟಗ ಅಂತ ರಚನೆ ಮಾಡಿ ಪ್ರಾಸಬದ್ಧವಾಗಿ ಸೆಂಡ್ ಮಾಡ್ಬಿಡ್ತಿರಲ್ಲ, ಅದು ಬಹಳ ನನಗೆ ಇಂಪ್ರೆಸ್ ಆಗೋದೇನು ಅಂದ್ರೆ, 11 ಗಂಟೆ ಮುಗಿತಾ ಇದೆ ಕಾರ್ಯಕ್ರಮ ಅಂತಿದ್ದಾಗ ಎಲ್ಲ ಟಗ ಟಗ ಟಗ ಟೈಪ್ ಮಾಡಿ ಏನು ಈ ಸುರಕ್ಷಿತ ಕವನಗಳ ವಾಚನ ಅಂತ ಲಾಶು ಕವಿಗಳು ಸ್ಪಾಟಲ್ಲೇ ಕವನಗಳು ಹೇಳೋದು, ಅದು ಭಾರಿ ಈ ಕಾರ್ಯಕ್ರಮಕ್ಕೊಂದು ನೀವೆಲ್ಲ ಶಕ್ತಿ ಇದ್ದಂಗೆ ಅವೆಲ್ಲ. ಮಮತಾ ಅವರು ಭದ್ರಾವತಿಯಿಂದ ಗುಡ್. ಹಾಗೆಯೇ ಒಟ್ಟು ಕಾರ್ಯಕ್ರಮ ಚೆನ್ನಾಗಿ ಮಾಡುವಂತೂ ಪ್ಲಾಸ್ಟಿಕ್ ಬಗ್ಗೆ ಹೇಳಿ ತುಂಬ ಮನಸ್ಸಿಗೆ ನಾಡ್ತು. ಇದನ್ನು ಪಾಲಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಶಾದ ಚಿಕ್ಕಪ್ಪ ರಾಮೇಶ್ವರ ಶಿವಮೊಗ್ಗದಿಂದ ರೂಪಾ ಹೆಚ್ಚು KSRP ಪೊಲೀಸ್ ಕ್ವಾರ್ಟರ್ಸಿಂದ ಅವರು ಫೀಡ್ಬ್ಯಾಕ್ ಅನ್ನು ಕಳಿಸ್ತಾ ರಾತ್ರಿಯ ನಕ್ಷತ್ರಗಳ ಬೆಳಕಿನಲ್ಲಿ ಕಲ್ಲು ಸಕ್ಕರೆ ತಿನ್ನುತ್ತಾ ಜಿಗಣೆಯಿಂದ ಗಚ್ಚಿಸಿಕೊಂಡು ಬೆಳ್ಳುಳ್ಳಿ ಹಾಕಿ ಮಂಡಕ್ಕಿ ಮಾಡಿದೆ. ಓಟು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ಬೋದು. ಓಕೆ, ನಕ್ಷತ್ರ ನೋಡಲು ಚೆನ್ನ, ಜಿಗಣೆ ಕಚ್ಚಿದಾಗ ನಾವಾಗುವವು ಮಂದ, ಕಲ್ಲು ಸಕ್ಕರೆ ತಿಂದರೆ ಆನಂದವೋ ಆನಂದ, ನೆಲಗಡಲೆ ತಿಂದರೆ ಮನಕಾನಂದ, ದಾವಣಗೆರೆಯಿಂದ ಚಂದಿಕಾ ನೆಲ್ಲುಗುಂಡಿ. ಹಬ್ಬ ಎಷ್ಟು ಪ್ರಾಸಬದ್ಧವಾಗಿ ಕಟ್ಟಿದರೆ ಚಂದ ಮಂದ ಆನಂದ ಮನಕಾನಂದ ಚಂದಿಕಾ ನೆಲ್ಲುಗುಂಡಿ ಗುಡ್. ಇಂದು ಪ್ಲೇನ್ ಖಾಲಿ ದೋಸೆ ತಿಂದು ಹೊಟ್ಟೆ ತುಂಬಿಸಿ ಕಂಡ ಹಾಗಾಯ್ತು ಗುರುಗಳೇ. ಓಕೆ, ಓಕೆ, ಧನ್ಯವಾದ ಅಂತಾರೆ. ದಾವಣಗೆರೆಯಿಂದ ಸಿರಿಗೆರೆಯಿಂದ ದಾವಣಗೆರೆ ಜಿಲ್ಲೆ. ಚಿತ್ರಗೀತೆಗಳು ತುಂಬ ಇಷ್ಟ ಆಯಿತು ಲತಾ ಭದ್ರಾವತಿಯಿಂದ. ಆದರ್ಶದಲ್ಲಿ ನಕ್ಷತ್ರಗಳನ್ನು ಎಣಿಸುತ್ತಾ ಕುಣಿತೆ, ಕಾಲಿಗೆ ಇಂಬಳ ಕಚ್ಚಿ ನೆತ್ತರು ಹೀರಿತ್ತು, ಕಲ್ಲು ಸಕ್ಕರೆ ಜೊತೆ ಕಡಲೆಕಾಯಿ ತಿಂದೆ, 3 ಒಗಟು ನಾನು ಪಾಸು, 1 ಒಗಟಿಗೆ ಅಪಾಸು, ನಾಗಶ್ರೀ ಜಯಂತಿ ಗಣಪತಿ ನುಗ್ಗೆಗ್ರಾಮ ಬೇರ್ಕೊಡಿಗೆ ಎಂದ. ಓಕೆ, ಕಲ್ಲು ಸಕ್ಕರೆ ಕಡಲೆಕಾಯಿ ತಿಂದು ನಕ್ಷತ್ರ ನೋಡುತ್ತಿದ್ದೆ, ಕಾಲಿಗೆ ಜಿಗಣೆ ಕಡಿಯಿತು, ಗೀತಾ ಮಲೋ ಗೊಪ್ಪ. ಭಾರಿ ಪ್ರಾಸಬದ್ಧವಾಗಿ ಟಕ ಟಕ ಟಕ ಟಕ ಟೈಪ್ ಮಾಡಿ ಕಳಿಸ್ತಿರಲ್ಲ, ಅದು ನಮಗೆಲ್ಲ ಒಂದು ಇನ್ಸ್ಪೈರೇಷನ್. ನಿಮ್ಮ ಒಂದು ಈ ಭಾಗವಹಿಸುವಿಕೆ ಇದೆಯಲ್ಲ, ನಮ್ಮನ್ನು ಮುಂದೂಡುತ್ತದು. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ ಅಲ್ವಾ? ಎಸ್.

0: ಓಕೆ, ಕಡೆಯದಾಗಿ ಒಂದು ಫೀಡ್ಬ್ಯಾಕ್ ಬಂದಿದೆ, ಏಕೆಂದ್ರೆ ನಮ್ಮ ಕೇಳುಗರು ಅದರಿಂದ ಹೇಳಲೇಬೇಕಾದ ನನ್ನ ಕರ್ತವ್ಯ ಅದರಿಂದ ಹೇಳ್ತಾ ಇದ್ದೀನಿ. ನಕ್ಷತ್ರಗಳನ್ನು ಎಣಿಸುವಾಗ ಜಿಗಣೆ ಕಚ್ಚಿತು, ಕಲ್ಲು ಸಕ್ಕರೆ ತಿಂದು ಕರಳೆಕಾಯಿ ತಿನ್ನುವ ಬಯಕೆ ಆಗಿತ್ತು, ನೀರು ಕುಡಿಯುವಾಗ ನಮ್ಮ ಗುರುಗಳು ಬಂದರು, ಪೇಪರ್ ಗ್ಲಾಸಿನಲ್ಲಿ ನೀರು ಕೊಡಿ ಎಂದು ಕೇಳಿದರು. ಮುರಳೀಧರ್ ಶಿವಮೊಗ್ಗದಿಂದ. ಓಕೆ, ನಿಮ್ಮದೆಲ್ಲ ಫೀಡ್ಬ್ಯಾಕ್ಗಳನ್ನು ತಗೊಂಡಿದ್ದೀನಿ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ.
1: ಆಕಾಶವಾಣಿ ಕಾವ್ಯ ವಾಚನ ಕುವೆಂಪು ರಚಿತ ಶ್ರೀ ರಾಮಾಯಣ ದರ್ಶನ ಕಾವ್ಯದ ಸಂಪೂರ್ಣ ಗಮಕ ವ್ಯಾಖ್ಯಾನ ಸರಣಿ.
2: ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ರಣವರ್ತರ್ ವನ್ನಿರಮ್ಮರ್ ಎಂಬ ಭಾಗವನ್ನ ಕೇಳಿ ವಾಚನ ಮಾಡಿದ್ದಾರೆ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್.

ಪ್ರಭು ರಾಮಚಂದ್ರ, ಇದು ಸ್ವಾರ್ಥದಿಂದ ಪ್ರೇರಿತವಾದುದಲ್ಲ. ಧರ್ಮಕ್ಕೂ ಅಧರ್ಮಕ್ಕೂ, ನ್ಯಾಯಕ್ಕೂ ಅನ್ಯಾಯಕ್ಕೂ, ನೀತಿಗೂ ಅನೀತಿಗೂ ನಡೆಯುತ್ತಿರುವ ಯುದ್ಧ. ಧರ್ಮಕ್ಕೆ ಜಯವಾಗಿ ಅಧರ್ಮಿಗಳು, ಅನಾಚಾರಿಗಳು, ಅತ್ಯಾಚಾರಿಗಳು ನಾಶವಾಗಿ ಲೋಕದ ವ್ಯವಸ್ಥೆ ಕಾಪಾಡಲು ಯಾವುದಾದರೂ ನಿಮಿತ್ತದಿಂದ ನಡೆಯಲೇಬೇಕಾದಂತಹ ಯುದ್ಧ. ಪ್ರಭು, ಇದೊಂದು ತ್ಯಾಗ ಯಜ್ಞ. ಇದಕ್ಕೆ ಗುರಿ ಜೀವಿಯ ಉದ್ಧಾರವೆಂಬ ಪರಮ ಪುರುಷಾರ್ಥ. ಈ ಮಹಾಸತ್ರದಲ್ಲಿ ಅನೇಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತಿದ್ದಾರೆ. ನೀನು ಮತ್ತು ದೇವಿಯೂ ಕೇವಲ ಪ್ರತಿಮೆಗಳು ಮಾತ್ರ, ಅಂದರೆ ಸಂಕೇತ ಮಾತ್ರ. ಭುವನಾಭಿರಾಮ, ನಿನಗೆ ತಿಳಿಯದ್ದೇನಿದೆ? ನೀನು ಪ್ರಾಜ್ಞ ಎಂದ ನೀಲ. ಭಲೆ ಭಲೆ ನೀಲ, ಎಷ್ಟು ಸೊಗಸಾಗಿ ಮಾತಾಡ್ತೀಯ ನೀಲ. ನೀನು ತತ್ವಜ್ಞನಪ್ಪ ಎಂದ ರಾಮ. ಋಷಿ ಸದೃಶ ಜೀವನ ನಡೆಸಿ ಮಹಾ ತಪಶಕ್ತಿಯನ್ನು ಹೊಂದಿರುವ ನಿನ್ನಿಂದ ಈ ಮಾತು ಕೇಳಿದ ನಾನೇ ಧನ್ಯ, ಇದು ನನಗೆ ಬಹುಮಾನ ಎಂದ ಆ ಅಗ್ನಿ ಭಾವ ಅಗ್ನಿಪುತ್ರ ನೀಲ. ಅಷ್ಟೊತ್ತಿಗೆ ಯಾರೋ ಇಬ್ಬರು ಬರ್ತಾ ಇದ್ದರು.

ಯಾರೋ ಇಬ್ಬರು ಸಾಮಾನ್ಯ ಸೈನಿಕರು ಬರ್ತಾ ಇದ್ದಾರಲ್ಲ ಎಂದ ರಾಮ. ಹೌದು, ಈ ಕಡೆನೇ ಬರ್ತಾ ಇದ್ದಾರೆ ಎಂದ ನೀಲ. ಅದರಲ್ಲಿ ಒಬ್ಬ ಕುಳ್ಳ, ಒಬ್ಬ ಉದ್ದನೆಯ

ಅವರನ್ನ ಇತ್ತ ಕರಿ ಎಂದರ ಎಂದು ರಾಮ ಹೇಳಿದಾಗ ಅದರಂತೆ ನೀಲ ಅವರನ್ನ ಕರೆದ. ಅವರು ಬಂದು ನೀಲ ಮತ್ತು ರಾಮನಿಗೆ ನಮಸ್ಕರಿಸಿದರು. ವಾಲ್ಮೀಕಿಗಳು ರಾಮನನ್ನ ಸ್ಮಿತಪೂರ್ವ ಭಾಷಿ ಎಂದಿದ್ದಾರೆ. ಅಂದರೆ ರಾಮನು ತಾನು ಮೊದಲು ನಗು ನಗುತ್ತಾ ಮಾತಾಡ್ತಾನೆ ಅಂತ. ರಾಮನ ಆ ಗುಣವನ್ನ ಆಚರಣೆಯಲ್ಲಿ ಕುವೆಂಪು ಇಲ್ಲಿ ತೋರಿಸ್ತಾರೆ. ರಾಮನೇ ಸ್ನೇಹವಾಣಿಯಿಂದ ಮಂದಸ್ಮಿತನಾಗಿ ಅವರನ್ನ ಕುರಿತು ಮೊದಲು ಮಾತಾಡಿಸ್ತಾನೆ.

0: ಯಾರಪ್ಪ ನೀವು, ಯಾರ ಪಡೆಯವರು, ನಿಮ್ಮ ಹೆಸರೇನು ಎಂದು ಕೇಳುತ್ತಾನೆ ಶ್ರೀರಾಮ. ಅದಕ್ಕೆ ಉದ್ದನೆಯವನು, ನಾವು ದಧಿಮುಖೇಂದ್ರನ ಧೀರ ದಳದವರು, ಇವನು ರಂಹ, ನಾನು ಬಂಧಿ. ಯಾವ ಯಾವ ಯುದ್ಧದಲ್ಲಿ ನೀವು ಪರಿಣಿತರು ಮತ್ತೆ ಪ್ರಶ್ನಿಸುತ್ತಾನೆ ರಾಘವ. ಆಗ ಮತ್ತೆ ಬನ್ನಿಯು, ಪ್ರಭು ಈ ಕುಳ್ಳ ರಂಹ ವಜ್ರ ಮುಷ್ಟಿಯ ಮಲ್ಲ ಯುದ್ಧದಲ್ಲಿ ಭಾರಿ ಹೆಸರು ಪಡೆದ ಧೀರ. ಅಷ್ಟೇ ಅಲ್ಲ, ಕಾಡಾನೆಯನ್ನ ಅದರ ಕೋಡುಗಳನ್ನ ಹಿಡಿದು ಮುರಿದು ನೆತ್ತಿಯನ್ನು ಸೀಳಬಲ್ಲ ಧೀರ ಈತ ಎಂದ ಬನ್ನಿ. ಅದಕ್ಕೆ ರಾಮಚಂದ್ರ, ಸರಿ ಅವನದಾಯ್ತು, ಯಾವುದರಲ್ಲಿ ಪರಿಣತ ನೀನ್?
1: ರಾಮನಾ ಪ್ರಶ್ನೆ ಗೊತ್ತರವೀವ

ಇಲ್ಲಿ ಮನುಷ್ಯ ಸಹಜ ಸ್ವಭಾವದ ಸೂಕ್ಷ್ಮತೆಯನ್ನ ಎಷ್ಟು ಸೊಗಸಾಗಿ ಗ್ರಹಿಸಿದ್ದಾರೆ ಮಹಾಕವಿ. ಮಿತ್ರ ಬ್ರಹ್ಮನ ಬಗ್ಗೆ ಸಾಕಷ್ಟು ಹೊಗಳಿದ,

ಮುನಿ ತನ್ನ ಬಗ್ಗೆ ಕೇಳಿದಾಗ ಸಂಕೋಚದಿಂದ ಏನು ಉತ್ತರ ಕೊಡಬೇಕೆಂದು ಸ್ವಲ್ಪ ನಿಧಾನ ಮಾಡ್ತಾನೆ. ಆಗ ಮಿತ್ರ ವನ್ನಿಯ ಬಗ್ಗೆ ಅವಸರದಿಂದ ನುಡಿಯುತ್ತಾನೆ ಕುಳ್ಳ ರಮ್ಮ. ದೇವಾ, ಆದಾನುಬಾಹುವಾದ ಈ ವನ್ನಿ ಶತ್ರುಗಳೆಂಬ ಆನೆಗಳಿಗೆ ಸಿಂಹಪ್ರಾಯನಾಗಿದ್ದಾನೆ. ಆಕಾಶ ಮಾರ್ಗದಲ್ಲಿ ಸಂಚರಿಸುವುದರಲ್ಲಿ ಮಹಾನಿಸೀಮ ನಮ್ಮ ವನ್ನಿ. ಮಹಾಮಾಯಾವಿ, ಇಷ್ಟ ಬಂದ ರೂಪವನ್ನ ಧರಿಸಬಲ್ಲ. ಅವನು ಬಂಡೆಯನ್ನ ಎತ್ತಿ ಕವಣೆಯನ್ನು ಬೀಸಿದರೆ ದೊಡ್ಡ ದೊಡ್ಡ ಕೋಟೆಗಳು ಬಿರುಕು ಬಿಡುತ್ತವೆ. ಪ್ರಭು, ಬಿಲ್ಲು ವಿದ್ಯೆ ಇವನಿಗೆ ಮಕ್ಕಳಾಟ. ಜೊತೆಗೆ ಕತಿಯುದ್ಧದಲ್ಲಿ ಕಲಿ ಮತ್ತು ಗದೆಗಳ ಹೋರಾಟದಲ್ಲಿ ಈತ ಕಾಲಭೈರವ. ಒಂದೇ ಉಸಿರಿಗೆ ತನ್ನನ್ನು ಹೊಗಳುತ್ತಿರುವ ಮಿತ್ರ ರಮ್ಮನನ್ನು ತಡೆದು ನುಡಿಯುತ್ತಾನೆ ವನ್ನಿ, ಸಾಕು ನಿಲ್ಸು.

ಪ್ರಭು ರಾಮಚಂದ್ರ ನನ್ನ ಮಿತ್ರ, ಈ ರಮ್ಮ ನನ್ನ ಮೇಲಿನ ಅತಿಶಯ ಪ್ರೀತಿಯಿಂದ ನನ್ನನ್ನ ಅತಿಯಾಗಿ ಹೊಗಳಿದ್ದಾನೆ, ದಯವಿಟ್ಟು ಬನ್ನಿಸು ಅಂದ ಬನ್ನಿ. ಅಲ್ಲಪ್ಪ, ನಿನ್ನನ್ ನೋಡಿದ್ರೆ ನಿನ್ನ ಮಿತ್ರ ಹೇಳಿದ್ದೆ ಅತ್ಯಲ್ಪ ಅಂತ ಅನ್ನಿಸುತ್ತೆ ಅಂದ ಪ್ರಭು ರಾಮಚಂದ್ರ. ಅದಕ್ಕೆ ಬನ್ನಿ ಹೇಳ್ತಾನೆ, ದದಿಮುಖೇಂದ್ರನ ದಳದಲ್ಲಿ ನಾನು ಅತ್ಯಲ್ಪನೆ ಎಂದ ಬನ್ನಿ. ನಿನ್ನಂತಹ ಅತ್ಯಲ್ಪ ಕಾಲಾಳು ದಳವನ್ನು ಪಡೆದ ಆ ದದಿಮುಖೇಂದ್ರ ಧನ್ಯನೇ ಸರಿ ಎಂದ ರಾಮ. ಹಾಗೂ ಹೇಳ್ತಾನೆ, ಸ್ನೇಹ ಮತ್ತು ಪೌರುಷದಲ್ಲಿ ನೀವಿಬ್ಬರೂ ಮಹಾಮಹಿಮರು ಕಣಪ್ಪ. ಇಷ್ಟು ಹೇಳಿ ಮತ್ತೆ ಪ್ರಶ್ನಿಸುತ್ತಾನೆ ವನ್ನಿಯನ್ನ ಕೋದಂಡ ರಾಮ.

ನಾನೆ ನಿನಗೆ ಸಹಧರ್ಮಿಣಿಯ ಸುಖ ಸಂಗ ಇರುವುದೇನಯ್ಯ? ಸೀತಾಪ್ರಾಣಕಾಂತ ಪ್ರಶ್ನಿಸುತ್ತಾನೆ. ಅದಕ್ಕೆ ವನ್ನಿ ಉತ್ತರಿಸ

ಬಯಸುತ್ತಾನೆ. ಇತ್ತು ನನ್ನೂರಿನಲ್ಲಿ. ಅವನ ವ್ಯಂಗ್ಯದ ಉತ್ತರಕ್ಕೆ ತುಸು ನಕ್ಕು ರಾಮ ಮತ್ತೆ ಕೇಳ್ತಾನೆ, ಓಹೋ

ಓ ತಪ್ಪಾಯ್ತು, ತನ್ನ ಮಾತು ದಿಕ್ಕು ತಪ್ಪಿತು ಎಂದು ವನ್ನಿ ನಡುಗುತ್ತ ಮೊಳಕಾಲೂರಿ ಕೈ ಮುಗಿದು ಬೇಡಿದ. ದೇವ ನನ್ನ ವಿನೋದವನ್ನ ಮನ್ನಿಸು, ಅರ್ಥವ್ಯಾಪ್ತಿ ತಪ್ಪಿತು ಎಂದ. ಅದಕ್ಕೆ ಆಯ್ತು ಆಯ್ತು, ಕ್ಷಮಿಸಿದ್ದೀನಿ ಎಂದ ರಾಮ. ಮತ್ತೆ ಕೇಳುತ್ತಾನೆ ರಾಮಚಂದ್ರ, ನಿನಗೆ ಮಕ್ಕಳಿದ್ದಾರೆ? ಒಬ್ಬ ಇದ್ದಾನೆ, ಉತ್ತರಿಸುತ್ತಾನೆ ವನ್ನಿ. ಚಿಕ್ಕವನೇ, ರಾಮನ ಈ ಪ್ರಶ್ನೆಗೆ ಮರು ಪ್ರಶ್ನೆಯಿಂದ ತಾನೆಂತಹ ವೀರ ಯೋಧ ಎಂಬುದನ್ನ ನಿರೂಪಿಸುತ್ತಾನೆ ವನ್ನಿ. ಪ್ರಭು, ಅವನು ಚಿಕ್ಕವನಲ್ಲದಿದ್ದರೆ ರಾಮ ಸೇವೆಯ ದೇವ ಕಾರ್ಯಕ್ಕೆಂದು ನನ್ನ ಪಕ್ಕದಲ್ಲಿ ಇರುತ್ತಿರಲಿಲ್ಲವೇ? ವನ್ನಿಯೇ, ಆ ಮಗುವಿಗೂ ಅದರ ತಾಯಿಗೂ ರಕ್ಷಕನೆಂದು ತಿಳಿದು ಕರುಣಾಜಲದಿ ರಾಮನ ಕಣ್ಣು ತೇವವಾಯಿತು. ವನ್ನಿ, ಮರಣದೋಳ್ ರಣವಿಹುದು, ಯುದ್ಧದಲ್ಲಿ ಸಾವು ನೋವು ಅನಿವಾರ್ಯ. ಆ ಮರಣ ನಿನಗೂ ಬರಬಹುದು, ಅದರಿಂದ ನಿನ್ನ ಸತಿಸುತರು ಅನಾಥರಾಗಬಹುದು ಅಲ್ಲವೇ? ಅದಕ್ಕೆ ತಾನೇ ಕಾರಣನೇನೋ ಎಂಬ ಅಳುಕಿನಿಂದ ಕೇಳಿದ ರಾಮನ ಪ್ರಶ್ನೆಗೆ ಯಾರೂ ನಿರೀಕ್ಷಿಸದ ಅತ್ಯಂತ ತ್ಯಾಗಪೂರ್ಣವೂ ದಾರ್ಶನಿಕವೂ ಆದ ಉತ್ತರವನ್ನು ನೀಡುತ್ತಾನೆ ಮಹಾಪ್ರಾಜ್ಞನಾದ ವನ್ನಿ.

0: ಪ್ರಭು ರಾಮಚಂದ್ರ, ಯಾವ ಧರ್ಮಕ್ಕಾಗಿ ಈಗ ನಾವು ಸಾವನ್ನು ಒಪ್ಪುತ್ತಿದ್ದೇವೆಯೋ ಆ ಧರ್ಮವೇ ಲೋಕವನ್ನು ಕಾಪಾಡುತ್ತದೆ. ಅದಕ್ಕೆ ನನ್ನ ಹೆಂಡತಿ ಮಕ್ಕಳು ಹೊರತಲ್ಲ, ಅವರನ್ನು ಆ ಧರ್ಮ ಕಾಪಾಡಿಯೇ ಕಾಪಾಡುತ್ತದೆ. ರಾಜೇಂದ್ರ, ಸರ್ವ ಸೇನಾಧಿಪತಿಯಾದ ಈ ನೀಲದೇವ ನಮ್ಮ ನಾಯಕನಾಗಿರಬೇಕಾದರೆ ನಾವು ಮನೆಯ ಮಂಗಳವನ್ನ ಕಂಡೇ ಕಾಣುತ್ತೇವೆ, ಅಂದರೆ ಬದುಕಿ ಉಳಿಯುತ್ತೇವೆ, ಹೆಂಡತಿ ಮಕ್ಕಳನ್ನ ಕೂಡುತ್ತೇವೆ. ಹಾಗಲ್ಲದೆ ವಿಧಿಯ ಇಚ್ಛೆ ಬೇರೆಯಾಗಿದ್ದರೆ, ಏಕೆಂದರೆ ವಿಧಿಗೆ ಹೃದಯವಿಲ್ಲ ಗೊತ್ತು. ರಾಮ, ಯೋಧನಾಗಿ ಆ ಧರ್ಮಯುದ್ಧದಲ್ಲಿ ಭಾಗವಹಿಸದೆ ರಣಹೇಡಿಯಾಗಿ ಬದುಕುವುದಕ್ಕಿಂತ ಯುದ್ಧದಲ್ಲಿ ಭಾಗವಹಿಸಿ ರಾಮ ಸೇವೆಗೋಸ್ಕರ ಶರೀರವನ್ನ ಒಪ್ಪಿಸಿ ಸಾವನ್ನ ಅಪ್ಪುವುದು ಮೇಲು ಅಲ್ಲವೇ ಪ್ರಭು ಎಂದ ಆ ವನ್ನಿ.
1: ದಶಶಿದಂ ಪತ್ನೀ

0: ಕುಶಲ ಪ್ರಶ್ನ ಕೃಪೆಯಿಂದ
1: ರಾವಣ ಕದ್ದುಕೊಂಡು ಹೋಗಿರ್ತಕ್ಕಂತಹದ್ದು ನಿನ್ನೊಬ್ಬನ ಹೆಂಡತಿಯನಲ್ಲ ರಾಮ, ಜಗತ್ತಿನ ಪಾತಿವ್ರತ್ಯವನ್ನೇ ಕದ್ದೊಯ್ದಿದ್ದಾನೆ. ಆ ಪಾತಿವ್ರತ್ಯವನ್ನ ಕಾಪಾಡಲಾಗದಿದ್ದರೆ ಅಲ್ಲಿಯವರೆಗೆ ಒಬ್ಬನೇ ಒಬ್ಬ ಪುರುಷನು ಈ ಭೂಮಿಯ ಮೇಲೆ ಇರತಕ್ಕದ್ದಲ್ಲ. ಅಲ್ಲದೆ ಪ್ರಭೋ, ನೀನು ಸಾಮಾನ್ಯರಲ್ಲಿ ಸಾಮಾನ್ಯರಾದ, ಅತಿ ಸಾಮಾನ್ಯರಾದ, ಅತ್ಯಲ್ಪರಾದ, ನಮ್ಮ ಮೇಲೆ ಇಷ್ಟು ಪ್ರೀತಿಯಿಂದ, ಸ್ನೇಹದಿಂದ, ಕರುಣೆಯಿಂದ ಪ್ರಶ್ನೆ ಕೇಳಿದೆಯಲ್ಲ ಪ್ರಭು ರಾಮಚಂದ್ರ, ಅದರಿಂದಲೇ ನಾವು ನಮ್ಮವರು ಸುರಕ್ಷಿತ ಎಂದು ಭಾವಿಸುತ್ತೇವೆ ಎಂದು ಆ ವನ್ನಿ ಹೇಳಿದ ಮಾತನ್ನ ಕೇಳಿ ಪರಮ ಸಂತೋಷಗೊಂಡ ರಾಮಚಂದ್ರ ಆಮೇಲೆ ನೀಲನ ಸನ್ನೆಯನ್ನರಿತು

0: ಮಹಾಸೇನಾನಿ ನೀಲನ ಸನ್ನೆಯನ್ನರಿತು ಇಬ್ಬರಿಗೂ ನಮಸ್ಕರಿಸಿ ವನ್ನಿರಮ್ಮರು ಹೊರಟು ಹೋಗುತ್ತಾರೆ. ಇಕ್ಷ್ವಾಕುಕುಲ ಪ್ರದೀಪ ರಘುಕುಲ ಚೂಡಾಮಣಿ ಔತ್ತರೇಯ ಪ್ರಭು ರಾಮಚಂದ್ರ ವನ್ನಿಯ ವಿನಯದಿಂದ ಕೂಡಿದ ಮಧುರ ವಚನ ವೈಖರಿಯ ಸವಿಯನ್ನ ಮೆಲಕು ಹಾಕುತ್ತ ರೋಮಾಂಚನಗೊಳ್ಳುತ್ತ ಹೇಳುತ್ತಿದ್ದಾನೆ. ನೀಲ ಅಗ್ನಿಪುತ್ರ, ನಿಮ್ಮ ಸಂಸ್ಕೃತಿ ನಿಮ್ಮ ನಾಗರಿಕತೆಗಿಂತ ಮಿಗಿಲು ಎಂದು ಆ ಪ್ರಭು ರಾಮಚಂದ್ರ ಮತ್ತೆ ಮತ್ತೆ ಅವರನ್ನ ಹೊಗಳುತ್ತಾನೆ. ಶ್ರೀ ಸಾಮಾನ್ಯನೇ ಭಗವನ್ ಮಾನ್ಯಂ, ಇದು ಕುವೆಂಪುರವರ ಮಂತ್ರ. ಇದನ್ನ ರಣವ್ರತರ್ ವನ್ನಿರಮ್ಮರ್ ಎಂಬ ಈ ಭಾಗದಲ್ಲಿ ಬಹಳ ಸೊಗಸಾಗಿ ನಿರೂಪಿಸಿದ್ದಾರೆ.
1: ಇದುವರೆಗೆ ಕುವೆಂಪು ವಿರಚಿತ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ರಣವರ್ತರ್ ವನ್ನಿರಮ್ಮರ್ ಎಂಬ ಭಾಗವನ್ನ ಕೇಳ್ತಾ ಇದ್ರಿ. ವಾಚನ ಮಾಡಿದವರು ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್.
2: ಶ್ರೀ ಕುವೆಂಪು ವಿರಚಿತ ರಾಮಾಯಣ ದರ್ಶನ ಮಹಾಕಾವ್ಯದ ಗಮಕ ವ್ಯಾಖ್ಯಾನ ಕೇಳುತ್ತಿದ್ದೀರಿ.

ಸಮಯ 11:30 ಸೆಕೆಂಡ್ಗಳು. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದರೆ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಸೇವಾ ಮಾಹಿತಿ. ತುಂಗಾ ಮೇಲ್ದಂಡೆ ಯೋಜನೆಯ ಡ್ಯಾಮ್ ನದಿ ಪಾತ್ರದಲ್ಲಿ ಬರುವ ಗ್ರಾಮಸ್ಥರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ತಗ್ಗು ಪ್ರದೇಶಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು. ದನ ಕರುಗಳನ್ನು ಮೇಯಿಸುವುದಾಗಲಿ, ಪ್ರಾಣಿಗಳನ್ನು ಬಿಡುವುದಾಗಲಿ ಮಾಡಬಾರದು ಎಂದು ಕಾರ್ಯಪಾಲಕ ಇಂಜಿನಿಯರ್, ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗ ಶಿವಮೊಗ್ಗ ಇವರ ಪ್ರಕಟಣೆ ತಿಳಿಸಿದೆ. ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ಸಕಲೇಶ್ಪುರ ಇವರ ಸಂಯುಕ್ತ ಆಶ್ರಯದಲ್ಲಿ 1-10 ತರಗತಿಯವರೆಗೆ, 6-16 ವರ್ಷ ವಯೋಮಿತಿ ಇರುವ ಶ್ರವಣ ದೋಷವುಳ್ಳ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಇರುತ್ತದೆ. ಊಟ, ವಸತಿ, ಕಂಪ್ಯೂಟರ್, ಹೊಲಿಗೆ ತರಬೇತಿ ಉಚಿತವಾಗಿರುತ್ತದೆ. ಸಂಪೂರ್ಣ ಉಚಿತವಾಗಿರುವ ಈ ಶಿಕ್ಷಣದಲ್ಲಿ ಆಸಕ್ತರು ಪಾಲ್ಗೊಳ್ಳಲು ಕೋರಲಾಗಿದೆ. ಸಂಪರ್ಕಿಸಬೇಕಾದ ವಿಳಾಸ: 4 ಗಣಪಯ್ಯ ರೋಟರಿ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ, ಕೌಡಳ್ಳಿ, ಆನೆಮಹಲಂಚೆ, ಸಕಲೇಶ್ಪುರ, ಹಾಸನ ಜಿಲ್ಲೆ. ಪಿನ್ ಕ್ರಮಾಂಕ 573134. ಸಂಪರ್ಕ ಸಂಖ್ಯೆ 9988668510. ಇನ್ನೊಂದು ಸಂಖ್ಯೆ 9141722868. ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರ ಅಭಿಯಾನದಡಿ ಕೊಯ್ಲೋತ್ತರ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಘಟಕಗಳನ್ನು ಸ್ಥಾಪಿಸಲು ಅರ್ಹ ಫಲಾನುಭವಿಗಳು ಹಾಗೂ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರೈತ ಉತ್ಪಾದಕ ಸಂಸ್ಥೆಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು, ಯಾವುದೇ ನೋಂದಾಯಿತ ಸಂಸ್ಥೆಗಳು ಮತ್ತು ವೈಯಕ್ತಿಕ ಫಲಾನುಭವಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸುವ ಕನಿಷ್ಠ ವಯಸ್ಸು 21 ಆಗಿರಬೇಕು. ಪ್ರತಿ ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅವಕಾಶವಿರುತ್ತದೆ. ಗುಂಪು ಅಥವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ಕನಿಷ್ಠ 2 ವರ್ಷ ಕಾರ್ಯನಿರ್ವಹಿಸಿರಬೇಕು. ಅರ್ಜಿದಾರರು ಯೋಜನಾ ವೆಚ್ಚದ 15% ಸ್ವಂತ ಬಂಡವಾಳ ಹೂಡುವ ಸಾಮರ್ಥ್ಯ ಹೊಂದಿರಬೇಕು. ಇಲಾಖೆಯಿಂದ ಯೋಜನಾ ವೆಚ್ಚದ 33% ಸಹಾಯಧನವನ್ನು ಕೇಂದ್ರ ಹಾಗೂ ರಾಜ್ಯದ ಪಾಲಿನ ಸಹಾಯಧನದ 60-40 ಅನುಪಾತದಲ್ಲಿ ನೀಡಲಾಗುವುದು. ಯೋಜನೆಗೆ ಬ್ಯಾಂಕ್ ಸಾಲ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಸ್ಥಾಪಿತವಾಗುವ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳು ಪ್ರತಿ ಗಂಟೆಗೆ ಕನಿಷ್ಠ 300 ಕೆಜಿ ಸಂಸ್ಕರಣಾ ಸಾಮರ್ಥ್ಯವನ್ನು ಹೊಂದಿರಬೇಕು. ಯಂತ್ರೋಪಕರಣಗಳು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಥವಾ ಸಮಾನ ಗುಣಮಟ್ಟದ ಮಾನದಂಡಗಳಿಗೆ ಹಾಗೂ ಆಹಾರ ಭದ್ರತೆ, ಪರಿಸರ ಮತ್ತು ಇತರೆ ನಿಯಂತ್ರಣ ಮಾನದಂಡಗಳಿಗೆ ಅನುಗುಣವಾಗಿರಬೇಕು. ಸದರಿ ಯೋಜನೆಯಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ವೈಯಕ್ತಿಕ ಫಲಾನುಭವಿಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ದಿನಾಂಕ 17/7/26 ಅರ್ಜಿ ಸಲ್ಲಿಸಬಹುದಾಗಿದೆ. ಯೋಜನೆಯ ಮಾರ್ಗಸೂಚಿ ಅನ್ವಯ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಫಲಾನುಭವಿ ಆಯ್ಕೆ ಮಾಡಲಾಗುವುದು ಎಂದು ಜಂಟಿ ಕೃಷಿ ನಿರ್ದೇಶಕರು
ದಾವಣಗೆರೆ ಇವರ ಪ್ರಕಟಣೆ ತಿಳಿಸಿದೆ. ಸೇವ್ ಮಾಹಿತಿ ಪ್ರಸಾರವಾಯಿತು.

ಆಕಾಶವಾಣಿ ಭದ್ರಾವತಿ. ಈಗ ಒಂದೆರಡು ಭಾವಗೀತೆಗಳನ್ನು ಆಲಿಸೋಣ. ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಜಿ ಎಸ್ ಶೂರುದ್ರಪ್ಪ ಅವರ ಕವನ ಮುಂಗಾರಿನ ಅಭಿಷೇಕಕ್ಕೆ

0: ಭಾವಗೀತೆಗಳನ್ನು ಆಲಿಸಿದ್ರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 2:40 ಕೇಳುವಿರಿ. ಸಮಯ 11:45:45. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಈಗ ಭದ್ರಾವತಿ ತಾಲೂಕು ಅತ್ತಿಗುಂದದ ಶ್ರೀಮತಿ ಹೆಚ್.ಎಂ. ನೇತ್ರಾವತಿ ಮತ್ತು ಸಂಗಡಿಗರಿಂದ ಬಾಣಂತಿ ಪದಗಳು.
1: ಕೃಷ್ಣನ ಗಳಿರೆನ್ನೋತಾ ಮರಳೆಣ್ಣೆ.

ಶ್ರೀಯ ಪಾಪ ನಿನ್ನೆಲ್ಲಿರುವುದೇ ಪುರಂದರ ವಿಠಲನೆ ಪೋಗೋ ಗೋವಿಂದ ರೋಡಿಗೀಶ್ವರ ನಾಣೆ ಬಿಡದಿಲ್ವಯ್ಯ.

ಶ್ರೀಕೃಷ್ಣಯ್ಯ ಹೊಂಚಾಡೋದಿಲ್ಲತಕ್ಕೆ ಪುರಂದರ ವಿಠಲನೆ ಪೋಗ ಗೋವಿಂದ ರೂಢಿಗೀಶ್ವರನ.

0: ಶ್ರೀಕೃಷ್ಣಯ್ಯ ಕೋಟಿದ ನೋರೋಪ್ಮಿಣಿಯ ಶ್ರೀಕೃಷ್ಣಯ್ಯ ಕೋಟಿದ ನೋರೋಪ್ಮಿಣಿಯ ನಾರದ ಮುನಿ ಕೇಳಿ ಅಲ್ಲಿ ಗೋಡಿ ಬಂದು ನಾರದ ಮುನಿ ಕೇಳಿ ಅಲ್ಲಿ ಗೋಡಿ ಬಂದು ತಡಿತಾಡಿ ಕೃಷ್ಣಯ್ಯ ಒಡೆಯೋ ರೇತಕ್ಕೆ ಬಾಳುತ್ಯೋ ರಂಗ ಬರಬಾರದು
1: ಬಾಳುತ್ಯೋ ರಂಗ ಬರಬಾರದು
0: ದೇಶದೋಷವನ್ನು ತಿರುಗಿ ನಾರದರೆ ಸೋತು ಬಂದೆನು ಇಲ್ಲಿಗೆ ನಾರದರೆ ಸೋತು ಬಂದೆನು ಇಲ್ಲಿಗೆ ರುಕ್ಮಿಣಿ ರೋಕ್ಮಿಣಿ ಕದವ ತೆಗಿಯಂದರೆ ರುಕ್ಮಿಣಿ ರೋಕ್ಮಿಣಿ ಕದವ ತೆಗಿಯಂದರೆ ಬಡಿವಾರದ

ನಿಮಗೀಗ ತಿಳವಳಿಕೆ ಕಾಲ ಹೋಯ್ತು, ನಿಮಗೀಗ ತಿಳವಳಿಕೆ ಕಾಲ ಹೋಯ್ತು. ಬಣತಿಯ ಬಂದು ಪರಿಪಾರಿ ಕಾಡಿದರೆ, ಬಣತಿಯ ಬಂದು ಪರಿಪಾರಿ ಕಾಡಿದರೆ, ಲೋಕದೊಳಗೆ

ಈಗಲೇ ನಮ್ಮ ಬಾಯ್ಗಳು ನಾರುತ್ತವೆ, ಈಗಲೇ ನಮ್ಮ ಬಾಯ್ಗಳು ನಾರುತ್ತವೆ ಬೇಸರಿಕೆ.

ಯಶಸ್ರೀಯೇ ಹಸನಾಗಿ ಎರದು ಕೊಳ್ಳಿ ಏಕ ಮುದುರಿಕೆಂಬೋ ಸೀರೆಯ ನುಟುಕೊಂಡು ಏಕ ಮುದುರಿಕೆಂಬೋ ಸೀರೆಯ ನುಟುಕೊಂಡು ಶ್ರೀಕಾಂತ ನೆತ್ತಿಕೊಂಡು ಬಾ.

ಈಗಲೇ ನಾವು ತೊಡಲು ಬರದು ಮೈಯೋಳು ಮೊಲೆಯ ಹಾಲು ಬತ್ತಿ ಮನೆ ಮನೆ ತಿರುಗಿದರೆ ಮೊಲೆಯ ಹಾಲು ಬತ್ತಿ ಮನೆ ಮನೆ ತಿರುಗಿದರೆ ಬಂಗ ಪಡಲಾರಿ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಭದ್ರಾವತಿ ತಾಲೂಕು ಹತ್ತಿಕುಂದದ ಶ್ರೀಮತಿ ಹೆಚ್ಎಂ ನೇತ್ರಾವತಿ ಮತ್ತು ಸಂಗಡಿಗರಿಂದ ಬಾಣಂತಿ ಪದಗಳನ್ನು ಕೇಳಿದಿರಿ.

ಪತ್ನಿಕಳದರೆ ನವದೆಹಲಿಯಿಂದ ಸಂಜೆ 6:51 ಕಿಸಾವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಈ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶನ ಕೇಳುವರು. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎನ್ ಸುಧಾಕರ್. ಆಕಾಶವಾಣಿ ಭದ್ರಾವತಿ, ವೇಳೆ 12:00. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶ್ರೀವಂತ್. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಾಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನುವಂತ 2015ನಲ್ಲಿ ಜಾರಿಗೆ ಬಂತು. ಈ ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವರಿಗೆ ಓದಿಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸಬೇಕು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನು ತೆರೆದ್ರೆ ಇವತ್ತಿನ ದಿವಸದಿಂದ ಅಂದ್ರೆ ಮಗು ಹುಟ್ಟಿ ಅಲ್ಲಿ ಸಣ್ಣವಳಿದ್ದಾಗ ಈ ಖಾತೆಯಲ್ಲಿ ಸಣ್ಣ

0: ಒಳಗೊಂಡಿದೆ. 2015 2026 ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,103 ಅಕೌಂಟ್ಗಳನ್ನು ಖಾತೆಗಳನ್ನು ನಾವು ಈಗಾಗಲೇ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದರೆ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಈ ಖಾತೆಯನ್ನು ತೆರೆಯಲಿಕ್ಕೆ ತಂದೆ ಅಥವಾ ತಾಯಿಗೂ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 ಫೋಟೋಗ್ರಾಫ್ ಮತ್ತು ಮಗಳದು ಬರ್ತ್ ಸರ್ಟಿಫಿಕೇಟ್ ಮತ್ತು ಮಗಳ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ.
1: ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿ ಸೌಲಭ್ಯ ಪರಿಚಯಿಸಲಾಗಿದೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿಯ ಪ್ರಧಾನ ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ, ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ. ಈ ಐತಿಹಾಸಿಕ ಮೈಲಿಗಲ್ಲನ್ನು #ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30 ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪೂರ್ವ ಸಿದ್ಧತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜ್ಜನಿ ಸೋಮಯ್ಯ ಅವರಿಂದ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳುತ್ತೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಪ್ರಸಾರಗೊಳ್ಳಲಿದೆ. ಆರಂಭದಲ್ಲಿ ಕೇಳಿ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜ್ಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ. ಸ್ವರೂಪ್, ಎಷ್ಟು ದಿನ ಹೀಗೆ ಬೇಸರ ಮಾಡ್ಕೊಂಡು ಕಾಲ ಕಳೀತೀಯೋ ಮಗನೇ, ನಿನಗೂ ಒಂದು ಜೀವನ ಇದೆ ಅನ್ನೋದನ್ನ ಮರಿಬೇಡ. ಅವಳು ವಾಪಸ್ ಬರೋದಾಗಿದ್ರೆ ಇಷ್ಟರಲ್ಲೇ ಬಂದ್ಬಿಡ್ತಾ ಇದ್ಲು, ಆದ್ರೆ ಅವಳು ವಾಪಸ್ ಬರೋದಿಲ್ಲ ಕಾಣು. ತಾಯಿಯ ಮಾತಿಗೆ ಮಲಗಿದ್ದ ಸ್ವರೂಪ್ ತಟ್ಟನೆ ಎದ್ದು ಕುಳಿತ. ಅದು ಹೇಗಮ್ಮ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೀಯಾ? ಮಗನ ಪ್ರಶ್ನೆಗೆ ಒಂದು ಗಳಿಗೆ ವಿಚಲಿತರಾದರು ವನಜ. ಮದುವೆಗೆ ಮೊದಲೇ ಅವಳಿಗೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಊರವರೆಲ್ಲ ಮಾತನಾಡ್ತಾ ಇದ್ರು. ಈಗ ಅವನ ಜೊತೆನೆ ಹೋಗಿರ್ಬೇಕು ಎಂಬ ತಾಯಿಯನ್ನು ತೀಕ್ಷ್ಣವಾಗಿ ನೋಡಿದ ಸ್ವರೂಪ್. ಸಂಬಂಧ ಇದ್ದಿದ್ದಲ್ಲಮ್ಮ, ಸಂಬಂಧ ಬಂದಿದ್ದು. ಅವಳಿಗಿಂತ 18 ವರ್ಷ ಹಿರಿಯವನಾಗಿದ್ದ ಶ್ರೀಮಂತ ಸಂಬಂಧ, ಅದನ್ನು ಇವಳೇ ಬೇಡ ಅಂತ ಮುರಿದಿದ್ದು ಎಂದಾಗ ವನಜ ಸಿಟ್ಟಿನಿಂದ ಅವನನ್ನೊಮ್ಮೆ ನೋಡಿದಳು. ಅವಳು ನಿನಗೆ ಇಷ್ಟು ಅನ್ಯಾಯ ಮಾಡಿದ್ರು ಅವಳ ಪರವಾಗಿ ಮಾತನಾಡೋದನ್ನ ಮಾತ್ರ ಬಿಡೋದಿಲ್ಲ ಅಲ್ವಾ ನೀನು ಎಂದಾಗ ಸ್ವರೂಪನ ಮುಖದಲ್ಲಿ ವಿಷಾದದ ನಗುವೊಂದು ಮೂಡಿ ಮರೆಯಾಯಿತು. ಹೌದಮ್ಮ, ಇಷ್ಟು ವರ್ಷ ನಿನ್ನ ಮಾತು ಕೇಳಿಕೊಂಡು ಅವಳಿಗೆ ಬಹಳ ಅನ್ಯಾಯ ಮಾಡಿದ್ದೇನೆ. ಆದ್ರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನನ್ನನ್ನು ನಂಬಿ ಬಂದಿರುವ ನನ್ನ ಹೆಂಡತಿಗೆ ಆಸರೆಯಾಗಿ ನಿಲ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಪೆದ್ದಿನ ಕಟ್ಕೊಂಡು ನಿನ್ ಜೀವನ ಉದ್ಧಾರ ಆದ ಹಾಗೇನೆ. ಅವಳು ಹೋಗಿ ಒಂದ್ ತಿಂಗಳ ಮೇಲಾಯ್ತು. ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ಗೊತ್ತಿಲ್ಲ. ಅವಳಿಗೆ ಆಸರೆ ಆಗ್ತಾನಂತೆ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ವರೂಪ್. ತಾಯಿಯ ಮಾತಿಗೆ ಏನೂ ಹೇಳದೆ ಅಲ್ಲಿಂದ ಎದ್ದು ನಡೆದಾಗ ವನಜ ತಲೆ ಚಚ್ಚಿಕೊಂಡರು. ಅಷ್ಟರಲ್ಲಿ ಫೋನ್ ರಿಂಗ್ ಆದಾಗ ಫೋನ್ ಹಿಡಿದು ಹೊರನಾಡಿದರು. ಅತ್ತೆ, ನಾನು ಅಮೃತ, ಸ್ವರೂಪ್ ಇನ್ನು ಎದ್ದಿಲ್ವಾ? ಅಣ್ಣನ ಮಗಳು ಅಮೃತಳ ಧ್ವನಿಗೆ ವನಜಳ ಮುಖ ಅರಳಿತು. ಈಗ ಎದ್ದು ಬಾತ್ರೂಮಿಗೆ ಹೋದ. ನೀನ್ ಯಾವಾಗ ಮನೆಗೆ ಬರ್ತೀಯಾ? ಅವಸರದಿಂದ ಕೇಳಿದರು ವನಜ. ನೀವು ಯಾವಾಗ ಬಾ ಅಂತೀರಾ ಆಗ ಬರ್ತೇನೆ ಎಂದಳು ಸಂತೋಷದಿಂದ ಅಮೃತ. ಬೇಗ ಬಂದ್ಬಿಡು ಅಮೃತ, ಇಲ್ಲ ಅಂದ್ರೆ ಇವನು ಇವನ ಹೆಂಡತಿ ಜಪ ಮಾಡ್ಕೊಂಡೇ ಕಾಲ ಕಳೆದು ಬಿಡ್ತಾನೆ. ನೀನ್ ಇಲ್ಲಿಗೆ ಬಂದ್ರೆ ಅವನ್ ಮನಸ್ಸು ಬದಲಾಗ್ಬಹುದು. ಸರಿ ಅತ್ತೆ, ಹಾಗಾದ್ರೆ ನಾಳೆನೆ ನಾನು ಲಗೇಜ್ ಸಮೇತ ನಿಮ್ ಮನೆಗೆ ಬಂದ್ಬಿಡ್ತೇನೆ ಎಂದಾಗ ವನಜ ಸಂತೋಷದಿಂದ ತಿರುಗಿದವಳು ಎದುರಿಗೆ ನಿಂತ ಮಗನನ್ನು ನೋಡಿ ಗಕ್ಕನೆ ನಿಂತು ಬಿಟ್ಟರು. ಯಾರಮ್ಮ ಫೋನಲ್ಲಿ? ಅಮೃತನ? ಮಗನ ಗಡಸು ಧ್ವನಿಗೆ ವಿಚಲಿತರಾದರು. ಹೌದು, ನಿನಗೆ ಕಾಲ್ ಮಾಡಿದ್ದಳಂತೆ, ನೀನು ಎತ್ತಲಿಲ್ಲ ಅಂತ ನನಗೆ ಮಾಡಿದ್ಲು, ಮೆಲ್ಲನೆ ನೋಡಿದರು ವನಜ. ಗಂಡನನ್ನು ಬಿಟ್ಟು ಬಂದಾಯ್ತು, ಈಗ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳೋ ಪ್ಲಾನ ಹೇಗೆ? ವ್ಯಂಗ್ಯವಾಗಿ ನಗುತ್ತಾ ಕೇಳಿದ ಸ್ವರೂಪ್. ಯಾಕೋ ಹಾಗೆ ಹೇಳ್ತೀಯ ಸ್ವರೂಪ್, ಅಮೃತನ ವಿಷಯ ಗೊತ್ತಿದ್ದು ಯಾಕೆ ಹೀಗೆ ಮಾತನಾಡ್ತಾ ಇದ್ಯಾ? ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ರಿಂದ ತಾನೇ ಅವಳು ಅವನನ್ನು ಬಿಟ್ಟು ಬಂದಿದ್ದು? ವಿಚ್ಛೇದನ ಪಡೆದ ಅಣ್ಣನ ಮಗಳ ಪರವಾಗಿ ನಿಂತರು ವನಜ. ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಮ್ಮ, ಅವಳು ಕತೆ ಕಟ್ಟಿದ್ಲು, ನೀವು

ಕೇಳಿದ್ರಾ, ಅವರ ಸಂಸಾರದಲ್ಲಿ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಿದ್ಯಾ? ಒಂದು ಸಂಸಾರ ಒಡೆದು ಹೋಯ್ತು ಅಂದ್ರೆ ನಿಮ್ಮಿಷ್ಟಕ್ಕೆ ನೀವು ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ. ಅವರ ನಡುವೆ ಏನಾಗಿದೆ, ಯಾಕೆ ಹೀಗಾಯ್ತು ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸಬೇಕೇ ವಿನಃ ಅವಳು ಹೇಳಿದ್ದನ್ನ ಮಾತ್ರ ಕೇಳಿಕೊಂಡು ಅವಳನ್ನ ಮನೆಗೆ ಕರೆದುಕೊಂಡು ಬಂದು ಡಿವೋರ್ಸ್ ಕೊಡಿಸೋದು ಒಳ್ಳೆ ತಂದೆ ತಾಯಿಯರ ಲಕ್ಷಣ ಅಲ್ಲ. ಮನೆಜ ಸಿಟ್ಟಿನಿಂದ ಮಗನ ಕಡೆ ನೋಡಿದರು. ಸ್ವರೂಪ್, ನಿನ್ನ ಮಾತು ಜಾಸ್ತಿ ಆಯ್ತು. ನನ್ನ ಅಣ್ಣ ಅತ್ತಿಗೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ. ತಾಯಿಯ ಅಸಹನೆಗೆ ಅವರ ಮುಂದೆ ಬಂದು ನಿಂತ ಸ್ವರೂಪ್, ನಿನ್ನ ಅಣ್ಣ ಅತ್ತಿಗೆಗೆ ಒಂದು ಮಾತು ಅಂದಾಗ ನಿನಗೆಷ್ಟು ಸಿಟ್ಟು ಬಂತಲ್ಲಮ್ಮ. ಅದೇ ನನ್ನ ಕುಸುಮ. ನನ್ನ ಜೊತೆ 6 ವರ್ಷ ಸಂಸಾರ ಮಾಡಿದ ನನ್ನ ಕುಸುಮನ ಎಷ್ಟು ನೋಯಿಸ್ಬಿಟ್ಟೆಯಮ್ಮ. ಅಮೃತನ ಜೊತೆ ಮದುವೆ ಮಾಡಿಸುವ ದುಷ್ಟ ಆಲೋಚನೆಯಲ್ಲಿ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿ ಬಿಟ್ಟಿಯಲ್ಲಮ್ಮ. ನೋವಿನಿಂದ ನೀಡಿದ ಸ್ವರೂಪ್, ಏನ್ ಮಾತಾಡ್ತಾ ಇದೀಯ ನೀನು? ನಿನ್ನ ಸಂಸಾರಕ್ಕೆ ನಾನು ಹುಳಿ ಹಿಂಡಿದ್ನ? ರೋಷದಿಂದ ಮಗನ ಮುಂದೆ ಬಂದು ನಿಂತರು ಅನುಜ. ಹೌದಮ್ಮ, ಕಡಾ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿನ ನೀನೇ ಮನೆ ಬಿಟ್ಟು ಓಡಿಸಿದ್ದು. ಮದುವೆ ಆಗಿ ಅವಳು ಈ ಮನೆಗೆ ಬಂದಾಗಿನಿಂದ ನಿನ್ನ ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ತಾ ಇದ್ಲು. ನೀನು ಎಷ್ಟೇ ಬೈದು ಬಯಸ್ಕೊಳ್ತಿದ್ಲೆ ವಿನಃ ಒಂದು ಮಾತು ತಿರುಗಿ ಹೇಳ್ತಾ ಇರ್ಲಿಲ್ಲ. ಆದ್ರೆ ನೀನೇ ಅವಳನ್ನ ಪೆದ್ದಿ ಬುದ್ಧಿ ಇಲ್ಲದವಳು, ಹುಟ್ಟಿದ ಕೂಡಲೇ ಅಮ್ಮನನ್ನ ತಿನ್ಕೊಂಡವಳು, ನತದೃಷ್ಟಿ ಅಂತೆಲ್ಲ ಹೀಯಾಳಿಸ್ತಾ ಇದ್ದೆ. ಆಗ ಒಮ್ಮೆ ಕೂಡ ಬೇಸರ ಮಾಡಿಕೊಳ್ಳದೆ ನಿಮಗೊಂದು ಮಾತು ಕೂಡ ತಿರುಗಿ ಹೇಳದೆ ಇದ್ದವಳು ಈ ತರ ಮನೆ ಬಿಟ್ಟು ಹೋಗ್ಲಿಕ್ಕೆ ಏನಾದ್ರೂ ಒಂದು ಬಲವಾದ ಕಾರಣ ಇರ್ಲೇಬೇಕಲ್ಲಮ್ಮ. ಸ್ವರೂಪನ ಮಾತಿಗೆ ಬೆಚ್ಚಿ ಬಿದ್ದರು ಅನಜ. ಕಾರಣನ? ಏನ್ ಕಾರಣ ಇರುತ್ತೆ ಮಣ್ಣು? ಅವಳು ಯಾವನ ಜೊತೆ ಓಡಿ ಹೋಗಿದ್ದಾಳಷ್ಟೇ, ತಡವರಿಸುತ್ತಾ ನುಡಿದರು. ಅಮ್ಮ, ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತನಾಡಬೇಡ. ಅವಳು ಹಾಗೆ ಮಾಡ್ಲಿಕ್ಕೆ ಅವಳು ಅಮೃತ ಅಲ್ಲ, ಕುಸುಮ. ಸ್ವರೂಪ್, ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಿನ್ನ ಹೆಂಡತಿಯನ್ನ ಅಮೃತಳಿಗೆ ಹೋಲಿಕೆ ಮಾಡಿ ಮಾತನಾಡಬೇಡ. ಹೌದಮ್ಮ, ಕೊಬ್ಬಿದ ಅಮೃತ ಎಲ್ಲಿ, ಗುಣವಂತೆ ಕುಸುಮ ಎಲ್ಲಿ? ಖಂಡಿತ ಅವರಿಬ್ಬರು ಒಂದು ಚೂರು ಹೋಲಿಕೆ ಆಗೋದಿಲ್ಲ. ಮಾತು ಮಾತಿಗೂ ನೀನು ಹೆಂಡತಿನ ಹೊಗಳ್ಬೇಡ ಸ್ವರೂಪ್. ಆ ಪೆದ್ದಿನ ಕಟ್ಕೊಂಡು ನಿನ್ ಜೀವನ ಹಾಳಾಗೋದನ್ನ ನನ್ನ ಕೈಲಿ ನೋಡ್ಲಿಕ್ಕಾಗ್ತಾ ಇಲ್ಲ. ಮದುವೆಯಾಗಿ 6 ವರ್ಷ ಆದ್ರೂ ಒಂದು ಮಗು ಕೂಡ ಇಲ್ಲ. ತಾಯಿಯಾಗಿ ಈ ಅನ್ಯಾಯವನ್ನ ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಾಯಿಯ ಮಾತಿಗೆ ತಾಯಿಯ ಮುಂದೆ ಬಂದು ನಿಂತ ಸ್ವರೂಪ್. ಅಮ್ಮ, ಏನ್ ಮಾತನಾಡ್ತಾ ಇದೀಯ ನೀನು? ನಿನ್ನ ಮನಸ್ಥಿತಿ ಸರಿಯಾಗುವ ತನಕ ಮಕ್ಕಳು ಬೇಡ ಅಂದಿದ್ದು ನಾನು. ಕುಸುಮಳಲ್ಲಿ ಯಾವುದೇ ತೊಂದರೆ ಇಲ್ಲ. ನೀನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಕಾದಿದ್ದೇ ಬಂತು. ಆದ್ರೆ ನಿನ್ ಗುರಿ ಬೇರೆನೇ ಇದೆ ಅಂತ ಗೊತ್ತಾಯ್ತು. ಇನ್ನು ನಾನು ಸುಮ್ಮನಿರೋದಿಲ್ಲ ಅಮ್ಮ. ನನ್ನ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲಾ ಸತ್ಯ ಹೊರಗೆ ಬಂದ್ರೆ ನೀನು ಕಂಬಿ ಹಿಂದೆ ಕೂತಿಯಪ್ಪ. ಮಗನ ಮಾತು ಕೇಳಿ ತರತರನೇ ನಡುಗಿ ಬಿಟ್ಟಳು ಅನುಜ. ಸ್ವರೂಪ್, ಏನಾಗಿದೆ ನಿನಗೆ ಇವತ್ತು? ನಾನು ಹೇಳಿದ್ದೇ ವೇದವಾಕ್ಯ ಅಂತ ಇದ್ದವನು ಯಾಕೆ ಹೀಗೆ ಪ್ರತಿ ಮಾತಿಗೂ ನನ್ನ ಮೇಲೆ ತಿರುಗಿ ಬೀಳ್ತಾ ಇದ್ಯಾ? ಹೌದಮ್ಮ, ತಾಯಿ ಅಂದ್ರೆ ದೇವತೆ ಅಂತಾನೆ ನಾನು ಇಷ್ಟು ದಿನ ನಂಬಿಕೊಂಡಿದ್ದೆ. ಆದ್ರೆ ಸತ್ಯದ ದರ್ಶನ ಆದ್ಮೇಲೆ ನಿನ್ನ ಪಾಲಿಗೆ ಮಾತ್ರ ದೇವತೆ, ಕುಸುಮನ ಪಾಲಿಗೆ ನೀನು ರಾಕ್ಷಸಿ ಅಂತ ಗೊತ್ತಾದ್ಮೇಲೆ ಯಾಕೋ ನನಗೆ ನನ್ ಮೇಲೇನೆ ಸಿಟ್ಟು ಬರ್ತಾ ಇದೀಯಮ್ಮ. ನೀನು ಕುಸುಮನ ಮಾನಸಿಕವಾಗಿ ಮಾತ್ರ ಹಿಂಸಿಸ್ತಾ ಇದ್ಯಾ ಅನ್ಕೊಂಡಿದ್ದೆ. ಆದ್ರೆ ನೀನು ದೈಹಿಕವಾಗಿಯೂ ಅವಳಿಗೆ ಹಿಂಸೆ ಕೊಡ್ತಾ ಇದ್ಯಾ ಅಂತ ಕಣ್ಣಾರೆ ಕಂಡ ಮೇಲೆ ನಿಮ್ಮ ಮೇಲಿನ ಗೌರವ ಕೂಡ ಕಡಿಮೆ ಆಯಿತು. ಮನಜಾಳ ಕೈಕಾಲು ನಡೆದು ತೊಡಗಿತ್ತು. ಸ್ವರೂಪ್, ಏನೋ ಹೇಳ್ತಾ ಇದೀಯಾ ನೀನು? ಅಮ್ಮ, ಕುಸುಮನ ಕಾಲಿಗೆ ಕುದಿಯುವ ಎಣ್ಣೆ ಚೆಲ್ಲಿದ್ದು ನೀನ್ತಾನೆ? ಮಗನ ಪ್ರಶ್ನೆಗೆ ತಲೆಯ ಮೇಲೆ ಕೈ ಇಟ್ಟುಕೊಂಡರು ವನಜ. ಅಯ್ಯೋಯ್ಯೋ, ಏನ್ ಅನ್ಯಾಯ ಸ್ವರೂಪ ಇದು! ನಿನ್ನ ಹೆಂಡತಿ ಹಾಗೆ ಚಾಡಿಯಲ್ಲಿ ಕೊಟ್ಲಾ? ಅವಳ ಮಂದ ಬುದ್ಧಿಯಿಂದ ಹಪ್ಪಳ ಉರಿದು ಇಳಿಸುವಾಗ ಮೈ ಮೇಲೆ ಎಣ್ಣೆ ಚೆಲ್ಲಿಕೊಂಡಿದ್ದನ್ನ ನನ್ ಮೇಲೆ ಹಾಕಿದ್ರೆ ನಾನೇನ್ ಮಾಡ್ಲಿ ಎಂದು ಅಳತೊಡಗಿದಾಗ ಸ್ವರೂಪ್ ಸಿಟ್ಟಿನಿಂದ, ಇದು ಕುಸುಮ ಹೇಳಿದ್ದಲ್ಲಮ್ಮ, ತೋಟ ಕೆಲಸ ಮಾಡ್ತಿದ್ದ ಸತೀಶ ಹೇಳಿದ್ದು. ಅದು ಬಿಡು, ಅವಳ ಮೈ ಮೇಲೆ ಬೆತ್ತದ ಬಾಸುಂಡೆಗಳಿತ್ತಲ್ಲ, ಅದು ಕೂಡ ಅವಳೇ ಬಾರಿಸಿಕೊಂಡಿರಬಹುದಲ್ವಾ? ಮಗನ ಪ್ರಶ್ನೆಗೆ ಮಾತು ಬಾರದೆ ನಿಂತಳು ಅನುಜ. ಇದನ್ನು ಕೂಡ ಕುಸುಮ ನನಗೆ ಹೇಳಲಿಲ್ಲ ಅಮ್ಮ. ನಿನ್ನ ಮಗಳು ಅಂದ್ರೆ ನನ್ನ ಅಕ್ಕ ಕಣ್ಣಾರೆ ಕಂಡಿದ್ದನ್ನ ನನಗೆ ಹೇಳಿದ್ರು ಕೂಡ ನಾನ್ ನಂಬಲಿಲ್ಲ. ನೀನ್ ಅಂತವಳ ಅಲ್ಲ ಅಂತಾನೆ ವಾದ ಮಾಡಿದೆ. ಅದಕ್ಕೋಸ್ಕರ ಜೀಪನ್ನ ರಸ್ತೆಯಲ್ಲಿ ನಿಲ್ಲಿಸಿ ನೀನು ಈ ಕೂಡಲೇ ನಡ್ಕೊಂಡು ಮನೆಯ ಹಿಂದಕ್ಕೆ ಬಾ, ಅಮ್ಮನ ರೌದ್ರಾವತಾರದ ದರ್ಶನ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ಲು. ಅವಳು ಬಂದ ಅರಿವಿಲ್ಲದೆ ನೀನು ಕುಸುಮನಿಗೆ ಹಿಂಸೆ ಕೊಡ್ತಿರೋದನ್ನ ಅವಳು ಕಣ್ಣಾರೆ ನೋಡಿದ್ಲು. ಹಾಗೆ ನಾನು ಕೂಡ ನನ್ನ ಕಣ್ಣಾರೆ ನೋಡಿದ ಮೇಲೇನೆ ನಾನು ನಂಬಿದ್ದು, ನಿನ್ನ ಮೇಲಿನ ವಿಶ್ವಾಸವನ್ನ ಕಳೆದುಕೊಂಡಿದ್ದು. ಆಗಲೇ ನಾನು ನಿನ್ನನ್ನು ಬಂದು ತಡೆಬಹುದಿತ್ತು, ಆದ್ರೆ ಸುನೀತಕ್ಕ ನನ್ನನ್ನ ತಡೆದ್ಲು. ನಿನಗೆ ಸತ್ಯದಾರಿವಾಯ್ತಲ್ಲ, ಇನ್ನು ನೀನು ಹೆಂಡತಿನ ನೀನ್ ಕಾಪಾಡಿಕೋ. ನಾವು ಕದ್ದು ನೋಡಿದ ಅಮ್ಮನಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಳ್ತಾಳೆ. ಅದಕ್ಕೂ ಮುಂಚೆ ಕುಸುಮ ಪೊಲೀಸ್ ಸ್ಟೇಷನ್ ಹತ್ತದಾಗಿ ನೋಡ್ಕೊ, ಇಲ್ಲ ಅಂದ್ರೆ ಅಮ್ಮನ ಜೊತೆ ನೀನು ಕೂಡ ಜೈಲು ಸೇರ್ಬೇಕಾಗುತ್ತೆ ಅಂದ್ಲು. ಹಾಗೆ ನಾನು ಕುಸುಮಳ ಹಿಂದೆ ಹೋದೆ. ಜೀವ ಭಯದಿಂದ ಮನೆ

0: ಮಾಡಿದ ಕುಸುಮಳಿಗೆ ನಾನು ಸಾಂತ್ವನ ಹೇಳಿ ಸುನೀತಕ್ಕನ ಮನೆಯಲ್ಲಿ ಬಿಟ್ಟಿದ್ದೇನೆ. ಅವಳು ಯಾವನ ಹಿಂದೆನೂ ಓಡಿ ಹೋಗ್ಲಿಲ್ಲ, ನನಗೂ ಮೋಸ ಮಾಡ್ಲಿಲ್ಲ. ಹಾಗೆ ಇನ್ನೊಂದು ಮಾತಮ್ಮ, ಅಮೃತನ ಮದ್ವೆ ಮಾಡ್ಕೋ ಅಂತಿದ್ಯಲ್ಲ, ನಾನೆಲ್ಲಾದ್ರೂ ಅಮೃತನ ಮದ್ವೆ ಆಗಿದ್ರೆ ನಿನಗೆ ಆಶ್ರಮನೇ ಗತಿ. ಅಮೃತ ಗಂಡನನ್ನು ಬಿಟ್ಟು ಬಂದಿದ್ದಲ್ಲ, ಗಂಡನೇ ಅವಳನ್ನು ಬಿಟ್ಟಿದ್ದು. ಅವನ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಮೋಜು ಮಸ್ತಿ ಅಂತ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದವಳನ್ನ ಡಿವೋರ್ಸ್ ಕೊಟ್ಟು ಈಗ ಅಂಗವಿಕಲೆ ಅನಾಥೆ ಆಗಿದ್ದ ನನ್ನ ಗೆಳತಿ ಸವಿತಳನ್ನ ಮದುವೆ ಆಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾನೆ. ಅಂತವಳನ್ನು ನಾನು ಮದುವೆ ಆಗ್ಬೇಕು ಅಂತ ನೀನ್ ಕನ್ಸ್ ಕಾಣ್ತಾ ಇದೀಯಾ? ಅಮ್ಮ, ಈಗ ನನಗೆ ಜ್ಞಾನೋದಯ ಆಗಿದೆ, ಆದ್ರೆ ನಿನಗೂ ಆಗ್ಬೇಕು. ಆದ್ರಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಎಂದ ಮಗನನ್ನು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡಿದಳು ವನಜ. ಅಮ್ಮ, ಈ ಮನೆ, ಈ ಆಸ್ತಿ, ಈ ಒಡವೆ, ಈ ಸಂಪತ್ತು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ನನ್ನ ಹೆಂಡತಿ ಒಬ್ಬಳು ಸಾಕು. ಜನ್ಮ ಕೊಟ್ಟು ಇಲ್ಲಿಯವರೆಗೆ ಬೆಳೆಸಿದ್ದೀಯಾ, ನಿನ್ನನ್ನು ನಾನು ಬೀದಿಪಾಲು ಮಾಡೋದಿಲ್ಲ. ನಿನ್ನ ಮಗನಾಗಿ ಹುಟ್ಟಿದ ತಪ್ಪಿಗೆ ನಾನೇ ಬೀದಿಪಾಲಾಗ್ತಾ ಇದ್ದೀನಿ. ನಾನು ನನ್ನ ಕುಸುಮನ ಕರೆದುಕೊಂಡು ಬೇರೆ ಊರಿಗೆ ಹೋಗ್ತೀನಿ. ನೀನು ಇಲ್ಲೇ ಇದ್ದು ಇದನ್ನೆಲ್ಲ ಅನುಭವಿಸು. ಬೇಕಾದ್ರೆ ನಿನ್ನ ಅಣ್ಣ ಅತ್ತಿಗೆ ಅವರ ಮಗಳನ್ನು ಕರೆದುಕೊಂಡು ಬಂದು ಇಟ್ಕೊ. ನಾನೇನು ಕೇಳಲಿಕ್ಕೆ ಬರೋದಿಲ್ಲ. ನನಗೆ ದುಡಿದು ತಿನ್ನುವ ಶಕ್ತಿ ಇದೆ. ನಾನು ಹೇಗಾದ್ರೂ ಬದುಕ್ತೀನಿ. ನಿನ್ನ ಪಾಲಿಗೆ ನನ್ನನ್ನು ಮರ್ತು ಬಿಡು. ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಹೊರಟು ನಿಂತ ಮಗನ ಹತ್ತಿರ ಕೈ ಜೋಡಿಸಿ ನಿಂತರು ವನಜ. ಅಯ್ಯೋ, ಅಷ್ಟು ದೊಡ್ಡ ಶಿಕ್ಷೆ ಮಾತ್ರ ನನಗೆ ಕೊಡಬೇಡ ಸ್ವರೂಪ. ನೀನಿಲ್ಲದೆ ಬದುಕು ನೆನೆಸಿಕೊಳ್ಳಲು ಕೂಡ ನನಗೆ ಸಾಧ್ಯ ಇಲ್ಲ ಕಣೋ. ನನ್ನ ಬುದ್ಧಿಗೆ ಏನು ಮಂಕು ಬಡಿದಿತ್ತೋ ಗೊತ್ತಿಲ್ಲ, ಅದಕ್ಕಾಗಿ ಹೀಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವರೂಪ್. ನಾನು ಕುಸುಮನ ಚೆನ್ನಾಗಿ ನೋಡ್ಕೊಳ್ತೇನೆ, ಅವಳ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೇನೆ. ದಯವಿಟ್ಟು ಈ ತೀರ್ಮಾನಕ್ಕೆ ಬರಬೇಡ ಮಗನೇ, ನಿನಗೆ ಕೈ ಮುಗಿತೀನಿ ಎಂದ ಅಮ್ಮನ ಕೈಯನ್ನು ಕೆಳಗಿಳಿಸಿದ ಸ್ವರೂಪ್. ಅಮ್ಮ, ದಯವಿಟ್ಟು ನನಗೆ ಕೈ ಮುಗಿಯಬೇಡ. ನನ್ನ ಕುಸುಮ 6 ವರ್ಷ ಕಷ್ಟಪಟ್ಟಿದ್ದಾಳೆ, ಒಂದು ದಿನನು ನಿನ್ನ ಬಗ್ಗೆ ಚಾಡಿ ಹೇಳಿಲ್ಲ. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಬಯಸ್ತಾಳೆ. ಆದ್ರೆ ನಾನು ಅವಳಷ್ಟು ಒಳ್ಳೆಯವನಲ್ಲ ಅಮ್ಮ. ಅವಳನ್ನು ಇನ್ನು ಮುಂದೆ ಆದ್ರೂ ನಾನು ಸಂತೋಷವಾಗಿ ನೋಡ್ಕೋಬೇಕು. ಅವಳು ಸಂತೋಷವಾಗಿರ್ಬೇಕು ಅಂದ್ರೆ ಅವಳು ಈ ಪರಿಸರದಿಂದನೇ ದೂರ ಹೋಗ್ಬೇಕು. ಅವಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಯಾರು ಅವಳ ಜೊತೆ ಮಾತನಾಡಲು ಹೋದರೂ ಭಯದಿಂದ ಬೆಚ್ಚಿ ಬೀಳ್ತಾಳೆ. ಸಂಬಂಧ ಅನ್ನೋದು ಕನ್ನಡಿಯ ಹಾಗೆ ಜೋಪಾನ ಮಾಡ್ಕೊಳ್ತಿದ್ದೆ ಅಮ್ಮ. ಆದ್ರೆ ಈಗ ಆ ಕನ್ನಡಿ ಒಡೆದು ಹೋಗಿದೆ, ಅದನ್ನ ಮತ್ತೆ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲಮ್ಮ. ಆ ನೋವನ್ನು ನೀನು ಕೂಡ ಅನುಭವಿಸಬೇಕು. ನಮ್ಮವರು ಯಾರು ಎಂಬ ಅರಿವು ನಿನಗೆ ಆಗಲೇಬೇಕಮ್ಮ. ಅದೇ ನಿನ್ನ ತಪ್ಪಿಗೆ ನಾನು ಕೊಡುತ್ತಿರುವ ಶಿಕ್ಷೆ. ನಿನ್ನ ಸಹಾಯಕ್ಕೆ ಅಂತ ಒಬ್ರು ರೈಟರನ್ನ ಗೊತ್ತು ಮಾಡಿದ್ದೇನೆ. ಅವರ ಫ್ಯಾಮಿಲಿ ನಮ್ ಗೆಸ್ಟ್ ಹೌಸ್ ನಲ್ಲಿ ಇರ್ತಾರೆ. ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ಅವರನ್ನ ಕೇಳು. ಅವರು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಒಳ್ಳೆಯ ಜನರು ಅವರು. ಇನ್ನು ಮುಂದೆ ನನ್ನನ್ನು ಫೋನಿನಲ್ಲಿ ಕೂಡ ಮಾತನಾಡಿಸುವ ಅವಕಾಶ ನಿನಗಿರುವುದಿಲ್ಲ ಅಮ್ಮ. ಯಾಕಂದ್ರೆ ಈ ಫೋನನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆದಾಗ ದೇವರೇ ನನ್ನನ್ನು ನಿನ್ನ ಹತ್ತಿರ ಕರೆದುಕೊಂಡು ಬರ್ತಾನೆ ಅಂತ ನಂಬಿ ಮನೆ ಬಿಟ್ಟು ಹೋಗ್ತಿದ್ದೇನೆ ಅಮ್ಮ ಎನ್ನುತ್ತಾ ಜೀಪಿನ ಕೀಯನ್ನು ಕೂಡ ಅಮ್ಮನ ಕೈಯಲ್ಲಿಟ್ಟು ತನಗೆ ಬೇಕಾದ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿಕೊಂಡು ಹೊರಟ ಮಗನನ್ನು ತಡೆದು ನಿಲ್ಲಿಸುವ ಶಕ್ತಿ ಇಲ್ಲದೆ ಕುಸಿದು ಕುಳಿತ ವನಜಳಿಗೆ ತನ್ನ ರೌದ್ರಾವತಾರದ ದೃಶ್ಯಗಳು ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಸುಳಿಯತೊಡಗಿದಾಗ ಹಣೆ ಚಚ್ಚಿಕೊಳ್ಳುತ್ತಾ ಅಳತೊಡಗಿದಳು ವನಜ.
1: ಇದುವರೆಗೆ ಪಶ್ಚಾತ್ತಾಪ ಸಣ್ಣ ಕಥೆ ಕೇಳಿದಿರಿ. ಶ್ರೀಮಂಗಲ ಕುಮಟೂರಿನ ಕೋಟಂಗಡ ಸಜಿನಿ ಸೋಮಯ್ಯ ಅವರಿಂದ. ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ. ಭಾವಗೀತೆ ಸುಬ್ರಾಯ ಚೊಕ್ಕಾಡಿ ಅವರ ರಚನೆ.

ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇವತ್ತಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸಮಯ 12:35 ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನು ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಕೊಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುದ್ದಿ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುದ್ದಿ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ

ಇದೊಂದು ಪ್ರಕಟಣೆ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವೇ ಇರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ತಗ್ಗು ಪ್ರದೇಶಗಳಲ್ಲಿ ದನ ಕರುಗಳನ್ನು ಮೇಯಿಸುವುದು, ಪ್ರಾಣಿಗಳನ್ನು ಬಿಡುವುದು, ಇನ್ನಿತರೆ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ಎಂದು ಕಾರ್ಯಪಾಲಕ ಇಂಜಿನಿಯರ್ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ತುಂಗಾ ಮೇಲ್ದಂಡೆ ಯೋಜನೆ ವಿಭಾಗ ಶಿವಮೊಗ್ಗ ಇವರ ಪ್ರಕಟಣೆ ಕೋರಿದೆ.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಸಮಯ 12:35. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕೆಲವರಿ ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಗಡಿಯ ಮೇಲೆ ನಿಂತಾಗ ಆಶಾ ಕಿರಣವನ್ನು ಬೆಳಗಿಸುವ ವೈದ್ಯರು ಉಸಿರಿಗೆ ಭರವಸೆಯನ್ನು ಕೊಡುವ ಸಂಕಟದ ಕ್ಷಣಗಳಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವ ವೈದ್ಯರೊಬ್ಬರು ನಮ್ಮ ಜೊತೆಗಿದ್ದಾರೆ. ತಮ್ಮ ಜ್ಞಾನ ಮತ್ತು ಸೇವಾ ಭಾವಗಳಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ತಜ್ಞರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟ್ರೆ.
1: ನಮಸ್ಕಾರ ಮೇಡಮ್. ಎಲ್ಲಾ ಆಕಾಶವಾಣಿ ಶ್ರೋತೃರಿಗೂ ನಮಸ್ಕಾರಗಳು.
2: ಡಾಕ್ಟ್ರೆ, ಒಂದು ಸಂಕ್ಷಿಪ್ತ ಪರಿಚಯವನ್ನ ನಮ್ಮ ಕೇಳುಗರಿಗೆ ಹೇಳ್ಬಿಡಿ.
1: ನಾನು MBBS ಪದವಿಯನ್ನು ತುಮಕೂರು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಂದ ಮುಗಿಸಿದ್ದು. ತದನಂತರ ನನ್ನ ಪೋಸ್ಟ್ ಗ್ರಾಜುಯೇಷನ್ MD ಇನ್ ಪಲ್ಮರಿ ಮೆಡಿಸಿನ್ JNMC ಮೆಡಿಕಲ್ ಕಾಲೇಜ್ KLE ಯೂನಿವರ್ಸಿಟಿ ಬೆಳಗಾವಿನಲ್ಲಿ ಮುಗಿಸಿದ್ದು. ಆ ನಂತರ 2010 ಇಲ್ಲಿಯವರೆಗೆ ನಾನು ನನ್ನ ಸೇವೆಯನ್ನು ಬಿಜಾಪುರ ಮತ್ತು ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೀನಿ.
2: ಡಾಕ್ಟ್ರೆ, ಈಗ ನೀವು ಈ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ?
1: ಈಗ ನಾನು ಪೋಸ್ಟ್ MD ಯಿಂದ 17 ವರ್ಷ ನನ್ನ ಸೇವೆ ನೀಡಿದ್ದೇನೆ.
2: 17 ವರ್ಷದ ತುಂಬಾ ಅನುಭವ ಇದೆ ನಿಮಗೆ. ಈ ಕ್ಷೇತ್ರವನ್ನು ನೀವು ಯಾಕೆ ಆಯ್ಕೆ ಮಾಡಿಕೊಂಡು?
1: ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಮೊದಲು ಪ್ಲಾನ್ ಮಾಡಿದ್ದು ಮೆಡಿಸಿನ್ ಸರ್ಜರಿ ಅಂತ. ಯಾವಾಗ ನನಗೆ MD ಪಲ್ಮರಿ ಮೆಡಿಸಿನ್ ಅಂತ ಒಂದು ಸ್ಪೆಷಲೈಸೇಷನ್ ವಿಚ್ ಇಸ್ ಡೈರೆಕ್ಟ್ ರಿಲೇಟೆಡ್ ಟು ರಂಗ್ ಅಂಡ್ ಲಂಗ್ ರಿಲೇಟೆಡ್ ಡಿಸೀಸಸ್ ಇದೆ ಅಂದಮೇಲೆ ನನ್ನ ಫಸ್ಟ್ ಚಾಯ್ಸ್ ಅಬೌವ್ ಜನರಲ್ ಮೆಡಿಸಿನ್ ಅಂಡ್ ಸರ್ಜರಿ ಇದನ್ನು ನಾನು ಆಪ್ಟ್ ಮಾಡಬೇಕಾಯ್ತು. ಸೊ ಇಲ್ಲಿ ಮೆಜಾರಿಟಿ ಆಫ್ 80% ಪೇಷಂಟ್ಸ್ ನಾನು ಇನ್ ಪೇಷಂಟ್ ಅಲ್ಲಿ ನೋಡುವಾಗಲೇ ಎಲ್ಲ ರೆಸ್ಪಿರೇಟರಿ ಡಿಸೀಸ್ ಸಂಬಂಧಪಟ್ಟಿದ್ದು ಇರುತ್ತವೆ. ಮತ್ತೆ ಇನ್ ಪೇಷಂಟ್ ಆಗಿ ನಾವು ನೋಡೋ ಪೇಷಂಟ್ಸ್ ಗಳಲ್ಲೂ 60-70% ರೆಸ್ಪಿರೇಟರಿ ರಿಲೇಟೆಡ್ ಇಲ್ನೆಸ್. ಇನ್ನು ಕ್ರಿಟಿಕಲ್ ಕೇರ್ ಸಂಬಂಧಪಟ್ಟ ವೆಂಟಿಲೇಷನ್ ಮತ್ತೆ ನ್ಯೂಮೋನಿಯಾ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ಸ್ ಈ ತರ ಆಗೋದ್ರಿಂದ ಅಲ್ಲಿನೂ 60-80% ಪೇಷಂಟ್ಸ್ ರೆಸ್ಪಿರೇಟರಿ ಡಿಸೀಸ್ ಸಂಬಂಧಪಟ್ಟಿರೋದ್ರಿಂದ ನಾನು ಈ ಫೀಲ್ಡ್ ಅನ್ನು ಚಾಯ್ಸ್ ಮಾಡ್ಕೊಂಡು ಸ್ಪೆಷಲೈಸೇಷನ್ ಇತ್ತು, ನೀಡ್ ಫಾರ್ ದಿ ಅವರ್ ಇತ್ತು. ಮತ್ತೆ ಈ ತರ ನಮ್ಮ ಇಂಡಿಯನ್ ಅಂತ ಬ್ಯಾಕ್ವರ್ಡ್ ಸೆಟಪ್ಗೆ ಈ ಆಗ 2010-2007 ಟೈಮಲ್ಲೇ ಇದು ಇನಿಷಿಯಲ್ ಸ್ಟೇಜ್ ಅಲ್ಲೇ ಬೇಕಾಗಿದ್ದ ಒಂದು ಬ್ರಾಂಚ್ ಇತ್ತು. ಸೊ ಆ ಟೈಮಲ್ಲೇ ಒಂದೇ ಒಂದು MD ಸೀಟ್ ಇತ್ತು, ರೆಕಗ್ನೈಸ್ ಸೀಟ್ ಇನ್ ಕರ್ನಾಟಕ. ಸೊ ಅದೊಂದು ಪ್ರಿಫರೆನ್ಸ್ ನೋಡಿ ಇದನ್ನು ಆಯ್ಕೆ ಮಾಡ್ಕೋಬೇಕಾಯ್ತು.
2: ತುಂಬಾ ಸಂತೋಷ. ಜೀವ ಮತ್ತು ಸಾವಿನ ನಡುವೆ ಅಲ್ಲಿ ನೀವು ಅತ್ಯಂತ ಉಪಯೋಗಕಾರಿ ಆಗ್ತೀರಿ ವೈದ್ಯರಾಗಿ. ಡಾಕ್ಟ್ರೆ, ಈಗ ಉಸಿರಾಟದ ತೊಂದರೆ ಇರುವ ರೋಗಿಗಳನ್ನು ನೀವು ಹೇಗೆ ಪರೀಕ್ಷಿಸಿ?
1: ಒಂದು ದೀರ್ಘಕಾಲದ ಕೆಮ್ಮು, ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ, ಎದೆ ನೋವು, ತೂಕ ಕಡಿಮೆ ಆಗುವುದು, ಮತ್ತೆ ಕಫದಲ್ಲಿ ರಕ್ತ ಬರುವುದು, ಈ ತರ ಸಮಸ್ಯೆಗಳಿಂದ ಈ ತರ ತೊಂದರೆಗಳಿಂದ ಅವರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುಯೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್. ನಾವು ಅದನ್ನು ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುಯೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲೇ ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಇರುತ್ತೆ. ಇನ್ಫೆಕ್ಟಿವ್ ಅಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ನಿಮೋನಿಯಾ ಇರುತ್ತೆ. ಮೈಕ್ರೋಬ್ಯಾಕ್ಟೀರಿಯಲ್ ಅಲ್ಲಿ TB ಇರುತ್ತೆ. ಮತ್ತೆ ನಾನ್ ಇನ್ಫೆಕ್ಟಿವ್ ಅಲ್ಲಿ ಅಸ್ತಮಾ, COPD, ಇಂಟ್ರಸ್ಟಿಷಿಯಲ್ ಲಂಗ್ ಡಿಸೀಸ್ ಈ ತರ ಇರುತ್ತೆ. ಸೊ ಮೊದಲೇ ನಾವು ಇದು ಇನ್ಫೆಕ್ಟಿವ್ ನಾನ್ ಇನ್ಫೆಕ್ಟಿವ್ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷಂಟ್ ಗೆ ಚಿಕಿತ್ಸೆಯನ್ನ ಕೊಡ್ತೀವಿ.
2: ಕೊಡ್ತೀರಾ ಡಾಕ್ಟ್ರೆ? ಇಲ್ಲಿ ಅಸ್ತಮಾ ಮತ್ತು COPD ನಡುವಿನ ಸಣ್ಣ ವ್ಯತ್ಯಾಸವೇನಿದೆ?
1: ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಎರಡರಲ್ಲಿ ಏನಿರುತ್ತೆ, ಕೆಮ್ಮು, ದಮ್ಮು, ಉಸಿರಾಟದ ತೊಂದರೆ. ಅಸ್ತಮಾ ಅಂದ್ರೆ ಇದು ಹೆಟ್ರೋಜಿನಿಯಸ್ ಲಂಗ್ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯಬಲ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಂದ್ರೆ ಆವಾಗಾವಾಗ ಕಾಣಿಸ್ಕೋ ಉಸಿರಾಟ ತೊಂದರೆ, ಎದೆ ಬಿಗಿತ, ಉಸಿರಾಡುವಾಗ ವೀಸಿಂಗ್ ಅಂತೀವಿ ಶಬ್ದ ಬರುವುದು, ಮತ್ತು ಕೆಮ್ಮು, ಇದು ಅಸ್ತಮಾಗೆ ಸಂಬಂಧಪಟ್ಟಿದ್ದು. ಅಸ್ತಮಾ ಚೈಲ್ಡ್ಹುಡ್ ಅಸ್ತಮಾ, ಅಡೋಲಸೆಂಟ್ ಅಸ್ತಮಾ ಮತ್ತೆ ಅಡಲ್ಟ್ ಅಸ್ತಮಾ ಕ್ಲಾಸಿಫೈ ಮಾಡ್ತೀವಿ. COPD ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಂದ್ರೆ ಪೇಷಂಟ್ ಕಂಟಿನ್ಯೂಸ್ ಆಗಿ ಕೆಮ್ಮು, ಕಫ, ದಮ್ಮು ಮತ್ತೆ ಅದಕ್ಕೆ ಸಂಬಂಧಪಟ್ಟಿದ ತೊಂದರೆಗಳಿಂದ ಬಳಲುತ್ತಿರ್ತಾನೆ, ಕಂಟಿನ್ಯೂಸ್ ಆಗಿ ಬಳಲುತ್ತಿರ್ತಾನೆ. ಸೊ ಇದು 4th or 5th decade ಡಿಸೀಸ್ ಅಂದ್ರೆ 40 ವಯಸ್ಸು ಆದ್ಮೇಲೆ ಅಥವಾ 50 ವರ್ಷ ಆದ್ಮೇಲೆ ಕಾಣಿಸ್ಕೊ. ಮತ್ತು ಸಾಮಾನ್ಯವಾಗಿ ಇದಕ್ಕೆ ಕಾರಣ ಅಂದ್ರೆ ಸ್ಮೋಕಿಂಗ್, ಟೊಬ್ಯಾಕೋ ಸ್ಮೋಕಿಂಗ್ ಮೇನ್ ಕಾರಣ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ಸ್ ಅದರ ರೀಸನ್ ಇರುತ್ತೆ.
2: ಡಾಕ್ಟ್ರೆ, ಈಗ ಕ್ಷಯ ರೋಗ TB ಜನರು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯ ವಿಷಯಗಳು ಯಾವುವು ಅಂತ?
1: ಟಿಬಿ ಒಂದು ಏಜ್ ಓಲ್ಡ್ ಡಿಸೀಸ್. ಸಿನ್ಸ್ ಏನ್ಸಿಯಂಟ್ ಟೈಮ್ ಪೀಪಲ್ ಆರ್ ಸಫರಿಂಗ್ ವಿತ್ ಟಿಬಿ. ಮೊದಲಿನಕ್ಕಿಂತ ಈಗ ಟಿಬಿಗೆ ಚೆನ್ನಾಗಿ ಮತ್ತೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಮತ್ತೆ ರ್ಯಾಪಿಡ್ ಡಯಾಗ್ನೋಸ್ ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ಪೇಷಂಟ್ ವಿತ್ ಟ್ಯೂಬರ್ಕ್ಲೋಸಿಸ್ ಆರ್ ಕ್ಷಯರೋಗ ಪೇಷಂಟ್ ದೀರ್ಘಕಾಲದ ಕೆಮ್ಮು, ಕಫ, ಕಫದಲ್ಲಿ ರಕ್ತ, ಈವ್ನಿಂಗ್ ರೈಸ್ ಆಫ್ ಟೆಂಪರೇಚರ್ ಮತ್ತು ಲಾಸ್ ಆಫ್ ಅಪೆಟೈಟ್, ಲಾಸ್ ಆಫ್ ವೇಟ್ ನಿಂದ ಬಳಲುತ್ತಿರ್ತಾನೆ. ಸೊ ಅದನ್ನು ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿ, ಸ್ಮಿಯರ್ ಫಾರ್ ಎಫ್ ಬಿ ಸ್ಟೇನ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಅದನ್ನು ಕನ್ಫರ್ಮ್ ಮಾಡಿ, ಅದಕ್ಕೆ ಈಗ ಸಿಂಪಲ್ ಆಗಿ ವಿಚ್ ಇಸ್ ಫ್ರೀಲಿ ಅವೈಲೇಬಲ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಗವರ್ಮೆಂಟ್ ಸೆಟಪ್ಸ್ ಅಂಡರ್ ನ್ಯಾಷನಲ್ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿ ಉಚಿತ ಟ್ರೀಟ್ಮೆಂಟ್ ಮತ್ತು ಮೊನಿಟರಿ ಬೆನಿಫಿಟ್ ಟು ದ ಪೂರ್ ಅಂಡ್ ನೀಡಿ ಪೇಷಂಟ್ಸ್, ಪ್ಲಸ್ ಇವನ್ ನ್ಯೂಟ್ರಿಷನಲ್ ಬೆನಿಫಿಟ್ ಟು ಪೂರ್ ಅಂಡ್ ನೀಡಿ ಪೇಷಂಟ್ಸ್ ಗೆ ಲಭ್ಯ ಇದೆ. ಪೇಷಂಟ್ ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ ತಗೊಂಡ್ರಿಂದ ನಿಯರ್ಲಿ 99% ಕ್ಯೂರ್ ರೇಟ್ ಈ ಸದ್ಯದಲ್ಲಿ ನಾವು ಕೊಡ್ತಾ ಇದೀವಿ ಪೇಷಂಟ್ಸ್.
2: ಡಾಕ್ಟರ್, ನೀವು ಇದು ಟಿಬಿ ಮುಕ್ತ ಭಾರತ ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀರಾ ಅಂತ?
1: ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್, ಇವಾಗ ನಾವು ಟಿಬಿ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ಸ್ ಅ ಕಮಿಟ್ಮೆಂಟ್, ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್ ಕಮಿಟ್ಮೆಂಟ್, ಇದು ಸ್ಟೇಟ್ ಕಮಿಟ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಕಮಿಟ್ಮೆಂಟ್, ಎನ್ಜಿಒಸ್ ಕಮಿಟ್ಮೆಂಟ್, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕಮಿಟ್ಮೆಂಟ್, ಮತ್ತೆ ಇವನ್ ರೋಗಿನೂ ಮತ್ತು ಅವ್ರ ಮನೆಯವರ ಕಮಿಟ್ಮೆಂಟ್ ಇಂದ ಇದು ನಾವು ಸಾಧ್ಯ ಆಗುತ್ತೆ. ಅವಾಗ ನಾವು ಟಿಬಿ ಮುಕ್ತ ಭಾರತ ಮಾಡ್ತೀವಿ. ಸೊ ಈಗ ನಾವು ಹಿಸ್ಟ್ರಿಯನ್ನು ನೋಡೋದಾಗಿ, ಟ್ಯೂಬರ್ಕ್ಲೋಸಿಸ್ ಮತ್ತೆ ಟ್ರೀಟ್ಮೆಂಟ್ ರಿಲೇಟೆಡ್ ಹಿಸ್ಟ್ರಿಯನ್ನು ನೋಡೋದಾಗಿ, ನಾವು ಇದನ್ನ ಪ್ರೀ ಪ್ರೋಗ್ರಾಮಿಕ್ ಎರ ಅಂಡ್ ಪ್ರೋಗ್ರಾಮಿಕ್ ಎರ ಸ್ಟೇಜ್ ಅಂತ ತಗೋತೀವಿ. ಸೊ ಈಗ 1906 ಇಂಡಿಯಾನಲ್ಲಿ ಫಸ್ಟ್ ಟೈಮ್ ಅಲ್ಲಿ ರಾಜಸ್ಥಾನದಲ್ಲಿ ಒಂದು ಸ್ಯಾನಿಟೋರಿಯಂ ಅಂತ ಒಂದು ಸ್ಥಾಪಿಸಿ ಎಲ್ಲ ಪೇಷಂಟ್ಸ್ ಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ನ್ಯಾಚುರಲ್ ಸನ್ಲೈಟ್ ವ್ಯವಸ್ಥೆ ಸೇರಿಸಿ ಎಲ್ಲ ಟಿಬಿ ಪೇಷಂಟ್ಸ್ ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಸ್ಯಾನಿಟೋರಿಯಂ ತರ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಕ್ ನೋಡಿದ್ದು 1906 ಮೊದಲ ಬಾರಿ ರಾಜಸ್ಥಾನದಲ್ಲಿ. ಇನ್ ಪ್ರೋಗ್ರಾಮಿಕ್ ಎರ ಅಂತ ಬಂದ್ರೆ 1961 ನಂತರ. ಸೊ ಯಾವಾಗ ಪೋಸ್ಟ್ ಇಂಡಿಪೆಂಡೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಲ್ ಆಗಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆವಲಪ್ ಆದ್ಮೇಲೆ 1961 ಫಸ್ಟ್ ಟೈಮ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್, ಮಾಸ್ ರೇಡಿಯೋಗ್ರಫಿ, ಮಾಸ್ ಟ್ರೀಟ್ಮೆಂಟ್, ಮಿನಿಯೇಚರ್ ರೇಡಿಯೋಗ್ರಫಿ ಅಂತ ಹೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್. ಇನ್ 1996 ಅದೇ ಪ್ರೋಗ್ರಾಮ್ ಟಿಬಿ ಕಂಟ್ರೋಲ್ ಪ್ರೋಗ್ರಾಮ್ ನ ರಿವೈಸ್ಡ್ ಮಾಡಿ ಏನ್ ಗೇನ್ ಆಯ್ತು, ಏನ್ ಡಿಸ್ಅಡ್ವಾಂಟೇಜಸ್ ಇತ್ತು, ಏನ್ ಅಡ್ವಾಂಟೇಜಸ್ ಇತ್ತು, ಏನ್ ಅಪ್ಡೇಷನ್ ಬೇಕು, ಏನ್ ಫಾರ್ವರ್ಡ್ ಆಗಿ ಮಾಡ್ಬೇಕಿತ್ತು ಮಾಡಿ 1997 ರಿವೈಸ್ಡ್ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಆದ ನಂತರ ನಾವ್ ಯಾವಾಗ ಪೇಷಂಟ್ ನ ಫಸ್ಟ್ ಲೈನ್ ಡ್ರಗ್ಸ್, ಮೊದಲು ಎಪಿಸೋಡಿಕ್ ಟ್ರೀಟ್ಮೆಂಟ್ ಇತ್ತು, ಒನ್ಸ್ ಇದು ಪ್ರೋಗ್ರಾಮೆಟಿಕ್ ಪ್ರೋಟೋಕಾಲ್ ಅಲ್ಲೇ ಮಲ್ಟಿಪಲ್ ಡ್ರಗ್ಸ್ ನಿಂದ ಇಂಟೆನ್ಸಿವ್ ಫೇಸ್ ಕಂಟಿನ್ಯೂಸ್ ಫೇಸ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋವೆ, ಮತ್ತೆ ಇವ್ಯಾಲ್ಯೂಯೇಷನ್ ಫಾರ್ ರೆಸಿಸ್ಟೆನ್ಸ್ ಆರ್ ಸೆನ್ಸಿಟಿವಿಟಿ ಟು ದಿ ಗಿವನ್ ಡ್ರಗ್ಸ್ ಅದು ಟೆಸ್ಟ್ ಮಾಡಿದಾಗ ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬರ್ತಾ ಇತ್ತು. ಅವಾಗ ಅದಕ್ಕೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಆರ್ MDR ಟಿಬಿ ಅಂತ ಮಾಡಿದ್ವಿ. ಸೊ ಅದನ್ನು ನಾವು ಅಕಾರ್ಡಿಂಗ್ ಟು WHO ಗೈಡೆನ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ 2006 ಅಲ್ಲಿ ಡಾಟ್ಸ್ ಪ್ಲಸ್ ಅಂತ ಸಪರೇಟ್ ಆಗಿ ಡ್ರಗ್ ರೆಸಿಸ್ಟೆಂಟ್ ಟಿಬಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 2021 ಇಂದ ಮತ್ತೆ ಅದೇ ಸೇಮ್ ಪ್ರೋಗ್ರಾಮ್ ಅನ್ನು ನ್ಯಾಷನಲ್ ಟಿಬಿ ಎಲಿಮಿನೇಷನ್ ಪ್ರೋಗ್ರಾಮ್ ಬ್ರ್ಯಾಂಡ್ ನೇಮ್ ಇಂದ ಮಾಡ್ತಿದ್ದಾರೆ. ಇಲ್ಲಿ ಪೇಷಂಟ್ ಗೆ ಬೇಕಾದ ಇವ್ಯಾಲ್ಯೂಯೇಷನ್ ಡಯಾಗ್ನೋಸ್ಟಿಕ್ ಸಪೋರ್ಟ್ ಫ್ರೀ ಆಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಸಪೋರ್ಟ್ ಫ್ರೀ ಆಗಿ ಕೊಡ್ತಾರೆ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೊಡ್ತಾರೆ, ಈವನ್ ಟ್ರಾವೆಲ್ ಕನ್ವೀನಿಯನ್ಸ್ ಕೊಟ್ಟು ಪೇಷಂಟ್ ಗೆ ಕ್ಯೂರ್ ರೇಟ್ 100% ನಿಯರ್ಲಿ 100% ರೀಚ್ ಆಗೋಂಗೆ ಎಲ್ಲರೂ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಕರ್ನಾಟಕ, ಆಲ್ NGOs, ಇವನ್ WHO ಅಂಡ್ ಅದರ್ ಕಾರ್ಪೊರೇಟ್ ಕಂಪನೀಸ್ ಆರ್ ಇನ್ವಾಲ್ವ್ ಇನ್ ಟಿಬಿ ಹ್ಯಾಸ್ ಟು ಬಿ ಎಲಿಮಿನೇಟೆಡ್ ಫ್ರಮ್ ವರ್ಲ್ಡ್ ಅಂತ ಒಂದು ಕಾಮನ್ ಥೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದ.
2: ಅಂದ್ರೆ ನಾವು ಭಾರತ ದೇಶದವರು ಕ್ಷಯ ರೋಗ ಮುಕ್ತ ಭಾರತ ದೇಶದತ್ತ
1: ಹೋಗ್ತಾ ಇದೀವಿ. ಬಿಫೋರ್ ದಿಸ್ 2015 ಮೊರ್ಟಾಲಿಟಿ ರೇಟ್ 21 per lakh ಪಾಪ್ಯುಲೇಷನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಸಕ್ಸಸ್ ರೇಟ್ ನಿಯರ್ಲಿ 96-98% ಬರ್ತದೆ.
2: ಡಾಕ್ಟ್ರೆ, ಈಗ ನಾವು ನ್ಯೂಮೋನಿಯಾ ರೋಗದ ಲಕ್ಷಣ ಮತ್ತು ಇದರ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸಿ.
1: ನ್ಯೂಮೋನಿಯಾ ಇದೊಂದು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಸೊ ಪೇಷಂಟ್ ಇಲ್ಲಿ ಕಂಪೇರ್ ಟು ಟಿಬಿಯಲ್ಲಿ, ಟಿಬಿಯಲ್ಲಿ ತಿಂಗಳಾನುಗಟ್ಲೆ ಅಥವಾ ವಾರಾನುಗಟ್ಲೆ ರೋಗಿ ಬಳಲ್ತಿರ್ತಾನೆ. ನ್ಯೂಮೋನಿಯಲ್ಲಿ ಅಕ್ಯೂಟ್ ಇಲ್ನೆಸ್, ಅಕ್ಯೂಟ್ ಅಂದ್ರೆ ಒಂದು 2 ದಿನ 3 ದಿನ ಅಥವಾ ಒಂದು ವಾರದೊಳಗೇನೆ ಜ್ವರ, ಕೆಮ್ಮು, ಕಫ, ಉಸಿರಾಟದ ತೊಂದರೆ, ಎದೆ ನೋವು ಈ ತರ ಸಮಸ್ಯೆಗಳನ್ನು ಬಳಸ್ತಿರ್ತಾನೆ. ಅಕ್ಯೂಟ್ ಇಲ್ನೆಸ್ ಇದು ಒಂದು ವಾರ

0: ಅಲ್ಲೇ ಕಾಣಿಸ್ಕೊಂಡು ಮತ್ತೆ ಇದು ಸಿವಿಯರಿಟಿ ಇನ್ಕ್ರೀಸ್ ಆದಂಗೆ ಪೇಷಂಟ್ ಗೆ ತೊಂದರೆ ಆಗುತ್ತೆ, ಪೇಷಂಟ್ ಕ್ರಿಟಿಕಲಿ ಆಗಿ ತೊಂದರೆಗಳಾಗುತ್ತೆ.
1: ಇನ್ನು ಧೂಮ್ರಪಾನದಿಂದ ಶ್ವಾಸಕೋಶದ ಮೇಲೆ ಯಾವ ಯಾವ ಪರಿಣಾಮ ಬೀಳ್ತದೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಗಳು ಧೂಮ್ರಪಾನದಿಂದ ಬಹಳಷ್ಟು ಹಾನಿಗೆ ಒಳಗಾಗ್ತಾ ಇದ್ದಾರೆ.
0: ಧೂಮಪಾನದಿಂದ ಸ್ಮೋಕಿಂಗ್ ಅಂಡ್ ಸ್ಮೋಕಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇಲ್ನೆಸ್ ಅಂದ್ರೆ ಒಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್. ಸೊ ಅದು ಪ್ರಿವಿಲೆನ್ಸ್ ಏನು ಇನ್ ಇಂಡಿಯಾ ಸೆಟಪ್ ಅಲ್ಲೇ ಪ್ರಿವಿಲೆನ್ಸ್ ರೇಟ್ 14-16% ಇದೆ ಹೂ ಆರ್ ಅಬೌವ್ ಏಜ್ 40. ಮತ್ತೆ ಧೂಮಪಾನದಿಂದ ರೆಸ್ಪಿರೇಟರಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಓರಲ್ ಕ್ಯಾನ್ಸರ್ಸ್, ಟ್ರೇಕಿಯಲ್ ಕ್ಯಾನ್ಸರ್, ಬ್ರೋಂಕಿಯಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಅಂತ ಈ ತರ ಕ್ಯಾನ್ಸರ್ಸ್ ಆಗ್ತದೆ. ಸೊ ಆನ್ಯುವಲ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ರೇಟ್ ಇನ್ ಇಂಡಿಯಾ ಇಸ್ 80,000 ಕೇಸಸ್ ಆನ್ಯುವಲಿ ವಿ ಆರ್ ರಿಪೋರ್ಟಿಂಗ್. ಅಮಾಂಗ್ ದೆನ್ 60,000-70,000 ಕೇಸಸ್ ಆರ್ ಆನ್ಯುವಲಿ ಡೈಯಿಂಗ್ ಬಿಕಾಸ್ ಆಫ್ ದಿಸ್ ಕ್ಯಾನ್ಸರ್ ಇಲ್ನೆಸ್.
1: ಡಾಕ್ಟ್ರೆ, ತಾವು ಕ್ರಿಟಿಕಲ್ ಕೇರ್ ಡಾಕ್ಟರ್ ಕೂಡ, ಐಸಿಯುಗೆ ಯಾವ ರೀತಿಯ ರೋಗಿಗಳನ್ನು ನೀವು ದಾಖಲಿಸ್ತೀರಿ?
0: ಯಾವುದೇ ಒಂದು ಪೇಷಂಟ್ ಬಂದ್ರೆ ನಾವು ಸಿವಿಆರ್ಟಿ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದ ಸಿವಿಆರ್ಟಿ ಒಂದು ಪೇಷಂಟ್ ನ ಒಪಿಡಿ ಬೇಸಸ್ ಆಗಿ ಇವ್ಯಾಲ್ಯೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೇಕಾ ಅಥವಾ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಾ? ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಂದ್ರೆ 3 ಕ್ಯಾಟಗರೀಸ್ ಬರುತ್ತೆ. ಒಂದು ಜನರಲ್ ವಾರ್ಡ್, ಒಂದು ಹೈ ಡೆಫಿನೇಷನ್ ಯೂನಿಟ್, ಇನ್ನೊಂದು ಕ್ರಿಟಿಕಲ್ ಕೇರ್ ಏರಿಯಾ. ಜನರಲ್ ವಾರ್ಡ್ ಅಲ್ಲ ಅಂದ್ರೆ ಜಸ್ಟ್ ಆಗಿ ಆಂಟಿಬಯೋಟಿಕ್ಸು, ಕೇರು, ರೆಸ್ಟು, ಹೈಡ್ರೇಷನ್ಸ್ ಅನ್ನು ಅಡ್ಮಿಟ್ ಮಾಡಿರ್ತೀವಿ. ದೆನ್ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದ್ರೆ ಅಲ್ಲಿ ಸ್ವಲ್ಪ ಪ್ಯಾರಾಮೀಟರ್ಸ್ ನೆಲ್ಲ ಮಾನಿಟರ್ ಮಾಡಿ ಸ್ವಲ್ಪ ಇಂಟೆನ್ಸಿವ್ ಕೇರ್ ಥೆರಪಿ, ದೆನ್ ಫ್ರೀಕ್ವೆಂಟ್ ಐ ವಿ ಆಂಟಿಬಯೋಟಿಕ್ಸ್ ಆರ್ ಫ್ರೀಕ್ವೆಂಟ್ ಅದರ್ ಇಂಟರ್ವೆನ್ಷನ್ಸ್ ಮಾಡೋದಿರುತ್ತೆ. ಕ್ರಿಟಿಕಲ್ ಕೇರ್ ಬಂದಾಗ, ಐಸಿಯು ಅಂತ ಬಂದಾಗ, ಪೇಷಂಟ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇರುತ್ತಾರೆ. ಟು ಸಸ್ಟೈನ್ ಇಸ್ ಲೈಫ್ ವಿ ಹ್ಯಾವ್ ಟು ಸಪೋರ್ಟ್ ವಿತ್ ವೆಂಟಿಲೇಟರ್ಸ್ ಆರ್ ಅದರ್ ಕಾರ್ಡಿಯಾಕ್ ಸಪೋರ್ಟ್ಸ್.
1: ಅದನ್ನೇ ನಾನು ಕೇಳ್ಬೇಕಂತಿದ್ದೆ. ವೆಂಟಿಲೇಟರ್ ಅಂದ್ರೆ ಎಲ್ಲರೂ ಭಯ ಪಟ್ಕೊಳ್ತಾರೆ, ವೆಂಟಿಲೇಟರ್ ಅಂದ್ರೆ ಏನು, ಇದು ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅಂತ ನಮ್ಮ ಕೇಳವರಿಗೆ ಹೇಳ್ಬೇಕು.
0: ಸೊ ವೆಂಟಿಲೇಷನ್ ನಾವು ಉಸಿರಾಡ್ತೀವಿ, ಅದಕ್ಕೆ ಉಸಿರಾಡ್ತೀವಿ, ಆ ಉಸಿರಾಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಟರ್ಸ್ ಅಂತೀವಿ. ರೆಸ್ಪಿರೇಟರ್ ಸಪೋರ್ಟ್ಸ್ ಅಲ್ಲೇ ನಾವು ಸ್ಟೆಪ್ ವೈಸ್ ಆಗಿ ಮಷಿನರೀಸ್ ಬಂದ್ರೆ ಅದಕ್ಕೆ ವೆಂಟಿಲೇಟರ್ ಅಂತೀವಿ. ಯೂಶುವಲಿ ಪೇಷಂಟ್ ಗೆ ಉಸಿರಾಡಕ್ ತ್ರಾಸಿದ್ದಲ್ಲೇ ಮೊದಲು ಆಕ್ಸಿಜನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ. ಅದು ಜಸ್ಟ್ ಅದಕ್ಕೆ ಆಕ್ಸಿಜನ್ ಥೆರಪಿ ಅವ್ರ ಇನ್ಹಲೇಷನ್ ಥೆರಪಿ ಅಂತೀವಿ. ಅದಕ್ಕಿಂತ ಸ್ವಲ್ಪ ಸೀವಿಯರ್ ಆದ್ರೆ ಪೇಷಂಟ್ಸ್ ಗೆ ಅಲಾಂಗ್ ವಿತ್ ಆಕ್ಸಿಜನ್ ಸಪ್ಲೈ ಪ್ರೆಷರ್ ಆಗಿ ಸಪ್ಲೈ ಮಾಡ್ತೀವಿ. ಅದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತೀವಿ. ಪೇಷಂಟ್ ಗೆ ಅದು ಮಷಿನ್ ಆಕ್ಸಿಜನ್ ಮತ್ತು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ ಮತ್ತು ರಿಕ್ವೈರ್ಡ್ ಪ್ರೆಷರ್ ಡೆಲಿವರಿ ಮಾಡ್ತಿರ್ತೈತೆ. ಇನ್ವೇಸಿವ್ ವೆಂಟಿಲೇಷನ್ ಅಂದ್ರೆ ಪೇಷಂಟ್ ಗೆ ಇಲ್ಲಿ ನಾವು ಇಂಟ್ಯುಬೇಷನ್ ಅಂತೀವಿ, ಎಂಡೋಟ್ರೇಕಿಯಲ್ ಟ್ಯೂಬ್ ಅನ್ನು ಇನ್ಸರ್ಟ್ ಮಾಡಿ ಅವಾಗ ಪೇಷಂಟ್ ನ ಮಷಿನ್ ಗೆ ಕನೆಕ್ಟ್ ಮಾಡ್ತೀವಿ. ಯಾವಾಗ ಮಷಿನ್ ಕನೆಕ್ಟ್ ಮಾಡೋದ ಅವಾಗ ಪೇಷಂಟ್ ಕೃತಕವಾಗಿ ಉಸಿರಾಡುತ್ತೆ. ಆ ಮಷಿನ್ ಅಲ್ಲಿ ಸೆಟ್ ರೇಟ್ ಪ್ರಕಾರ ಉಸಿರಾಟ ಪೇಷಂಟ್ ಹೋಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಡಿಫ್ರೆಂಟ್ ಡಿಫ್ರೆಂಟ್ ಮೋಡ್ಸ್ ಇವೆ. ಸೊ ಇಲ್ಲಿ ಪಾರ್ಟ್ಲಿ ಮಷಿನ್ ಇಸ್ ಡೂಯಿಂಗ್ ರೆಸ್ಪಿರೇಟರಿ ಫಂಕ್ಷನ್, ನಾಟ್ ಪೇಷಂಟ್ ಇಸ್ ಡೂಯಿಂಗ್. ಇನ್ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಪೇಷಂಟ್ ಇಸ್ ಡೂಯಿಂಗ್ ಇಸ್ ಬ್ರೀದಿಂಗ್ ಆರ್ ಹಿ ಇಸ್ ಬ್ರೀದಿಂಗ್ ಇಸ್ ಓನ್ ಮಷಿನ್ ಇಸ್ ಸಪೋರ್ಟಿಂಗ್ ಇಮ್. ಇನ್ನು ಓಟಿ ಇನ್ಹಲೇಷನ್ ಆಕ್ಸಿಜನ್ ಸಪ್ಲಿಮೆಂಟ್ ಆಕ್ಸಿಜನ್ ಕೊಡ್ತಿರ್ಬೇಕಾದ್ರೆ ಪೇಷಂಟ್ ನೀವು ಉಸಿರಾಡ್ತಿರ್ತಾನೆ, ಜಸ್ಟ್ ಎನ್ರಿಚ್ಡ್ ಆಕ್ಸಿಜನ್ ಕೊಡ್ತಾ ಇರ್ತೀವಿ.
1: ಈಗ ಸೆಪ್ಸಿಸ್ ಅಂದ್ರೆ ಏನು, ಅದು ಎಷ್ಟು ಅಪಾಯಕಾರಿ?
0: ಸೆಪ್ಸಿಸ್ ಇಸ್ ನಥಿಂಗ್ ಬಟ್ ಇನ್ಫೆಕ್ಷನ್. ಸೊ ಏನ್ ಇನ್ಫೆಕ್ಷನ್ ಇದ್ದಾಗ ಅದು ಪ್ಯಾರಾಮೀಟರ್ಸ್ ಇದೆ. ಇನ್ಫೆಕ್ಷನ್ ಅಂತ ಟೋಟಲ್ WBC ಕೌಂಟ್ ವಿಚ್ ರೀಚಸ್ ಮೋರ್ ದನ್ 26,000 ಆರ್ 30,000 ಪ್ಲಸ್, ಪೇಷಂಟ್ ಇಸ್ ಹ್ಯಾಂಗ್ ಹೈಪೋಟೆನ್ಷನ್, ಟೆಕಿಕಾರ್ಡಿಯಾ ಅಂಡ್ ದೆನ್ ಟೆಕಿಪ್ನಿಯಾ ಅಂತ ಹೇಳಿದ್ರೆ ಅದೊಂದು ಸೆಪ್ಸಿಸ್ ಅಂತೀವಿ. ಅಂದ್ರೆ ಮಲ್ಟಿಪಲ್ ಇನ್ಫೆಕ್ಷನ್, ಇನ್ಫೆಕ್ಷನ್ ವಿತ್ ಮಲ್ಟಿಪಲ್ ಸಿಸ್ಟಮ್ಸ್ ಡಿಸ್ಫಂಕ್ಷನ್.
1: ಹೀಗಾಗಿ ಅದು ತುಂಬಾ ಅಪಾಯಕಾರಿ.
0: ಮಲ್ಟಿಪಲ್ ಆಗಿ ಸೆಪ್ಸಿಸ್ ಅಲ್ಲಿ ಬಂದ್ರೆ ಪೇಷಂಟ್ ನ್ಯೂಮೋನಿಯಾ, ರೆಸ್ಪಿರೇಟರಿ ಇಲ್ನೆಸ್, ಆಮೇಲೆ ಹಂಗೆ ರೀನಲ್ ಇನ್ಫೆಕ್ಷನ್ಸ್, ದೆನ್ ಡಿರೇಂಜ್ಡ್ ರೀನಲ್ ಫಂಕ್ಷನ್, ಡಿರೇಂಜ್ಡ್ ಲಿವರ್ ಫಂಕ್ಷನ್ಸ್, ದೆನ್ ಡಿರೇಂಜ್ಡ್ ನ್ಯೂರಲಾಜಿಕಲ್ ಕಂಡೀಷನ್ಸ್, ಇವನ್ ಡಿರೇಂಜ್ಡ್ ಬ್ರೈನ್ ಫಂಕ್ಷನ್ಸ್, ದೆನ್ ಕೊನೆಗೆ ಡಿರೇಂಜ್ಡ್ ಕಾರ್ಡಿಯಾಕ್ ಫಂಕ್ಷನ್ಸ್, ವಿಚ್ ಆರ್ ಆಲ್ ರಿಲೇಟೆಡ್ ಮಲ್ಟಿ ಸಿಸ್ಟಮ್ ಡಿಸೀಸ್. ವೆನ್ ಇಟ್ ಈಸ್ ಅ ಸೆಪ್ಸಿಸ್, ಇಟ್ಸ್ ಅ ಮಲ್ಟಿ ಸಿಸ್ಟಮ್ ಡಿಸೀಸ್.
1: ಡಾಕ್ಟರ್, ಈಗ ICUನಲ್ಲಿ ವೈದ್ಯರಾಗಿ ನೀವು ಎದುರಿಸುವ ದೊಡ್ಡ ಸವಾಲುಗಳು ಯಾವುವು?
0: ನಾವು ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟ್ ಆರ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಅದರದೇ ಆದ ಪ್ರೊವಿಜನ್ಸ್ ಇರುತ್ತವೆ. ಸೊ ಆ ಪ್ರೊವಿಜನ್ಸ್ ಅಲ್ಲಿ ಫಸ್ಟ್ ICU ಅಲ್ಲಿ ಮ್ಯಾಂಡೇಟರಿ ರಿಸ್ಟ್ರಿಕ್ಷನ್ ಇರುತ್ತೆ ಎಂಟ್ರಿಗೆ. ಓನ್ಲಿ ಡ್ಯೂರಿಂಗ್ ವಿಸಿಟಿಂಗ್ ಅವರ್ಸ್ ಅಂಡ್ ವಿಸಿಟಿಂಗ್ ಟೈಮ್ಸ್ ಅಲೌನ್ಸ್ ಇರುತ್ತೆ ಅಟೆಂಡರಿಗೆ. ಸೊ ಆ ಟೈಮಲ್ಲಿ ಫಸ್ಟ್ ನಮಗೆ ICU ಅಲ್ಲೇ ಮುಖ್ಯವಾಗಿದ್ದು ಪೇಷಂಟ್, his condition, his progress, his

0: ಇಂಪ್ರೂವ್ಮೆಂಟ್. ಸೊ ಆ ಕಡೆಗೆ ನಾವು ಜಾಸ್ತಿ ಲಕ್ಷ್ಯ ಕೊಡ್ತೀವಿ. ಹಾಗೆ ನೀವು ಕೇಳಿದಂಗೆ ಅಟೆಂಡರ್ಸ್ ಬೈ ಸ್ಟ್ಯಾಂಡರ್ಸ್ ಅವರು ಕಾನ್ಶಿಯಸ್, ಇದು ಬಹಳ ಅಪ್ರಿಹೆನ್ಸಿವ್ ಇರ್ತಾರೆ, ಅವ್ರಿಗೆ ಈಗರ್ ಟು ನೋ ವಾಟ್ ಇಸ್ ಹ್ಯಾಪನಿಂಗ್ ವಿತ್ ದೇರ್ ಪೇಷಂಟ್. ಅವರ್ಲಿ ಬೇಸಿಸ್ ಅಲ್ಲಿ ನಿಮ್ಗೆ ಕೇಳೋ ಕ್ವಶನ್ಸ್ ಇರ್ತವೆ. ಅವರಿಗೆ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಅಪ್ ಮಾಡಿ, ಕೌನ್ಸಿಲಿಂಗ್ ಏರಿಯಾ ಅಂತ ಡೆಸಿಗ್ನೇಷನ್ ಮಾಡಿ, ಅಲ್ಲಿ ಹೋಗಿ ಅವರಿಗೆ ನಾವು ಆ ಪೇಷಂಟ್ ಕಂಡೀಷನ್, ರೋಗ ಪ್ರೋಗ್ರೆಷನ್, ಡೈಲಿ ರಿಪೋರ್ಟ್ಸ್, ಈವ್ನಿಂಗ್ ರಿಪೋರ್ಟ್ಸ್, ಆಫ್ಟರ್ನೂನ್ ರಿಪೋರ್ಟ್ಸ್ ಅಂತ ಹೇಳಿ ಕೊಟ್ಕೊಂಡು, ಅಥವಾ ಆಫ್ಟರ್ನೂನ್ ಪ್ರೋಗ್ರೆಷನ್, ಈವ್ನಿಂಗ್ ಪ್ರೋಗ್ರೆಷನ್, ಓವರ್ ನೈಟ್ ಪ್ರೋಗ್ರೆಷನ್, ಅವ್ರ ಓವರ್ ನೈಟ್ ಅಡ್ವರ್ಸ್ ಇವೆಂಟ್ಸ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಮೊದಲು ಅವರ್ಲಿ ಬೇಸಿಸ್, ಅವರ್ ಡೇ ಬೇಸಿಸ್, ಅವರ್ ನೈಟ್ ನೈಟ್ ಅಂಡ್ ಡೇ ಬೇಸಿಸ್ ಆಗಿ ನಾವು ಬ್ರೀಫ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪೇಷಂಟ್ಸ್ ಕಂಡೀಷನ್ ಕ್ರಿಟಿಕಲ್ ಇರೋದ, ಎನಿ ಟೈಮ್ ಎನಿಥಿಂಗ್ ಮೇ ಗೋ ರಾಂಗ್.
1: ಹೌದು.
0: ಸೊ ವಿ ಹ್ಯಾವ್ ಟು ಟೇಕ್ ಕಾನ್ಫಿಡೆನ್ಸ್ ಆಫ್ ಪೇಷಂಟ್ ಫಸ್ಟ್, ದೆನ್ ಬೈ ಸ್ಟ್ಯಾಂಡರ್ಸ್ ಅಂಡ್ ರಿಲೇಟಿವ್ಸ್. ಇದೆಲ್ಲ ಲಾಜಿಸ್ಟಿಕ್ ಆಗಿ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ಐಸಿಯು ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಮೊದಲು ನಮ್ಗೆ ಇಂಪಾರ್ಟೆಂಟ್ ಪೇಷಂಟ್, ಪೇಷಂಟ್ ಕಂಡೀಷನ್, ಪೇಷಂಟ್ ಪ್ಯಾರಾಮೀಟರ್ಸ್. ನಾವು ಕೊಡ್ತಿರೋ ಟ್ರೀಟ್ಮೆಂಟ್ ಚಿಕಿತ್ಸೆ, ಆ ಚಿಕಿತ್ಸೆಗೆ ಪೇಷಂಟ್ ಹೇಗೆ ರೆಸ್ಪಾಂಡ್ ಮಾಡ್ತಿರೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಹೊರಗಡೆ ಬಂದ್ರೆ ಪೇಷಂಟ್ ರಿಲೇಟಿವ್, ಪೇಷಂಟ್ಸ್ ಗೆ ಸಂಬಂಧಪಟ್ಟವರು, ಪೇಷಂಟ್ ಜೊತೆ ಇದ್ದವ್ರದ್ದು ಬಹಳ ಆಂಗ್ಸೈಟಿ ಇರುತ್ತೆ, ಮತ್ತೆ ಗಾಬರಿ ಇರುತ್ತೆ. ಅದನ್ನ ನಾವು ಅವರಿಗೆ ಇರೋ ಸಿಚುವೇಶನ್, ನೈಜ ಸಿಚುವೇಶನ್ ಅನ್ನು ಆ ಟೈಮ್ಗೆ, ಕಾಲಕ್ಕೆ ತಕ್ಕಂಗೆ, ಇವೆಂಟ್ ತಕ್ಕಂಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಅದನ್ನ ಅಕ್ಸೆಪ್ಟ್
1: ಮಾಡ್ಕೊಳ್ತಾರೆ.
0: ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಸ್ಥಿತಿಯಲ್ಲಿ ಇದೀವಿ, ಆ ಸ್ಥಿತಿ ಬಗ್ಗೆ ಅರಿವು ಬಹಳ ಇಂಪಾರ್ಟೆಂಟ್. ಆ ಸ್ಥಿತಿ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಿವ್ ಮೇಜರ್ಸ್ ನಾವು ಕರೆಕ್ಟ್ ಆಗಿ ತೋರ್ತಾ ಇದೀವಲ್ಲ, ಟೈಮ್ಲಿ ಕೋಆರ್ಡಿನೇಷನ್ ಆಗ್ತಾ ಇದೆಯಲ್ಲ ಅನ್ನೋ ಈ ತರ ನೋಡೋದು ಬಹಳ ಇಂಪಾರ್ಟೆಂಟ್
1: ಆಗ್ತದೆ. ಮಳೆಗಾಲದಲ್ಲಿ, ಈಗ ಮಳೆಗಾಲ ಪ್ರಾರಂಭ ಆಗಿಬಿಟ್ಟಿದೆ, ಹೆಚ್ಚಾಗುವ ಶ್ವಾಸಕೋಶದ ಕಾಯಿಲೆಗಳು ಹೇಗೆ ರಕ್ಷಣೆ ಅವರು ಮಾಡ್ಕೋಬೇಕು?
0: ಯೂಶಲಿ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂದ್ರೆ ಇದು ರೆಸ್ಪಿರೇಟರಿ ಇಲ್ನೆಸ್ ಗಳು ಬಹಳ ಕಾಮನ್, ಕೆಮ್ಮು, ಶೀತ, ನೆಗಡಿ, ಇದು ಯಾರಿಗೂ ಸಣ್ಣ ಮಗುನಿಂದ ಹಿಡ್ಕೊಂಡು ವಯಸ್ಸಾದವರೆಗೂ ಕಾಮನ್. ಇದ್ರ ಜೊತೆ ಪೇಷಂಟ್ಸ್ ಆಲ್ರೆಡಿ ಕ್ರಾನಿಕ್ ರೆಸ್ಪಿರೇಟರಿ ಇಲ್ನೆಸ್, ಈಗ COPD, ಆಸ್ತಮಾ, ಬ್ರೊಂಕಿಯಾಕ್ಟೈಸಿಸ್ ಈ ತರ ಇರೋ ಪೇಷಂಟ್ಸ್ ಗಳು ಎಕ್ಸಾಜರ್ಬೇಷನ್ ಆಗುತ್ತೆ, ಅಂದ್ರೆ ಡಿಸೀಸ್ ಕಂಟ್ರೋಲ್ ತಪ್ಪುತ್ತೆ. ಈ ತರ ಇರೋದ್ರಿಂದ ಮಳೆಗಾಲದಲ್ಲಿ ಫಸ್ಟ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು, ಬಿಸಿ ಊಟ ಇರಬೇಕು, ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಈಗ ತುಂಬಾ ಖಾರ ತಗೋದು, ತುಂಬಾ ಫ್ರೈಡ್ ಐಟಮ್ಸ್ ತಿನ್ನೋದು ಆ ತರ ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ನಮ್ದು ಏನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಇದೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆನ ಕಂಟಿನ್ಯೂ ಇಟ್ಕೊಂಡಿರ್ತೇವೆ. ವಿ ಹ್ಯಾವ್ ಟು ಟೇಕ್ ಪ್ರಾಪರ್ಲಿ ಅವರ್ ಮೆಡಿಕೇಶನ್ಸ್, ಪ್ರಾಪರ್ಲಿ ವಿ ಹ್ಯಾವ್ ಟು ಫಾಲೋ ಅಪ್ ವಿತ್ ಟ್ರೀಟಿಂಗ್ ಡಾಕ್ಟರ್.
1: ಸರಿ ಡಾಕ್ಟರ್, ಈಗ ಉಸಿರಾಟದ ತೊಂದರೆ ಕಂಡು ಬಂದಾಗ ಯಾವ ವೈದ್ಯರನ್ನು ಸಂಪರ್ಸಬೇಕು ಅಂತ ನೀವು ಸಾಮಾನ್ಯವಾಗಿ ತಿಳಿಸ್ತೀರಿ?
0: ಸೊ ಇದ್ರ ಸಂಬಂಧ ಬಹಳ ಚೆನ್ನಾಗಿ ಕೇಳಿದಿರಿ ನೀವು. ಸೊ ಎಲ್ಲರೂ ಟ್ರೀಟ್ ಮಾಡಬೇಕು. ಇದೇನೋ ಒಬ್ರು ನಾವು ಉಸಿರಾಟದ ತೊಂದರೆ ಆದ್ರೆ ಸ್ಪೆಷಲಿಸ್ಟ್ ಗೆ ಹೋಗ್ಬೇಕಂತ,
1: ಅದಕ್ಕೆ
0: ಉಸಿರಾಟದ ತೊಂದರೆ ಎಲ್ರಿಗೂ ಬರೋದು. ಸೊ ಮೋಸ್ಟ್ ಆಫ್ ಪ್ರಾಬ್ಲಮ್ಸ್ ಈಗ ನಾವು ಪೇಷಂಟ್ಸ್ ಅಲ್ಲೇ ಇದೆ, ಕೆಮ್ಮು, ನೆಗಡಿ, ಶೀತ, ದಮ್ಮು, ಜ್ವರ, ಕಫ, ಇದೇ ಲಕ್ಷಣ. ಈ ಲಕ್ಷಣಗಳನ್ನು ಫಸ್ಟ್ ನಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ ಕನ್ಸರ್ನ್ ಮಾಡ್ಕೊಂಡು ಅದಕ್ಕೆ ಬೇಕಾದ ಕರೆಕ್ಟ್ ಮೆಜರ್ಸ್ ತಗೋಬಹುದು. ಈಗ ಸಾಮಾನ್ಯ ಈ ಮಳೆಗಾಲಲ್ಲಿ ಬರೋದು, ಚಳಿಗಾಲಲ್ಲಿ ಬರೋದು, ಕಾಮನ್ ಕೋಲ್ಡ್, ಕಾಮನ್ ಫ್ಲೂಗಳಿಗೆ ನಿಮ್ ಫ್ಯಾಮಿಲಿ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪೇಷಂಟ್ ರಿಪೀಟೆಡ್ ಆಗಿ ಅದೇ ಬರ್ತಾ ಇದೆ, ರಿಪೀಟೆಡ್ ಆಗಿ ನಾವು ಪ್ರತಿ ಸತಿ ಅದೇ ನಮ್ಗೆ ಸಮಸ್ಯೆಗಳು ಅದೇ ಲಕ್ಷಣಗಳು ಕಾಣಿಸ್ಕೊತಾ ಇದ್ದಾಗ ಫಿಸಿಷಿಯನ್ಸ್ ಹೋಗ್ಬಹುದು. ಸೊ ಫಿಸಿಷಿಯನ್ಸ್ MD ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ತೋರಿಸಿ ಅದ್ರ ಮುಂದೆ ಪಟ್ಟದ್ದು, ಅದ್ರ ಮುಂದೆ ಪಟ್ಟದ್ರಲ್ಲೇ ಈಗ ಬಂತಲ್ಲ ಅದೇ ನಿಮೋನಿಯಾ, ಟ್ಯೂಬರ್ಕ್ಯುಲೋಸಿಸ್, ಆಸ್ತ್ಮಾ ಈ ತರ ಬಂದ್ಬೋದು. ಸೊ
1: ರೋಗ ವಿಪರೀತಗೊಂಡ ಹೋಗಿ ಅಂತ ಡಾಕ್ಟರ್ ನೀವು ಹೇಳ್ತಾ ಇದ್ದೀರಾ. ಹಾಗೆ ಈ ಶ್ವಾಸಕೋಶದ ಆರೋಗ್ಯವನ್ನು ಜನರು ಕಾಪಾಡಿಕೊಂಡು ಹೋಗಲು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು?
0: ಫಸ್ಟ್ ರೆಸ್ಪಿರೇಟರಿ ಹೆಲ್ತ್ ಅಲ್ಲೇ ಸ್ಮೋಕಿಂಗ್ ಅನ್ನೋದನ್ನು ಬಿಟ್ಬಿಡ್ಬೇಕು.
1: ಹೌದು.
0: ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೇಗ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ತರ ಮಾಡೋದ್ರಿಂದ ರೆಸ್ಪಿರೇಟರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮ್ಗೂ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆ ಗಾಳಿ ಉಸಿರಾಡೋದ್ರಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಅದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟಂಗೆ ಅತಿಯಾದ ಎಣ್ಣೆಯಲ್ಲೇ ಫ್ರೈಡ್ ಐಟಮ್ಸ್,

0: ಅತಿಯಾದ ಫ್ಲೇವರ್ ಅಥವಾ ಕೆಮಿಕಲ್ ಮಿಕ್ಸ್ ಇರತವಾಗಿದ್ದು ಅಥವಾ ಪ್ರೊಸೆಸ್ಡ್ ಫುಡ್ ಅಥವಾ ಸ್ಟೋರ್ಡ್ ಫುಡ್, ಕೋಲ್ಡ್ ಐಟಮ್ಸ್, ಕೋಲ್ಡ್ ಡ್ರಿಂಕ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ.
1: ಸರಿ ಡಾಕ್ಟ್ರೆ, ವಾಯು ಮಾಲಿನ್ಯವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ? ಯಾಕಂದ್ರೆ ಇದು ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವುದು.
0: ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೆಂಟಿ ಆಗಿದೆ. ಈಗ ನಾವು ಸಿಒಪಿಡಿ ಅಂತೀವಿ, ಸಿಒಪಿಡಿ ಮೇಲೆ ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಸ್ಮೋಕಿಂಗ್, ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಆಮೇಲೆ ಪೇಷಂಟ್ಸ್ ಸಿಒಪಿಡಿ ಆಸ್ತಮಾ ಈಗ ಪ್ರೀ ಎಕ್ಸಿಸ್ಟಿಂಗ್ ಪೇಷಂಟ್ಸ್ ಗೆ ವಾಯು ಮೇಲೆ ಅಂದ್ರೆ ಫ್ರೀಕ್ವೆಂಟ್ ಆಗಿ ಎಕ್ಸಾಸರ್ಬೇಷನ್ಸ್ ಆಗುತ್ತವೆ, ಅಂದ್ರೆ ಅವ್ರದ್ದು ರೋಗದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಸೊ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆದಂಗೆ ಅದರ್ ಇಲ್ನೆಸ್ ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಇನ್ಹೇಲಿಂಗ್ ಕ್ರಾನಿಕ್ ಕೆಮಿಕಲ್ ಎಲಿಮೆಂಟ್ಸ್ ದೇ ವಿಲ್ ಲೀಡ್ ಇನ್ ಟು ಕ್ಯಾನ್ಸರ್ಸ್, ರೆಸ್ಪಿರೇಟರಿ ಕ್ಯಾನ್ಸರ್ಸ್ ಆರ್ ಅದರ್ ಕ್ಯಾನ್ಸರ್ಸ್ ಈ ತರ. ಸೊ ವಾಯು ಮಾಲಿನ್ಯ ಇದು ಇನ್ ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಸಣ್ಣವನಿಂದ ಹಿಡ್ಕೊಂಡು ಏಜ್ ಆದ ವೃದ್ಧರಿಗೂ ಹಜಾರ್ಡಸ್ ಟು ಹೆಲ್ತ್. ಸೊ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲ ವಾತಾವರಣ ಕಾಪಾಡಿಕೊಂಡಿರೋದೇ ಇದರಲ್ಲಿ ಉತ್ತಮ, ರಾದರ್ ದನ್ ಗೆಟಿಂಗ್ ಟ್ರೀಟೆಡ್ ಆರ್ ಗೆಟಿಂಗ್ ಡಯಾಗ್ನೋಸ್ಡ್ ಅಂಡ್ ಗೆಟಿಂಗ್ ರೆಮಿಡಿ ಫಾರ್ ಎನಿ ಇಲ್ನೆಸ್.
1: ಪ್ರಿಕಾಷನ್ಸ್ ಅನ್ನು ನಾವು ತೆಗೆದುಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದೀರಿ. ಡಾಕ್ಟರ್, ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ಮರೆಯಲಾರದಂತ ಘಟನೆ ಯಾವುದು ವೈದ್ಯರಾಗಿ?
0: ಮನಸ್ಸಿಗೆ ಹತ್ತಿರವಾಗಿದೆ ಅಂದ್ರೆ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನಾನು ಈ ಪ್ಲೇಸ್ ಅಲ್ಲೇ ಕೆಲಸ ಮಾಡಿದ್ದು. ಬಿಕಾಸ್ ನನಗೆ ನನ್ನ ಮೆಂಟರ್ ಹೇಳಿದ್ರು, ನೀನ್ ಬೇರೆ ಕಡೆ ಬೇರೆ ಜನ ಸಿಗ್ಬಹುದು, ಈ ಪ್ಲೇಸ್ ಅಲ್ಲಿ ನಿನಗೆ ಒಂದು ಅಪಾರ್ಚುನಿಟಿ ಇದೆ, ಇದೇ ಪ್ಲೇಸ್ ಅಲ್ಲಿ ನೀನ್ ಓದಿರೋದ್ರಿಂದ, ಇದೇ ಪ್ಲೇಸ್ ಅಲ್ಲಿ ಇರೋದ್ರಿಂದ ಜನರಿಗೆ ಸೇವ್ ಮಾಡೋ ಒಂದು ಅಪಾರ್ಚುನಿಟಿ ಇದೆ ಅಂತ ಹೇಳಿದಕ್ಕೆ ಇಲ್ಲೇ ನಾನು ನನ್ನ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಇನಿಷಿಯಲ್ ಸ್ಟೇಜ್ ಅಲ್ಲೇ ನಾನು ಡಿಸ್ಟಿಕ್ ಅಥಾರಿಟೀಸ್ ಮತ್ತು ಡಿಸ್ಟಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಜೊತೆ ಸೇರಿ, ಅವಾಗಿನ ಡಿಸಿ ಡಾಕ್ಟರ್ ಸುನೀಲ್ ಕುಮಾರ್ ಅವರು ಮತ್ತು ವೈ ಎಸ್ ಪಾಟೀಲ್ ಅವರ ಜೊತೆ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋವಿಡ್ ಕೇರ್ ಯೂನಿಟ್ ಇನ್ ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಒಂದು 200 ಬೆಡ್ ಹಿಡಿದು ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇನ್ನೂ ಅದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಂಗೆ ಡಿಎಲ್ಡಿ ಮೆಡಿಕಲ್ ಕಾಲೇಜ್ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ರನ್ ಮಾಡಿದ್ವಿ. ಇನ್ನೂ ಮುಂದೆ ಹೋಗಿ ನೋಡುತ್ತಿದ್ದಂಗೆ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಸ್ ಗೂ ಕೋವಿಡ್ ಕೇರ್ ಗೆ ಫೆಸಿಲಿಟೀಸ್ ಅನ್ನು ಮೇಂಟೈನ್ ಮಾಡಿ ಮಾನಿಟರ್ ಮಾಡಿ ಡಿಸ್ಟಿಕ್ ಟೀಮ್ ಜೊತೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿರೋದನ್ನು ಒನ್ ಆಫ್ ದ ಬೆಸ್ಟ್ ಡಿಸ್ಟಿಕ್ ಅಮಾಂಗ್ ಕರ್ನಾಟಕ ಅಂಡ್ ಇವನ್ ಬೆಸ್ಟ್ ಡಿಸ್ಟಿಕ್ ಮ್ಯಾನೇಜ್ಡ್ ಇನ್ ಪೆರಿಫರಲ್ ಡಿಸ್ಟಿಕ್ ವೆಲ್ ಮ್ಯಾನೇಜ್ಡ್ ಅಂತ ಪ್ರಶಸ್ತಿನೂ ನಮ್ಮ ಡಿಸಿ ಸುನೀಲ್ ಕುಮಾರ್ ಅವರಿಗೆ ಲಭಿತು ಆ ಟೈಮ್.
1: ಕೋವಿಡ್ ನಲ್ಲಿ ನೀವು ಅನೇಕ ರೋಗಿಗಳನ್ನು ಉಳಿಸಿದ ಹೆಮ್ಮೆ ನಿಮಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ಹೋಗ್ತಾ ಹೋಗ್ತಾ ಕೊನೆಯದಾಗಿ ನಮ್ಮ ಯುವಕರಿಗೆ ನೀವು ವೈದ್ಯರಾಗಿ ಯಾವ ಸಲಹೆಯನ್ನು?
0: ಯುವಕರಿಗೆ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಟು ಡೂ ಸಮಥಿಂಗ್ ಬೆಟರ್ ಫಾರ್ ದ ನೇಷನ್ ಅಂಡ್ ಟು ದ ಸೊಸೈಟಿ. ಸೊ ಯುವಕರಿಗೆ ಮೊದಲು ಈ ತರ ಧೂಮಪಾನದಿಂದ ದೂರ ಇರಬೇಕು. ನಾಟ್ ಓನ್ಲಿ ಸ್ಮೋಕಿಂಗ್, ಆಲ್ಕೋಹಾಲಿಸಮ್ ನಿಂದನು ದೂರ ಇರಬೇಕು. ಯಾಕಂದ್ರೆ ಆಲ್ಕೋಹಾಲಿಸಮ್ ನಿಂದ ವಿಪರೀತ ಅವರಿಗೆ ಇನ್ನೂ ಸಪ್ರೇಷನ್ ಆಗಿ ಅಥವಾ ವೀಕ್ನೆಸ್ ಬಂದು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್.
1: ಸರಿ ವೈದ್ಯರ, ಸಮಯ ಆಗ್ತಾ ಇದೆ, ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವುದು ನಂಬರ್ ಹೇಳ್ತೀರಾ?
0: ಸೊ ನಮಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 355926.
1: ಪ್ರಿಯ ಕೇಳುವರೆ, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕಾದ್ರೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ, 08352 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ ಮೇಡಮ್.

0: ಸಂದರ್ಶನ ಕೇಳಿದ್ರಿ.
1: ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್, ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಇಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಬಗ್ಗೆ ಮಾಹಿತಿ.
1: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ, ಹನಿ ಹನಿ ಗೂ

ಹನಿ ಹನಿ ಬೂಡ್ರೆ

ದೇಶದಲ್ಲಿ ಬಿತ್ತನೆ ಆಗುತ್ತಿರುವ 141 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 65 ಮಿಲಿಯನ್ ಹೆಕ್ಟೇರ್ ಅಂದರೆ 45% ಸಾಗುವಳಿ ಭೂಮಿ ಮಾತ್ರ ನೀರಾವರಿ ಸೌಲಭ್ಯ ಹೊಂದಿದೆ. ಕೇವಲ ಮಳೆಯಾಶ್ರಯದ ಕೃಷಿ ಬಹಳಷ್ಟು ಸಂದರ್ಭಗಳಲ್ಲಿ ಲಾಭದಾಯಕವಾಗಿಲ್ಲ. ಯಾಕೆಂದರೆ ಈ ತರದ ಕೃಷಿ ಮಳೆಯೊಂದಿಗಿನ ಜೂಜು ಎಂದು ಪರಿಗಣಿತವಾಗಿದೆ. ನೀರು ಕೃಷಿಗೆ ಮೂಲಭೂತ ಆಗಿರುವುದರಿಂದ ನೀರಾವರಿ ಸೌಲಭ್ಯ ಯಾವುದೇ ಕೃಷಿಕನ ಆರ್ಥಿಕ ಅಭಿವೃದ್ಧಿಯಲ್ಲಿ ಬೆಂಬಲವಾಗಿ ನಿಲ್ಲುತ್ತೆ. ಈ ಕಾರಣದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ಸಾಗುವಳಿಯಲ್ಲಿ ಹೆಚ್ಚು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಂಡು ಆದಾಯ ವೃದ್ಧಿಸಿಕೊಂಡಿರುವುದನ್ನ ನಾವು ಪ್ರತಿನಿತ್ಯ ನೋಡ್ತೇವೆ. ಈ ಕಾರಣದಿಂದ 2015 ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೆ ಬಂತು. ಈ ಯೋಜನೆಯ ಮುಖ್ಯ ಉದ್ದೇಶ ಸುಸ್ಥಿರ ಸುರಕ್ಷಿತ ನೀರಾವರಿ ಸೌಲಭ್ಯ, ಪ್ರತಿಯೊಬ್ಬ ರೈತನ ಕೃಷಿ ಭೂಮಿಗೂ ಸಿಗುವಂತೆ ನೋಡಿಕೊಳ್ಳುವುದು, ಜೊತೆಗೆ ಪ್ರತಿ ಹನಿಗೂ ಹೆಚ್ಚು ಬೆಳೆ. ಈ ಯೋಜನೆಯ ಮುಖ್ಯ ಉದ್ದೇಶ ಜಿಲ್ಲಾವಾರು ತಾಲೂಕುವಾರು ನೀರಾವರಿ ಯೋಜನೆಗಳನ್ನು ನಿರ್ಮಿಸಿ ಪ್ರತಿ ಗ್ರಾಮಕ್ಕೂ ಯೋಜನೆಯ ಲಾಭ ತಟ್ಟುವಂತೆ ಕೃಷಿ ಸಿಂಚಾಯಿ ಯೋಜನೆ ಗುರಿ ಹೊಂದಿದೆ. ಭೌತಿಕವಾಗಿ ಗುರುತಿಸಲ್ಪಟ್ಟ ಕೃಷಿ ಭೂಮಿಗೆ ನೀರಿನ ಸೌಲಭ್ಯ ಒದಗಿಸಿ ಆ ಮೂಲಕ ಸುತ್ತಲಿನ ಕೃಷಿ ಭೂಮಿಗೆ ಸೌಲಭ್ಯ ವಿಸ್ತರಿಸುವ ಗುರಿಯೊಂದಿಗೆ ಹರ್ ಖೇತ್ ಕೋ ಪಾನಿ, ಪ್ರತಿ ಹೊಲಕ್ಕೂ ನೀರು ಎನ್ನುವ ಘೋಷದೊಂದಿಗೆ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಾ ಇದೆ. ನೀರಿನ ಮೂಲಗಳನ್ನು ಕೇಂದ್ರೀಕರಿಸಿ ನೂತನ ತಾಂತ್ರಿಕತೆ ಮತ್ತು ವಿಧಾನಗಳನ್ನು ಬಳಸಿ ಪ್ರತಿ ಹನಿ ನೀರಿನ ಸದ್ಬಳಕೆ ಮಾಡುವುದು, ನೀರು ಪೋಲಾಗದಂತೆ ಕೃಷಿ ಜಮೀನನ್ನು ತಂಪುಗೊಳಿಸಿ ಬಹುಕಾಲ ಉಪಯೋಗಕ್ಕೆ ಅಂದರೆ ಕೃಷಿಗೆ ಬರುವಂತೆ ನೋಡಿಕೊಳ್ಳುವುದು, ಹನಿ ನೀರಾವರಿ ತುಂತುರು ನೀರಾವರಿ ತಂತ್ರಜ್ಞಾನಗಳನ್ನು ಬಳಸಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಒಂದು ಕಾಲಕ್ಕೆ ಬಳಸಿ ನೀರಿನ ಉಳಿತಾಯ ಮಾಡುವುದು, ಕೃಷಿ ಹೊಂಡಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಕಾಯ್ದಿಟ್ಟುಕೊಳ್ಳುವುದು, ಜೊತೆಗೆ ಮಳೆಯ ನೀರು ಹರಿದು ಹೋಗದಂತೆ ತಡೆಯೊಡ್ಡಿ ನೀರನ್ನು ಕೃಷಿ ಜಮೀನಿನಲ್ಲಿಯೇ ಇಂಗುವಂತೆ ನೋಡಿಕೊಂಡು ಅಂತರ್ಜಲ ಮಟ್ಟ ಹೆಚ್ಚಿಸಿಕೊಳ್ಳುವುದು. ಕೃಷಿಗೆ ನೀರೇ ಮೂಲಭೂತವಾಗಿರುವುದರಿಂದ ಮಳೆಯಾಶ್ರಯದ ಕೃಷಿ ಪ್ರದೇಶಗಳಲ್ಲಿ ಮಳೆಯ ನೀರಿನ ಸರಿಯಾದ ನಿರ್ವಹಣೆ ಸಂಗ್ರಹಣೆಯ ಬಗ್ಗೆ ತಿಳುವಳಿಕೆ ಮತ್ತು ಮೂಲಭೂತ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವುದು, ನಗರ ಪ್ರದೇಶಗಳಲ್ಲಿ ಬಳಸಲ್ಪಟ್ಟ ನೀರನ್ನು ಶುದ್ಧೀಕರಿಸಿ ಮರುಬಳಕೆಗೆ ಅಂದರೆ ಕೃಷಿ ಉದ್ದೇಶಗಳಿಗೆ ಬಳಸುವುದು, ಜೊತೆಗೆ ನೀರಾವರಿ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಕೂಡ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಉದ್ದೇಶಗಳಲ್ಲಿ ಒಂದು. ಯೋಜನೆಯ ಅನುಷ್ಠಾನದಲ್ಲಿ ಕೃಷಿ ಇಲಾಖೆ, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ನದಿಗಳ ಅಭಿವೃದ್ಧಿ ಮತ್ತು ಪುನರುಜ್ಜೀವನ ಇಲಾಖೆ, ಜಲಶಕ್ತಿ ಇಲಾಖೆ ಹೀಗೆ ಹಲವಾರು ಇಲಾಖೆಗಳು ಈ ಯೋಜನೆಯ ಅನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆ. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ಸಣ್ಣ ಸಣ್ಣ ನೀರಾವರಿ ಘಟಕಗಳ ನಿರ್ಮಾಣ, ಜಲಸಂಗ್ರಹಣಾ ಕೇಂದ್ರಗಳ ದುರಸ್ತಿ ಮತ್ತು ನಿರ್ವಹಣೆ ಮತ್ತು ಅಂತರ್ಜಲ ಮಟ್ಟ ಹೆಚ್ಚು ಮಾಡಲು ಕಾರ್ಯಗತಗೊಳಿಸಬಹುದಾದ ತುರ್ತು ಯೋಜನೆಗಳು, ಈ ಎಲ್ಲವನ್ನ ಇಲಾಖೆಗಳು ತಮ್ಮ ಕಾರ್ಯಸೂಚನೆಯಲ್ಲಿ ಹೊಂದಿವೆ. 60,000 ಕೋಟಿ ರೂಪಾಯಿಗಳ ಆರ್ಥಿಕ ಯೋಜನೆಯೊಂದಿಗೆ 2015-2020 ಹಲವಾರು ಕೃಷಿ ನೀರಾವರಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಯಿತು. ಈಗ 2021-2026 93,068 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಸಮ್ಮತಿ ನೀಡಲಾಗಿದ್ದು ಇದರಲ್ಲಿ 37,454 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ನೀಡಲಿದೆ. 2021-2026 ಅವಧಿಯಲ್ಲಿ 13.88 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ ಚಾಲ್ತಿಯಲ್ಲಿರುವ 60 ಯೋಜನೆಗಳು ಸುಮಾರು 30.23 ಲಕ್ಷ ಹೆಕ್ಟೇರ್ನಷ್ಟು ಅಚ್ಚುಕಟ್ಟು ಪ್ರದೇಶಗಳ ಅಭಿವೃದ್ಧಿಗೆ

ಸಲ್ಲಿದ್ದು ಆ ಯೋಜನೆಗಳು ಮುಂದುವರಿಯಲಿವೆ. ಒಟ್ಟಾರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಮೂಲಕ ಪ್ರತಿ ಕೃಷಿ ಯೋಗ್ಯ ಭೂಮಿಗೂ ನೀರಿನ ಸೌಲಭ್ಯ ದೊರಕಬೇಕು. ಆ ಮೂಲಕ ಪ್ರತಿ ಕೃಷಿಕನು ಕೇವಲ ಮೋಡ ನಂಬಿ ಬದುಕು ಸಾಗಿಸದೆ ತನ್ನದೇ ಸುಸ್ಥಿರ ಸುರಕ್ಷಿತ ಕೃಷಿ ಮಾಡಬೇಕೆಂಬುದು ಘನ ಸರ್ಕಾರದ ಆಶಯ. ಈಗಾಗಲೇ ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ತುಂತುರು ನೀರಾವರಿ ಸೌಲಭ್ಯ, ಈ ಎಲ್ಲದಕ್ಕೂ ಸಂಬಂಧಪಟ್ಟ ಇಲಾಖೆಗಳು ರೈತರಿಗೆ ನೆರವು ನೀಡ್ತಾ ಇವೆ. ಈ ನೆರವಿನ ಲಾಭ ಪಡೆದುಕೊಂಡು ಪ್ರಗತಿ ಪಥದತ್ತ ಸಾಗಲು ರೈತ ಮಿತ್ರರಿಗೆ ಸಾಕಷ್ಟು ಅವಕಾಶ.

ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ.

0: ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ದಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ದಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ದಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡ 22, ಶೇಕಡ 25, ಶೇಕಡ 27 ಮತ್ತು ಶೇಕಡ 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
1: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ ತಮ್ಮ ಭೂಮಿಯಲ್ಲಿ ತಕ್ಷಣವೇ ಮರುಹೂಡಿಕೆ ಮಾಡಲು ಆರ್ಥಿಕ ಘನತೆಯನ್ನು ನೀಡುತ್ತದೆ. ಡಿಜಿಟಲ್ ಇ ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸುವುದು, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾ

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ದವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್, ಸಿರಿಕ್, ಮಿನಾಬ್ ಮತ್ತು ಕಾಶ್ಮೀರ್ ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೆಯಾದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೆಯಾದ ಮಾನವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76 ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿಂಗ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ದತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11 ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆತ್ಮೀಯ ಕೇಳಿದ್ರೆ ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಾನು ನಿಮ್ಮೊಟ್ಟಿಗೆ ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ,

ಅಂತಾರಾಷ್ಟ್ರೀಯ ಆಟದ ದಿನ. ಸೊ ಈ ಸಂದರ್ಭದಲ್ಲಿ ನಾವು ಒಂದು ಕೆಲಸ ಮಾಡೋಣ. ನಾವುಗಳು ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ, ಆಗಿನ ಬಹುತೇಕ ಆಟಗಳು ಈಗ ಕಣ್ಮರೆ ಆಗ್ತಾ ಇವೆ. ಸೊ

0: 8282 8200 0074. ಕರೆ ಮಾಡಿ ನಿಮ್ಮ ಬಾಲ್ಯದ ದಿನಗಳಲ್ಲಿ ನೀವು ಆಡಿದ ಆಟವನ್ನ ನೆನಪು ಮಾಡ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಬಹುತೇಕ ಆಟಗಳು ಕಣ್ಮರೆ ಆಗ್ತಾ ಇವೆ. ಏನಾಗ್ಬಿಟ್ಟಿದೆ, ನಮ್ಮ ಮಕ್ಕಳಿಗೆ ನಾವು ತುಂಬಾ ಕಾಳಜಿ ವಹಿಸ್ಕೊಂಡು ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಆಟ ಆಡ್ಲಿಕ್ಕೆ ಬಿಡ್ತಾ ಇಲ್ಲ. ತುಂಬಾ ಮಗು ಹಠ ಮಾಡ್ತು ಅಂತ ಹೇಳಿದ್ರೆ ಕೈಗೆ ಮೊಬೈಲ್ ಕೊಟ್ಟು ಕೂರಿಸ್ತಾ ಇದ್ದೀವಿ. ಈ ಮೊಬೈಲ್ನ ದುಷ್ಪರಿಣಾಮ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೇಳಿದ್ರೆ ಆಘಾತ ಅನ್ಸುತ್ತೆ. ಬೆಂಗಳೂರಿನ ನಿಮ್ಯಾನ್ಸ್ ನಲ್ಲಿ ಈ ಮೊಬೈಲ್ ಅಡಿಕ್ಷನ್ ಸೆಂಟರ್ ಅಂತಾನೆ ಒಂದಿದೆಯಂತೆ, ಅಲ್ಲಿ ಡಿ ಅಡಿಕ್ಷನ್ ಸೆಂಟರ್, ಅಲ್ಲಿ ಯಾರು ಈ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರಲ್ಲ ಅವ್ರನ್ನ ಬಿಡಿಸುವಂತಹ ಕೆಲಸವನ್ನ ಈಗ ಡಾಕ್ಟರ್ಗಳು ಮಾಡಬೇಕಾಗಿದೆ. ಆ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಹಾಗಾಗಿ ಕೇಳಿದ್ರೆ ಇವತ್ತು ನಾವು ನಮ್ಮ ಬಾಲ್ಯದ ಆಟಗಳನ್ನ ಸ್ವಲ್ಪ ಮೆಲ್ಕ್ ಹಾಕೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡೋದು?
1: ಡಾಕ್ಟರ್ ರಾಜ್ಕುಮಾರ್, ಶಂಕರಘಟ್ಟದಿಂದ ರಾಜು.
0: ಡಾಕ್ಟರ್ ರಾಜ್ಕುಮಾರ್, ತುಂಬಾ ಸಂತೋಷ ಸರ್, ಸ್ವಾಗತದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ, ಯಾವ ಆಟ?
1: ಚಿನ್ನಿದಾಂಡು.
0: ಓಕೆ ಸರ್, ಈಗ ಚಿನ್ನಿದಾಂಡು ನನಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ, ಬಹಳಷ್ಟು ಜನ ರೇಡಿಯೋ ಕೇಳ್ತಾ ಇರ್ತಾರೆ. ಯಾರಿಗೆ ಗೊತ್ತಿಲ್ಲ ಅವ್ರಗಳಿಗೆ ಈ ಆಟದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ. ಹೇಳಿ, ಚಿನ್ನಿದಾಂಡು ಅಂದ್ರೆ ಯಾವ ತರ?
1: ಚಿನ್ನಿದಾಂಡು ಅಂದ್ರೆ ಸರ್, ಒಂದು ಕಡ್ಡಿ, ಒಂದು ಉದ್ದ ಕೋಲ್ ತಗೊಳ್ತೀವಿ, ಇನ್ನೊಂದು ಸಣ್ಣಕ್ಕೆ ಅರ್ಧ ಅಂದ್ರೆ ಒಂದು 2 ಇಂಚು 3 ಇಂಚು ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಚೂಪ್ ಮಾಡಿರ್ತೀವಿ ಸರ್.
0: ಅದಕ್ಕೇನಂತಾರೆ?
1: ಅದು ಚಿನ್ನಿ.
0: ಚಿನ್ನಿ ಅಂತಾರೆ. ಇನ್ನೊಂದು ಹೇಳಿದ್ರೆ ಅದಕ್ಕೇನಂತಾರೆ?
1: ಅದು ದಾಂಡು. ಚಿನ್ನ ದಾಂಡು ಅಂದ್ರೆ ದಾಂಡು ಅಂದ್ರೆ ಏನಂದ್ರೆ ಕೈನಿಂದ ಹಿಡ್ಕೊಂಡು ಹೊಡೆಯೋದು.
0: ಎಸ್ ಸರ್.
1: ಅದು ಹೆಂಗೆ ಅಂದ್ರೆ ಸರ್, ನೆಲದಲ್ಲಿ ಒಂದು ಸಣ್ಣ ಗುಂಡಿ ಹೊಡಿತೀವಿ, ಗುಂಡಿ ಹೊಡೆದ್ಬಿಟ್ಟು ಆ ಚಿನ್ನಿ ಅಂತ ಮಾಡಿರ್ತೀವಲ್ಲ ಅದನ್ನ ಅಡ್ಡ ಇಟ್ಟುಬಿಟ್ಟು ಚಿನ್ನ ಹಾಕೋದು.
0: ಓಕೆ.
1: ಅದನ್ನ ಹಾಕಿದಾಗ ಯಾರು ಹಿಡಿತಾರೋ ಅವಾಗ ಚಿನ್ನಿ ದಾಂಡು ಆಡ್ತಿರ್ತಾನ, ಔಟ್
0: ಆಗ್ತಾನೆ.
1: ಆ ತರ ಆಟ ಅದು.
0: ಓಕೆ.
1: ಅದ್ ಬಿಟ್ಟರೆ ಲಗೋರಿ.
0: ಆಯ್ತು ಸರ್, ಒಂದೇ ಆಟ ಸಾಕು ಒಬ್ಬರಿಗೆ ನೋಡೋಣ.
1: ಒಂದೇ ಆಟ ಸಾಕಲ್ಲ ಸರ್?
0: ಒಂದೇ ಆಟ ಸಾಕು. ಚಿನ್ನಿದಾಂಡು ಬಗ್ಗೆ ಮಾಹಿತಿ ಕೊಟ್ಟು
1: ಬನ್ನಿ.
0: ಧನ್ಯವಾದ ಸರ್. ಥ್ಯಾಂಕ್ ಯು.
1: ಧನ್ಯವಾದ ಸರ್.
0: ಓಕೆ. ಕೇಳಿದ್ರೆ ಮತ್ತೆ ಯಾವ ಯಾವ ಆಟಗಳು ನೆನಪಾಗುತ್ತೆ ದಯಮಾಡಿ ಕರೆ ಮಾಡಿ ಹೇಳಿ. ರೇಡಿಯೋ ಕೇಳ್ತಾ ಏನಾದ್ರೂ ಇದ್ರೆ ನಮ್ಮ ಮಕ್ಕಳು ಯಾರಾದ್ರೂ ಅವ್ರಗಳಿಗೆ ಈ ತರದ ಒಂದು ಆಟ ಇತ್ತು ಅನ್ನೋದು ನೆನಪಾಗ್ಲಿ. ಕರೆ ಮಾಡ್ತೀವಲ್ಲ. ಹಲೋ.
2: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್ ಲಕ್ಷ್ಮಿ ಸಿಗಿದ್ದಾನಂತ.
0: ಮಂಜುನಾಥ್ ಸರ್ ಹೇಳಿ.
2: ನಾನ್ ಜಾಸ್ತಿ ಆಡ್ತಾ ಇದ್ದಿದ್ದು ಟೈರ್ ಆಟ ಸರ್.
0: ಟೈರ್ಗಳು,
2: ಹುಡುಗರುಗಳು ನಾನ್ ಮುಂದೆ ಅಂತ ಹೇಳಿ ಒಂದು ಕೋಲ್ ಇಟ್ಕೊಂಡು ಅದನ್ನ ಓಡಿಸ್ಕೊಂಡು ಹೋಗೋದು.
0: ಓಕೆ ಓಕೆ.
2: ಬೇರೆ ಬೇರೆ ಆಟ ಆಡ್ತಿದ್ದೆ, ಅದು ಈ ಆಟ ಸ್ವಲ್ಪ ಜಾಸ್ತಿ ಖುಷಿ ಇದು.
0: ಸರಿ,
2: ತಗೊಳ್ಳೋದು ಅಂಗಡಿಗೆ ಹೋಗಿ ಕಟ್ಟಿದ್ಮೇಲೆ ಹಳೆ ಟೈರ್ಗಳು. ಇದನ್ನ ನಾವು ಹೋಗ್ಬೇಕಾದ್ರೆ ಮನೆ ಸುತ್ತಿದ್ದಾಗ ಇದನ್ನ ಕೋಲ್ ತಗೊಂಡ್ಕೊಟ್ಟು ಹೊತ್ತು ಓಡಿಸ್ಕೊಂಡು ಹೋಗೋದು. ಅದು ಎಲ್ಲಿ ಬೀಳ್ಬಾರ್ದು, ಬೀ ಯಾರು ಬಿಟ್ಟು ಹೋಗ್ತಾರ.
0: ಓಕೆ ಓಕೆ.
2: ಆ ತರ
0: ಟೈರ್ ಅಂದ್ರೆ ಯಾವ್ದು?
2: ಏನ್ ಸರ್?
0: ಯಾವ್ದು, ಯಾವ ಗಾಡಿದು ಟೈರು?
2: ಇದು ಸೈಕಲ್ ಟೈರ್ಗಳು.
0: ಸೈಕಲ್ ಟೈರು.
2: ಹೌದು.
0: ಸೊ ಇದು ನಿಮ್ ಇಷ್ಟವಾದ ಆಟ? ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ತರದ ಆಟಗಳಿತ್ತು ಅಂತ ನಮ್ಮ ಇತ್ತೀಚಿನ ಪೀಳಿಗೆಗೆ ಗೊತ್ತೇ ಇಲ್ಲ.
2: ಹೌದು ಹೌದು ಸರ್.
0: ಬಹಳ ಮಿಸ್ ಮಾಡ್ತಾ ಇದ್ದಾರೆ.

0: ಯಾವುದು?
1: ಏನ್ ಸರ್?
0: ಯಾವುದು, ಯಾವ ಗಾಡಿದು ಟೈರು?
1: ಇದು ಸೈಕಲ್ ಟೈರ್ಗಳು.
0: ಸೈಕಲ್ ಟೈರು,
1: ಸೈಕಲ್ ಟೈರ್, ಸೈಕಲ್ ಟೈರ್, ಸೈಕಲ್ ಟೈರ್.
0: ಹೌದು,
1: ಸೈಕಲ್ ಟೈರ್.
0: ಸೊ ಇದು ನಿಮ್ಮಿಷ್ಟವಾದ ಆಟ? ಹಿಂಗಾಗ್ಬಿಟ್ಟಿದ್ರೆ ಈ ತರದ ಆಟಗಳಿತ್ತು ಅಂತ ನಮ್ಮ ಇತ್ತೀಚಿನ ಪೀಳಿಗೆಗೆ ಗೊತ್ತೇ ಇಲ್ಲ. ಬಹಳ ಮಿಸ್ ಮಾಡಿದ್ದಾರೆ.

0: ಅದೊಂದು ಇದು ಕೊಳಬೆ ಹೂವಿನ ಕಾಯಿ ಬರುತ್ತಲ್ಲ ಸರ್, ಅದು ಮುಂದಿನ ಕಾಯಿ ಬರುತ್ತೆ, ಕೊಳಬೆ ಗಂಟೆ ಹೂವು ಅಂತ ಬರುತ್ತೆ, ಅದ್ರ ಕಾಯಿ ತಂದ್ಬಿಟ್ಟು ಒಂದ್ ಎಂಟತ್ತು ಸೇರ್ ಮಾಡ್ತಿದ್ವಿ ಸರ್. ಅದ್ರಲ್ಲಿ ಎರಡು ಮಣ್ಣಿನ ಗಾಳಿ ಮಾಡಿ ನಾಲ್ಕು ಗಾಳಿ ಮಾಡ್ಬಿಟ್ಟು ಒಂದು ತೆಂಗಿನ ಕಡ್ಡಿಯಿಂದ ಅವನ್ನೆಲ್ಲ ಚುಚ್ಚಿ ಹೀಗೆ ಎತ್ತರ ಮಾಡಿ ಕಳಸ ಟೈಪ್ ಮಾಡಿ ಸೇರ್ ಮಾಡಿ ಎಳಿತಾ ಇದ್ವಿ ಸರ್ ನಾವೆಲ್ಲ. ಅದ್ರಲ್ಲಿ ಮಧ್ಯೆ ಒಂದು ಇದು ಮಾಡಿ ಯಾವ್ದೊಂದು ಗಣಪತಿ ಯಾವ್ದು ಕೂರಿಸಿ ಕಣ್ಣುಡಿದ್ರೆ ಆಟ ಆಡ್ತಿದ್ವಿ ಸರ್ ನಾವು. ಅದನ್ನ
1: ಆಟ
0: ಅದೊಂದು ಎಳಿತಾ ಇದ್ವಿ ಮಕ್ಕಳು. ಅದ್ ಇವ್ ಸ್ಪೆಷಲ್ ಆಟಗಳು ಬಹಳ ಇದಾವೆ, ಇದು ಒಂಥರ ಇಂಪಾರ್ಟೆಂಟ್, ಇದು ಯಾರು ಹೇಳಿಲ್ಲ ಹಂಗೆ ವಿಶೇಷ ಸರ್. ಅದನ್ನು ಆಟಗಳು ಬೇಕಾಗ್ತಾರೆ ಸರ್. ಚಿನ್ನಿದಾಂಡ ಆಡಿದೀವಿ, ಕಪ್ಪು ಪೊಲೀಸ್ ಆಗಿದೀವಿ, ಜಪ್ಪಾಡಿದೀವಿ, ಆಮೇಲೆ ಕೆಲವೆಲ್ಲ ಆಟ ಆಡಿದೀವಿ ಇಲ್ಲ ಅಂತಲ್ಲ. ಆಮೇಲೆ ದಂಡ ಸರ್, ಜೋಳ ದಂಡ.
1: ಇದಕ್ಕೇನು ಆಟ ಅಂತಿದ್ರಿ ನೀವು?
0: ಇದು ತೇರಿನ ಆಟ ಅಂತ
1: ಇದ್ದೀವಿ.
0: ಹಿಡ್ಕೊಂಡ ಉಡಲ ಸೇರ್ಕೊಂಡು ಆಟ ಆಡೋದು, ಕಡ್ಡಿ ಕಡ್ಡಿ ಎಲ್ಲ ಸಿಗಿಸಿ, ನಾಲ್ಕು ಕಾಯಿ ಸಿಗಿಸಿ, ನಾಲ್ಕರ ಒಟ್ಟು ಆರು ಕಾಯಿ ಸರ್. ಅದ್ ಕೆಳಗ್ ಮೂರ್ಕಾಯಿ, ಮೇಲ್ಗಡೆ ಮೂರ್ಕಾಯಿ, ಅದು ಕಡ್ಡಿ ಕಡ್ಡಿ ಸಿಗಿಸ್ತಾ ಇದೆ. ಎರಡು ನಾಲ್ಕು ಮಣ್ಣಿನ ಗಾಲಿ ಮಾಡಿದ್ದೆ, ಅದು ಎಳೆಗ್ ಮಾಡಿದ್ವಿ ಸರ್. ಅದ್ರಮೇಲೆ ಮತ್ತೆ ಕಾಯಿ ಕಡ್ಡಿ ಸಿಗಿಸಿ ಮತ್ತೆ ಅದು ಸ್ವಲ್ಪ ಕಾಯಿ ಕಡಿಮೆ ಮಾಡಿ ಮತ್ತೆ ಏರ್ಕೊಂಡ ಲಾಸ್ಟ್ ಒಂದ್ ಕಾಯಿ ಬರುತ್ತೆ ಸರ್. ಆತರ ಮಾಡ್ತಾ ಇದ್ವಿ.
1: ಈಗ
0: ಕಾಯಿ ಸಿಕ್ಕೊಂಡು ಅದನ್ನ ಗಂಟೆ ಗಂಟೆ ಬರುತ್ತೆ ಸರ್. ಅದು ಚಿತ್ತ ಇಲ್ಲ ಸರ್. ಈಗ ನಾನು ನೋಡಿದೆ, ಪ್ರಯತ್ನ ಮಾಡಿದೆ, ನಾನು ನೋಡ್ತಾ ಇದ್ದೇವೆ ಮಕ್ಳಿಗೆ ಕಲ್ಸಿಕೊಡೋಣ ಅಂತ ನೋಡ್ತೇವೆ. ಆಮೇಲೆ ಅದೊಂದ್ ಸರ್ ದಂಡ್ ಬರ್ತಾರ, ಜೋಳದಂಡ್ ಸರ್. ಆ ಜೋಳದಂಡ್ ಹನ್ನೊಂದು ಕಡ್ಡಿ ಮಾಡಿ ಹತ್ತು ಕಡ್ಡಿ ಚಿಕ್ಕದು ಸ್ವಲ್ಪ ಹನ್ನೊಂದನೇ ಕಡ್ಡಿ ಚೂರು ಎತ್ತರ ಮಾಡ್ತಿದ್ದೆ ಸರ್. ಅದನ್ನ ಎರಡು ಕೂರಿಸಿ ಕೈ ಬಿಟ್ಬಿಡಸ್ತಾರ. ಅದ್ಯಾವ ಅದ್ರಲ್ಲಿ ದೊಡ್ಡ ಕಡ್ಡಿ ತಕೊಂಡ್ಬಿಟ್ಟು ಸಣ್ಣ ಕಡ್ಡಿ ಒಂದೊಂದೇ ಶೇಕ್ ಆಗದೆ ಒಂದೊಂದೇ ಕಡ್ಡಿ ಹಾರ್ಸೋಗ್ತಾರ. ಅದ್ರ ಅದ್ ಶೇಕ್ ಆಯ್ತು ಅಂದ್ರೆ ಔಟ್ ಸರ್. ಅದು ಆತರ ಐತೆ ಆಟ.
1: ಥ್ಯಾಂಕ್ ಯು ಸರ್ ಮಾಹಿತಿಗೆ, ಧನ್ಯವಾದ.
0: ಥ್ಯಾಂಕ್ ಯು ಸರ್.
1: ಕೇಳಿದ್ರಿ, ಬಾಲ್ಯದ ದಿನಗಳ ನೆನಪಿನ ಜೊತೆ ಆಟಗಳು ನೆನಪಾಗ್ತಾ ಇದೆ. ಯಾಕೆಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ ಅಂತ, ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ, ಹಾಗಾಗಿ ಬಾಲ್ಯದ ಆಟಗಳನ್ನ ನೆನಪು ಮಾಡ್ಕೊಳ್ಳಿ. ಹಲೋ, ಹೇಳಿ. ಚಿತ್ರ ಶಿವಕುಮಾರ್ ಅವ್ರು, ಯಾವ ಆಟ ಆಡ್ತಾ ಇದ್ರಿ ಚಿಕ್ಕವರಿದ್ದಾಗ?
2: ಸರ್ ಫಸ್ಟ್ ಕುಂಟೆ ಬಿಲ್ಲೆ ಹಾಕ್ತಾ ಇದ್ವಿ. ಸರ್ ಆಮೇಲೆ ಒಂದು ನಾಲ್ಕು ಮನೆ ತರ ಬರ್ಕೊಂತಿದ್ವಿ ಸರ್.
1: ಕುಂಟೆ ಬಿಲ್ಲೆಗೆ ನಾಲ್ಕು ಮನೆನ?
2: ನಾಲ್ಕು ಮನೆ ತರ ಬರ್ಕೊಂತ ಇದ್ವಿ ಸರ್.
1: ಓಕೆ.
2: ಅಂದ್ರೆ ಎರಡೆರಡು ಲೈನ್ ಬರತ್ತರ ನಾಲ್ಕು ಬಾಕ್ಸ್ ಅಲ್ಲಿ ನಾಲ್ಕು ಜನ ನಿಂತ್ಕೊಳ್ಳೋದು, ಅಲ್ಲಿ ಮಧ್ಯೆ ನಾಲ್ಕು ಕಲ್ಲು ಇರೋದು ಸರ್. ಯಾರು ಫಸ್ಟ್ ಒಬ್ರು ಓಡಾಡ್ತಾ ಇರ್ತಾರೆ ಔಟ್ ಆಗಿರೋರು, ಅದು ಕಲ್ಲು ಯಾರು ತಗೊಂಡ್ರೆ ಅಂದ್ರೆ ಅದು ಯಾರು ಟಚ್ ಮಾಡಿಸ್ಕೊಂಬಾರ್ದು, ಅವ್ರ ಕೈ ಟಚ್ ಮಾಡಿಸ್ಕೊಂಡ್ರೆ ಔಟ್ ಅಂತ ಸರ್. ಅದು ತುಂಬಾ ಚೆನ್ನಾಗಿರ್ತಿತ್ತು ಸರ್. ನಮ್ ಕಾಲೋನಿ ಹುಡುಗರೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ವಿ. ಬಿಟ್ರೆ ಕುಂಟೆ ಬಿಲ್ಲೆ ಆಡ್ತಾ ಇದ್ವಿ ಸರ್, ಅಗ್ಗದ ಆಟ ಮತ್ತೆ ಕೆರೆ ದಡ ಅಂತ ಆಡ್ತಾ ಇದ್ವಿ ಸರ್.
1: ಹೌದು ಹೌದು, ಇವೆಲ್ಲ ಎಷ್ಟು ಒಳ್ಳೊಳ್ಳೆ ವ್ಯಾಯಾಮ ಕೊಡ್ತಾ ಇದ್ವು ನಮ್ ದೇಹಕ್ಕೆಲ್ಲ.
2: ಹೌದು ಸರ್, ತುಂಬಾ ಜಾಸ್ತಿ ಹೊರಗಡೆನೆ ಆಟ ಆಡ್ತಾ ಇದ್ವಿ ಸರ್. ಮನೆ ಒಳಗಡೆ ಕುತ್ಕೊಂಡು ಆಟ ಆಡ್ತಾ ಇದ್ವಿ. ಚೆಸ್ ಒಂದು ನಮ್ಮ ಅಣ್ಣ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ಅಣ್ಣನ ಹತ್ರ ಅದನ್ನ ಕಲ್ಸಿಸ್ಕೊಂತಿದ್ವಿ ಅಷ್ಟೇ ಸರ್. ಏನೆಲ್ಲ ಏನಿದ್ರು ಹೊರಗಡೆ ಬೀದಿರ ಆಟ ಆಡೋದೇ ಜಾಸ್ತಿ ಸರ್.
1: ಹೌದು, ಹಾಗಾಗಿನೆ ನಮ್ಗಳಿಗೆಲ್ಲ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಬಂತೇನೋ.
2: ಹೌದು ಹೌದು ಸರ್, ಅದು ಮಳೆ ಬಂದ್ರು ಆಟ ಆಡೋದೇನ್ ಬಿಡ್ತಿರ್ಲಿಲ್ಲ ಸರ್. ಮಳೆ ಬಂದ್ರು ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಆಗೇನ್ ಶೀತ ಆಗೋದು, ಜ್ವರ ಬರೋದು, ಈಗಿನ ತರ ಏನು ಯಾರು ನಾವ್ಯಾರು ಸೆನ್ಸಿಟಿವ್ ಇರ್ಲಿಲ್ಲ ಸರ್.
1: ಆಮೇಲೆ ಮಳೆ ಬಂದ್ರೆ ನಮ್ಗೆ ಕೊಚ್ಚೆ ನೀರ್ ಯಾವ್ದು ಒಳ್ಳೆ ನೀರ್ ಯಾವ್ದು ಏನು ಗೊತ್ತಾಗ್ತಾ ಇಲ್ಲ. ಸುಮ್ನೆ ಕಚ್ಚ ಕಚ್ಚ ತೊಳ್ಕೊಂಡು ಆ ನೀರ್ ಹಾರಿಸ್ಕೊಂಡು
2: ಖುಷಿ ಕೊಡ್ತಿತ್ತು ಸರ್.
1: ಹೌದು, ಆಯ್ತು ಚಿತ್ರ ಶುಕ್ರ. ಇವತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ,
2: ಅದಕ್ಕೋಸ್ಕರ
1: ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ ಮತ್ತೆ ಕರೆ ಮಾಡಿ, ಯಾವ ಆಟ ನಿಮ್ಮ ಇಷ್ಟದ್ದು ಹೇಳಿ. ಬಾಲ್ಯದ ಆಟಗಳು, ಈಗ ಮೊಬೈಲ್ ಹಿಡ್ಕೊಂಡು ಕೇರ್ ಮಾಡ್ತೀನಿ ಅಂದ್ರೆ ಆ ಆಟ ಬೇಡ ನಂಗೆ. ಹಲೋ,
3: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಯಾರು?
3: ಚಂದ್ರಿಕಾ ನೇರ್ಲಗಂಡೆ.
1: ಚಂದ್ರಿಕಾ ಅವರಿಗೆ ಹೇಳಿ, ಯಾವ ಆಟ ನೆನಪಾಯ್ತು
3: ಸರ್? ಯಾವ ಆಟ ಅಂತ ಕೇಳ್ತೀರಾ?
1: ಒಂದ್ ಆಟಕ್ಕೆ ಮಾತ್ರ ಅವಕಾಶ ಇಲ್ಲಿ ಹೇಳಿಕ್ಕೆ.
3: ಹೌದಾ ಸರ್? ಅಂದ್ರೆ ನಂಗೆ ತುಂಬಾ ಗೋಲಿ ಆಟ ನೆನಪಾಯ್ತು ಸರ್.
1: ಓಕೆ ಓಕೆ.
3: ಯಾಕೆಂದ್ರೆ ನಂಗೆ ತುಂಬಾ ಚಿಕ್ಕವಳಿದ್ದಾಗಿಂದ ನಂಗೆ ಗೋಲಿ ಆಟ ಅಂದ್ರೆ ತುಂಬಾ ಇಷ್ಟ ಸರ್. ನಾನು ಎಸ್ ಎಲ್ ಸಿ ಬರೋವರೆಗೂ ಗೋಲಿ ಆಟ ಆಡೋದ್ ಬಿಡ್ಲೇ ಇಲ್ಲ.
1: ಆ
3: ಆಟ ಆಡುವಾಗ ಎಷ್ಟು ಗಂಡು ಹುಡುಗರ ಜೊತೆನೆ ಬರೀ ಆಟ ಆಡ್ತಿದ್ ನಾನು.
1: ಸಾಮಾನ್ಯ ಗೋಲಿ ಆಟ ಆಡ್ತಿದ್ದು ಕೂಡ ಗಂಡು ಮಕ್ಕಳನ್ನ ಜಾಸ್ತಿ.
3: ಹೌದು, ಅದಕ್ಕೆ ಸರ್ ಹೇಳ್ತಾ ಇರೋದು. ನಾನು ವಿಶೇಷವಾಗಿ ಗಂಡು ಮಕ್ಕಳ ಜೊತೆನೆ ಆಟ ಆಡ್ತಾ ಇದ್ದೆ. ಅವ್ರ ರಾಶಿ ರಾಶಿ ಗೋಲುಗಳು ಗೆದ್ಕೊಂಬಂದು ಒಂದ್ ಡೆಬ್ಬಿಲೆಲ್ಲ ತುಂಬಿಸಿಡ್ತಿದ್ದೆ. ಆ ಹುಡುಗರೆಲ್ಲ ನನ್ ಜೊತೆ ಆಟ ಆಡಕ್ ಬರಕ್ಕೆ ಭಯ ಪಡ್ತಿದ್ರು. ಅಯ್ಯೋ ಇವಳು ನಮಗೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ತಾಳು
1: ಸೋಲ್ಸ್ಬಿಡ್ತೀರಿ ಅಂತ.
3: ಹೌದೌದು, ಖಂಡಿತ ಸರ್. ನಾನು ಇದನ್ನ ಬಹಳ ಒಳ್ಳೆ ಟಾಪಿಕ್ ಕೊಟ್ರೆ ಇವತ್ತು. ಅದನ್ನ ಡಬ್ಬಿಗಳಲ್ಲಿ ಬಚ್ಚಿಡ್ತಿದ್ನಲ್ಲ

0: ಸರ್ ನಮ್ಮ ಅಪ್ಪ ತಗೊಂಡೋಗಿ ನಮ್ಗೆ ಐರಂಗಿಸ ಟೀಚರ್ ಅಂತ ಇದ್ರು, ಅವ್ರ ಹತ್ರ ತಗೊಂಡೋಗ್ತಿದ್ರು. ನಾನು ಸ್ವಲ್ಪ ಓದೋದ್ರಲ್ಲಿ ಹಿಂದೆ ಸರ್, ನಾನು ಆಟ ಓಟ ಪಾಠ ಅದ್ರಲ್ಲೇ ಪಾಠದಲ್ಲಿ ಹಿಂದೆ ಉಳಿದ್ರಲ್ಲೆಲ್ಲ ಮುಂದಿದ್ದೆ. ಮೇಡಮ್ ಹತ್ರ ತಗೊಂಡೋಗಿ ನೋಡ್ರಿ ಮೇಡಮ್ ಹೆಂಗ ಆಟ ಆಡ್ತಾಳೆ ಇವಳು, ಗೋಲಿಗೆ ಎತ್ಕೊಂಡ್ ಬಂದಿದ್ದಾಳೆ ಅಂತ ಹೇಳೋದು, ಬೆಂಚ್ ಮೇಲೆ ನಿಲ್ಸೋದು, ನಾಳೆಯಿಂದ ಚಡ್ಡಿ ಹಂಗೆ ಹಾಕೊಂಡೋಗು ಅಂತ ಹೊಡ್ಸೋದು, ಮತ್ತೆ ಸುಮ್ಮನೆ ಹಂಗ್ ಮಾಡ್ತಿದ್ರಪ್ಪ. ಮತ್ ಮನೆಗ್ ಬಂದ್ರೆ ಮತ್ ಖುಷಿ ಅಂದ್ರೆ ಖುಷಿ, ನೋಡ್ರ ನನ್ ಮಗಳ ಹೆಂಗ್ ಎತ್ಕೊಂಡ್ ಬಂದಿದ್ದಾಳೆ. ಅದ್ರ ಜೊತೆ ದುಡ್ಡು ಕಟ್ತಿದ್ರಿ ಸರ್, ಅವಾಗ 10 ಪೈಸಾ 5 ಪೈಸಾ ಗೋಲಿ ಇಲ್ದೇ ಇರೋರು. ಅಯ್ಯ ಆಟ ಸರ್, ನಾನು ಇವಾಗ ಹೇಳ್ತೀನಿ ಸರ್ ಮಕ್ಕಳಿಗೆ, ಅದ್ ಕಣ್ಮರೆ ಆಗ್ಬಿಟ್ಟಿದೆ ಆ ಆಟ. ನಾನ್ ಇನ್ನೂ ಗೋಲಿದಲ್ಲಿ ಇಟ್ಟಿದ್ದೀನಿ ಸರ್, ನಮ್ತಿರ ಇಲ್ಲೋ, ಇನ್ನೂ ಒಂದಿಷ್ಟು ಗೋಲಿಗಳು ಹಂಗೆ ಅದಾವ ಸರ್ ನನ್ನ. ಅವನ್ ಇವಾಗ ಗಂಡನ್ ಮನೆಗೂ ತಂದಿದೀನಿ.
1: ಓಕೆ ಓಕೆ, ಮಕ್ಕಳಿಗೆ ತೋರಿಸಿ ಅದನ್ನ. ಈಗ ಮಕ್ಕಳಿಗೆ ಗೋಲಿ ಅಂದ್ರೆ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದೀವಿ ನಾವು ಈಗ.
0: ಹೌದು ಸರ್, ಖಂಡಿತ. ಅದಕ್ಕೆ ಸರ್ ಈಗ ಆಟ ಪಾಠ ಜೊತೆ ಆಟನೂ ಇಷ್ಟ ಇರ್ಬೇಕು ನಮ್ಗೆ. ಇವತ್ತು ಮೊಬೈಲ್ ಇಂದ ದೂರ ಮಾಡಕ್ಕೆ ಮಕ್ಕಳಿಗೆ ಈ ತರ ಸರ್ ತಿನ್ನಮ್ಮಿನ ಮತ್ತೆ ಗೋಲಿ ಆಟಗಳು ಒಳಗಡೆ ಆಡ ಅಂತ ಆಟಗಳೇ ಮಕ್ಕಳಿಗೆ ಸರ್ ನಾವು ಹಾವು ಹೆಣ್ಣಿ ಆಟ ಇದೆಲ್ಲ ನಾವು ತುಂಬಾ ಆಡ್ತಿದ್ವಿ ಸರ್. ನಮ್ಮ ಶಾಲಾ ದಿನಗಳಲ್ಲಿ ನೋಡ್ತಿದ್ರಲ್ಲ ಸರ್, ಕ್ರೀಡಾಕೂಟ ಅಂತ ಇರ್ತಿತ್ತು, ಎಷ್ಟು ಎಂಜಾಯ್ ಮಾಡ್ತಿದ್ವಿ ನಾವೆಲ್ಲ, ಕೋ ಎಜುಕೇಶನ್ ಇರ್ತಿತ್ತು.
1: ಓಕೆ, ಧನ್ಯವಾದಗಳು ಚಂದ್ರಿಕಾ ಅವರೇ, ಮುಂದಿನ
0: ಕಾರ್ಯಕ್ರಮಕ್ಕೆ ಒಳ್ಳೆ ಅವಕಾಶಕ್ಕೆ ಧನ್ಯವಾದಗಳು ಸರ್.
1: ಓಕೆ, ಗೋಲಿ ಆಟ ಆಯ್ತು, ಚಿನ್ನಿ ದಾಂಡ ಆಯ್ತು, ಕುಂಟಬಿಲ್ಲೆ ಆಯ್ತು. ಹಲೋ,
2: ನಮಸ್ತೆ ಸರ್.
1: ನಮಸ್ಕಾರ,
2: ಪ್ರೋಗ್ರಾಮ್ ಸ್ವಾಗತ, ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ. ನಿಮ್ಗೆ ತುಂಬಾ 80th ಆಟಗಳೆಲ್ಲ ಸರ್ ನೀವು ಹೇಳ್ತಾ ಇರೋದು ಈಗ.
1: ಹೌದು,
2: ತುಂಬಾ ಹಳೆ ಆಟಗಳು, ಜನಗಳು ಮನವರಿಕೆ ಮಾಡ್ತಾ ಇದ್ದೀರಾ, ಜ್ಞಾನದಾಯ ಕೊಡ್ತಾ ಇದೀರಾ. ನಾವು ಅವಾಗೆಲ್ಲ ಆಟ ಆಡ್ತಾ ಇದ್ದ ಸರ್, ಅಂದ್ರೆ ಸುಮಾರು ಆಟ ಅಂದ್ರೆ ನಿಮಗೆ ಒಂದು ಮನವರಿಕೆ ಮಾಡ್ಕೊಂಡು ಅದೆಲ್ಲ ಬುಗ್ರಿ ಅಂತ ಆಡ್ತಾ ಇದ್ದ
1: ಸರ್.
2: ಅದು ಸಣ್ಣ ಸಣ್ಣ ಬುಗ್ರಿ ಮಾಡ್ತಿದ್ರು, ಕೆಲಸ ಮಾಡ್ಕೊಳ್ಳೋರು ಕೈಯಲ್ಲಿ ದಾರ ಸುತ್ತಕೊಂಡು ಅದ್ರಲ್ಲಿ ಆಟ ಆಡ್ತಾ ಇದ್ದೆಲ್ಲ
1: ಚಾಟಿ.
2: ಈಗ ಹುಡುಗರಿಗೆ ಯಾವ ಆಟ ಕಲಿಸ್ಕೊಡೋದು ಇಲ್ಲ, ಕಲ್ತ್ಕೊಳ್ಳೋದಿಲ್ಲ ಸರ್.
1: ಹೌದು, ಬುಗ್ರಿಗೆ ನೋಡಿ, ಬುಗ್ರಿಗೆ ನೀವು ಒಳ್ಳೆ ಆಟ ನೆನಪು ಮಾಡಿದ್ರಿ. ಬುಗ್ರಿ ಈಗ ಅಲ್ಲೂ ಕೂಡ ದುಡ್ಡಿದ್ದವ್ರು ಏನ್ ಮಾಡ್ತಾ ಇದ್ರು, ಬಣ್ಣ ಬಣ್ಣದ ಬುಗ್ರಿಗಳು ತಗೊಳ್ತಾ ಇದ್ರು ಅಂಗಡಿಯಲ್ಲಿ. ಚಿಕ್ಕದಿರ್ತಾ ಇತ್ತು, ದೊಡ್ಡದಿರ್ತಾ ಇತ್ತು, ಅದ್ರ ರೇಟಿಗೆ ಸರಿಯಾಗಿ ಬುಗ್ರಿ ಇರ್ತಾ ಇತ್ತು, 5 ಪೈಸಾ 10 ಪೈಸಾ 15 ಪೈಸಾ ಹಿಂಗಿರ್ತಿತ್ತು. ಆಮೇಲೆ ಈಗ ನನ್ನ ಹತ್ರ ದುಡ್ಡೇ ಇಲ್ಲ, ನಾನೇನ್ ಬುಗ್ರಿ ಮಾಡುದು ಅಂತ ಹೇಳಿದ್ರೆ
2: ಮಾಡ್ತಾರೆ.
1: ಹೌದು ಹೌದು, ಮರ ತಗೊಂಡು ಅದನ್ನೇ ಬುಗ್ರಿ ತರ ಕೆತ್ತಾ ಇದ್ರು.
2: ಅದ್ರ ಬಂದು ಅಷ್ಟು ಖಾತೆ ಕಟ್ಕೊಂಡ್ಬಿಟ್ಟು ಸಣ್ಣ ಕ್ಲೀನಾಗಿ ಕೆತ್ಬಿಟ್ಟು ಮಳೆ ಹೊಡ್ಕೊಂಡು ಈ ಗೋಣಿದಾರ ಇವರು ಹೊಸ್ಕೊಳ್ಳೋರು, ಹೊಸ್ಬಿಟ್ಟು ಆಟ ಆಡೋರು ಒಂದು 4-5 ಜನ. ಮತ್ತೆ ಸರಿ ಬಸ ಅಂತ ಆಡೋರು, ಆಮೇಲೆ ಈ ತಪ್ಪ ತಪ್ಪಂತ ಆಡೋರು, ಕುಂಟಬಿಲ್ಲೆ ಆಡೋರು, ಚಿನ್ನದಂತ ಆಡೋರು, ಕಬಡ್ಡಿ ಆಡೋರು.
1: ಸೊ ಬುಗ್ರಿ ಬುಗ್ರಿ ಈಗ ಬಹುಶಃ ನೋಡಿಕೆ ಇಲ್ವಾ, ಸಿಗ್ತಾ ಇಲ್ವಾ ಅಂಗಡಿನಲ್ಲಿ ಗೊತ್ತಿಲ್ಲ ನಂಗೆ. ಹೌದು ಹೌದು, ಏನಂದ್ರೆ ಈಗ ಹಾಡಲ್ಲಿ ನೋಡ್ಬೇಕಷ್ಟೇ ಬುಗುರಿ. ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಕಣು ಅಂತ,
2: ರನ್ನಿಂಗ್ ಕಲರ್, ಹೂವಿನ ಕಲರ್ ಒಂದು 4 ಜನ ಯಾವ ಕಲರ್ ಅಂತ 4 ಜನ ಮುಟ್ಕೊಂಡು ಬಂದ್ ನಿಂತ್ಕೊಂಡು ಕೇಳ ರನ್ನಿಂಗ್ ಕಲರ್ ಅಂದ ಅವ್ರು ಹೇಳ್ಬೇಕು ಎಂತ ಅಂತ, ಅವಾಗ ಓಡಾಗ್ಬಿಟ್ಟು ಹಿಡಿಯೋದು ಈ ತರ ಅಂದ ಆಟ ಆಡ್ತಾ ಇದ್ರು, ಮರುಪತಿ ಆಡ್ತಾ ಇದ್ರು ಅಂದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ನೀವು ಒಳ್ಳೆ ಮನವರಿಕೆ ಮಾಡ್ಕೊಟ್ರೆ ನೆನ್ಕೋಬೇಕು ನಾವು ಜೀವನದಲ್ಲಿ.
1: ಥ್ಯಾಂಕ್ ಯು ಸರ್.
2: ಹುಡುಗರು ಸ್ಕೂಲ್ಗೆ ಹೋಗುವಾಗ ತಪ್ಪಿ ಹಾಕ್ತೇನೆ ಸುತ್ತ ಕುತ್ಕೊಂಡು ತಪ್ಪಿ ಹಾಕೊಂಡು ಆಟ ಆಡ್ರ ಸರ್.
1: ಹೌದೌದು,
2: ಅವೆಲ್ಲ ಚೆನ್ನಾಗಿರ್ತದೆ ಮಕ್ಕಳುಗಳಿಗೆ ಒಂದು ಮನವರಿಕೆ, ಅದಕ್ಕೆ ತುಂಬಾ ಒಳ್ಳೆ ಕಾರ್ಯಕ್ರಮ ಕೊಡಿದ್ರೆ ಸರ್ ನಿಮ್ಮ ಆಕಾಶ ಮೇಲೆ ತುಂಬಾ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್,
2: ಧನ್ಯವಾದ.
1: ಓಕೆ, ಕೇಳಿದ್ರಿ ಮತ್ತೆ ಯಾವ ಆಟ ನೆನಪು ಮಾಡ್ಕೊಂಡ್ರಿ? ಹಲೋ,
3: ಹಲೋ, ನಮಸ್ತೆ.
1: ನಮಸ್ಕಾರ, ಯಾರು?
3: ಕೇಶವ್ ಅವರು, ಭದ್ರಾವತಿಯಿಂದ ಸರ್.
1: ಕೇಶವ್ ಅವ್ರು, ಯಾವ ಆಟ ನೆನಪಾಯ್ತು?
3: ಎಲ್ಲಾದ್ನು ಒಂದೊಂದು ರೌಂಡ್ ಕಳೀತಾ ಇದ್ರ?
1: ಹೌದು,
3: ಮರ್ಕೋತಿ ತುಂಬಾ ಚಂದ ಆಟ ಸರ್. ಮರ್ಕೋತಿ ಹಿಂಗೆ ಅಂದ್ರೆ 6-7 ಜನ ಇದ್ರೆ ಒಂದ್ ಟೀಮು, ಒಬ್ರು ಕಲ್ಲನ್ ಮಾಡೋದು, ಒಂದು ರೌಂಡ್ ಸರ್ಕಲ್ ಹಾಕೊಂಡು ಒಂದು ಉದ್ದ ಕಡ್ಡಿ ತಗೊಂಡು ಎಷ್ಟು ಬಿಟ್ಟು ಅದನ್ನ ಎತ್ಕೊಂಡ್ಬಂದು ಅವ್ನ ಎತ್ಕೊಂಡ್ಬಂದು ಆ ಇದ್ರೊಂದು ಇಷ್ಟು 3 ರೌಂಡ್ ತಿರುಗೋ ಅಷ್ಟಲ್ಲಿ ಎಲ್ಲ ಮರ ಹತ್ಬಿಡ್ಬೇಕು. ಅವನೇನ್ ಮಾಡ್ಬೇಕು, ಕಳ್ಳ ಆಗಿದ್ದವನು ಮರ ಹತ್ಬಿಟ್ಟು ಮತ್ತೆ ಇಡ್ಕೋಬೇಕು, ಎಲ್ರು ಬಚಾವ್ ಆಗ್ಬೇಕು ಅಂದ್ರೆ ಮರದಿಂದ ಇಲ್ದ ಯಾರು ಒಬ್ಬ ಆ ಕೋಲನ್ನು ಎತ್ಕೋಬೇಕು, ಅವಾಗ ಮತ್ತೆ ಅವನೇ ಕಳ್ಳ ಆಗ್ತಾನೆ.
1: ಓಕೆ ಓಕೆ,
3: ಯಾರು ಮುಟ್ಟಲ್ವೋ ಅವ್ರು ನೆಕ್ಸ್ಟ್ ಇನ್ನೊಬ್ರು ಕಳ್ಳ ಆಗ್ತಾರೆ.

0: ಇಷ್ಟು ಒಳ್ಳೆ ಆಟ ನೋಡಿ, ಇದರಲ್ಲಿ ದೇಹಕ್ಕೆ ಬೇಕಾದಷ್ಟು ವ್ಯಾಯಾಮ ಆಗ್ತಾ ಇತ್ತು, ಮರ ಹತ್ತು ಕಲೆ ಗೊತ್ತಾಗ್ತಾ ಇತ್ತು.
1: ಆಮೇಲೆ ಈಗಿನ ತರ ಹುಡುಗರಿಗೆ ಜಿಮ್ ಗಿಮ್ಮು ಅಂತ ಅವಾಗ ಏನು ಬೇಕಾಗ್ತಿರ್ಲಿಲ್ಲ.
0: ಅವಾಗ ಗರಡಿ ಮನೆ ಅಂತ ಇತ್ತು, ಸ್ವಲ್ಪ ಕಸರತ್ತ ಮಾಡ್ಲಿಕ್ಕೆ ಗರಡಿ ಮನೆ ಇತ್ತು, ಕುಸ್ತಿ ಆಡ್ಲಿಕ್ಕೆ. ಈಗ ನೀವ್ ಹೇಳದಂಗೆ ಈಗ ಎಲ್ಲ ಹೈಟೆಕ್ ವ್ಯಾಯಾಮ ಜಿಮ್ ಅವೇನ್ ಬೇಕಾಗಿರ್ಲಿಲ್ಲ, ಇರ್ಲಿಲ್ಲ ಅವಾಗ.
1: ಆಮೇಲೆ ಉಪ್ಪು ನೇರಳೆ, ಆಮೇಲೆ ಸೊಪ್ಪುಗಳಷ್ಟು ನಾಲೆಜ್ ಗೊತ್ತಾಗದು.
0: ಹೌದು, ಥ್ಯಾಂಕ್ ಯು, ಕರೆ ಮಾಡಿ ಒಳ್ಳೆ ಆಟ ನೆನಪು ಮಾಡ್ಕೊಟ್ರಿ.
1: ಥ್ಯಾಂಕ್ ಯು ಸರ್.
0: ಸ್ನೇಹಿತರೆ, ಮತ್ತೆ ಯಾವ ಆಟ ನೆನಪಾಯ್ತು, ಕರೆ ಮಾಡಿ ಮಾತಾಡಿ. ಹಲೋ,
2: ಹಲೋ,
0: ಹೇಳಿ, ಯಾರು?
2: ನಮಸ್ತೆ ಸರ್, ನಾವು ರತ್ನಗಿರಿ ನಗರದಿಂದ ಶುಭ ಮಾಡ್ತೇವೆ.
0: ಹೇಳಿ ಮೇಡಮ್, ಯಾವ ಆಟ ಆಡ್ತಾ ಇದ್ರಿ ಚಿಕ್ಕವರಿದ್ದಾಗ?
2: ಚಿಕ್ಕವರಿದ್ದಾಗ ಆಡ್ತಿರೋ ಆಟನೇ ಇಲ್ಲ ಸರ್, ಅಷ್ಟು ಆಟ ಆಡ್ತಾ ಇದ್ವಿ. ನಿಜವಾಗ್ಲೂ ಬಾಲ್ಯದ ನೆನಪನ್ನ ಮತ್ತೆ ಮರುಗೊಳಿಸಿದೀರಾ, ಖುಷಿ ಆಗ್ತಾ ಇದೆ.
0: ಹೌದು ಹೌದು,
2: ಬೇಸಿಗೆ ಇತ್ತು ಅಂದಾಗ ಈ ಮರ್ಕೋತಿ ಆಡೋದು, ಲಗೋರಿ ಆಡೋದು, ಕ್ರಿಕೆಟ್ ಆಡೋದು, ಇದನ್ನೆಲ್ಲ ಮಾಡ್ತಾ ಇದ್ವಿ. ಮಳೆ ಬಂತಪ್ಪ ಅಂದಾಗ ಮನೆ ಒಳಗೆ ಕುತ್ಕೊಂಡು ಚೆನ್ನಮಣೆ ಕಾಳು ಆಡೋದು, ಸಳ್ಳ ಪೊಲೀಸ್ ಆಡೋದು, ಅದನ್ನೆಲ್ಲ ಮಾಡ್ತಾ ಇದ್ವಿ.
0: ಒಂದ್ ಆಟದ ಬಗ್ಗೆ ವಿವರವಾಗಿ ಹೇಳ್ಬೋದಾ? ಈಗ
2: ಸ್ಕಿಪ್ಪಿಂಗ್ ಆಡ್ತಿದ್ವಿ ಸರ್. ನಾವು ಸ್ಕಿಪ್ಪಿಂಗ್ ಅಲ್ಲಿ ನಾನಾ ತರ ಬಗ್ಗೆ ಆಟ ಅಂದ್ರೆ ಎರಡು ಕಾಲನ್ನು ಎತ್ತಿ ಹಾಕೋದು, ಮತ್ತೆ ಒಂದೇ ಕಾಲಲ್ಲಿ ಹಾಕೋದು, ಇಬ್ಬಿಬ್ರು ಇಟ್ಕೊಂಡು ಆಡೋದು, ಈ ತರ ಎಲ್ಲ ಆಡ್ತಾ ಇದ್ವಿ ಸರ್ ನಾವು. ಅದರಲ್ಲಿ ಕಾಂಪಿಟೇಷನ್ ಇರೋದು. ಎಷ್ಟು ಸಂಖ್ಯೆಯಲ್ಲಿ ಆಟ ಆಡಿ ನಿಲ್ಲಿಸ್ತೀವೋ ಅದು ಗೆಲ್ತಿತ್ತು. ಒಂದು ಎರಡರ ಸೋತ್ರ ಸೋತಿದ್ವಿ, ಪಾಯಿಂಟ್ ಕಳ್ಕೊಳ್ತಾ ಇದ್ವಿ.
0: ಒಳ್ಳೆ ವ್ಯಾಯಾಮ ಆಗ್ತಿತ್ತಲ್ಲ ದೇಹಕ್ಕೆ.
2: ಹೌದು ಸರ್, ತುಂಬಾನೇ ವ್ಯಾಯಾಮ
0: ಆಗ್ತಿತ್ತು. ನಿಜವಾಗ್ಲು ಇದನ್ನ ನೆನಪ್ ಮಾಡ್ಕೊಂಡ್ರೆ ನಮ್ಗೊಂಥರ ರೋಮಾಂಚನ ಅನ್ಸುತ್ತೆ, ಮನಸ್ಸಿಗೆ ಎಷ್ಟು ಹರ್ಷ ಆಗತ್ತೆ. ಬಟ್ ಏನಂದ್ರೆ ಈಗ ನಮ್ಮ ಮಕ್ಕಳಿಗೆ ಈ ತರದೊಂದು ಅಟ್ಮಾಸ್ಫಿಯರ್ ಅನ್ನೇ ಕಾಳದ್ ಬಿಡುತ್ತಲ್ಲ ಅಂತ ಆತಂಕ.
2: ಹೌದು, ಬೇಜಾರ್ ಆಗ್ತಾ ಇರೋದು.
0: ಹೌದು,
2: ಅವ್ರಿಗೆ ಬರೀ ಮೊಬೈಲ್ಗಳು, ಟಿವಿ, ಹೊರಗಡೆ ಬೇರೆ ಕ್ರಿಕೆಟ್ ಬಗ್ಗೆ ಆಡ್ತಾರೆ ಹೊರತು ಬೇರೆ ಆಟಗಳನ್ನ ಆಡದೇ ಇಲ್ಲ.
0: ಹೌದು ಹೌದು, ತುಂಬಾ ಧನ್ಯವಾದಗಳು.
2: ದಿನಗಳು ಇವಾಗ ಮತ್ತೆ ಮರಳಿ ಬರಲ್ಲ ಸರ್, ಏನ್
0: ನೋಡೋದು,
2: ಜನರೇಷನ್ ಎಲ್ಲ ಚೇಂಜ್ ಆಗಿದೆ ಅಲ್ವಾ.
0: ಹೌದು, ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಕ್ಕೆ.
0: ಥ್ಯಾಂಕ್ ಯು. ಇಷ್ಟೊಂದು ಒಳ್ಳೊಳ್ಳೆ ಆಟಗಳ ನೆನಪು ಆಗ್ತಾ ಇದೆ ಅಂತ ಹೇಳಿದ್ರೆ. ಹಲೋ,
3: ನಮಸ್ತೆ.
0: ನಮಸ್ಕಾರ, ಯಾರು? ಹೇಳಿ ಮೇಡಮ್.
3: ಸರ್, ನಾವೆಲ್ಲ ಚಿಕ್ಕವರಿದ್ದಾಗ ಅದರಲ್ಲೂ ಪ್ರೈಮರಿ ಸೆಕ್ಷನ್ ಅಷ್ಟು ಚಿಕ್ಕವರಿದ್ದಾಗಂತೂ ಕುಂಟೆಬಿಲ್ಲೆ ಆಟ ತುಂಬಾ ಆಟ ಆಗ್ತದೆ ಸರ್.
0: ಕುಂಟೆಬಿಲ್ಲೆ
3: ಅದು ಆಯಾ ಪ್ರಾಂತ್ಯಕ್ಕೆ ರೂಲ್ಸ್ ಬೇರೆ ಬೇರೆ ತರದ.
0: ಕುಂಟೆಬಿಲ್ಲೆ ಯಾಕೆ ಬರಲಿಲ್ಲ
3: ಆ ಕಾರಣ ಅಷ್ಟೇ. ಅದ್ರಲ್ಲಿ ಅದೇ ಗೆರೆ ತುಳಿಯಂಗಿಲ್ಲ, ಮನೆ ಚೌಕಾಕಾರದ ಮನೆಗಳು ಬರೀತಿದ್ವಿ.
0: ಗೆರೆ ತುಳಿದಂಗೆ ಎಷ್ಟು ಮನೆ ಆಟ ಆಡ್ತಾ ಇದ್ರಿ? ಆಕ್ಚುಲಿ ಅದ್ರಲ್ಲಿ ಕುಂಟೆಬಿಲ್ಲೆ
3: ಐದು ಮನೆ
0: ಎಸ್,
3: ಜೋಡಿ ಐದು ಮನೆ. ಆಮೇಲೆ ಮೈಸೂರು ಆಟ ಅಂತೇಳಿ ಅದು ಮೂರು ಮನೆ, ಆಮೇಲೆ ಎರಡು ಜೋಡಿ ಮನೆ ಹಾಕ್ತಾರೆ ಎಲ್ಲ ಆಟ. ಅದ್ರಲ್ಲಿ ಬೇರೆ ಬೇರೆ ವ್ಯವಸ್ಥೆ ತುಂಬಾ ಇತ್ತು ಸರ್. ಅದೇ ಆಯಾ ಪ್ರಾಂತ್ಯಕ್ಕೆ ರೂಲ್ಸ್ ಚೇಂಜ್ ಆಗ್ತಾ ಇತ್ತು ಸರ್. ಅದ್ರಲ್ಲಿ ಕಣ್ಣಿಗೂ ವ್ಯಾಯಾಮ, ಆಮೇಲೆ ಆಟಗಳಿಂದ ಮಾನಸಿಕವಾಗಿ ತುಂಬಾ ಸದೃಢವಾಗ.
0: ನನ್ಗೆ ಇನ್ನಿಂದಷ್ಟು ವಿವರವಾಗಿ ಹೇಳಿ, ಕುಂಟೆಬಿಲ್ಲೆನಲ್ಲಿ ಬೇರೆ ಬೇರೆ ತರ ಆಟಗಳಾಗ್ತಾ ಇತ್ತು ಅಂದ್ರೆ ನಿಮ್ಗೆ ನೆನಪಿರಬಹುದು, ಒಂದು ಮನೆಗೆ ಬಚ್ಚ ಹಾಕೋದು, ಅದು ಅಣ್ಣ ಆಯ್ತು ಅಂತ ಹೇಳಿ ಅದನ್ನ ಬ್ಲಾಕ್ ಮಾಡುದು, ಆಮೇಲೆ ನೆಕ್ಸ್ಟ್ ಆಡೋರು ಅದನ್ನ ದಾಟಿ ಆಡ್ಬೇಕು, ಅದು ಗೆರೆ ತುಳಿದ್ರೆ ಅಲ್ವಾ. ಇದ್ರ ಬಗ್ಗೆ ಈ ತರ ಸ್ವಲ್ಪ ಹೇಳಿ.
3: ಆತರ ನಾವ್ ಆಟ ಆಡ್ತಿದ್ರು ಫಸ್ಟ್ ರೌಂಡ್ ಅಲ್ಲಿ ಎಷ್ಟ್ ಮನೆಗೂ ಒಂದೊಂದು ಮನೆಗೂ ಬಟ್ಟೆ ಹಾಕ್ಬಿಟ್ಟು ಆಡೋದು ಆಗ್ಬಿಟ್ಟು. ಮೊದಲನೇ ಮನೆ ಒಂದ್ಸರಿ ಹಾಕ್ಬೇಕು, ಅಲ್ಲಿಂದ ಪೂರ್ತಿ ಅದು ಐದ್ ಮನೆ ಪಟ್ಟೆ ಕೊಡ್ದಿದ್ವಿ ಅಂದ್ರೆ ಐದ್ ಮನೆನ ದಾಟ್ಬಿಟ್ಟು ಹೋಗ್ಬೇಕು, ಆತರ ಕಾಲು ಜಾರ್ಬೇಕಿತ್ತು
0: ಕುಂಟ.
3: ಆಮೇಲೆ ಅದನ್ನ ತುಳಿಬೇಕು ಐದು ಮನೆ ಕುಂಟ ಅಂತ ಹೋಗಿ. ಅದು ಪಾಸ್ ಆದ್ಮೇಲೆ ಸೆಕೆಂಡ್
0: ಇನ್ನೊಂದಿತ್ತು, ತಲೆ ಮೇಲೆ ಬಚ್ಚೆ ಇಟ್ಕೊಂಡು ಅದು ಬೀಳ್ದಿರೋ ಹಾಗೆ
3: ಬ್ಯಾಲೆನ್ಸಿಂಗ್
0: ಕುಂಟ್ಬೇಕಾಯ್ತು.
3: ಕೈ ತಾಟಿ ಕೈ ಮಡ್ತಿ,
0: ಹೌದು,
3: ಅಂಗೈ ಮೇಲೆ ಮುಂಗೈ ಮೇಲೆ,
0: ಇಷ್ಟೊಂದು ಇದು ನಮ್ಮ ಇಡೀ ದೇಹಕ್ಕೆ ಮತ್ತೆ ಈವನ್ ಮನಸ್ಸಿಗೂ ಕೂಡ ವ್ಯಾಯಾಮ
3: ಹೇಳಿದ್ದಕ್ಕೆ ಮಾನಸಿಕವಾಗಿ ಸದೃಢರಾಗ್ತದೆ ಆಟ ಆಡೋದ್ರು.
0: ಆಮೇಲೆ ತಲೆ ಮೇಲೆ ಬಚ್ಚೆ ಇಟ್ಕೊಂಡು ಅದ್ ಬೀಳದೇ ಇರೋ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಕುಂಟಬೇಕಾಗಿತ್ತಲ್ಲ, ಅದರಿಂದ ಒಂಥರ ಏಕಾಗ್ರತೆಯಲ್ಲೂ ಕೂಡ ನಮ್ಗೆ
3: ಏಕಾಗ್ರತೆ
0: ರಾಧಾರೆ ಕರೆ ಮಾಡಿದ್ಕೆ ಧನ್ಯವಾದ.
3: ಆಯ್ತು ಸರ್, ಧನ್ಯವಾದಗಳು, ಒಳ್ಳೆ ವಿಷಯ ತಂದಿದ್ದೀರಾ,
0: ಆಯ್ತು,
3: ಬಾಲ್ಯವನ್ನು ನೆನಪಿಸಿದ್ದೀರಾ.
0: ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಯಾವ ಆಟದ ಬಗ್ಗೆ ನೆನಪಾಗ್ತಾ ಇದೆ ಕರೆ ಮಾಡಿ ಹಾಡಿ ಅಂದ್ರೆ ಆಟ ಆಡಿ ಅಂತಲ್ಲ, ನಿಮ್ ಜೊತೆ ಮಾತಾಡಿ. ಹಲೋ,
4: ಹಲೋ,
0: ಯಾರು ಮಾತಾಡುದು? ಈಗ ನೆಕ್ಸ್ಟ್ ಬರೋದೇ ಕಂಡಿಡಿತೀನಿ. ಎಲ್ಲೇಗೌಡ ಅವ್ರೆ ಹೇಳಿ, ಇವತ್ತು ಅಂತಾರಾಷ್ಟ್ರೀಯ ಆಟದ ದಿನ, ಯಾವ ಆಟ ನಿಮ್ಗೆ ಇಷ್ಟ, ಯಾವ ಬಾಲ್ಯದಲ್ಲಿ ಯಾವ ಆಟ ಆಡ್ತಾ ಇದ್ರಿ?
4: ಗೋಲಿ,
0: ಹೇಳಿ ಐಸಿಸ್ ಅಂದ್ರೆ ಏನಾದ್ರು ಬಗ್ಗೆ ಹೇಳಿ. ಈಗ ಐಸಿಸ್ ಅಂದ್ರಲ್ಲ, ಆ ಆಟದ ಬಗ್ಗೆ ಹೇಳಿ.
4: ಅದು ಎಲ್ಲಾರು ಅವಸ್ಕೊಳ್ಳೋದು,
0: ಹಾ, ಬಚ್ಚಿಕೊಳ್ಳೋದು,
4: ಕಣ್ಮುಚ್ಕೊಳ್ಳೋದು, ಎಲ್ಲಾರು ಅವಸ್ಕೊಳ್ಳೋದು, ಆಮೇಲೆ ಬಂದು ಮಾಡಿಸಿದಾಗ ಐಸಿಸ್ ಅನ್ನೋ
0: ಐಸ್ ಪೈಸ್ ಅಂತ. ಯಾರೋ ಒಬ್ರು ಕಣ್ಣು ಮುಚ್ಕೋಬೇಕು, ಮಿಕ್ಕವರೆಲ್ಲ ಬಚ್ಚಿಕೊಡ್ಬೇಕು, ಬಚ್ಚಿಕೊಡ್ಬೇಕು. ಅದ್ರಲ್ಲಿ ಔಟ್ ಆಗೋರು ಯಾರು?
4: ಔಟ್ ಆದಾರ ಅಂದ್ರೆ ಯಾರಾದ ಇವನೇ ನೋಡ್ಬಿಟ್ಟು ಬಂದು ಹೇಳಿದ್ರೆ ಅವನ್ ಔಟ್.
0: ಯಾರ ಕಣ್ಣಿ ಕಣ್ಣು ಕಾಣ್ತಾರ ಅವ್ರ ಔಟ್.
4: ಓಕೆ
0: ಓಕೆ, ಧನ್ಯವಾದಗಳು. ಇಲ್ಲೇ ನೋಡ್ರಿ, ಒಳ್ಳೆ ಆಟ ನೆನಪು ಮಾಡ್ಕೊಟ್ರಿ. ಓಕೆ, ಮುಂದಿನ ಕರೆಗೆ
4: ಹೋಗೋಣ. ನೋಡ್ತಾ ಇಲ್ಲ ಸರ್, ನೀವು
0: ಇರುತ್ತಲ್ಲ ಬೆಳಗಿಂದ ಕಾರ್ಯಕ್ರಮಗಳು, ಅದಕ್ಕೂ ಅದಕ್ಕೆ
4: ಬೇಸಂತೀರಾ?
0: ಓಕೆ, ಕರೆ ತಗೊಳಕ್ಕೆ ಟೈಮ್ ಸಿಕ್ಕಲ್ಲ ಹಂಗಾಗಿ.
4: ಒಂದರ್ಧ ಗಂಟೆ ತಾಳಿ ಸರ್ ಪ್ರೋಗ್ರಾಮ್ ದಿನ.
0: ಧನ್ಯವಾದ ಕರೆ ಮಾಡಿದಕ್ಕೆ, ಮುಂದಿನ ಕರೆಗೆ ಹೋಗೋಣ. ಕೇಳಿದ್ರೆ ಅಂತಾರಾಷ್ಟ್ರೀಯ ಆಟದ ದಿನ, ಅದರ ಅಂಗವಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ. ನಿಮ್ಮ ಇಷ್ಟದ ಬಾಲ್ಯದ ಆಟ. ಹಲೋ, ಹೇಳಿ. ಎಲ್ಲಿಂದ? ಕುಂಬಳೂರು, ಹೊನ್ನಾಳಿ ತಾಲೂಕು. ಯಾರು ಸರ್ ಮಾತಾಡುದು? ಚೆಲುವರಾಜು ಸರ್. ಹೇಳಿ, ನಿಮ್ಮ ಬಾಲ್ಯದ ಆಟದ ಯಾವ್ದು ನೆನ್ಪು ಮಾಡ್ಕೋತೀರಿ?
4: ಗೋಲಿ ಆಟ ಅಂತೀವಿ
0: ಸರ್. ಗೋಲಿ ಆಟ, ಹಾ ಹಾ ಹಾ.
4: ಎರಡು ಇಂಚ ಅಷ್ಟು ಗುಂಡಿ ಕೊಡೋದು, ಅದ ಬಗಿ ಮೇಲೆ ಇಡೋದು, ಗುಂಡಿ ಬಗಿ ಮೇಲೆ ಮೂವರ ಏನೋ ಸೇರ್ಕೊಂಡು ಅವರ ಒಂದು ಗೋಲಿ ನಮ್ಮ ಗೋಲಿ ಆ ಸ್ಕೂಲ ಇತ್ತಂದ್ರೆ ಅದು ಗೋಲಿ ಅದು ಬಡಿಬೇಕಲ್ಕೆ ಯಾರ ಬೇಕೋ ಗೆದ್ದಂಗೆ.
0: ಓಕೆ ಓಕೆ, ಗುಂಡಿ ಒಳಗಡೆ ಗೋಲಿ ಬಿಡ್ಬೇಕು.
4: ಗೋಲಿ
0: ದಡದ ಮೇಲೆ ಇಟ್ಟಿರ್ತೀರಿ
4: ಹೊರಗ.
0: ಸೊ ಅಲ್ಲಿ ನೋಡಿ, ನಮ್ಗೆ ನಮ್ಮ ಗುರಿ ಕೆಲಸ ಮಾಡ್ತಾ ಇತ್ತು. ಅಂದ್ರೆ ಮಾನಸಿಕವಾಗಿ ಲೆಕ್ಕಾಚಾರ ಹೆಂಗ್ ಹೊಡಿಬೇಕು, ಎಷ್ಟು ವೇಗದಲ್ಲಿ ಇರ್ಬೇಕು, ಇದೆಲ್ಲ. ಹಾ
4: ಹಾ ಹಾ,
0: ಸೊ
4: ಗೌರಿ ಆಟ ಆಡ್ತಿದ್ವಿ
0: ಸರ್. ಒಳ್ಳೇದ್ ನೆನ್ಪು ಮಾಡಿದ್ರಿ ನನಗಿನ್ನೂ.
4: ಮಣ್ಣು ಬನಿ ಕಟ್ಟದು,
0: ಹೌದು,
4: ನಾನು
0: ಇಷ್ಟ ತನಕ ಅದೇ ಅನ್ಕೋತಿದ್ದೆ, ಬಳೆ ಮುಚ್ಚಾಟ ಯಾರು ನೆನ್ಪು ಮಾಡ್ಕೊಳ್ಳಿಲ್ವಲ್ಲ ಅಂತ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಕೇಳಿದ್ರೆ ಮತ್ತೆ ಯಾವ ಆಟ ನೆನಪು ಮಾಡ್ಕೊಂಡ್ರಿ ಕರೆ ಮಾಡಿ. ಹಲೋ,
5: ಹಲೋ,
0: ಹೇಳಿ, ಯಾರು?
5: ನಮಸ್ತೆ ಸರ್, ಚಂದ್ರಕಲಾ ಹಿರಿಯೂರು ಭದ್ರಾವತಿಯಿಂದ.
0: ಓಕೆ ಚಂದ್ರಕಲಾ ಅವ್ರೆ, ಯಾವ ಆಟ ನೆನಪು ಮಾಡ್ಕೊಂಡ್ರಿ?
5: ಸರ್ ತುಂಬಾ ಆಟ ಇದಾವೆ, ಅದ್ರಲ್ಲಿ ನಮ್ ಕಡೆ ಉಪ್ಪು ತರ ಆಟ ಅಂತ ಆಡ್ತಿದ್ವಿ ಸರ್.
0: ನಮ್ ಕಡೆ ಅಂದ್ರೆ ಎಲ್ಲಿ?
5: ಶಿವಮೊಗ್ಗದಲ್ಲಿ.
0: ಶಿವಮೊಗ್ಗದಲ್ಲಿ ಉಪ್ಪು ಉಪ್ಪು ಕೊಡ ಆಟನ,
5: ಉಪ್ಪು ತರ ಆಟ.
0: ಉಪ್ಪು ತರ ಆಟ ಹೆಂಗೆ ಅದು ಮೇಡಮ್?
5: ಎರಡು ಟೀಮ್ ಸರ್, ಐದೈದು ಅದು ಐದು ನಾಲ್ಕು ಪಟ್ಟೆ ಹಾಕ್ತಿರೋದು, ಐದು ಪಟ್ಟೆನಾ, ಒಂದೊಂದು

0: ಅದ್ರ ಮಧ್ಯೆ ಒಂದ್ ಗೆರೆ ಇಳಿಯೋದು, ಆ ಮಧ್ಯೆ ಗೆರೆ ಮೇಲೆ ಒಬ್ಬೊಬ್ರು ಒಬ್ಬೊಬ್ರು ನಿಂತ್ಕೊಳ್ಳೋದು. ಅದು ಕಳ್ಳರಾಗಿರೋ ಟೀಮ್ ನವರು ಇನ್ನ 5 ಜನ ಮೊದಲನೇ ಪಟ್ಟೆಯಿಂದ ಮುಂದೆ ಇತ್ತು. ಮೊದಲನೇ ಪಟ್ಟೆಯವರು ಯಾರನ್ನು ಮುಂದೆ ಹೋಗಕ್ ಬಿಡಬಾರ್ದು. ಈ ಆಟ ಆಡೋರು ಅವ್ರನ್ನೆಲ್ಲರನ್ನು ಇದ ತಪ್ಪಿಸ್ಕೊಂಡು ಮತ್ತೆ ಲಾಸ್ಟ್ನೇ ಪಟ್ಟೆ ಇರುತ್ತಲ್ಲ 5ನೇ ಪಟ್ಟೆ ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ಬೇಕು.
1: ಓಕೆ ಓಕೆ.
0: ಅದೆಲ್ಲ ದಾಟ್ಕೊಂಡು ಮುಂದೆ ಬಂದ್ರೆ ಉಪ್ಪು ತಂದ್ವಿ ಅಂತ ಸರ್.
1: ಓಕೆ ಮೇಡಮ್, ಇದು ಉಪ್ಕೊಡ ಆಟ ಇದೆಯಲ್ಲ, ಉಪ್ಪು ತರ ಆಟ ಅಂದ್ರಲ್ಲ ನೀವು, ಇದು ಇನ್ನೊಂದ್ ತರದಲ್ಲಿ ಆಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ. ಹೇಗೆ ಅಂದ್ರೆ ನಾಲ್ಕು ಕಂಬಗಳ ಹತ್ರ ನಾಲ್ಕು ಜನ ನಿಂತ್ಕೊಳ್ಳೋದು,
0: ಅದೊಂಥರ ಆಟ ಆಡ್ತಾ ಇದ್ವಿ. ಕಂಬ ಇದ್ರೆ ಅಲ್ಲಿ ಹೋಗಿ
1: ಒಬ್ರು ನಾಲ್ಕು ಜನದ ಹತ್ರ ಉಪ್ಪು ಕೇಳ್ತಾ ಹೋಗ್ಬೇಕು, ಉಪ್ಪು ಕೊಡು ಉಪ್ಪು ಕೊಡು ಅಂತೇಳಿ. ಅವ್ರು ಕೇಳಿ ಮುಂದೆ ಹೋದಾಗ ಇಬ್ರು ಜಾಗನ ಚೇಂಜ್ ಮಾಡ್ಕೋತಿದ್ರು, ಅವ್ರ ಜಾಗ ಬಿಟ್ಟು ಈ ಜಾಗಕ್ಕೆ ಈ ಜಾಗ ಬಿಟ್ಟು ಜಾಗ
0: ಕಂಬ ಸಿಕ್ಕರೆ ಓಡೋದು.
1: ಸೊ ಈ ಉಪ್ಪು ಕೇಳೋರು ಅವ್ರ ಜಾಗಕ್ಕೆ ಆಕ್ರಮಿಸ್ಕೊಂಡ್ರೆ ಅವರು ಸೋತರು, ಅವ್ರು ಉಪ್ಪು ಕೇಳ್ಬೇಕು ನೆಕ್ಸ್ಟ್ ಅಂತ. ಆ ತರ ಹೌದಲ್ಲ. ಓಕೆ, ಧನ್ಯವಾದಗಳು ಮೇಡಮ್, ಉಪ್ಕೊಡ ಆಟ ನೆನಪು ಮಾಡ್ಕೊಟ್ರಿ.
0: ಧನ್ಯವಾದಗಳು.
1: ಥ್ಯಾಂಕ್ ಯು. ಮತ್ತೆ ಯಾವ ಆಟ ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಮಾತಾಡಿ. ಹಲೋ
2: ಹಲೋ
1: ಹೇಳಿ. ಭದ್ರಾವತಿಯಿಂದ
2: ಅಶೋಕ್. ಅಶೋಕ್
1: ಅಶೋಕ್ ಹೇಳಿ.
2: ನಾವು ಇದು ಜಪ್ಪ ಅಂತ ಆಟ ಆಡ್ತೀವಿ, ಟಿಕೆಟ್ ಪ್ಯಾಕೆಟ್ ಎಲ್ಲ ಮರೆಸ್ಬಿಟ್ಟು ನಂಬರ್ ಟೆನ್ ಪನಾಮಾ ಕೆಲವೊಂದು ಸಿಗರೇಟ್ ಪ್ಯಾಕೆಟ್ ಗಳು ಇದ್ದಲ್ಲ ಎಲ್ಲ ಮಡಿಚಿಕೊಂಡು ಜಪ್ಪ ತರ
1: ಮಾಡಿ
2: ರೌಂಡ್ ಹಾಕಿ ಅದ್ರ ಮೇಲೆ ನಾವು ಜಪ್ಪದಲ್ಲಿ ಹೊಡೆಯೋದು. ಬಟ್ಟೆ ಬಂದು ಕೊಡ್ಬೇಕು ಅವರು ಆ ತರ ಗೆದ್ದಂಗೆ ಆಟ ಆಡ್ತಿದ್ವಿ. ಮತ್ತೆ ಅದಲ್ಲದೆ ಬೇರಿಂಗ್ ಇರುತ್ತಲ್ಲ ಸರ್, ಬೇರಿಂಗ್ ಅಲ್ಲಿ ಮೂರ್ ಚಕ್ರದ ಗಾಳಿ ತರ ಮಾಡ್ಕೊಂಡು ಒಬ್ಬರು ತಳ್ಕೊಂಡು ಹೋಗೋದು, ಆ ತರನು ಆಟ ಆಡ್ತಿದ್ವಿ. ಗೋಲಿನೂ ಆಟ ಆಡಿದ್ವಿ.
1: ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೆ ಆಟಗಳು ನೆನಪು ಮಾಡ್ಕೊಟ್ರಿ.
2: ಸರಿ ಸರ್, ಒಳ್ಳೆ ಸರ್.
1: ಮತ್ತೆ ಯಾವ ಆಟ ನೆನಪಾಯ್ತು, ಕರೆ ಮಾಡಿ. ಈ ಕುಂಟಬಿಲ್ಲಿನಲ್ಲಿ 5 ಮನೆ ಆಟ ಅಂತ ಇರ್ತಾ ಇತ್ತು, ಮತ್ತೆ 4 ಮನೆ ಆಟ ಅಂತ ಇರ್ತಾ ಇತ್ತು. ಅದಕ್ಕೆ ಬಚ್ಚನು ಅಥವಾ ಕಲ್ಲು ಕಲ್ಲು ಒಂದು ಮಿಠಾಯಿ ಥರ ಇರಬೇಕು, ಆ ಥರದೊಂದು ಕಲ್ಲು ತಗೋತಾ ಇದ್ವಿ. ಅದು ಆಗ ಮಡಿಕೆಗಳು ಇರ್ತಾ ಇತ್ತು, ಆ ಮಡಿಕೆ ಚಿಪ್ಪಾದ್ರೂ ಆಗಿರ್ಬೋದು ಅಥವಾ ಒಂದು ಕಲ್ಲಾದರೂ ಆಗಿರ್ಬೋದು, ಆ ಕಲ್ಲು ತಗೊಂಡು 5 ಮನೆ ಕುಂಟಬಿಲ್ಲಿ ಆಟ ಆಗಿದ್ರೆ ಅದ್ರ ತುದಿನಲ್ಲಿ ನಿಂತ್ಕೊಂಡು ಬಚ್ಚ ಹಾಕೋದು, ಈ ಥರದ್ದು ಏನು ಒಂದು ಇತ್ತು ಆಟ ಆಡಲಿಕ್ಕೆ. ಹಲೋ
3: ಸರ್, ಗುಡ್ ಆಫ್ಟರ್ನೂನ್ ಅಂತ.
1: ವೆರಿ ಗುಡ್ ಆಫ್ಟರ್ನೂನ್ ಸರ್.
3: ಮೈರ್ಕೋಟಿ ಜನಪುರ.
1: ಮೈರ್ಕೋಟಿ ಸರ್, ಹೇಳಿ, ನೀವು ಯಾವ ಆಟ ಆಡ್ತಾ ಇದ್ರಿ
3: ಸರ್? ನಾವು ಆಟಗಳು ಅಂತಂದ್ರೆ ನಾವು ಯಾವಾಗ್ಲೂ ಹೊರಗೆ ಇರ್ತಿದ್ವಿ ಸರ್, ಆಟದಲ್ಲಿ ಎಲ್ಲ ಆಟ ಆಡ್ತಿದ್ವಿ. ಒಂದಲ್ಲ ಎರಡಲ್ಲ ಅಂದ್ರೆ ನಮ್ಮ ಏರಿಯಾದಲ್ಲಿ ಇದ್ದಿದ್ದು ಹುಡುಗಿಯರ ಜೊತೆಗೆ ಮೈಸೂರು ಬಂಕಿ ಆಗ್ಲಿ, ಕುಂಟಪಿಲ್ಲೆ ಆಗ್ಲಿ, ಅಗ್ಗದ ಆಟ ಆಗ್ಲಿ, ಸುಮಾರು ಇದೆಲ್ಲ ಆಡ್ತಿದ್ವಿ. ಮುಖ್ಯವಾಗಿ ಗೋಲಿ ಆಟ ಚಕ್ಕಾಟ ತುಂಬಾ ಆಡ್ತಿದ್ವಿ.
1: ಗೋಲಿ ಆಟ ಮತ್ತೆ
3: ಗೋಲಿ ಆಟ ಚಕ್ಕಾಟ.
1: ಚಿಕ್ಕಾಟ ಅಂದ್ರೆ
3: ಇದು ಸಿಗರೇಟ್ ಸಿಗರೇಟ್ ಟ್ರ್ಯಾಕ್ ಅಲ್ಲಿ ಫೋಲ್ಡ್ ಮಾಡಿ ಚಕ್ಕಾಡ್ತಿದ್ವಲ್ಲ, ಅದು ಒಂದೊಂದು ಇದಕ್ಕೆ ಇಷ್ಟು ದುಡ್ಡು ಅಂತ ಆಡ್ತಿದ್ವಿ. ಗೋಲಿ ಆಟದಲ್ಲಿ ಅಂದ್ರೆ ತುಂಬಾ ಅದೇ ದೊಡ್ಡ ಆಟ, ಬದ್ದು ಮಾಡಿ ಅದನ್ನ ಸೀಸ್ ಹಾಕಿ ಇಷ್ಟಿಟ್ಟು ಒಂದ್ 5-6 ಜನ ಸೇರ್ಕೊಂಡು ಗೋಲಿ ಎಲ್ಲ ಹಾಕಿ ಬದ್ದಿಗೆ ಎಷ್ಟು ಬೀಳುತ್ತೆ ಅದೆಲ್ಲ ನಮ್ದು. ಮತ್ತೆ ದಡದ ಮೇಲೆ ಇದ್ದಿದ್ದೆಲ್ಲ ಅವ್ರು ಯಾವ್ದು ಹೇಳ್ತಾರೆ ಅದನ್ನ ನಾವು ಗುರಿ ಹಾಕಿ ಹೊಡೆಯೋದು. ಅದು ಹೊಡೆದ್ರೆ ಪೂರ್ತಿ ಎಲ್ಲ ಅಲ್ಲಿ ಸರೌಂಡಿಂಗ್ ಅಲ್ಲಿ ಇದ್ದಿದ್ದೆಲ್ಲ ನಮ್ದೇ. ಆಮೇಲೆ ಹೊಡೆದಿಲ್ಲ ಅಂದಾಗ ಮಾತ್ರ ಬದ್ದಿನ ಮಾತ್ರ ತಗೊಂಡು ನಾವು ಸ್ಟೈಡಿಗೆ ಬರ್ತೀವಿ. ಆತರ ತುಂಬಾ ಶೇಖರಣೆ ಮಾಡಿ ಹೊಸ ಹೊಸ ಗೋಲಿಗಳು ಸುಮಾರು ಪೈಂಟ್ ಡಬ್ಬಲ್ ಎಲ್ಲ ತುಂಬಾ ಇಟ್ಟು ಹಳೆವೆಲ್ಲ ಒಂದು ಡಬ್ಬದಲ್ಲಿ ಇಟ್ಟು ಅದು ಆಡಕ್ಕೆ ಇಟ್ಕೊಂತಿದ್ವಿ. ಹೊಸ ಗೋಲಿಗಳೆಲ್ಲ ಏರಿಯಾದವರೆಲ್ಲ ನಮ್ಮ ಹತ್ರ ಬಂದು ಇಷ್ಟು 10 ಪೈಸಕ್ಕೆ 4 ಟನ್ಗೆ ಇಷ್ಟು ಅಂತೇಳಿ ಹೊಸ ಕೊಡ್ತಾ
1: ಇದ್ವಿ.
3: 10 ಪೈಸಕ್ಕೆ 3-4 ಎಲ್ಲ ಇತ್ತು ಸರ್ ಹಂಗೆ.
1: ಓಕೆ ಓಕೆ. ಒಳ್ಳೆ, ಈಗ ಈಗ ಒಂದು ಪ್ರಶ್ನೆ, ಈಗ ಸಿಗತ್ತ ಗೋಲಿಗಳು ಇದೆಯಾ ಅಂಗಡಿಗಳಲ್ಲಿ? ಇದೆಯಾ
3: ಸರ್? ಇದೆ ಸರ್, ಸಿಗುತ್ತೆ. ಆದ್ರೆ ಗೋಲಿ ಆಟ ಎಲ್ಲ ಮುಗ್ದೋಗಿದೆ ಸರ್. ಕೆಲವು ಬೇರೆ ವಿಚಾರಕ್ಕೆ ಗೋಲಿಗಳು ಈ ಗಾರೆ ಹಾಕಿದಾಗ ಗಾರೆ ಹಾಕಕ್ಕೆ ಅಂದ್ಬಿಟ್ಟು ಆ ಒಂದು ಸರ್ಕಲ್ ಮಾಡ್ಬಿಟ್ಟು ಅವರು ಅವ್ರೊಂದು ಚಿತ್ರ ಎಲ್ಲ ಬಿಡಿಸ್ತಾರ,
1: ಡಿಸೈನ್ ಮಾಡ್ತಾ ಇದ್ರ ಅದ್ರಲ್ಲಿ,
3: ಆ ಡಿಸೈನ್ ಮಾಡ್ತಾರಲ್ಲ ಆ ಡಯಾಗ್ರಾಮ್, ಆ ಡಯಾಗ್ರಾಮ್ ಗೆ ಗೋಲಿ ಯೂಸ್ ಮಾಡ್ತಿರ್ತಾರೆ.
1: ಓಕೆ,
3: ಬಟ್ ಈಗೆಲ್ಲ ಅದೆಲ್ಲ ಫುಲ್ ಕಣ್ಮರೆ ಆಗ್ಬಿಟ್ಟಿರ್ತಾರೆ.
1: ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ.
3: ಥ್ಯಾಂಕ್ ಯು,
1: ಧನ್ಯವಾದ. ಕೇಳಿದ್ರೆ ಮತ್ತೆ ಯಾವ ಆಟ ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ ಹಲೋ
4: ಹಲೋ,
1: ಹೇಳಿ ಯಾರು?
4: ಸ್ನೇಹ.
1: ಓ ಸ್ನೇಹ, ಯಾವ ಆಟ ಆಡ್ತಾ ಇದ್ರಿ ಚಿಕ್ಕವರಿದ್ದಾಗ?
4: ಉಪ್ಪಾಟ ಅಂತ ಹೇಳಿದ್ರಲ್ಲ, ಅದು ಆಡ್ತಾ ಇದ್ವಿ.
1: ಹಾ, ಉಪ್ಪುಕೊಡು ಉಪ್ಪುಕೊಡು ಅಂತ. ಹಾ
4: ಸರ್, ಸ್ತಂಭ ಇಟ್ಕೊಂಡು ಆಟಾಡಿದ್ವಿ.
1: ಕರೆಕ್ಟ್ ಕರೆಕ್ಟ್. ಹಾ ಹಾ,
4: ಅಂದ್ರೆ ಕಲ್ಲು ಮಣ್ಣು ಆಡ್ತಾ ಇದ್ವಿ.
1: ಕಲ್ಲು ಮಣ್ಣು ಹೇಗೆ?
4: ಏನಿಲ್ಲ, ಔಟ್ ಆದವರು ಇರ್ತಾರಲ್ಲ ಅವ್ರು ಹೇಳ್ತಾರೆ ನಮ್ಗೆ, ಕಲ್ಲು ಬೇಕು ಅಂದ್ರೆ ನಾವು ಕಲ್ಲು ಕಲ್ ಜಾಗಿಂದ ಇಟ್ಕೊಳ್ಳೋದು. ಮಣ್ಣು ಅಂತ ಮಣ್ಣಲ್ಲಿ ಇಟ್ಕೊಳ್ಳೋದು, ಇಲ್ಲ ಅಂದ್ರೆ ಅವ್ರು ಬಂದು ಔಟ್ ಮಾಡ್ತಾ ಮತ್ತೆ ಅವ್ರು
1: ಹೇಳೋದು. ಜಂಪ್ ಮಾಡ್ಬೇಕಾಗಿತ್ತಾ?
4: ಹಾ ಸರ್, ಜಂಪ್ ಅಂದ್ರೆ ಕಲ್ಲು ಅಂತ ಓಡೋಗಿ ಕಲ್ಲಲ್ಲಿ
1: ಇಟ್ಕೊಳ್ಳೋದು. ಸರಿ ಸರಿ,
4: ಮಣ್ಣಂತ ಮಣ್ಣಲ್ಲಿ
1: ಇಟ್ಕೊಳ್ಳೋದು. ಎಷ್ಟು ಒಳ್ಳೆ ಆಟಗಳೆಲ್ಲ, ವ್ಯಾಯಾಮ ಆಗ್ತಾ ಇತ್ತು ದೇಹಕ್ಕೆ.
4: ಆದ್ರೆ ಜಾಸ್ತಿ ಆಟ
1: ಯಾಕೆ
4: ಅಂದ್ರೆ ಡಾನ್ಸ್ ಕ್ಲಾಸ್ ಹಿಂಗೆ
1: ಆಗ್ತಿತ್ತು ಎಲ್ಲ. ಓಕೆ, ಆಯ್ತು ಸ್ನೇಹ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹೌದೌದು, ನಮ್ ಕೇಳಿದ್ರು ಎಲ್ಲ ತುಂಬಾ ಖುಷಿ ಪಡ್ತಿದ್ದಾರೆ, ಒಳ್ಳೆ ಸಬ್ಜೆಕ್ಟ್ ಅಂತಿದ್ದಾರೆ, ಮತ್ತೆ ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಿದೆ ಅವ್ರು ಎಷ್ಟು ಎಕ್ಸೈಟ್ ಆಗ್ತಿದ್ದಾರೆ ಆಟ ನೆನ್ಪು ಮಾಡ್ಕೊಂಡು ಅಂತ. ಧನ್ಯವಾದಗಳು ಸ್ನೇಹ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಮತ್ ಯಾವ ಆಟ ನೆನಪಾಯ್ತು, ಬೇಗ ಬೇಗ ಕರೆ ಮಾಡಿ, ಹಾಡಿ ಆಡಿ ಅಂದ್ರೆ ಮಾತಾಡಿ ನನ್ನ ಜೊತೆ. ಹಲೋ ಹಲೋ
5: ಹಲೋ,
1: ಯಾರು?
5: ನಮ್ ಹೆಣ್ಮಕ್ಳು
1: ಮಾತಾಡ್ತಾರೆ.
6: ನಾವು ಪ್ರೇಮಾ, ಕುಂಬೂರಿಂದ.
1: ಕುಂಬೂರಿಂದ ಪ್ರೇಮ ಅವರು,
6: ಚಲುರಾಜು ಮನೆಯವರು.
1: ಗಂಡ್ ಮಕ್ಕಳು ಕೊಟ್ಟರಲ್ಲ ನಿಮ್ ಕೈ, ಯಾವ ಹೆಸರು?
6: ಚಲುರಾಜು ನಮ್ಮ ಮನೆಯವರು.
1: ಚಲುರಾಜ್ ಆಗ್ಲಿ, ಕಾರ್ಯ ಮಾಡಿದ್ರಲ್ಲ ಅವರು.
6: ಹೌದು, ಮಾಡಿದ್ರಂತ ನಾವಿದ್ದಿಲ್ಲ ಒಳಗಿದ್ದು,
1: ಹಂಗಾಗಿ ನಮ್ ಹೆಣ್ಮಕ್ಳು ಮಾಡ್ತಾರೆ ಅಂತ ನಿಮ್ ಕಡೆ ಕೊಟ್ಬಿಟ್ರು ಗಂಡ್ ಮಕ್ಳು. ಹೇಳಿ ಅಮ್ಮ, ಯಾವ ಆಟ ಆಡ್ತಿದ್ರಿ ನೀ ಚಿಕ್ಕವರಿದ್ದಾಗ?
6: ನಾವೆಲ್ಲ ಮದ್ದೆ ನಾಲ್ಕು ಮೂಲೆ ಆಟ ಆಡ್ತಿದ್ವಿ ಸರ್.
1: ನಾಲ್ಕು ಮೂಲೆ ಆಟ ಅಂದ್ರೆ ಅದ್ ಯಾವ್ದು?
6: ನಾಲ್ಕು ಮೂಲೆ ಅಂದ್ರೆ ನಾಲ್ಕು ಮನೆ ತಟ್ಟೆ ತೊರೆಯೋದು ಸುತ್ತಲುವ, ಐದ್ ಜನ ಆಟ ಆಡಕ್ ತೋರಿಸಿದ್ವಿ. ನಾಲ್ಕು ಮೂಲೆ ನಾಲ್ಕು ಜನ ನಿಲ್ಬೇಕು, ಆಮೇಲೆ ನಾಲ್ಕೊಂಡು ಗುಂಪೆ ಮಾಡಿ ಇಡ್ಬೇಕು. ಆಮೇಲೆ ಅವ್ರು ತುಳ್ಕೊಂಡು ನಾಲ್ಕು ಮೂಲೆ ಕಡೆ ಆಟ ಆಡ್ಬೇಕು. ಆಮೇಲೆ ಅವ್ರ ಆ ಕಡೆ ಹೋಗತ್ಲೆ ನಾವ್ ಹೋಗಿ ಒಂದೊಂದೆ ಕೊನೆ ಎರಡ್ ಕೊನೆ ಎತ್ಕೊಂಡ್ಬರೋದು. ಆಮೇಲೆ ಅವ್ರು ನಮ್ಮನ್ನ ಔಟ್ ಮಾಡಿದ್ರೆ ಅಷ್ಟು ಕಲ್ ತಗೊಂಡ್ ನನ್ ಮನೆ ಚುಟುಕ್ ಮಾಡ್ಬೇಕಿತ್ತು ಅವನ್ನೆಲ್ಲ.
1: ಅಮ್ಮ ಇನ್ನೊಂದು ಆಟ ಆಡ್ತಾ ಇದ್ರು, ಆಟ ಆಡ್ತಾ ಇದ್ವಿ ಕಲ್ಲುಗಳನ್ನ, ಒಂದೇ ಸೀಸನ್ ಸಣ್ಣ ಸಣ್ಣ ಕಲ್ಲುಗಳನ್ನ ಕೈಲಿ ಹಿಡ್ಕೊಂಡು ಅದನ್ನ ಮೇಲಕ್ ಹಾಕೋದು, ಕೆಳಗಡೆ ಕಾಯಿಲು ಕಲ್ಲು ಆರ್ಸ್ಕೊಳ್ಳೋದು, ಈ ತರದೊಂದು ಆಟ ಇತ್ತಲ್ಲ.
6: ಐದ್ ಕಲ್ಲಿಂದ ಆಟ ಆಡ್ತಾರೆ ಕುತ್ಕೊಂಡು.
1: ಹಾ ಹಾ, ಹೌದು ಹೌದು, ಐದ್ ಕಲ್ಲಿನ ಆಟ.
6: ಐದ್ ಕಲ್ ತಗೊಂಡು ಅದ್ ಸಣ್ಣ ಕಲ್ಗಳು ತಗೊಂಡು ಆಟ ಆಡ್ತಾರೆ.
1: ಹಾ, ಒಂದ್ ಕಲ್ ಮೇಲೆ ಎಸ್ತ್ ಬಿಡೋದು, ಕೆಳಗಡೆ ಕಲ್ಲೆಲ್ಲ ಆರ್ಸ್ಕೊಳ್ಳೋದು. ಈಗ ಮಕ್ಕಳಿಗೆ ಆ ತರದ ಆಟಗಳ ಕಲ್ಪನೆ ಇಲ್ಲ ಈಗ ಪಾಪ. ಓಕೆ ಮಾ, ಧನ್ಯವಾದ ಕರೆ ಮಾಡಿದಕ್ಕೆ.
6: ಮೊಮ್ಮಕ್ಕಳು ಮೊನ್ನೆ ಹೋದಾರ ಮಾತಾಡಿದ್ರು ನಿಮ್ಮ ಹತ್ರ, ಹರಿಪ್ರಿಯಾ ಅಂತ ಮಾತಾಡಿದ್ರು.
1: ಹೌದಾ? ಓಕೆ ಓಕೆ,
6: ಮಂತ್ರಾಲಯದ ಮೊಮ್ಮಕ್ಕಳು ಬಂದ್ರ
1: ಸ್ನೇಹಿತರೆ, ಇಷ್ಟೊಂದು ಆಟಗಳ ಸುರಿಮಳೆ. ಹಲೋ
7: ಹಲೋ, ನಮಸ್ತೆ.
1: ನಮಸ್ಕಾರ, ಯಾರು?
7: ನಾನು ಸರ್ ಮಂಜುಳಾ.
1: ಹೇಳಿ ಮೇಡಮ್, ಯಾವ ಹಾಡು ನೆನ್ಪು, ಸಾರಿ ಯಾವ ಆಟ ನೆನ್ಪು ಮಾಡ್ಕೊಂಡ್ರಿ? ಹಾ ಹಾ ಹಾ ಹಾ ನೋಡಿ ಇಷ್ಟೊತ್ತಾಯ್ತು ಯಾರು ಮಾತಾಡ್ಲಿಲ್ಲ ಅಂಚೆ ಮಿಂಚಿ ಬಗ್ಗೆ ಅನ್ಕೊಳ್ತಿದ್ದೆ.

0: ಕೈಯೆಲ್ಲ ಉಲ್ಟ ನೆಲಕ್ಕೆ ಉಲ್ಟವಾಗಿಟ್ಟು ಅಷ್ಟು ಜನ ವಯಸ್ಸು ನಾಲ್ಕೈದು ಜನ ಕುತ್ಕೊಂಡು ಅಂಚಿ ನಿಂತು ಕಾವಲು ತಿಂತಿ ಗಡ ಪೇಪರ್ ಅಟೂಸ್ ಅಂತ ಅಂದ್ವಿ. ಅದು ಮತ್ತೆ ಅಟೂಸ್ ಯಾರು ಅಂತಾರೋ ಅದನ್ನು ಮತ್ತೆ ಸೀಡಾ ಮಾಡಿ ಕೈ ಮತ್ತೆ ಅದೇ ತರ ಆಡೋದು ಅದನ್ನ ಹೇಳೋದು. ಆಮೇಲೆ
1: ಎಲ್ಲಾ ಕೈಗಳು ಮಗಚಿ ಆಟ ಆಡೋದು ಮತ್ತೆ ಎಲ್ಲಾ ಕೈ ಮತ್ತೆ ಮೇಲಾಗ್ಬೇಕಾತರ
0: ಮತ್ತೆ ಮಾಡೋದು. ಲಾಸ್ಟ್ ಯಾರು ಉಳ್ಕೊಂತಾರೆ ಒಂದ್ ಕೈ ಅವ್ರಿಗೆ ಆಕಾಶಕ್ಕೆ ತೋರ್ಸೋದು ಅಂಚಿ ನಿಂಚಿ ಕಾವಲು ಚಿಂಚಿ ಅಂತ ಹೀಗೆ ಮೇಲೆ ಆಕಾಶಕ್ಕೆ ತೋರ್ಸೋದು ಅವ್ರ ಕೈನಲ್ಲಿ ಇಡೋದು. ಆಮೇಲೆ ಕೈಯೆಲ್ಲ ಹಿಂದೆಗಡೆ ಇಟ್ಕೊಂಡ್ರಿ ಕೈಯೆಲ್ಲ ಎಲ್ಲಿಗೋಯ್ತು ಸಂತೆಗೋಯ್ತು ಅಂತ ಅವ್ರು ಹೇಳ್ಬೇಕು. ಸಂತೆಯಿಂದ ಏನ್ ತಂದ್ರಿ ಅಂದ್ರೆ ಖಾರ ಮಂಡಕ್ಕಿ ತಂದ್ರಿ ಅಂತಾರೆ. ಆಮೇಲೆ ನಾವು ಖಾರ ಮಂಡಕ್ಕಿ ಏನ್ ಮಾಡಿದ್ರಿ ಅಂದ್ರೆ ಬಾಕ್ಲ ಸಂಜೆ ಕುತ್ಕೊಂಡ್ ತಿಂದ್ರಿ ಅನ್ನೋದು. ಬಾಕ್ಲ ಏನ್ ಕೊಟ್ಟು ಅಂತ ಅವ್ರು ಕೇಳೋದು. ಚಕ್ಕೆ ಕೊಡ್ತು ಅನ್ನೋದು. ಚಕ್ಕೆ ಏನ್ ಮಾಡಿದ್ರಿ ಅಂದ್ರೆ ಒಲೆಗೆ ಹಾಕಿದ್ರಿ ಅನ್ನೋದು. ಒಲೆ ಏನ್ ಕೊಡ್ತು ಅಂದ್ರೆ ಬೂದಿ ಕೊಡ್ತು ಅನ್ನೋದು. ಬೂದಿ ಏನ್ ಮಾಡಿದ್ರಿ ಅಂದ್ರೆ ಗೊಬ್ಬರ ಹಾಕಿದ್ರಿ ಅಂತ. ಗೊಬ್ಬರ ಏನ್ ಕೊಟ್ಟು ಅಂದ್ರೆ ಭತ್ತ ಕೊಟ್ಟು. ಭತ್ತ ಏನ್ ಮಾಡಿದ್ರಿ ಒಳ್ಳೇದೆಲ್ಲ ನಾನು ಇಟ್ಕೊಂಡೆ ತೆಕ್ಕದೆಲ್ಲ ಬೇರೆಯವ್ರಿಗೆ ಕೊಟ್ಟೆ. ಅವನೇನ್ ಕೊಟ್ಟ ತೊಟ್ಲು ಕೊಟ್ಟ. ತೊಟ್ಲೊಳಗೆ ಏನಿತ್ತು ಮಗು ಇತ್ತು. ಮಗು ಕೈಯಲ್ಲಿ ಏನಿತ್ತು ಬಟ್ಲಿತ್ತು. ಬಟ್ಲೊಳಗೆ ಏನಿತ್ತು ತುಪ್ಪ ಇತ್ತು ಅಂತ ಹೇಳಿ ಆ ತೊಪ್ಪದಲ್ಲಿ ಏನಿತ್ತು ಅಂದಾಗ ನೊಣ ಇತ್ತು ಅಂತ ಹೇಳಿ ಕೊನೆಗೆ ಎಲ್ಲರೂ ಸೇರ್ಕೊಟ್ಟಿ ಒಬ್ರಿಗೊಬ್ರು ಕಿವಿ ಇಟ್ಕೊಂಡು ನೊಣ ನೊಣ ಗೊಲ್ಲಾಯಿ ಗೊಲ್ಲಾಯಿ ಅಂತ ಆಟಾಡ್ತಿದ್ವಿ.
1: ಧನ್ಯವಾದಗಳನ್ನು. ಒಳ್ಳೆ ಆಟ ನೆನಪು ಮಾಡ್ಕೊಟ್ರಿ. ಧನ್ಯವಾದ ಕರೆ ಮಾಡಿದಕ್ಕೆ. ಇನ್ನು ಒಂದು ನಿಮಿಷ ಇದೆ. ಒಂದು ನಿಮಿಷದಲ್ಲಿ ಯಾರು ಯಾವ ಆಟ ಪರಿಚಯ ಮಾಡಿಕೊಡಬಹುದು? ಹಲೋ
2: ಸರ್, ಈ ಕಾರ್ಯಕ್ರಮ ನಿರೂಪಣೆ ಮಾಡ್ಕೊಡಿ ಸರ್.
1: ಏನಂದ್ರೆ
2: ಇದೇ ತರ ಮಧ್ಯಾಹ್ನ ಹೊತ್ತು ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಡಿ ಸರ್, ನಮ್ಮ ಬೇಡಿಕೆ.
1: ಧನ್ಯವಾದ ಸರ್.
2: ಧನ್ಯವಾದ. ಮಿಷಿನ್ ಎಲ್ಲ ರಾಗಿ ಬೀಸ್ತಾ ಇದ್ದು ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೆಲ್ಲ ಒಂದು ಮನವರಿಕೆ ಮಾಡ್ಕೊಡಿ ಸರ್. ಅದ ನಮ್ಮ ಅಭಿಪ್ರಾಯ ನಮ್ಗೆ.
1: ಧನ್ಯವಾದ ಕರೆ ಮಾಡಿದಕ್ಕೆ.
2: ಓಕೆ ಸರ್, ಒಳ್ಳೆ ದಿವಸವನ್ನ ಮಾಡ್ಕೊಡಿ ಸರ್ ದಯವಿಟ್ಟು. ನಿಮ್ಮ ಮುಖ್ಯಸ್ಥರಿಗೆ ಹೇಳಿ
1: ಆಗ್ಬಹುದು.
2: ನಿಮ್ಮ ಆಕಾಶ ತುಂಬಾ ಧನ್ಯವಾದಗಳು.
1: ಆತ್ಮೀಯ ಸ್ನೇಹಿತರೆ, ಇಷ್ಟೊತ್ತು ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ ಅಂದ್ರೆ ಆಟದ ಅಂತಾರಾಷ್ಟ್ರೀಯ ದಿನದ ಬಗ್ಗೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸೊ ಬಹಳಷ್ಟು ಕೇಳಿದ್ರು, ಕರೆ ಮಾಡಿ ಹಾಡುಗಳನ್ನ, ಸಾರಿ ಪ್ರತಿ ದಿವಸ ಹಾಡೇ ಮಾಡ್ತಿರ್ತೀನಲ್ಲ, ಹಾಗಾಗಿ ಹಾಡುಗಳೇ ನೆನಪಾಗುತ್ತೆ. ಸೊ ಇವತ್ತು ವಿಶೇಷವಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ ಆಟದ ಸಂಬಂಧ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸಿದ್ರಿ ಬಹಳಷ್ಟು ಜನ. ನಂಗೆ ಅನ್ಸುತ್ತೆ ಇನ್ನೂ ಮಾತಾಡೋರು ಇದ್ರು ಅಂತ ಅನ್ಸುತ್ತೆ, ಕರೆ ಸಿಕ್ಕಲಿಕ್ಕಿಲ್ಲ. ನೋಡೋಣ, ಮಧ್ಯಾಹ್ನ 3 ಗಂಟೆಗೆ ಸಾಧ್ಯ ಆದ್ರೆ ಇನ್ನೊಂದು ಅರ್ಧ ಗಂಟೆ ಈ ಕಾರ್ಯಕ್ರಮನ ಮುಂದುವರಿಸೋಣಂತೆ. ಈಗ ಯಾರು ಕರೆ ಮಾಡಿದ್ದೀರಿ ಅವ್ರು ಮಾಡೋದು ಬೇಡ, ಯಾರಿಗೆ ಕರೆ ಸಿಕ್ಕಿಲ್ಲ ಅವ್ರು ಬೇಕಾದ್ರೆ ಮಧ್ಯಾಹ್ನ ಇನ್ನೊಮ್ಮೆ ಕರೆ ಮಾಡಬಹುದು. ಸೊ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ, ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 1,00,000 ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11 ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ

0: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006ರಲ್ಲಿ ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ ಶೇಕಡ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1ರಿಂದ ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ದ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ ಇನ್ನೆರಡೂ ವಾರಗಳಲ್ಲಿ ಸಮಗ್ರ ನೀಲನಕ್ಷೆ ಸಿದ್ದಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 1 ಲಕ್ಷಕ್ಕೂ ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 1,12,092ಕ್ಕೂ ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ ಟಿಎಸ್ ಅನಿಲ್ ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಪಿಎಸ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಬಿಟಿ ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ ಎರಡು ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸುಗೂರ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿಯಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ದಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031ಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000 ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ.
4: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ. ಆತ್ಮೀಯ ಕೇಳಿದ್ರೆ ಈಗ ಸಮಯ 2:40 ಆಗ್ತಾ ಇದೆ. ಈಗ ಭಾವಗೀತೆಗಳು. ಆರಂಭದಲ್ಲಿ ಶಾರದಾ ಉಳುವೆ ಅವರ ರಚನೆಯನ್ನು ಕೇಳೋಣ. ಹಾಡಿದ್ದಾರೆ ಸಂಗೀತ ವರ್ಣೇಕರ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳಿದ್ರೆ ಇನ್ನು ಮುಂದೆ ನಮ್ಮ ನಿಲಯದ ಕಾರ್ಯಕ್ರಮಗಳು FM 101.4 ಅಂತರ್ಜಾಲದಲ್ಲಿ ಮುಂದುವರಿಯಲಿವೆ. ಸಂಜೆ 5:30 ಬಳಿಕ FM ತರಂಗಾಂತರ 103.5 ಹಾಗೂ FM 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಇದೀಗ ಸಮಯ 3:00. ಆತ್ಮೀಯ ಕೇಳಿದರೆ ಈಗ ನೇರ ಫೋನ್ ಇನ್ ಕಾರ್ಯಕ್ರಮ. ನಾನು ಆಗಲೇ ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಆಟದ ದಿನದ ಸಂದರ್ಭದಲ್ಲಿ ಬಾಲ್ಯದ ಆಟಗಳನ್ನು ನೆನಪು ಮಾಡಿಕೊಳ್ತಾ ಇದ್ವಿ. ಕರೆ ಮಾಡಿ ಆಟದ ಬಗ್ಗೆ ಮಾತಾಡಿ. ಒಂದು ವಿನಂತಿ, ಬೆಳಗ್ಗೆ ಯಾರಿಗೆ ಕರೆ ಸಿಕ್ಕಿದೆ ಅವರು ಈಗ ಮತ್ತೆ ಮಾಡೋದು ಬೇಡ. ಅರ್ಧ ಗಂಟೆ ನಂತರ ಮತ್ತೆ ಚಿತ್ರಗೀತೆಯನ್ನು ಶುರು ಮಾಡೋಣಂತೆ. ಹಲೋ ಹಲೋ ಹಲೋ. ಸೊ ಬೆಳಗ್ಗೆ ಯಾರು ಕರೆ ಮಾಡಿದ್ರಿ, ಮತ್ತೆ ಕರೆ ಮಾಡೋದು ಬೇಡ ಅಂತ ಹೇಳಿದ್ರೆ ಬಹುಶಃ ಹಾಗಾಗಿ ಬೆಳಿಗ್ಗೆ ಯಾರಿಗೆ ಸಿಕ್ಕಿತ್ತು ಅವರಿಗೆ ಮತ್ತೆ ಸಿಕ್ಕಿತ್ತು ಅಂತ ಅನ್ಸುತ್ತೆ, ಅದಕ್ಕೆ ಕಟ್ ಮಾಡಿದ್ರು. ಹಲೋ
1: ಹಲೋ
0: ಹೇಳಿ.
1: ಪುಷ್ಪ ಭದ್ರಾವತಿಯಿಂದ
0: ಹೇಳಿ ಮೇಡಮ್.
1: ನಾವು ಸಣ್ಣ ಇರ್ಬೇಕಾದ್ರೆ ಇದು ರತ್ತೋ ರತ್ತೋ ರಾಯನ ಮಗಳೇ ಆಡ್ತಾ ಇದ್ವಿ.
0: ಓಕೆ. ಬೆಳಿಗ್ಗೆ ಸಿಕ್ಕಲಿಲ್ಲ
1: ಆಡ್ತಾ ಇದ್ವಿ.
0: ಬೆಳಿಗ್ಗೆ ನಿಮ್ಗೆ ಕರೆ ಸಿಕ್ಲಿಲ್ಲಲ್ಲ?
1: ಇಲ್ಲ ಇಲ್ಲ ಸಿಗ್ಲಿಲ್ಲ.
0: ಓಕೆ. ಮಣ್ಣು ಗುಡ್ಡೆ ಆಟ ಅಂದ್ರೆ ಹೆಂಗೆ?
1: ಅಂದ್ರೆ ಮೂರು ಮಣ್ಣನ್ನು ಗುಡ್ಡೆ ಮಾಡಿ ಇಡ್ತಿದ್ವಿ.
0: ಓಕೆ.
1: ಅದರಲ್ಲಿ ಏನಾದ್ರೂ ಒಂದು ವಸ್ತು, ಕಲ್ಲು ತಪ್ಪಿದ್ರೆ ಬಳೆ ಏನಾದ್ರು ಮುಚ್ಚಿಡ್ತಿದ್ವಿ. ಅದ್ ಯಾವ್ದು ಅಂತ ತೋರಿಸ್ಬೇಕಿತ್ತು, ಯಾವ ಗುಡ್ಡೆ ಮುಚ್ಚಿಟ್ಟಿದೀವಿ ಅಂತ ತೋರಿಸ್ಬೇಕಿತ್ತು.
0: ಇದಕ್ಕೆ ಏನ್ ಗುಡ್ಡೆ ಆಟ ಅಂತಿದ್ರು ಮೇಡಮ್?
1: ಮಣ್ಣು ಗುಡ್ಡೆ ಆಟ ಆಡ್ತೀವಿ.
0: ಮಣ್ಣು ಗುಡ್ಡೆ ಆಟ ಇದ್ರಲ್ಲಿ ಇದು ಸ್ವಲ್ಪ ಬಳೆ ಮುಚ್ಚಾಟ ಅಂತ ಹೇಳ್ತಾ ಇದ್ರು. ಅಲ್ಲಿ ಕೂಡ ಇದೆ ತರ ಮೂರು ಗುಂಡಿ ತೆಗೆದುಬಿಟ್ಟು ಯಾವ್ದಾದ್ರು ಒಂದು ಗುಡ್ಡೆನಲ್ಲಿ ಬಳೆ ಮುಚ್ಚಿ ಮಿಕ್ಕಿದ್ದೆರಡು ಖಾಲಿ ಗುಂಡಿ. ಸೊ ಬಳೆ ಇರೋ ಗುಂಡಿ ಏನಾದ್ರು ಅವ್ರು ಮುಟ್ಟಿದ್ರೆ ಅಷ್ಟು ಬಳೆ ಅವರಿಗೆ, ಬಳೆ ಇಲ್ದಿರೋ ಗುಂಡಿ ಮುಚ್ಚಿದ್ರೆ ಅಷ್ಟು ಬಳೆ ಅವ್ರು ಕೊಡ್ಬೇಕು. ಈ ತರದ ಏನೋ ಒಂದು ಆಟ ಇತ್ತು, ಬಳೆ ಮುಚ್ಚಾಟ ಅಂತ ಹೇಳ್ತಾ ಇದ್ರು. ಸೊ ನೀವು ಕಲ್ಲು ಗುಡ್ಡೆ ಆಟ ಅಂದ್ರಲ್ಲ, ಇದು ತುಂಬಾ ಸಮೀಪ್ಯತೆ ಇದೆ ಎರಡು ಆಟಕ್ಕೂ ಕೂಡ.
1: ಹೌದಲ್ಲ? ಒಬ್ರು ಆದೀಮ ಬಲ ಭೀಮ ಅಂತೇಳಿ, ಅದು ಒಬ್ರು ಹಿಂಗೆ ಬಗ್ಗೆ ನಿಲ್ತಾ ಇದ್ರು, ಅದನ್ನ ಅವ್ರ ಬೆನ್ನ ಇದ್ ಮಾಡಿ ಜಂಪ್ ಮಾಡ್ಬೇಕಿತ್ತು. ಆತರ ಎಲ್ಲ ಆಡ್ತಾ ಇದ್ವಿ. ಲಗೋರಿ, ಚಿನ್ನಿ ದಾಂಡ್
0: ತುಂಬಾ ಜನ ಹೇಳ್ಕೊಡ್ತಿದ್ರು ನಿಮಗೆ.
1: ನನ್ನ ಮಗಳು
0: ನೆನ್ಪು ಮಾಡ್ಕೊಡ್ತಿದ್ದಾರೆ. ಅದು
1: ನೆನ್ಪು ಮಾಡ್ಕೊಡ್ತಾ ಇದ್ದಾರೆ.
0: ಓಕೆ, ಆಯ್ತು ಮೇಡಮ್, ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು.
0: ಓಕೆ, ಕೇಳಿದ್ರೆ ಮತ್ತೆ ನಿಮ್ಗೆ ಯಾರಿಗೆ ಕರೆ ಸಿಕ್ಕಿಲ್ಲ ಬೆಳಗ್ಗೆ ಅವ್ರು ಮಾತ್ರ ಕರೆ ಮಾಡಿ ಮಾತಾಡಿ. ಹಲೋ ಅಂತಾರಾಷ್ಟ್ರೀಯ ಆಟದ ದಿನದ ಸಂದರ್ಭದಲ್ಲಿ ಈ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದ್ರೆ. ಹಲೋ ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ ಸರ್. ಬೆಳಿಗ್ಗೆ ಕರೆ ಸಿಕ್ಕಿತ್ತಾ?
2: ಇಲ್ಲ ಇಲ್ಲ, ಬೆಳಿಗ್ಗೆ ಸಿಕ್ಕಿಲ್ಲ.
0: ಓಕೆ, ಹೇಳಿ ಸರ್, ಯಾವ ಆಟ?
2: ಸ್ವಲ್ಪ ಗೊತ್ತಾಯ್ತು ಯಾರು ಅಂತ?
0: ಅದು ಕ್ಲಿಯರ್ ಗೊತ್ತಾಗ್ತಿಲ್ಲ, ಯಾರು ಹೇಳಿ?
2: ನನ್ನ ಸಿಟಿ ಚಂದ್ರಶೇಖರ್ ಅತ್ತಿ ತೇವಡನಹಳ್ಳಿ.
0: ಎಸ್, ಹೇಳಿ ಸರ್, ಯಾವ
2: ಆಟ? ಕಾಸನದಲ್ಲ.
0: ಯಾವ ಆಟ ನೆನ್ಪು ಮಾಡ್ಕೊಂಡ್ರಿ ಹೇಳಿ?
2: ಏ, ನಾವು ಬಾಲುಗಳು ಚಿಕ್ಕದ್ರಲ್ಲಿ ಚೆಂಡ ಸಿಪ್ಪರಿ ಸೇರುಂಡೆ ಅಂತ ಚೆಂಡ ಮಾಡೋ ಸರ್.
0: ಓ, ಸಿಕ್ಕಿದ್ರೆ ಸೇರುಂಡೆ,
2: ಸಿಪ್ಪರಿ ಸೇರುಂಡೆ ಅಂತ ಚೆಂಡು ಬಟ್ಟಲು ಕಟ್ಟವು.
0: ಓಕೆ.
2: ಮೊತ್ತವನ್ನು ಕಟ್ಬಿಟ್ಟು ಒಂದ್ಸರಿ ಒಂದ್ 10 ಜನ ಇರೋ, ಅದಕ್ಕೆ ಲಿಮಿಟ್ ಇಲ್ಲ. ಅದಕ್ಕೆ ಅದಕ್ಕೆ 5 ಜನ 10 ಜನ ಮೇಲಾದ್ರೆ ಪರಸ್ಪರ ಡಿಕ್ಕಿ ಹೊಡ್ಕೊಂಡು ಬಿಗಾಬಿಡ್ತೀವಿ. ಇದಾಗುತ್ತೆ, 10 ಜನ ಇದ್ರೆ ಸಾಕು.
0: ಓಕೆ ಓಕೆ.
2: ಅದ್ ಹೆಂಗೆ ಅಂದ್ರೆ ಅದನ್ನ ಒಂದ ಬಟ್ಟೆ ಕಟ್ಕೊಂಡು ಬಟ್ಟೆ ಬಟ್ಟೆ ಹಳೆ ಬಟ್ಟೆಲಿ ಒಂದ್ಸಲ ಮೇಕೆ ಎಷ್ಟು ಬಿಡೋದು ಆಕಾಶಕ್ಕೆ, ಎಷ್ಟು ಮೇಕೆ ಒಬ್ರು ಎಷ್ಟು ಬಿಡೋದು ಯಾರು ಒಬ್ರು.
0: ಓಕೆ.
2: ಯಾರು ಇಡ್ಕಂದ್ರೆ ಹುಡ್ಕೊಂಡ್ಬಿಟ್ಟು ಯಾರು ಬೇಕು ಅವ್ರು ಹೊಡಿತಾ ಇರೋದು. ಅವ್ರು ಜನ ಕೆಲಸ.
0: ಅದಕ್ಕೆ ಸಿಕ್ಕಿದ್ರೆ ಸಿರುಂಡೆ ಅಂತ.
2: ಯಾರು ಸಿಕ್ತಾರೆ ಅವ್ರು ಸಿಕ್ತಾರೆ, ಯಾರು ಬೇಕು ಅವ್ರು ಹೊಡಿಯೋದು. ಅದೇ ಗೊತ್ತಾ, ನೆಚ್ಚಿರೋರು ಯಾವಾಗ್ಲೂ ಸದ್ದು ಸಿಗ್ತಾ ಇರೋರು. ಅದ್ರ ಟ್ರಿಪ್ ಅಲ್ಲಿ ಹೊಡೆಯೋಗ್ ಬಗ್ಬಿಡೋರು. ಅದೆಷ್ಟೋ ದೂರ್ಕೋಬಿಡೋದು, ತಪ್ಪಿಸ್ಕೊಳ್ಳೋದು ಒಂಥರ ಇದಲ್ಲ, ಅದು ಮ್ಯಾಜಿಕ್ ಇದ್ದಂಗ ಒಂಥರ
0: ಒಳ್ಳೆ ಮಜಾ ಅಲ್ಲ ಆಟ ಇದು.
2: ಅಯ್ಯೋ ಅಯ್ಯೋ, ಮಜಾ ಆತರ ಒಂದೊಂದು ಒಬ್ಬರಿಗೊಬ್ಬರ ಬಿದ್ದಾಬಿಡೋರು, ಬುದ್ಧಿ ಬಿದ್ದಾಬಿಡೋರು ಚೆಂಡಿ ಇತ್ತಲ್ಲ. ಅವಾಗ ಏಟ್ ಮಾಡ್ಕೊಂಡಿದ್ವಿ, ಆದ್ರೆ ಅವಾಗ ಇಷ್ಟೊಂದು ಆಸ್ಪತ್ರೆ ಈ ತರ ನಾವು ಬ್ಯಾಂಡೇಜ್ ಬಂದ್ರೆ ಕರ್ಸಿದ್ದಲ್ಲ ಅದ್ರ ಹಾಗೆ ವಾಸನೆ ಆಗ್ಬಿಡೋದು, ಅದೊಂದು ವಿಶೇಷ.
0: ಥ್ಯಾಂಕ್ ಯು ಚಂದ್ರಶೇಖರ್ ಸರ್.
2: ಹೌದು,
0: ನಿಜ ನಿಜ ನಿಜ.
2: ಈಗ ಅಷ್ಟು ಕ್ರಿಟಿಕಲ್ ಇತ್ತಲ್ಲ, ಆರೋಗ್ಯವಾಗಿದ್ದ ನಾವು ಓಡಾಡ್ಕೊಂಡು ಕಾಯಿಲೆ ಬರ್ತಿರಲಿಲ್ಲ.
0: ಧನ್ಯವಾದ ಕರೆ ಮಾಡಿದಕ್ಕೆ.
2: ಧನ್ಯವಾದ ಅವಕಾಶ ಸಿಕ್ಕಿದ್ದಕ್ಕೆ ಧನ್ಯವಾದಗಳು.
0: ಓಕೆ ಸ್ನೇಹಿತರೆ, ಕರೆ ಮಾಡಿ. ಮತ್ತಾರು ಮತ್ತಾವಾಗ ನೆನಪು ಮಾಡ್ತೀರಿ? ಹಲೋ, ನಮಸ್ಕಾರ. ಯಾರು?
3: ಗೀತಾ
0: ಮಲಗುಪ್ಪ. ಅವರಿಗೆ ಯಾವುದು ನೆನಪಾಯ್ತು ಆಟ?
3: ಬೆರಳು ಮುಚ್ಚು ಆಟ ಅಂತ ಆಡ್ತಿದ್ವಿ ಸರ್.
0: ಬೆರಳು ಮುಚ್ಚು ಆಟ. ಓಕೆ ಓಕೆ.
3: ತೆಗೆದ್ಬಿಟ್ಟು ಅದನ್ನ ಕವರೆ ತರ ಬಳಸ್ಕೊಳ್ಳೋದು. ಅದನ್ನ ನಾಲ್ಕ್ ತಗೊಂಡು ಆಟ ಆಗಿರ್ತದೆ. ಒಂದು ಎರಡು ವೈಟ್ ಕಲರ್ ಮೇಲೆ ಬಿದ್ದರೆ ಒಂದು ಬೆರಳು ಮುಚ್ಚಬೇಕಿತ್ತು.
0: ಓಕೆ ಓಕೆ ಓಕೆ.
3: ಹಾಗೆ ಸರ್, ಅದು ನಾಲ್ಕು ಕೊಟ್ಟರೆ ಮೇಲ್ ಮುಖ ಬಿದ್ರೆ ಎಂಟ್ ಮನೆ, ಅಂದ್ರೆ ನನಗೆ ನಾಲ್ಕು ಬೆರಳು, ಎರಡು ಬಿದ್ರೆ ಒಂದು ಬರುವ ಸರ.
0: ಓಕೆ ಓಕೆ.
3: ಒಂದು ಎರಡು ಹತ್ತುವರೆಗೆ ಬೆರಳು ಮುಚ್ಚಿ ತೆಗಿಬೇಕು.
0: ಸಿಟ್ಟು ಬರುತ್ತರ
3: ಒಂದೊಂದು
0: ಪಿಕ್ ಕೊಡ್ಬೇಕಾಗಿತ್ತು. ಈ ತಪ್ಪಿಸ್ಕೋತಾರೆ ಅಂತ ಹೇಳಿ ಎರಡು ಕೈ ನಾನು ಬಾರಿಸ್ತಾ ಇದ್ವಿ ಅಲ್ಲ. ನೋಡಿದೀನಿ ನೋಡಿದೀನಿ, ನೆನಪಾಯ್ತು ಈ ಆಟ. ಎಷ್ಟು ಸಲ ಕಣ್ಣೀರ್ ಬರೋತರ ಬರ್ತಾ ಇತ್ತು, ಹಂಗ್ ಹೊಡ್ತಾ ತಿಂತಿದ್ರು. ಧನ್ಯವಾದ ಕರೆ ಮಾಡಿದಕ್ಕೆ.
3: ಓಕೆ
0: ನೋಡಿ, ಎಂತೆಂತ ಆಟಗಳು ನೆನ್ಪು ಮಾಡ್ಕೋತಿದ್ದೀರಿ. ಇವತ್ತು ಏನಾದ್ರೂ ಈ ಕಾರ್ಯಕ್ರಮ ಮಾಡಿಲ್ಲ ಅಂದಿದ್ರೆ ಎಷ್ಟೊಂದು ಜನ ಇದನ್ನ ನೆನಪಿಗೆ ತರ್ತಾನೇ ಇರ್ತಿರ್ಲಿಲ್ಲ ನೀವು. ಹಲೋ ಹಲೋ
4: ಹಲೋ ಸರ್,
0: ಹೇಳಿ.
4: ಗೋರ್ಪಡೆ ಸರ್, ಭದ್ರಾವತಿಯಿಂದ.
0: ಗೋರ್ಪಡೆ ಸರ್, ಹೇಳಿ, ಯಾವ ಆಟ ನೆನ್ಪು ಮಾಡ್ಕೊಂಡ್ರಿ?
4: ಈ ಆಟ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಆಡಿರೋದಿಲ್ಲ. ಇದು
0: ಯಾವ್ದದು?
4: ಇದು ಒಂದು ಬಹಳ ಅತ್ಯಂತ ಪ್ರಾಚೀನವಾದ ಆಟ, ಒಳಾಂಗಣ ಆಟ, ರಾಜಮನೆತನಕ್ಕೆ ಸಂಬಂಧಪಟ್ಟ ಆಟ.
0: ಯಾವ್ದಿದು
4: ಗೊತ್ತಿರುವ ಸರ್? ನೀವು ಹೇಳ್ತೀರಾ, ಈಗ ರಾಜಮನೆತನ ಅಂದ್ರೆ ಕೂಡಲೇ ಕ್ಲೂ ಕೊಟ್ಟಿಟ್ಕೊಂಡು ಹೇಳ್ತೀರಾ ನೀವು? ಮಹಾಭಾರತದಲ್ಲಿ ಬಹಳ ಪ್ರಸಿದ್ಧವಾದ ಆಟ.
0: ಓಕೆ ಓಕೆ ಓಕೆ.
4: ಯಾವ್ದು ಹೇಳಿ ಸರ್?
0: ಗೊತ್ತಾಯ್ತು ಗೊತ್ತಾಯ್ತು.
4: ಯಾವ್ದು
0: ಗೊತ್ತಾಯ್ತು? ಅದು ಅದು ಎಂತ ಹೇಳ್ತಾರಲ್ಲ, ಬಾಯಲ್ಲಿದೆ ತುಟಿಗೆ ಬರ್ತಾ ಇಲ್ಲ.
4: ಇಲ್ಲ ಇಲ್ಲ, ಇನ್ನೊಂದು ಕ್ಲೂ ಕೊಟ್ಟು ಶಕುನಿ.
0: ಕರೆಕ್ಟ್ ಸರ್, ತಕ್ಷಣ ನೆನಪಾಗ್ತಿಲ್ಲ.
4: ಪಗಡೆ ಪಗಡೆ ಆಟ.
0: ಕರೆಕ್ಟ್ ಕರೆಕ್ಟ್, ಪಗಡೆ
4: ಪಗಡೆ ಆಟ. ಇದು ಕೋಇನ್ಸಿಡೆನ್ಸ್ ಏನು ಅಂತಂದ್ರೆ, ಹೊರಗಡೆ ಆಟ ಆಡೋದ್ರಿಂದ ನನ್ನ ಮನೆಯಲ್ಲಿ ನನ್ನ ತಾಯಿ ಈಗ ಕೈನ ಈಗ ನನ್ನ ಹತ್ರ ಎರಡು ದಾರಗಳು ಮತ್ತು ಪಗಡೆ ನನ್ನ ತಾಯಿದು ಹುಡುಕಿ ಇಟ್ಕೊಂಡೆ 2:52. ಅದು ನನ್ನ ತಾಯಿ ಆವಾಗ್ಲೇ ತೀರ್ಕೊಂಡು ಒಂದು 3 ವರ್ಷ ಆಗಿದೆ, 86 ವರ್ಷಕ್ಕೆ. ಅವ್ರು ಸುಮಾರು ಒಂದು 5 ದಶಕಗಳ ಹಿಂದೆ ಪರ್ಚೇಸ್ ಮಾಡಿದ್ದು. ಅದಕ್ಕೂ ಹುಡುಕ ಸಿಗುತ್ತವಿಲ್ಲ ಅಂತ ಹೇಳಿ ಅದರದ್ದು ಕುಡು ಸಿಕ್ಬಿಟ್ಟಿದೆ ಈಗ ನನಗೆ. ಹಾ, ಏನಂತಂದ್ರೆ ಅದು ಹಿಂದೆ ಈಗ ಏನು ಚದುರಂಗ ಆಟ ಆಡ್ತಾ ಇದಾರಲ್ಲ ಚೆಸ್,
0: ಚೆಸ್. ಹೌದು ಹೌದು,
4: ಚೆಸ್ ನ ತಾಯಿ ಎಂದು ತಾಯಿ ಅಂತ ಹೇಳ್ತಿ, ಶತ್ರುಂಜ್ ಅಂತ ಏನ್ ಕರೀತಿ ಹಿಂದಿನಲ್ಲಿ. ಅದು ಅದನ್ನ ಈಗಲೂ ಸಹ ಅಂದ್ರೆ ಅದು ಸಾಮಾನ್ಯವಾಗಿ ಮಹಿಳಾ ಸಮಾಜದವ್ರು ಯಾರಿದ್ದಾರೆ ಲೇಡೀಸ್ ಕ್ಲಬ್, ಅವ್ರು ಮಾತ್ರ ಒಳಾಂಗಣ ಆಟ ಇವತ್ತಿಗೂ ಸಹ ಉಳಿಸ್ಕೊಂಡ್ ಬಂದಿದ್ದಾರೆ ಪಗಡೆ ಆಟ ಅಂತ ಹೇಳಿ. ಇಡೀ ಅಂದ್ರೆ ಹೊರಗಡೆ ಅವ್ರು ಇದನ್ನ ಅಭ್ಯಾಸ ಮಾಡ್ಕೊಳ್ಳಲ್ಲ, ಇದು ನನಗೆ ನನ್ನ ತಾಯಿ, ನನ್ನ ಬಾಲ್ಯದಿಂದಲೂ ಸಹ ನನ್ನ ತಾಯಿ ಜೊತೆಗೆ ಆಟ ಆಡ್ತಾ ಇದ್ದೆ. ಅದು ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಜೊತೆ ದಾಳ ಇರುತ್ತೆ.
0: ಹೌದು ಹೌದು.
4: ಡೈಸ್ ಅಂತ ಏನ್ ಕರಿತೀವಿ ಇಂಗ್ಲಿಷ್ ನಲ್ಲಿ.
0: ಕರೆಕ್ಟ್.
4: ಅದ್ರ ಮೇಲೆ ನಂಬರ್ಸ್ ಇದೆಲ್ಲ, ಸರ್ಕಲ್ ಗಳು ಇರುತ್ತೆ.
0: ಹೌದು ಹೌದು, ಚುಕ್ಕೆ ತರ ಇರುತ್ತೆ.
4: ಆರು ಆ ಸರ್ಕಲ್ ಇರುತ್ತೆ. ಅದನ್ನ ನಾವು ಉರುಳಿಸ್ಬಿಟ್ಟು ನಾವು ಬಣ್ಣ ಬಣ್ಣದ ಕಾಯಿಗಳು ಗಂಟೆ ಹಾಕೋದ್ರ ಮರದ ಕಾಯಿಗಳಿರುತ್ತೆ, ಅದನ್ನ ಚಲಿಸ್ಬೇಕು. ಆಮೇಲೆ ಹಣ್ಣು ಮಾಡೋದು ಕೊನೆಯಿಂದ ಎಲ್ಲ ಹಣ್ಣು ಮಾಡಿ ಮಾಡಿ ಸೆಂಟ್ರಲ್ ಇಡೋದದು.
0: ಹೌದೌದು.
4: ನಿಜವಾಗ್ಲೂ ಸಹ ಇದು ನಮ್ಮ ಮೆದುಳಿಗೆ ಮೇವು ಕೊಡುವಂತದ್ದು, ಈ ಬ್ರೈನ್ ವರ್ಕ್ ಕೊಡುವಂತ ಆಟ ಇದು ಸರ್ ಇದು.
0: ಖಂಡಿತ ಖಂಡಿತ.
4: ಅದಕ್ಕೆ ನನ್ನ ತಾಯಿ ಜೀವಂತವಾಗಿರೋವರೆಗೂ ಆಕೆ ಅವ್ರ ಮೋಸ ಆಕೆ ಜೊತೆಗೆ ಮಧ್ಯಾಹ್ನ ಟೈಮ್ ಪಾಸ್ ಮಾಡಕ್ ಆಟ ಇದನ್ನ ಆಡ್ತಾ ಇದ್ದೀನಿ ನಾನು.
0: ಈಗ ಪ್ರಾಚೀನ ಕ್ರೀಡೆ ಅಂತ ಹೇಳಿದ್ರಿ, ಇದನ್ನ ನಿಮ್ ಮಕ್ಕಳಿಗೆ ಹೇಳ್ಕೊಡ್ಬೋದಲ್ಲ
4: ಸರ್. ನಾನು ಅವ್ರು ಅಂತ ಅಲ್ಲ ಸರ್, ಯಾರು ಹೇಳ್ಕೊಳ್ಳಿ
0: ಸರ್. ಮಕ್ಕಳು ಅಂದ ತಕ್ಷಣ ನಮ್ಮ ಮಕ್ಕಳು ಅಂತ ಅಲ್ಲ, ಅಕ್ಕಪಕ್ಕದ ಮಕ್ಕಳು, ರಿಲೇಟಿವ್ಸ್ ಮಕ್ಕಳು.
4: ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ಅವ್ರು ಅವ್ರು ಬೇರೆ ಆಟದಲ್ಲಿ ಇದೆಲ್ಲ ಹೇಳ್ಕೊಳಕ್ ಹೋದ್ರೆ ಮಾಸ್ ಬಹಳ ಓದಿ ಉಸಿರಾಗ್ಬಿಟ್ಟು ಅರೆಂಜ್ ಬಿಡ್ತಾರೆ.
0: ಹೀಗೂ ಉಂಟಾ?
4: ಆ ಮಟ್ಟಿಗೆ ಅಂದ ಇಲ್ಲ, ಇನ್ನು ಅನ್ನಿಸ್ಕೊಳಲ್ಲ ನಾನು.
0: ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕೆ, ಒಳ್ಳೆ ಆಟ ನೆನಪು ಮಾಡಿಕೊಟ್ರಿ.
4: ಧನ್ಯವಾದಗಳು ಸರ್.
0: ಓಕೆ, ಕೆಳಗ್ರೆ ನಿಜ ಪಗಡೆ ಪಗಡೆ ಆಟ. ಹಲೋ
5: ಹಲೋ,
0: ಹೇಳಿ ಯಾರು?
5: ನಮಸ್ತೆ ಸರ್.
0: ನಮಸ್ಕಾರ.
5: ನಮ್ದು ಆಟ ಅದು ಅಂದ್ರೆ ರತ್ತ ರತ್ತ ರಾಯನ ಮಗಳೇ.
0: ಯಾರು ಮಾತಾಡ್ತಿರೋದು?
5: ಲತಾ ಅರಳಿಯಲ್ಲಿಂದ ಸರ್, ಲತಾ ಜಗದೀಶ್.
0: ಓಕೆ ಓಕೆ, ಲತಾ ಜಗದೀಶ್ ಅವರು ಅರಳಿ ಹಳ್ಳಿ. ಆಮೇಲೆ
5: ರತ್ತ ರಾಯನ ಮಗಳೇ, ಬಿತ್ತೋ ಬಿತ್ತೋ ಭೀಮನ ಮಗಳೇ,
0: ಹದಿನಾರನ್ನೇ
5: ಹದಿನಾರನ್ನೇ ಕಾಫಲ
0: ಬಸ್ಬಿ
5: ಕುಕ್ಕರ ಬಸ್ಬಿ ಕೂರು
0: ಬಸ್ಬಿ.
5: ಇನ್ನೊಂದು ಟೋಪಿ ಬೇಕು, ಟೋಪಿ ಎಂತ ಟೋಪಿ, ಚಿನ್ನದ ಟೋಪಿ.
0: ಕರೆಕ್ಟ್ ಕರೆಕ್ಟ್.
5: ಇನ್ನು ಒಂದು ಬಹಳ ಅಂದ್ರೆ ಮರ್ಕೋತಿ ಆಟ ಸರ್, ಮರ್ಕೋತಿ ಆಟ. ಆಮೇಲೆ ಕೆರೆ ದಡ
0: ಕೆರೆ ದಡ.
5: ಆಮೇಲೆ ಸರ್ ಅಂಚಿ ಬಿಂಚಿ ಚಾವಳ ಚುಂಚಿ.
0: ಓಕೆ ಓಕೆ
5: ಸರ್, ಬಾರಿ ಆಟಗಳ ಪುಡರಿ ಸರ್, ಬಾರಿ ಸುಳ್ಳು ಆಟಗಳ. ನಾನು
0: ಹೌದಾ,
5: ಹೆಂಗಾರು ಗೆಲ್ಲನ ಅಂದ್ರೆ ಸೋತ್ ಬಿಡ್ತಿದ್ದೆ ಸುಳ್ಳು ಹೇಳಿ.
0: ಲತಾ ಜಗದೀಶ್ ಅವರೇ ಧನ್ಯವಾದ ಕರೆ ಮಾಡಿದಕ್ಕೆ. ನಮಸ್ತೆ ಸ್ನೇಹಿತರೆ, ಮತ್ತೆ ಯಾವ ಆಟ ನೆನಪಾಯ್ತು? ಆಟಗಳ ಸುರಿ ಮಳೆ. ಹಲೋ
6: ನಮಸ್ತೆ ಸರ್.
0: ನಮಸ್ಕಾರ ಸರ್, ವಿಜಯ್ ಕುಮಾರ್ ಸರ್.
6: ನಾವು ಆಟ ಆಡೋದು ಸೆಟ್ಲ್ ಆಡ್ತೀವಿ, ಜೊತೆಗೆ ಯೋಗ ಮಾಡ್ತೀವಿ. ಹಿಂದೆ ಚಿಕ್ಕವರಿದ್ದಾಗ ಲಗೋರಿ ಆಡಿದೀವಿ, ಕಬಡ್ಡಿ ಆಡಿದೀವಿ, ಖೋಖೋ ಆಡಿದೀವಿ, ರನ್ನಿಂಗ್ ರೇಸು, ಡಿಸ್ಕಸ್, ಜಾವಲಿನ್, ಯಾವ ಆಟ ಬಿಟ್ಟಿಲ್ಲ. ಸ್ಕೂಲಲ್ಲಿ ಇರೋಂಥದ್ದು ಎಲ್ಲ ಆಟಗಳನ್ನ ಮಾತಾಡಿದ್ದೀವಿ ಸರ್. ಈಗ ನಮ್ಮ ಫೇವ್ರೆಟ್ ಮೊದಲೇ ಬಾಲ್ ಬ್ಯಾಡ್ಮಿಂಟನ್ ಇತ್ತು. ಅದು ದೇಹಕ್ಕೆ ಮತ್ತೆ ಮನಸ್ಸಿಗೆ ಒಳ್ಳೆ ಕಸರತ್ತು. ಅದೊಂಥರ ಡ್ರಗ್ಸ್ ಅಡಿಕ್ಟ್ ಆಗ್ಬಿಟ್ಟಿದೆ. ಒಂದ್ ದಿವಸ ಆಟ ಆಡದೇ ಇದ್ರೆ ಬೆಳಿಗ್ಗೆ ಯೋಗ ಮುಗಿಸಿ ಸೀದಾ ರೋಸ್ ಕ್ಲಬ್ ಹೋಗಿ ಸೆಟ್ಲ್ ಆಡೋದು. ನಮ್ಮ ಪ್ರತಿಯೊಬ್ಬರ ಅವಿಭಾಜ್ಯ ಅಂಗಬೇಕು. ಮನುಷ್ಯ ಏನಾದ್ರೆ ಒಂದು ಆಟ ಆಡ್ಲೇಬೇಕು. ಹಿಂದಿನ ಲಗೋರಿ ಆಡಿಸ್ತಾ ಇದ್ರು, ಹಿಂದಿನ ಹಾಡುಗಳು, ಯಾವ್ದಾರ ಒಂದು ಮೂಮೆಂಟ್ ಮಾಡ್ತಾ ಇದ್ರೆ ಏನಾಗತ್ತೆ, ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನಾವು ಸದಾ ನಡೆದಕ್ಕಿಂತ ಇರ್ತೇವೆ. ದೇಹ ಮತ್ತೆ ಮನಸ್ಸು ಯಾವಾಗ ಸದೃಢವಾಗಿರುತ್ತೆ, ಆರೋಗ್ಯವಂತರಾಗಿರ್ತೇವೆ. ಡೋಪಾಮೈನ್ ಅಂತ ಒಂದು ರಾಸಾಯನಿಕ ಪದಾರ್ಥ ಉತ್ಪತ್ತಿ ಆಗುತ್ತೆ. ಮರವಿನ ಡಾಕ್ಟರ್ ಹೇಳ್ತಾ ಇದ್ದು, ಯಾವ್ದಾರ ಆಟ ಆಡ್ರಪ್ಪ, ನೀವು ಮರ್ಕೋತಿನ ಆಡ್ರಿ. ಯಾವ ಹೆಣ್ಮಕ್ಳೆಲ್ಲ ಆಟಾಡ್ತಾರಲ್ಲ ಅವ್ರಿಗೂ ಅಷ್ಟೇ, ಯಾವ ಗೇಮ್ ತರ ಆಡಿ. ಆಟ ಅಂತೂ ಮನುಷ್ಯನಿಗೆ ಬಹಳ ಅಗತ್ಯವಾಗಿ ಬೇಕಿರಬೇಕು, ಇಲ್ಲಾಂತಂದ್ರೆ
0: ಖಂಡಿತ
6: ಆಗೋದಿಲ್ಲ.
0: ಚಿನ್ನಿದಾಂಡ ಆಡ್ತಿದ್ವಲ್ಲ, ಅದೊಂದ್ ಸ್ವಲ್ಪ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಆ ಚಿನ್ನಿಗೆ ದಾಂಡಿಂದ ಬಾರಿಸಿದ್ರು ಅಂದ್ರೆ ಅದು ಎಷ್ಟು ದೂರ ಹೋಗ್ತಾ ಇತ್ತು. ಅದು ಯಾರಿಗಾದ್ರೂ ಹೊಡೆತ ಬಿದ್ರೆ ಏನ್ ಆಗ್ತಿತ್ತು ಅಂತ ಪ್ರಜ್ಞೆ ಕೂಡ ಇರ್ತಿದ್ದಿಲ್ಲ.
6: ತಲೆ ಮೇಲೆ ಬಿಡಿಸ್ಕೊಂಡ್ರಿ, ಕಣ್ಣಿನ ಮೇಲೆ
0: ಬಿಡಿಸ್ಕೊಂಡ್ರಿ,
6: ಆಮೇಲೆ ಬಟ್ಟೆ ಖರ್ಚು ಪಾಲ್ ಹಿಡಿದು ಟವಲ್ ಹಿಡ್ಕೊಂಡು ಹಿಡಿತಾ ಇದ್ವಿ. ಆಮೇಲೆ ಆ ತಗೊಂಡ್ ಇದೆಯಲ್ಲ ತಿನ್ನಿ ಒಳ್ಳೆ ಬಿದಿರಿನಲ್ಲಿ ಮಾಡಿಸಿದ್ರೆ ತಿನ್ನಿ ದಾಂಡು ಹಿಂದೆಲ್ಲ ನಮ್ಮ ಅಂಗಡಿಲೆಲ್ಲ ಮಾರ್ತಾ ಇದ್ರು ತಿನ್ನಿ ದಾಂಡು ಬುಗುರಿ. ಅದೆಲ್ಲ ವಿಶೇಷವಾದ ಆಟಗಳು. ಅದನ್ನು ನಮ್ಮಲ್ಲೊಂದು ಎರಡ್ ಮೂರು ಜನ ಇದ್ರು ನಮ್ಮ ಸ್ನೇಹಿತರು, ನಾಗರಾಜ ರೆಡ್ಡಿ ಅಂತ ಅವರೆಲ್ಲ, ಅವರೆಲ್ಲ ಒಂದು ಹೊಡೆದ್ರೆ ಸೀದಾ ಇಲ್ಲಿಂದ ಮಿನಿಮಮ್ ಒಂದು 300-400-500 meters ಹೋಗೋದು. ಅಷ್ಟು ಫೋರ್ಸ್ ಅಲ್ಲಿ ಕರೆಕ್ಟ್ ಆಗಿ ಗಿಲ್ಲಿ ಎತ್ತಿ ಹೊಡೆಯರು.
0: ಆಮೇಲೆ ಅದರಲ್ಲಿ ಒಂದು ಡಬಲ್ ಗಿಲ್ಲಿ ಸಿಂಗಲ್ ಗಿಲ್ಲಿ ಅಂತ ಇರ್ತಿತ್ತಲ್ಲ,
6: ಡಬಲ್ ಗಿಲ್ಲಿ ಸರ್, ಒಂದ್ ಸರಿ ಟಚ್ ಮಾಡಿದ್ರೆ ಒಂದ್ ಗಿಲ್ಲಿ, ಅದನ್ನ ಎರಡ್ ಸರಿ ಟಚ್ ಮಾಡಿ ಹೊಡೆದು ಹೊಡಿತಾರಲ್ಲ,
0: ಕರೆಕ್ಟ್ ಕರೆಕ್ಟ್,
6: ಅವಾಗ ಅದು
0: ಡಬಲ್ ಗಿಲ್ಲಿ
6: ಅವಾಗ ಕೌಂಟ್ ಜಾಸ್ತಿ. ಮತ್ತ ಆಮೇಲೆ ಅವ್ರೇನೋ ಯಾರು ಮೋಸ ಮಾಡಿದ್ರೆ ಅದನ್ನ ಮತ್ತೆ ಇಲ್ಲಿಂದ ನಾವು ಡ್ಯಾನ್ಸ್ ತಗೊಂಡು ಅವ್ಕಂತ ಹೋಗ್ತಾ ಇರ್ತೀವಿ.
0: ಕರೆಕ್ಟ್,
6: ಆಟನೇ ಬೇರೆ ಬಿಡಿ, ಅದ್ರ ಮಜಾನೇ ಬೇರೆ. ಹಾಗೆ ಅದು ಮತ್ತೆ ಸಾಕಷ್ಟು ನಾವು ಕಬಡ್ಡಿ ಬಿಡಿ, ಅದ ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು.
0: ಅಲ್ಲ ಕಬಡ್ಡಿ ನಮ್ ಕಬಡ್ಡಿನ ಬೇರೆ, ಈಗಿನ ಕಬಡ್ಡಿನ ಬೇರೆ ಬಿಡ್ರಿ. ಅಲ್ಲ
6: ಹೌದೌದು, ನಮ್ದು ನೀವೆಲ್ಲ ಉಸಿರುಗಟ್ಟಿ ಹೋಗೋದು, ಈಗೆಲ್ಲ ಟ್ರಿಕ್ಸ್ ಬೇರೆ ಇದಾವೆ, ಈಗ ಸಾಕಷ್ಟು ಇಂಪ್ರೂವ್ ಆಗಿದೆ. ಮತ್ತೆ ನಾವು ಅದ್ರ ಜೊತೆ ನಮ್ಮ ಸ್ನೇಹಿತರನ್ನ ನಾವು ವಾಲಿಬಾಲ್ ಆಡ್ತಾ ಇದ್ವಿ, ಅದು ಬಹಳ ಒಂದು ವಿಶೇಷವಾದ. ಈಗಿನ ಮಕ್ಕಳಿಗೆ ಏನಾಗಿದೆ ಸರ್, ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿ ಸಮಯನೇ ಇಲ್ಲ, ಅವ್ರ ಜೊತೆ ನಾವು ಅಡ್ಜಸ್ಟ್ ಆಗ್ಬೇಕಾಗೈತಿ. ಯಾಕಂದ್ರೆ ಸಮಯ ನಮ್ಗೆ ಬಹಳ ಪ್ರೀಶಿಯಸ್ ಆಗಿದೆ, ಹಂಗಾಗಿ ಎಲ್ಲ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗ್ಬಿಡ್ತಾರೆ, ಮಗು ಹಿಡ್ಕೊಂಡ ಏನಾಗುತ್ತೆ, ಮನ್ಸು ಡೈವರ್ಟ್ ಆಗುತ್ತೆ, ನಾಳೆ ಹೋಗೋಣ ಅಂತಾರೆ. ಹಾಗಾಗಿ ಮಕ್ಕಳು ಕಂಪಲ್ಸರಿ ಯಾರೇ ಇರ್ಲಿ ನೋಡಿ, ಯಾರ ಆಟ ಆಡಂತಾರೆ ಯಾರಾದ್ರೂ, ಮರಿಗೆ ವಯಸ್ಸು ಆಯಸ್ಸೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯವಂತರಾಗಿರ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಒಳ್ಳೆ ನಿದ್ದೆ ಬರುತ್ತೆ, ಮತ್ತೆ ನಕಾರಾತ್ಮಕವಾದ ಭಾವನೆಗಳು ಬರೋದಿಲ್ಲ, ಯಾವಾಗಲೂ ಪಾಸಿಟಿವ್ ಆಗಿರ್ತಾರೆ, ಒಳ್ಳೆ ಆಟಗಾರರು ಪರಿಚಯ ಆಗ್ತಾರೆ, ಒಳ್ಳೆ ಸ್ನೇಹಿತರುಗಳು ಪರಿಚಯ ಆಗ್ತಾರೆ. ನೋಡ್ಬೇಕಂದ್ರೆ ಸ್ಟೇಟ್ ಲೆವೆಲ್ ತನಕ ಎಲ್ಲರಿಗೂ ಹೋಗ್ತಾ ಇದ್ವಿ, ಮೈಸೂರ್ ಹೋಗ್ತಾ ಇದ್ವಿ, ಬೆಂಗಳೂರು ಹೋಗ್ತಾ ಇದ್ವಿ, ಎಲ್ಲೆಲ್ಲಿ ನಮ್ಮ ಟೀಮ್ ನವ್ರು ಕರ್ಕೊಂಡು ಹೋಗ್ತಾ ಇದ್ರು ಅಲ್ಲೆಲ್ಲ ಹೋಗ್ತಾ ಇದ್ವಿ, ಆಡಕ್ಕೆ ಒಂದು ಖುಷಿ ಅಲ್ಲಿ ಗೆಲ್ಲಿ. ಹಾಗಾಗಿ ಅದರದ್ದು ನಮಗೆ ಮಜಾನೇ ಬೇರೆ, ಅದೊಂದು ಇವತ್ತಿಗೂ ನಮಗೆ ಅದು ಬಹಳ ಒಂದು ಖುಷಿ ಕೊಟ್ಟಂತ ಆಟ ಅಂದ್ರೆ ಸೆಟ್ಲ್ ಇರ್ಬೋದು, ಬಾಲ್ ಬ್ಯಾಡ್ಮಿಂಟನ್ ಇರ್ಬೋದು, ಬೇರೆ ಎಲ್ಲ ಗೇಮ್ಸ್ ಈಗ ರೋಟ್ರಿ ಅಂತೂ ಎಲ್ಲದೂ ಆಡ್ತೀವಿ.
0: ಥ್ಯಾಂಕ್ ಯು ಸರ್,
6: ಏನು ಮಾಡಕ್ಕೆ,
0: ಥ್ಯಾಂಕ್ ಯು ಸೋ ಮಚ್, ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟಿ, ಕೇಳಿದ್ರಿ. ಮತ್ತೆ ಯಾವ ಮಾತು ನೆನ್ಪು ಮಾಡ್ಕೊಂಡ್ರಿ? ಹಲೋ, ಯಾರು ಮಾತಾಡುದು?
7: ಹಲೋ ಸರ್, ನಮಸ್ಕಾರ ಸರ್, ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಯಾಕೆ ಗೊತ್ತಾ ಸರ್?
0: ಹೇಳಿ ಸರ್, ಯಾರು ಮಾತಾಡ್ತಿರೋದು?
7: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಓಕೆ ಓಕೆ, ಹೇಳಿ ಚಿಕ್ಕಪ್ಪ ಸರ್.
7: ವಿಶೇಷ ಧನ್ಯವಾದ ಯಾಕೆ ಹೇಳಿದೆ ಗೊತ್ತಾ ಸರ್? ಏನ್ ಮಧ್ಯಾಹ್ನ ಕರೆ ಸಿಗದವರಿಗೆ ಅಂತ ಹೇಳಿದ್ರಲ್ಲ, ಆ ಒಂದು ಖುಷಿಗೆ.
0: ಓಕೆ ಓಕೆ ಓಕೆ,
7: ಇಲ್ಲ ಅಂದ್ರೆ ಆ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಆಗಿದ್ರೆ ನಮ್ಗೆ ಬೇಜಾರಾಗ್ತಿತ್ತು.
0: ಓಕೆ ಹೇಳಿ ಸರ್, ನಿಮ್ಮ ನೆಚ್ಚಿನ ಆಟ ಯಾವುದು?
7: ಸರ್, ನಮ್ ನೆಚ್ಚಿನ ಆಟ ಅಂತ ಅಂದ್ರೆ ಗೋಲಿ ಆಟ, ಅದನ್ನ ಬಿಟ್ಟರೆ ಚಿನ್ನಿ ಕೋಲ ಆಟ ಸರ್.
0: ಚಿನ್ನಿ ದಾಂಡು ಬೇರೆ, ಚಿನ್ನಿ ಕೋಲು ಬೇರೆ?
7: ಇಲ್ಲ, ಚಿನ್ನಿ ಕೋಲ್ ಅಲ್ಲ ಸರ್, ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಚಿನ್ನಿ ದಾಂಡು ಅಂತಾನೆ ಅದು ಇರೋದು. ಆ ಚಿನ್ನಿ ದಾಂಡು ಆಟ ಅಂದ್ರೆ ತುಂಬಾ ಖುಷಿ ಸರ್ ನಮಗೆ. ನಾವು ಒಂದು ಬೈಲಿಗೆ ಹೋಗ್ಬಿಟ್ಟು ಒಂದು ಚಿನ್ನಿ ಇಟ್ಕೊಂಡ್ಬಿಟ್ಟು ಒಂದ್ ಸಣ್ಣದೊಂದು ಗುಂಡಿ ತರ ತೊಡ್ಬಿಟ್ಟು ದಾಂಡ್ ಇಟ್ಬಿಟ್ಟು ಅಲ್ಲಿ ಹಿಡಿಯಕ್ ರೆಡಿ ಆಗಿರ್ಬೇಕು, ಇವನು ಅದನ್ನ ಹೊಡಿತಾ ಇರ್ತಾನೆ. ಅದಕ್ಕೆ ಇವನು ರೆಡಿನಾ ಅಂದ ತಕ್ಷಣನೆ ಅವನು ಎಷ್ಟ್ ಅನ್ಬೇಕು, ಯಾರೋ ಚಿನ್ನಿ ಹಿಡಿಯನದನಲ್ಲ ಅವ್ನು ಎಷ್ಟ್ ಅನ್ಬೇಕು,
0: ಕ್ಯಾಚ್ ಹಿಡಿಯನು,
7: ಕ್ಯಾಚ್ ಹಿಡಿಯನು ಎಷ್ಟ್ ಅನ್ಬೇಕು, ಅವಾಗ ಇವನು ಹೊಡಿಯೋದು. ಅವ್ನು ಹೊಡೆದಾಗ ಆ ಸ್ಪೀಡಿಗೆ ಹೆಂಗ್ ಬರ್ತಂತ ಅಂದ್ರೆ ಒಂಥರ ಎಲಿಕೆ ಇದು ಹೆಲಿಕಾಪ್ಟರ್ ಸೌಂಡ್ ತರ ಬರೋದು, ಬರ್ರ ಅಂತ.
0: ಖಂಡಿತ ಖಂಡಿತ ಖಂಡಿತ,
7: ಅದು ಹಿಡಿಯಕ್ಕೆ ಭಯ ಆಗೋದು, ಆದ್ರೆ ಹಿಡಿಲೇಬೇಕಾಗಿತ್ತು, ಅದನ್ನ ಹಿಡಿದಾಗ ಇವನು ಔಟ್ ಆಗೋದು. ಅದು ಹಿಡಿಲಿಲ್ಲ ಅಂತಂದ್ರೆ ಅವ್ನು ಅಲ್ಲಿಂದ ಹೊಡೆದಾಗ ಇವನು ಮತ್ತೆ ವಾಪಸ್ ಆ ದಾಂಡ ಮೇಲೆ ಹೊಡಿತಾನೆ. ಆ ದಾಂಡಲ್ಲಿ ಹೊಡೆದಾಗ ಅದು ಮತ್ತೆ ಸ್ವಲ್ಪ ದೂರ ಹೋಗುತ್ತೆ. ಅವನು ಬರೇ ಒಂದೇ ಸ್ಲಿಪ್ ಪುಟ್ಸ್ ಹೊಡೆದ ಅಂತಂದ್ರೆ ಬರೇ ದಾಂಡಲ್ಲೇ ಅಳಿಬೇಕಾಗುತ್ತೆ. ಅವನು ಏನಾದ್ರೂ ಗಿಲ್ಲಿ ತೆಗ್ದ ಅಂತಂದ್ರೆ ಆ ಚಿನ್ನಿಲೇ ಆಳ್ತಕ ಅಲ್ಲಿಂದ ಕೌಂಟ್ ಮಾಡ್ಕೊಂತ ಬರ್ಬೇಕಾಗತ್ತೆ. ಆಟದ ಏನ್ ಇರುತ್ತಲ್ಲ ಜಾಗ, ಅಲ್ಲಿಂದ ಚಿನ್ನಿ ಒಳಗೆ ಒಂದು ಕೌಂಟ್ ಮಾಡ್ಕೊಂತ ಬರ್ಬೇಕಾಗುತ್ತೆ. ಅವಾಗ ಅವನು ಗೆದ್ದ ಅಂತ ಅಲ್ಲಿ ಲೆಕ್ಕ ಹೊಡೆದಿರ್ತಾನಲ್ಲ ಅವನೇ ಗೆದ್ದ ಅಂತ. ಅವ್ನ ಏನಾದ್ರು ಹಿಡ್ದ್ರೆ ಇವನ್ ಔಟ್ ಆಗ್ಬೋದು, ಅವನ್ ಬರೋ ನೀಸ್ ಆಗುತ್ತೆ. ಆಮೇಲೆ ಅವ್ರಿಗೆ ಪನಿಷ್ಮೆಂಟ್ ಏನಂತ ಅಂದ್ರೆ ಏನ್ ಕೌಂಟ್ ಆಗಿರುತ್ತೆ ಅವನ್ ಗೆದ್ದ ಅಂತ ಅಲ್ಲಿಗೆ ಅವನ ಸೋತನಿಗೆ ಇವನು ಕಣ್ ಮುಚ್ಕೋಬೇಕು, ಎರಡು ಕಣ್ಣು ಮುಚ್ಕೋಬೇಕು ಅವನಿಗೆ, ಸೋತನಿಗೆ ಎರಡು ಕೈಯಲ್ಲಿ ಕಣ್ಣು ಮುಚ್ಕೊಂಡು ಅವನಿಗೆ ಬಕ್ಸೆಯಲ್ಲಿ ಒಂದಿಷ್ಟು ಮಣ್ಣು ತುಂಬಿ ಅದ್ರ ಒಳಗಡೆ ಚಿನ್ನಿ ಇಟ್ಬಿಟ್ಟು ಅವನ ಸುಮಾರು ದೂರ ಕರ್ಕೊಂಡು ಹೋಗೋದು. ಕರ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಅದನ್ನ ಇಟ್ಟು ಚಿನ್ನಿ ಅದ ಮಣ್ಣು ಹಾಕಿ ಅದ್ರಲ್ಲಿ ಚಿನ್ನಿ ಸಿಕ್ಸಿ ಮತ್ತೆ ವಾಪಸ್ ಬಂದು ಏನು ಕಣ್ಣು ಮುಚ್ಕೊಂಡು ಹೋಗಿರ್ತಾನ ಆ ಜಾಗಕ್ಕೆ ಬಂದ್ಮೇಲೆ ಅವನಿಗೆ ಕಣ್ಣು ಬಿಡೋದು. ಆಮೇಲೆ ಅವನು ಹುಡುಕಕ್ ಸ್ಟಾರ್ಟ್ ಮಾಡ್ಬೇಕು. ಅವನು ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಹೋಗ್ದಂಗೆ ಇವರು ಫಾಲೋ ಮಾಡ್ತಾ ಹೋಗ್ತಾರೆ. ಇವ್ರಿಗೆ ಗೊತ್ತಿರತ್ತೆ ಎಲ್ಲಿರತ್ತೆ ಅಂತ, ಅವ್ರಿಗೆ ಒಂದು ಖುಷಿ. ಅವ್ರ ಆ ಕಡೆ ಬೇರೆ ಬೇರೆ ಕಡೆ ಹೋದಾಗ ಇವ್ರಿಗೆಲ್ಲ ಖುಷಿ ಆಗ್ತಾ ಇರ್ತದೆ. ಆಟ ತುಂಬಾ ಖುಷಿ ಕೊಡೋದು ಅಂದ್ರೆ ಆ ಒಂದು ಚಿನ್ನದಾಂಡ ಆಟವನ್ನ ನಿಷೇಧ ಮಾಡೋದು ಒಂದು ಒಳ್ಳೇದು ಅಂತ ನನ್ನ ಅನಿಸಿಕೆ.
0: ನಿಷೇಧ ಇಲ್ಲಿ ಮಾಡಕ್ ಹೋಗ್ತೀರಿ, ಯಾರು ಆರ್ಡರ್ ಇಲ್ಲ ಇವಾಗ.
7: ಇಲ್ಲ ಹೌದು, ಅವಾಗ ನಮ್ಮ ಊರ್ನಲ್ಲಿ ಒಬ್ರು ಕಣ್ಣೆ ಕಳ್ಕೊಂಡ್ಬಿಟ್ರು ಸರ್, ಒಂದ್ ಕಣ್ಣೆ ಹೋಗ್ಬಿಡ್ತು. ಕೈ ತಪ್ಪಿ ಅವ್ನು ಹಿಡಿಯೋದು ಮಿಸ್ ಆಗಿ ಕಣ್ಣಿಗೆ ಅದ ಹಂಗೆ ಕಣ್ಣಲ್ಲೇ ಚುಚ್ಕೊಂಡಿತ್ತು ನೋಡಿ ಸರ್. ಅದನ್ನ ಹಂಗೆ ಹಿಡ್ಕೊಂಡು ಆಸ್ಪತ್ರೆಗೆ ಹೋಗಿದ್ರು, ಅಲ್ಲಿ ಕಣ್ಣೆ ಪೂರ್ತಿ ತೆಗಿಬೇಕು ಅಂತ ಹೇಳಿ ಕಣ್ಣೆ ಹೋಗ್ಬಿಟ್ಟು. ಅದು ಇದೇ ಒಂದ್ ದುರಂತ ಅಂದ್ರೆ ಆ ಚಿನ್ನಿ ದಾಂಡ ಆಟದಲ್ಲಿ ಇದೇ ಒಂದ್ ದುರಂತ. ಅದು ಹಿಡಿದಿಲ್ಲ ಅಂತಂದ್ರೆ ಔಟ್ ಔಟ್ ಅವನು ಔಟ್ ಮಾಡಕ್ ಆಗದೇ ಅಲ್ಲ ಅವನು.
0: ಹಾಗಾಗಿ
7: ಹೋದ್ರೆ ಕಣ್ಣಿಗೆ ಏನಾದ್ರು ಮಿಸ್ ಆಗಿ ಕಣ್ಣಿಗೆ ಬಿತ್ತು ಅಂದ್ರೆ ಕಣ್ ಗಾನ್.
0: ಧನ್ಯವಾದಗಳು.
7: ಒಳ್ಳೆ ಒಂದು ನೆನ್ಪು ಮಾಡ್ಕೊಟ್ರಿ ಸರ್, ಆಮೇಲೆ ಈಗ ಮತ್ತೆ ಅವಕಾಶ ಕೊಟ್ಟಿದ್ದಕ್ಕೆ ಇನ್ನೂ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಯಾರಿಗೆ ಆಟ ನೆನಪಾಯ್ತು ಕರೆ ಮಾಡ್ತೀರಾ ಅಥವಾ ಎಲ್ಲ ಮುಗಿದೋಗ್ಬಿಟ್ವಾ? ಹಲೋ,
8: ಹಲೋ
0: ಹೇಳಿ.
8: ನಾನು ಶಾಂತ ಶಿವಮೊಗ್ಗದಿಂದ, ಶಾಂತ ಗಾವಸ್ಕರ್ ಅಂತ
0: ಹೇಳಿ. ಮೇಡಮ್,
8: ಸಣ್ಣವರಿರ್ಬೇಕಾದ್ರೆ ಐದ್ ಕಲ್ಲು ಇಟ್ಕೊಂಡು ಆಟ ಆಡ್ತಿದ್ವಿ ಸರ್. ಕಲ್ಲು, ಆಮೇಲೆ ಕುಂಟಪಿಳ್ಳೆ ದಾರ, ಎರಡು ದಾರ, ಆಮೇಲೆ ಇನ್ನ ಬಳೆ ಚೂರುಗಳಲ್ಲಿ ಇಟ್ಕೊಂಡು ಸರ್ಕಲ್ ಮಧ್ಯೆ ಇಟ್ಬಿಟ್ಟು ಅದನ್ನ ಬಳೆಯನ್ನು ಜಂಪ್ ಮಾಡ್ತೀವಿ ಇನ್ನೊಂದು ಬಳೆ ಚೂರಿಂದ. ಆಮೇಲೆ ಇನ್ನೊಂದಂದ್ರೆ ರಿಂಗ್ ಅನ್ನು ದೂರ ಎಳ್ಸೋದು, ಆಮೇಲೆ ಕೋಲ್ಗಳನ್ನ ಎಷ್ಟು ದೂರ ಹಾಕೋದು ಅನ್ನೋದು.
0: ಕರೆಕ್ಟ್, ಕರೆಕ್ಟ್.
8: ಆಮೇಲೆ ಇದು ತಾವಂಗ ಅಂತೇಳಿ ಐದ್ ಮನೆ ಆಟ, ಏಳು ಮನೆ ಆಟ ಕವಡೆ.
0: ಆಮೇಲೆ ಚೌಕಾಬಾರ ಅಂತಿದ್ರೆ ಅದಕ್ಕಲ್ವಾ ಮೇಡಮ್?
8: ಹಾ, ಚೌಕಾಬಾರ, ನಾವ್ ಅದನ್ನ ಚಾವಂಗ ಅಂತಿದ್ರೆ.
0: ಹೌದು ಹೌದು.

0: ಅಂದ ತಕ್ಷಣ ಈ ಕೈಗಳನ್ನ ಕೆಳಗಡೆ ಹಾಕ್ಬೇಕು, 5 ಅಥವಾ 10. ಅದು ಯಾವ್ದಾದ್ರು ಹಿಂಗ್ ಕೈ ಕೆಳಗಡೆ ಬಿಟ್ಟಾಗ ಒಬ್ರದ್ 10 ಇಟ್ಕೊಂಡ್ರೆ 10 ಬಂತು ಅಂದ್ರೆ ಇನ್ನೊಬ್ರಿಗೆ ತುಪ್ಪ ಕಾಯಿಸೋದು. ತುಂಬಾ ಜನ
1: ಸೇರಾಡ್ತೀವಿ. ಸ್ನೇಹಿತರೆ ಕರೆ ಮಾಡಿ ನಿಮ್ಮ ಆಟ ಹಂಚಿಕೊಳ್ಳಿ, ನಿಮ್ಮ ಆಟದ ನೆನಪುಗಳನ್ನ. ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ.
2: ಚಂದ್ರಶೇಖರ್.
1: ಬೆಳಿಗ್ಗೆ ಮಾಡಿದ್ರಲ್ಲ?
2: ಇಲ್ಲ ಸರ್, ಮಾಡ್ಲಿಲ್ಲ.
1: ಓಕೆ, ಯಾವ ಆಟ ಮಾಡ್ಕೊಂಡ್ರಿ
2: ಸರ್? ಅಡ್ಡಂ ಕೋಲು ಅಂತ ಇತ್ತು ಒಂದು ಆಟ.
1: ಅಡ್ಡಂ ಕೋಲು?
2: ಅಡ್ಡಂ ಕೋಲು ಅಂತ ಆಟ ಇತ್ತು. ನಮ್ ಬ್ಯಾಚಲ್ಲಿ ಸುಮಾರು ಒಂದು 15-20 ಹುಡುಗರು ಇದ್ರು ನಮ್ ಗ್ರಾಮದಲ್ಲಿ. ಅದ್ರಲ್ಲಿ ಬಗ್ಗಿ ಕೋಲನ್ ಎಸಿಬೇಕು, ಬಗ್ಗಿ ಜಾವಲಿನ್ ಎಸಿತೀವಲ್ಲ ಆ ತರ ಹೋಗತ್ತೆ ಕೋಲು. ದೂರ ಯಾರಿಸ್ತಾರ ಅವ್ರ ಗೆದ್ದಂಗೆ, ಹತ್ರ ಎಸ್ತಾರು ಸೋತಂಗೆ. ಅವರು ಕೋಲ ಅಡ್ಡ ಇಟ್ಕೊಂಡು ಕೈ ಮೇಕೆ ಇಟ್ಕೊಂಡು ನಿಲ್ಸ್ಕೋಬೇಕು.
1: ಕರೆಕ್ಟ್, ಕರೆಕ್ಟ್.
2: ಆಮೇಲೆ ಅವ್ರ ಹತ್ರ ಕೇಳ್ತಿದ್ದು ನಾವು ಕಲ್ಲ ಮಣ್ಣ ಏನು ಅಂತ ಕೇಳ್ತಿದ್ದು. ಅವ್ರು ಯಾವ ಚಾಯ್ಸ್ ಮಾಡ್ತಾರ ಅದನ್ನ ಹಿಡಿತಾ ಇದ್ದು ನಾವು. ಆ ಮೂರು ಪಟ್ಟೆ ಕೊಲ್ಬಿಟ್ಟು ಮೂರ್ ಕಲ್ಲು ಇಟ್ಟು ಬರ್ತಿದ್ದು, ಆ ಕೋಲನ್ನ ಎಸ್ಮೇಲೆ ಅವ್ರ ಮೂರ್ ಕಲ್ಲನ್ನ ಪಟ್ಟೆ ಒಳಗೆ ಇಟ್ಬಿಟ್ಟು ಬರ್ಬೇಕು ಆ ಕೋಲ್ ಕ್ಯಾಚ್ ಮಾಡಕ್ಕೆ. ಆ ಕೋಲ್ ತಳ್ಕೊಂಡ್ ತಳ್ಕೊಂಡ್ ಹೋಗ್ತಾ ಇದ್ದು. ಅದನ್ನ ನಾವು ಕಲ್ಲು ಹೇಳ ಕಲ್ಲಿನಲ್ಲಿ ನಾವ್ ಇಟ್ಕೋಬೇಕು. ಆಮೇಲೆ ಇದ್ದಾರ ಅದ್ರ ಮೇಲಿದ್ರೆ ಅಡಮ್ ಅಂತ ಹೇಳ್ಬೇಕು. ಆಮೇಲೆ ಅದನ್ನ ಸುಮಾರು 1 ಕಿಲೋಮೀಟರ್ ದೂರ ತಳ್ಕೊಂಡು ಹೋಗ್ತಿದ್ದೆ ಸರ್. ಅಲ್ಲಿಂದ ಕುಂಡ್ಕೊಂಡ್ ಬರ್ಬೇಕು. ಮೂರ್ ಸಾರಿ ಚಾನ್ಸ್ ಕೊಡ್ತೀವಿ ಕಾಲ್ ಬಿಟ್ಟು ಸೂರ್ಯಾಸ್ತನಕ್ಕೆ. ಅಷ್ಟೇ ಹುಡುಗರು ಅವಾಗ ಎಷ್ಟು ಆಕ್ಟಿವ್ ಆಗಿದ್ದು ಅಂದ್ರೆ ಸರ್ ಸುಮಾರು ಆಡ್ತಿದ್ದು.
1: ಕುಂಡ್ಕೊಂಡ್ ಬರ್ಬೇಕಾರೆ ಅಂತಿದ್ರು ಬಾಕಿಯವರೆಲ್ಲ.
2: ಸರ್ ಅನ್ಸಿದ್ದು ಅದ್ ಮಸ್ಬಿಟ್ಟಿದ್ರೆ ಕುಂಟ ಕುಂಟ ಕೂಗಿ ನೆಂಟ್ರ ಮನೆ ಒಳಗೆ ಅಂತ ಹೇಳ್ತಾ ಇದ್ದ ಸರ್.
1: ಹಂಗೂ ಹೇಳ್ತಾ ಇದ್ವಿ. ಆಮೇಲೆ ನಮ್ ಮನೆಗ್ ಬಂದಿದ್ದ ಕಾರ್ ಮರಿಯ ಹೊಡೆದ್ವಿ ಅಂತ ಅಲ್ಲಿ ಹೇಳ್ತಿದ್ರಪ್ಪ.
2: ಅದು ಮರ್ತ್ಬಿಡಿ ಸರ್ ಅಲ್ಲ.
1: ಹೌದು,
2: ನೆನ್ಪಾಯ್ತು.
1: ಧನ್ಯವಾದ.
2: ಒಳ್ಳೆ ಆಟ ಸರ್ ಮಾತ್ರ ಅದು. ಇವತ್ತು ಯಾವ ಹುಡುಗರು ಆಡೋದಿಲ್ಲ. ಆಮೇಲೆ ಆ ಟೈರ್ ಸೈಕಲ್ ಟೈರ್ ಹಳೇ ಇರ್ತವಲ್ಲ.
1: ಹೌದು, ಸೈಕಲ್ ಟೈರ್ ಆಡ್ತಿದ್ವಿ. ಮತ್ತೆ ಆ ರಿಮನ್ ಕೂಡ ಆಡ್ತಾ ಇದ್ವಿ.
2: ರಿಮ್ ಆಡ್ತಾ ಇದ್ದು ಮತ್ತೆ ಇನ್ನೊಂದ್ ಸರ ಸರ್ ಕೊಬ್ಬರ ಸರ ಅಲ್ಲಿ ರೌಂಡ್ ಇಟ್ಟಿರೋದು. ಅದಕ್ಕೆ ಒಂದ್ ಕೊಕ್ಕೆ ತಂತಿ
1: ಮಾಡ್ಕೊಂತಿದ್ದು.
2: ಅದನ್ನ ಯಾವ ತರ ಆಟಾಡ್ತಿದ್ದು ಅಷ್ಟೇ ಚೆನ್ನಾಗಿ ಆಟಾಡ್ತಾ ಇದ್ದ.
1: ಅದನ್ನ
2: ಹೋಗ್ತಾ ರಿವರ್ಸ್ ಹೊಡಿಯೋದು ತಿರುಗಿಸೋದು ಎಲ್ಲ ಆಡ್ತಾ ಇದ್ದು.
1: ಕರೆಕ್ಟ್, ಕರೆಕ್ಟ್.
2: ಅವಾಗ ಆಡಿದ್ದೆ ನಮ್ಗೆ ಇವತ್ತು ಒಳ್ಳೆ ಸ್ಟ್ರೆಂತ್ ಆಗಿದೆ ಸರ್. ಅದು ಹೇಳ್ತಿ, ಖುಷಿಯಾಗಿ ಹೇಳ್ತೀವಿ ಸರ್.
1: ಧನ್ಯವಾದಗಳು ಚಂದ್ರಶೇಖರ್. ನೆನಪಾಯ್ತು. ಮತ್ತೆ ಯಾರಿಗೆ ಕರೆ ಸಿಕ್ಕಿಲ್ಲ, ಬೇಗ ಕರೆ ಮಾಡಿ. ಹಲೋ, ಹಲೋ,
3: ಹಲೋ,
1: ಯಾರು? ಎಲ್ಲಿಂದ?
3: ಆಕ್ಚುಲಿ
1: ಚಿನ್ನಿ ಮನೆಗೆ ಅದೊಂದು ಮರದ್ದು ಇದೇ ಬರ್ತಾ ಇತ್ತಲ್ಲ, ಮರದ್ದು ಪೆಟ್ಟಿಗೆ ಟೈಪೇ ಬರ್ತಾ ಇತ್ತು. ಅದ್ರಲ್ಲಿ ಕಲ್ಲು ಅಥವಾ ಹುಣಸೆ ಪಿಕ್ಕದಲ್ಲಿ ಆಡ್ತಾ ಇದ್ರಲ್ಲ ಹುಣಸೆ ಬೀಜ. ಹೌದು, ಹೌದು, ಚಿನ್ನಿ ಮನೆ ಆಟ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರಿ, ಮತ್ತೆ ಯಾವ ಆಟ ನೆನಪು ಮಾಡ್ಕೊಂಡ್ರಿ? ಬೇಗ ಕರೆ ಮಾಡಿ, ಆಟ ನೆನಪು ಮಾಡ್ಕೊಳ್ಳಿ. ಕರೆ ಯಾವ್ದು ಬರ್ತಾ ಇಲ್ಲ ಅಂದ್ರೆ ಚಿತ್ರಗೀತೆ ಶುರು ಮಾಡ್ಬೋದು ಹಾಗಿದ್ರೆ.

0: ಹಲೋ ನಮಸ್ತೆ ಸರ್.
1: ನಮಸ್ಕಾರ,
0: ನಾನು ಶ್ಯಾಮ್ ಸುರೇಶ್ ಆರು ಪತ್ರಕಾರ.
1: ಶ್ಯಾಮ್ ಸುರೇಶ್ ಅವರೇ, ಯಾವ್ದು ಆಟ ನೆನ್ಪು ಮಾಡ್ಕೊಂಡ್ರಿ?
0: ಸರ್, ನಾವು ಆಟ ಚಿಕ್ಕ ವಯಸ್ಸಿಂದ ಮೊದಲು ಕಲ್ತಿದ್ದು ಕನ್ನಾಮುಚ್ಚೆ ಕಾರೆಗೂಡೆ. ಆಮೇಲೆ
1: ಚಿನ್ನಿದಾಂಡು ಇಷ್ಟ ತನಕ ಆಯ್ತು. ಕಣ್ಣಾಮುಚ್ಚೆ ಕಾಡಿಗೂಡೆ ಬಗ್ಗೆ ಹೇಳ್ರಿ.
0: ಆನಂತರ ಮರಕೋತಿ ಆಟ ಆಡಕ್ ಶುರು ಮಾಡಿದ್ವಿ. ಮರಕೋತಿ ಆಟ ಅಂದ್ರೆ ಈ ಬಿಎಸ್ಎಲ್ ಪಾರ್ಕ್ ಅಲ್ಲಿ ಮರಗಳಿದ್ವಲ್ಲ, ಆ ಮರಗಳೆಲ್ಲ ಆಡ್ತಿದ್ವಿ ಸರ್.
1: ಅದೆಲ್ಲ ಆಯ್ತು. ಈಗ ಕಣ್ಣಾಮುಚ್ಚೆ ಕಾಡಿಗೂಡೆ ಹೆಂಗ್ ಆಡ್ತಿದ್ರಿ ಅದನ್ನ ಹೇಳಿ.
0: ಅದು ನಾವು ಒಬ್ರು ಕೂತ್ಕೊಳ್ಳೋದು, ಸುತ್ತ ಹುಡುಗರು ಇರೋ ಒಂದು ಹತ್ತು ಹುಡುಗರು ಹೋಗಿ ಮುಚ್ಚಿಟ್ಕೊಳ್ಳೋದು. ಅವಾಗ ನಾವು ಮೊದಲು ಒಬ್ಬ ಹುಡುಗನ ಕೂರಿಸ್ಕೊಂಡು ಕಣ್ ಮುಚ್ಚಿಬಿಡೋದು. ಮೊದಲು ಕಣ್ ಮುಚ್ಚಿ ಕಣ್ಣಾಮುಚ್ಚೆ ಕಾರೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯಿತು, ನಮ್ಮ ಯಾಕೆ ಬಿಟ್ಟೆ ಬಿಟ್ಟು ನಿಮ್ಮ ಯಾಕೆ ಹಿಡಿದುಕೊಳ್ಳಿ ಅಂತ ಹೇಳ್ತಿದ್ವಿ. ಆಮೇಲೆ ಈ ಕಣ್ ಮುಚ್ಚಿದ ಹುಡುಗನ್ನ ಬಿಟ್ಟಾಗ ಆ ಹುಡುಗ ಊರಿಗೆ ಉಳಿದಿರ ಒಂಬತ್ತು ಹುಡುಗರನ್ನ ಹುಡುಕ್ಬೇಕು. ಒಂಬತ್ತರಲ್ಲಿ ಒಬ್ಬರನ್ನ ಔಟ್ ಮಾಡಿದ್ರೆ ಅದು ಅವನಿಗೆ ಒಂದ್ ಮಾರ್ಕ್ ಸಿಗುತ್ತೆ. ಅಷ್ಟೊಂದಿಗೆ ಬೇರೆ ಅವನು ಹುಡ್ಕೋತೀಗ ಅವರೆಲ್ಲ ಓಡ್ಬಂದು ನನ್ನನ್ನ ಮುಟ್ಟಿದ್ರೆ ಆ ಹುಡುಗ ಎರಡನೇ ಸರಿ ಆಡ್ಬೇಕಾಗತ್ತೆ. ಆತರ ಆಡ್ವಿ.
1: ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ ಕೊಟ್ರಿ, ಧನ್ಯವಾದ ಕರೆ ಮಾಡೋದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ್ದು ನೆನ್ಪು ಮಾಡ್ಕೊಂಡ್ರಿ? ಬೇಗ ಬೇಗ ಕರೆ ಮಾಡಿ. ಹಲೋ, ಕರೆ ಕಟ್ ಆಯ್ತು. ಸೊ ಹಲೋ
2: ಹಲೋ
1: ಹೇಳಿ.
2: ನಾನು ಸರ್ ಸಿಂಚಾಕ್ಷರ ಪರ್ಲೆ ಅಂತ
1: ಹೇಳಿ ಸರ್.
2: ನಾವೆಲ್ಲ ಮಳೆ ಬರುವಾಗ ಎರಡೆ ಕಲ್ಲ ಪೊಲೀಸ್ ಆಟ ಆಡಿದ್ವಿ ಸರ್.
1: ಹೀಗೆ
2: ಒಂದು ವಯಸ್ಸು ತಗೊಂಬಿಡಾಗ ಅದು ಮೇಲ್ಗಡೆ ಅವರ ಹೆಸರೆಲ್ಲ ಬರೆಯೋದು. ರಾಜಾರಾಣಿ, ಕಲ್ಲ ಪೊಲೀಸ್, ಈ ತರ ರಾಜಿಂಗ್ ಸಾವಿರ, ರಾಣಿಗೆ ಎಂಟ್ನೂರು, ಪೊಲೀಸ್ಗೆ ಐನೂರು, ಕಲ್ಲು ಸೊನ್ನೆ. ಆ ಚೀಟಿ ಚೀಟಿಯಾಗಿ ಬಂದು ಹಾಕೋದು ಸರ್. ಅದು ಪೊಲೀಸ್ ಆಗಿ ಬರುತ್ತೆ, ಕಲ್ಲು ಹುಡುಕ್ಬೇಕು. ಅವನ್ ಕಲ್ಲ ಹುಡುಕ್ಲಿಲ್ಲ, ಪೊಲೀಸ್ ಆಗ್ಲಿಲ್ಲ. ಲಾಸ್ಟ್ ಇದು ಸರ್ ಎಲ್ಲ ಟೋಟಲ್ ಮಾಡೋದು ಸಾವಿರ ಎಷ್ಟು ಎಂಟ್ನೂರು ಎಷ್ಟು ಎಷ್ಟು ನೋಡ್ಬಿಟ್ಟು ಅದರ ಸಾವಿರ ತಗೊಂಡು ಸಾವಿರ.
1: ಇದು ಒಂದು ಆಟ ಕರೆಕ್ಟ್. ಧನ್ಯವಾದ ಸರ್ ನೆನಪು ಮಾಡ್ಕೊಟ್ಟಿದ್ದಕ್ಕೆ. ತುಂಬಾ ಆಟಗಳು ಆಲ್ಮೋಸ್ಟ್ ಎಲ್ಲ ನೆನಪು ಮಾಡ್ಕೊಂಡಿದೆಯಲ್ಲ. ಹಲೋ
3: ಹಲೋ
1: ಹೇಳಿ.
3: ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್.
1: ಬಸವರಾಜ್ ಸರ್ ಎಲ್ಲಿಂದ? ಕೊರಗಿ ಗ್ರಾಮ,
3: ಕೊರಗಿ ಶಿವಮೊಗ್ಗ ತಾಲೂಕು ಕುಂಕಿಚೋರಡಿ. ಕಂಡಕ್ಟರ್ ಹೇಳಿದ್ರಲ್ಲ ನೀವು, ನಾನೇ ಕೇಳಿ.
1: ಕರೆಕ್ಟ್ ಕರೆಕ್ಟ್ ಹೇಳಿ ಸರ್, ಯಾವ ಆಟ ನೆನಪು ಮಾಡ್ಕೊಂಡ್ರಿ?
3: ಸರ್ ನಮ್ಮ ಊರೆಲ್ಲ ಬೇರೆ ಊರಲ್ಲಿ ಆಡ್ತಾರೆ, ಇಲ್ಲ ಬೂರೆ ಅಂತ ಆಡ್ತಾ ಇದ್ವಿ ಸರ್. ಬೂರೆ ಆಟ ಅಂತ.
1: ಬೂರೆ, ಓಕೆ ಹೇಳಿ.
3: ಮನೆ ಕಟ್ಬಿಟ್ಟು ಕಟ್ಟಿ ಮಾಡ್ಕೊಂಡು ಚಿಂದಲ್ ಹೊಡಿಯೋದ ಮನೆಗೆ. ಆ ಮನೆ ಹೊಡೆದು ಕ್ಯಾಚ್ ಆಪೋಸಿಟ್ ಸರ್ ಹಿಡಿದ್ರೆ ಅವ್ರು ಕಟ್ಟೋದು. ಅವಾಗ ಅವ್ರು ಅಪೀಲ್ ಮಾಡೋದಂತ ಎರಡ್ ಪಾರ್ಟಿ ಮಾಡ್ಕೊತಾ ಇತ್ತು ಸರ್. ಅದು ದೀಪಾವಳಿ ಟೈಮಲ್ಲಿ ಮಾತ್ರ ಆಡ್ತಿದ್ವಿ, ಬೇರೆ ಊರಲ್ಲಿ ಆಡ್ತಾರೆ ಎಲ್ಲ ಗೊತ್ತಿಲ್ಲ. ಮತ್ತೆ ಭೂಮಿ ಹುಣ್ಣಿಮೆ ದಿವಸ ಸುಳ್ಳಿ ಪಟ್ಟೆ ಅಂತ ಆಡ್ತಾ ಇದ್ವಿ ಸರ್.
1: ಓಕೆ ಓಕೆ.
3: ಇಲ್ಲ ಅಂತ ನಮ್ಮೂರಲ್ಲಿ ಈಗಲೂ ಆಡ್ತೀವಿ ಭೂಮಿ ಹುಣ್ಣಿಮೆ ಟೈಮಲ್ಲಿ. ಮತ್ತೆ ಶಾಲೆಯಲ್ಲಿ ಇದ್ದಾಗ ಒಂದು ಕಳ್ಳಿಗೆ ಒಂದು ಕಳ್ಳೆನಮ್ಮ ಅಂತ ಆಡ್ತಾ ಇದ್ವಿ.
1: ಹಿಂಗೆ
3: ಅದು ಎರಡ್ ಪಾರ್ಟಿ ಮಾಡ್ಕೊಂಡು ಆಪೋಸಿಟ್ ಪಾರ್ಟಿ ಅದು ಕಣ್ಣು ಮುಚ್ಚುತ್ತಿದ್ರು. ಅಲ್ಲಿ ಹೋಗಿ ಹಣೆ ಹೊಡೆದ್ ಬರ್ಬೇಕಿತ್ತು ಆಪೋಸಿಟ್ ಅವರು. ಯಾರು ಹೊಡೆದ್ರು ಅಂತ ಹೇಳ್ಬೇಕು, ಅದನ್ನ
1: ಗೆಸ್ ಮಾಡೋದು,
3: ಗೆಸ್ ಮಾಡ್ಬೇಕು.
1: ತುಂಬಾ ತುಂಬಾ ಧನ್ಯವಾದಗಳು ಸರ್, ನೀವು ಕೂಡ ಒಳ್ಳೆ ಆಟಗಳು ನೆನಪು ಮಾಡ್ಕೊಟ್ರಿ. ಈ ಆಟಗಳಲ್ಲಿ ಹಿಂಗೆ ಅಂದ್ರೆ ಒಂಥರ ನಮ್ಗೆ ಮಾನಸಿಕವಾಗಿ ಗೆಸ್ ಮಾಡುದಂತಾರಲ್ಲ, ನಮ್ಮ ಮೆದುಳಿಗೆ ತುಂಬಾ ಕೆಲಸ ಕೊಡ್ತಾ ಇತ್ತು ಈ ತರದ ಆಟಗಳು. ಚೆನ್ನಾಗಿರ್ತಾ ಇತ್ತು.
3: ಈಗಲೂ ಹಳೆ ಹುಡುಗರೆಲ್ಲ ಸೇರ್ಕೊಂಡು ಆಡ್ಬೇಕು ಅಂತ ಸರ್. ಈಗ
1: ಆ ಮಾಡಿ ನಿಮ್ ಜೊತೆ ನನಗೂ ಕರೀರಿ, ನಾನು ಬರ್ತೀನಿ. ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಲಗೋರಿ ಆಟದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಬೇಕು ನೋಡಿ, ನೆನಪು ಮಾಡ್ಕೊಳ್ಳಿ. ಲಗೋರಿ ಆಟ, ಹಲೋ, ಲಗೋರಿ ಆಟ ಚೆಂಡು ತಗೊಳ್ತಾ ಇದ್ವಿ, ಆಮೇಲೆ ಬಚ್ಚೆಗಳು ತಗೊಳ್ತಾ ಇದ್ವಿ ಅಥವಾ ಕಲ್ಲುಗಳು ತಗೊಳ್ತಾ ಇದ್ವಿ, ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಇಡೋದು. ಹಲೋ ಹಲೋ
4: ಹಲೋ ಸರ್, ನಮಸ್ಕಾರ.
1: ಸರ್, ಲಗೋರಿ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ. ಲಗೋರಿ ಆಟದ ಬಗ್ಗೆ
4: ಲಗ್ಗೆ ಅಂತ ಹೇಳ್ತಿದ್ವಿ ಸರ್ ನಮ್ ಕಡೆ, ಅದಕ್ಕೆ.
1: ಹಾ, ಯಾವ ತರ ಹೇಳಿ?
4: ಅದು ಒಂದ್ ದುಂಡಿಂದ ಮರ ಇರುತ್ತೆ ಸರ್, ಅದ್ರ ಮರದಲ್ಲಿ ಸುಮಾರು ಒಂದು 5 ಇಂಚ್ 4 ಇಂಚಿನ ತಪ್ಪ ಅಂತ ಜೋಡಿ ಪೀಸ್ ಮಾಡ್ಕೊಳ್ತೇವೆ. ಅದ್ರ ಒಂದ್ರ ಮೇಲೆ ನಿಲ್ಸ್ಕೊಳ್ತೇವೆ. ಒಂದು 5-6 ಜನ ಒಂದ್ ಟೀಮ್ ಆಗ್ತೇವೆ ಸರ್, 2 ಟೀಮ್. ಅದನ್ನ ಒಬ್ಬ ಯಾರು ವಿನ್ ಆಗಿ ಫಸ್ಟ್ ಟಾಸ್ ಮಾಡ್ತೇವೆ, ಅದು ಯಾರು ವಿನ್ ಆಗಿರ್ತೇವೆ ಅವ್ನ್ ಫಸ್ಟ್ ಚದರ್ಸ್ಬೇಕು. ಅದಕ್ಕೆ ಕೊಡೋದು ಒಂದು ಅರಿವಿ ಚೆಂಡಿಂದ, ಅದು ಚೆಲ್ಲ ಪಿಲ್ಲಿ ಆಗಿರುತ್ತೆ.
1: ಕರೆಕ್ಟ್.
4: ಪುನಃ ಇಬ್ಬರು ಒಂದು ಸೋತಿರ ಪಾಟರು ಇಬ್ರು ಒಳಗಿರ್ತಾವ್ರಿ, ಉಳಿದ್ರೆಲ್ಲ ಆಚೆ ಈಚೆ ಇರ್ತಾರೆ ಎರಡು ಸೈಡ್. ಆಮೇಲೆ ಗೆದ್ದಿರೋರು ಆ ಕಡೆ ಈ ಕಡೆ ಎರಡು ಸೈಡ್ ನಮ್ಮ ಇದು ನಡುವೆ ಸೋತರು ಇಬ್ಬರು ಮಾಡ್ಕೊಂಡು ಆ ಕಡೆ ಈ ಕಡೆ ಚೆಂಡ್ ಹಾಕ್ತಾ ಇರ್ತಾರೆ ಕೈಯಿಂದ ಕೈಗೆ, ನಡುವೆ ನಿಂತರೆ ಸೋತರು ಸಿಗದಂಗೆ. ಆ ಚೆಂಡ್ ಈ ಕಡೆ ಬರುವಾಗ ಈ ಕಡೆಯಿಂದ ಆ ಕಡೆಯಿಂದ ಹಾಕುವಾಗ ಅದನ್ನ ಹಾರಿ ಹೊಡೆದು ಆ ಚೆಂಡ್ ಪುನಃ ಅವರು ತಗೊಂಡು ಬರೋದ್ರೊಳಗಿನ ಈ ಒಂದ್ರ ಮೇಲೆ ಒಂದು 7 ಕರೆಕ್ಟ್ ನಿಲ್ಸ್ಬೇಕು. ಇಲ್ಲ ಒಂದು ಕೈಯೆಲ್ಲ ಕಷ್ಟ ತಿಳ್ಕೊಂಡಾಗ ಅವ್ರಿಗೆ ಏಟ್ ಬಿತ್ತು ಅಂದ್ರೆ ಪುನಃ ಅವರೇ ಸೋತಂಗೆ. ಆ ಚೆಂಡನ್ ಏಟು ಮೈಗೆ ಮೈ ಕೈ ತಾಗಿಸಿಕೊಳ್ಳದಂಗೆ 7 ಒಂದ್ರ ಮೇಲೆ ಒಂದು ನಿಲ್ಸ್ಬಿಟ್ರೆ ಅದ ವಿನ್ ಆದಂಗೆ. ಅಕಸ್ಮಾತ್ ಎರಡು ಸೈಡ್ ಇರ್ತಾರಲ್ಲ ಅವ್ರು ಯಾರ್ಯಾರು ಒಬ್ರು ತಪ್ಪಿದ್ರೆ ಸಾಕು ಸೋತವರಿಗೆ, ಆ ತರ ಪುನಃ ಎಲ್ಲರೂ ಸೋತಂಗೇನೆ.
1: ಏನ್ ಆಟ ಅಂದ್ರಿ ಸರ್? ಅದಕ್ಕೆ
4: ಲಗ್ಗೆ, ಲಗ್ಗೆ ಆಟ.
1: ಲಗ್ಗೆ, ಓಕೆ ಓಕೆ, ಕರೆಕ್ಟ್. ಲಗ್ಗೋರಿ
4: ಚೆಂಡು ಅಂತ ಆಡ್ತಿದ್ವಿ ಸರ್. ಕಾಲ್ ಚೆಂಡು. ಉದ್ದಕ್ಕೂ ಚೇರಿದ್ದು ಬೀದಿ ಅಂತ ಹೇಳ್ತಾರೆ ಸರ್, ಬೀದಿನ ಕಡೆ ಚೇರಿ ಅಂತ ಹೇಳ್ತಾರೆ. ಎಷ್ಟೇ ಹುಡುಗರಾದ್ರೆ ಇರ್ಲಿ ಒಂದು ಅರಿವೆ ಚೆಂಡ್ ಮಾಡ್ತು ಯಾರು ಹತ್ತ ಇರ್ತಾರೆ ಅದ್ ಬೀಸ್ ಹೊಡಿಯೋದು. ಚೆಂಡ್ ಚೆತ್ತ ಮಪ್ಪನ ಅವ್ನು ಹಿಡ್ಕೊಂಡು ಮೈ ತಾಗಿದ್ರು ಸರಿ ಕೈ ಸಿಕ್ಕರು ಸರಿ ಹಿಡ್ಕೊಂಡ್ ಮತ್ತೆ ಪಕ್ಕದ್ರೆ ಅವ್ನ್ ಬೀಸ್ ಹೊಡಿಯೋದು. ಈಗ ಹೊಡಿತೇನೆ ಇರೋದು. ಆಮೇಲೆ ಒಂದು ಸ್ಟೀಲ್ ಐರನ್ ರಾಡ್ ತಗೊಂಡು ಮಳೆಗಾಲದಲ್ಲಿ ಅಷ್ಟೇ ಆಟ ಆಡ್ತಿದ್ವಿ ಸರ್.
1: ಕರೆಕ್ಟ್.
4: ಅದು ತಿರುಗಿಸ್ಬಿಟ್ಟು ನೇರ ನಿಲ್ಬೇಕದು. ಅದು ಯಾರು ಅತಿ ಕಡಿಮೆ ನಿಲ್ಸೋಕೆ ತಗೋತಾರೆ ಅವ್ನು ಸೋತಂಗೆ.
1: ಕರೆಕ್ಟ್.
4: ಮೂರ್ ಜಂಪ್ ಹಾಕೊಂಡ್ಬಿಟ್ಟು ಅದನ್ನ ಟಚ್ ಮಾಡ್ಕೊಂಡು ಎಲ್ಲಿ ಮುಟ್ಟ ಹೋಗುತ್ತೆ ಅಲ್ಲಿ ತಗೊಂಡು ತಿರುಗಿಸ್ತಾರ ಸರ್. ಅಲ್ಲಿ ಆಟದ ಎಲ್ಲಿ ಮುಟ್ಟ ಸೇರುತ್ತೆ ಅಲ್ಲಿ ಮುಟ್ಟ.
1: ಹೌದು.
4: ಪುನಃ ಅವ್ನು ಅಲ್ಲಿಂದ ಇಲ್ಲಿವರೆಗೂ ಕುಂಟಿಗಂತಲೇ ಕರ್ಕೊಂಡ್ ಬರ್ತಿದ್ವಿ ಸರ್ ಸೋತವ್ರನ್ನ. ಅದೇ ಹಲ್ಪೆ ಅಂತ ಆಗ್ತಿದ್ವಿ ಸರ್, ಹಲ್ಪೆ ಆಟ. ಟೈಲ್ಸ್ ತರ ಕಲ್ ಮಾಡ್ಕೊತಿದ್ವಿ. ಒಂದು ಸುಮಾರು ಒಂದು 10 ಮೀಟರ್ 15 ಮೀಟರ್ ಒಂದು ಕಲ್ ಇಟ್ಕೊತಿದ್ವಿ ದುಂಡು ಚಿಕ್ಕದ. ಅದಕ್ಕೆ ಬೀಸ್ ಹೊಡಿಬೇಕು ತಿರ್ಸ್ಕೊಂಡ್ಸ. ಯಾರನ್ನು ಹೊಡಿಯೋದಿಲ್ಲ ಅವ್ನು ಸೋತಂಗೆ. ಪುನಃ ಅದನ್ನ ಪುನಃ ತಗೊಂಡು ಹಚ್ಕೊಂಡು ಹೋಯ್ತಿದ್ವಿ. ಪುನಃ ಸೋತನ ಅಲ್ಲಿಂದ ಮತ್ತಿಲ್ಲಿ ಫಸ್ಟ್ ಎಂಟ್ರೆನ್ಸ್ ಬಿಟ್ಟು ಕುಂಚ್ಕೊಂಡು ಬರ್ತಿದ್ವಿ.
1: ತುಂಬಾ ಧನ್ಯವಾದಗಳು ಸರ್, ಬಹಳಷ್ಟು ಮಾಹಿತಿ ಕೊಟ್ರಿ. ಓಕೆ ಸ್ನೇಹಿತರೆ, ಬಹಳಷ್ಟು ಆಟಗಳ ಸುರಿಮಳೆ ಆಗಿದೆ, ಸಾಕು ಅಂತ ಅನಿಸ್ತಾ ಇದೆ, ನೋಡೋಣ. ಹಲೋ
5: ಹಲೋ,
1: ಹೇಳಿ ಯಾರು?
5: ನಾನು ಸರ್ ನಂಚಿತಲ್ಲ, ಹೊಸ ಜೋಗದಿಂದ ಮೇಘಾನಂದ.
1: ನೀವು ಹೊಸ ಜೋಗದಿಂದ ಅಂತ ಹೇಳಿ ನಿಲ್ಸ್ಬಿಡಬೇಕು, ಅದನ್ನ ನಾನು ಹೇಳ್ಬೇಕು.
5: ಆಯ್ತು, ಅದನ್ನ ಅದನ್ನೇ ಮಾಡ್ತೇನೆ.
1: ಯಾವ ಆಟ ನೆನ್ಪು ಮಾಡ್ಕೊಂಡ್ರಿ
5: ಸರ್? ಇಬ್ರು ವ್ಯಕ್ತಿಗಳು, ನಾನು ನಮ್ಮ ಮನೆಯವರೇ ಅನ್ಕೊಳ್ಳಿ. ಒಬ್ಬ ಫಾರ್ ಎಕ್ಸಾಂಪಲ್ ಸರ್, ನಾವು ಮಕ್ಕಳಿದ್ದಾಗ 5 ಕಲ್ಲು ಇಟ್ಕೋಬೇಕು ಸರ್. 5 ಕಲ್ಲಲ್ಲಿ ಕಲ್ಲು 4 ಕಲ್ಲು ಕೆಳಗೆ, ಈಗ ಹಿಂಗೆ ಅಂಗೈಯಿಂದ ತೋರಿ ಈ ಕಡೆ ಮೇಲ್ಗಡೆಗೆ ತಗೋಬೇಕು ಸರ್ ಒಂದ್ ಕಲ್ಲು. 4 ಕಲ್ಲು ಮೇಲಿರ್ಬೇಕು, 1 ಕಲ್ಲು ಕೈಯಲ್ಲಿ ಹಿಡ್ಕೊಂಡ್ಬೇಕು ಸರ್. ಅದೇ ತರ 5 ಕಲ್ಲು ಆಗತ್ತಂತ ಕೆಳಗಡೆ ಬೀಳಂಗೆ ತಗೊಂಡ್ರೆ ಬಿನ್ ಅವರು. ಆಮೇಲೆ ಹಿಂದಾದ್ಮೇಲೆ ಎರಡನೇ ಸ್ಟೆಪ್ ಏನು ಅಂದ್ರೆ ಎರಡೆರಡು ಕಲ್ಲನ್ನ ಕೆಳಗಿಡ್ಬೇಕು ಸರ್.
1: ಕರೆಕ್ಟ್ ಕರೆಕ್ಟ್.
5: 1 ಕಲ್ಲನ್ನ ಮೇಲಾಕಿ ಎರಡೆರಡು ಕಲ್ಲನ್ನು ತಗೋಬೇಕು. ಅದೇ ತರನೇ 3 ಕಲ್ಲು ಪ್ಲಸ್ 1, 4 ಪ್ಲಸ್ 1, 5 ಒಂದೇ ಸರಿ ತಗೊಂಡ್ಬಿಟ್ರೆ ಅವ್ರು ಇನ್ನು ಸರ್.
1: ಇದಕ್ಕೆ ಎಂತ ಆಟ ಅಂತಿದ್ರಿ?
5: ಇದಕ್ಕೆ ಕಲ್ಲಾಟ ಅಂತೇವೆ ಸರ್ ನಾವು.
1: ಕಲ್ಲಾಟ ಕರೆಕ್ಟ್
5: ಕಲ್ಲಾಟ ಆಮೇಲೆ ಸರ್ ಎರಡೆರಡು ಕಲ್ಲನ್ನ ಐದು ದಿನ ಆದ್ಮೇಲೆ ಎರಡೆರಡು ಕಲ್ಲನ್ನ ಒಂದ್ ಕೈ ಎರಡು ಕೈಲಿ ಎರಡೆರಡು ಕಲ್ಲು ಒಂದ್ ಕಲ್ಲನ್ನ ಮೇಲೆ ಇಟ್ಟಿರ್ಬೇಕು ಎರಡು ಕಲ್ಲು ಒಂದತ್ರ ಇಡ್ಬೇಕು.
1: ಹೌದು ಹೌದು.
5: ಮೇಲೆತ್ತಾಗ ಈ ಎಡಗೈಯಿಂದ ಬಲಗೈ ಕಲ್ಲು ಬಲಗೈ ಕಲ್ಲು ಎಡಗೈಯಿಂದ ತಕ್ಕೋಬೇಕು. ಅದ ಏನ್ ಹೇಳ್ಬೇಕು ಅಂದ್ರೆ ಅವಾಗ ಸರ್ ಕಲ್ಲು ಕಂಬ ಒಂದೇ ಗುಬರಿ ಎರಡೆ ನಾಲ್ಕಿಂದೆ ಐದಾರಡ್ಡಿ ತೆಲುಗುಂಬ ಆರಂಬಾರಕ್ಕಿ ಏಳು ಕಡ ಚಿಕ್ಕಿ ಎಂಟರ ಮೇಲೆ ಗಂಟು ಒಂಬೊಂಬತ್ತು ತಿರಿಸೊಂಬತ್ತು ಒಂಬತ್ತಕ್ಕೆ ಹತ್ತು ಎಲೆ ಮುದಿರತ್ತು ಊಟದ ಆಟ ಮುಗಿದಿತ್ತು ಈ ತರ ಸರದು. ಆಮೇಲೆ ಇದರಲ್ಲಿ ಇದರಲ್ಲಿ ವಿನ್ ಆದ್ಮೇಲೆ ಉತ್ತು ಆಗ್ತದೆ ಸರ್ ನಾವ್ ಅದರಲ್ಲಿ ಈಗ ಕೈ ಕೆಳಗಿಡ್ಬೇಕು ಅವರು ಸೋತವರು
1: ಕರೆಕ್ಟ್
5: ಬೆಟ್ಟ ಅಂತ ಹೇಳಿ ಬೆಟ್ಟ ಅಂತ ಹೇಳಿ ಆಗ್ತದೆ ಸರ್ ಅದನ್ನ ನಾವು ಹತ್ತು ಬೆಟ್ಟ ಆಗ ತನಕ ಹತ್ತು ಬೆಟ್ಟಕ್ಕೂ ನಾವು ಜಜ್ಬೇಕು ಅವ್ರ ಕೈಗೆ ಸರ್ ಆತರ ಸರ್. ಆಮೇಲೆ ಕೈ ಇಟ್ಕೋಬೇಕು ಹಿಂಗಡ್ಡ ಕೈಗೆ ಏನೋ ಉಪ್ಪು ಅಂತಾರ ಸರ್ ಆತರ ಹೊಡಿಬೇಕು ಈ ತರ ಆಡ್ತಾರ ನಮ್ಗೆ ಬಹಳ ಚಿಕ್ಕವರಿದ್ದಾಗ ಆಡ್ತಾ ಹೋಗ್ತೀವಿ ಸರ್.
1: ತುಂಬಾ ತುಂಬಾ ಧನ್ಯವಾದಗಳು ಮೇಘಾನಂದ್ ಅವರೇ, ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ.
5: ಓಕೆ ಸರ್
1: ಓಕೆ ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸೋಣ. ಇನ್ನು ಚಿತ್ರಗೀತೆ ಒಂದು ಇಪ್ಪತ್ತು ನಿಮಿಷ ಇದೆ ತಗೊಳ್ಳೋಣ ಅಂತ ಅನಿಸ್ತಾ ಇದೆ. ಆದ್ರೆ ಕರೆ ಬರ್ತಾ ಇದೆ ನೋಡೋಣ ಯಾರ್ದು. ಹಲೋ ನಮಸ್ಕಾರ, ಕೃಷ್ಣಪ್ಪ ಅವರ
6: ಕಡ್ಡಿ ಅಂತ ಮೊದಲು ಒಂದು ಮಾಡ್ಬಿಟ್ಟು
1: ಬೆಳಿಗ್ಗೆ ಮಾಡಿದ್ರಿ ಅಲ್ಲ
6: ಅಂಚೆ ಕಡ್ಡಿ ಇಟ್ಕೊಂಡು ಆಟ ಆಡ್ತಾ ಇದ್ರು ಸರ್.
1: ಓಕೆ ಓಕೆ ಥ್ಯಾಂಕ್ ಯು ಸರ್, ಧನ್ಯವಾದ.
6: ಹುಡುಗರು ಕುಟುಂಬ ಆಟ ಆಡೋದು.
1: ಹೌದು ಹೌದು ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಈಗ 20 ಮಿನಿಟ್ಸ್ ಇದೆ ಒಂದು. ಹಲೋ
7: ನಮಸ್ಕಾರ ಸರ್, ನಾನು ಮುರಳಿಧರ್ ಶಿವಮೊಗ್ಗ.
1: ಮುರಳಿಧರ್ ಸರ್, ಯಾವ ಆಟ ನೆನಪು ಮಾಡ್ಕೊಂಡ್ರಿ?
7: ಬುಗುರಿ.
1: ಬುಗುರಿ ಆಟ,
7: ಬುಗುರಿ ಆಟ, ಮೈಸೂರು ಮೈಸೂರು ಗುಣ ಆಟ ಹೊಡ್ಕೊಂಡೋಗಿ ಬುಗುರಿ ಪುಡಿ ಆಗತ್ತಂಗ ಹೊಡೆದಾಗ್ತಿದ್ವಿ.
1: ಬುಗುರಿ ಪುಡಿ ಆಗತ್ತಂಗ ಪುಡಿ ಆಗತ್ತಂಕ ಹೊಡೆದು ಬಿಡ್ತಾ ಇದ್ರಿ. ಅದೇನೋ ಗುನ್ನ ಗುನ್ನ ಅಂತ ಹೇಳಿ ಮೈಸೂರು ಗುನ್ನ ಎಲ್ಲ ಪಾಪ ಹೊಸ
7: ಹೊಸ
1: ಹೊಸ ಬುಗುರಿನ ಪಾಪ ಮಕ್ಕಳು ಕಾಡಿ ಬೇಡಿ ಹತ್ತು ಕರೆದು ಮನೆಯಿಂದ ದುಡ್ಡಿಸ್ಕೊಂಡು ಬುಗುರಿ ತಂದು ನಿಮ್ಮ ಹತ್ರ ಆಟಕ್ಕೆ ಬಂದು ಅದನ್ನೆಲ್ಲ ಪೀಸ್ ಪೀಸ್ ಮಾಡಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಅಂತೂ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಆಟಗಳನ್ನು ನೆನಪು ಮಾಡ್ಕೊಂಡ್ರಿ, ಖುಷಿ ಆಯ್ತು. ಹಲೋ
8: ನಮಸ್ತೆ.
1: ನಮಸ್ಕಾರ, ಯಾರು? ರಿಕ್ವೆಸ್ಟ್ ಸಾಂಗ್ ಶುರು ಮಾಡ್ಬೇಕೀಗ. ಓಕೆ, ಯಾವ ಹಾಡು? ಪ್ರೇಮಲೋಕನ. ಒಂದೇ ನಿಮಿಷ, ಪ್ರೇಮಲೋಕ. ಯಾರು ಮಾತಾಡೋದು?
8: ಗೀತಾ ಮಲೋಕಪ್ಪ.
1: ಓಕೆ ಗೀತಾ ಅವರು, ಈ ಪಿಕ್ಚರ್ ನೋಡಿದ್ದೀರಾ?
8: ಹೌದು ಸರ್ ನೋಡಿ.
1: ಪ್ರೇಮಲೋಕ ಅಂದ್ರಿಯಲ್ಲ? ನೋಡ್ತಾ ಇದ್ದೀನಿ ನಿಮ್ಮ ಹಾಡು. ಓಕೆ ಆಯ್ತು, ಧನ್ಯವಾದ ಕರೆ ಮಾಡಿದಕ್ಕೆ. ಮಿತ್ರೆ, ಅಂತೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಆಟಗಳನ್ನ ನೆನಪು ಮಾಡ್ಕೊಂಡ್ರಿ. ನಿಜವಾಗ್ಲೂ ಈ ಹೊತ್ತು ನಾವೆಲ್ಲ ಏನು ಮಾತಾಡಿದ್ವಿ ಮತ್ತೆ ಆಟಗಳನ್ನ ನೆನಪು ಮಾಡ್ಕೊಂಡ್ವಿ. ನಾನಾಗ್ಲೇ ಹೇಳ್ದೆ, ಇದನ್ನ ಕೇಳ್ತಾ ಇದ್ದಾಗ್ಲೇನೆ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ, ಖುಷಿ ಆಗುತ್ತೆ, ಮತ್ತೆ ನಮ್ಮ ಬಾಲ್ಯದ ದಿನಗಳಿಗೆ ಹೋಗ್ಬಿಡ್ತೀವಿ. ಒಂದು ಬೇಸರದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಈ ಹೊತ್ತಿನ ಮಕ್ಕಳಿಗೆ ಈ ಆಟಗಳ ಯಾವುದೇ ಪರಿಕಲ್ಪನೆ ಇಲ್ದಂಗೆ ಆಗೋಗ್ಬಿಡ್ತು. ಇನ್ನ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಮಕ್ಕಳನ್ನ ಬೆಳೆಸ್ತಾ ಹೊರಗಡೆ ಮಣ್ಣು ಮೇಲೆ ಬಿಡದೆ ಬೇಡವೇನೋ ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಮಕ್ಕಳಿಗೆ ಒಂದ್ ರೀತಿ ವ್ಯಾಯಾಮ ಸಿಗ್ತಾ ಇಲ್ಲ, ಜೊತೆಗೆ ಬೌದ್ಧಿಕ ಬೆಳವಣಿಗೆ ಆಗ್ತಾ ಇಲ್ಲ. ಹಿಂಗಾಗಿದೆ ಅಂತ ಹೇಳಿದ್ರೆ ಇವತ್ತು ಮೊಬೈಲೇನೆ ಎಲ್ಲ ಇಡೀ ಪ್ರಪಂಚ ಅನ್ನೋ ಥರ ಆಗ್ಬಿಟ್ಟಿದೆ. ಅಂಥ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ. ಅದೊಂದು ನಮ್ಮ ಮಕ್ಕಳಿಗೆ ಆ ಥರದ್ದು ಅವಕಾಶ ಸಿಕ್ಕಲಿಲ್ವಲ್ಲ ಅಂತ ಒಂದು ಬೇಸರ ಕೂಡ ಇವತ್ತು ಆಗುತ್ತೆ. ಬೆಳಗ್ಗೆ ನಾವಿಷ್ಟೆಲ್ಲ ಮಧ್ಯಾಹ್ನದಿಂದ ಆಟಗಳನ್ನು ನೆನಪು ಮಾಡ್ಕೊಂಡ್ಮೇಲೆ ಇರಲಿ, ಚಿತ್ರಗೀತೆಗಳನ್ನು ಶುರು ಮಾಡೋಣ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ಧನ್ಯವಾದಗಳು.

0: ಹಲೋ
1: ಹಲೋ ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ಕಾರ, ಹೇಳಿ, ಯಾವ ಹೇಳ್ಬೇಕು
1: ಸರ್? ನ್ಯೂಸ್ ಚಿತ್ರದಿಂದ ನಾನು ಜಿ ಜಯೇಂದ್ರ, ನೀನು ಶ್ರೀದೇವಿ ಅಂತ ಆಡೈತಲ್ಲ ಸರ್ ನ್ಯೂಸ್.
0: ಓಕೆ, ಆಯ್ತು, ನಿಮ್ಮ ಹಾಡು ಕೇಳೋಣ ಚಿಕ್ಕಪ್ಪ ಅವರೇ.
1: ಖಂಡಿತವಾಗ್ಲು ಸರ್, ಧನ್ಯವಾದಗಳು.

0: हेलो
1: हेलो।
0: हेली हेली मैडम ಯಾವ ಹೇಳಬೇಕು?
1: ಕುರುರ ಲಕ್ಷ್ಮಣ ಚಿತ್ರದಿಂದ ಕುರುರ ಲಕ್ಷ್ಮಣ ನಂದರ
0: ಸಾಕು ನಿಮ್ಮ ಹಾಡು ಸಿಂಧೂರ ಲಕ್ಷ್ಮಣನ ಅಥವಾ ವೀರ ಸಿಂಧೂರ ಲಕ್ಷ್ಮಣನ? ಸಿಂಧೂರ ಲಕ್ಷ್ಮಣ ಇರ್ಲಿಕ್ಕಿಲ್ಲ, ಅದು ವೀರ ಸಿಂಧೂರ ಲಕ್ಷ್ಮಣ ಇರ್ಬೇಕೇನೋ ಅನ್ಸ್ತಾ ಇದೆ. ಯಾವ ಹಾಡದ್ರಲ್ಲಿ ಅಂದ್ರಿ? ಇಲ್ಲ ಫಿಲ್ಮ್ ಇಲ್ಲಮ್ಮ, ಬೇರೆ ಯಾವ್ದಾದ್ರೆ ಕೇಳ್ತೀರಾ?
1: ಮಯೂರ ಪಿಕ್ಚರ್ನಿಂದ ನಾನೇ ಇರಿಸಿಕೊಂಡು ಮಗ ಆಯ್ತು.
0: ಮಯೂರ ಪಿಕ್ಚರ್ ನೋಡಿದ್ದೀರಾ? ಓಕೆ, ಧನ್ಯವಾದ. ನಿಮ್ಮ ಹಾಡು ಕೇಳೋಣ.
1: ಧನ್ಯವಾದಗಳು.
0: ನಾನಿ

ಏರೋಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ಈಗ ಸಮಯ 4 ಗಂಟೆ ಆಗ್ತಾ ಇದೆ. ಮಿಕ್ಸ್ಡ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಮುರ್ತಜಾ ಖಾನ್ ಮತ್ತು ಖಾದಿರ್ ಖಾನ್ ಹಾಡಿರುವ ಮೀನಾಕ್ಷಿ ಚಿತ್ರದ ಗೀತೆ.

ಆಕಾಶವಾಣಿ ಭದ್ರಾವತಿ ಈಗ ವೇಳೆ 5:11. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿಯ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನ, ಅಂದ್ರೆ FM 103.5 ಆಲಿಸ್ತಾ ಇದ್ದೀರಾ. ನಿಮ್ಮ ಜೊತೆಯಾಗಿರುವುದು ನಿಮ್ಮ ಮಹಾಮಿಳಿ ಗೆಳತಿ ನಾನು ಮೋಹನ್ ಅಂತ ಹೇಳ್ತಾ ನಿಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. 5 ಗಂಟೆಯ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಕೇಳಿ, H2O ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

ಹೇಗೆಲ್ಲ ಅಲ್ಲಿ ಅಂತ. ಚಂದನ ಹಾಡನ್ನ ಕೇಳ್ಕೊಂಡ್ಬಂದು ಏನಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಾಸವಾಗುತ್ತೆ. ಒಬ್ಬರಿಗೆ ಸ್ಕೂಲಿಂದ ಮಳೆ, ಮನೆಗೆ ಹೋಗ್ತಾ ಇರೋ ಮಕ್ಕಳಿಗೆ ಯಾಕಾದ್ರೂ ಬಂತಪ್ಪ ಈ ಮಳೆ ಅನ್ಕೊಂಡ್ರೆ, ರೈತರಿಗೆ ಎಷ್ಟು ಚಂದವಾಗಿ ಮಳೆ ಬೀಳ್ತಿದ್ಯಪ್ಪ ಇನ್ನೂ ಬರಲಿ ಅಂದ್ಕೊಳ್ತಾರೆ. ಹೀಗೆ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ಈ ಒಂದು ಮಳೆಯ ಹನಿಗಳು ಭಾಸವಾಗ್ತವೆ ಅಂತ ಹೇಳ್ತಾ ಒಂದು ಚಂದದ ಗೀತೆಯನ್ನ ಕೇಳಿ ಬಂದ್ವಿ ನಮ್ಮ ಆಕಾಶವಾಣಿ ಭದ್ರಾವತಿಯಲ್ಲಿ. ಮುಂದಿನ ಆ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಮಳೆ ನಿಂತ ನಂತರ ಸುಗ್ಗಿಕಾಲ ಆರಂಭ ಆಗುತ್ತಲ್ವಾ, ಅದೇ ಈ ಸುಗ್ಗಿಗೆ ಸಂಬಂಧಪಟ್ಟ ಹಾಗೆ ಈ ಗೀತೆ ಮೂಡಿ ಬರ್ತಾ ಇದೆ ನಮ್ಮ ಆಕಾಶವಾಣಿ ಮಧ್ಯಮದಲ್ಲಿ.

0: ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ಮಳೆ ಮಂತು ಮಳೆ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಡಿಎಂಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.
1: ಮಳೆ ಬಂತ

0: ತಂದಾಗ ಭೂಮಿಯ ತೂಕದ ಗಾಳಿ ಬಂದಾಗ
1: ಮರ ಕಪ್ಪಾಗಿ ಮೊಳೆ ತಂದಾಗ ಭೂಮಿಯ ತೂಕದ ಗಾಳಿ ಬಂದಾಗ
0: ಗುಡುಗುಡುಗಿ ಸಿಡಿಲು ಹೊಡೆದ

0: ಎಲ್ಲವನ್ನೂ ಬಲ್ಲ ಪರಮಪಿತನೆ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಇದುವರೆಗೆ FM 103.5 ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮಗಳನ್ನು ಆಲಿಸಿದ್ರಿ. ಇನ್ನು ಮುಂದೆ FM 103.5 ಮತ್ತು FM 101.4 MHz ಹಾಗೂ ಮೀಡಿಯಾ ವೇವ್ 625 KHz ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಈಗ ವೇಳೆ 5:31:32 ಆಗಲಿದೆ. ಆಕಾಶವಾಣಿ ಶ್ರೋತೃಗಳಿಗೆಲ್ಲ ಮತ್ತೊಮ್ಮೆ ನಳಿನಾ ಮೋಹನ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಕೇಳಿದ್ರೆ ಹಿಂದಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರವನ್ನ ತಂದಿದ್ದಾರಪ್ಪ ಅಂತ ನೀವೆಲ್ಲ ಚಿಂತಿಸ್ತಾ ಇದ್ರೆ ಒಂದಿಷ್ಟು ಕುತೂಹಲಕಾರಿ ಪ್ರಶ್ನೆಗಳನ್ನ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೇನೆ. ಅಂದಹಾಗೆ ಯಾರೆಲ್ಲ ಕಾರ್ಯಕ್ರಮಕ್ಕೆ ನನ್ನೊಟ್ಟಿಗೆ ಸೇರಿದ್ದೀರೋ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇಂದಿನ ಪ್ರಶ್ನೆಗಳನ್ನ ನಿಮಗಾಗಿ ಕೇಳೋದಕ್ಕೆ ನಾನು ತಯಾರಿದ್ದೀನಿ, ನೀವು ತಯಾರಾಗಿದ್ದೀರಿ ಅಂತ ಭಾವಿಸ್ತಾ ಮೊದಲನೆಯ ಪ್ರಶ್ನೆಯನ್ನ ನಿಮಗಾಗಿ ತಂದಿದ್ದೇನೆ ಸ್ನೇಹಿತರೆ. ಕೇಳ್ತಾ ಇದ್ದೇನೆ, ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಗ್ರಾಮ ಯಾವುದು? ಶ್ರೋತೃಗಳೇ, ನಿಮಗಾಗಿ ಪ್ರಶ್ನೆ ಮೂಡಿ ಬರ್ತಾ ಇದೆ. ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಗ್ರಾಮ ಯಾವುದು? ನಿಮಗೇನಾದರೂ ಉತ್ತರ ಗೊತ್ತಿದ್ರೆ ನೀವು ನಮಗೆ ವಾಟ್ಸಪ್ನ ಮೂಲಕ ಉತ್ತರವನ್ನು ಕಳುಹಿಸಬಹುದು. ಅಂದ ಹಾಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಈ ರೀತಿಯಾಗಿದೆ: 9481572600 9481572600. ಇನ್ನೊಮ್ಮೆ ಸ್ನೇಹಿತರೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಪ್ರಶ್ನೆಯ ನಂತರ ಒಂದು ಗೀತೆಯನ್ನ ಪ್ರಸಾರ ಮಾಡಲಾಗುತ್ತೆ. ಅದಾದ ನಂತರ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ಓದ್ತೇನೆ ಅಂತ ತಿಳಿಸ್ತಾ ಪ್ರಶ್ನೆ ಈ ರೀತಿಯಾಗಿದೆ: ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತಹ ಗ್ರಾಮ ಒಂದಿದೆ, ಆ ಗ್ರಾಮ ಯಾವುದು? ಖಂಡಿತ ಉತ್ತರಗಳು ಆಗಾಗಲೇ ಬರ್ತಾ ಇದೆ, ಇನ್ನೊಂದಷ್ಟು ಉತ್ತರಗಳು ಬರಲಿ, ನಿಮ್ಮೆಲ್ಲರ ಸಂದೇಶವನ್ನು ಕೂಡ ಓದ್ತೇನೆ. ಅಷ್ಟರಲ್ಲಿ ಇನ್ನೊಂದು ಚಂದದ ಗೀತೆಯನ್ನು ಕೇಳಿ ಬರೋಣ. ರಾಜೇಶ್ ಕೃಷ್ಣನ್ ಹಾಗೂ ನಿಷ್ಮಾ ರಕ್ಷ ಅವರ ಕಂಠಸಿರಿಯಲ್ಲಿ ಮೂಡಿ ಬರ್ತಾ ಇದೆ ಮೊದಲ ಮಳೆ ಚಿತ್ರದ ಗೀತೆ.

ಮಳೆಗೆ ಸಂಬಂಧಪಟ್ಟಂತಹ ಗೀತೆಗಳಲ್ಲಿ ಇನ್ನೊಂದು ಚಂದದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ. ಈಗಾಗಲೇ ನಾನು ನಿಮಗೆ ಪ್ರಶ್ನೆಯನ್ನ ಕೇಳಿದ್ದೆ, ಸಾಕಷ್ಟು ಸಂದೇಶಗಳು ಬಂದಿದ್ದಾವೆ ಅಂದ ಹಾಗೆ ಇನ್ನೊಮ್ಮೆ ಪ್ರಶ್ನೆಯನ್ನ ಹೇಳ್ತಿದ್ದೇನೆ. ಪ್ರಶ್ನೆ ಈ ರೀತಿಯಾಗಿತ್ತು ಶ್ರೋತೃಗಳೇ, ಏಷ್ಯಾದಲ್ಲಿ ಅತ್ಯಂತ ಸ್ವಚ್ಛ ಗ್ರಾಮ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದ ಒಂದು ಗ್ರಾಮ ಇದೆ, ಆ ಗ್ರಾಮ ಯಾವುದು ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಿಮಗೆಲ್ಲ ಕೇಳಿದ್ದೆ. ಸಾಕಷ್ಟು ಸಂದೇಶಗಳು ಬಂದಿದೆ, ಯಾರ್ಯಾರು ಉತ್ತರವನ್ನ ಕಳಿಸಿದ್ದಾರೆ ಅಂತ ನೋಡ್ತಾ, ಹಾಗೆ ಸಂದೇಶಗಳು 5 ಗಂಟೆಯಿಂದ ಬರ್ತಾ ಇದೆ, ಯಾರ್ಯಾರು ಏನೇನು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋಣಂತೆ. ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶುಭ ಸಂಜೆ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ನಮಸ್ಕಾರ ಅಂತ ಹೇಳಿದ್ರೆ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿಮಂಡಗದ್ದೆ ಹೋಬಳಿಯಿಂದ ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಮೇಡಮ್. 3-4 ಗಂಟೆವರೆಗೆ ಚಾರ್ಟ್ ಶೋ, 4-5 ಹಿಂದಿ ಕನ್ನಡ ಚಿತ್ರಗೀತೆಗಳು ಹಾಗೂ ಈಗ ಪ್ರಸಾರವಾಗ್ತಿರುವಂತಹ ಚಿತ್ರಗೀತೆಗಳು ಚೆಂದವಾಗಿದೆ, ಧನ್ಯವಾದ ಅಂತ ಸಂದೇಶದಲ್ಲಿ ಕಳಿಸಿದ್ದಾರೆ. ಹಾಗೆ ಇವರು ಉತ್ತರವನ್ನ ಕೂಡ ಕಳಿಸಿದ್ದಾರೆ, ಖಂಡಿತ ಸರಿಯಾಗಿದೆ ನಿಮ್ಮ ಉತ್ತರ. ಇನ್ನು ಮುಂದಿನ ಸಂದೇಶ, ನಮಸ್ತೆ ಮೇಡಮ್, ಸಂಜೆಯ ಬಾನಿನಲ್ಲಿ ತಂಪಾದ ವಾತಾವರಣದಲ್ಲಿ ಇಂಪಾದ ಹಾಡುಗಳನ್ನ ಪ್ರಸಾರಿಸಿದ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಪದ್ಮಾ ಪನ್ನಗ, ಶಿವಮೊಗ್ಗದ ಮೂಡಲ ವಿಟ್ಲಾಪುರದಿಂದ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ನಳಿನಾ ಮೇಡಮ್, ಶುಭ ಸಂಜೆ, ನಿಮ್ಮ ಪ್ರಶ್ನೆಗೆ ಉತ್ತರ ಇದು ಅಂತ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ, ನಿಮಗೂ ಕೂಡ ನಮಸ್ಕಾರ. ಇನ್ನು ಹಂಪಣ್ಣ ಅವರು ನ್ಯಾಮತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ, ಸರಿ ಇದೆ. ಇನ್ನು ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಇದೀಗ ಪ್ರಸಾರವಾದ ಕಾಶ್ಮೀರಿ ಕಿ ಕಲಿ ಚಿತ್ರದ ಗೀತೆ ಅತ್ಯಂತ ಮಧುರವಾಗಿತ್ತು ಅಂತ ಈಗಾಗಲೇ ನಾನು ಪ್ರಸಾರ ಮಾಡಿದಂತಹ ಗೀತೆ ಬಗ್ಗೆ ಹೇಳಿದ್ದಾರೆ, ಹಾಗೆ ಇವರು ಉತ್ತರವನ್ನ ಕೂಡ ಸರಿಯಾಗಿ ಕೊಟ್ಟಿದ್ದಾರೆ. ಇನ್ನು ಶಾಂತಾಚಾರ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಸಂಜೆಯ ಸವಿನುಡಿಯಲ್ಲಿ ನಿಮ್ಮ ಧ್ವನಿ ಮಧುರ, ಶ್ರೋತೃಗಳ ಮನದಾಳಕ್ಕೆ ತಲುಪುವ ಸುಂದರ ಹಾಡು ಮಾತಿನ ಜೊತೆ ಸಂತಸವ ಹಂಚುವಿರಿ, ಎಫ್ಎಂ ಭದ್ರಾವತಿ ಹೆಮ್ಮೆಯ ದೀಪವಾಗಿರಿ, ನಿಮ್ಮ ನಿರೂಪಣೆಯಲ್ಲಿ ಸೊಗಸಿನ ಸೌರವ. ತುಂಬಾ ದೊಡ್ಡ ಮಾತು, ಶ್ರೋತೃಗಳ ಹೃದಯದಲ್ಲಿ ಮೂಡಿಸುರುವಿ ಹರ್ಷ, ಹೀಗೆ ಸದಾ ಮನರಂಜನೆ ನೀಡುತ್ತಿರಲಿ, ನಿಮ್ಮ ಕಾರ್ಯಕ್ರಮಗಳು ಯಶಸ್ಸಿನ ಶಿಖರವನ್ನ ಹೇರ್ಲಿ ಅಂತ ಹೇಳ್ತಾ, ಎಲ್ಲ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮಕ್ಕೆ ಹಾಗೂ ಕೇಳುಗರಿಗೆ ಸ್ವಾಗತವನ್ನ ಕಳಿಸಿದ್ದಾರೆ, ಕೋರ್ತಾ ಇದ್ದಾರೆ ಇವರು. ಹಾಗೆ ಇವರು ಹೇಳ್ತಿದ್ದಾರೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾವೆ, ಹಾಗೆ ಕನ್ನಡ ಮತ್ತು ಹಿಂದಿ ಹಾಡುಗಳ ಸುಂದರ ಸಂಯೋಜನೆ ಶ್ರೋತೃಗಳಿಗೆ ಮನರಂಜನೆಯನ್ನು ನೀಡ್ತಾ ಇದೆ. ಸಂಜೆಯ ತಂಪಾದ ವಾತಾವರಣದಲ್ಲಿ ಮಧುರ ಗೀತೆಗಳನ್ನು ಆಲಿಸ್ತಾ ಇದ್ರೆ ಮನಸ್ಸಿಗೆ ಸಂತೋಷ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾ, ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರೂಪಿಸಿ ಶ್ರೋತೃಗಳನ್ನ ರಂಜಿಸುವ ಸಂಜೆಯ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಉತ್ತರವನ್ನ ಕೂಡ ಕಳಿಸಿದ್ದಾರೆ. ಒಂದಷ್ಟು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀರಿ, ಎಲ್ಲ ಸರಿ ಇದೆ, ನಾನು ಕೂಡ ಉತ್ತರವನ್ನ ತಿಳಿಸ್ತೇನೆ ನಿಮ್ಮೆಲ್ಲರ ಸಂದೇಶವನ್ನ ಓದಿದ ನಂತರ. ಇನ್ನು ಶುಭ ಸಂಜೆ ಮೇಡಮ್, ನಾನು ರೆಡಿ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅಂತ ಹೇಳ್ತಾ ಇರೋರು. ಹಾಗೆ ಉತ್ತರವನ್ನ ಕಳಿಸಿರೋರು ಚಂದ್ರಿಕಾ ನೇರ್ಲಗುಂಡಿಯಿಂದ. ಇನ್ನು ಚಿತ್ರ ಶಿವಕುಮಾರ್ ಅವರು ಹೊಸಮನೆಯಿಂದ, ನಮಸ್ಕಾರ ನಳಿನಾ ಮೇಡಮ್, ನಿಮಗೂ ಕೂಡ ನಮಸ್ಕಾರ, ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ನೀವು ಪ್ರಸಾರ ಮಾಡ್ತಿರುವಂತಹ ಹಾಡುಗಳು ತುಂಬಾ ಚೆನ್ನಾಗಿವೆ ಮೇಡಮ್, ಧನ್ಯವಾದ ಅಂತ ಹೇಳ್ತಾ ಉತ್ತರವನ್ನ ಕೂಡ ಕಳಿಸಿದ್ದಾರೆ. ಈಶಣ್ಣ ಅವರು ಮತ್ತಿಗಾರಹಳ್ಳಿ ಮೊಣಕಾಲೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಶುಭ ಸಂಜೆ ಸ್ವಾಗತ, ಕನ್ನಡ ಚಿತ್ರಗೀತೆಗಳು ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಕೂಡ ಹೇಳಿ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಪುಷ್ಪ ಅವರು ವಿನೋಬನಗರ ಶಿವಮೊಗ್ಗದಿಂದ, ಸಂಜೆಯ ವಂದನೆಗಳು ಮೇಡಮ್, ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬರ್ತೀವಿ, ಧನ್ಯವಾದಗಳು ಅಂತ ಹೇಳ್ತಾ ಉತ್ತರವನ್ನ ಸರಿಯಾಗಿ ಕಳಿಸಿದ್ದೀರಿ. ಉಮಾದೇವಿ ಅವರು PWD ಕಾಲೋನಿ BR ಪ್ರಾಜೆಕ್ಟ್ ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಯಾರಿದು ಸಂದೇಶವನ್ನ ಕಳಿಸಿ ತಮ್ಮ ಸಂದೇಶವನ್ನ ಡಿಲೀಟ್ ಮಾಡಿದ್ದಾರೆ, ಇವರ ಸಂಖ್ಯೆ ಕೊನೆಗೊಳ್ತಿದೆ 1765 ಹಾಗೆ ಇವರ ಹೆಸರನ್ನು ಕೂಡ ಕಳಿಸಿಲ್ಲ. ಶ್ರೋತೃಗಳೇ, ನಿಮ್ಗೆಲ್ಲ ನಾವು ಪ್ರತಿ ಕಾರ್ಯಕ್ರಮದಲ್ಲೂ ತಿಳಿಸ್ತಾನೆ ಇರ್ತೀವಿ ಅಲ್ವೇ, ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳು ಆದಷ್ಟು ಕನ್ನಡದಲ್ಲೇ ಇರಲಿ, ಹಾಗೆ ಕಾರ್ಯಕ್ರಮದ ನಿಮ್ಮ ಸಂದೇಶಗಳು ಅಚ್ಚುಕಟ್ಟಾಗಿ ಚಂದದ ನಿಮ್ಮ ಹೆಸರಿನೊಟ್ಟಿಗೆ ಚಿಕ್ಕದಾಗಿ ಇರಲಿ ಅಂತ ಹೇಳ್ತಾ ಹೆಸರು ಊರನ್ನು ಕೂಡ ನೀವು ಕಳಿಸಿದ್ರೆ ನಾನು ನಿಮಗೆ ನಿಮ್ಮ ಹೆಸರನ್ನು ನಾವು ಕೂಡ ಓದೋದಕ್ಕೆ ಸರಿಯಾಗತ್ತೆ ಅಂತ ತಿಳಿಸ್ತಾ ಮುಂದಿನ ಸಂದೇಶ. ಶುಭ ಸಂಜೆ ನಳಿನಾ ಅವರೇ, ಕಾಫಿ ಆಯ್ತಾ ಅಂತ ಹೇಳ್ತಿದ್ದಾರೆ, ನಂದು ಕಾಫಿ ಆಯಿತು. ಯಾರಿದು ಉತ್ತರವನ್ನು ಕೂಡ ಕಳಿಸಿದ್ದಾರೆ, ಪಣೀಂದ್ರ ಅವರು ವಿನೋಬನಗರ ಶಿವಮೊಗ್ಗದಿಂದ.
ಇನ್ನು ಗಂಗಾಧರೇಶ್ ಬಿಜಿ ಹೊಸ್ಮನೆ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಶಿವಮೊಗ್ಗದಿಂದ ರೋಟ್ರಿ ಜಿ ವಿಜಯ್ ಕುಮಾರ್ ಅವರು, ಬಿಂದು ವಿಜಯ್ ಕುಮಾರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ಸುಭಾನ್ ಕೂರಿ ಹಗರಿಬೊಮ್ಮನಹಳ್ಳಿ ಹಂಪಸಾಗರದಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ರೆ, ಜ್ಯೋತಿ ನೀನಾ ಸಂತೋಷ ನ್ಯಾಮ್ತಿಯಿಂದ ಸರಿಯಾದ ಉತ್ತರ. ನಳಿನ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಸರಿಯಾದ ಉತ್ತರ. ಇನ್ನು ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಸಾಂಗ್ಸ್ ಆರ್ ಮೆಲೋಡಿಯಸ್ ಅಂತ ಕೂಡ ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಹಾಯ್ ಗುಡ್ ಈವ್ನಿಂಗ್ ನಳಿನ ಸಿಸ್ಟರ್, ಯಾರಿದು ನಿಮಗೂ ಕೂಡ ಗುಡ್ ಈವ್ನಿಂಗ್ ಅಂತ ಹೇಳ್ತಾ, ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ್ ಭದ್ರಾವತಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ, ಶುಭ ಸಂಜೆ ಮೇಡಮ್ ಹೇಗಿದ್ದೀರಿ. ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ ಹೇಗಿದ್ದೀರಿ ಅಂತ ಕೇಳ್ತಿದ್ದಾರೆ. ನಾನು ಚಂದವಾಗಿ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಿಮ್ಮ ಉತ್ತರ ಕೂಡ ಸರಿ ಇದೆ. ಇನ್ನು ಮುಂದಿನ ಸಂದೇಶ, ಶುಭ ಸಂಜೆ ನಳಿನಾ ಮೇಡಮ್, ಕಾಫಿ ಆಯ್ತಾ? ಐ ಆಮ್ ಜಸ್ಟ್ ಜಾಯ್ನಿಂಗ್ ಆ್ಯಂಡ್ ಬ್ಯುಸಿ ಅಂತ ಹೇಳ್ತಿದ್ದಾರೆ ಮೈರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ. ಪರವಾಗಿಲ್ಲ, ಕಾರ್ಯಕ್ರಮಗಳನ್ನು ಕೇಳ್ತಾರೆ, ಬ್ಯುಸಿ ಇದ್ರೂ ಕಾರ್ಯಕ್ರಮ ಕೇಳ್ತಾ ಇರ್ಬೋದು ಅಂತ ಹೇಳ್ತಾ ನಿಮಗೂ ಕೂಡ ವೆರಿ ಗುಡ್ ಈವ್ನಿಂಗ್. ಓಕೆ, ಎಲ್ಲರ ಸಂದೇಶಗಳು ಮುಗ್ದಿದೆ, ಈಗ ನಾನು ಕೂಡ ಉತ್ತರ ಹೇಳುವಂತಹ ಸಮಯ. ನನ್ನ ಪ್ರಶ್ನೆ ಆಗಿತ್ತು, ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತಹ ಒಂದು ಗ್ರಾಮ ಇದೆ, ಆ ಗ್ರಾಮ ಯಾವುದು ಅನ್ನುವಂಥದ್ದು ನನ್ನ ಪ್ರಶ್ನೆ, ಅಂದರೆ ಇಂದಿನ ಪ್ರಶ್ನೆಯಾಗಿತ್ತು. ಎಲ್ಲರೂ ಸರಿಯಾಗಿದೆಯ ಉತ್ತರವನ್ನೇ ಕಳಿಸಿದ್ದೀರಿ. ಉತ್ತರ ಮೌಲಿನಾಂಗ್. ಶ್ರೋತೃಗಳೇ, ಉತ್ತರ ಮೌಲಿನಾಂಗ್ ಗ್ರಾಮ. ಇದು ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮ ಅಂತಲೇ ಹೇಳ್ಬೋದು. ಈ ಗ್ರಾಮ ಬೇರೆ ಎಲ್ಲೂ ಇಲ್ಲ, ಭಾರತದ ಮೇಘಾಲಯ ರಾಜ್ಯದ ಈಸ್ಟ್ ಕಾಸಿ ಹಿಲ್ಸ್ ಜಿಲ್ಲೆಯಲ್ಲಿದೆ. ಇದು ಬಾಂಗ್ಲಾದೇಶದ ಗಡಿಯ ಸಮೀಪದಲ್ಲಿದೆ ಕೂಡ ಅಂತಲೇ ಹೇಳ್ಬೋದು. ಇನ್ನೆರಡು ಸಂದೇಶ ಬಂದಿದೆ ಇಲ್ಲಿ ತಡವಾಗಿ, ಯಾರು ಅಂತ ನೋಡೋದಾದರೆ, ಗುಡ್ ಈವ್ನಿಂಗ್ ಸಲ್ಮಾ ಟೀಚರ್ ಅಂತ ಹೇಳ್ತಿದ್ದಾರೆ, ನಿಮಗೂ ಕೂಡ ಗುಡ್ ಈವ್ನಿಂಗ್. ಶ್ರೀ ಓಡೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಮೇಡಮ್ ನಮ್ಮ ಊರಿನಲ್ಲಿ ನಿನ್ನೆಯಿಂದ ಮಳೆ ಬರ್ತಾನೆ ಇದೆ ಮೇಡಮ್, ಬಿಸಿ ಬಿಸಿ ಬಜ್ಜಿ ಕುಡಿತಾ ಬನ್ನಿ ಅಂತ ಹೇಳಿದ್ದಾರೆ. ಹಾಗೆ ನಿಮ್ಮ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಕೇಳಲು ತುಂಬ ಇಂಪ ಆಗಿದೆ, ಖಂಡಿತ ಬರ್ತೀನಿ. ನಮ್ಮ ಊರಿನಲ್ಲಿ ಬೆಳಿಗ್ಗೆಯಿಂದ ಬಿಸಿಲಿದ್ದು ಈಗ ಮಳೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಈ ಮಳೆಯ ಗೀತೆಗಳನ್ನು ನಿಮ್ಮೆಲ್ಲರಿಗೂ ಕೇಳಿಸಿದ್ದೀನಿ ಅಂತ ಹೇಳ್ತಾ ಮುಂದಿನ ಸಂದೇಶ, ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಶುಭ ಸಂಜೆ ನಳಿನಾ ಮೇಡಮ್, ಚಿತ್ರಗೀತೆಗಳು ಚಂದವಾಗಿದೆ ಅಂತ ಹೇಳಿದ್ದಾರೆ. ಸರಿ, ಓಕೆ ಅಂತ ಹೇಳ್ತಾ ಧನ್ಯವಾದಗಳು ಸಂದೇಶವನ್ನು ಕಳಿಸಿದ್ದಕ್ಕೆ. ಹಾಗೆ ಉತ್ತರದ ಕಡೆ ಗಮನ ಕೊಡೋದಾದರೆ, ನಾನೀಗಾಗಲೇ ಉತ್ತರವನ್ನು ಹೇಳಿದೆ, ಬಾಂಗ್ಲಾದೇಶದ ಗಡಿಯ ಸಮೀಪದಲ್ಲಿ ಈ ಗ್ರಾಮ ಇದೆ ಅಂತ, ಮೌಲಿನಾಂಗ್ ಅಂತ ಈ ಗ್ರಾಮದ ಹೆಸರು. ಇದು ಭಾರತದ ಮೇಘಾಲಯ ರಾಜ್ಯದ ಈಸ್ಟ್ ಕಾಸಿ ಹಿಲ್ಸ್ ಜಿಲ್ಲೆಯಲ್ಲಿದೆ. ಇನ್ನು ಈ ಗ್ರಾಮದ ವಿಶೇಷತೆ ಏನಪ್ಪ ಅಂದರೆ, 2003 ಪ್ರವಾಸೋದ್ಯಮ ಸಂಬಂಧಿತ ಪತ್ರಿಕೆಗಳು ಮತ್ತು ಮಾಧ್ಯಮಗಳಲ್ಲಿ ಒಂದಾದಂತಹ ಏಷ್ಯಾಸ್ ಕ್ಲೀನೆಸ್ಟ್ ವಿಲೇಜ್ ಎಂದು ಗುರುತಿಸಿಕೊಂಡ ನಂತರ ಈ ಗ್ರಾಮ ವಿಶ್ವದ ಗಮನವನ್ನು ಸೆಳೆಯುತ್ತೆ. ಈ ಸುಮಾರು 500-600 ಜನ ಈ ಗ್ರಾಮದಲ್ಲಿ ವಾಸಿಸುವಂತಹ ಒಂದು ಪುಟ್ಟ ಗ್ರಾಮ ಅಂತಲೇ ಹೇಳ್ಬೋದು. ಗ್ರಾಮದ ಎಲ್ಲೆಡೆ ಬಿದಿರಿನಿಂದ ಮಾಡಿದಂತಹ ಕಸದ ಬುಟ್ಟಿಗಳನ್ನು ನಾವಿಲ್ಲಿ ಕಾಣಬಹುದು. ಪ್ರತಿಯೊಬ್ಬ ಗ್ರಾಮಸ್ಥರು ಸ್ವಚ್ಛತೆಯನ್ನು ನಮ್ಮ ಜವಾಬ್ದಾರಿ ಅಂತ ಪರಿಗಣಿಸ್ತಾರೆ. ರಸ್ತೆ, ಮನೆಗಳ ಸುತ್ತಮುತ್ತ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅತ್ಯಂತ ಸ್ವಚ್ಛವಾಗಿರುತ್ತೆ. ಇನ್ನು ಸ್ವಚ್ಛತೆಯ ರಹಸ್ಯ ಏನಪ್ಪ ಅಂತ ಹೇಳಿದ್ರೆ, ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ, ಸಾವಯವ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತೆ. ಪ್ಲಾಸ್ಟಿಕ್ ಬಳಕೆಗೆ ಕಟ್ಟುನಿಟ್ಟಿನ ನಿಯಂತ್ರಣವಿದೆ ಈ ಗ್ರಾಮದಲ್ಲಿ. ಗ್ರಾಮಸ್ಥರು ನಿಯಮಿತವಾಗಿ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಮಕ್ಕಳಿಗೂ ಕೂಡ ಬಾಲ್ಯದಿಂದಲೇ ಸ್ವಚ್ಛತೆಯ ಮಹತ್ವವನ್ನು ಇಲ್ಲಿ ಕಲಿಸಲಾಗುತ್ತೆ. ಇವರು ಯಾವುದೋ ನಮ್ಮ ಕೆಲಸ ನಿಮ್ಮ ಕೆಲಸ ಅಂತ ಹೇಳ್ದಲೆ ತಮ್ಮ ಸ್ವ ಇಚ್ಛೆಯಿಂದ, ಈಗಾಗಲೇ ನಾನು ಹೇಳಿದಾಗೆ, ನಿಯಮಿತವಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಪ್ರತಿಯೊಬ್ಬ ಗ್ರಾಮಸ್ಥರು ಭಾಗವಹಿಸ್ತಾರೆ. ಇನ್ನು ಪ್ರವಾಸಿಗರ ಆಕರ್ಷಣೆಗಳು ಈ ಬಗ್ಗೆ ಹೇಳಬೇಕಂದ್ರೆ, ಲೈವಿಂಗ್ ರೂಟ್ ಬ್ರಿಡ್ಜ್, ಜೀವಂತ ಬೇರುಗಳ ಸೇತುವೆ ಅಂತಲೇ ಹೇಳ್ಬೋದು. ಮರಗಳ ಬೇರುಗಳನ್ನು ಬಳಸಿ ನಿರ್ಮಿತವಾದ ಪ್ರಕೃತಿಯ ಅದ್ಭುತ ಇಲ್ಲಿದೆ. ಬಿದಿರಿನಿಂದ ನಿರ್ಮಿತವಾದ ವೀಕ್ಷಣಾ ಗೋಪುರ ಇಲ್ಲಿಂದ ಬಾಂಗ್ಲಾದೇಶದ ಸಮತಟ್ಟು ಪ್ರದೇಶಗಳು ಕೂಡ ಕಾಣಿಸ್ತವೆ.
ಸುಂದರ ಜಲಪಾತಗಳು, ಹಸಿರು ಪರಿಸರ ಮತ್ತು ಕಾಸಿ ಜನಾಂಗದ ಸಂಸ್ಕೃತಿ ಇಲ್ಲಿ ಪ್ರವಾಸಿಗರ ಆಕರ್ಷಣೆ ಅಂತ ಹೇಳ್ಬೋದು. ಇನ್ನೊಂದು ಕುತೂಹಲಕಾರಿ ವಿಷಯ ಅಂದ್ರೆ ಮೌಲಿಂಗ್ಹಾನ್ನಲ್ಲಿ ಸ್ವಚ್ಛತೆ ಎಂಬುದು ಕೇವಲ ಸರ್ಕಾರಿ ಯೋಜನೆಯಾಗಿರುತ್ತೆ, ಅದು ಅಲ್ಲಿನ ಜನರ ಜೀವನ ಶೈಲಿ. ಆದ್ದರಿಂದಲೇ ಈ ಗ್ರಾಮ ಜಗತ್ತಿನಾದ್ಯಂತ ಮಾದರಿ ಗ್ರಾಮವಾಗಿ ಗುರುತಿಸಲ್ಪಟ್ಟಿದೆ. ಶ್ರೋತೃಗಳೇ, ಗೊತ್ತಾಯ್ತಲ್ವಾ? ಇದ್ರ ಜೊತೆ ಈ ಪ್ರಶ್ನೆಯ ಜೊತೆಗೆ ಒಂದು ಪುಟ್ಟ ಚುಟುಕನ್ನು ಹೇಳಬೇಕಂದ್ರೆ, ನಾವು ಮನೆಯನ್ನ ಸ್ವಚ್ಛವಾಗಿಟ್ರೆ ಅದು ಒಳ್ಳೆಯ ಅಭ್ಯಾಸ, ಆದರೆ ಇಡೀ ಗ್ರಾಮವೇ ಸ್ವಚ್ಛತೆಯನ್ನ ಜೀವನದ ಮೌಲ್ಯವನ್ನಾಗಿ ಮಾಡಿಕೊಂಡ್ರೆ ಮೇಘಾಲಯದ ಮೌಲಿಂಗ್ಹಾಂಗ್ ಗ್ರಾಮ ಅದಕ್ಕೊಂದು ಜೀವಂತ ಉದಾಹರಣೆ ಅಂತ ಹೇಳ್ಬೋದು. ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮವೆಂದು ಹೆಸರಾದ ಈ ಪುಟ್ಟ ಗ್ರಾಮ ಸ್ವಚ್ಛತೆ ಸರ್ಕಾರದಿಂದ ಮಾತ್ರವಲ್ಲ, ಜನರ ಮನಸ್ಸಿಂದ ಆರಂಭವಾಗುತ್ತೆ ಎಂಬುದನ್ನು ಸಾಬೀತುಪಡಿಸಿದೆ. ಇದಾಗಿತ್ತು ಇದೊಂದು ಪುಟ್ಟ ಮಾಹಿತಿ. ಇನ್ನು ಕಾರ್ಯಕ್ರಮದ ಮುಂದಿನ ಪ್ರಶ್ನೆಗೆ ಬರುವುದಾದರೆ, ಶ್ರೋತೃಗಳೇ, ನಮ್ಮ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸೌರ ಶಕ್ತಿ ಚಾಲಿತ ವಿಮಾನ ನಿಲ್ದಾಣ ಹೊಂದಿದೆಯಂತೆ, ಹಾಗಿದ್ರೆ ಆ ವಿಮಾನ ನಿಲ್ದಾಣ ಯಾವುದು? ಉತ್ತರವನ್ನು ನೀವು ನನಗೆ ವಾಟ್ಸಪ್ ಮಾಡಬೇಕು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9481527260. ನಿಮಗೂ ಕೂಡ ಉತ್ತರ ಗೊತ್ತಿದ್ರಿ, ಪ್ರಯತ್ನ ಪಡಿ, ಉತ್ತರವನ್ನು ನನಗೆ ವಾಟ್ಸಪ್ನ ಮೂಲಕ ಕಳಿಸಿ. ಅಷ್ಟರಲ್ಲಿ ಇನ್ನೊಂದು ಚಂದದ ಗೀತೆ ಪ್ರಸಾರ ಆಗ್ತಾ ಇದೆ ನಿಮಗಾಗಿ. ಶ್ರೇಯಾ ಘೋಷಾಲ್ ಅವರ ಕಂಠ ಸಿರಿ ಇರುವಂತಹ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ ಅಜನೀಶ್ ಲೋಕೇಶ್. ಇಷ್ಟಕಾಮ್ಯ ಚಿತ್ರದ ಗೀತೆ.

ಶ್ರೋತೃಗಳೇ, ಗೀತೆಯ ಪ್ರಸಾರಕ್ಕೂ ಮುಂಚೆ ಎರಡನೇ ಪ್ರಶ್ನೆಯನ್ನ ಕೇಳಿದೆ. ಸಮಯ ಆಗ್ತಿರೋದ್ರಿಂದ ತುಂಬಾ ಎಳೆಯೋದು ಬೇಡ. ನಮ್ಮ ಪ್ರಶ್ನೆಯಾಗಿತ್ತು, ಭಾರತದ ಮೊದಲ ಸಂಪೂರ್ಣ ಸೌರಚಾಲಿತ ವಿಮಾನ ನಿಲ್ದಾಣ ಯಾವುದು ಅಂತೇಳಿ. ಸಾಕಷ್ಟು ಸಂದೇಶಗಳು ಬಂದಿದೆ, ಯಾರ್ಯಾರು ಕಳಿಸಿದ್ದಾರೆ ಅಂತ ಫಸ್ಟ್ ನೋಡೋಣಂತೆ. ಮೊದಲಿಗೆ ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಇನ್ನು ಪ್ರಸಾರ ಆಗ್ತಿರುವಂತಹ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿದೆ, ಹಾಗೆ ರೇಡಿಯೋನ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ. ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ ಅಂಪಣ್ಣ ಅವರು ನ್ಯಾಮತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಕೇರಳದ ರಾಜ್ಯದ ಉತ್ತರ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ಉತ್ತರವನ್ನು. ಇನ್ನು ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ ಸರಿಯಾದ ಉತ್ತರ ಕಳಿಸಿದ್ರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸಾಪಣೆ ಚಿಕ್ಕಮಗಳೂರಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಅಜಯ್ ವಡ್ಕರ್ ಲಯೂರ್ ಹುತ್ತ ಭದ್ರಾವತಿಯಿಂದ ಸರಿಯಾದ ಉತ್ತರ. ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶ, ಚಂದ್ರಿಕಾ ಅವರು ನೇರ್ಲಗುಂಡಿಯಿಂದ, ಗಂಗಾಧರ್ ಬಿಜಿ ಹೊಸ್ಮನೆ ಭದ್ರಾವತಿಯಿಂದ, ಈಶಣ ಎಂ ಮುತ್ತಿಗಾರಹಳ್ಳಿ ಮೊಣಕಾಲೂರು ತಾಲೂಕಿನಿಂದ, ಸುಭಾನ್ ಕೋರಿ ಅವರು ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ. ಚಂದ್ರಿಕಾ ನೇರ್ಲಗುಂಡಿಯಿಂದ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಗೌರಿ ಮಂಟಗದ್ದೆ ಹೋಬಳಿಯಿಂದ, ಇನ್ನು ಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದೀರಿ, ಓಕೆ. ಇನ್ನು ಶಾಂತಾಚಾರ ಬಡಿಗೇರ್ ಹರಿಹರ ತಾಲೂಕಿನಿಂದ ಅಸ್ಸಾಂನ, ಓಕೆ, ಇವರು ಒಂದಷ್ಟು ವಿವರಣೆಗಳನ್ನು ಕೂಡ ಕಳಿಸಿದ್ದಾರೆ, ಓಕೆ, ಸರಿದ ಉತ್ತರವನ್ನೇ ಕಳಿಸಿದ್ರಿ. ಸಂಜೆಯ ಪ್ರಸಾರ ಕಾರ್ಯಕ್ರಮವನ್ನು ಮುದ್ದು ಮುದ್ದಾದ ಮಾತಿನಿಂದ ಪ್ರೀತಿಯಿಂದ ನಡೆಸಿಕೊಟ್ಟಿರುವ ನಮ್ಮ ಸಹೋದರಿಗೆ ನಮ್ಮ ಪ್ರೀತಿಯ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ರಾಜಶಂಕರ್ ಘಟ. ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳ್ಬಿಟ್ಟು ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಸರಿದ ಉತ್ತರವನ್ನು ಕಳಿಸಿದ್ರಿ. ನಮಸ್ತೆ ಮೇಡಮ್, ಉತ್ತರ ಇದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಪದ್ಮಾ ಪನ್ನಗರ್ ಮೂಡಲ ವಿಟ್ಲಾಪುರ ಶಿವಮೊಗ್ಗದಿಂದ. ಇನ್ನು ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ನಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಿ. ಶ್ರೋತೃಗಳೇ, ಉತ್ತರ ಆಗಿತ್ತು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಕೇರಳದ ಕೊಚ್ಚಿಯಲ್ಲಿರುವ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶ್ವದ ಮೊದಲ ಸಂಪೂರ್ಣ ಸೌರಚಾಲಿತ ಕಾರ್ಯನಿರ್ವಹಿಸುವ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಇದು 2015ರಲ್ಲಿ ಈ ಸಾಧನೆಯನ್ನು ಅಧಿಕೃತವಾಗಿ ಸಾಧಿಸಿತ್ತು. ವಿಶ್ವದ ವಿಮಾನ ನಿಲ್ದಾಣದ ಸಮೀಪ ಸಾವಿರಾರು ಸೌರ ಫಲಕಗಳನ್ನು ಅಳವಡಿಸಲಾಗಿದ್ದು ಅವುಗಳಿಂದ ವಿದ್ಯುತ್ ಉತ್ಪಾದನೆಯಾಗುತ್ತದೆ. ವಿಮಾನ ನಿಲ್ದಾಣದ ದೈನಂದಿನ ಅಗತ್ಯಗಳನ್ನು ಪೂರೈಸುತ್ತೆ. ಇದರಿಂದ ವಿದ್ಯುತ್ ವೆಚ್ಚ ಕೂಡ ಕಡಿಮೆಯಾಗುವುದರ ಜೊತೆಗೆ ಪರಿಸರ ಸಂರಕ್ಷಣೆ ಮಹತ್ತರ ಕೊಡುಗೆಯನ್ನು ನೀಡ್ತಾ ಇದೆ ಅಂತ ಹೇಳ್ತಾ ಒಂದಷ್ಟು ಜನ ಸರಿಯಾದ ಉತ್ತರವನ್ನೇ ಕಳಿಸಿದ್ರು. ಇನ್ನೊಂದಷ್ಟು ಜನ ಮೊದಲು ಅಂದರೆ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ನಿಲ್ದಾಣ ಅಂತ ಹೇಳ್ಬಿಟ್ಟು ವಿದ್ಯುತ್ ಒಂದಷ್ಟು ಉತ್ತರವನ್ನು ಕೂಡ ಕಳಿಸಿದ್ದಾರೆ, ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಸಮಯ ಕೂಡ ಆಗ್ತಿದೆ, ಇವತ್ತಾಗಿತ್ತು ಎರಡು ಪ್ರಶ್ನೆಗಳು ಅಂತ ಹೇಳ್ತಾ ಶ್ರೋತೃಗಳೇ, ವಿಮಾನ ನಿಲ್ದಾಣ ಅಂದರೆ ಅಪಾರ ಪ್ರಮಾಣದ ವಿದ್ಯುತ್ ಬಳಕೆ. ಅದರಲ್ಲೂ ನಮ್ಮ ಭಾರತದಲ್ಲಿ ಒಂದು ವಿಮಾನ ನಿಲ್ದಾಣ ತಮ್ಮ ಸಂಪೂರ್ಣ ಕಾರ್ಯಾಚರಣೆಯನ್ನು ಸೂರ್ಯನ ಶಕ್ತಿಯಿಂದಲೇ ನಡೆಸ್ತಾ ಇದೆ. ಅದು ಯಾವುದು ಅಂತ ಈಗಾಗಲೇ ನಾನು ನಿಮಗೆ ತಿಳಿಸಿದೆ. ಇದಾಗಿತ್ತು ಈ ಸಂಜೆಯ ಪ್ರಶ್ನೆ ಉತ್ತರಗಳು. ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ದೀರಿ. ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಒಂದು ಗೀತೆಯನ್ನು ಕೇಳಿ ಬರೋಣ. ಗೀತೆಯ ನಂತರ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ತಿಳಿಸ್ತಾ ಶ್ರೋತೃಗಳೇ, ಅಂದಾಗೆ ಈ ರಾತ್ರಿ 8 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ಕೂಡ ಇದೆ. ನೇರ ಫೋನಿನ ಕಾರ್ಯಕ್ರಮದ ವಿಷಯವನ್ನು ತದನಂತರ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ, ಈ ಸಂಜೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಕಡೆಯಾಗಿದೆ. ಎಸ್ ಜಾನಕಿಯವರ ಕಂಠ ಸಿರಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಹಾಗಾದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PA ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.

0: शास्त्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
1: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
2: ಕೂಸು ಹಳ್ಳಿ ಕಟ್ಟದ ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಆಕಾಶವಾಣಿ ಭದ್ರಾವತಿ, ಶಿವಮೊಗ್ಗ. ಸೇವಾ ಮಾಹಿತಿ. ಶಿವಮೊಗ್ಗ ಗ್ರಾಮೀಣ ಮೆಸ್ಕಾಂ ಉಪವಿಭಾಗದ ಸಂತೆಕಡೂರು ವ್ಯಾಪ್ತಿಯಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದು, ಜೂನ್ 12 ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಸಂತೆಕಡೂರು, ಶ್ರೀರಾಮನಗರ, ರಾಮ್ಪುರ, ಕೊರಲಹಳ್ಳಿ, ಕಾಚಿನಕಟ್ಟೆ, ಜ್ಯೋತಿನಗರ, ದೊಡ್ಡಿಬೀಳು, ವಿನಾಯಕನಗರ, ಲಕ್ಕಿನಕೊಪ್ಪ, ತೋಟದಕೆರೆ, ಹುರುಳಿಹಳ್ಳಿ, ಗಡಿದಾಡು, ಉಂಬ್ಳೇಬೈಲು, ಕಣಗಲಸರ, ಮರಾಠಿ ಕ್ಯಾಂಪ್, ಸಾಲಿಗೆರೆ, ಕೈತೊಟ್ಟಲು, ಸಿದ್ದಮಾಜಿ ಹೊಸೂರು, ವಿಮಾನ ನಿಲ್ದಾಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ

0: to close at 73,833, while the Nifty dipped 53 points to settle at 23,162. And in badminton, PV Sindhu and Tanvi Sharma advanced to the women's singles quarterfinals of the Australian Open in Sydney today. And that is the end of this news bulletin.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗ್ತಿರುವಂತಹ ಕಾರ್ಯಕ್ರಮಗಳನ್ನು. ಈಗ ಸಮಯ 6:10. ಆಕಾಶವಾಣಿ ಭದ್ರಾವತಿ ಮತ್ತು ಬೆಂಗಳೂರು ನಿಲಯದ ಈ ಸಂಜೆ ಮತ್ತು ನಾಳಿನ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:51 ಕಿಸಾನ್ವಾಣಿ, ಇದರಲ್ಲಿ ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಭಾಗ ಎರಡನ್ನ ಕೇಳಲಿದ್ದೀರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, ಈ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಈ ರಾತ್ರಿ 9:30 ನಾಟಕ ಅವನ ಪ್ರೇಮ ಮೂಲಕತೆ ವಾಣಿ ರೇಡಿಯೋ ಕತೆ ಎಚ್ಎಸ್ ಪಾರ್ವತಿ ಬೆಂಗಳೂರು ಕೇಂದ್ರದಿಂದ. ಈ ರಾತ್ರಿ 10:00 ಕನ್ನಡ ಚಿತ್ರಗೀತೆಗಳನ್ನ ಕೇಳಲಿದ್ದೀರಿ. ಈ ರಾತ್ರಿ 10:30 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳ ಕುರಿತು ಎನ್ಎಸ್ಡಿ ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರವಿಲ್ಲದ ಧ್ವನಿ ಮುದ್ರಣ, ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ಚಿಂತನ, 6:35 ಕರುನಾಳು ಬಾಬೆಳಕೆ. ಡಾಕ್ಟರ್ ಗುರುರಾಜ ಕರ್ಜಗೀರವರಿಂದ ಕರುನಾಳು ಬಾಬೆಳಕೆ ಕಥನಗಳು, ಸಂಚಿಕೆ ವಿಶ್ವೇಶ್ವರಯ್ಯನವರ ಜೀವನ. ಇನ್ನು ಬೆಳಿಗ್ಗೆ 6:40 UAHS ನೇಗಿಲ ಮಿಡಿತ, ವಿಷಯ ಬೋಡೋ ದ್ರಾವಣ ತಯಾರಿಕೆ ಕುರಿತು ಮಾಹಿತಿ. ತಜ್ಞರಾದ ಡಾಕ್ಟರ್ ಬಿ ಗಂಗಾಧರ ನಾಯಕ್, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಸಸ್ಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಇವರಿಂದ. ಇನ್ನು ಬೆಳಿಗ್ಗೆ 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಮಕ್ಕಳಲ್ಲಿ ಆಹಾರ ಕ್ರಮ ವಿಷಯದ ಬಗ್ಗೆ ಮಾತನಾಡ್ತಾರೆ ಡಾಕ್ಟರ್ ಶಮಿತಾ, ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಇನ್ನು ಬೆಳಿಗ್ಗೆ 6:50 ಸುದ್ದಿ ಮಿಂಚು, 7:15 ಪ್ರಾಯೋಜಿತ ಕಾರ್ಯಕ್ರಮ, ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಕುರಿತು ಸಂದರ್ಶನ. ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ಪಿ ರವಿಕುಮಾರ್, ಜಂಟಿ ಆಯುಕ್ತರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. ಸಂದರ್ಶಕರು ಎಸ್ ನಿರ್ಮಲ, ಪ್ರಾಯೋಜಕರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. ಇನ್ನು ನಾಳೆ ಬೆಳಿಗ್ಗೆ 7:45 ಚಿತ್ರಗೀತೆಗಳ ಕಾರ್ಯಕ್ರಮ, ನಾಳೆ ಬೆಳಿಗ್ಗೆ 8:30 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು, ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ. ಈ ಕುರಿತು ಪೆಸಿಟೆಮ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು ಬೆಳಿಗ್ಗೆ 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗ, ಕಾಡು ಕುರಿತ ಚಿತ್ರಗಳ ಕುರಿತು ಮಾತನಾಡ್ತಾರೆ ರಾಣಿ ಬಾಳೆಕೊಪ್ಪ, 10:00 ಹಾಡು ಮಾತಾಡು ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ ಕ್ಯಾಂಪಸ್ ಕಟ್ಟಿ ಕಾಲೇಜು ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯವನ್ನ ಮಾಡಿಕೊಳ್ಳಲಿದ್ದೀರಿ. ನಾಳೆ ಬೆಳಿಗ್ಗೆ 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು ಪ್ರಸಾರವಾಗಲಿದೆ. 11:45 ಜಾನಪದ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಮದುವೆ ಪದ ಭದ್ರಾವತಿ ತಾಲೂಕಿನ ಬಾಳಿಮಾರನಹಳ್ಳಿಯ ಶ್ರೀಮತಿ ಭಾಗ್ಯಮ್ಮ ಮತ್ತು ತಂಡದವರಿಂದ ಆಲಿಸಲಿದ್ದೀರಿ.

ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಡುವ ಕಾರ್ಯಕ್ರಮ ವೈವಿಧ್ಯವನ್ನು ಆಲಿಸಲಿದ್ದೀರಿ. ಇನ್ನು ಮಧ್ಯಾಹ್ನ 12:35 ಹೆಲ್ತ್ ಪ್ರೋಗ್ರಾಂ, ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ, ಸಹಾಯಕ ಪ್ರಾಧ್ಯಾಪಕರು, ರೋಗ ವಿಧಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಇನ್ನು ಮಧ್ಯಾಹ್ನ 1:00 ಪ್ರಗತಿಪದ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ, ವಿಷಯ ಪಿಎಂ ಸೂರ್ಯಘರ್ ಯೋಜನೆ ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನ 1:20 ಚಿತ್ರಗೀತೆಗಳು, ಮಧ್ಯಾಹ್ನ 2:40 ಭಾವಗೀತೆಗಳು, ಮಧ್ಯಾಹ್ನ 3:00 ಚಾರ್ಟ್ ಶೋ, ಇನ್ನು 4:00 ಚಿತ್ರಗೀತೆಗಳು ಮಿಕ್ಸ್ ಮೆಲೋಡಿ ಪ್ರಸಾರವಾಗುವುದು. ಇನ್ನು ಸಂಜೆಯ ಪ್ರಸಾರದಲ್ಲಿ ನಾಳೆ ಸಂಜೆ 5:00 ಚಿತ್ರಗೀತೆಗಳು, ನಾಳೆ ಸಂಜೆ 6:00 ಸೇವಾ ಮಾಹಿತಿ, ನಾಳೆ ಸಂಜೆ 6:51 ಕೃಷಿ ರಂಗ. ಇದರಲ್ಲಿ ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗಗಳ ನಿರ್ವಹಣೆಯಲ್ಲಿ ಬೋಡೋ ದ್ರಾವಣದ ಮಹತ್ವದ ಕುರಿತು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಲೆ, ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಂಜೀವ್ ಜಕಾತಿಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್, ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿಯನ್ನು ಆಲಿಸಲಿದ್ದೀರಿ.

ಇನ್ನು ನಾಳೆ ರಾತ್ರಿಯ ಪ್ರಸಾರ ಕಾರ್ಯದಲ್ಲಿ ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ನಂತರ 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ನಾಳೆ ರಾತ್ರಿ 9:30 ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, ನಾಳೆ ರಾತ್ರಿ 10:00 ರೂಪಕ ಕವಿ ವಾಸುದೇವ ಭೂಪಾಲಂ, ರಚನೆ ಶ್ರೀಕಂಠ ಕುಡಿಗಿ, ನಿರ್ಮಾಣ ಲಕ್ಷ್ಮೀಪತಿ, ಪ್ರಸ್ತುತಿ ಡಾಕ್ಟರ್ ಎನ್ ಸುರೇಂದ್ರ. ಇನ್ನು ನಾಳೆ ರಾತ್ರಿ 10:30 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಪಟ್ಟ ಹಾಗೆ ವಿವಿಧ ವಿಷಯಗಳ ಕುರಿತು NSD ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರವಿಲ್ಲದ ಧ್ವನಿ ಮುದ್ರಣ. ವಿಷಯ ಜನ್ ವಿಶ್ವಾಸ್, ವ್ಯವಹಾರ ಮಾಡುವುದು ಸುಲಭವಲ್ಲ.

ಇದುವರೆಗೂ ಆಕಾಶವಾಣಿಯಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರಗಳನ್ನು ಪರಿಚಯ ಮಾಡಿಕೊಡಿರಿ. ಈ ವಿವರಗಳನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಖಾತೆಯಲ್ಲೂ ಕೂಡ ನೋಡಬಹುದಾಗಿದೆ. ಶ್ರೋತೃಗಳೇ, ನಿಮಗೆಲ್ಲ ಈಗ ತಿಳಿದೇ ಇದೆ ಇಂದು ಇನ್ನೊಂದು ಮುಖ್ಯ ವಿಶೇಷತೆಯ ದಿನ, ಅಂತಾರಾಷ್ಟ್ರೀಯ ಆಟದ ದಿನ. ಹಾಗಾಗಿ ಈ ರಾತ್ರಿ 8 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೂಡ ಇದೆ. ಈ ಕಾರ್ಯಕ್ರಮದ ವಿಷಯ, ಇಂದಿನ ಮಕ್ಕಳ ಜೀವನದಲ್ಲಿ ಆಟದ ಮಹತ್ವ ಕಡಿಮೆಯಾಗಿದೆಯೇ? ಈ ವಿಷಯದ ಕುರಿತು ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ ಆಗ್ತಲಿದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: वो पॉलिसी बनेगी। पॉलिसी बनाने वाले आप, इम्प्लीमेंट करने वाले आप।
1: प्रशासन एथोनॉल मिश्रित पेट्रोल उत्पाद शुल्कम अपसारितम। वित्त मंत्रालयेन एकया अधिसूचनया प्रकाशितम यत् द्वाविंशतितः त्रिंशत् प्रतिशन्मितम् एथोनॉल मिश्रित पेट्रोल उत्पादम केंद्रीय उत्पाद शुल्क श्रेण्या पूर्णतया विमुक्तम्। मंत्रालयेन उक्तम यत् अस्य शैथिल्यस्य उद्देश्यम् भारतीय एथोनॉल मिश्रण कार्यक्रमम् सुदृढीकरणमस्ति। षड्विंशत्यधिक द्विसहस्रतम वर्षस्य फीफा विश्व चषक क्रीडायाः आरंभः अद्य रात्रौ मेक्सिको नगरस्य ऐतिहासिके एस्टाडियो एजेटेका क्रीडा गृहे आरभ्यते। इति वार्ताः।
2: आकाशवाणी इदीग जिल्ला वार्ता पत्र।
3: ತುಮಕೂರು ಜಿಲ್ಲಾ ವಾರ್ತಾಪತ್ರ ಬರೆದವರು ರಘು ಎಎನ್ ತುಮಕೂರು, ಓದುತ್ತಿರುವವರು ಸರ್ವಮಂಗಳ ಎಂ. ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಸುತ್ತಮುತ್ತ ಸುಮಾರು 35 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಭೇಟಿ ನೀಡಿದ ಅವರು ಮಲ್ಲಘಟ್ಟದ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ರೈತರು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಕಾಲುವೆ ವ್ಯವಸ್ಥೆ, ಸಮುದಾಯ ಭವನ, ಅತಿಥಿ ಗೃಹ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿರುವುದಾಗಿ ಹೇಳಿದರು. 23 ವರ್ಷಗಳ ನಂತರ ತುಮಕೂರಿನಲ್ಲಿ ನಡೆದ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದು ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ಬಹುಮಾನ ನೀಡಲಾಯಿತು. ಸಿಂಗಲ್ಸ್ ವಿಭಾಗದಲ್ಲಿ ಅಗ್ರಶ್ರೇಯಾಂಕದ ಯೂಸ್ಟಿನಾ ಮಿಕುಲ್ಟೇಸಿ ಪ್ರಶಸ್ತಿ ಪಡೆದರು. ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳಿಂದ ಸರ್ಕಾರದ ಆರ್ಥಿಕ ವ್ಯವಸ್ಥೆಗೆ ಸುಮಾರು 30% ಕೊಡುಗೆ ಸಿಗುತ್ತಿದೆ. ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತಂತ್ರಜ್ಞಾನ ಅಳವಡಿಕೆ ಅತ್ಯಂತ ಅಗತ್ಯ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ದಕ್ಷಿಣ ಭಾರತದ ಕಾಸಿಯಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕೈಗಾರಿಕಾ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ವಸಂತ ನರಸಾಪುರ ಕೈಗಾರಿಕಾ ಹಬ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ತುಮಕೂರಿನಲ್ಲಿ ಮುಂದಿನ ವರ್ಷಗಳಲ್ಲಿ ಫೈಟರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆರಂಭವಾಗಲಿದೆ ಎಂದರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು 2ನೇ ವಿಮಾನ ನಿಲ್ದಾಣ ಮಾಡಲು ಸರ್ಕಾರ ಮುಂದಾಗಿದ್ದು, ನೆಲಮಂಗಲ, ದಾಬಸ್ಪೇಟೆ ಮತ್ತು ಬಿಡದಿ ಬಳಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು, ತುಮಕೂರು ಜಿಲ್ಲೆಯಲ್ಲಿ 2ನೇ ವಿಮಾನ ನಿಲ್ದಾಣ ಪ್ರಾರಂಭಿಸಲು ಮುಂದಾದರೆ ಅದಕ್ಕಾಗಿ 2500 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ ಎಂದರು. ಶಕ್ತಿಯುತ ಭಾರತ ನಿರ್ಮಾಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಸಹಕರಿಸುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು. ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು. ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ಉತ್ಪಾದಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದರು. ತುಮಕೂರು ಬಳಿ ಕೈಗಾರಿಕೆಗಳ ಸ್ಥಾಪನೆಗೆ ವಿಫುಲವಾದ ಅವಕಾಶಗಳಿವೆ. ವಸಂತ ನರಸಾಪುರ ಶಿರಾ ಕೈಗಾರಿಕಾ ಪ್ರದೇಶ ಹಾಗೂ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಿಂದ ತುಮಕೂರಿನ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎಂದರು. ಬೆಂಗಳೂರು ತುಮಕೂರು ರೈಲು ಮಾರ್ಗವನ್ನು ಚತುಷ್ಪಥಗೊಳಿಸಲಾಗುವುದು. ಯಲಹಂಕದಿಂದ ಯಶವಂತಪುರ ತುಮಕೂರು ಮಾರ್ಗವಾಗಿ ಅರಸೀಕೆರೆಗೆ ಹೊಸ ಮೆಮು ರೈಲು ಸೇವೆಯನ್ನು ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ನಗರದಲ್ಲಿ 2 ಪಾದಾಚಾರಿ ಸುರಂಗ ಮಾರ್ಗಗಳ ನಿರ್ಮಾಣಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಲಹಂಕದಲ್ಲಿ ಹೊಸ ಮೆಗಾ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ, ತುಮಕೂರಿನ ತಿಮ್ಮರಾಜನಹಳ್ಳಿಯಲ್ಲಿ ಇಂಟಿಗ್ರೇಟೆಡ್ ಕಂಟೈನರ್ ಲಾಜಿಸ್ಟಿಕ್ ಟರ್ಮಿನಲ್ ನಿರ್ಮಾಣಗೊಳ್ಳಲಿದ್ದು, ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದ್ದು 2027 ಡಿಸೆಂಬರ್ ವೇಳೆಗೆ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಜೂನ್ 30ರಿಂದ ಆರಂಭವಾಗಲಿರುವ ಮತದಾರರ

ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. 2026 ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳು ನೀಡುವ ಗಣತಿ ನಮೂನೆ ಭರ್ತಿ ಮಾಡಿ ಸಲ್ಲಿಸಿದ್ದಲ್ಲಿ ಮಾತ್ರ ಪರಿಷ್ಕೃತ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಲಿದೆ. ಮತದಾರರು ತಪ್ಪದೆ ನಮೂನೆ ಭರ್ತಿ ಮಾಡಿ ತಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ಅವಧಿಯೊಳಗೆ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಕೂಡ 2002 ಸಮಗ್ರ ಪರಿಷ್ಕರಣೆಯಾಗಿದ್ದು ಈಗ 2026 ಮಾಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 2356 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಇದುವರೆಗೆ ತುಮಕೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳಿದ್ರಿ. ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಭಾಗ 2 ಕೇಳಲಿದ್ದೀರಿ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್.

0: ಕೇಳಿಗರಿಗೆ ಇನ್ನು ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಬಹುದು. ನೇರ ಫೋನ್ ಇನ್ ಕಾರ್ಯಕ್ರಮ ಈ ರಾತ್ರಿ 8:00 ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇಂದಿನ ಚರ್ಚಾ ವಿಷಯ ಏನು ಅಂತ ಹೇಳಿದ್ರೆ, ಇಂದು ವಿಶ್ವ ಆಟದ ದಿನ. ಈ ಕುರಿತಾಗಿ ಒಂದು ಚರ್ಚೆಯನ್ನ, ಮಾತುಕತೆಯನ್ನ ನಾವು ಆಡೋಣ ಅಂತ ಹೇಳ್ತಾ, ಈ ರಾತ್ರಿ 9:30 ನಾಟಕ ಅವನ ಪ್ರೇಮ, ಮೂಲಕತೆ ವಾಣಿ, ರೇಡಿಯೋಗೆ ಎಚ್ ಎಸ್ ಪಾರ್ವತಿ. ಇನ್ನು ಈ ರಾತ್ರಿ 10:00 ಚಿತ್ರಗೀತೆಗಳನ್ನ ಕೇಳಲಿದ್ದೀರಿ. ಈಗ ಸಮಯ ಆಗ್ತಿದೆ 6:37. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
6: ರೀ, ಮನೆ ಖರ್ಚಿಗೆ ಹಣ ಕೊಡಿ.
7: ಇದು ರೇಷನ್ಗೆ 15,000, ತರಕಾರಿಗೆ 2,000,
6: ಮತ್ತೆ ವಿದ್ಯುತ್ ಬಿಲ್ಲಿಗೆ
7: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
6: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
7: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಪಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21 ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದ್ದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8ನೇ ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ

ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿ ಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52% ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60% ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ, ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2,330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತ ರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ.
ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಇಂದು ಜಿಲ್ಲಾ

ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವೈಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಹುಡುಗರೇ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗಿನ ನಡೆಸಿದ ಸಂದರ್ಶನದ ಭಾಗ ಒಂದನ್ನು ಆಲಿಸಲಿದ್ದೀರಿ.
6: ಆತ್ಮೀಯ ಕೇಳುಗರೆ, ಇವತ್ತು ನನ್ನ ಜೊತೆ ವಕೀಲರಾದ ಹಾಗೂ ವಿಕಸನ ಸಂಸ್ಥೆ ತರೀಕೆರೆ ಇಲ್ಲಿನ ಸಿಇಒ ವಿಭಾ ವರ್ಗೀಸ್ ಅವರಿದ್ದಾರೆ. ಇವತ್ತು ಮಹಿಳಾ ಕಾನೂನು ಬಗ್ಗೆ ಇವರು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್.
7: ನಮಸ್ತೆ.
6: ಈಗ ಇವತ್ತು ನಾವು ಮಹಿಳಾ ಕಾನೂನು ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡ್ಕೊಳ್ಳೋಣ. ಮಹಿಳಾ ಕಾನೂನು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ ಅನ್ನೋ ಒಂದು ಮಾತು ಬರುತ್ತೆ. ಈ ಮಹಿಳಾ ಸಬಲೀಕರಣ ಅಂದ್ರೆ ಏನು ಅಂತ ಒಂದು ವ್ಯಾಖ್ಯಾನದೊಂದಿಗೆ ಆರಂಭ ಮಾಡಿ ಮೇಡಮ್.
7: ಸೊ ಮಹಿಳಾ ಸಬಲೀಕರಣ ಅಂತ ಹೇಳಿದ ತಕ್ಷಣನೇ ಮಹಿಳೆಯರಿಗೆ ಇರುವಂತಹ ಹಕ್ಕುಗಳನ್ನ ಅವರು ನ್ಯಾಯಬದ್ಧವಾಗಿ ಅವಕಾಶ ಪೂರ್ವಕವಾಗಿ ಅದನ್ನ ಎಂಜಾಯ್ ಮಾಡುವಂತದ್ದು ಅಲ್ಲಿ ಬರುತ್ತೆ. ತದನಂತರ ಅವರಿಗೆ ಏನು ಯಾವುದೇ ರೀತಿಯ ನಿಬಂಧನೆಗಳು ಇಲ್ಲದೇನೆ ಒಂದು ಜೀವನವನ್ನ ನಡೆಸುವಂತಹ ಒಂದು ಕಾಮನ್ ಪ್ಲಾಟ್ಫಾರ್ಮ್, ಅದನ್ನ ನಾವು ಮಹಿಳಾ ಸಬಲೀಕರಣ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ಮುಖ್ಯವಾಗಿ ನಾವೇನಲ್ಲಿ ಹೇಗೆ ಇಷ್ಟಪಡ್ತೀವಿ ಅಂದ್ರೆ, ಮಹಿಳಾ ಸಬಲೀಕರಣ ಅಂತ ಹೇಳಿದ ತಕ್ಷಣನೇ ಅವರ ಹಕ್ಕುಗಳ ಬಗ್ಗೆ ಅವರಿಗೆ ಅರಿವಿರಬೇಕು, ಅವರ ಸ್ವಾತಂತ್ರ್ಯವನ್ನ ಅವರು ಗಳಿಸಿಕೊಳ್ಳುವಂತಹ ಒಂದು ಜ್ಞಾನ ಅರಿವು ಅವರಲ್ಲಿ ಇರಬೇಕು. ತದನಂತರ ಅವರಿಗೋಸ್ಕರ ಅವರು ವಾಯ್ಸ್ ಅನ್ನ ರೈಸ್ ಮಾಡುವಂತದ್ದು, ಅವರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ನನ್ನ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಮಾತಾಡುವಂತಹ ಒಂದು
6: ಪ್ರತಿಭಟಿಸುವ ಒಂದು ಮನೋಭಾವ ಇರಬೇಕು.
7: ಅದನ್ನ ನಾನು ಮಹಿಳಾ ಸಬಲೀಕರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಹಿಳಾ ಸಬಲೀಕರಣದಲ್ಲಿ ಮತ್ತೆ ಇನ್ನು ಹೆಚ್ಚಾಗಿ ಬರುತ್ತೆ, ಅವರು ಶಿಕ್ಷಣದಲ್ಲಿ ಬೆಳೆದಿರಬೇಕು. ಶಿಕ್ಷಣದಲ್ಲಿ ಬೆಳೆದಿರ್ಬೇಕು ಅಂತ ಹೇಳಿದ ತಕ್ಷಣನೇ ನಮ್ಮ ಅಜ್ಜ ಅಜ್ಜಿಗರು ಅಮ್ಮಂದ್ರು, ಅಮ್ಮಂದ್ರಿಗೆ ಸ್ಕೂಲ್ಗೆ ಹೋಗಿ ಅಂದ್ರೆ ಯಾರು ಸ್ಕೂಲ್ಗೆ ಹೋಗ್ತಾರೆ? ಸೊ ಹಾಗಾದ್ರೆ ಅವರಲ್ಲಿ ಮಹಿಳಾ ಸಬಲೀಕರಣ ಆಗಲ್ವಾ? ಸೊ ಅಂತವರಲ್ಲಿ ಆರ್ಥಿಕ ಸಬಲೀಕರಣ ನಡೆಯುತ್ತೆ. ಈಗ ಬರ್ತಾ ಇರುವಂತ ಜನರೇಷನ್ ಅಲ್ಲಿ ಶಿಕ್ಷಣ ಸಬಲೀಕರಣ ಆಗಿರ್ಬೋದು, ಆರ್ಥಿಕ ಸಬಲೀಕರಣ ಆಗಿರ್ಬೋದು, ಅಥವಾ ಒಂದು ವಿಷಯವನ್ನ ಪ್ರತಿಭಟಿಸುವಂತ ಸಬಲೀಕರಣ ಆಗಿರ್ಬೋದು, ಹಾಗೆ ನಿರ್ಧಾರವನ್ನ ಕೈಗೊಳ್ಳುವಂತಹ ಒಂದು ಸಬಲೀಕರಣ ಆಗಿರ್ಬೋದು. ನಿರ್ಧಾರ ಅಂತ ಹೇಳಿದ ತಕ್ಷಣನೇ ಬರೀ ಮನೆ ವಿಷಯಕ್ಕೆ ಅಷ್ಟೇ ಅಲ್ಲ, ಸಾಮಾಜಿಕ ನಿರ್ಧಾರ ಆಗಿರ್ಬೋದು, ಆರ್ಥಿಕ ನಿರ್ಧಾರ ಆಗಿರ್ಬೋದು, ರಾಜಕೀಯ ನಿರ್ಧಾರಗಳಾಗಿರ್ಬೋದು, ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಒಂದು ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಒಬ್ಬ ನಾಯಕಿಯಾಗಿ ಮುಂದೆ ಬರುವಂತದ್ದಾಗಿರ್ಬೋದು, ಬೇರೆಯೊಬ್ಬ ಮಹಿಳೆಯ ಒಂದು ಪ್ರಾಬ್ಲಮ್ಸ್ ಗಳಿಗೆ ಇವರು ವಾಯ್ಸ್ ಔಟ್ ಆಗುವಂತದ್ದಾಗಿರ್ಬೋದು, ಹಾಗೇನೆ ಅವರ ಕಷ್ಟಗಳನ್ನ ಅವರು ಎದುರಿಸ್ಕೊಳ್ಳೋದಷ್ಟೇ ಅಲ್ದೇನೆ ಅವರ ಜೊತೆಗೆ ಇನ್ನೂ ಒಂದಷ್ಟು ಮಹಿಳೆಯರನ್ನ ಸಬಲೀಕರಣ ಮಾಡುವಂತದ್ದು. ಸೊ ಇದೆಲ್ಲದನ್ನು ನಮ್ಮ ಮಹಿಳಾ ಸಬಲೀಕರಣದಲ್ಲಿ ಬರುತ್ತೆ. ಸೊ ಮಹಿಳಾ ಸಬಲೀಕರಣ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಫೆಮಿನಿಸಮ್. ಸೊ ಮಹಿಳಾ ಸಬಲೀಕರಣ ಆಗಿದ ತಕ್ಷಣನೇ ನಾವು ಗಂಡಿನ ಮೇಲೆ ಅಧಿಕಾರ ಚಲಾಯಿಸಬೇಕು ಅನ್ನೋದೇನು ಅಲ್ಲ. ಸೊ ಮಹಿಳಾ ಸಬಲೀಕರಣ ಅಂತ ಹೇಳಿದ ತಕ್ಷಣನೇ ತನ್ನ ಹಕ್ಕುಗಳ ಅರಿವನ್ನ ಮೂಡಿಸಿಕೊಳ್ಳುವಂತದ್ದು, ತಾನು ಸಂವಿಧಾನದಲ್ಲಿ ಒಬ್ಬ ಪ್ರಜೆಯಾಗಿ ಜೀವಿಸುವಂತಹ ಒಂದು ಅವಕಾಶವನ್ನ ರೂಪಿಸಿಕೊಳ್ಳುವಂತದ್ದು ಮಹಿಳಾ ಸಬಲೀಕರಣ.
6: ಅರ್ಥ ಮಾಡಿಸ್ತಾ ಇದ್ದೀರಾ? ನಮ್ಮ ಕೇಳುಗರು ಇದನ್ನ ಗಮನವಿಟ್ಟು ಅರ್ಥ ಮಾಡಿಕೊಳ್ತಾರೆ ಅಂತ ಅನ್ಕೊಳ್ಳೋಣ.
7: ಹೌದು.
6: ಈಗ ಮತ್ತೆ ಮಹಿಳೆಯರಿಗೆ ಈಗ ಈ ಒಂದು ಕಾನೂನಿನ ಬಗ್ಗೆ ನಾವು ಹೇಳುವುದಾದ್ರೆ ಮಹಿಳೆಯರಿಗೆ ಇರ್ತಕ್ಕಂತಹ ಕಾನೂನುಗಳ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ಹೇಳ್ತೀರಾ?
7: ಹೌದು. ಸೊ ನಾವು ನೋಡ್ಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಏನ್ ಹೇಳತ್ತೆ ಅನ್ನೋದನ್ನ. ಯಾಕಂದ್ರೆ ನಮ್ಮ ಕಾನೂನುಗಳೆಲ್ಲ ರಚನೆ ಆಗೋದು ನಮ್ಮ ಸಂವಿಧಾನದಿಂದನೇ. ವಿತೌಟ್ ಸಂವಿಧಾನ ನಾವೇನು ಮಾತಾಡಕ್ಕೆ ಆಗಲ್ಲ. ಸೊ ನಮ್ಮ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡೋದ್ರಲ್ಲಿ ಏನು ಒಂದು ಅರ್ಥನೇ ಇರೋದಿಲ್ಲ. ಸೊ ಪ್ರಪ್ರಥಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ನಮ್ಮ ಸಂವಿಧಾನ ನಮಗೇನ್ ಹೇಳತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಅದರಲ್ಲಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂದ್ರೆ, ಸಮಾನತೆಯ ಹಕ್ಕು ಬಗ್ಗೆ ಮಾತಾಡುತ್ತೆ. ಸೊ ನಾವು ಮಹಿಳಾ ಸಬಲೀಕರಣದಲ್ಲಿ ಮುಖ್ಯವಾಗಿ ಮಾತಾಡೋದೇ ಸಮಾನತೆ ಬಗ್ಗೆ. ಹೌದಲ್ಲ? ಸೊ ಸಮಾನತೆ ಅಂತ ಹೇಳಿದ ತಕ್ಷಣನೇ ಆರ್ಟಿಕಲ್ 14 ಇದು ಏನ್ ಹೇಳತ್ತೆ ಅಂದ್ರೆ, ಪ್ರತಿಯೊಬ್ಬ ಸಿಟಿಜನ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ಜೆಂಡರ್, ಸೆಕ್ಸ್, ಯಾವುದನ್ನು ಲಿಂಗ, ಲಿಂಗತ್ವ ಎಲ್ಲದನ್ನು ಸೇರಿಸಿ ಸಮಾನತೆ, ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಸಮಾನತೆಯಿಂದ ನೋಡಬೇಕು ಅನ್ನೋದನ್ನ ನಮ್ಮ ಆರ್ಟಿಕಲ್ ಹೇಳುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಮ ಮಹಿಳಾ ಸಬಲೀಕರಣ, ಸಮಾನತೆಯಿಂದ ಸ್ಟಾರ್ಟ್ ಆಗತ್ತೆ. ನೆಕ್ಸ್ಟ್ ಏನ್ ಹೇಳತ್ತೆ ಆರ್ಟಿಕಲ್ 15 ಏನ್ ಹೇಳತ್ತೆ ಅಂತ ಹೇಳಿದ್ರೆ, ಭೇದ ಭಾವವನ್ನ ಮಾಡಬಾರದು. ಯಾವುದೇ ಕಲರ್ ಆಗಿರ್ಬೋದು, ಜಾತಿ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಅದರ ಆಧಾರದ ಮೇಲೆಗೆ ಯಾರನ್ನು ಕೂಡ ಭೇದ ಭಾವ ಮಾಡಬಾರದು ಅನ್ನೋದನ್ನ ಒಂದಷ್ಟು ಹೇಳತ್ತೆ. ಅದಾದ್ಮೇಲೆ ಆರ್ಟಿಕಲ್ 15(3) ಮಹಿಳೆಯರಿಗೆ ವಿಶೇಷವಾದ ಯೋಜನೆಗಳನ್ನ ರೂಪಿಸಬೇಕು ಅಂತ ಕೂಡ ನಮ್ಮ ಸಂವಿಧಾನ ಹೇಳತ್ತೆ. ಅದಾದ್ಮೇಲೆ ಆರ್ಟಿಕಲ್ 16 ಉದ್ಯೋಗವನ್ನ ಕಲ್ಪಿಸಿಕೊಡ್ಬೇಕು, ಎಲ್ಲಾರ್ಗು ಉದ್ಯೋಗಕ್ಕೆ ಹಕ್ಕಿದೆ ಅನ್ನೋದ್ರ ಬಗ್ಗೆ ಮಾತಾಡತ್ತೆ. ಆರ್ಟಿಕಲ್ 19

0: ಸ್ವಾತಂತ್ರ್ಯ ರೈಟ್ ಟು ಫ್ರೀಡಮ್ ಬಗ್ಗೆ ಮಾತಾಡತ್ತೆ, ಆರ್ಟಿಕಲ್ 21 ರೈಟ್ ಟು ಲೈಫ್ ಅನ್ನೋದ್ರ ಬಗ್ಗೆ ಮಾತಾಡತ್ತೆ. ಸೊ ಇದರ ಆಧಾರದ ಮೇಲೆನೇ ನಮ್ಮ ಎಲ್ಲಾ ಮಹಿಳಾ ಹಕ್ಕುಗಳನ್ನು ಕೂಡ ಬಂದಿರುವಂತದ್ದು, ಮಹಿಳಾ ಕಾನೂನುಗಳು ಬಂದಿರೋದು ಕೂಡ ಈ ಮುಖ್ಯವಾದ ಆರ್ಟಿಕಲ್, ಏನು ಫಂಡಮೆಂಟಲ್ ರೈಟ್ಸ್ ಅಂತ ನಾವೇನ್ ಹೇಳ್ತೀವಿ ಅದ್ರ ಮೇಲೆನೆ ಬಂದಿರುವಂತದ್ದು. ಹಾಗೇನೆ ನಮ್ಮ ಸಂವಿಧಾನದಲ್ಲಿ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕೂಡ ಇದೆ. ಸೊ ಅದರಲ್ಲಿ ಆರ್ಟಿಕಲ್ 39 ಆಗಿರ್ಬೋದು, ಆಮೇಲೆ 42 ಆಗಿರ್ಬೋದು. ಈಗ 39 ಎಬಿಸಿ ಎಬಿಇ ಅಂತ ಇದೆ, ಅದರಲ್ಲಿ ಎಲ್ಲರಿಗೂ ಸಮಾನವಾಗಿರುವಂತದ್ದಾಗಿರ್ಬೋದು, ಸಮಾನ ಕೆಲಸವನ್ನ ಸಿಗುವಂತದ್ದು, ಸಮಾನ ವೇತನವನ್ನ ಕೊಡುವಂತದ್ದು. ಸೊ ಸಮಾನ ವೇತನ, ನಮಗೊಂದು ಆಕ್ಟ್ ಇದೆ, ಮಿನಿಮಮ್ ವೇಜಸ್ ಆಕ್ಟ್ ಅಂತ ಒಂದಿದೆ. ಸೊ ಸಮಾನ ವೇತನ ಬಂದಿರೋದು ಈ ಆರ್ಟಿಕಲ್ ಅಂಡರ್ ಅಲ್ಲಿ. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಕಾನೂನು ಇದ್ರೂ ಅದಕ್ಕೆ ಮೂಲ ನಾವು ತಿಳ್ಕೋಬೇಕಾಗಿರೋದು ನಮ್ಮ ಸಂವಿಧಾನವನ್ನ. ಸೊ ನಮ್ಮ ಸಂವಿಧಾನವೇ ಅಡಿಪಾಯ ಯಾವುದೇ ಒಂದು ಕಾನೂನನ್ನ ಮಾಡ್ಲಿಕ್ಕೆ. ಸೊ ನಮ್ಮ ಸಂವಿಧಾನವನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದೊಂದು ವಿಷಯದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಪಾಠವನ್ನ ಓದಕ್ ಸಿಗತ್ತೆ. ಅದು ಬರೀ ಕಾಟಾಚಾರದ ಪಾಠವಾಗಬಾರದು. ಯಾಕಂತ ಹೇಳಿದ್ರೆ, ಹೀಗೆ ಒಂದಷ್ಟು ಬೇರೆ ದೇಶದ ಯುವ ಜನರ ಜೊತೆಗೆ ಒಂದಷ್ಟು ಚರ್ಚೆಗಳನ್ನ ಮಾಡ್ಲಿಕ್ಕೆ ನನಗೊಂದು ಅವಕಾಶಗಳು ಸಿಕ್ಕಿತ್ತು. ಈ ಕಳೆದ 10 ಒಂದಷ್ಟು ಜನ ಯುವ ಜನರ ಜೊತೆ ನಾನು ಚರ್ಚೆಗಳನ್ನ ಮಾಡಿದ್ದೀನಿ. ಅವರಿಗೆ ಇರುವಂತಹ ಸಂವಿಧಾನ ನಾಲೆಡ್ಜ್ ಅವರ ಕಾನ್ಸ್ಟಿಟ್ಯೂಷನ್ ನ ಹರಿದು ಕುಡ್ದಿರ್ತಾರೆ. ಸೊ ಹಾಗಾಗಿ ಅವರ ಹಕ್ಕುಗಳಿಗೇನು ಅನ್ನೋದು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದೇ ನಮ್ಮ ಭಾರತದಲ್ಲಿ ಬರುವಾಗ ಹಕ್ಕುಗಳೇ ಗೊತ್ತಿಲ್ಲ. ವಾಟ್ ಈಸ್ ಫಂಡಮೆಂಟಲ್ ರೈಟ್ಸ್ ಅನ್ನೋದೇ ನಮ್ಮ ಪ್ರಜೆಗಳಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ಸಂವಿಧಾನವನ್ನ ನಾವು ಕಲೀಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಹಕ್ಕುಗಳ ಉಲ್ಲಂಘನೆ ಆಗದೆ ಇರುವ ಹಾಗೆ ನಮ್ಮನ್ನ ರಕ್ಷಣೆ ಮಾಡುವಂತಹ ಕಾಯ್ದೆಗಳು ಯಾವ್ದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಸಂವಿಧಾನ, ಹಕ್ಕುಗಳು, ಕಾಯ್ದೆಗಳು, ಇದು ಮೂರು ಕೂಡ ಇಂಟರ್ಲಿಂಕ್ಡ್. ಸೊ ನಾವು ಹೌದು, ಈಗ ನಾವು ಕಾಯ್ದೆಯನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ನೀವು ವಾಪಸ್ ಸಂವಿಧಾನ ಹೋಗಿ ಓದ್ಲೇಬೇಕು. ನೀವು ಕಾಯ್ದೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಸಂವಿಧಾನ ಅರ್ಥ ಮಾಡ್ಕೊಳ್ದೆ ಕಾಯ್ದೆ ಓದ್ತೀನಿ ಅಂತ ಹೇಳಿದ್ರೆ ಕಾಯ್ದೆಯ ಒಳ ಅರ್ಥಗಳು ನಿಮಗೆ ಗೊತ್ತಾಗಲ್ಲ. ಸೊ ನಾನು LLB ಮಾಡುವಾಗ ನಮ್ಮ ಪ್ರಿನ್ಸಿಪಲ್ ಹೇಳ್ತಾ ಇದ್ರು, unless and until you read between the lines you will not understand what beautiful the constitution is anta heli andre padagala ola arthavanna neevu artha maadkollilla anta helidre nimma samvidhanavanna roopu reshavanna yenu namma ambedkar gal agirbodu avara jothegiddantaha samvidhana rachane maadida committee agirbodu yenu bardidare annodanna namage artha agala ಮೇಲಕ್ಕೆ ಓದಿದ್ರೆ ನಿಮಗೆ ಸಂವಿಧಾನ ಅರ್ಥ ಆಗಲ್ಲ. ಸಂವಿಧಾನದ ಒಳ ಅರ್ಥ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಯಾಕೆ ಇಷ್ಟೊಂದು ಲಕ್ಷಾಂತರ ಕಾಯ್ದೆಗಳು ಬಂದಿದ್ದಾವೆ ಅನ್ನೋದು ನಮಗೆ ಅರ್ಥ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಈ ಎಲ್ಲಾ ಕಾಯ್ದೆಗಳು ಬರ್ಲಿಕ್ಕೆ, ಮಹಿಳಾ ಕಾಯ್ದೆಗಳು ಬರ್ಲಿಕ್ಕೆ ಮೂಲ ಅಡಿಪಾಯವೇ ನಮ್ಮ ಈ ಸಂವಿಧಾನ. ಏನು ನಾವು ರಾಜಕೀಯ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದೀವೋ, ರಾಜಕೀಯದಲ್ಲಿ ನಮ್ಮ ಮಹಿಳೆಯರ ಪಾತ್ರದ ಬಗ್ಗೆ ಮಾತಾಡ್ತೀವೋ, ಅದಕ್ಕೆ ಫೌಂಡೇಶನ್ ಕೊಟ್ಟಿದ್ದು ಕೂಡ ನಮ್ಮ 73rd ಮತ್ತೆ 74th ಅಮೆಂಡ್ಮೆಂಟ್. ಸೊ ಅಲ್ಲಿ ನಿಮಗೆ ಅಮೆಂಡ್ಮೆಂಟ್ ಕೊಟ್ಟಲಿಲ್ಲ ಅಂತ ಹೇಳಿದಿದ್ರೆ ನಿಮಗೆ ಇವತ್ತು ರಾಜಕೀಯದಲ್ಲಿ ಪ್ರವೇಶವೇ ಇರ್ತಾ ಇರ್ಲಿಲ್ಲ. ಹಾಗೇನೆ ವೋಟಿಂಗ್ ರೈಟ್ಸ್ ಕೂಡ ಕೊಟ್ಟಿದ್ದು ನಮ್ಮ ಸಂವಿಧಾನದ ಅಮೆಂಡ್ಮೆಂಟ್ ಅಲ್ಲಿ. ಸೊ ನಿಮಗೆ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಆದಾಗ್ಲೇನೆ ನಿಮಗೆ ವೋಟಿಂಗ್ ರೈಟ್ಸ್, ಮಹಿಳಾ ವೋಟಿಂಗ್ ರೈಟ್ಸ್ ಬಂದಿದ್ದು, ಚುನಾವಣೆಯಲ್ಲಿ ವೋಟ್ ಅನ್ನ ಹಾಕುವಂತಹ ರೈಟ್ಸ್ ಬಂದಿದ್ದು ಕೂಡ ಈ ಸಂವಿಧಾನದ ಅಮೆಂಡ್ಮೆಂಟ್ ಇಂದ. ಸೊ ಹಾಗಾಗಿ ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಕಾಯ್ದೆಗಳು ಯಾವ್ಯಾವ ಬಂದಿದ್ದಾವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಮುಖ್ಯವಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಾಯ್ದೆಗಳು ಅಂತ ಹೇಳಿದಾಗ ಹಲವಾರು ಕಾಯ್ದೆಗಳಿದಾವೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ, ರೈಟ್ ಟು ಲೈಫ್ ಇಂದ ಸ್ಟಾರ್ಟ್ ಆಗತ್ತೆ. ಎಲ್ಲಿ ನಮ್ಮ ಮಹಿಳೆಯರನ್ನ ಭ್ರೂಣ ಹತ್ಯೆಯಿಂದ ಸ್ಟಾರ್ಟ್ ಆಗುತ್ತೆ, ಮಕ್ಕಳ ಭ್ರೂಣ ಹತ್ಯೆ. ನಮ್ಗೆ ಒಂದು ಕಾಯ್ದೆಯಲ್ಲಿ ಏನ್ ಹೇಳತ್ತೆ ಅಂತ ಹೇಳಿದ್ರೆ, ಲಿಂಗವನ್ನ ಗುರುತಿಸುವಂತಹ ಏನು ಇದಿದೆ ಅದನ್ನ ಅಬಾಲಿಷನ್ ಮಾಡಿದ್ದಾರೆ, ಹೌದಲ್ವಾ. ಭ್ರೂಣ ಯಾವುದು ಅನ್ನೋದನ್ನ ಕಂಡಿಡಿಬಾರದು ಅನ್ನೋದನ್ನ ಕೂಡ ನಮ್ಗೆ ಕಾಯ್ದೆ ಮೂಲಕ ಹೇಳಿದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ, ಸ್ಟಾರ್ಟಿಂಗ್ ನಮ್ಮ ಹುಟ್ಟಿನಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ ನಾವು. ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋ ಒಂದು ಕಾಯ್ದೆ ಇದೆ. ಸೊ ಭ್ರೂಣ ಹತ್ಯೆಯಲ್ಲಿ ನೀವು ಐಡೆಂಟಿಫಿಕೇಶನ್, ಮಗು ನಿಮ್ಮ ಭ್ರೂಣದಲ್ಲಿರುವಾಗ ಯಾವ ಲಿಂಗದಲ್ಲಿದೆ ಅನ್ನೋದನ್ನ ಕೂಡ ಐಡೆಂಟಿಫೈ ಮಾಡುದು ಕೂಡ ಒಂದು ತಪ್ಪು. ಸೊ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಅದಾದ್ಮೇಲೆ ಅಲ್ಲಿ ನಾವು ರೈಟ್ ಟು ಲೈಫ್ ಬಗ್ಗೆ ಮಾತಾಡ್ತೀವಿ. ರೈಟ್ ಟು ಲೈಫ್ ಕೂಡ ಕೊಟ್ಟಿರೋದು ನಮ್ಮ ಇದೇ ಸಂವಿಧಾನ. ರೈಟ್ ಟು ಲೈಫ್ ಅಂತ ಹೇಳಿದ ತಕ್ಷಣನೇ ಎಲ್ಲರಿಗೂನು ಒಂದು ಟ್ಯಾಗ್ ಅಲ್ಲಿ ಮಾತಾಡ್ತಾರೆ, ಯಾವಾಗ ನಿಮಗೆ ರೈಟ್ ಟು ಲೈಫ್ ಸ್ಟಾರ್ಟ್ ಆಗತ್ತೆ ಅಂತ ನಾನು ಮಕ್ಕಳಿಗೆಲ್ಲ ಮತ್ತೆ ದೊಡ್ಡವ್ರಿಗೆ ಪಾಠ ಮಾಡ್ಲಿಕ್ಕೆ ಹೋಗುವಾಗ ಕೇಳಿದೆ, ಹುಟ್ಟದ ಮೇಲೆ ಸ್ಟಾರ್ಟ್ ಆಗತ್ತೆ, ಎಲ್ಲಿ ತನಕ ಇರುತ್ತೆ? ನಾವು ಸಾಯೋ ತನಕ ಇರುತ್ತೆ. ತಪ್ಪು. ರೈಟ್ ಟು ಲೈಫ್ ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ, ನೀವು ನಿಮ್ಮ ಅಮ್ಮನ ಉದರದಲ್ಲಿ ಇರುವಾಗಿಂದ ರೈಟ್ ಟು ಲೈಫ್ ಸ್ಟಾರ್ಟ್ ಆಗತ್ತೆ. ಸೊ ಯು ಆರ್ ಕನ್ಸಿಡರ್ಡ್ ಆಸ್ ಅ ಸಿಟಿಸನ್ ಆಫ್ ದ ಕಂಟ್ರಿ ಫ್ರಮ್ ದ ಡೇ ವೆನ್ ಯು ಆರ್ ಮದರ್ ಕನ್ಸ್ಯೂಮ್ಸ್ ಯು. ಯಾವಾಗ ನಿಮ್ಮ ತಾಯಿ ಗರ್ಭದಲ್ಲಿ ಧರಿಸ್ತಾರೋ ಅವತ್ತಿಂದ ನಿಮ್ಮ ಹಕ್ಕು ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಇಸ್ ವೈ ಯು ಹ್ಯಾವ್ ಗಾಟ್ ಭ್ರೂಣವನ್ನ ಕಂಡಿಡಿಯುವಂತಹ ನಿರ್ಮೂಲನ ಕಾಯ್ದೆ ಯಾಕೆ ಬಂದಿದೆ ಅಂತೇಳಿ ಇದಕ್ಕೋಸ್ಕರನೇ. ಸೊ ರೈಟ್ ಟು ಲೈಫ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಅದು ರೈಟ್ ಟು ಲೈಫ್ ಎಲ್ಲಿ ತನಕ ಇರುತ್ತೆ? ಶಾಸ್ತ್ರಬದ್ಧವಾಗಿ ನಿಮ್ಮ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸೋ ತನಕನು ನಿಮಗೆ ರೈಟ್ ಟು ಲೈಫ್. ಸೊ ಅದಕ್ಕೇನೆ ಯಾರ್ದೋ ಒಬ್ರು ಬಾಡಿಯನ್ನ ಬೀದಿಯಲ್ಲಿ ಬಿಸಾಡುವ ಹಾಗೆ ಇಲ್ಲ. ಅದನ್ನ ಅವರ ಜಾತಿಯ ಅನುಗುಣವಾಗಿ ಶಾಸ್ತ್ರಬದ್ಧವಾಗಿ ಅವರನ್ನ ಕ್ರಿಮೇಷನ್ ಮಾಡುವಂತದ್ದು ಕೂಡ, ಅವರನ್ನ ಅಂತ್ಯಕ್ರಿಯೆಯನ್ನ ಮಾಡುವಂತದ್ದು ಕೂಡ ನಮಗೆ ಹಕ್ಕಾಗಿ ಸಿಗತ್ತೆ. ಇದು ಒಂದು ಕಡೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನಮಗೆ ಕಾಮನ್ ಆಗಿ ಎಲ್ಲರಲ್ಲೂ ಮಾತಾಡುವಂತದ್ದು ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ, ಕೌಟುಂಬಿಕ ದೌರ್ಜನ್ಯದ ಬಗ್ಗೆ. ಆದ್ರೆ ನಾನ್ ಕೇಳ್ತಾ ಇರೋದು, ಎಷ್ಟು ಜನಕ್ಕೆ ಈ ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಗೊತ್ತು? ಸೊ ಈಗಿನ ಒಂದು ಪ್ರೆಸೆಂಟ್ ಸ್ಕಿನಾರಿಯೋದಲ್ಲಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈ ಕೌಟುಂಬಿಕ ದೌರ್ಜನ್ಯವನ್ನ ಮಹಿಳೆಯರು ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ.
1: ಒಂದು ಸಂದರ್ಭಗಳಲ್ಲಿ
0: ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಕೌಟುಂಬಿಕ ದೌರ್ಜನ್ಯ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವೊಂದಷ್ಟು ಮಾತಾಡ್ಬೇಕಾಗತ್ತೆ. ಸೊ ಈ ಕೌಟುಂಬಿಕ ದೌರ್ಜನ್ಯ 2005 ಬರತ್ತೆ. ಸೊ ಅಲ್ಲಿಂದ ಏನಾಗತ್ತೆ, ಈ ಕಾಯ್ದೆ ತಂದಿರೋದು ಏನಕ್ಕೆ ಅಂತ ಹೇಳಿದ್ರೆ, ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳನ್ನ ತಡೆ ಹಿಡಿಲಿಕ್ಕೆ. ಅದು ಯಾವುದು? ಮದುವೆ ಆದ ನಂತರ ಆಗಿರುವಂತಹ ದೌರ್ಜನ್ಯಗಳು, ಕುಟುಂಬದ ಒಳಗೆ ನಡೀತಾ ಇರುವಂತಹ ದೌರ್ಜನ್ಯಗಳು, ಡೌರಿ ಹರಾಸ್ಮೆಂಟ್ ಇರ್ಬೋದು, ಸೆಕ್ಷುವಲ್ ಹರಾಸ್ಮೆಂಟ್ ಇರ್ಬೋದು. ಸೊ ನಮ್ಮಲ್ಲಿ ಕಾಮನ್ ಆಗಿ ಒಂದಷ್ಟು ವರ್ಷಗಳು ಮ್ಯಾರಿಟಲ್ ರೇಪ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಯಾರು ಮಾತಾಡ್ತಾ ಇರ್ಲಿಲ್ಲ. ಮದುವೆ ಆದ್ಮೇಲೆ ಕೂಡ ರೇಪ್ ಆಗಬಹುದು ಅನ್ನೋದನ್ನ ಕೂಡ ಈಗ ನಮ್ಮ ಸಂವಿಧಾನ ಹೇಳತ್ತೆ, ನಮ್ಮ ಕಾಯ್ದೆ ಕೂಡ ಹೇಳತ್ತೆ. ಏನ್ ಹೇಳತ್ತೆ ಅಂದ್ರೆ, ಹೆಣ್ಣು ತನಗೆ ಇಷ್ಟ ಇಲ್ಲ ನೋ ಅಂತ ಹೇಳಿದ ತಕ್ಷಣನೇ ಅವರ ಗಂಡ ಅವರನ್ನ ಮುಟ್ಟುವ ಹಾಗೆ ಇಲ್ಲ, ಸಂವಹನ ಮಾಡುವ ಹಾಗೆ ಇಲ್ಲ. ಇನ್ ಕೇಸ್ ಮಾಡಿದ್ರು ಅಂತ ಹೇಳಿದ್ರೆ ಮ್ಯಾರಿಟಲ್ ರೇಪ್ ಅಂತ ಕರಿತೀವಿ ಅದನ್ನ. ಸೊ ಆ ಒಂದು ಗ್ರೌಂಡ್ಸ್ ಅಲ್ಲಿ ಕೂಡ ನೀವು ಫೈಟ್ ಮಾಡಬಹುದು. ಈ ಮ್ಯಾರಿಟಲ್ ರೇಪ್ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಬೆಂಗಳೂರಲ್ಲಿ ಅವ್ರು ಯಾರು ಏನು ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ನಾನು ಬೆಂಗಳೂರಲ್ಲಿ ನಾನು ಫಸ್ಟ್ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದಾಗ ಒಬ್ರು ಹೆಣ್ಮಗು, ಚಿಕ್ಕ ವಯಸ್ಸು, 9th ಪ್ರೆಗ್ನೆನ್ಸಿ. ಓಕೆ, ಸೊ 9th ಪ್ರೆಗ್ನೆನ್ಸಿಯಲ್ಲಿ ಆ ತಾಯಿ ನಮ್ಮ ಹತ್ರ ಬಂದಿದ್ದಾಳೆ. ಏನಮ್ಮ ತುಂಬಾ ಗರ್ಭಿಣಿ, ನೀನು ಯಾಕೆ ಬಂದಿದ್ಯಾ ನೀನು ಅಂತ ಕೇಳಿದ್ವಿ ನಾವು. ಮೇಡಮ್ ನನಗೆ ಡೆಲಿವರಿ ಮಾಡಕ್ಕೆ ಭಯ ಆಗ್ತಿದೆ ಅಂದ್ಲು. ಏನಕ್ಕಮ್ಮ ಅಂತ ಕೇಳಿದ್ವಿ ನಾವು. ಅವಾಗ ಆ ತಾಯಿ ಹೇಳ್ತಾಳೆ, ನನ್ನ ನೀರು ಒಡೆಯೋ ಟೈಮ್ ಅಲ್ಲಿ ನನ್ನ ಗಂಡ ನನ್ನ ಜೊತೆ ಸಂವಹನ ಮಾಡ್ಬೇಕು ಅಂತ ಹೇಳ್ತಾನೆ. ಆ ಕಾರಣದಿಂದ ಅವಳನ್ನ 9th ಪ್ರೆಗ್ನೆನ್ಸಿಗೆ ತಗೊಂಡ್ ಬಂದು ನಿಲ್ಸಿದಾನೆ ಅನ್ನೋದನ್ನ ಬಗ್ಗೆ ಆ ಹೆಣ್ಮಗು ಹೇಳ್ತಾಳೆ. ಬಟ್ ಅದನ್ನ ಯಾರು ನಂಬಲ್ಲ, ಯಾಕಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಎವ್ರಿ ಒನ್ ವಿಲ್ ಬಿ ವೆರಿ ಕಾನ್ಶಿಯಸ್, ಅಯ್ಯೋ ಅವಳಿಗೆ ಪೇನ್ ಅಲ್ಲಿ ಇದ್ದಾರೆ ಅಂತೇಳಿ ಎಲ್ಲರೂ ಒಂದು ಇದ್ರಲ್ಲಿ ಇರ್ತೀವಿ. ಬಟ್ ಅವ್ರಿಗೆ ನೀರ್ ಒಡಿಯೋ ಟೈಮ್ ಅಲ್ಲಿ ಅವಳ ಜೊತೆ ಸಂವಹನ ಮಾಡ್ಬೇಕು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಇದನ್ನ ಯಾರ ಹತ್ರ ಹೋಗಿ ಆ ಹೆಣ್ಮಗು ಹೇಳ್ಕೊಬೇಕು? ಈಗ ಅವಳಿಗೆ 9th ಪ್ರೆಗ್ನೆನ್ಸಿ, ಇದನ್ನ ನಾವು ಏನಂತ ಕರಿಬೇಕು? ಹಾಗಾದ್ರೆ ಇಲ್ಲಿ ಅವಳ ಹಕ್ಕಿನ ಉಲ್ಲಂಘನೆ ಆಗ್ತಾ ಇಲ್ವಾ? ಅವಳ ವೈಯಕ್ತಿಕ ಒಂದು ಹಕ್ಕಿನ ಉಲ್ಲಂಘನೆ ಆಗ್ತಾ ಇಲ್ವಾ? ಸೊ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೋರು ಯಾರು? ಯಾರು ಮಾತಾಡ್ಬೇಕು ಇದ್ರ ಬಗ್ಗೆ? ಇಲ್ಲ, ನಿನ್ ಗಂಡ ಅದು. ಸೊ ಗಂಡ ಅಂತ ಹೇಳಿದ ತಕ್ಷಣನೇ ಏನ್ ಬೇಕಾದ್ರೂ ಮಾಡಬಹುದಾ?
1: ಯಾರಿಗೂ ಹಕ್ಕಿಲ್ಲ.
0: ಹಾ, ಸೊ ಆ ಹಕ್ಕಿನ ಬಗ್ಗೆ ಈ ಕೌಟುಂಬಿಕ ದೌರ್ಜನ್ಯದಲ್ಲಿ ನಾವು ಮಾತಾಡ್ಲಿಕ್ಕೆ ಸಿಗತ್ತೆ. ಸೊ ಈ ಕೌಟುಂಬಿಕ ದೌರ್ಜನ್ಯದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಅಥವಾ ಫಿಸಿಕಲ್ ಹರಾಸ್ಮೆಂಟ್, ದೈಹಿಕವಾಗಿ ಅವರನ್ನ ಶೋಷಣೆಗೆ ಒಳಪಡಿಸುವಂತದ್ದಾಗಿರ್ಬೋದು, ಮಾನಸಿಕವಾಗಿ ಶೋಷಣೆ, ಕೆಲವೊಂದು ಕೇಸ್ಗಳಲ್ಲಿ ನಮ್ಮಲ್ಲಿ ಬರ್ತಾ ಇತ್ತು, ಹೈ ಪ್ರೊಫೈಲ್ ಕೇಸ್ಗಳಲ್ಲೆಲ್ಲ ಒಂದಷ್ಟು ಕೇಸ್ಗಳಲ್ಲಿ ಹೇಗಂದ್ರೆ ಒಡಿಯಲ್ಲ, ಬಡಿಯಲ್ಲ, ಮಾನಸಿಕವಾಗಿ ಅವಳನ್ನ ಹಿಂಸೆ ಕೊಡುವಂತು. ತದನಂತರ ಏನ್ ಮಾಡೋದು? ಅವಳಿಗೆ ಹುಚ್ಚಿ ಪಟ್ಟ ಕಟ್ಟುವಂತದ್ದು. ಯಾಕಂದ್ರೆ ಅವರು ಮಾನಸಿಕವಾಗಿ ಖಿನ್ನತೆಗೆ ಹೋಗಿರ್ತಾರೆ, ಡಿಪ್ರೆಷನ್ ಹೋಗಿರ್ತಾರೆ. ಸೊ ಡಿಪ್ರೆಷನ್ ಹೋಗಿದ ತಕ್ಷಣನೇ ಏನಾಗತ್ತೆ? ಶಿ ವಿಲ್ ಬಿ ಐಸೋಲೇಟೆಡ್, ಮಗುವನ್ನ ಅವಳಿಂದ ಕಿತ್ಕೊಳ್ಳುವಂತದ್ದು. ಸೊ ಈ ತರ ಒಂದಷ್ಟು ಪ್ರಕರಣಗಳು ಇವತ್ತಿಗೂ ಕೂಡ ನಮ್ಮಲ್ಲಿ ಬರ್ತಾ ಇದೆ. ಸೊ ನಾನು ಬೆಂಗಳೂರಲ್ಲಿ ಕಮಿಷನರ್ ಆಫೀಸ್ ಅಲ್ಲಿ ನಡೀತಾ ಇರುವಂತಹ ಪರಿಹಾರಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ ಇವತ್ತಿಗೂ ಕೌಟುಂಬಿಕ ದೌರ್ಜನ್ಯ ಅನ್ನೋದು ಇನ್ನೂ ಇದೆ ಸರ್. ನಾವು ಬರೀ ಏನ್ ಹೇಳ್ತೀವಿ ಅಂದ್ರೆ ಕೌಟುಂಬಿಕ ದೌರ್ಜನ್ಯ ಬರೀ ಹಳ್ಳಿಯಲ್ಲಿ ನೋಡಕ್ ಸಿಗತ್ತೆ ಅಂತ ಹೇಳ್ತಾ ಇದೀವಿ.
1: ಅತ್ತೆ ಸೊಸೆ,
0: ಅತ್ತೆ ಸೊಸೆ ಮಧ್ಯೆ ಆಗಿರ್ಬೋದು, ಗಂಡ ಕುಡ್ಕ ಮಾಡೋ. ಸರ್, ದಿಸ್ ಹ್ಯಾಸ್ ಗಾನ್ ಟು ದ ನೆಕ್ಸ್ಟ್ ಲೆವೆಲ್ಸ್, ನೆಕ್ಸ್ಟ್ ಲೆವೆಲ್, ಅಡ್ವಾನ್ಸ್ಡ್ ಲೆವೆಲ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್. ಸೊ ಅಡ್ವಾನ್ಸ್ ಲೆವೆಲ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿದ್ರೆ ಎಜುಕೇಟೆಡ್, ಬೋತ್ ಆರ್ ಎಜುಕೇಟೆಡ್. ನಾವು ಒಂದು ಕಾಲಘಟ್ಟದಲ್ಲಿ ನೋಡ್ತಿದ್ವಿ ಇಲ್ಲಿಟ್ರೇಟ್ಸ್ ಮಾತ್ರ, ಈ ಕೌಟುಂಬಿಕದವ್ರು, ಆ ಗಂಡ ಹೊಡೆದ್ರು ಬಡಿಸ್ಕೊಂತೀನಿ, ಸಾಯೋತಂಕ ಬಡಿಸ್ಕೊಂತೀನಿ. ಏನು ನಮ್ಮ ವಿಕಸನ ಸಂಸ್ಥೆ ಎಲ್ಲ ಫಸ್ಟ್ ಸ್ಟಾರ್ಟ್ ಮಾಡ್ಬೋದು, ಒಡ್ಕೊಂಬಂದು ತಲೆ ಓಪನ್ ಆಗಿರೋದು ಅಂತ

0: ಒಂದಷ್ಟು ಕೇಸ್ಗಳನ್ನ ನಾವು ನೋಡಿದೀವಿ, ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ಈಗಿನ ಆಯಾಮದಲ್ಲಿ ಗಂಡ ಇಂಜಿನಿಯರ್, ಹೆಂಡತಿ ಇಂಜಿನಿಯರ್ ಅಂದ್ರು ಕೌಟುಂಬಿಕ ದೌರ್ಜನ್ಯ.
1: ಗಂಡ ಡಾಕ್ಟರ್ ಇರ್ತಾನೆ,
0: ಗಂಡ ಡಾಕ್ಟರ್, ಹೆಂಡತಿ ಡಾಕ್ಟರ್ ಅಂದ್ರು ಕೌಟುಂಬಿಕ ದೌರ್ಜನ್ಯ, ಡಿಪ್ರೆಷನ್, ಕೌಟುಂಬಿಕ ಕಲಹ. ಸೊ ಇದು ನಮಗೆ ತುಂಬಾ ವ್ಯಾಪಕವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಳ್ಳಿ ಭಾಗದಕ್ಕಿಂತನೂ ಇನ್ನೂ ಹೆಚ್ಚಾಗಿ ಪಟ್ಟಣ ಭಾಗದಲ್ಲಿ ಕೌಟುಂಬಿಕ ದೌರ್ಜನ್ಯ ವಿದಿನ್ ದ ಫೋರ್ ವಾಲ್ಸ್ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಈ ಕೌಟುಂಬಿಕ ದೌರ್ಜನ್ಯ ಅಂತ ಹೇಳಿದ ತಕ್ಷಣನೇ ಈಗ ಒಂದಷ್ಟು ಫೈಟ್ ಗಳು ನಡೀತಾ ಇದಾವೆ. ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ದೌರ್ಜನ್ಯ ನಡೆದು, ಗಂಡು ಮಕ್ಳ ಮೇಲೂ ದೌರ್ಜನ್ಯ ನಡತೆ. ಹೌದು, ಕೆಲವೊಂದು ಕೇಸ್ಗಳಲ್ಲಿ ಹಾಗೂ ಆಗ್ತಾ ಇದೆ. ಸೊ ಇಬ್ಬರೂ ಕೂಡ ಇದರಲ್ಲಿ ಫೈಟ್ ಮಾಡಬಹುದು ಅನ್ನೋದನ್ನ ಒಂದಷ್ಟು ಕಡೆ ಹೇಳ್ತಾ ಹೋಗ್ತಾರೆ. ಇದು ಜಡ್ಜ್ಮೆಂಟ್ಸ್ ಗಳಲ್ಲಿ ಹಸ್ಬೆಂಡ್ ಮೇಲೆ ವೈಲೆನ್ಸ್ ಆಗಿದೆ ಅನ್ನೋದನ್ನ ಕೂಡ ಮಾತಾಡ್ತಾರೆ. ಹಾಗೇನೆ ಕೌಟುಂಬಿಕ ದೌರ್ಜನ್ಯ ಈಗ ಅದ್ರ ಜೊತೆಗೆ ಮೇಂಟೆನೆನ್ಸ್. ಸೊ ಈಗ ನಾವು ಆದಷ್ಟು ನಾವು ಫೇಸ್ಬುಕ್, ಟ್ವಿಟರ್ ಅಲ್ಲೆಲ್ಲ ನಾವು ನೋಡ್ತೀವಿ, ಈಗ ಇನ್ಸ್ಟಾಗ್ರಾಮ್ ಅಲ್ಲೂ ನೋಡ್ತೀವಿ. ನಮ್ಮ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಬರೋದು 12,000 ರೂಪಾಯಿ ಸಂಬಳ ಗಂಡನಿಗೆ, 10,000 ರೂಪಾಯಿ ಮೇಂಟೆನೆನ್ಸ್ ಅಂತೆ. ಸೊ ಹಾಗಾದ್ರೆ ಜಡ್ಜೆ ಕ್ವಶನ್ ಮಾಡಿದ್ರು, ಅಲ್ಲ ಕಡಮ್ಮ, ಬರೋದೇ 12,000 ರೂಪಾಯಿ, 12,000 ರೂಪಾಯಿ 10,000 ರೂಪಾಯಿ ನೀ ತಗೊಂಡೋದ್ರೆ ಅವನ್ ಎಲ್ಲಿ ಬೀದಿಗೆ ನಿಲ್ಬೇಕು? ಸೊ ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದರ ಸದುಪಯೋಗನ ಪಡ್ಕೋಬೇಕೇ ಹೊರತು ಅದನ್ನ ಒಂದು ಟೂಲ್ ಆಗಿ ಇಟ್ಕೊಂಡು ಅದರ ಬಗ್ಗೆ ನಾವೊಂದು ಆ ಕಾಯ್ದೆಯ ಒಂದು ರೂಪಿ ಉದ್ದೇಶಗಳನ್ನ ತಪ್ಪಾಗಿ ನಾವು ಮಾಡಬಾರದು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಈಗ ಇದ್ರ ಜೊತೆಯಲ್ಲಿ ತಾವು ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಈಗ ಹೇಳ್ತಾ ಇದ್ದೀರಿ, ಉದ್ಯೋಗ ಒಂದು ಸ್ಥಳಗಳಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂತ ಲೈಂಗಿಕ ಕಿರುಕುಳದ ಬಗ್ಗೆ ಅನ್ಸಲ್ಲ.
0: ಹೌದು, ಸೊ ಎಲ್ಲರೂ ಮಾತಾಡ್ತೀವಿ ಪಾಶ್ ಪಾಲಿಸಿ ಅಂತ ಮಾತಾಡ್ತೀವಿ, ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಹೇಳಿ ಮಾತಾಡ್ತೀವಿ. ಸೊ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ತುಂಬಾ ಜನ ಮಹಿಳೆಯರಿಗೆ ಗೊತ್ತಿಲ್ಲ. ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಕಾಯ್ದೆ ಬಂದಿದ್ದು ಯಾವಾಗ ಅಂದ್ರೆ ನಮ್ಮಲ್ಲಿ ಡೆಲ್ಲಿಯ ನಿರ್ಭಯಾ ಕೇಸ್ ಆದ ನಂತರ ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸ್ ಬಂತು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ ಲೈಂಗಿಕ ಕಿರುಕುಳನ್ನ ಅನುಭವಿಸ್ತಾ ಇದ್ದಾರೆ. ಸೆಕ್ಷುಯಲ್ ಹರಾಸ್ಮೆಂಟ್ ಅಂತ ಹೇಳಿದ ತಕ್ಷಣನೇ ಅವರನ್ನ ಮುಟ್ಲೇಬೇಕು, ಅವರನ್ನ ರೇಪ್ ಮಾಡ್ಲೇಬೇಕು ಅನ್ನೋದಷ್ಟೇ ಅಲ್ಲ. ಈ ಕಾಯ್ದೆಯಲ್ಲಿ ತುಂಬಾ ನೀಟಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಅವರ ಜೊತೆ ಅಸಭ್ಯವಾಗಿ ನಡ್ಕೊಳ್ಳುವಂತದ್ದಾಗಿರ್ಬೋದು, ಅವರ ಜೊತೆಗೆ ಅಸಭ್ಯವಾದಂತಹ ಚಿತ್ರೀಕರಣಗಳನ್ನ ತೋರಿಸುವಂತದ್ದಾಗಿರ್ಬೋದು, ಅವರ ಜೊತೆ ಅಸಭ್ಯವಾಗಿ ಅಂದ್ರೆ ಅವರನ್ನ ಟಚ್ ಮಾಡುದು, ಅವರನ್ನ ನೀನ್ ನನ್ ಜೊತೆ ಚೆನ್ನಾಗಿದ್ರೆ ನಿನ್ಗೆ ಪ್ರಮೋಷನ್ ಕೊಡ್ತೀವಿ ಅಂತ ಹೇಳಿ ಅವರನ್ನ ಪ್ರೊವೋಕ್ ಮಾಡುವಂತದ್ದಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ರೀತಿಯ ಲೈಂಗಿಕ ಕಿರುಕುಳ, ಲೈಂಗಿಕ ವಿಷಯಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಕಿರುಕುಳಗಳ ಇದ್ರೂ ಅದನ್ನ ನಾವು ಪ್ರಿವೆನ್ಷನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಕರಿತೀವಿ.
1: ಸನ್ನೆ ಕೂಡ ಆಗ್ಬಹುದು,
0: ಸನ್ನೆ ಕೂಡ ಅಂದ್ರೆ ಒಬ್ಬ ಹೆಣ್ಣು ಮಗಳು ದಿನ ಬಂದು ಕೂರ್ತಾಳ, ಅವಳನ್ನು ನಾನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ,
1: ಅದು ಕೂಡ ಅಪರಾಧ.
0: ಒಂದು 2 ನಿಮಿಷ 3 ನಿಮಿಷಕ್ಕಿಂತ ಅವಳಿಗೆ ಅನ್ಕಂಫರ್ಟಬಲ್ ರೀತಿಯಲ್ಲಿ, ಅವಳಿಗೆ ಒಂದು ಮುಜುಗರ ಆಗುವಂತಹ ಒಂದು ರೀತಿಯಲ್ಲಿ ಅವಳನ್ನ ನೋಡಿದ್ರೆ ಕೂಡ ನಾವು ಅದನ್ನ ಲೈಂಗಿಕ ಕಿರುಕುಳ ಅಂತ ಕರಿತೀವಿ. ಈ ಕಾಯ್ದೆಯಲ್ಲಿ ಇನ್ನೂ ಒಂದು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಏನು ಅಂದ್ರೆ, ಅವಳು ಮನೆಯಿಂದ ಹೊರಟಾಗಿಂದ ವಾಪಸ್ಸು ಮನೆಗೆ ಬಂದು ತಲುಪುವ ತನಕನು ಅದನ್ನ ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತಾನೆ ಕೇಳೋದು. ಸೊ ಅವಳು ಹೋಗೋ ದಾರಿಯಲ್ಲಿ ಬಸ್, ಅವಳು ಹೋಗೋ ದಾರಿಯಲ್ಲಿ ಆಟೋದವನ್ ಆಗಿರ್ಬೋದು, ಯಾವುದೇ ರೀತಿಯ ಕಿರುಕುಳಗಳನ್ನ, ಲೈಂಗಿಕ ಕಿರುಕುಳಗಳನ್ನ ಅವಳು ಅನುಭವಿಸ್ತಾಳು, ಅಥವಾ ಯಾರೋ ಈ ಪೂಲಿ ಹುಡುಗರುಗಳಾಗಿರ್ಬೋದು ಅವಳನ್ನ ಮೇಲೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂತದ್ದು. ಸೊ ಇದೆಲ್ಲದನ್ನ ಕೂಡ ನಾವು ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತಾನೆ ಕರಿತೀವಿ. ಸೊ ಈ ಕಾಯ್ದೆ ಬರುವಾಗ ಎಲ್ಲರೂ ಅನ್ಕೋತಾರೆ ಆ ಒಂದು ಇನ್ಸ್ಟಿಟ್ಯೂಷನ್ ಒಳಗಾದ್ರೆ ಮಾತ್ರ ಅಂತ ಅನ್ಕೋತಾರೆ, ಬಟ್ ಇದು ಹಾಗೆ ಅಲ್ಲ. ನೀನು ಕೆಲಸಕ್ಕೆ ಹೊರಟ ಜಾಗದಿಂದ ವಾಪಸ್ಸು ಮನೆಗೆ ಬರೋ ತನಕನೂ ಕೂಡ ನಿನಗೆ ಯಾವುದೇ ರೀತಿಯ ಒಂದು ಕಿರುಕುಳವನ್ನ ನೀನು ಅನುಭವಿಸಿದ್ರೆ ಅದನ್ನ ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ನೀನು ಕರಿಬಹುದು. ಈ ಒಂದು ಕಾಯ್ದೆಯಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಏನು ಅಂದ್ರೆ ಐಸಿಸಿ ಕಮಿಟಿ. ಸೊ ಐಸಿಸಿ ಕಮಿಟಿ ಅಂತ ಹೇಳಿದ್ರೆ ಆಂತರಿಕ ಸಮಿತಿ ಒಳಗೆ, ಅಂದ್ರೆ ನಮ್ಮ ಇಂಟರ್ನಲ್ ಕಮಿಟಿ. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಮುಜುಗರ ಆಗ್ಬೋದು, ಹೆಂಗಪ್ಪ ನಾನ್ ಹೇಳ್ಕೊಳ್ಳೋದು ನನ್ನ ಮೇಲೆ ಸೆಕ್ಷುಯಲ್ ಹರಾಸ್ಮೆಂಟ್ ಇದೆ ಅಂತ ಹೇಳಿ. ಸೊ ಈ ಆಂತರಿಕ ಸಮಿತಿಯಲ್ಲಿ ಹೆಣ್ಮಕ್ಳು ಇರ್ತಾರೆ. ಯಾರು ಈ ಒಂದು ಸೆಕ್ಷುಯಲ್ ಹರಾಸ್ಮೆಂಟ್, ಮಹಿಳಾ ಹಕ್ಕುಗಳ ಬಗ್ಗೆ ಯಾರಿಗೆ ವಿಶೇಷವಾದ ನಾಲೆಡ್ಜ್ ಇದೆ ಅದರಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ಸೊ ಅವರು ಕೂಡ ಇರ್ತಾರೆ. ಅಡ್ವೊಕೇಟ್ಸ್ ಕೂಡ ಇರ್ತಾರೆ, ವಕೀಲರು ಇರ್ತಾರೆ, ಸ್ವಯಂ ಸೇವಕರಿರ್ತಾರೆ, HR ಇರ್ತಾರೆ. ಸೊ ಇವರೆಲ್ಲರೂ ಅದ್ರ ಜೊತೆಗೆ ಅವರ ಕೆಲಸ ಮಾಡ್ತಾ ಇರುವಂತಹ ಒಂದು ಕೊಲೀಗ್ ಕೂಡ ಅದರಲ್ಲಿ ಇರ್ತಾರೆ. ಸೊ ಈ ಸಮಿತಿಯ ಮುಂದೆ ಕರೆ ಮೂಲಕ, ಪತ್ರದ ಮೂಲಕ, ವೈಯಕ್ತಿಕವಾಗಿ ಹೇಗೆ ಬೇಕಾದ್ರೂ ನೀವು ಹೋಗಿ ದೂರನ್ನ ಕೊಡಬಹುದು. ಸೊ ನಿಮ್ಮ ಒಂದು ಐಡೆಂಟಿಟಿಯನ್ನ ಗೌಪ್ಯವಾಗಿ ಇಡ್ತಾರೆ ಇದ್ರಲ್ಲಿ. ಸೊ ಅದ್ಯಾರು ಪರ್ಪೆಟ್ರೇಟರ್ ಇರ್ತಾರಲ್ಲ ಅವರ ಮೇಲೆ ಸೂಕ್ತ ಕ್ರಮವನ್ನ ಜರುಗಿಸಿ ಈ ಕಮಿಟಿ ಅವರು ನಿಜವಾಗ್ಲೂ ಅವರ ಮೇಲೆ ಯಾವುದೇ ರೀತಿಯ ಹರಾಸ್ಮೆಂಟ್ ಆಗಿದೆ ಅನ್ನೋ ಸಂದರ್ಭದಲ್ಲಿ ಅವರನ್ನ ಫರ್ದರ್ ಕೇಸ್ ಅನ್ನ ಹಾಕುವಂತದ್ದು, ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಹೇಳಿ ಕೇಸ್ ಅನ್ನ ಹಾಕುವುದು. ಸೊ ಅದು ಅಗೇನ್ ಕೋರ್ಟ್ ಮಟ್ಟಕ್ಕೆ ತಗೊಂಡ್ ಹೋಗಬೇಕಾ ಅನ್ನೋದನ್ನ ನಮ್ಮ ಹೆಣ್ಣು ಮಕ್ಕಳು ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಅವರ ಒಂದು ವೈಯಕ್ತಿಕ ವಿಷಯ. ಸೊ ಎಷ್ಟೋ ಜಾಗದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಹೆಣ್ಣು ಮಕ್ಕಳು ಈ ತರ ಒಂದು ಆಗಿದೆ ಅಂತ ಹೇಳಿದ ತಕ್ಷಣನೆ ಅವ್ರ ಮನೆಯಲ್ಲಿ ನೀನ್ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಡ
1: ಹೋಗ್ಬೇಡ ಅಂತ ಅನ್ನೋದು.
0: ನಿನ್ ಹೆಸರಿಗೆ ಒಂದು ಟ್ಯಾಗ್ ಲೈನ್ ಬರತ್ತೆ, ಸೊ ನೀನ್ ಹೋಗೋ ಅವಶ್ಯಕತೆ ಇಲ್ಲ, ನೀನ್ ದುಡ್ಡು ನಮ್ಮನ್ ಸಾಕೋ ಇಲ್ಲ. ಸೊ ಹಂಗ ಹೇಳಿದ ತಕ್ಷಣನೆ ಅವಳಿಗೆ ಉದ್ಯೋಗ ಮಾಡುವಂತಹ ಸ್ವತಂತ್ರವನ್ನ ಎಲ್ಲರೂ ಕಿತ್ಕೊಂಡ್ಬಿಡ್ತಾರೆ. ಲಾಸ್ಟ್ಗೆ ಅವಳನ್ನೇ ತಪ್ಪಿತಸ್ಥರಾಗಿ ನೋಡುವಂತಹ ಒಂದು ಪರಿಸ್ಥಿತಿಯನ್ನ ಕೂಡ ನಾವು ನೋಡ್ತೀವಿ. ಸೊ ಹಾಗಾಗಿ ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಅಂತ ಹೇಳುವಾಗ ಅವಳ ಒಂದು ಘನತೆ ಗೌರವವನ್ನ ಎತ್ತಿ ಹಿಡಿದು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಕ್ಕೋಸ್ಕರ ಐಸಿಸಿ ಕಮಿಟಿಯನ್ನ ಪ್ರತಿಯೊಂದು ಇಂಡಸ್ಟ್ರಿ ಎಲ್ಲಾ ಸಂಸ್ಥೆ ಇರ್ರೆಸ್ಪೆಕ್ಟಿವ್ ಆಫ್ ಫ್ಯಾಕ್ಟ್ರಿಗಳಾಗಿರ್ಬೋದು, ಎನ್ಜಿಒಗಳಾಗಿರ್ಬೋದು, ಯಾವುದೇ ಒಂದು ಅಧಿಕಾರಿಗಳ ಕಚೇರಿಗಳಾಗಿರ್ಬೋದು, ಸೊ ಪ್ರತಿಯೊಂದು ಕಡೆನೂ ಕೂಡ ಈ ಆಂತರಿಕ ಸಮಿತಿಯನ್ನ ಅಲ್ಲಿ ಹಾಕುವಂತದ್ದು ಇರುವಂತದ್ದು ಹೇಳಿ.
1: ಜೊತೆಗೆ ಈಗ ವರದಕ್ಷಿಣೆ ನಿರೋಧ ಕಾಯ್ದೆ ಬಗ್ಗೆ ಒಂದ್ ಸ್ವಲ್ಪ.
0: ಸೊ ಈ ವರದಕ್ಷಿಣೆ ನಿರೋಧನೆ ಕಾಯ್ದೆ ಅಂತ ಹೇಳಿದ ತಕ್ಷಣನೆ ಎಲ್ಲರೂ ಏ ಡೌರಿ ಇಲ್ಲಪ್ಪ, ಈಗ ವೆರಿ ಕಾಮನ್ ಅದು, ಬರೀ ಗಿಫ್ಟ್ ಕೊಡೋದು. ಯಾರ ಹತ್ರ ನಾವು ಡಿಸ್ಕಷನ್ ಮಾಡ್ತಾ ಇದ್ದೆ ಅವಾಗ ಅವ್ರು ಹೇಳ್ತಿದ್ರು, ಮೇಡಮ್ ಅದು ಗಿಫ್ಟ್ ಆಗಿ ಕೊಡೋದಲ್ವಾ ಮೇಡಮ್, ಅದ್ರಲ್ಲಿ ಏನ್ ಡೌರಿ ಇಲ್ಲ ಮೇಡಮ್, ಇದು ನಮ್ಮ ಅವರ ಮಧ್ಯ ಪ್ರೀತಿ ವಿಶ್ವಾಸ.
1: ಈಗ ಅದು ವರದಕ್ಷಿಣೆ ಹೋಗ್ಬಿಟ್ಟು ಗಿಫ್ಟ್ ಆಗಿದೆ.
0: ಆಕ್ಚುಲಿ ಈ ಡೌರಿ ಅನ್ನೋದು ಫಸ್ಟ್ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ ಸರ್, ವಧು ದಕ್ಷಿಣೆಯಾಗಿ ಬಂದಿದ್ದು, ನೆಕ್ಸ್ಟ್ ವರದಕ್ಷಿಣೆಯಾಗಿ ಮಾರ್ಪಾಡಾಗಿದ್ದು. ಫಸ್ಟ್ ಹೇಗಿತ್ತು
1: ಅಂದ್ರೆ
0: ವಧು ದಕ್ಷಿಣೆ ಇದ್ದಿದ್ದು ಹೇಗೆ ಅಂದ್ರೆ, ಗಂಡಿನ ಮನೆಯವರು
1: ಹೆಣ್ಣಿಗೆ ಹೆಣ್ಣಿನ ಮನೆಯವರಿಗೆ ದುಡ್ಡು ಕೊಟ್ಟು ಮದುವೆ ಆಗ್ತಿದ್ರು.
0: ದುಡ್ಡು ಅಂತ ಅಷ್ಟೇ ಅಲ್ಲ, ಅವರ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಏನೋ ಒಂದು ಕಿರುಕಾಣಿಕೆಯನ್ನ ಕೊಟ್ಟು,
1: ಒಂದು ಹಸುನೋ ಒಂದು ಎಮ್ಮೆನೋ ಏನೋ ಒಂದು ಅಲ್ಲಿ ಕೊಟ್ಬಿಟ್ಟು ಮದುವೆ ಮಾಡ್ಕೊಳ್ತಿದ್ರು.
0: ಹೌದು, ಅದು ಏನು ಅಂದ್ರೆ ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯ ಉಳ್ಕೊಳ್ಳಿ, ನಮ್ಮ ಅವರ ಆಪ್ತತೆ ಜಾಸ್ತಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಅದು ವಧು ದಕ್ಷಿಣೆಯಾಗಿ ಇದ್ದದ್ದು. ಹೋಗ್ತಾ ಹೋಗ್ತಾ ನಮ್ಮ ಏನು ಪೇಟ್ರಿಯಾರ್ಕಿ ಸೊಸೈಟಿ ಇದೆ, ಅದನ್ನ ಪುರುಷ ಪ್ರಧಾನ ಸಮಾಜ ಏನಿದೆ, ಅದು ವಧು ದಕ್ಷಿಣೆ ಹೋಗಿ ವರದಕ್ಷಿಣೆ ಆಯ್ತು. ಸೊ ವರದಕ್ಷಿಣೆ ಅದರಲ್ಲಿ ಕಿರುಕುಳ ಸ್ಟಾರ್ಟ್ ಆಯ್ತು, ಅದರಲ್ಲಿ ಡಿಮ್ಯಾಂಡ್ ಸ್ಟಾರ್ಟ್ ಆಯ್ತು, ಹಾಗೆ ಬಂದದ್ದು ವರದಕ್ಷಿಣೆ. ಸೊ ವರದಕ್ಷಿಣೆ ಯಾವ ಎಕ್ಸ್ಟ್ರೀಮಿಗೆ ಬಂತು ಅಂತ ಹೇಳಿದ್ರೆ, ಒಬ್ಬ ಮಹಿಳೆಯ ಜೀವವನ್ನ ಕಿತ್ಕೊಳ್ಳುವಂತಹ ಒಂದು ಪರಿಸ್ಥಿತಿವರೆಗೆ ಬಂದಾಗ ಅವಾಗ ಒಂದಷ್ಟು ಜನ ಫೈಟ್ ಮಾಡಿ ಡೌರಿ ಪ್ರೊಹಿಬಿಷನ್ ಆಕ್ಟ್ ಅನ್ನ ತಗೊಂಡ್ ಬರ್ತಾರೆ. ಅದನ್ನ ತಗೊಂಡ್ ಬಂದ 1961 ತಗೊಂಡ್ ಬರ್ತಾರೆ. ಸೊ ಹಾಗೆ ತಗೊಂಡ್ ಬಂದಿದ್ದು ಕಾಯ್ದೆ ಇವತ್ತಿಗೂ ಇದೆ, ಆದ್ರೆ ಏನಾಗಿದೆ, ಹೊಸ ರೂಪ ಹೇಗಾಗಿದೆ, ಎಕ್ಸ್ಚೇಂಜ್ ಆಫ್ ಗಿಫ್ಟ್
2: ಬಂದು ಲಾಸ್ಟ್ ಗೆ ಒಂದೇ ಇವರ ಜೀವಕ್ಕೆ ಕುತ್ತನ್ನ ತಂದ್ಕೊತಾ
0: ಇದಾರೆ, ಅವರ ಜೀವಕ್ಕೆ ಕುತ್ತನ್ನ ತಂದ್ಕೊತಾ ಇದಾರೆ. ಸೊ ಅದಕ್ಕಿಂತ ಬೆಟರ್ ಏನು ಅಂತ ಹೇಳಿದ್ರೆ, ವರದಕ್ಷಿಣೆನೋ ವಧು ದಕ್ಷಿಣೆನೋ ಏನಾದ್ರೂ ಕೊಟ್ಕೊಳ್ಳಿ, ಆದ್ರೆ ಅದರಲ್ಲಿ ದೌರ್ಜನ್ಯವನ್ನ ತಗೊಂಡು ಬರಬೇಡಿ. ಸೊ ವರದಕ್ಷಿಣೆ ಅಥವಾ ವಧು ದಕ್ಷಿಣೆ ಏನಾದ್ರೂ ಬರ್ಲಿ, ನಿಮ್ಮ ಮನೆಗೆ ಬರ್ತಾ ಇರುವಂತಹ ಹುಡುಗಿಗೆ ನೀವೇನೋ ಹಾಕಿ ಕರ್ಕೊಂಡು ಬರ್ತೀರಾ, ನಿಮ್ಮ ಮನೆಗೆ ಬರ್ತಾ ಇರುವಂತಹ ಹೊಸ ಮಗನಿಗೆ ನೀವೇನೋ ಹಾಕಿ ತಗೊಂಡು ಬರ್ತಾ ಇದ್ದೀರಾ, ಅದು ನಿಮ್ಮ ಆಪ್ತತೆ, ಅಲ್ಲಿಗೆ ನಿಲ್ಬೇಕೆ ಹೊರತು
1: ದೌರ್ಜನ್ಯಕ್ಕೆ
0: ತಿರುಗಬಾರ್ದು, ಡಿಮಾಂಡ್ಗೆ ತಿರುಗಬಾರ್ದು. ಈಗ ರೀಸೆಂಟ್ ಆಗಿ ಯಾವ್ದೋ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಎಂಗೇಜ್ಮೆಂಟ್ ಆಗತ್ತೆ, ತದನಂತರ ಇನ್ನೇನು ಮದುವೆಗೆ 2 ದಿನ ಇರುತ್ತೆ ಏನು ಅರಶಿನ ಶಾಸ್ತ್ರ, ಆ ಸಂದರ್ಭದಲ್ಲಿ ಗಂಡ ಬಂದುಬಿಟ್ಟು ಏನು ಮದುವೆ ಆಗ್ಬೇಕು ಅಂತ ಇರ್ತಾನಲ್ಲ ವಧು, ಅವನ್ ಬಂದು 2 ಕೋಟಿ ರೂಪಾಯಿದೇನು ಕಾರನ್ನ ಡಿಮ್ಯಾಂಡ್ ಮಾಡ್ತಾನೆ,
1: ಬೇಡಿಕೆ ಇಟ್ಟಿರೋದು.
0: ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಂತಹ ಮಹಿಳೆ, ಏನು ವಧು ಇದ್ದಾಳೆ, ನನ್ನ ಮದುವೆ ಮುರಿದು ಹೋದ್ರು
1: ಪರವಾಗಿಲ್ಲ,
0: ಅಂತ ಮದುವೆಗೆ ನಾನು ಒಪ್ಪೋದಿಲ್ಲ. ಸೊ ಈ ತರ ಒಂದು ಪರಿಸ್ಥಿತಿಗೆ ನಾವು ಬರಬೇಕು. ನಿಮ್ಮ ಮಗನಿಗೆ ನೀವ್ ಹಾಕಿ, ನಿಮ್ಮ ಮಗಳಿಗೆ ನೀವ್ ಹಾಕಿ, ಸಂಬಂಧ ಕೂಡ್ಲಿ ಫಸ್ಟ್, ಗಂಡ ಹೆಂಡತಿ ಮಧ್ಯೆ ಅನ್ಯೂನ್ಯತೆ ಬೆಳೀಲಿ, ಪ್ರೀತಿ ವಿಶ್ವಾಸ ಬೆಳೀಲಿ, ಮಗುವನ್ನ ಬೆಳೆಸಲಿ ಅವರು. ತದನಂತರ ನೀವು ಆರ್ಥಿಕವಾಗಿ ಸಹಾಯ ಮಾಡ್ತಿರೋ ಇನ್ನೊಂದು ರೀತಿಯ ಸಹಾಯ ಮಾಡ್ತೀರೋ, ದಟ್ ಇಸ್ ಲೆಫ್ಟ್ ಟು ದ ಪೇರೆಂಟ್ಸ್. ಬಟ್ ಅದೇ ಒಂದು ಡಿಮಾಂಡ್ ಆಗಿ ಬರಬಾರ್ದು,
1: ಬೇಡಿಕೆಯಾಗಿ ಬರಬಾರ್ದು.
0: ಯಾವಾಗ ಬೇಡಿಕೆಯಾಗಿ ಬರುತ್ತೋ ಅಲ್ಲಿ ನಾವು ದೌರ್ಜನ್ಯವನ್ನ ನೋಡ್ಲಿಕ್ಕೆ ಸಿಗತ್ತೆ. ಸೊ ಒಂದು ಸತಿ ದೌರ್ಜನ್ಯವಾಗಿ ಕನ್ವರ್ಟ್ ಆಯ್ತು, ಒಂದು ಸತಿ ಆಸೆ ಅನ್ನೋದು ಹುಟ್ಕೊಂಡಿದ ತಕ್ಷಣನೇ ಅದು ವಿವಿಧ ಆಯಾಮಗಳನ್ನ ತಗೊಳುತ್ತೆ. ಫಿಸಿಕಲ್ ಫಿಸಿಕಲ್ ಹರಾಸ್ಮೆಂಟ್ ಬರಬಹುದು,
1: ಮಾರಣಾಂತಿಕ
0: ಹಲ್ಲೆಗಳು ನಡೀಬಹುದು. ಅಷ್ಟೇ ಅಲ್ಲದೆ ಮಕ್ಕಳ ಮೇಲೆ ಇದರ ಪ್ರಭಾವ ತುಂಬಾ ಬೀರತ್ತೆ. ಯಾಕೆ ಅಂದ್ರೆ ಅಪ್ಪ ಅಮ್ಮ ದಿನ ಜಗಳ ಆಡ್ತಾ ಇದಾರೆ ಅಂತ ಹೇಳಿದ ತಕ್ಷಣನೇ ಆಟೋಮ್ಯಾಟಿಕ್ ಆಗಿ ಮಕ್ಕಳ ಮೇಲೆ ಅದು ಪ್ರಭಾವ ಬೀರುತ್ತೆ. ಮದುವೆ ಅನ್ನೋ ಒಂದು ಪೂರ್ವವಾದ ಬಾಂಧವ್ಯ ಏನಿದೆ, ಗಂಡು ಹೆಣ್ಣಿನ ಮಧ್ಯೆ ಇರುವಂತಹ ಬಾಂಧವ್ಯ ಏನಿದೆ, ಅದಕ್ಕೆ ಒಂದು ಕಳಂಕವಾಗಿ ಬರುವುದೇ ಈ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಡಿಸ್ಪ್ಯೂಟ್. ಈ ಡಿಸ್ಪ್ಯೂಟ್ ಬಂದಿದ ತಕ್ಷಣನೇ ಅದು ಎಫೆಕ್ಟ್ ಆಗ್ತಾ ಇರೋದು ಮಕ್ಕಳ ಮೇಲೆ. ಒಂದು ಸತಿ ಮಕ್ಕಳ ಮೇಲೆ ಅದು ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಮುಂದೊಂದು ದಿನ ರೇಪಿಸ್ಟ್ ಆಗಿನೋ, ಸಮಾಜಕ್ಕೆ ಕಳಂಕವಾಗಿನೋ, ಭೀಕರವಾದಂತಹ ಒಬ್ಬ ಪರ್ಸನ್ ಆಗಿನೋ

0: ಟೆರರಿಸ್ಟ್ ಆಗಿನೋ ನಕ್ಸಲೇಟ್ ಆಗಿನೋ ಇನ್ನೊಂದು ಮಗದೊಂದು ಆಗಿ ಬದಲಾಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಮಗು ಹುಟ್ಟಿದಾಗಿಂದ ಬೆಳವಣಿಗೆ ಟೈಮ್ ಅಲ್ಲಿ ನೋಡ್ತಾ ಇರೋದೇನು ಓನ್ಲಿ ವಯಲೆನ್ಸ್, ವಯಲೆನ್ಸ್ ಅನ್ನ ದೌರ್ಜನ್ಯಗಳನ್ನ ನೋಡ್ಕೊಂಡು ಬೆಳೀತಾ ಇರುವಂತಹ ಮಗುವಿನ ಮನಸ್ಥಿತಿ ಯಾವ ರೀತಿಗೆ ಹೋಗ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಹಾಗಾಗಿ ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂತ ಬಂದಿರೋದೇನು ಅಂತ ಹೇಳಿದ್ರೆ, ವಧುದಕ್ಷಿಣೆನೋ ವರದಕ್ಷಿಣೆನೋ ಕೊಡಿ, ಅದು ನಿಮ್ಮ ವೈಯಕ್ತಿಕ, ಅದನ್ನ ದೌರ್ಜನ್ಯಕ್ಕೆ ಕನ್ವರ್ಟ್ ಮಾಡಬೇಡಿ. ಆಮೇಲೆ ಅದನ್ನೇ ಒಂದು ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಿದ್ದಾರೆ. ಈಗೇನು ಗಂಡನಿಂದ ಇದು ತಗೊಳ್ಳಿಕ್ಕೋಸ್ಕರ, ಮೇಂಟೆನೆನ್ಸ್ ತಗೊಳ್ಳಿಕ್ಕೋಸ್ಕರ, ನಾನು ಇಷ್ಟು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅದಕ್ಕಿರುವಂತ ಪುರಾವೆಗಳನ್ನ ಕೊಡುವಂತದ್ದು. ಸಂಬಂಧಗಳನ್ನ ಉಳಿಸುವಂತಹ ಜವಾಬ್ದಾರಿಯನ್ನ ನಮ್ಮ ಮೇಲೆ ತುಂಬಾ ಇರುತ್ತೆ. ಏನು ಕಾಯ್ದೆಗಳನ್ನ ಮಾಡಿದ್ದಾರೆ, ಏನು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇರ್ಬೋದು, ಡೌರಿ ಪ್ರೊಹಿಬಿಷನ್ ಆಕ್ಟ್ ಆಗಿರ್ಬೋದು, ಅದರಲ್ಲಿ ನಿಜವಾಗ್ಲೂ ಸಂತ್ರಸ್ತರು ಮಾತ್ರ ಅದನ್ನ ಬಳಸಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನೀವು ಸಮಾಜಕ್ಕೆ ಒಬ್ಬ ಕೆಟ್ಟ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ, ನೀವೊಬ್ಬ ಸಮುದಾಯದಲ್ಲಿ ಒಬ್ಬ ರಾಂಗ್ ಎಕ್ಸಾಂಪಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಆಯ್ತು, ಈಗ ಬಾಲ್ಯ ವಿವಾಹದ ನಿಷೇಧ ಕಾಯ್ದೆ ಬಗ್ಗೆ, ಇದ್ರ ಬಗ್ಗೆ ಅನ್ಸಲ್.
0: ಸೊ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ನಾವು ತುಂಬಾ ಹೆಚ್ಚಾಗಿ ಮಾತಾಡ್ತೀವಿ. ಏನಂತ ಹೇಳಿದ್ರೆ ಈಗ ಎಲ್ಲಿದ್ಯಪ್ಪ ಬಾಲ್ಯ ವಿವಾಹ, ಎಲ್ಲಿ ನಡೆಯತ್ತಪ್ಪ,
1: ಯಾರು ಒಪ್ಪೋದಿಲ್ಲ
0: ಅನ್ನೋದು ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ಕಹಿ ಸತ್ಯ ಏನಂತ ಹೇಳಿದ್ರೆ ಇವತ್ತಿಗೂ ಕೂಡ
1: ಜೀವಂತ ಇದೆ,
0: ಜೀವಂತ ಇದೆ. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ತೊಟ್ಲಲ್ಲಿ ಮದುವೆ ಮಾಡಿಸುವಂತಹ ಒಂದು ಭೀಕರವಾದ
1: ಪದ್ಧತಿ
0: ಇವತ್ತಿಗೂ ಇದೆ. ನಮ್ಮ ಒಂದು ಪಾರ್ಟ್ನರ್ ಎನ್ಜಿಒಗಳು ಈ ಒಂದು ಕೆಲಸದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಮೇನ್ಲಿ ಏನು ಬಾಲಕಾರ್ಮಿಕ ಪದ್ಧತಿಯ ವಿರೋಧದ ಬಗ್ಗೆ ನಾರ್ತ್ ಕರ್ನಾಟಕದಲ್ಲಿ, ಅವತ್ತು ಅವರನ್ನ ಒಮ್ಮೆ ಭೇಟಿ ಮಾಡುವಾಗ ಅವ್ರು ಹೇಳಿದ್ರು, ಮೇಡಮ್ ನೀವ್ ಎಲ್ಲಿದ್ದೀರಾ, 16-15 ವರ್ಷದವ್ರಿಗೆಲ್ಲ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇರೋದು, ಹುಟ್ಟಿರುವಂತ ಹಸು ಕೂಸಿಗೆ ನಡೀತಾ ಇದೆ ಚೈಲ್ಡ್ ಮ್ಯಾರೇಜ್.
1: ಅಂದ್ರೆ ಅವರ ಒಂದು ಪೂರ್ವಜರ ಒಪ್ಪಿಗೆ ಮೇರೆಗೇನೋ ಅಥವಾ ಅವರ ಒಂದು ಆಶಯ, ಅಂದ್ರೆ ನಾನ್ ಸತ್ತು ಹೋಗ್ತೀನಿ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅಂತ ಹೇಳ್ತಕ್ಕಂತ ಅವರ ಒಂದು ಆಸೆ ಪೂರೈಸಕ್ಕೋಸ್ಕರ ಇವರ ಬಲಿ ಕೊಡೋದು.
0: ಹೌದು, ಹಾಗೇನೆ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ಅವಳಿಗೆ ಈಗ್ಲೇ ಸೆಟ್ ಮಾಡ್ಬಿಡೋಣ, ಇಲ್ಲಾಂದ್ರೆ 10 ಆಗೋತಿಗೆ ಓಡಾಗ್ತಾಳ ಅವಳು, 12 ಆಗೋತಿಗೆ ಓಡಾಗ್ತಾಳೆ, ಅದೊಂದು ರೀತಿ. ಹೆಣ್ಣು ಮಕ್ಕಳನ್ನ ಅಯ್ಯೋ ದೇವ್ರೆ ಇದೊಂದು ಮಡ್ಲಲ್ಲಿರುವಂತಹ ಕೆಂಡ ಇವರು. ಸೊ ಈ ಕಾಯ್ದೆಯಲ್ಲಿ ಒಂದು ಮುಖ್ಯವಾಗಿ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಲಗ್ನ ಪತ್ರಿಕೆಯನ್ನ ಯಾರು ರಿಸೀವ್ ಮಾಡಿರ್ತಾರಲ್ವಾ ಅವರು ಕೂಡ ತಪ್ಪಿತಸ್ತಾರೆ ಈ ಕಾಯ್ದೆಯಲ್ಲಿ. ಅವತ್ತು ಬಂದು ಅಡಿಗೆ ಮಾಡಿದವನು, ಪೆಂಡಾಲ್ ಹಾಕದವನು,
1: ಪೂಜಾರಿ
0: ಹೂ ಸಪ್ಲೈ ಮಾಡಿದವನು, ಎಲ್ಲರೂ ಯಾರೆಲ್ಲ ಡೈರೆಕ್ಟ್ ಆರ್ ಇನ್ಡೈರೆಕ್ಟ್ಲಿ ಒಂದು ಬಾಲ್ಯ ವಿವಾಹಕ್ಕೆ ಕಾರಣಕರ್ತರಾಗಿರ್ತಾರೋ ಅವ್ರಿಗೆಲ್ಲಾರೂನು ತಪ್ಪಿತಸ್ತಾರೆ
1: ಅಂತ ಹೇಳ್ತೀರಾ?
0: ಹೌದು. ಸೊ ಇದ್ರಲ್ಲಿ ಏನಾಗತ್ತೆ ಅಂದ್ರೆ, ಒಂದು ಸತಿ ಈ ತರ ಒಂದು ಅನಿಷ್ಟ ಪದ್ಧತಿಯನ್ನ ನಡೀತಾ ಇದೆ ಅಂತ ಹೇಳಿದ ತಕ್ಷಣನೇ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಅಲ್ಲಿರುವಂತಹ 1098 ಏನಿದೆ ಅದಕ್ಕೆ ಇಮಿಡಿಯೇಟ್ಲಿ ಕಾಲ್ ಮಾಡುವಂತದ್ದು. ಆ ಅನಿಷ್ಟ ಪದ್ಧತಿಯನ್ನ ಅಲ್ಲಿ ನಿಲ್ಲಿಸ್ಬೇಕು. ಮದ್ವೆ ಮಾಡಿಸಿ ನೀವು, ಈಗ ಸರ್ಕಾರದಲ್ಲಿ 18 ಹೆಣ್ಣು ಮಗುಗೆ, 21 ಗಂಡು ಮಗುಗೆ ಆಗಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಮದ್ವೆ ಮಾಡಿ ಅಲ್ಲಿ ತನಕ ಆ ಮಗುವಿನ ಬಾಲ್ಯವನ್ನ ಅವರು ಎಂಜಾಯ್ ಮಾಡ್ಲಿ. ಈಗ ನಾನು ನೀವು ಎಲ್ಲ ಆಟ ಆಡಿ ಬೆಳೆದ್ವಿ ಅಲ್ವಾ, ನಮ್ಮ ಬಾಲ್ಯವನ್ನ ನಾವು ಎಷ್ಟು ಚೆನ್ನಾಗಿ ಲಗೋರಿ ಆಟ ಆಡ್ತಿದ್ವಿ, ಆಮೇಲೆ ಅಡಿಗೆ ಗುಡುಗೆ ಮಣ್ಣಲ್ಲಿ ಆಟ ಆಡ್ತಿದ್ವಿ, ಇನ್ನೊಂದ್ರಲ್ಲಿ ಆಟ ಆಡ್ತಿದ್ವಿ. ನಮ್ಮ ಬಾಲ್ಯವನ್ನ ನಮಗೆ ಎಂಜಾಯ್ ಮಾಡ್ಲಿಕ್ಕೆ ಬಿಡಿ. ಒಬ್ಬ ವ್ಯಕ್ತಿಯ ಬೆಳವಣಿಗೆ ನಡೆಯೋದು ಅವರ ಬಾಲ್ಯದಲ್ಲಿ. ಒಬ್ರು ಸೈಕಾಲಜಿಸ್ಟ್ ಹೇಳ್ತಾರೆ, ಒಂದು ಮಗು 5 ಏನು ವ್ಯಾಲ್ಯೂಸ್ ಪ್ರಿನ್ಸಿಪಲ್ಸ್ ನ ಕಲಿಯುತ್ತೋ ಸಾಯೋ ತನಕನು ನಾಪಕ ಇರತ್ತಂತೆ. ಮುಖ್ಯವಾದ 5 ಏನಿರುತ್ತೆ ಆ ಮಗುವಿಂದು, ಆ 5 ಯಾಕೆ ನಾವು ಹೇಳ್ತೀವಿ, ನಮ್ಮಲ್ಲಿ ಬರುವಂತ ಕೇಸಸ್ ಅಲ್ಲಿ ಸೈಕಾಲಜಿಸ್ಟ್ ಹೇಳ್ತಾರೆ ಬೆಡ್ ವೆಟ್. ಕೆಲವೊಂದಷ್ಟು ಮಕ್ಕಳು ಬೆಡ್ ವೆಟ್ ಮಾಡ್ಕೋತಾರೆ. ಯಾಕೆ ಮಾಡ್ಕೊಂತಾರೆ, ಚಿಕ್ಕ ವಯಸ್ಸಲ್ಲಿ ನೀವು ಪಾಟಿ ಟ್ರೈನಿಂಗ್ ಅನ್ನ ಮಾಡಬೇಕು, ವಾಶ್ರೂಮಿಗೆ ಹೋಗುವಂತಹ ರೂಢಿ ಮಾಡಿಸ್ಬೇಕು. ಸೊ 5 ಆ ಮಗುವಿಗೆ ಯಾವ ವ್ಯಾಲ್ಯೂಸ್ ಮಾರಲ್ಸ್ ಗಳನ್ನ ಇಟ್ಟು ಆ ಮಗುವಿನ ಬೆಳವಣಿಗೆಯಲ್ಲಿ ನೀವು ಭಾಗಿಯಾಗ್ತಿರೋ ಆ ಒಂದು ವ್ಯಕ್ತಿ ತಾನು ಸಾಯೋ ತನಕ ಆ ವ್ಯಾಲ್ಯೂಸ್ ಮಾರಲ್ಸ್ ಇಟ್ಕೊಂಡು ಬದುಕ್ತಾನೆ. ಸೊ ಈ 5 ಕಾಲಘಟ್ಟದಲ್ಲಿ ಅವರಿಗೆ ನೀವು ವಯಲೆನ್ಸು ವ್ಯಾಲ್ಯೂಸು ಇದನ್ನೆಲ್ಲ ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಮುಂದೆ ಒಂದು ದಿನ ಅವರು, ನಾನಾಗ್ಲೇ ಹೇಳಿದೆ, ಸಮಾಜದಲ್ಲಿ ಒಬ್ಬ
1: ಕೆಟ್ಟ ವ್ಯಕ್ತಿಯಾಗಿ
0: ಪರಿವರ್ತನೆ ಆಗಿ
1: ಹೊರಹಾಕಬಹುದು, ಇಲ್ಲ ಸಮಾಜಕ್ಕೆ ಕಂಟಕ ಆಗ್ಬಹುದು ಅವರು.
0: ಹೌದು,
1: ಸಮಾಜಕ್ಕಲ್ದೇನೆ ಊರಿಗೆ ಮತ್ತೆ ಕುಟುಂಬಕ್ಕೆ ಕೂಡ ಅವರು ತೊಂದರೆ ಕೊಡ್ತಕ್ಕಂತ ವ್ಯಕ್ತಿ ಆಗ್ಬಹುದು.
0: ಹೌದು, ಸೊ ಹಾಗಾಗಿ ಈ ಚೈಲ್ಡ್ ಲೇಬರ್ ಅಬಾಲಿಷನ್ ಆಕ್ಟ್ ಪ್ರಕಾರ 18 ವರ್ಷ ಹೆಣ್ಣು ಮಗುಗೆ, 21 ವರ್ಷ ಗಂಡು ಮಗುಗೆ ಆಗಿರ್ಲೇಬೇಕು ಈ ಮದುವೆಯನ್ನ ಮಾಡ್ಲಿಕ್ಕೆ. ಆಮೇಲೆ ಇನ್ನೊಂದು ಕೂಡ ಇದೆ ಇದ್ರಲ್ಲಿ, ಈಗ ಆ ಮಗುವಿಗೆ ಗೊತ್ತಿಲ್ಲದೇನೆ ಆ ಮಗುವಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ನೀವು. ಈ ಕಾಯ್ದೆ ಪ್ರಕಾರ ಏನ್ ಹೇಳತ್ತೆ ಅಂದ್ರೆ, ಆ ಮಗುವಿಗೆ ಚೈಲ್ಡ್ ಮ್ಯಾರೇಜ್ ಆಗಿದೆ, ಈ ಮದುವೆಯನ್ನ ನಾನು ಅಸಿಂದು ಮಾಡಬೇಕು ಅಂದ್ರೆ ಆ ಹಕ್ಕನ್ನ ಸರ್ ಈ

0: ಒಂದು ಸತಿ ಆ ಮಗುವಿಗೆ ಹೌದು ಈ ಮದುವೆ ನನಗೆ ಬೇಡ, ಅದರಲ್ಲಿ ಬಂದಂತಹ ಮಗುವನ್ನ ಕೂಡ ನೀವು ಅಡಾಪ್ಷನ್ ಗೆ ಕೊಡುವಂತಹ ಸೌಲಭ್ಯವನ್ನ ಕೂಡ ಕೊಡ್ತದೆ ಈ ಕಾಯ್ದೆ ಅಡಿಯಲ್ಲಿ. ಒಂದು ಸತಿ ಚೈಲ್ಡ್ ಮ್ಯಾರೇಜ್ ಆಗಿದೆ ಅಂದ್ರೆ ಅದನ್ನ ಅಸಿಂಧು ಅಂತಾನೆ ನಾವು ಹೇಳೋದು, ಅದನ್ನ ಸಿಂಧೀಕೃತ ಮಾಡುವಂತ ಜವಾಬ್ದಾರಿ ಯಾರ ಗಂಡ ಅಂತ ಇರ್ತಾರಲ್ಲ ಅವ್ರು ಮಾಡ್ಕೊಬೇಕು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೌದು ಇದನ್ನ ನಾವು ಮದುವೆನ ಸಿಂಧುವಾಗಿ ಮಾಡ್ಕೊಂತ ಇದೀವಿ ಅಂತ ಹೇಳಬೇಕು. ಸೊ ಅನ್ಲೆಸ್ ಅನ್ ಅಂಟಿಲ್ ಹೆಣ್ಣು ಮಗುವಿಗೆ ಜವಾಬ್ದಾರಿ ಇರತ್ತೆ ಇದನ್ನ ಸಿಂಧು ಮಾಡ್ಕೊಳ್ಲಿಕ್ಕೂನು ಅಸಿಂಧುವನ್ನಾಗಿ ಮಾಡ್ಕೊಳ್ಲಿಕ್ಕೂನು. ಸೊ ಅದಕ್ಕೆ ಒಂದು ಪ್ರಾವಿಷನ್ ಕೂಡ ಈ ಒಂದು ಕಾಯ್ದೆ ಅಡಿಯಲ್ಲಿ ಕೊಡ್ತಾರೆ.
1: ಈಗ ತಾವು ಬಾಲ್ಯ ವಿವಾಹದ ನಿಷೇಧ ಬಗ್ಗೆ ಕೂಡ ಹೇಳಿದ್ರಿ, ಇದರ ಜೊತೆ ವರದಕ್ಷಿಣೆ ನಿರೋಧ ಕಾಯ್ದೆ ಬಗ್ಗೆ ಕೂಡ ಹೇಳಿದ್ರಿ, ಜೊತೆಗೆ ಕೌಟುಂಬಿಕ ದೌರ್ಜನ್ಯದ ಕೂಡ ಹೇಳಿದ್ರಿ, ಜೊತೆಗೆ ಈಗ ಉದ್ಯೋಗ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳದ ಬಗ್ಗೆ ಕೂಡ ಹೇಳಿದ್ರಿ. ಈಗ ನಮ್ಮ ಒಂದು ಗರ್ಭಿಣಿಯಾಗಿರುವ ಗೃಹಿಣಿಯರಿಗೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ದೊರೆತಕ್ಕಂತ ಸೌಲಭ್ಯದ ಬಗ್ಗೆ ಸ್ವಲ್ಪ, ಸೌಲಭ್ಯದ ಕಾಯ್ದೆಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಿ.
0: ಈಗ ಮೆಟರ್ನಿಟಿ ಬೆನಿಫಿಟ್ ಅಂತ ಹೇಳಿ ಇದೆ. ಸೊ ಮೆಟರ್ನಿಟಿ ಬೆನಿಫಿಟ್ ಅಂತ ಹೇಳಿದ ತಕ್ಷಣನೇ ಎಲ್ಲರಿಗೂ ಗೊತ್ತು, ಮೆಟರ್ನಿಟಿ ಟೈಮ್ ಅಲ್ಲಿ ಏನು ಅವರ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಪ್ರೀ ಪ್ರೆಗ್ನೆನ್ಸಿ ಆರ್ ಪೋಸ್ಟ್ ಪ್ರೆಗ್ನೆನ್ಸಿ ಆ ಒಂದು ಲಿಬರ್ಟಿಯನ್ನ ನಮ್ಮ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಅವರು ಪೇಯ್ಡ್ ಲೀವ್ ಅನ್ನ ತಗೊಳ್ಳುವಂತಹ ಒಂದು ಸೌಲಭ್ಯವನ್ನ ಅವರಿಗೆ ಕೊಟ್ಟಿದ್ದಾರೆ. ಆದ್ರೆ ಈ ವಿಷಯ ನಮ್ಮ ಎಜುಕೇಟೆಡ್ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತು, ಅದೇ ನಮ್ಮ ಮಹಿಳೆಯರಿಗೆ ಈ ವಿಷಯ ಗೊತ್ತು. ಮೆಟರ್ನಿಟಿ ಬೆನಿಫಿಟ್ ಇದೆ, ಆ ಮೆಟರ್ನಿಟಿ ಬೆನಿಫಿಟ್ ಅಲ್ಲಿ ನಮಗೆ ಏನು 26 ವಾರಗಳ ತನಕ ಅವರು ರಜವನ್ನ ತಗೊಳ್ಬಹುದು, ಅದಕ್ಕೆ ಅವರಿಗೆ ಪೇಯ್ಡ್ ಸ್ಯಾಲ್ರಿ ಕೂಡ ಸಿಗ್ತದೆ ಅನ್ನೋ ಬೆನಿಫಿಟ್ ಬಗ್ಗೆ ಗೊತ್ತು. ಅದೇ ನಾವು ಗಾರ್ಮೆಂಟ್ಸ್ ಹೆಣ್ಮಕ್ಳನ್ನ ಈ ಒಂದು ಇದರಲ್ಲಿ ತರುವಾಗ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಎಷ್ಟೋ ಹೆಣ್ಮಕ್ಳು ಈ ಒಂದು ಬೆನಿಫಿಟ್ ನ ಇವತ್ತಿನ ತನಕನು ಪಡ್ಕೋತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಅವರಿಗೆ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಇದೆ ಅನ್ನೋದೇ
1: ಗೊತ್ತಿಲ್ಲ. ಆಮೇಲೆ ಇದ್ರ ಬಗ್ಗೆ ಅವರು ಮಾಲೀಕರು ಕೂಡ
0: ಹೇಳಿರೋದಿಲ್ಲ. ಸೊ ಅವಾಗ ಅಂದ್ರೆ ಜನರಲ್ ಆಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿರ್ತಾರೆ, ಎಷ್ಟು ಜನ ಕಿವಿ ಮೇಲೆ ಹಾಕೊಂಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಫ್ಯಾಕ್ಟರಿ ಕಾಯ್ದೆಯಲ್ಲಿ ಮ್ಯಾಂಡೇಟರಿ ಅವರಿಗೆ ಮೆಟರ್ನಿಟಿ ಬೆನಿಫಿಟ್ ಅನ್ನ ಅವರಿಗೆ ಕೊಡಬೇಕು ಅನ್ನೋದು. ಸೊ ಅದು ಫ್ಯಾಕ್ಟರಿ ಒಂದಕ್ಕೆ ಸೀಮಿತವಾಗಿರುವುದಿಲ್ಲ, ಈ ಮೆಟರ್ನಿಟಿ ಬೆನಿಫಿಟ್ ಅನ್ನೋದು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು,
1: ಯಾವ
0: ಸಂಸ್ಥೆಗಳಿಗೂ ಅನ್ವಯಿಸುತ್ತೆ. ಸೊ ನಾನು ಗಾರ್ಮೆಂಟ್ ಹೆಣ್ಮಕ್ಳ ಜೊತೆ ಅವರ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರುವಾಗ ಒಂದಷ್ಟು ಕಡೆ ಬಂದಂತಹ ಮಾಹಿತಿಗಳೇನು ಅಂದ್ರೆ, ಪ್ರೆಗ್ನೆಂಟ್ ಆಗಿದ ತಕ್ಷಣನೇ ಒಂದೇ ಅವ್ರ ಗಂಡ ಅಪ್ಪ ಅಮ್ಮ ಹೇಳ್ಬಿಡೋದು, ಏ ನೀನ್ ಎಂತಕ್ಕೆ ಹೋಗ್ತೀಯಾ, ಮಗು ಹುಟ್ಟಕ್ಕಾಗಿದೆ, ಮನೇಲಿ ಇದ್ಬಿಡು, ಕೆಲ್ಸಕ್ಕೆ ರಿಸೈನ್ ಮಾಡು, ಇನ್ನೊಂದೆರಡು ವರ್ಷ ಹೋಗಕ್ಕಾಗಲ್ಲ, ಮಗುನ ಯಾರು ನೋಡ್ಕೊಂತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ದಿರೋ ಮಾಹಿತಿ ಏನು ಅಂದ್ರೆ, ಈ ಮೆಟರ್ನಿಟಿ ಬೆನಿಫಿಟ್ ಇದೆ ಅನ್ನೋ ಮಾಹಿತಿ ಮನೇಲಿರೋರ್ಗೆ ಗೊತ್ತಿರಲ್ಲ. ಸೊ ಒಂದು ಮಲೇರಿಯವರಿಗೆ ಗೊತ್ತಿರಲ್ಲ, ಇನ್ನೊಂದು ಮಹಿಳೆ ಅವಳಿಗೆನೆ ಗೊತ್ತಿರೋದಿಲ್ಲ. ಸೊ ಆ ಕಾರಣದಿಂದ ಮೆಟರ್ನಿಟಿ ಬೆನಿಫಿಟ್ ಇಂದ ವಂಚಿತರಾದಂತಹ ಮಹಿಳೆಯರು ತುಂಬಾ ಜನ ಇದ್ದಾರೆ. ಹಾಗಾಗಿ ನಾನು ಮಹಿಳೆಯರಿಗೆ ಹೇಳೋದು, ಈ ವಾರ್ತೆಯನ್ನ ಕೇಳ್ತಾ ಇರುವಂತಹ ಎಲ್ಲಾ ಮಹಿಳೆಯರಿಗೆ ಹೇಳ್ತಾ ಇರೋದು ಏನಂದ್ರೆ, ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ಒಂದು ವಿಷಯಕ್ಕೆನೆ ನೀವು ಕೆಲಸವನ್ನ ರಿಸೈನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಕಾಯ್ದೆ ಪ್ರಕಾರನೇ ನಿಮಗೆ ಪ್ರೆಗ್ನೆನ್ಸಿ, ಪ್ರೀ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ, ಮಗು ಹುಟ್ಟಕ್ಕೂ ಮುಂಚೆ ಮಗು ಹುಟ್ಟ ಆದ್ಮೇಲೆ ನಂತರ ಯಾವಾಗ ಬೇಕಾದ್ರೂ ನಿಮ್ಮ ಕಂಫರ್ಟಬಲ್ ಅಲ್ಲಿ ನೀವು ರಜವನ್ನ ತಗೊಂಡು ಆ ರಜಕ್ಕೆ ನಿಮಗೆ ವೇತನವನ್ನ ಕೂಡ ನಿಮ್ಮ ಸಂಸ್ಥೆಯಿಂದ ಕೊಡುವಂತಹ ಸೌಲಭ್ಯವನ್ನ ಈ ಮೆಟರ್ನಿಟಿ ಬೆನಿಫಿಟ್ ಅಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ನಾವು ನೋಡ್ತೇವೆ ತಾಯಿ ಕಾರ್ಡ್ ಮಾಡಿಸುವಂತದ್ದು, ಅಲ್ಲಿ ಅವರಿಗೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಅನ್ನ ನಮ್ಮ ವುಮನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರಿಗೆ ಸಿಗುವಂತದ್ದು. ಎಲ್ಲಿ ಸಿಗುತ್ತೆ? ಹೇಗೇನ್, ಅವರ ಅಂಗನವಾಡಿಯಲ್ಲಿ ಹೋಗಿ ಅವರು ತಾಯಿ ಕಾರ್ಡ್ ಅನ್ನ ಮಾಡಿಸಿದ್ರೆ ಅವರಿಗೆ ಸಪ್ಲಿಮೆಂಟರಿ ಫುಡ್ ಸಪ್ಲೈ ಅನ್ನ ನಮ್ಮ ಸರ್ಕಾರದ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರಿಗೆ 30,000 ರೂಪಾಯಿ ಡೆಲಿವರಿ ಆಗಿದ ತಕ್ಷಣನೇ 30,000 ರೂಪಾಯಿ ಅವರ ಅಕೌಂಟ್ಗೆ ಬರುವಂತದ್ದು, ಮಾತೃವಂದನಾ ಸ್ಕೀಮ್ ಅಂತ ಇದೆ. ಸೊ ಈ ಎಲ್ಲಾ ಒಂದು ಬೆನಿಫಿಟ್ ಗಳನ್ನ ಈ ಮೆಟರ್ನಿಟಿ ಬೆನಿಫಿಟ್ ಕಾಯ್ದೆ ಅಡಿಯಲ್ಲಿ ಇದೆ. ಸೊ ಹಾಗೇನೆ ಅವರಿಗೆ ಫ್ರೀ ವ್ಯಾಕ್ಸಿನೇಷನ್, ಟೈಮ್ ಟೈಮಿಗೆ ಕರೆಕ್ಟ್ ಆಗಿ ಯಾವ ಇಂಜೆಕ್ಷನ್ ತಗೊಳ್ಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ.
1: ಮಗುವಿಗೆ ಕೂಡ ಅದು ಅನ್ವಯ ಆಗುತ್ತೆ.
0: ಮಗುವಿಗೆ ನಾವು ICDC ಪ್ರೋಗ್ರಾಮ್ ಅಂತ ಏನ್ ಕರೀತಾ ಇದೀವಿ,
1: ಅದರ ಒಂದು ಯೋಜನೆ ಪ್ರಕಾರ ಆ ಒಂದು ಸ್ಕೀಮ್ ನ ಪ್ರಕಾರ ಅವರು ಕೂಡ ಅದಕ್ಕೆ ಅರ್ಹರಾಗಿರ್ತಾರೆ.
0: ಹೌದು. ಸೊ ಇದು ಒಂದಷ್ಟು ನಮ್ಮ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂಡರ್ ಅಲ್ಲಿ ಬರುವಂತದ್ದು.
1: ಒಳ್ಳೇದು ಮೇಡಮ್, ಇದುವರೆಗೆ ತಾವು ಮಹಿಳಾ ಕಾನೂನು ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಹೇಳಿದ್ರಿ, ಕೇಳಿದ್ರೆ ಇನ್ನೂ ಕೇಳ್ಬೇಕನ್ಸುತ್ತೆ, ಆದ್ರೆ ಸಮಯದ ಅಭಾವ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ, ಹೆಚ್ಚಿನ ಒಂದು ವಿಚಾರವನ್ನ ಈ ಕುರಿತು ಅಂದ್ರೆ ಮಹಿಳಾ ಕಾನೂನು ಕುರಿತು ನಾವು ಮಾತಾಡೋಣ. ಇದುವರೆಗೆ ತಾವು

0: ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿಗೆ ಬಂದು ಮಹಿಳಾ ಕಾನೂನು ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ.
1: ನಮಸ್ತೆ, ಥ್ಯಾಂಕ್ ಯು.
2: ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಭಾಗವೊಂದನ್ನು ಆಲಿಸಿದಿರಿ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್.

ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ, ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ.

ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಸಮಯ 7:51:59. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನು

ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು ನೇರ ಫೋನಿನ ಕಾರ್ಯಕ್ರಮವಿರುತ್ತದೆ. ಇನ್ನು 9:30 ನಾಟಕ ಅವನ ಪ್ರೇಮ ಮೂಲಕತೆ ವಾಣಿ ರೇಡಿಯೋ ಕತೆ HS ಪಾರ್ವತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಲಿದ್ದೀರಿ. ಈ ರಾತ್ರಿ 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, ಈ ರಾತ್ರಿ 10:30 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳ ಕುರಿತು NSD ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರವಿಲ್ಲದ ಧ್ವನಿ ಮುದ್ರಣ, ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ.

ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:35 ಕರುಣಾಡು ಬಾಬೆಳಗ್ಗೆ ಡಾಕ್ಟರ್ ಗುರುರಾಜ್ ಅಕರ್ಜಿಗೆಯವರಿಂದ ಕರುಣಾಡು ಬಾಬೆಳಗ್ಗೆ ಕಥನಗಳು, ಸಂಜೆಗೆ ವಿಶ್ವೇಶ್ವರಯ್ಯನವರ ಜೀವನ, ಇನ್ನು ಬೆಳಿಗ್ಗೆ 6:40 UAH ಸ್ನೇಹಿಲ ಮಿಡಿತ, ವಿಷಯ ಬೋಡೋ ದ್ರಾವಣ ತಯಾರಿಕೆ ಕುರಿತು ಮಾಹಿತಿ, ತಜ್ಞರಾದ ಡಾಕ್ಟರ್ ಬಿ ಗಂಗಾಧರ ನಾಯಕ್ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಸಸ್ಯ ರೋಗಶಾಸ್ತ್ರ ವಿಭಾಗ ಕೃಷಿ ವಿಜ್ಞಾನಿ ಮಹಾವಿದ್ಯಾಲಯ ಶಿವಮೊಗ್ಗ ಇವರಿಂದ ಆಲಿಸಲಿದ್ದೀರಿ. ಇನ್ನು 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಮಕ್ಕಳಲ್ಲಿ ಆಹಾರ ಕ್ರಮ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ಡಾಕ್ಟರ್ ಶಮಿತಾ, ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ. ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ 3ನೇ ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲ್ಲೋ ಹಡಗಿನಲ್ಲಿದ್ದಂತಹ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8ರಂದು ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟ್ಟಬೆಲ್ಲೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು, ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್, ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನ ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೀಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು, ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001 ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 1991 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011 ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ PV ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ PV ಸಿಂಧು ಭಾರತದವರೇ ಆದಂತಹ ಏಷ್ಯಾರಾಣಿ ಬರುವ ಅವರನ್ನ 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ಧ 21-13, 21-15 ಹಂತದಲ್ಲಿ ಜಯ ದಾಖಲಿಸಿ ಅಂತಿಮ 8ರ ಘಟ್ಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಆಮ್ಸ ಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಟ್ಜಾಸಾ ಜೋಡಿಯನ್ನು 21-17, 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು 1 ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ 19 ಅಮೆರಿಕ ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಐ ಮತ್ತು ನೇಪಾಳದ NPI ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ

ಕೂಡಾ ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿಯಿಂದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟಬೆಲ್ಲೋ ಹಡಗಿನ ಮೂವರು ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ, ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶ್ರೋತೃಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ನಳಿನಾ ಮೋಹನ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿ ರೋಜಾ ಚಿತ್ರದ ಗೀತೆ ನಿಮಗಾಗಿಯೇ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದಿಂದ ಪ್ರಸಾರವಾಗ್ತಿರುವಂತಹ ಹಿಂದಿ ಚಿತ್ರಗೀತೆಗಳನ್ನು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ವಾಕೌಟ್ ಚಿತ್ರದ ಗೀತೆ. ಹಾಡಿದ್ದಾರೆ ಮನ್ನಾಡಿ, ಸಂಗೀತ ರವಿ.

ಹಿಂದಿ ಚಿತ್ರಗೀತೆಗಳಲ್ಲಿ ನಮ್ಮ ಕಡೆಯ ಗೀತೆ ಶ್ರೀ 420 ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಲತಾ ಮಂಗೇಶ್ಕರ್, ಸಂಗೀತವನ್ನು ನೀಡಿದ್ದಾರೆ ಶಂಕರ್ ಜಯಕೃಷ್ಣ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನು ಕೇಳಿದ್ರೆ ಒಂದೆರಡು ಸಂದೇಶಗಳು ಬಂದಿದೆ. ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡು. ಮುಂದಿನ ಸಂದೇಶವನ್ನು ಯಾರ್ಯಾರು ಕಳಿಸಿದ್ದಾರೆ ಅಂತ ಓದಿ ಮುಗಿದ ನಂತರ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಹಂಪಣ್ಣ ಅವರು ನೆಮ್ಮದಿಯಿಂದ ಇಂದಿನ ಕೃಷಿ ರಂಗದಲ್ಲಿ ವಿಭಾ ವರ್ಗೀಸ್ ಅವರು ಮಹಿಳಾ ಕಾನೂನು ಬಗ್ಗೆ ವಿವರವಾಗಿ ತಿಳಿಸಿದರು. ಮಹಿಳಾ ಹಕ್ಕು ಕಾಯ್ದೆ ಗರ್ಭದಲ್ಲಿ ಇದ್ದಾಗಿಂದ ಪ್ರಾರಂಭವಾಗುತ್ತೆ, ಸತ್ತ ಮೇಲೆ ಸಂಸ್ಕಾರ ಮಾಡುವವರೆಗೂ ಇರುತ್ತೆ ಎಂಬುದನ್ನು ತಿಳಿಸಿದರು. ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ, ಹೆರಿಗೆಗೆ ಇರುವ ವಿಶೇಷ ಸೌಲಭ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಅವರಿಗೆ ಧನ್ಯವಾದ ಹಾಗೂ ಆಕಾಶವಾಣಿಗೂ ಧನ್ಯವಾದ ಅಂತ ಹೇಳಿದ್ದಾರೆ. ಸೂಪರ್ ಹಿಟ್ ಹಿಂದಿ ಹಾಡುಗಳನ್ನು ಕೇಳಿ ಖುಷಿ ಆಯಿತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ವಾಸುಕಿ ವಿಜಯಲಕ್ಷ್ಮಿ ಅವರು ಸಾಗರದಿಂದ. ವಾವ್ ವಂಡರ್ಫುಲ್ ರೋಜಾ ಸಾಂಗ್ ಆ್ಯಂಡ್ ಆಲ್ ಹಿಂದಿ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ ಮಯೂರ್ ಕೋಟಿಯವರು ಜನ್ನಾಪುರ ಭದ್ರಾವತಿಯಿಂದ. ಶ್ರೋತೃಗಳೇ, ಈಗ ಸಮಯ 8:02, ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಮಯ ಕೂಡ ಇದಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ತಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ.

0: ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ ಈಗಾಗಲೇ ನಾನು ತಿಳಿಸಿರುವ ಹಾಗೆ ಒಂದು ಪ್ರಶ್ನೆ ಸಾವಿರ ಯೋಚನೆ ಕಾರ್ಯಕ್ರಮದ ಶೀರ್ಷಿಕೆ. ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದು, ನೀವು ಕೂಡ ಕರೆಯನ್ನ ಮಾಡಬಹುದು. ಈಗಾಗಲೇ ನಾನು ವಿಚಾರವನ್ನ ಹೇಳಿದ್ದೇನೆ. ಶ್ರೋತೃಗಳೇ, ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮಕ್ಕಳ ಬಾಲ್ಯವು ಸಾಕಷ್ಟು ಬದಲಾಗ್ತಾ ಇದೆ. ಹಿಂದೆ ಶಾಲೆ ಮುಗಿದ ಕೂಡಲೇ ಮಕ್ಕಳು ಮೈದಾನಕ್ಕೆ ಓಡ್ತಾ ಇದ್ರು. ಕಬಡ್ಡಿ, ಲಗೋರಿ, ಕುಂಟೆಬಿಲ್ಲೆ, ಚಿನ್ನಿದಾಂಡು, ಕಣ್ಣ ಮುಚ್ಚಾಲೆ, ಹೀಗೆ ಅನೇಕ ಆಟಗಳ ಮಕ್ಕಳ ದಿನಚರಿಯ ಭಾಗವೇ ಆಗಿದ್ವು. ಆದರೆ ಇಂದು ಮೊಬೈಲ್, ಟಿವಿ, ವಿಡಿಯೋ ಗೇಮ್ಗಳು ಮತ್ತು ಓದಿನ ಒತ್ತಡದ ನಡುವೆ ಮಕ್ಕಳ ಆಟದ ಸಮಯ ಕಡಿಮೆ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಅದಷ್ಟೇ ಅಲ್ಲದೆ ಇಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಆಟದ ದಿನವನ್ನಾಗಿ ಆಚರಿಸಲಾಗ್ತಿದೆ. ಈ ಹಿನ್ನೆಲೆ ಇಂದಿನ ಫೋನ್ ಇನ್ ಕಾರ್ಯಕ್ರಮ, ಕಾರ್ಯಕ್ರಮದ ವಿಷಯ ಒಂದು ಪ್ರಶ್ನೆ ಸಾಫಲ್ಯ ಯೋಚನೆ. ಇಂದಿನ ವಿಷಯ ಏನಪ್ಪಾ ಅಂದ್ರೆ, ಇಂದಿನ ಮಕ್ಕಳ ಜೀವನದಲ್ಲಿ ಆಟದ ಮಹತ್ವ ಕಡಿಮೆ ಆಗ್ತಾ ಇದೆಯೇ? ನಿಮ್ಮ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಅಂದಾಗಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಈ ರೀತಿಯಾಗಿದೆ: 0828220074. ಕಾರ್ಯಕ್ರಮದಲ್ಲಿ ಕರೆಗಳು ಕೂಡ ಸಿದ್ಧವಾಗಿದ್ದಾವೆ. ಒಂದು ಗೀತೆಯ ಪ್ರಸಾರಕ್ಕೂ ಮುಂಚೆ ಕರೆಯನ್ನ ಸ್ವೀಕರಿಸೋಣ, ಯಾರು ಅಂತ ಮಾತಾಡಿಸಿ ನಂತರ ಒಂದು ಗೀತೆಗೆ ಹೋಗೋಣ. ಹಲೋ, ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ರಾಧಾ ಅವ್ರೆ, ನಿಗದಿಗೆಯಿಂದ. ಹೇಗಿದ್ದೀರಿ ರಾಧಾ ಅವ್ರೆ? ನಾನು ಚಂದ ಆಗಿದ್ದೀನಿ. ವಿಷಯ ಗೊತ್ತಾಯ್ತಲ್ವಾ, ಇಂದಿನ ವಿಷಯ ಏನು ಅಂತ ಹಂಚ್ಕೋಬಹುದಾ ನಿಮಗೆ? ಓಕೆ
1: ಮೇಡಮ್. ಮೊದಲು ನಮ್ಮ ಬಾಲ್ಯದಲ್ಲೆಲ್ಲ ಮೈದಾನದಲ್ಲೇ ಸುಮಾರು ಹೊತ್ತು ಕಳೀತಾ ಇದ್ವಿ. ಆಟ ಆಡೋದ್ರಿಂದ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಗೆಳೆಯ

0: ಸೇರಿ ಹೆಂಗ್ ಒಡನಾಡೋದು, ಒಂದು ಸಂಸ್ಕೃತಿ ಅದೆಲ್ಲ ಬೆಳೀತಾ ಇತ್ತು. ಈಗಿನ ಮಕ್ಕಳಿಗೆ ಮೈದಾನನೇ ನೋಡಿಲ್ಲ ಮೇಡಮ್, ಈಗ ಮೈದಾನಗಳೇ ಕಡಿಮೆ ಆಗ್ಬಿಟ್ಟಿದ್ದಾರೆ.
1: ಖಂಡಿತ. ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ?
0: ಆಟಾಡಕ್ ಚಾನ್ಸ್ ಇಲ್ಲ.
1: ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ
0: ಮೇಡಮ್? ನನಗೆ ಒಬ್ಬನೇ ಮಗ, ಮಗ ಆಗ್ಲೇ ದೊಡ್ಡವನಿದ್ದಾನೆ, ಮೊಮ್ಮಗನೇ ನಾಲ್ಕೂವರೆ ವರ್ಷದ.
1: ಮೊಮ್ಮಗನೇ ನಾಲ್ಕೂವರೆ ವರ್ಷದವನಿದ್ದಾನೆ. ಹಾಗಿದ್ರೆ ನೀವು ಈಗಾಗ್ಲೇ ಎಲ್ಲಾ ಗೇಮ್ಗಳನ್ನ ಆಡಿರ್ತೀರಿ ನಿಮ್ಮ ಬಾಲ್ಯದಲ್ಲಿ ಅಂತ ಭಾವಿಸಬಹುದಾ?
0: ಹೌದು ಮೇಡಮ್.
1: ಹಾಗಿದ್ರೆ ಹಾಗಿದ್ರೆ ನಿಮ್ಗೊಂದು ಪ್ರಶ್ನೆ, ಮೊಬೈಲ್ ಗೇಮ್ಗಳು ಮಕ್ಕಳ ಬೆಳವಣಿಗೆ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತಾ ಇದೆ? ಈಗಾಗಲೇ ನೀವು
0: ಮೊಬೈಲ್ ಗೇಮ್ಗಳು ಮಕ್ಕಳಿಗೆ ತಾಳ್ಮೆನ ಕಡಿಮೆ ಮಾಡ್ತಾ ಇದೆ ಮೇಡಮ್. ತಾಳ್ಮೆ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ ಮೇಡಮ್ ಮಕ್ಕಳಿಗೆ. ಅದ್ ಹೆಂಗೆ ಬೇಗ ಬೇಗ ಆಪರೇಟ್ ಆಗುತ್ತೋ ಅಷ್ಟು ತರ ಅವ್ರ ಇವ್ರ ಮೆದುಳು ಕೂಡ ಅಷ್ಟು ಬೇಗ ಬೇಗ ಅವ್ರಿಗೆ ಏನಾದ್ರು ಒಂದ್ ಬೇಕು ಅಂತಿರೋ ಅದ್ ತಕ್ಷಣ ಬೇಕು ಅನ್ನೋ ರೀತಿಗ್ ಅವರು ಫಿಕ್ಸ್
1: ಆಗ್ಬಿಟ್ಟಿರ್ತಾರೆ
0: ತಕ್ಷಣಕ್ಕೆ ಆಗ್ಬಿಡ್ಬೇಕು ಅವ್ರಿಗೆ. ಹಂಗೆ ಯಾರಾದ್ರು ಒಂಚೂರು ಅವ್ರಿಗೆ ಟಿವಿ ನೋಡ್ಬೇಕನ್ನ ಅಡ್ಡ ಬಂದ್ರು ಅಂದ್ರೆ ಅವ್ರಿಗೆ ತಡ್ಕೊಳಕ್ ಆಗಲ್ಲ, ಬೇಗ ಸರ್ಕೊಂಡ್ಬಿಡ್ಬೇಕು ಅವ್ರು.
1: ಅಲ್ಲಿಗೆ ಮಕ್ಕಳು ಓಕೆ, ಅಲ್ಲಿಗೆ ಅಲ್ಲಿಗೆ ಮಕ್ಕಳ ಮೆಮೊರಿ ಪವರ್ ಕೂಡ ಕಮ್ಮಿ ಆಗ್ತಿದೆ, ಅವರ ಸಹನೆ ಕಮ್ಮಿ ಆಗ್ತಿದೆ, ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇದೆ.
0: ಮೇಡಮ್ ತಾಳ್ಮೆ ಕಡಿಮೆ ಆಗ್ತಾ ಇದೆ. ತಾಳ್ಮೆ ಕಡಿಮೆ ಆಯ್ತು ಅಂದ್ರೆ ಅವ್ರದ್ದು ಬುದ್ಧಿಮಟ್ಟದಿಂದ ಹಿಡಿದು ಜೀವನ ಸೇರಿ ಎಲ್ಲರೂ ಕುಂಠಿತ ಆಗುತ್ತೆ.
1: ಓಕೆ ಓಕೆ, ಧನ್ಯವಾದಗಳು.
0: ಮೊದ್ಲಿರ್ಬೇಕು
1: ತಾಳ್ಮೆ ಇರ್ಬೇಕು ಅಂದ್ರೆ ನಾವು ಹೊರಗಡೆ ಆಟಾಡ್ಲಿಕ್ಕೆ ಬಿಡ್ಬೇಕು ಅಂತ ಹೇಳ್ತೀವಿ.
0: ಆಟ ಆಡ್ಬೇಕು ಮೊದ್ಲೆಲ್ಲ ನೋಡ್ರಿ ಮೇಡಮ್, ಜೊತೆಗೆ ಜೊತೆಗೆ ಆಟ ಆಡಬೇಕಾರ ಫಸ್ಟ್ ಈಗ ಒಬ್ರಾದ್ಮೇಲೆ ಒಬ್ರು ಅನ್ನೋದಾದ್ರು ಫಸ್ಟ್ ಅದು ತಲೆಗೆ ಬಂದ್ಬಿಟ್ರೆ ಒಬ್ರಾದ್ಮೇಲೆ ಒಬ್ರು ಅನ್ನೋದ್ರಲ್ಲೇ ತಾಳ್ಮೆ ಇರುತ್ತೆ. ಈಗ ಏನು ಇಲ್ಲ, ಒಬ್ಬೊಬ್ರೆ, ಅವ್ರ ಕೈಯಲ್ಲೇ ರಿಮೋಟ್, ಅವ್ರ ಕೈಯಲ್ಲೇ ಇಲ್ಲ.
1: ಅದೇ ರಿಮೋಟ್ ಇದ್ರು ಕೂಡ ಒಂದೇ ಕಂಟಿನ್ಯೂಟಿ ಆಗೋದೇ ಇಲ್ಲ, ಚಾನೆಲ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಮಾನಸಿಕವಾಗಿ ಕೂಡ ತುಂಬಾ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಿ. ಧನ್ಯವಾದ.
0: ಯಾವಾಗ ಕಡಿಮೆ ಆಗುತ್ತೋ ಮನುಷ್ಯಂಗೆ ಪ್ರತಿಯೊಂದರಲ್ಲೂ ಕುಂಠಿತ ಆಗ್ತಾ ಹೋಗುತ್ತೆ, ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ
1: ಎಲ್ಲರೂ
0: ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ.
1: ಓಕೆ, ಬೇರೆಯವ್ರಿಗೂ ಕೂಡ ಅವಕಾಶ ಕೊಡೋಣ. ಧನ್ಯವಾದಗಳು ರಾಧಾ.
0: ಧನ್ಯವಾದಗಳು.
1: ಕೇಳಿಸ್ಕೊಂಡ್ರಲ್ಲ ರಾಧಾ ಅವರು ಮಾತುಗಳನ್ನ, ಮುಂದಿನ ಕಾಲರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಹಲೋ, ನಮಸ್ಕಾರ. ಕರೆ ಕಟ್ ಆಗಿದೆ. ಹಲೋ, ನಮಸ್ಕಾರ. ಓಕೆ ಶ್ರೋತೃಗಳೇ, ಕರೆ ಕಟ್ ಆಗಿದೆ. ಮುಂದಿನ ಕಾಲರ್ ಕೂಡ ಸಿದ್ಧವಾಗಿದ್ದಾರೆ. ಕರೆ ಕಟ್ ಆಗ್ತಾ ಇದೆ, ಯಾವ ಕಾರಣಕ್ಕೆ ಖಂಡಿತ ಗೊತ್ತಿಲ್ಲ, ನೋಡೋಣ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಶ್ರೋತೃಗಳೇ, ಈಗ ರಾಧಾ ಅವರು ಹೇಳಿದ್ರು ಫೋನಿಂದ ಮಕ್ಕಳ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತಿದೆ. ಆದ್ದರಿಂದ ಇಂದಿನ ಆಟದ ಅಂತಾರಾಷ್ಟ್ರೀಯ ಆಟದ ದಿನವನ್ನು ಮಾಡಿದ್ದಾರೆ. ಆದರೆ ಅದು ಪ್ರಯೋಜನ ಆಗ್ತಿಲ್ಲ, ಆಟದ ಅಂತಾರಾಷ್ಟ್ರೀಯ ಆಟದ ದಿನ ಮಾಡೋದಕ್ಕೂ ಕೂಡ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ ಆಮೇಲೆ ಮಾತಾಡೋಣ ನಾವು ನೀವು. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು? ಚಿತ್ರ ಅವರೇ, ಹೇಗಿದ್ದೀರಿ? ಆರಾಮಿದ್ದೇನೆ. ಓಕೆ, ನೀವು ಮಾತಾಡ್ಬೋದಾ ವಿಚಾರವಾಗಿ? ನೀವೇನ್ ಕೆಲಸ ಮಾಡೋದು? ಹೌಸ್ ವೈಫ್. ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ? ಓಕೆ, ನಿಮಗಾಗಿದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ವಿಷಯವಾಗಿ?
2: ಅಂದ್ರೆ ಈಗ ಏನಂದ್ರೆ ಮಕ್ಕಳಿಗೆ ಮ್ಯಾಮ್ ನಾವೇ ಹೋಗಿ ಹೊರಗಡೆ ಆಟಾಡಿ ಅಂದ್ರು ಮಕ್ಕಳಿಗೆ ಆಟ ಆಡೋಷ್ಟು ಪೇಷನ್ಸ್ ಇಲ್ಲ ಇವಾಗ. ಯಾಕಂದ್ರೆ ಹೊರಗಡೆ ಆಟದ್ದು ಅವ್ರಿಗೆ ಏನು ಗೊತ್ತೇ ಇಲ್ಲ ಮ್ಯಾಮ್. ಈಗ ನಾವಂದ್ರೆ ಮಣ್ಣು ಕೆಸರು ಮಳೆ ಗಾಳಿ ಏನು ನೋಡದೆ ಆಟಾಡ್ತಾ ಇದ್ವಿ. ಅದೇ ರೀತಿ ನಮ್ಮ ಆರೋಗ್ಯನು ಚೆನ್ನಾಗಿತ್ತು ಮ್ಯಾಮ್. ನಾವೇನೋ ಒಂದ್ ಸಣ್ಣದ್ ಬಂದ್ರು ತಡ್ಕೊಳ್ಳೋಷ್ಟು ಕೆಪಾಸಿಟಿ ನಮಗಿದೆ. ಈಗಿನ ಮಕ್ಕಳಿಗೆ ಅದು ಬಿಸಿಲೆ ಮೈ ಮೇಲೆ ಬೀಳಲ್ಲ ಅಂತಾರಲ್ಲ ಆತರ ಮ್ಯಾಮ್. ಒಂದ್ ರೂಮ್ ಅಲ್ಲಿ ಒಂದ್ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ 10 ಸತಿ ಕರಿತಿದ್ರು ಒಂದ್ ಸತಿ ಆ ಅನ್ನಲ್ಲ.
1: ಓಕೆ, ಅದಕ್ಕೆ ಕಾರಣ ನಾವು ಪೇರೆಂಟ್ಸ್ ಅಂತ ಅನ್ಸೋದಿಲ್ವೇ?
2: ಹೌದೌದು ಮ್ಯಾಮ್. ಯಾಕಂದ್ರೆ ಅಂದ್ರೆ ಈಗ ಕೆಲವೊಂದ್ಸತಿ ಏನಾಗುತ್ತೆ ಮ್ಯಾಮ್, ಈಗ ಹೊರಗಡೆ ಈಗಿರೋ ವಾತಾವರಣದಲ್ಲಿ ಈಗ ಹೊರಗಡೆ ಹೋದ್ರೆ ಮಕ್ಕಳು ಯಾರ ಜೊತೆ ಸೇರ್ತಾರೋ ಏನೋ,
1: ಖಂಡಿತ
2: ಫ್ರೆಂಡ್ಶಿಪ್ ಯಾವ ರೀತಿ ಮಾಡ್ತಾರೋ ಅಂತ ಕೆಲವೊಂದ್ಸತಿ ನಾವು ತಪ್ಪು ಮಾಡಿರ್ತೀವಿ ಪೇರೆಂಟ್ಸ್. ಮಕ್ಕಳಿಗೆ ಮನೆ ಒಳಗಡೆನೆ ಕೂತು ಆ ರೀತಿನೂ ಆಗಿರುತ್ತೆ ಮ್ಯಾಮ್. ಮತ್ತೇನಂದ್ರೆ ಈಗೇನಂದ್ರೆ ಹೊರಗಡೆ ಹೋದಾಗ ಫ್ರೆಂಡ್ ಸರ್ಕಲ್ ಕೂಡ ಸರಿ ಇರ್ಬೇಕು. ಫ್ರೆಂಡ್ ಸರ್ಕಲ್ ಅಲ್ಲಿ ಬರೀ ಗೇಮ್ ಆಡೋದು, ಈಗ ಅದೇನೋ ಪಬ್ಜಿ ಆಡ್ತಾರೆ ಏನೇನೋ ಆಡ್ತಾರೆ ಮ್ಯಾಮ್ ಗೇಮ್ಗಳು. ಅದು ಒಳ್ಳೆ, ಯಾಕಂದ್ರೆ ನಾವೇ ತುಂಬಾ ಸರಿ ಬೈದಿರೋ ಹುಚ್ಚು ತರ ನೀವು ನೀವೇ ಮಾತಾಡ್ಕೊಂತಿರ್ತೀರಾ ಅಂತ ಆ ರೀತಿ ಮಕ್ಕಳು ಆಗ್ಬಿಟ್ಟಿದ್ದಾರೆ ಮ್ಯಾಮ್ ಇವತ್ತು.
1: ಅದಕ್ಕೆ ಅಲ್ಲ, ಅದಕ್ಕೆ ಅದಕ್ಕೆ ಆಟಕ್ಕೆ ಬಿಡದಲೇ ಇರೋದು ಕೂಡ ಒಂದು ಕಾರಣ ಅನ್ಸುತ್ತಲ್ವಾ. ಹೊರಗಡೆ ಆಟ ಆಡದಲೇ ಇರೋದು ಕೂಡ ಮಕ್ಕಳ ಮಾನಸಿಕವಾಗಿ ಫೋನ್ ಇಟ್ಕೊಂಡು ಯಾವ್ದೋ ಒಂದು ಮೂಲೆಯಲ್ಲಿ ಕೂರಕ್ಕೆ ಕಾರಣ ಅಂತ ಅನ್ಸುತ್ತೆ.
2: ಅಂದ್ರೆ ಈಗ ಅಂದ್ರೆ ಮ್ಯಾಮ್, ಈಗ ನಮ್ಮ ಮಕ್ಕಳು ಸಣ್ಣವ್ರು ಇದ್ದಾಗ ನಾವು ಎಲ್ಲ ಮದ್ವೆ ಆದಾಗೆಲ್ಲ ಅದು ಏನು ಆಂಡ್ರಾಯ್ಡ್ ಮೊಬೈಲ್ ಅಷ್ಟೇ ಇದಿರ್ಲಿಲ್ಲ ಮ್ಯಾಮ್, ಫ್ರೀ ಟಚ್ ಇರ್ಲಿಲ್ಲ, ಎಲ್ಲ ಮಾಮೂಲಿ ಮೊಬೈಲ್ಗಳು. ಅವಾಗ ಕೊಟ್ಟು ನಾವುಗಳು ರೂಢಿ ಮಾಡಿರ್ಲಿಲ್ಲ ಮಕ್ಕಳಿಗೆ. ಅಂದ್ರೆ ಈಗೆಲ್ಲ ದೊಡ್ಡವ್ರು ಆಗ್ತಾ ಆಗ್ತಾ ನಮಗೆ ಯಾವಾಗಿನ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮ್ಯಾಮ್, ಯಾವಾಗ ಈ ಕೊರೋನಾ ಬಂತು ಆನ್ಲೈನ್ ಕ್ಲಾಸ್ ಅಂತ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಸಮಸ್ಯೆ ಅನ್ನೋದು ನಮ್ಮ ಮಕ್ಕಳಲ್ಲಿ ಉಟ್ಕೊಂತು ಮ್ಯಾಮ್. ಅವರು ಕ್ಲಾಸ್ ಕೇಳ್ತಾ ಇದ್ರು, ಇಲ್ಲ ಗೇಮೇ ಆಡ್ತಿರಕನೆ ಮೂರತ್ತು ನಾವೇನ್ ಮಕ್ಕಳನ್ನ ನೋಡ್ತಾ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ, ಹಾಗಾಗಿ ಅಲ್ಲಿಂದ ಸ್ವಲ್ಪ ಸಮಸ್ಯೆ ಸ್ಟಾರ್ಟ್ ಆಯ್ತು. ಅಂದ್ರೆ ಈಗಿನ ಮಕ್ಕಳಿಗೆ ಅಂದ್ರೆ ಮ್ಯಾಮ್, ನಾವೇ ನೋಡಿರೋ ಮಟ್ಟಿಗೆ ಊಟ ಮಾಡಿಲ್ಲ ಅಂದ್ರೆ ಮೊಬೈಲ್ ಕೊಟ್ಟು ಕೂರಿಸ್ತಾರೆ, ಆ ಊಟ ಮಾಡೋರ್ಗೂ ಮೊಬೈಲ್, ಅದ್ ಮತ್ತೆ ಅದೇ ಒಂದ್ ರೀತಿ ಪ್ರಾಕ್ಟೀಸ್ ಆಗ್ತಿದೆ ಮಕ್ಕಳುಗಳಿಗೆ. ಹೊರಗಡೆ ಹೋಗಿ ಆಟ ಆಡದಷ್ಟು ಮ್ಯಾಮ್, ಮಾನಸಿಕವಾಗಿ ಅದು ಆಗ್ಲಿ ಒಂದು ತಾಳ್ಮೆ ಕಲಿತಾರೆ ಮುಖ್ಯವಾಗಿ. ಮತ್ತೆ ಎಲ್ಲಾರ ಜೊತೆ ಹೇಗೆ ಹೊರಗಡೆ ನಾವು ಬೆರಿಬೇಕು ಅನ್ನೋದು ಮಕ್ಕಳಿಗೆ ಫಸ್ಟ್ ಗೊತ್ತಾಗುತ್ತೆ ಮ್ಯಾಮ್.
1: ಧನ್ಯವಾದ.
2: ಇಲ್ಲ ಅಂದ್ರೆ ಮಕ್ಕಳಿಗೆ ಏನಿಲ್ಲ, ಬರೀ ಅದೇನೆ ಹೇಳ್ತಾರೆ, ಬರೀ ಮೊಬೈಲು ಟಿವಿ. ಆ ಟಿವಿಗ ಅವ್ರಿಗೆ ಅಕ್ಕ ಅವ್ರು ಹೇಳ್ದಂಗೆನೆ, ಆ ಒಂಚೂರು ಟಿವಿಯಿಂದ ಮುಂದೆ ಬಂದ್ ನಾವೇನಾದ್ರು ಅಡ್ಡ ನಿಂತ್ಕೊಂಡ್ರು ಅವ್ರಿಗೆ ಏನು ಇದಿಲ್ಲ ಮ್ಯಾಮ್. ಈಗ ನಾವು ಪೂರ್ತಿ ನಾವು ಸ್ವಲ್ಪ ರೇಡಿಯೋ ಕೇಳೋದ್ರಿಂದ ಟಿವಿ ಬಿಟ್ಟೇ ಬಿಟ್ಟಿದೀವಿ ಮ್ಯಾಮ್, ನೀವ್ ಏನಾದ್ರೂ ನೋಡ್ಕೊಳ್ಳಿ ಅಂತ ಟಿವಿನ ಬಿಟ್ಬಿಟ್ಟಿದೀವಿ.
1: ಹೌದು, ಖಂಡಿತ
2: ಆಗ್ಬಿಟ್ಟಿದೆ ಮ್ಯಾಮ್. ನಿಮ್ ಮಕ್ಕಳಿಗೆ
1: ನಮ್ ಜೊತೆ ಅವರನ್ನ ಸೇರಿಸ್ಕೊಂಡ್ರೆ ನಮ್ಮ ರೇಡಿಯೋ ಬಳಗ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ?
2: ಹೌದು ಮ್ಯಾಮ್. ಈಗ ನಾವು ಯಾಕಂದ್ರೆ ಈಗ ನಮ್ಮ ಮಕ್ಕಳು ಒಂಚೂರು ದೊಡ್ಡವರಾಗಿದ್ರೆ ಮ್ಯಾಮ್, ಈಗ ರೇಡಿಯೋ ಎಲ್ಲ ಹೇಳಲ್ಲ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಮಕ್ಕಳ ಮಂಟಪ ಅಂತ ಬರುತ್ತಲ್ಲ, ಅದು ಮತ್ತೆ ನೇರ ಫೋನಿನ ಕಾರ್ಯಕ್ರಮ ಇರುತ್ತಲ್ಲ ಮ್ಯಾಮ್, ಆಗ ಅಕ್ಕಪಕ್ಕ ಮಕ್ಕಳನ್ನೆಲ್ಲ ಸೇರ್ಕೊಂಡು ಹಾಡು ಹೇಳಿಸ್ತೀವಿ ಮ್ಯಾಮ್.
1: ಖಂಡಿತ ಒಳ್ಳೆ ಅಭ್ಯಾಸ, ಹಾಗೆ ಅಕ್ಕಪಕ್ಕದವ್ರಿಗೂ ಒಳ್ಳೆ ಅಭ್ಯಾಸಗಳನ್ನ ಮಕ್ಕಳಿಗೆ ಕಲಿಸ್ತಿದ್ದೀರಿ. ಧನ್ಯವಾದಗಳು ನಿಮ್ಮ ಅನಿಸಿಕೆ.
2: ಧನ್ಯವಾದ.
1: ಚಿತ್ರ ಶಿವಕುಮಾರ್ ಅವ್ರು ಹೇಳಿದ್ರು, ನಾವಷ್ಟೇ ಅಲ್ಲ, ಈ ಫೋನಿಂದ ಬಿಡಿಸೋದಕ್ಕೋಸ್ಕರ ಅಕ್ಕಪಕ್ಕದ ಮನೆಯವರನ್ನ ಮಕ್ಕಳನ್ನ ಕರೆಸಿ ನಾವು ಈ ಕಾರ್ಯಕ್ರಮ ವೈವಿಧ್ಯಗಳನ್ನ ಈ ಥರದ್ದೆಲ್ಲ ನಾವು ತೋರಿಸ್ತಿದ್ದೀವಿ ಅಂತ. ಶ್ರೋತೃಗಳೇ, ಇವ್ರು ಹೇಳಿದ್ರು ಬರೀ ಫೋನ್ ಅಷ್ಟೇ ಅಂತಲ್ಲ, ಮಕ್ಕಳ ಬಾಲ್ಯವನ್ನು ಪುಸ್ತಕಗಳು ಕೂಡ ರೂಪಿಸ್ತವೆ ಅಂತ ಹೇಳ್ಬೋದು. ಆದರೆ ಆಟಗಳು ಅದಕ್ಕೆ ಜೀವವನ್ನು ತುಂಬುತ್ತವೆ ಅಂತ ಹೇಳ್ತಾ ಮುಂದಿನ ಕಾಲು ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ. ಕರೆ ಕಟ್ಟಾಗಿದೆ ಶ್ರೋತೃಗಳೇ. ಓಕೆ, ಮುಂದಿನ ಕಾಲರ್ ಯಾರು ರೆಡಿ ಇದ್ದಾರೆ? ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಕೇಶವ್ ಅವರೇ. ವಿಷಯ ಗೊತ್ತಾಯ್ತಲ್ಲ?
3: ಗೊತ್ತಾಯ್ತು.
1: ಮಾತಾಡಿ, ಏನ್ ಹೇಳ್ತೀರಿ?
3: ಇವತ್ತಿನ ಕಾಲದ ಮಕ್ಕಳಿಗೆ ಒಂದು ವಿಚಾರ ಏನಾಗಿದೆ ಅಂದ್ರೆ, ಬಾಡಿಲಿ ಮಸಲ್. ಹಲೋ
1: ಹಲೋ, ಹೇಳಿ ಹೇಳಿ.
3: ಗೊತ್ತಾಗ್ತಾ
1: ಹೇಳಿ.
3: ಆಟ ಕಮ್ಮಿ, ಆಟದಿಂದ ಕೋಆರ್ಡಿನೇಷನ್ ಕಮ್ಮಿ ಒಬ್ರು ಮಕ್ಕಳಿಂದ. ಆಮೇಲೆ ಇನ್ನೊಂದೇನು ವಿಚಾರ ಅಂದ್ರೆ, ಈಗಿನ ಮಕ್ಕಳು ಸೋಲನ್ನ ಸ್ವೀಕರಿಸಿ ಅಥವಾ ತಗೊಳಲ್ಲ.
1: ಹೌದು,
3: ಗೆಲ್ಲಬೇಕು ಅಂತ ಗೆಲ್ಲಬೇಕು.
1: ನಾನು ಅದು ಅದೇ ವಿಚಾರಕ್ಕೆ ಬರ್ತೀನಿ. ಕಡಿಮೆ ಆಗ್ತಾ ಇದೆ ಖಂಡಿತ. ಹೌದು, ಅದಕ್ಕೋಸ್ಕರನೇ ಈ ಅಂತಾರಾಷ್ಟ್ರೀಯ ಮಕ್ಕಳ ಆಟದ ದಿನ ಅಂತ ಹೇಳ್ಬಿಟ್ಟು ಆಚರಿಸ್ತಾ ಇರೋದು. ಇಂದಿನ ಪ್ರಶ್ನೆಗೆ ನಾನು ಹೇಳೋದಾದ್ರೆ, ಓಕೆ, ಆಟಗಳು ಇದಾವೆ, ಕೆಲವೊಂದು ಆಟಗಳು ಔಟ್ಡೋರ್ ಆಟಗಳು ಅಂದ್ರೆ ಹೊರಗಡೆ ಆಡುವಂತಹ ಮೈದಾನದಲ್ಲಿ ಆಟ ಆಟಗಳು ಇದ್ದಾವೆ. ಆದ್ರೆ ಫೋನಿಗೆ ಅಡಿಕ್ಷನ್ ಆಗಿದ್ದಾರೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಎಷ್ಟೋ ಆಟಗಳ ಪರಿಚಯ ಕೂಡ ಮಕ್ಕಳಿಗೆ ಇಲ್ಲ ಅಲ್ವಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ಈಗ ನಿಮ್ಮ ಬಾಲ್ಯದ ದಿನಗಳಲ್ಲಿ ಹೆಚ್ಚಾಗಿ ಆಡ್ತಿದ್ದಂತಹ ಯಾವ್ದಾದ್ರು ಆಟ ಇದ್ರೆ, ಅದು ಆ ಆಟಗಳು ಈಗಿನ ಮಕ್ಕಳಿಗೆ ಪರಿಚಯ ಇದಾವ?
3: ಈಗ ಇದಾವೆ ಮೇಡಮ್, ಅಲ್ಲೆಲ್ಲೋ ಇದಾವೆ. ಇನ್ನೊಂದು 20-30 ವರ್ಷ ಬಿಟ್ಟರೆ ಅವನು ಕಣ್ಮರೆ ಆಯ್ತವೆ.
1: ಖಂಡಿತ, ಹೌದು, ಅದಕ್ಕೆ ಹೇಳ್ತಿರೋದು.
3: ಅವಕ್ಕೆ ಈಗ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಸುಮಾರು ಹುಡುಗರು ಇದ್ದಾರೆ, ಅವರಿಗೆ ನಾವು ಕಲ್ಲು ಮಣ್ಣು ಆಟ ಅಂತ ಆಡ್ತೀವಿ. ಕಡ್ಡಿಲಿ ಕಲ್ಲು ಹಿಡಿಯೋದು, ಕೋಲನ್ ತೂರ್ಬಿಟ್ಟು
1: ಕಲ್ಲು ಹಿಡಿಯುವ ಆಟ.
3: ಕಲ್ಲನ್ನ ಹಿಡ್ಕೊಂಡೋಗಿ ಕೋಲನ್ನ ಹಂಗೆ ತಕೊಂಡು ಕಲ್ಕೊಂಡು ಹೋಗೋದು ಆ ಆಟ. ಈಗಲೂ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಎಷ್ಟೋ ಮಕ್ಕಳು ಆಡ್ತಾರೆ, ಮರ್ಕೋತಿ ಆಡ್ತಾರೆ, ಜುಟು ಮುಟ್ಟು ಆಡ್ತಾರೆ, ಆಮೇಲೆ
1: ಈಗ ಕಲ್ಲು ಮಣ್ಣು ಆಟ ಅಂದ್ರೆ ಕೋಲಲ್ಲಿ ನೀವ್ ಹೇಳಿದ್ರಲ್ಲ, ಈ ತರ ಆಟಗಳು ನೀವ್ ಹೇಳಿದ್ರಿ ನಮ್ಮ ನಿಮ್ಮಲ್ಲಿ ಮಾತ್ರ ಇದೆ ಅಂತ. ಇನ್ನು ಎಷ್ಟೋ ಕೆಲವು ಸಿಟಿಗಳಲ್ಲಿರೋ ಮಕ್ಕಳಿಗೆ ಈಗೆಲ್ಲ ಸ್ವಲ್ಪ ನೀವ್ ಹೇಳ್ದಾಗೆ ಮೈದಾನ ಇದೆ, ಆಡ್ತಾರೆ. ಬಟ್ ಎಷ್ಟೋ ಮಕ್ಕಳಿಗೆ ವಿಚಾರದ ಆಟದ ಹೆಸರೇ ಕೇಳಿರೋದಿಲ್ಲ ಅಲ್ವಾ? ಹೋಗ್ತಿರೋ ಇದನ್ನ?
3: ಹೌದು ಮೇಡಮ್, ಯಾಕೆಂದ್ರೆ ಆಟ ಆಡೋಕ್ ಜಾಗ ಇರಲ್ಲ, ರೋಡು ರಸ್ತೆ ಮನೆ ಎಲ್ಲ ಡೆವಲಪ್ ಕಡೆ ಹೋಗ್ಬಿಟ್ಟಿದೆ. ಸಿಟಿಲಿ ಬೆಂಗಳೂರು ಅಂತ ಸಿಟಿಗಳಲ್ಲಿ, ಬೆಂಗಳೂರು ಬೇಡ, ಶಿವಮೊಗ್ಗನೇ ಅಂತ ಸಿಟಿಯಲ್ಲಿ ಲಕ್ಷ ಆಡಕ್ ಜಾಗನೇ ಇರಲ್ಲ ಮೇಡಮ್, ಗ್ರೌಂಡ್ ಅಲ್ಲಿ ಹೋಗ್ಬೇಕು.
1: ಹೌದು ಹೌದು, ಇದು ಒಂದು ಓಕೆ, ನಿಮ್ಮ ಅಭಿಪ್ರಾಯದಲ್ಲಿ ಈಗ ಮಕ್ಕಳಿಗೆ ಪ್ರತಿದಿನ ಎಷ್ಟು ಸಮಯನ ಆಟಕ್ಕೆ ಮೀಸಲಿಡಬೇಕು ಅಂತ ಅನ್ಸುತ್ತೆ ನಿಮಗೆ?
3: ಪ್ರತಿದಿನ 2 ಅವರ್ ಆದ್ರೆ ಸಾಕು ಮೇಡಮ್.
1: 2 ಅವರ್ ಆದ್ರೂ ಆಟಕ್ಕೆ ಬಿಟ್ರೆ
3: ಇವತ್ತಿನ ಅವಶ್ಯಕತೆಯಲ್ಲಿ ಬೇಕು. ಯಾಕೆಂದ್ರೆ 2 ಅವರ್ ಹೊರಗಡೆ ದೈಹಿಕವಾಗಿ ಆಟ ಆಡ್ಬೋದು, ಮಳೆ ಬಂತು ಇಲ್ಲ ತೀರಾ ಇದಾಯ್ತು ಅಂದ್ರೆ ನಿಮಗೆ ಇಂಡೋರ್ ಗೇಮ್ಗಳು ಬೇಜಾರು ಇರುತ್ತೆ. ಹುಳಿಗುಳಿ ಮನೆ ಆಗ್ಬೋದು, ಚೌಕಬರ ಆಗ್ಬೋದು, ಹುಳಿಕುರಿ ಆಟ ಗೊತ್ತಿರ್ಬೇಕು ನಿಮಗೆ.
1: ಹುಳಿಕುರಿ ಆಟ,
3: ಹುಳಿಕುರಿ ಆಟ ಟ್ರಯಾಂಗಲ್ ಶೇಪ್ ಅಲ್ಲಿ ಇರುತ್ತೆ. 14 ಕುರಿಗಳು ಬೇಕು, 14 ಹುಲಿಗಳು ಬೇಕು. ಆ ಹುಲಿ ಕುರಿಗಳಿಂದ ಹುಲಿನ ಕಟ್ಟಾಕ್ಬೇಕು. ಅದ್ರಿಂದ ಏನಾಗುತ್ತೆ ಅಂದ್ರೆ ತಾಳ್ಮೆ, ಆಮೇಲೆ ಬುದ್ಧಿ ಶಕ್ತಿ ಮತ್ತೆ ಏಕಾಗ್ರತೆ ಜಾಸ್ತಿ ಆಗುತ್ತೆ.
1: ಆಟನೇ
3: ಗೊತ್ತಿಲ್ಲ
1: ಖಂಡಿತ, ನಮಗೂ ಗೊತ್ತಿಲ್ಲ. ಒಂದು ಒಳ್ಳೆ ಆಟದ ಪರಿಚಯ ಹೆಸರನ್ನೇ ಕೇಳಿ ಖುಷಿ ಆಯ್ತು. ಒಂದಷ್ಟು ವಿಚಾರದ ಹೇಳಿದ್ರಿಂದ ನೆಕ್ಸ್ಟ್ ಯಾರಾದ್ರೂ ಆಟ ಆಡ್ಬೇಕು ಅಂದವ್ರಿಗೆ ಏನಪ್ಪ ಇದು ಆಟ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಹುಟ್ಟಿಸಿದ್ರಿ. ಧನ್ಯವಾದಗಳು ಕೇಶವ್ ಅವರು.
3: ನನಗೆ ಒಂದು 3 ಲೆವೆಲ್ ಗೊತ್ತು, ಎಕ್ಸ್ಟ್ರಾ ಲೆವೆಲ್ ಇದಾವೆ.
1: ಓಕೆ, ನಿಮಗೂ 3 ಲೆವೆಲ್ ಗೊತ್ತು ಅಂದ್ರೆ ಇನ್ನ ನೆಕ್ಸ್ಟ್ ನಮ್ಮ ಮುಂದಿನ ಪೀಳಿಗೆ ಅವರಿಗೆ ಅದು ಅಟ್ ಲೀಸ್ಟ್ 1 ಲೆವೆಲ್ ಅಂದ್ರೆ ಫಸ್ಟ್ ಲೆವೆಲ್ ಆಡಿದ್ರೆ ಸಾಕು ಅಂತ ಅನ್ಸುತ್ತೆ. ಅಷ್ಟಾದ್ರೂ ಆಡ್ಲಿ ಅಂತ. ಓಕೆ, ಧನ್ಯವಾದಗಳು. ಒಂದೊಳ್ಳೆ ಹೊಸ ಆಟಗಳ ಪರಿಚಯವನ್ನು ಕೂಡ ಹೇಳಿದ್ರು ಕೇಶವ್ ಅವರು. ಹೇಳ್ತಾ ಇದ್ರು ಎಷ್ಟು ಆಟಗಳ ಪರಿಚಯವೇ ಇಲ್ಲ ಮೇಡಮ್, ಮರ್ತೋಗ್ಬಿಟ್ಟಿದ್ದಾರೆ ಮಕ್ಕಳು. ನಾವು ಆಡಿದ್ರೆ ಅಲ್ವಾ, ನಾವು ಆಡೋಕ್ಕೆ ಬಿಟ್ಟರೆ ಅಲ್ವಾ ನಮ್ಮ ಮಕ್ಕಳುಗಳು ಕೂಡ ಆಟ ಆಡೋಕ್ಕೆ ಹೋಗೋದು ಅಂತ ಹೇಳ್ತಾ ಮುಂದಿನ ಕಾಲರ್ ಯಾರು ಅಂತ ಏನು ಹೇಳ್ತಾರೆ ಮಾತಾಡ್ಸೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
4: ಹಲೋ ಮೇಡಮ್, ನಾನು ಮಂಜುನಾಥ್, ಲಕ್ಷ್ಮಿ ಸಕ್ರಿಯ.
1: ಮಂಜುನಾಥ್ ಅವರೇ, ಹೇಗಿದ್ದೀರಿ? ನಾನು ಆರಾಮಿದ್ದೀನಿ. ವಿಷಯ ಗೊತ್ತಾಯ್ತಲ್ಲ? ಹೇಳಿ, ಏನ್ ಹೇಳ್ತೀರಿ? ಎಷ್ಟ್ ಜನ ಮಕ್ಕಳು ನಿಮಗೆ?
4: ನನಗೆ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು. ಆಗ್ಲೇ 3 ಜನಕ್ಕೂ ಮದುವೆ ಆಗಿದೆ. 3 ಜನ ಮೊಮ್ಮಕ್ಕಳು ಇದಾರೆ
1: ನನಗೆ. ಹಾಗಿದ್ರೆ ನಿಮ್ಗೊಂದ್ ಪ್ರಶ್ನೆ ಈ ವಿಚಾರವಾಗಿ, ಆಟವಾಡುವಾಗ ಮಗು ಜೀವನದಲ್ಲಿ ಹೆಚ್ಚು ಕಲಿಯುತ್ತೋ ಎಂಬ ಮಾತಿದೆ. ತುಂಬಾ ಕಲಿತಾರೆ ಆಟ ಆಡ್ತಾ ಆಡ್ತಾ ಅಂತ. ನೀವು ಒಪ್ತೀರಾ? ಒಪ್ಪಿದ್ರೆ ಅದು ಯಾಕೆ? ಈಗ ಆಟ ಆಡಬೇಕಾದ್ರೆ ಮಕ್ಕಳು ಜೀವನದಲ್ಲಿ ಹೆಚ್ಚು ಪಾಠಗಳನ್ನ ಕಲಿತಾರೆ ಓದೋದಕ್ಕಿಂತ. ಆ ಮಾತನ್ನ ನೀವು ಒಪ್ತೀರಾ? ಒಪ್ಕೊಂಡ್ರೆ ಯಾಕೆ, ಯಾವ ಕಾರಣಕ್ಕೆ ಅವ್ರು ಕಲಿತಾರೆ ಅಂತ ಹೇಳ್ತೀರಾ?
4: ಇಲ್ಲ, ಒಪ್ಪಿಕೊಳ್ಳೋದಿಲ್ಲ.
1: ಓಕೆ,
4: ಅದು ಆಟನು ಬೇಕು ಓದೋದು ಬೇಕು. ಈಗ ಏನಾಗಿದೆ ಅಂದ್ರೆ ಮೇಡಮ್, ಅವ್ರ ಮಕ್ಕಳಿಗೆ ಸ್ಕೂಲಿಂದ ಬರ್ತಿದ್ದಂಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಏನಪ್ಪ ಕೈಕಮ್ಮ ಕತ್ತೋಕ ತಿನ್ನೋ ಹೋಮ್ವರ್ಕ್ ಬರ್ಕ, ಟ್ಯೂಷನ್ಗೆ ಹೋಗು, ಆಮೇಲೆ ಬೆಳಿಗ್ಗೆ ಆದ್ರೆ ಇದು ಕರಾಟೆಗೆ ಹೋಗು, ಸಂಗೀತ ಕ್ಲಾಸ್ಗೆ ಹೋಗು. ಅರ್ಧ ಮಕ್ಕಳಿಗೆ ಮನೆಯವರೇನೆ ತಡೆ ಇಡ್ತಾರೆ ಅಂತ ನನ್ನ ಅನ್ಸಿಕೆ. ಈ ಆಟದ ಕಡೆ ಗಮನ ಕಡಿಮೆ.
1: ಓಕೆ, ಅಲ್ಲಿಗೆ ಹೇಳಿ
4: ಹೇಳಿ ಮೇಡಮ್ ಹೇಳಿ.
1: ಈಗ ಹಾಗಾದ್ರೆ ಆಟದ ಕಡೆ ಗಮನ ಕಮ್ಮಿ ಅಂತ ಹೇಳಿದ್ರಿ, ಆಟದ ಕಡೆ ಕಮ್ಮಿ ಆದ್ರೆ ಮತ್ತೆ ಹೇಗ್ ಕಲಿಯುತ್ತೆ ಮಗು?
4: ಅದೇ ಹೇಳ್ತಾರದು. ಮನೆಯಲ್ಲಿ ಟ್ಯೂಷನ್ಗೆ ಕಳಿಸ್ತಾರೆ ಕೆಲ ಮಕ್ಕಳನ್ನ, ಆಮೇಲೆ ಈ ಬೇರೆ ಸಂಗೀತ ಕ್ಲಾಸ್ ಅದು ಇದು ಕರಾಟೆ ಅಂತವು ಇಂಥವಕ್ಕೂ ಕಳಿಸ್ತಾರೆ, ಅದೂ ಕಳಿಸ್ಬೇಕು. ಈ ಕಡೆ ಸ್ವಲ್ಪ ಆಟ ಆಡೋ ಕಡೆ ಕಡೆನೂ ಗಮನ ಕೊಡಿಸ್ಬೇಕು ಅಂತ ಹೇಳಿ ನನ್ನ ಇದು.
1: ಓಕೆ, ನಿಮ್ಮ ಮಾತು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ
4: ಧನ್ಯವಾದ.
1: ಮಂಜುನಾಥ್ ಅವರು ಹೇಳಿದ್ರು ಬರೀ ಅದು ಇದು ಕೌಶಲ್ಯಾಭಿವೃದ್ಧಿ ಈ ಥರ ಏನೋ ಆಗಬೇಕು ಅನ್ನೋದಕ್ಕಿಂತ ಮಕ್ಕಳನ್ನ ಫ್ರೀಯಾಗಿ ಆಟ ಆಡೋದಕ್ಕೆ ಬಿಡಬೇಕು, ಆಗ ತಾನೇ ಕಲಿಯೋದಕ್ಕೆ ಅವರಿಗೆ ಸಮಯ ಸಿಗುತ್ತೆ ಅಂತ ಹೇಳಿದ್ರು. ಹೆಚ್ಚು ಕಲಿಯುತ್ತೆ ಅಂತ ನಾನು ಒಪ್ಪೋದೇ ಇಲ್ಲ, ಯಾಕಂದ್ರೆ ಆಟ ಆಡೋದಕ್ಕೆ ನಾವು ಬಿಡಲ್ವಲ್ಲ ಅನ್ನೋ ಪ್ರಶ್ನೆ ಅವ್ರದ್ದಾಗಿತ್ತು. ಇನ್ನು ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
5: ಹಲೋ,
1: ನಮಸ್ತೆ, ಯಾರು ಮಾತಾಡ್ತಿರೋದು?
5: ನಾನು ಶುಭಾ ಅಂತ ಹೇಳಿ,
1: ಶುಭಾ
5: ಶಿವಮೊಗ್ಗದಿಂದ ರತ್ನಗಿರಿ ನಗರದಲ್ಲಿರೋದು.
1: ಓಕೆ, ಏನ್ ಕೆಲಸ ಮಾಡ್ತಿರೋದು ನೀವು?
5: ಹೌಸ್ ವೈಫ್ ಸದ್ಯಕ್ಕೆ.
1: ಸದ್ಯಕ್ಕೆ ಹೌಸ್ ವೈಫ್, ಏನ್ ವಿಷಯ ಗೊತ್ತಾಯ್ತಲ್ವಾ?
5: ಹಾ, ವಿಷಯ ಗೊತ್ತಾಗಿದೆ ಮೇಡಮ್.
1: ಯಾವ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ ಮೊದಲಿಗೆ?
5: ಮಕ್ಕಳೆಲ್ಲ ಈಗ ದೊಡ್ಡವರಾಗಿದ್ದಾರೆ, ಒಬ್ಳು ಮಕ್ಕಳಿಗೆ ಮದುವೆ ಆಗಿ ಇಬ್ರು ಫ್ರೆಂಡ್ಸ್ ಮಕ್ಕಳು ಹುಟ್ಟಿದ್ದಾರೆ.
1: ಓಕೆ, ಹಾಗಿದ್ರೆ ನಿಮ್ಗೆ
5: 9 ತಿಂಗಳು.
1: ಓಕೆ, ಹಾಗಿದ್ರೆ ನಿಮ್ಗೊಂದು ಪ್ರಶ್ನೆ. ಆಟದ ಮೈದಾನಗಳು ಕಡಿಮೆ ಆಗ್ತಿರೋದು ಮಕ್ಕಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತಾ?
5: ಹಾ, ಬೀರ್ತಾ ಇದೆ ಹೇಳ್ದಾಗೆ. ಯಾಕಂದ್ರೆ ಇವಾಗ ಎಲ್ಲಾ ಜಾಗಗಳು ಹುಲ್ಲು, ಅಲ್ಲಿ ಇಲ್ಲಿ ಕಟ್ಟಡಗಳನ್ನ ಕಟ್ಟಿ ಮನೆ ಕಟ್ಟಿ ಮೈದಾನ ಎಲ್ಲಾ ಚಿಕ್ಕ ಚಿಕ್ಕದಾಗಿ ಮಾಡಿರೋದ್ರಿಂದ ಆ ಮಕ್ಳಿಗೆ ಅಲ್ಲಿ ಮೈದಾನಕ್ಕೆ ಹೋಗಿ ಆಟ ಆಡ್ಲಿಕ್ಕೆ ಜಾಗನೇ ಸಾಕಾಗೋದಿಲ್ಲ. ಈಗ ನಮ್ಮ ಕಾಲದಲ್ಲಾದ್ರೆ ಬೇಕಾದಷ್ಟು ಜಾಗ ಇರೋದು, ಅಲ್ಲಿ ಆಟಗಳನ್ನೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಈಗಿನ ಸಮಸ್ಯೆ ಅದೇ, ಜಾಗ ಇಲ್ಲದೆ ಇರೋದ್ರಿಂದ ಮಕ್ಳಿಗೆ ಆಟ ಆಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಅಂದ್ರೆ ಈಗಿನ ಮಕ್ಳಿಗೆ ಬರೀ ಮೊಬೈಲ್ ಟಿವಿ ಹುಚ್ಚು ಜಾಸ್ತಿ. ನಮ್ಮ ಕಾಲದಲ್ಲಿ ಟಿವಿಗಳು ಇರ್ಲಿಲ್ಲ, ಮೊಬೈಲ್ಗಳಿರ್ಲಿಲ್ಲ. ಈ ಪ್ರಿಯವಾಗಿರುವಂತ ಈ ರೇಡಿಯೋ ಒಂದಿರ್ತಿತ್ತು, ಇದ್ರಲ್ಲಿ ಬರುವಂತ ಕಾರ್ಯಕ್ರಮಗಳನ್ನ ಕೇಳಿ ಸಂತೋಷ ಪಡ್ತಾ ಇದ್ವಿ. ಅದ್ರಲ್ಲಿ ಏನ್ ಬರುತ್ತೋ ಅದೇ ಕಾರ್ಯಕ್ರಮನ ನಾವು ಕೂಡ ಅನುಸರಿಸಿ ನಾವು ಆಕ್ಟಿಂಗ್ ಮಾಡೋದು, ಅದ ಆ ತರ ಎಲ್ಲ ಮಾಡ್ತಿದ್ವಿ. ನಾಟಕ ಕೇಳಿದ್ರೆ ನಾಟಕದ ಅಭಿನಯಗಳನ್ನ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಈಗ ಇಲ್ಲ,
1: ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ.
5: ಬರುವಂತ ಏನೇನ್ ಗೇಮ್ಗಳಿರುತ್ತೋ ಅದನ್ನೇ ಆಡ್ತಾರೆ ಮಕ್ಕಳು.
1: ಅದೇ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿರೋದು ಕೂಡ ಒಂದು ಮಕ್ಕಳ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಬೆಳವಣಿಗೆಗೆ ಪರಿಣಾಮ ಬೀರ್ತಾ
5: ಇದೆ ಮಕ್ಕಳ ಮೇಲೆ.
1: ಹಾಗಾಗಿ ಅದರ ಜೊತೆ ನಮ್ಮ ಬೆಳವಣಿಗೆ
5: ಕಾಲದಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಮ್ ಕಾಲದಲ್ಲಿ ಯಾವ್ದು ಇರೋದು ಇಲ್ದೇ ಇರೋವಾಗ ಸಂಜೆ ಹೊತ್ತು ನಾವು ನಮ್ಮ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಭಜನೆ ಮಾಡೋ ಕಾರ್ಯಕ್ರಮ ಅವನ್ನೆಲ್ಲ ಹೇಳ್ತಾ ಇದ್ವಿ. ಈಗ ಯಾರು ಅದನ್ನೆಲ್ಲ ಮಾಡೋದಿಲ್ಲ, ಮಕ್ಳು ಕೂಡ ಅವೆಲ್ಲ ಗೊತ್ತಾಗಲ್ಲ. ಮೊದ್ಲು ಹೇಳ್ಬೇಕು ಅಂದ್ರೆ ನಾವು ಸರಿ ಆಗ್ಬೇಕು, ಪೇರೆಂಟ್ಸ್ಗಳು ಮೊಬೈಲ್ ಅನ್ನ ನಾವು ಹಿಡಿಯೋದನ್ನ ಕಡಿಮೆ ಮಾಡಿದ್ರೆ ಆ ಮಕ್ಳು ಕೂಡ ಕಡಿಮೆ ಮಾಡ್ತಾರೆ. ಆ ಮಕ್ಳಿಗೆ ತಿದ್ದಿ ಬುದ್ಧಿ ನಾವು ಬುದ್ಧಿ ಹೇಳಿ ನಾವ್ ಏನ್ ಮಾಡ್ತೀವೋ ಅದನ್ನ ಅವ್ರಿಗೆ ಹೇಳಿಕೊಡ್ಬೇಕು ಸರಿಯಾದ ರೀತಿನಲ್ಲಿ. ನಾವ್ ಆಡೋ ಗೇಮ್ಗಳನ್ನ ಹೇಳ್ಕೊಡ್ಬೇಕು, ನಾವು ಹೇಳೋ ಹಾಡುಗಳನ್ನ ಅವ್ರಿಗೆ ಹೇಳ್ಕೊಡ್ಬೇಕು, ದೇವರ ಶ್ಲೋಕ ಮಂತ್ರಗಳನ್ನ ಹೇಳ್ಕೊಡ್ಬೇಕು. ಇಂಥವನ್ನೆಲ್ಲ ಜಾಸ್ತಿ ಚಟುವಟಿಕೆಯನ್ನ ಅಳವಡಿಸಿದ್ರೆ ಅವರಿಗೆ ಅರ್ಥ ಆಗುತ್ತೆ, ಅವಾಗ ಅದನ್ನ ಮಾಡ್ಕೊಂಡು ಹೋಗ್ಬೋದು ಅಂತ ನಮ್ಮ ಅನಿಸಿಕೆ.
1: ಓಕೆ, ಧನ್ಯವಾದಗಳು, ಚಂದವಾಗಿ ಮಾತನಾಡಿದ್ರಿ ಶುಭ ಅವ್ರಿ.
5: ಥ್ಯಾಂಕ್ ಯು ಮೇಡಮ್.
1: ಶ್ರೋತೃಗಳೇ, ಗೆಲುವು ಸಂತೋಷವನ್ನ ಕೊಡ್ಬೋದು, ಆದ್ರೆ ಸೋಲು ಜೀವನದ ದೊಡ್ಡ ಪಾಠವನ್ನೇ ಕಲಿಸುತ್ತೆ, ಅದನ್ನ ಮಕ್ಕಳಿಗೆ ಆಟನೇ ತಿಳಿಸುತ್ತೆ ಅಂತ ಹೇಳ್ತಾ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
6: ನಾವು ಭದ್ರಾವತಿಯಿಂದ ಅಶೋಕ್ ಅಂತ ಹೇಳಿ.
1: ಅಶೋಕ್ ಅವರೇ, ಏನ್ ಕೆಲಸ ಮಾಡ್ತಿರೋದು ನೀವು?
6: ನಾನು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾ ಇದ್ದೀವಿ.
1: ಓಕೆ, ಈ ವಿಚಾರವಾಗಿ
6: ಓಕೆ,
1: ಧನ್ಯವಾದಗಳು. ಕೇಳ್ತಾ ಇರಿ, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನ ಇಂದಿನ ವಿಚಾರ ಗೊತ್ತಾಯ್ತಲ್ವಾ?
6: ಖಂಡಿತ.
1: ಕ್ಷಮಿಸಿ, ಏನ್ ಹೇಳಿದ್ರಿ ನೀವು?
6: ಮಕ್ಳ ಹತ್ರ ಮೊಬೈಲ್ ಕೊಟ್ರೆ ಯಾವ ತರ ಅಂತ?
1: ಖಂಡಿತ, ಅಲ್ಲ
6: ಅವರೇ ಕಿತ್ಕೊಂಡ್ರೆ
1: ಅಲ್ಲ, ಕೇಳಿಸ್ಕೊಳ್ಳಿ. ಜೀವನದಲ್ಲಿ, ಮಕ್ಕಳ ಜೀವನದಲ್ಲಿ ಆಟದ ಮಹತ್ವ, ಆಟ ಆಡೋದು ಅಂದ್ರೆ ಹೊರಗಡೆ ಹೋಗಿ ಮೈದಾನದಲ್ಲಿ ಆಡೋದು, ಇದೆಲ್ಲ ಎಷ್ಟು ಮುಖ್ಯ ಅನ್ನೋದು ಇಂದಿನ ಪ್ರಶ್ನೆ.
6: ತುಂಬಾ ಮುಖ್ಯ ಮೇಡಮ್. ಆಟ ಆಡಿದ್ರೆ ಮಾತ್ರ ಎಲ್ಲಾ ರೀತಿಯೂ ವ್ಯಾಯಾಮನೂ ಆಗುತ್ತೆ, ಮೈಂಡ್ ಒಂಥರ ಫ್ರೆಶ್ ಆಗುತ್ತೆ, ನಾಲ್ಕು ಜನರ ಜೊತೆಗೆ ಬೆರೀತಾರೆ, ಮೇಲಾಗಿ
1: ಆಟದ ಮಹತ್ವ ಕಮ್ಮಿ ಆಗ್ತಾ ಇದೆ ಅಲ್ವಾ ಇತ್ತೀಚಿನ ದಿನಗಳಲ್ಲಿ, ಇದ್ರ ಕುರಿತಾಗಿ ಏನ್ ಹೇಳ್ತೀರಾ?
6: ಕೀಪ್ಯಾಡ್ ಮೊಬೈಲ್ ಇಂದ ಯಾರು ಏನು ಆಗ್ತಾ ಇಲ್ಲ, ಸ್ಕ್ರೀನ್ ಟಚ್ ಮೊಬೈಲ್ ಇಂದ ಎಲ್ಲ ಮಕ್ಕಳು ತುಂಬಾ ಇದಾಗ್ಬಿಟ್ಟಿದ್ದಾರೆ. ಯಾರು ಕೀಪ್ಯಾಡ್ ಇಟ್ಕೊಳ್ಳೋದಂದ್ರೆ ಒಂದ್ ಲೋ ಲೆವೆಲ್ ಅನ್ನಂಗ್ ಲೆಕ್ಕ ನೋಡ್ಬಿಡ್ತಾರೆ. ಯಾವ ಸಣ್ಣ ಮಕ್ಳು ಸುತ್ತ ಕೀಪ್ಯಾಡ್ ಮೊಬೈಲ್ ಇಟ್ಕೊಳ್ತಾ ಇಲ್ಲ.
1: ಹೌದು ಹೌದು, ಅಲ್ಲಿಗೆ ಮೊಬೈಲ್ ಅನ್ನ ಮೊಬೈಲ್ ನ ಕೊಡೋದು ನಾವೇ ಅಲ್ವಾ? ಮೊಬೈಲ್ ನ ಕೊಡೋದು ಪೋಷಕರೇ ಅಲ್ವಾ ಆ ಮಕ್ಕಳಿಗೆ?
6: ಪೋಷಕರೇ ಅಂತ ಅಂದ್ರೆ ಇವಾಗ ಮೊಬೈಲ್ ಅಲ್ಲಿ ಚಂದಮಾಮ ತೋರಿಸ್ತಾರಲ್ಲ ಮೇಡಮ್.
1: ಹೌದು, ಅದಕ್ಕೆ
6: ಚಂದಮಾಮ ಮೊಬೈಲ್ ಅಲ್ಲಿ ನೋಡ್ಕೊಂಡೇ ಇರ್ತಾರೆ, ಮೇಲ್ ನೋಡೋದಿಲ್ಲ ಅವರು.
1: ಖಂಡಿತ, ಹೊರಗಡೆ ಬಂದು ತೋರಿಸೋದಿಲ್ಲ. ಮೊದ್ಲು ನಾವು ಪೋಷಕರೇ ಚೇಂಜ್ ಆದ್ರೆ ಆಟದ ಮಹತ್ವ ಕೂಡ ತನ್ನಷ್ಟಕ್ಕೆ ತಾನೇ ಬೆಳೀತಾ ಹೋಗುತ್ತೆ ಅಂತ
6: ಹೇಳ್ತಾರೆ. ಈಗ ಈಗಿನ ಲೆಕ್ಕ ಹೇಳ್ಬೇಕಂದ್ರೆ ಕೆಲಸ ಮಾಡೋದ್ ಮಾತ್ರ ಬಾಟಮ್ ಅಲ್ಲಿ ಇದೆ ಮೇಡಮ್, ಸಿಟ್ಟು ಮಾತ್ರ ಟಾಪ್ ಅಲ್ಲಿ ಇದೆ ಮೇಡಮ್. ಇವಾಗ
1: ಅದಕ್ಕೆ ಆಟಕ್ಕೆ ಬಿಟ್ರೆ ಸರಿ ಹೋಗುತ್ತೆ ಎಲ್ಲ, ಫೋನ್ ನ ಮಹಿಮೆ ಅಂತ ಹೇಳ್ಬೋದಲ್ವಾ?
6: ಅದು ಒಂಥರ ನಿಜ ಮೇಡಮ್, ಆದ್ರೆ ನಿಜ ಆಗ್ತಾ ಇಲ್ಲ ಮೇಡಮ್, ಅದು ಇನ್ನು ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ.
1: ಖಂಡಿತ,
6: ಕಾರ್ಯಕ್ರಮದಲ್ಲಿ ಅವು ಇವು ಸಾವಿರ ಜನ ಸಾವಿರ ತರ ಹೇಳಿದ್ರು ಯಾರು ಏನು ಒಪ್ಪಲ್ಲ, ಅದಕ್ಕೆ ಮಕ್ಕಳು ಒಪ್ಪಲ್ಲ.
1: ವಾಸ್ತವವಾಗಿ ವಾಸ್ತವವಾಗಿ ನಡೀತಾ ಇಲ್ಲ, ನಡೀತಾ ಇಲ್ಲ ವಿಚಾರಗಳು ಅಂತ ಹೇಳ್ತಾ
6: ಇಲ್ಲ ಮೇಡಮ್. ನಿಜವಾಗ್ಲು ನಡೀತಾ ಇಲ್ಲ. ಅದು ಯಾವ ತರ ಇನ್ನು ಎಷ್ಟು ಪಂಚವಾರ್ಷಿಕ ಆಯ್ತು, ಯಾವ್ಯಾವ ಏನೇನ್ ಯೋಜನೆ ಬರ್ಬೇಕು ಇದು ನಿಲ್ಸಕ್ಕೆ.

0: ಧನ್ಯವಾದಗಳು
1: ಅಶೋಕ್.
0: ಓಕೆ, ಧನ್ಯವಾದಗಳು ಅಶೋಕ್ ಅವರೇ, ಕರೆ ಮಾಡಿದ್ದಕ್ಕಾಗಿ, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ. ಅಶೋಕ್ ಅವ್ರು ಹೇಳಿದ್ರು, ಯಾರೇನೇ ಫೋನಲ್ಲಿ ಹೇಳಿದ್ರು, ಏನೇ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಅದು ವಾಸ್ತವವಾಗಿ ನಡೀತಾ ಇಲ್ಲ ಅನ್ನುವ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡು ಬೇಸರವನ್ನು ವ್ಯಕ್ತಪಡಿಸಿದ್ರು. ನಮ್ಮ ಮುಂದಿನ ಕಾಲರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಹಲೋ, ನಮಸ್ಕಾರ.

0: ಹಾಗಿದ್ರೆ ನಿಮ್ಗೊಂದು ಪ್ರಶ್ನೆ.
1: ಹೇಳಿ.
0: 7th ಸ್ಟ್ಯಾಂಡರ್ಡ್ ಈ ಮಗ ಇರೋದ್ರಿಂದ ಆಟ ಅನ್ನೋದು ಮಕ್ಕಳಲ್ಲಿ ನಾಯಕತ್ವ, ಸಹಕಾರ, ಆತ್ಮವಿಶ್ವಾಸನ ಬೆಳೆಸೋಕೆ ಹೇಗ್ ಸಹಾಯ ಮಾಡುತ್ತೆ?
1: ತುಂಬಾ ಸಹಾಯ ಮಾಡುತ್ತೆ. ಮಕ್ಕಳು ನಾಯಕತ್ವ ಬೆಳೆಸ್ಕೋಬೇಕು ಅಂದಾಗ ನಾಲ್ಕು ಜನದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರ ಆಟದಲ್ಲೇ ಬಂದಿರುತ್ತೆ. ಆಮೇಲೆ ಅವ್ರಿಗೆ ಸೋಲು ಗೆಲುವು ಕೂಡ ಎರಡನ್ನು ಸಮವಾಗಿ ಸ್ವೀಕರಿಸಬೇಕು ಅನ್ನೋ ಮನೋಭಾವ ಕೂಡ ಅದರಿಂದನೇ ಶುರುವಾಗುತ್ತೆ.
0: ಅದರಿಂದನೇ ಶುರುವಾಗತ್ತೆ. ಓಕೆ,
1: ಸ್ಕೂಲ್ ಲೆವೆಲ್ ಇಂದಾನೇ ಬರುತ್ತೆ.
0: ಹಾಗಾಗಿ ಆಟಕ್ಕೆ ಬಿಡಬೇಕು.
1: ಮನೆ ಮಕ್ಕಳ ಜೊತೆ ಕೂಡ ಆಟ ಆಡ್ಬೇಕು ಅಂದಾಗ ಹೊಂದಾಣಿಕೆ ಹೋದ್ರೇನೆ ಅವ್ರ ಆಟ ಆಡಕ್ ಆಗೋದಿಲ್ಲ, ಹೊಂದಾಣಿಕೆ ಮನೋಭಾವನೂ ಬರುತ್ತೆ.
0: ಹೊಂದಾಣಿಕೆ ಮನೋಭಾವನ ಸಿಗುತ್ತೆ.
1: ಹೌದು ಮೇಡಮ್. ಈಗ ನಾವು ಮಕ್ಕಳನ್ನ ಆಟ ಆಡಕ್ ಕಲ್ಸಿದೀವಿ ಅಂದಾಗ ಅಕ್ಕ ಪಕ್ಕದ ಮನೆ ಮಕ್ಕಳ ಜೊತೆ ಅವರು ಒಂದಲ್ಲ ಆಡ್ಬೇಕು ಅಂದಾಗ ನಾವು ಕೂಡ ಅವ್ರ ತಾಯಂದ್ರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಳ್ತೀವಿ.
0: ಖಂಡಿತ,
1: ಅದಿನ್ನೂ ಒಂದು ತರ ಪ್ಲಸ್ ಪಾಯಿಂಟ್ ಆಗತ್ತೆ. ನಮ್ ದೊಡ್ಡವ್ರ ಸಂಬಂಧಗಳು ಕೂಡ ಚೆನ್ನಾಗಿರುತ್ತೆ.
0: ಒಳ್ಳೆ ಮಾತುಗಳನ್ನ ಆಡಿದ್ರಿ. ಧನ್ಯವಾದಗಳು ಗೀತಾ ಅವರೇ.
1: ಧನ್ಯವಾದಗಳು.
0: ಶ್ರೋತೃಗಳೇ, ಒಂದೊಳ್ಳೆ ಮಾತುಗಳನ್ನ ಆಡಿದ್ರು, ಸರಿಯಾದ ಒಂದು ಅರ್ಥಪೂರ್ಣವಾದಾಗ ಹೇಳಿದ್ರು. ನಾಯಕತ್ವ ಗುಣ, ಸಹಕಾರ ಗುಣ ಎಲ್ಲವನ್ನ ಕಳಿಸುತ್ತೆ ಈ ಆಟದ ಮೈದಾನ ಅಂತ. ಇದ್ರ ಕುರಿತಾಗ ಒಂದು ಲೈನ್ ಹೇಳಬೇಕು ಅಂದ್ರೆ, ಆಟದ ಮೈದಾನದಲ್ಲಿ ಬೆಳೆದ ಕೆಲವೊಂದು ಸ್ನೇಹಗಳು ಅನೇಕ ಬಾರಿ ನಮ್ಮ ಜೀವನ ಪೂರ್ತಿ ಉಳಿತವೆ ಅಂತ ಹೇಳ್ತಾ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
2: ಹಲೋ,
0: ನಮಸ್ತೆ. ಯಾರು ಮಾತಾಡ್ತಿರೋದು? ಶಿವಮೊಗ್ಗದಿಂದ ಕರೆ ಮಾಡ್ತಿದ್ದೀರಾ ಪಲ್ಲವಿ ಅವರೇ? ಏನ್ ಕೆಲಸ ಮಾಡ್ತಿದ್ದೀರಿ? ಓಕೆ, BSNL ವರ್ಕ್ ಮಾಡ್ತಿದ್ದೀರಿ. ಹಿಂದಿನ ವಿಷಯ ಗೊತ್ತಾಯ್ತಲ್ವಾ? ಓಕೆ, ಇಂದಿನ ಮಕ್ಕಳ ಜೀವನದಲ್ಲಿ ಆಟದ ಮಹತ್ವ ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ನಿಮಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಓಕೆ, ಹಾಗಿದ್ರೆ ನಿಮ್ಗೊಂದು ಪ್ರಶ್ನೆ, ಮಕ್ಕಳಿಗೆ ಉತ್ತಮ ಅಂಕಗಳನ್ನ ಮುಖ್ಯವೋ ಅಥವಾ ಉತ್ತಮ ಆರೋಗ್ಯ ಮತ್ತು ಸಂತೋಷದ ಬಾಲ್ಯ ಮುಖ್ಯನೋ? ಅದನ್ನ ಕಲಿಸ್ಬೇಕು ಅಂತ ಹೇಳ್ತೀರಿ. ಓಕೆ, ಧನ್ಯವಾದಗಳು ಪಲ್ಲವಿ ಅವರೇ. ಶ್ರೋತೃಗಳೇ, ಪಲ್ಲವಿ ಅವರು ಹೇಳಿದ್ರಲ್ಲ, ಈಗ ಅಂಕ ಮುಖ್ಯನೋ ಅಥವಾ ಆರೋಗ್ಯ ಮತ್ತೆ ಸಂತೋಷದ ಬಾಲ್ಯ ಮುಖ್ಯನೋ ಅಂತ ಕೇಳೋದಾದ್ರೆ, ಈಗಿನ ಮಕ್ಕಳು ಅಂಕಗಳಿಂದ ಬಿದ್ದು ಆಟವನ್ನ ಆಡ್ತಾ ಇಲ್ಲ. ಹಾಗಾಗಿ ಆರೋಗ್ಯ, ಸಂತೋಷ ಎಲ್ಲದಕ್ಕೂ ಆಟಗಳು ಕಾರಣ. ಮೊದಲನೇದಾಗಿ ಆಟ ಆರೋಗ್ಯ ಮತ್ತು ಸಂತೋಷದಿಂದ ಹೋದರೆ ಅಂಕ ತಾನಾಗಿಯೇ ಸಿಗುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇನ್ನು ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
3: ನಮಸ್ಕಾರ ಪ್ರೀತಿಯ ಸಹೋದರಿಗೆ.
0: ನಮಸ್ತೆ ರಾಜು ಅವರೇ.
3: ನಮಸ್ಕಾರ.
0: ಖಂಡಿತ, ಹೌದು. ಏನ್ ಹೇಳ್ತೀರಿ
3: ಮೇಡಮ್? ಇನ್ನೊಂದು ಒಂದು ಬೇಗ ಮಕ್ಕಳು ಹಠ ಮಾಡ್ತಾರೆ ಅಂತ ಮೊಬೈಲ್ ಕೊಡೋ ಬದಲು ತಂದೆ ತಾಯಿಗಳು ಒಂದು ಕಡೆಗೆ ಹತ್ತ ಇರುವ ಒಂದು ಮೈದಾನ ಕರ್ಕೊಂಡು ಹೋಗಿ ನಾಲ್ಕು ಸುತ್ತು ಸುತ್ತಿ ಅಲ್ಲೊಂದು ಅವ್ರ ಕೈ ಅವರಿಗೆ ಗೊತ್ತಿರುವಂತ ಒಂದು ಆಟವನ್ನು ಆಡ್ತಿದ್ರೆ ಆಟೋಮೆಟಿಕ್ ಆಗಿ ಮಕ್ಕಳಿಗೆ ನಾವು ಇದು ಮೈದಾನಕ್ಕೆ ಹೋಗ್ಬೇಕು, ಅಲ್ಲಿ ಆಡ್ಬೇಕು, ಮೊಬೈಲ್ ಬೇಡ ಅನ್ನೋದನ್ನ ಆಟೋಮೆಟಿಕ್ ಆಗಿ ಕಲಿತಾರೆ. ಈಗ ಆ ಅರ್ಧ ನಾವು ಮೊಬೈಲ್ ಅನ್ನ ಅಡಿಕ್ಟ್ ಮಾಡಿರೋದೇ ತಂದೆ ತಾಯಿಗಳು.
0: ಖಂಡಿತ, ಹೌದು.
3: ಫಸ್ಟ್ ಅದನ್ನ ಕಮ್ಮಿ ಮಾಡ್ಬೇಕು. ಈಗ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಮೊಬೈಲ್ ಕೈನ ಕೊಟ್ಟಾಗ ಯಾವ್ದೋ ಒಂದು ಕ್ರೀಡೆ ಆಗ್ಲಿ ಇನ್ನೋದ್ರ ಬಗ್ಗೆ ಆಗ್ಲಿ ಒಂದು ಆಕ್ಟಿವಿಟಿ ಬರೋದಿಲ್ಲ ಅವರಿಗೆ. ಮೊಬೈಲ್ ಇಟ್ಕೊಂಡಿರ್ತಾರೆ, ಏನೋ ನೋಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಏನೋ ಆಗ್ತಾ ಇರುತ್ತೆ. ಅದ್ರ ಬದಲು ಮಕ್ಕಳಿಗೆ ಕರ್ಕೊಂಡೋಗಿ ಆಮೇಲೆ ತೀರಾ ಶಾಲೆಯಿಂದ ಬಂದಾಗ ಒಂದು ಅರ್ಧ ಗಂಟೆ, ಜಾಸ್ತಿನೂ ಬೇಡ, ಒಂದು ಅರ್ಧ ಗಂಟೆ ಮೈದಾನ ಕರ್ಕೊಂಡೋಗಿ ಮಕ್ಕಳ ಜೊತೆಲಿ ಅವರು ಆಟ ಆಡ್ತಾ ಇದ್ರೆ ಆ ಮಕ್ಕಳಿಗೆ ಅಟೋಮೆಟಿಕ್ ಆಗಿ ಆಡ್ಬೇಕು, ಹೋಗ್ಬೇಕು ಅಂತ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಹಳೆ ಆಟ ಆ ಮಕ್ಕಳಿಗೆ ಅರ್ಥ ಆಗುತ್ತೆ. ಈಗ ಆಟ ಇತ್ತು, ನಾವೀಗ

0: ಕಲಿತಾ ಇದೀವಿ.
1: ಖಂಡಿತ. ಎಷ್ಟೋ ಜನಕ್ಕೆ ಸಮಯಕ್ಕೆ ಆಟಗಳನ್ನ ಆಡ್ಬೇಕು ಅನ್ನೋ ಮಕ್ಕಳಿಗೆ ಆಸೆ ಇದ್ರು ಆಟಗಳನ್ನ ಆಡ್ಸೋದಕ್ಕೆ ನಾವು ಸಮಯವನ್ನೇ ಕೊಡ್ತಾ ಇಲ್ಲ ಅಂತ ಹೇಳ್ತೀವಿ.
0: ಹೌದು ಮೇಡಮ್. ಏನಾಗುತ್ತೆ ಅಂದ್ರೆ ನಮ್ದೇ ಏನೋ ಒಂದು ಈಗ ಅದೇ ಹೇಳ್ತೀವಲ್ಲ ಏನಂದ್ರೆ ನಮ್ಮ ಚಿನ್ನ ಏನಾಗಿದೆ ಅಂದ್ರೆ ಓಡೋ ಎತ್ತಿನಾಗಿದೆ, ಅದಕ್ಕೊಂದು ಸ್ವಲ್ಪ ಕಡಿವಾಣ ಹಾಕಿ ಮಕ್ಕಳಿಗೆ ಒಂದು ಕಡೆಗೆ ಆ ಟೈಮ್ ಅನ್ನ ಕೊಟ್ಟು ಅವ್ರಿಗೆ ಸ್ವಲ್ಪ ನಾವು ಕಲಿಸ್ತಾ ಇದ್ರೆ ಆಟೋಮೆಟಿಕ್ ಆಗಿ ಮಕ್ಕಳು ತಮ್ಮ ಒಂದು ಈ ಅಭ್ಯಾಸ ಉತ್ತಮ ಅಭ್ಯಾಸಕ್ಕೆ ಹೇಳ್ತಾರೆ. ಈಗ ನೋಡಿ ಮೇಡಮ್,
1: ಖಾಸಗಿ
0: ಶಾಲೆಗಿಂತ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಎಷ್ಟು ಆಸೆ ಗೊತ್ತಿರುತ್ತೆ.
1: ಖಂಡಿತ ಹೌದು.
0: ಖಾಸಗಿ ಆಸೆ ಮಕ್ಕಳಿಗೆ ಏನಿದ್ರು ಅವ್ರು ಓದಿ ಬರೀ ಅನ್ನೋದು ಬಿಟ್ಟರೆ ಅವ್ರು ಬೇರೆ ಯಾವ್ದು ಕಲ್ಸಿರೋದಿಲ್ಲ. ಯಾವ್ದೋ ಒಂದೊಂದು ಕಾಲೇಜುಗಳಲ್ಲಿ ಅದಕ್ಕೋಸ್ಕರ ಒಂದು ಶಾಲೆ ಮಾಡೋದು ಇನ್ನೊಂದಿರ್ತಾರೆ, ಅದ್ರ ಮೂಲಕ ಹೋಗ್ತಿರ್ತಾರೆ. ಎಲ್ಲಾ ಮಕ್ಕಳು ಆ ಕಷ್ಟ ಸಿಗೋದಿಲ್ಲ. ಅದೇ ಪ್ರಾಥಮಿಕ ಶಾಲೆ ಮಕ್ಕಳ ಹತ್ರ ಹೋಗಿ ಅವ್ರಿಗೆ ಪ್ರತಿಯೊಂದು ಆಟನೂ ಗೊತ್ತಿರುತ್ತೆ.
1: ಬೆಳೆಸ್ಬೇಕು ಅಂತ ಹೇಳ್ತೀರಿ. ಧನ್ಯವಾದಗಳು, ಬಹಳ ಚಂದವಾಗಿ ಮಾತನಾಡಿದ್ರಿ.
0: ಧನ್ಯವಾದ ಮೇಡಮ್, ಒಳ್ಳೆ ಕಾರ್ಯಕ್ರಮ ತಗೊಂಡ್ರಿ ಆಟದ ಬಗ್ಗೆ.
1: ಧನ್ಯವಾದ. ಶ್ರೋತೃಗಳೇ, ಕೇಳಿದ್ರಲ್ಲ ರಾಜೀವ್ ಅವರ ಮಾತುಗಳನ್ನ. ಮಕ್ಕಳು ಆಟ ಆಡುವಾಗ ಕೇವಲ ಸಮಯವನ್ನ ತಳೆಯೋದಿಲ್ಲ ಅಥವಾ ವ್ಯರ್ಥವನ್ನ ಮಾಡೋದಿಲ್ಲ, ಜೀವನದ ಪಾಠಗಳನ್ನ ಕೂಡ ಕಲ್ತಾ ಇರ್ತಾರೆ ಅಂತ ಹೇಳ್ತಾ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
2: ನಮಸ್ತೆ ಮೇಡಮ್.
1: ಯಾರು ಮಾತಾಡ್ತಿರೋದು?
2: ಶಿವಮೊಗ್ಗದಿಂದ ಕಲ್ಪನಾ ನಾಗರಾಜ್ ಅಂತ.
1: ಕಲ್ಪನಾ ಅವರೇ, ಏನ್ ಮಾಡ್ತಿರೋದು ನೀವು?
2: ನಾವು ಸರಿ ಮೇಡಮ್.
1: ಇಂದಿನ ವಿಚಾರ ಗೊತ್ತಾಯ್ತಲ್ವಾ
2: ಮೇಡಮ್? ಎಲ್ಲ ಕೇಳಿಸ್ಕೊಳ್ತಾ ಇದ್ದೀನಿ.
1: ಏನ್ ಹೇಳಕ್ ಇಷ್ಟಪಡ್ತೀರಾ?
2: ಫಸ್ಟ್ ಆಫ್ ಆಲ್ ನಾನು ಅನ್ಸದ್ ಮೇಡಮ್, ತಂದೆ ತಾಯಿದೆ ಫಸ್ಟ್ ತಪ್ಪು ಅಂತ. ಫಸ್ಟ್ ಒಂದ್ ವರ್ಷ ಮಗು ಊಟ ಮಾಡ್ತಿದ್ದಾಗಿನ ಅಲ್ಲಿಂದ ಶುರು ಮಾಡ್ತಾರೆ ಫೋನ್ ಕೊಡೋದು. ಅವಾಗೆಲ್ಲ ಹಿಂದೆಲ್ಲ ಹಿಂದೆ ಚಂದ್ರ ತೋರ್ಸಿ ನಾಯಿ ಮನೆ ಹೆಂಗಾರು ಅನಿಸಿದ್ರು ಮೇಡಮ್. ಇವಾಗ ಹಂಗಲ್ಲ,
1: ಫೋನ್ ಒಂದು ಈಸಿಯಾಗಿ ಸಿಕ್ಕಿರೋದ್ರಿಂದ ಫೋನ್ ಬಳಸಿ ಮಗಳಿಗೆ ನಾವೇ
2: ಫೋನ್ ಕೊಟ್ರೆ ಅಷ್ಟೇ ಊಟ ಮಾಡೋದು.
1: ನಾವೇ ಅದನ್ನ ಬೆಳೆಸ್ತಾ ಇದೀವಿ, ಹಾಗಾಗಿ ಮಕ್ಕಳು ಅದನ್ನ ನಮ್ಮನ್ನ
2: ತರನೇ ಮಾಡ್ತಿದಾರ. ನಾವ್ ಅದೇ ಅಂತೀವಿ, ನೀವು ಕೀಪ್ ನೋಡ್ಕೊಳ್ರಿ ಫಸ್ಟ್, ನಿಮ್ಗೆ ಏನಕ್ ಬೇಕು ಮನೆಗಿರೋರಿಗೆ, ಮಕ್ಳು ದೊಡ್ಡವ್ರ ಆಗ ತನಕ ಆಮೇಲೆ ಇಟ್ಕೊಳ್ರಿ, ಬೇಕಾದ್ರೆ ಸ್ಕೂಲಿಗೆ ಹೋದಾಗ ಅವ್ರ ಎದುರಿಗೆ ನೀವು ನೋಡ್ತೀರಾ ಮತ್ತೆ ಅವ್ರು ಬಿಡ್ತಾರ.
1: ಖಂಡಿತ ಹೌದು
2: ಅಂತ ಹೇಳ್ತೀವಿ ಮೇಡಮ್. ಆದ್ರೂ
1: ಖಂಡಿತ ಹೌದು. ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕಾಗಿ. ಕೇಳಿದ್ರಲ್ಲ ಕಲ್ಪನಾ ಅವರ ಮಾತುಗಳನ್ನ. ಶ್ರೋತೃಗಳೇ, ದೊಡ್ಡವರು ನಾವೆಲ್ಲ ಸರಿಯಾದ್ರೆ ಮಕ್ಕಳು ಕೂಡ ಸರಿ ಆಗ್ತಾರೆ ಆಟದ ಮೈದಾನಕ್ಕೆ, ನಾವುಗಳು ಹೋದ್ರೆ ನಮ್ಮ ಜೊತೆ ಅವರು ಬರ್ತಾರೆ ಅಂತ ಚಂದವಾಗಿ ಚೊಕ್ಕವಾಗಿ ಚಿಕ್ಕ ಮಾತುಗಳಲ್ಲಿ ಹೇಳಿದ್ರು. ಇನ್ನು ಮುಂದಿನ ಕಾಲ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ.
3: ಹಲೋ,
1: ನಮಸ್ತೆ. ಯಾರು ಮಾತಾಡ್ತಿರೋದು?
3: ಗುಡ್ ಈವ್ನಿಂಗ್.
1: ವೆರಿ ಗುಡ್ ಈವ್ನಿಂಗ್ ಸರ್, ಹೇಳಿ ವಿಚಾರ. ಯಾರು, ನಿಮ್ಮ ಹೆಸರೇನು?
3: ಕಾರಳ್ಳಿಯಿಂದ ರಾಮಕೃಷ್ಣ ಅಂತ.
1: ರಾಮಕೃಷ್ಣ ಅವರೇ, ಏನ್ ಕೆಲಸ ಮಾಡ್ತಿರೋದು ನೀವು?
3: ನಾವು ಅಗ್ರಿಕಲ್ಚರ್.
1: ಓಕೆ, ಇಂದಿನ ವಿಚಾರವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ?
3: ಅಂದ್ರೆ ಪ್ಲಸ್ ಪಾಯಿಂಟ್ ಅಂದ್ರೆ ಫಸ್ಟ್ ಮೇನ್ ತಪ್ಪು ಮಾಡೋದೇ ತಂದೆ ತಾಯಿಗಳು ಮೇಡಮ್. ಫಸ್ಟ್ ಆಫ್ ಆಲ್ ಅವಕ್ಕೆ ಯಾವ್ದೋ ಒಂದು ಕತೆ ಹೇಳಲ್ಲ. ಚಂದ್ರನ್ ತೋರ್ಸೋದಾಗ್ಲಿ, ನಮ್ಮ ಪ್ರಕೃತಿನ ತೋರ್ಸೋದಾಗ್ಲಿ, ಏನನ್ನೂ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರೇನೋ ಚೂರು ಆಟ ಮಾಡಿದ ತಕ್ಷಣ ಮೊಬೈಲ್ ಕೊಟ್ಬಿಡೋದು, ಚುಂಟು ಟಿವಿ ತೋರ್ಸೋದು, ಅದನ್ನೇ ಮಾಡ್ತಾರೆ ಮೇಡಮ್. ಹಂಗಾಗಿ ಪೇರೆಂಟ್ಸ್ ಕಡೆ ನಾವು ಮಕ್ಕಳ ದಾರಿ ತಪ್ಪಿಸ್ಲಿಕ್ಕೆ ಮೇನ್ ಕಾರಣನೇ ಪೇರೆಂಟ್ಸ್ ಮೇಡಮ್. ನಾವೆಲ್ಲ ಚಿಕ್ಕವರು ಇರುವಾಗ ನಮಗೆ ಯಾವ ಮೊಬೈಲ್ ಇರ್ಲಿಲ್ಲ, ಟಿವಿನೂ ಇರ್ಲಿಲ್ಲ, ಎಲ್ಲ ಆಕಾಶವಾಣಿನೇ ಇತ್ತು ಮೇಡಮ್.
1: ಆಕಾಶವಾಣಿ ಕೇಳಿ ಬೆಳೆದ್ರಿ ಅಂತ ಹೇಳ್ತೀರಾ?
3: ಹೌದು ಮೇಡಮ್.
1: ಓಕೆ, ಹಾಗಿದ್ರೆ ನಿಮ್ಮ ಚಿಕ್ಕ ವಯಸ್ಸಿನ ಇಷ್ಟವಾದ ಆಟ ಯಾವುದು?
3: ನಾವೆಲ್ಲ ಲಗೋರಿ ಆಡ್ತಾ ಇದ್ವಿ.
1: ಲಗೋರಿ, ಓಕೆ.
3: ಇಲ್ಲಿ ದಾಂಡ ಆಡ್ತಾ ಇದ್ವಿ, ಬುಗುರಿ, ಮತ್ತೆ ಗೋಲಿ, ಈ ತರದ ಮರಕೋತಿ ಆಟ ಆಡೋದು.
1: ನೀವು ಆಡ್ತಿದ್ರಿ? ಓಕೆ, ಧನ್ಯವಾದಗಳು ರಾಮಕೃಷ್ಣ ಅವರೇ.
3: ಧನ್ಯವಾದ. ಆಟಗಳನ್ನೆಲ್ಲ ಆಡಿ ನಾವು ಬೆಳೆದವ್ರು ಮೇಡಮ್.
1: ಅವಾಗ ಇನ್ನೊಂದು ಕಾರಣ, ಇವನೇ ಆಡೋದಕ್ಕೆ ಫೋನ್ ಕೂಡ ಇರ್ಲಿಲ್ಲಲ್ಲ.
3: ಹೌದು ಹೌದು,
1: ಅದು ಕೂಡ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು.
3: ಹೌದು ಹೌದು ಮೇಡಮ್, ಹೌದು.
1: ಓಕೆ, ಧನ್ಯವಾದಗಳು.
3: ಓಕೆ ಮೇಡಮ್, ಧನ್ಯವಾದಗಳು.
1: ರಾಮಕೃಷ್ಣ ಅವರು ಹೇಳಿದ್ರು ಆಟಗಳನ್ನ ಆಡ್ತಾ ಹೋದ್ರೆ ಸಾಕಷ್ಟು ಇದೆ, ನಾವು ಕಲಿಸ್ಬೇಕಷ್ಟೇ, ಇಂದಿನ ಮಕ್ಕಳಿಗೆ ಫೋನ್ ಕೊಟ್ಟು ಕೂರಿಸ್ತಿರೋರೇ ನಾವು ಅಂತ ಹೇಳಿದ್ರು. ಇನ್ನು ಮುಂದಿನ ಕಾಲರ್ನ ಮಾತಾಡ್ಸೋಣ. ಹಲೋ, ನಮಸ್ಕಾರ. ಯಾರು ಮಾತಾಡ್ತಿರೋದು?
4: ಹಲೋ, ಗೋಣಿಗಿಂದ.
1: ಜಯಮ್ಮ ಅವರೇ, ಹೇಗಿದ್ದೀರಾ? ಇಂದಿನ ವಿಚಾರ ಗೊತ್ತಾಯ್ತಾ? ಏನೇಳಕ್ ಇಷ್ಟಪಡ್ತೀರಾ? ಪ್ರೇಮ ಅಲ್ಲ, ನಾನು ನಳಿನಾ. ನಳಿನಾ ಅಂತ ನನ್ನ ಹೆಸರು. ಸರಿ, ಇಂದಿನ ವಿಚಾರದ ಬಗ್ಗೆ ಹೇಳಿ.
4: ಅದೇ, ಈಗಿನ ಮಕ್ಕಳಿಗೆ ಮೊಬೈಲ್ ಬಿಟ್ಟರೆ ಬೇರೆ ಪ್ರಪಂಚನೆ ಇಲ್ಲ. ಅದನ್ನ ತೋರ್ಸ್ಕೊಟ್ಟರೆ ಫಸ್ಟ್ನೇದ್ರೆ ತಂದೆ ತಾಯಿ. ಫಸ್ಟಿಗೆ ಮಗು ಊಟ ಮಾಡಲ್ಲ ಅಂತ ಕೊಡೋದು. ಮಗು ಶಾಲೆಯಿಂದ ಬಂದು ಪಾಠ ಅಕ್ಷರ ಕಲಿಸೋದು. ಆಟ ಆಡಕ್ ಹೋದ್ರೆ ಬರ್ರ ಕುತ್ಕೊಡ್ರ ಓದ್ಕೊಡ್ರ ಅನ್ನೋದು. ಆಟ ಆಡಕ್ ಬಿಡೋದಿಲ್ಲ. ಬಟ್ಟೆ ಬಿಚ್ಚರಿ ಓದ್ಕೊಳ್ರಿ ಕುತ್ಕೊಳ್ರಿ ಅಂತ ಅಂದ್ಬಿಟ್ಟು ಅಂದ್ರೆ ಅವರು ಒಂದ್ ಕಡೆ ಬುಕ್ ಸೈಡಿಗೆ ಇಡೋದು, ಮೊಬೈಲ್ ಅಲ್ಲಿ ಆಟ ಆಡೋದು.
1: ಖಂಡಿತ ಹೌದು, ಅವ್ರಿಗೊಂದು ಮನರಂಜನೆ ಬೇಕಾಗಿರುತ್ತೆ. ಓದು ಓದು ಅಂತ ಹೇಳಿ ಬಂದ ತಕ್ಷಣ ಆಟ ಆಡಕ್ ಬಿಡದಲೆ ಓದಕ್ಕೆ ಕೂರು ಅಂತ ಹೇಳೋದು, ಅದು ಫೋನ್ ನ ಕಡೆ ಮಕ್ಕಳನ್ನ ವಾಲಿಸ್ತಾ ಇದೆ ಅಂತ ಹೇಳ್ತೀರಿ. ಧನ್ಯವಾದಗಳು. ಧನ್ಯವಾದಗಳು. ಆಟ ಆಡ್ತಾರೆ, ಫೋನ್ ನ ನೋಡ್ತಾರೆ ಅಂತ ಹೇಳ್ತೀರಾ? ಸರಿ ಜಯಮ್ಮ ಅವರೇ, ಧನ್ಯವಾದಗಳು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ. ಕೇಳಿದ್ರಲ್ಲ ಜಯಮ್ಮ ಅವರು, ಒಂದು ಚಂದವಾಗಿ ಮಾತನಾಡಿದ್ರು. ಬರೀ ಮಕ್ಕಳಿಗೆ ಓದು ಅಂತ ಕೂರಿಸೋದಲ್ಲ, ಬಂದ ಕೂಡಲೇ ಓದಕ್ಕೆ ಕೂರಿಸಿದ್ರೆ ಅವರು ಓದ್ತಾ ಇದಾರೋ ಇಲ್ವೋ ಅನ್ನುವ ಮಾನಿಟ್ರಿಂಗ್ ಕೂಡ ನಾವು, ಅಂದರೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಾವು ನೋಡಬೇಕಾಗತ್ತೆ. ಅದರ ಜೊತೆಗೆ ಆಟಕ್ಕೆ ಬಿಡದಲೇ ಇರೋದು ಕೂಡ ಇನ್ನೊಂದು ರೀತಿಯ ತೊಂದರೆ ಆಗ್ತಿದೆ ಪೋಷಕರಿಂದ ಮಕ್ಕಳಿಗೆ. ಅಂದರೆ ಅವರು ಫೋನ್ನ ಕಡೆ ವಾಲೋದಕ್ಕೆ ಅಂತ ಹೇಳಿದರು. ಇನ್ನು ಮುಂದಿನ ಕಾಲರ್ ಕರೆ ಕಟ್ಟಾಗಿದೆ. ಶ್ರೋತೃಗಳೇ, ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ.
5: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
5: ನಾನು ಭದ್ರಾವತಿಯಿಂದ ಆಶಾ ಅಂತ.
1: ಆಶಾ ಅವರೇ, ಏನು ಕೆಲಸ ಮಾಡ್ತಿರೋದು ನೀವು?
5: ಹೌದು ಇಸ್ ಮೇಡಮ್.
1: ಇಂದಿನ ವಿಚಾರದ ಬಗ್ಗೆ ಏನು ಹೇಳ್ತೀರಿ?
5: ಹೇಳ್ತೀನಿ ಮೇಡಮ್, ಮಕ್ಕಳ ಬಗ್ಗೆ ನಾವೇ ಜಾಸ್ತಿ ಕೇರ್ ತಗೋಬೇಕು ಮೇಡಮ್. ಅವ್ರು ಯಾಕೆ ಬಿಡಲ್ಲ, ಬರೇ ಓದೋದು, ಬರೇ ಸಂಗೀತ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಅಂತ ನಾವೇ ಕಳಿಸ್ತೀವಿ ಮೇಡಮ್. ಮಕ್ಕಳು ಜಾಸ್ತಿ ಹೇಳ್ತೀನಿ, ನಾವೇ ಹೇಳೋದು ಮೇಡಮ್. ನಮ್ಗೆ ಒತ್ತಡಗಳು ಓದ್ಕೋ ಓದ್ಕೋ ಅಂತ ಕಾಂಪಿಟೇಷನ್ ಜಾಸ್ತಿ ಇಲ್ಲ ಮೇಡಮ್. ಈಗಿರೋದು ಅವ್ರು ಓದಕ್ಕೆ ಹೋಗಲ್ಲ, ಬರೇ ಓದು ಓದು ಅಂತ ಆಟದ ಬಗ್ಗೆ ಇದೇ ಇರಲ್ಲ ಮೇಡಮ್, ಅವ್ರಿಗೆ ಅರಿವೇ ಇರಲ್ಲ.
1: ಓಕೆ, ಆಟದ ಬಗ್ಗೆ ಅರಿವೇ ಇರಲ್ಲ ಮಕ್ಕಳು, ಮಾನಸಿಕವಾಗಿ ಒತ್ತಡ
5: ಹೇಳ್ತಿರ್ತೀವಿ ಬಿಡ ನಾವು, ಹಂಗ್ ಓದ್ಬೇಕು ಹಿಂಗ್ ಓದ್ಬೇಕು ಅಂತ. ಆಟದ ಬಗ್ಗೆ ಅವ್ರಿಗೆ ಕೆಲವು ಆಟಗಳೇ ಗೊತ್ತಿಲ್ಲ ಮೇಡಮ್. ಬರ್ಕೋತಿ ಆಟ, ಕಲ್ಲು ಸರಣಿ ಆಟ,
1: ಖಂಡಿತ ಗೊತ್ತಿಲ್ಲ. ಹೌದು, ಆಟ ಆಡಕ್ಕೆ ಬಿಟ್ರೆ ಅಲ್ವಾ, ಆಟದ ಮೈದಾನಕ್ಕೆ ಅವ್ರು ಹೋದ್ರೆ ಅಲ್ವಾ ಅವೆಲ್ಲ ಗೊತ್ತಾಗುತ್ತೆ.
5: ಸಂಜೆ ಬರದೇ 6 ಗಂಟೆಗೆ ಮೇಡಮ್, ಅಲ್ಲಿಂದ ಬಂದ ತಕ್ಷಣ ಬುಕ್ ತೆಗೆದು ಓದ್ಕೊಳ್ರಿ, ಡ್ಯಾನ್ಸ್ ಹೋಗ್ರಿ, ಮತ್ತೆ ಸಂಗೀತಕ್ಕೆ ಹೋಗ್ರಿ ಅಂತ ನಾವೇ ಕಲಿತೀವಿ ಮೇಡಮ್ ಒತ್ತಡದಿಂದ.
1: ಅವ್ರು ಕಲಿಸಿದಾರೆ ಇವ್ರು ಕಲಿಸಿದಾರೆ ಅಂತ ಹೇಳಿ ಒತ್ತಡ ನಾವು ಅಂತ ಹೇಳ್ತೀವಿ.
5: ಕಾಂಪಿಟೇಷನ್ ಜಾಸ್ತಿ ಅಲ್ಲ ಮೇಡಮ್.
1: ಓಕೆ ಓಕೆ, ಧನ್ಯವಾದಗಳು ನಿಮ್ಮ ಅಭಿಪ್ರಾಯ. ಕೇಳಿದ್ರಲ್ಲ ಆಶಾ ಅವರ ಮಾತುಗಳನ್ನ. ಶ್ರೋತೃಗಳೇ, ದೇಹಕ್ಕೆ ವ್ಯಾಯಾಮ ಎಷ್ಟು ಮುಖ್ಯನೋ ಮನಸ್ಸಿಗೆ ಆಟ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಮುಂದಿನ ಕಾಲನ ಮಾತಾಡ್ಸೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು? ಓಕೆ ಶ್ರೋತೃಗಳೇ, ಸಮಯ ಕೂಡ ಆಗ್ತಾ ಇದೆ. ಒಂದೊಂದು ಚಂದದ ಗೀತೆಯನ್ನ ಕೇಳಿ ಬರೋಣ. ಈ ಗೀತೆಯ ನಂತರ ಯಾರು ಕರೆಗಳೆಲ್ಲರ ಕರೆಗಳನ್ನ ಸ್ವೀಕರಿಸ್ತೇನೆ ಅಂತ ಹೇಳ್ತಾ ಆ ದಿನಗಳು ಚಿತ್ರದ ಗೀತೆ ವಿಜಯ್ ಯೇಸುದಾಸ್ ಹಾಗೂ ನಂದಿತಾ ಅವರ ಕಂಠಸಿರಿಯಲ್ಲಿ ನಿಮಗಾಗಿ ಮೂಡಿ ಬರುತ್ತಲಿದೆ.

0: ಒಂದು ಚಂದದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ. ಸಮಯ ಕೂಡ ಆಗ್ತಾ ಇದೆ. ನಮ್ಮ ಕಡೆಯ ಕಾಲರ್ ಯಾರು ಅಂತ ಮಾತಾಡ್ಸೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು? ನಮಸ್ತೆ, ಯಾರು ಹೇಳಿ? ದಾದಾಪೀರ್ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕ್ಷಮಿಸಿ, ಸವಳಂಗದಿಂದ. ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಿದ್ದೀರಿ? ಕಾನ್ಫಿಡೆಂಟ್ ಆಗಿ ಮಾತಾಡಿ. ಓಕೆ, ಇಂದಿನ ವಿಚಾರ ಗೊತ್ತಾಯ್ತಲ್ವಾ? ನೀವೇ ಕಡೆಯ ಕಾಲರು, ಬೇಗ ಮಾತನಾಡಿ, ಇಲ್ಲ ಕರೆ ಕಟ್ ಆಗತ್ತೆ.
1: ಹೌದು ಮೇಡಮ್, ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈಗ ಸರ್ಕಾರನೇ ಮಾಡಿರೋದು ಅದು ಮೊಬೈಲ್ ಅಂದ್ರೆ ಸರ್ಕಾರನೇ ಬ್ಯಾನ್ ಮಾಡ್ಬೇಕಾಗತ್ತೆ ಮೇಡಮ್. ಯಾಕಂದ್ರೆ ನಾವು ಹೇಳ್ತೀವಿ, ಹೇಳಿದ್ರು ಕೂಡ ಅದು ಸರ್ಕಾರ ಮಾಡಿಸಿದಾಗ ಅವರೇ ಬ್ಯಾನ್ ಮಾಡ್ಲಿಕ್ಕೆ ಅವ್ರಿಗೆ ಹಚ್ಚಿದೆ ಮೇಡಮ್. ಯಾಕಂತಂದ್ರೆ ಈಗ ಹೊಳೆಯಲ್ಲಿ ನೀರ್ ಬಿಡ್ತಾರೆ ಅನ್ಕೊಂಡು ಡ್ಯಾಮ್ ಅಲ್ಲಿ ನೀರಿಲ್ಲ, ನೀರ್ ಬಿಡ್ರಿ ಅಂದ್ರೆ ಬಿಡಕ್ ಆಗಲ್ಲ. ಹಂಗೆ ಸರ್ಕಾರನೇ ಮೊಬೈಲ್ ಅದನ್ನ ಬಿಟ್ಟಿದಾರೆ ಅಂದಾಗ ಅವರೇ ಅದನ್ನ ಬ್ಯಾನ್ ಮಾಡಿದ್ರೆ ಎಲ್ಲರಿಗೂ ಒಂದ್ ಅನುಕೂಲ ಆಗತ್ತೆ.
0: ಓಕೆ, ಧನ್ಯವಾದಗಳು ದಾದಾಪೀರ್ ಅವರೇ, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ.
1: ಥ್ಯಾಂಕ್ ಯು ಮೇಡಮ್.
0: ಶ್ರೋತೃಗಳೇ, ಎಲ್ಲವನ್ನು ಸರ್ಕಾರ ಮಾಡೋದಿಲ್ಲ. ಸರ್ಕಾರ ಒಳ್ಳೆಯದನ್ನು ಕೂಡ ನಮ್ಮ ಒಳ್ಳೆಯದಕ್ಕಾಗಿ ಮಾಡುತ್ತೆ. ಟೆಕ್ನಾಲಜಿ ಕೂಡ ನಮ್ಮ ಎಲ್ಲರ ಹಿತಾಸಕ್ತಿಗಾಗಿ ಬಂದಿರುತ್ತೆ. ಆ ಎಲ್ಲ ಉಪಯೋಗಗಳನ್ನು, ಆ ಎಲ್ಲ ತಂತ್ರಜ್ಞಾನಗಳನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲ ವಿಚಾರಗಳು ನಿಂತಿರುತ್ತೆ ಅಂತ ಹೇಳ್ತಾ ಸಮಯ ಆಗ್ತಾ ಇದೆ. ಇನ್ನೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು? ಮೇಘಾನಂದ ಅವರೇ, ಸಮಯ ಆಗ್ತಿದೆ, ಬೇಗ ಮಾತನಾಡಿ ವಿಚಾರ ಬಗ್ಗೆ.
2: ಮಕ್ಕಳಿಗೆ ಫೋನ್ ಕೊಡೋದು ಪೇರೆಂಟ್ಸ್ ಹೇಳೋದು ಮೊದಲು ತಪ್ಪು ಮೇಡಮ್. ನಾವು ಇವತ್ ಬೆಳಿಗ್ಗೆ ಒಂದೇ ಮಾತರಂ ನಿಮ್ಮ ಆಕಾಶವಾಣಿಯಿಂದ ಎಷ್ಟು 5:53 ಶುರು ಆಗುತ್ತಲ್ಲ ಮೇಡಮ್, ಅಲ್ಲಿಂದ ಬರೀ ಒಂದು 10 ಗಂಟೆವರೆಗೂ ಕೇಳ್ಬಿಟ್ರಿ, ಗೀತಾರಾಧನಾ, ಭಕ್ತಿ ಗೀತೆಗಳ ಕಾರ್ಯಕ್ರಮ, ಆಮೇಲೆ ಗುರುರಾಜ್ ಖರ್ಗೆ ಅವರ ಕರುನಾಳು ಬಾಳ್ ಬೆಳಕೆ, ಇವನ್ನೆಲ್ಲ ಮಕ್ಳಿಗೆ ನಾವು ಹೇಳಿಸ್ಕೊಟ್ಟು ಕೇಳಿಸ್ಬಿಟ್ರೆ ರೇಡಿಯೋದಿಂದ, ಮಕ್ಕಳು ಇವತ್ತು ಎಷ್ಟೋ ದಾರಿಗೆ ಬರ್ತಾರೆ ಮೇಡಮ್. ಮಕ್ಕಳು ಇವತ್ತು ದಾರಿ ತಪ್ಪಲಿಕ್ಕೆ ಕಾರಣ ನಾವೇನೆ, ಪೇರೆಂಟ್ಸ್ಗಳು.
0: ಓಕೆ ಓಕೆ ದಾದಾ, ಓಕೆ ಮೇಘಾನಂದ ಅವರೇ, ಧನ್ಯವಾದಗಳು.
2: ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಶ್ರೋತೃಗಳೇ, ಇದಾಗಿತ್ತು ಇಂದಿನ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ಮಕ್ಕಳ ಜೀವನದಲ್ಲಿ ಆಟದ ಮಹತ್ವ ಕಡಿಮೆಯಾಗಿದೆ ಎಂಬ ವಿಷಯದ ಕುರಿತು, ಆಟವೆಂದರೆ ಮಕ್ಕಳ ಹಕ್ಕು ಮಾತ್ರವಲ್ಲ, ಅವರ ಸಮಗ್ರ ಬೆಳವಣಿಗೆಗೆ ಅಗತ್ಯವಾದ ಅಂಶವೂ ಹೌದು. ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಮಕ್ಕಳ ನಗು, ಓಟ, ಸ್ನೇಹ ಮತ್ತು ಮೈದಾನದ ಸಂಭ್ರಮವನ್ನು ಯಾವ ಪರದೆಯೂ ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಿಲ್ಲ. ಇಂದಿನ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಜೊತೆಯಾಗಿರೋದು ನಿಮ್ಮ ಬಾನುಡಿ ಗೆಳತಿ ನಳಿನಾ ಮೋಹನ್. ಶ್ರೋತೃಗಳೇ, ಈಗ ಸಮಯ 8:45 ಆಗ್ತಾ ಇದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆರಂಭದಲ್ಲಿ ಕೇಳೋಣ ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರು ರಚಿಸಿರುವ ಗೀತೆ ನನ್ನೇ ಬಾಳಿನ ಅನ್ನುವಂತಹ ಈ ಒಂದು ಗೀತೆ.

ಮುಂದಿನ ಗೀತೆಯಾಗಿ ಕೇಳೋಣ. ಕೆಎಸ್ ನರಸಿಂಹಸ್ವಾಮಿಯವರು ರಚಿಸಿರುವ ಈ ಗೀತೆ ಪಯಣಿಸುವ ವೇಳೆಯಲ್ಲಿ.

ಇದುವರೆಗೂ ಬಿಜೆ ಭರತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶ

0: ಕನ್ನಡದ ಹೆಸರಾಂತ ಕತೆಗಾರರ ಕೃತಿಗಳ ಬಾನುಲಿ ರೂಪ ಕೇಳಿ ಕಥಾ ನಾಟಕ
1: ಅವನ ಪ್ರೇಮ ವಾಣಿಯವರ ಮೂಲ ಕಥೆಯ ಬಾನುಲಿ ರೂಪ HS ಪಾರ್ವತಿ
2: ಅಮ್ಮ ಅಮ್ಮ ನಾನು ಮದುವೆ ಆಗ್ತೀನಿ
3: ಏನಂದೆ ಯಾರಿಗೂ ಮದುವೆ
2: ನನಗೆ ಅಮ್ಮ ನಾನು ಮದುವೆ ಮಾಡ್ಕೊಂಬೋಣ ಅಂತ ನಿಶ್ಚಯ ಮಾಡಿದ್ದೀನಿ ಯಾಕಮ್ಮ ಸುಮ್ಮನಾಗ್ಬಿಟ್ಟಿ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ
3: ನನಗೆ ಗೊತ್ತು
2: ನಿನಗೆ ಹೇಗಮ್ಮ ಗೊತ್ತು ನೀನು ಹುಡುಗಿನ ನೋಡಿದ್ದೀಯಾ
3: ಅಲ್ವೋ ಮದುವೆನೇ ಆಗಲ್ಲ ಆಂಜನೇಯನ ಹಾಗೆ ಆ ಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂತಿದ್ದೆ ಮದುವೆ ಅಂದ ಕೂಡ್ಲೆ ಮುಖ ಸೊಟ್ಟಿಗೆ ಮಾಡ್ತಿದ್ದೆ ಈಗ ಇದ್ದಕ್ಕಿದಾಗೆ ಮದುವೆ ಆಗ್ತೀನಿ ಅಂದ್ರೆ ಹುಡುಗಿ ತುಂಬಾ ಚೆಲುವೆ ಅಂತ ಯಾರಿಗಾದ್ರೂ ಗೊತ್ತಾಗುತ್ತೆ
2: ಅದು ನಿಜ ಅನ್ನು
3: ಸೋಮು ಹುಡುಗಿ ಯಾರ ಮನೆಯವಳು ಯಾವ ಜಾತಿ ನೀ ಯಾರನ್ ಮದ್ವೆ ಆದ್ರೂ ನಂದೇನು ಅಡ್ಡಿ ಇಲ್ಲಪ್ಪ ಸುಮ್ಮನೆ ಕೇಳಿದೆ ಅಷ್ಟೇ ಒಟ್ಟಿನಲ್ಲಿ ನೀನ್ ಮದ್ವೆ ಆಗಿ ಗೃಹಸ್ಥನಾದ್ರೆ ಅಷ್ಟೇ ಸಾಕು
2: ಹುಡುಗಿ ನಮ್ ಜಾತಿಯವಳೆ ಅನ್ನು ಶಾಸ್ತ್ರಗಳು ಬೇರೆ ಜಾತಕ ನೋಡಿ ತುಂಬಾ ಪ್ರಶಸ್ತವಾಗಿದೆ ಅಂದಿದಾರಮ್ಮ
3: ಸರಿ ಬಿಡು ಆ ಹುಡುಗಿ ನಿನ್ಗೆಲ್ ಸಿಕ್ಕದ್ಲೋ
2: ಹತ್ತಿರದ ಹಳ್ಳಿಲಿ ಏನೋ ವ್ಯಾಜ್ಯ ಇತ್ತು ಡ್ಯೂಟಿ ಮೇಲೆ ಹೋಗಿದ್ದೆ ಅಲ್ಲೇ ಶಾಂತ ಅಂದ್ರೆ ಆ ಹುಡುಗಿ ಕಣ್ಣಿಗೆ ಬಿದ್ಲು ಪಾಪ ತಂದೆ ತಾಯಿ ಯಾರೂ ಇಲ್ಲ ವಯಸ್ಸಾದ ಅಜ್ಜಿ ಜೊತೆ ಇದ್ದಾಳೆ ಲಕ್ಷಣವಾಗಿದ್ರು ಬಡವರ ಮನೆ ಹುಡುಗಿ ಅಂತ ಯಾರು ಇವಳನ್ ಮದ್ವೆ ಆಗೋದಕ್ಕೆ ಒಪ್ಪಲಿಲ್ಲ ಅದಕ್ಕೆ ನಾನು ಅವಳನ್ ಮದ್ವೆ ಆಗೋದು ಅಂತ ನಿಶ್ಚಯ ಮಾಡಿಬಿಟ್ಟೆ ಅಮ್ಮ
3: ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಪ್ಪ

0: ಯಾಕಮ್ಮ ಶಾಂತ ಮಂಕ ಕೂತ್ಬಿಟ್ಟಿದಿ? ಸೋಮು ನೋಡಿದ್ರೆ ಒಂದ್ ಗಳಿಗೆ ಬಿಡದ ಹಾಗೆ ಹಿಂದೆ ಮುಂದೆ ಓಡಾಡ್ತಿರ್ತಾನೆ.
1: ಅತ್ತೆ ಅದು ಅದು
0: ಹೇಳಮ್ಮ, ನನ್ನ ಹತ್ರ ಹೇಳೋ. ನಾನ್ ನಿನ್ ತಾಯಿ ಹಾಗೆ ಮನಸ್ಸಿನಲ್ಲಿರೋದನ್ನ ಸಂಕೋಚ ಇಲ್ಲದೆ ಹೇಳು.
1: ನನಗೆ ಅವ್ರನ್ನ ಕಂಡ್ರೆ ಒಂಥರ ಭಯ ಆತೆ.
0: ಯಾಕಮ್ಮ?
1: ಅವ್ರದ್ದು ಅತಿ ವ್ಯಾಮೋಹ, ನನಗೆ ಸಹಿಸೋದು ಕಷ್ಟ ಆತೆ.
0: ಮೊದಲಿಂದ ಅವನ ಸ್ವಭಾವನೇ ಹಾಗೆ ಶಾಂತ. ತಂದೆ ಇಲ್ಲದ ಮಗ ಅಂತ ಅತಿ ಮುದ್ದಿನಿಂದ ಸಾಕ್ಬಿಟ್ಟೆ ನೋಡು, ನಂದೇ ತಪ್ಪು. ಊಟ ತಿಂಡಿ ಆಟ ಎಲ್ಲಾದ್ರಲ್ಲೂ ಒಂದು ಅತಿನೇ. ಊಟ ಮಾಡಿದ್ರೆ ಒಂದೇ ಸಲಕ್ಕೆ 4 ಜನಕ್ಕಾಗೋ ಅಷ್ಟು ಊಟ. ಇದು ಯಾಕೆ ಇಷ್ಟು ತಿಂತಿದೆಯೋ ಅಂತ ಒಂದು ಮಾತಂದ್ರೆ ಸಾಕು, ಮುಂದೆ 4 ದಿನ ದಮ್ಮಯ್ಯ ಅಂದ್ರೂ ಒಂದು ತುತ್ತು ಅನ್ನ ತಿನ್ನೋ ಹಾಗಿಲ್ಲ. ಪರೀಕ್ಷೆ ಸಮಯದಲ್ಲಿ ಆಟ ಆಟ, ಪರೀಕ್ಷೆಯಲ್ಲಿ ಫೇಲ್ ಆಗ್ತೀಯಲ್ಲೋ ಅಂತ ಕಣ್ಣೀರ್ ಹಾಕಿದ್ರೆ ಸರಿ, ಹಗಲು ರಾತ್ರಿ ಪುಸ್ತಕ ಓದಿದ್ದೇ ಓದಿದ್ದು, ಓದಿದ್ದೇ ಓದಿದ್ದು. ಅದಕ್ಕೆ ನಾನು ಅವನಿಗೆ ಏನಾದರೂ ಹೇಳೋದಿಕ್ಕೆ ಹೆದರ್ತಿದ್ದೆ, ಮದುವೆನೇ ಆಗಲ್ಲ ಅಂತಿದ್ದ. ಈಗ ನೋಡಿದ್ರೆ ನಿನ್ನ ಒಂದು ಗಳಿಗೆ ಬಿಟ್ಟಿರಲ್ಲ ಅಂತಾನೆ.
1: ನನಗಂತೂ ಅವ್ರನ್ನ ಕಂಡ್ರೆ ಸಲಿಗೆಗಿಂತ ಭಯನೇ ಜಾಸ್ತಿ ಆಗುತ್ತೆ ಅತ್ತೆ.
0: ಏನ್ ಮಾಡೋದಮ್ಮ, ಅವನಂತೂ ಅವನ ಸ್ವಭಾವ ಬದಲಾಯಿಸ್ಕೊಳ್ಳೋದಿಲ್ಲ. ನೀನೇ ಸ್ವಲ್ಪ ತಾಳ್ಮೆ ತಂದ್ಕೋಬೇಕಮ್ಮ.
1: ಆಗ್ಲಿ ಅತ್ತೆ.

0: ಸಮಯಕ್ಕೇನು, ಹಗಲು ರಾತ್ರಿ ಲಗಾಮಿಲ್ಲದ ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ನಮ್ಮ ರತ್ನ ಇನ್ನು ಮೊನ್ಮೊನ್ನೆ ಹುಟ್ಟಿದ್ಲು ಅನ್ನೋ ಹಾಗಿದೆ ಈಗಾಗಲೇ ಅವಳಿಗೆ.
1: ಅಂದ್ರೆ ನಮ್ಮ ರತ್ನಂಗೆ ಆಗ್ಲೇ ಮದುವೆ ವಯಸ್ಸು ಆಯ್ತು ಅನ್ನು.
0: ಸದ್ಯ ನನ್ನ ಪುಣ್ಯ, ಇಷ್ಟು ಬೇಗ ನಿಮ್ಗೆ ಅರ್ಥವಾಯ್ತಲ್ಲ.
1: ಏನೇ ಏನೇ ನನ್ನನ್ನೇ ಹಾಸ್ಯ ಮಾಡುವಾಗಾಗ್ಬಿಟ್ಯಾ?
0: ದಮ್ಮಯ್ಯ ಅಂತೀನಿ ಅಂದ್ರೆ ಅದನ್ನೇ ನೆಪ ಮಾಡ್ಕೊಂಡು ಮುಖಾನು ಊದಿಸ್ಕೊಂಡು ಕುತ್ಕೊಂಡ್ಬಿಡ್ಬೇಡಿ.
1: ಹ್ಮ್, ಅಂತೂ ನಮ್ಮ ರತ್ನನಿಗೆ ಮದುವೆ ಮಾಡಬೇಕು ಅನ್ನು. ಹ್ಮ್, ನೋಡ್ತಾ ಇರು, ಇನ್ನು 15 ದಿನಗಳಿಗಾಗಿ ಮದುವೆ ಗೊತ್ತೇ ಮಾಡ್ಬಿಡ್ತೀನಿ.
0: ಹ್ಮ್, ನನಗೆ ನಮ್ಮ ರತ್ನಂದೇ ಚಿಂತೆ ರೀ.
1: ಏನೇ ಹಾಗಂದ್ರೆ?
0: ರತ್ನಂದು ನಿಮ್ಮ ಹಾಗೆ ಒಳ್ಳೆ ಹಠ ಸ್ವಭಾವ, ಮನಸ್ಸಿಗೆ ಬಂದಿದ್ದು ಮಾಡೋ ಬುದ್ಧಿ. ಅತ್ತೆ ಮನೇಲಿ ಹೇಗಿರ್ತಾಳೋ ಏನ್ ಮಾಡ್ತಾಳೋ?
1: ಏನ್ ಮಾಡೋದು ಹೇಳು, ನಮ್ಮ ರತ್ನ ನಿನ್ನ ರೂಪ ನನ್ನ ಸ್ವಭಾವ ಹೊತ್ಕೊಂಡಿದ್ದಾಳಲ್ಲ, ಆದ್ರೆ ಅವಳು ಯಾಕೆ ಅತ್ತೆ ಮನೆಗೆ ಹೋಗಿ ಕಷ್ಟಪಡ್ಬೇಕು? ಅವಳನ್ನ ಮನೆ ಬಿಟ್ಟು ಕಳಿಸಿದ್ರು ತಾನೆ.
0: ಓ, ಅಂದ್ರೆ ಮನೆಯೊಳಗೇನೆ ಹುಡುಕ್ತಿದ್ದೀರೇನೋ?
1: ಹೌದು, ಮತ್ತೆ ಹುಡುಗ ಶ್ರೀಮಂತನ ಇರದಿದ್ರು ಪರವಾಗಿಲ್ಲ, ಲಕ್ಷಣವಾಗಿ ವಿನಯಶಾಲಿಯಾಗಿದ್ರೆ ಸಾಕು, ಅಂಥ ಗಂಡನ್ನೇ ಹುಡುಕ್ತೀನಿ.
0: ಅವಳ ಹಣೆಯಲ್ಲಿ ಏನ್ ಬರ್ದಿದೆಯೋ ಏನೋ ನೋಡೋಣ.

0: ಏ ಶಾಂತ ಶಾಂತ,
1: ಬಂದೆ ಕಣ್ರಿ ಬಂದೆ. ಯಾಕೋ ಏನೋ ತುಂಬಾ ಸಿಟ್ಟಿನಲ್ಲಿರೋ ಹಾಗಿದೆ. ಇನ್ನೇನ್ ಕಾದಿದ್ಯೋ ಏನೋ ರಾಮಾಯಣ. ಇಷ್ಟಕ್ಕೂ ಇವ್ರ ಬುದ್ಧಿ ನನಗ್ ಹೊಸದೇನು ಅಲ್ವಲ್ಲ. ಕಾಫಿ ತಗೊಳಿಂದ್ರೆ
0: ನಾನೇನ್ ಈಗ ಕಾಫಿ ಕೇಳಿದ್ನೇನೋ?
1: ನೀವು ಕೇಳಲಿಲ್ಲ, ನಾನ್ ಬರ್ಸಿದ್ನಲ್ಲ ತಂದೆ ಅಷ್ಟೇ. ಬೇಡದೆ ಇದ್ರೆ
0: ಕೊಡಿಲಿ.
1: ಯಾರ್ದು ಕಾಗದ ಬಂದಿರೋ ಆಗಿದೆ? ಯಾರದ್ದು ಈ ಕಾಗದ?
0: ಇನ್ಯಾರದ್ದು? ಆ ಬಡವ ಬರೆದಿದ್ದಾನೆ.
1: ಯಾರಿ?
0: ನಿನ್ನ ಅಳಿಯ ತಲೆ ಮಾಸದ ಮಂಡೆ ಇದು. ಹೊಟ್ಟೆ ಹಿಟ್ಟಿಲ್ದೆ ಅಲಿತಿದ್ದ, ಕರೆದು ರತ್ನದಂತಹ ಮಗಳನ್ನು ಕೊಟ್ಟೆ ಬಡವ. ಹೇಳ್ದ ಕೇಳ್ಕೊಂಡು ಮನೇಲಿ ಮಗನಾಗಿರ್ತಾನೆ ಅಂತ. ಅವನ ತಲೆ ತಿರುಗೋಯ್ತು. ಅದಕ್ಕೆ ದೊಡ್ಡವ್ರು ಹೇಳೋದು ಯಾವ್ದನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿರ್ಬೇಕು ಅಂತ.
1: ನಿಮ್ ಮಗಳ ಗಂಡನ ವಿಚಾರದಲ್ಲಿ ಹೀಗೆಲ್ಲ ಮಾತಾಡ್ತಾರೇನ್ರಿ? ಇಷ್ಟಕ್ಕೂ ಗೋಪಣ್ಣ ಏನ್ ಬರ್ದಿದ್ದಾನೆ?
0: ರತ್ನನ್ನ ಕಳಿಸ್ಬೇಕಂತೆ.
1: ಅಷ್ಟೇ ತಾನೆ? ನಿಮ್ ಕೋಪ ನೋಡಿ ಅನಾಹುತ ಆಯ್ತು ಅನ್ಕೊಂಬಿಟ್ಟೆ. ಅಲ್ಲ ರೀ, ಅಳಿಯ ಮಗಳನ್ ಕರೆದ್ರೆ ಕೋಪ ಯಾತಕ್ರೆ? ಕರ್ಕೊಂಡು ಹೋಗ್ಲಿ ಬಿಡಿ.
0: ಏನಂದೆ? ನಿನಗೂ ಹುಡುಗಾಟ ಆಗೋಯ್ತೇನೋ? ನಮ್ ರತ್ನನ್ನ ಎಲ್ಲಿಗೆ ಕಳಿಸೋದು? ನಿಲ್ಲೋದಕ್ ಸ್ವಂತ ಮನೆ ಇಲ್ಲ. ಅವನ್ ತರೋ ಸಂಬಳ ರತ್ನನ್ ಒಂದ್ ಸೀರೆಗ್ ಸಾಲದು. ಕರ್ಕೊಂಡು ಹೋಗ್ತಾನಂತೆ ಧೀರ.
1: ಏನ್ ಮಾಡೋದಕ್ಕಾಗತ್ತೆ? ಮದುವೆ ಆಗಿ 3 ವರ್ಷ ಆಯ್ತು, ಇನ್ನೂ ಕಳ್ಸೋದಿಲ್ಲ ಅಂದ್ರೆ ಹೇಗ್ರಿ? ಕಷ್ಟವೋ ಸುಖವೋ ಅವಳು ಗಂಡನ ಜೊತೆ ತಾನೇ ಇರ್ಬೇಕು. ತಿಳಿದು ತಿಳಿದು ಬಡವನಿಗೆ ಕೊಟ್ಟು ಮದುವೆ ಮಾಡಿದ್ರಿ. ನಾನು ಆಗ್ಲೇ ಹೇಳ್ದೆ.
0: ಹೌದು ಕಣೆ, ನೀನ್ ಹೇಳಿದ್ದೆ. ಆದ್ರೆ ನಾನ್ ನಿನ್ ಮಾತು ಕೇಳಲಿಲ್ಲ. ಬೇಕು ಅಂತಾನೆ ಬಡವನ ಕೊಟ್ಟು ಮದುವೆ ಮಾಡಿದೆ. ಶ್ರೀಮಂತ ಹುಡುಗ ಆದ್ರೆ ಮಗಳನ್ನ ಅವ್ರ ಮನೆಗೆ ಕಳಿಸ್ಬೇಕಾಗತ್ತೆ. ಇವನಾದ್ರೆ ನಮ್ಮನ್ಲೇ ಬಿದ್ದಿರ್ತಾನೆ ಅಂತ ಅನ್ಕೊಂಡಿದ್ದೆ. ಈಗ ಇವನು
1: ಬಡವನಾದ್ರೇನ್ರಿ? ಸ್ವಾಭಿಮಾನ ಇರಬಾರ್ದೆ? ಮದುವೆ ಆದ್ಮೇಲೆ ನಮ್ಮನೇಲೆ ಬಂದಿರ್ಬೇಕು ಅಂತ ನೀವು ಮದುವೆ ಮುಂಚೆನೆ ಶರತ್ ಹಾಕ್ಬೇಕಾಗಿತ್ತು.
0: ಶಾಂತ, ನೀನು ಅವನ ಪರವಾಗಿ ವಾದಿಸ್ತಿದೆಯಲ್ಲೇ. ಇಲ್ಲಿ ಬಂದಿದ್ರೆ ಅವನ ಮಾನಕ್ಕೆ ಕುಂದೇನು? ಮೊದ್ಲೇ ಶರತ್ ಹಾಕ್ಬೇಕಾಗಿತ್ತು ಅಂತೆಲ್ಲ. ತನ್ನಂತ ಬಡವನಿಗೆ ಸುಂದರಿಯಾದ ಒಬ್ಬಳೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಕ್ಕೆ ಏನ್ ಕಾರಣ ಅನ್ನೋದು ಅವನಿಗೆ ತಿಳಿಲಿಲ್ವೇನು? ಮಗುವನ್ನು ಬಿಟ್ಟಿರೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಕಣೆ.
1: ಏನಂದ್ರೆ, ಇನ್ನು ಒಂದೇ ಒಂದ್ಸಲ ಅವನಿಗೆ ಒಳ್ಳೆ ಮಾತಿನಲ್ಲಿ ಹೇಳಿ ನೋಡಿದ್ರೆ.
0: ಅವನ ಕಾಲಿಗೆ ಬಿದ್ದು ಬೇಡ್ಕೋಬೇಕು ಅಂತೇನೋ? ನನ್ನ ಮನೇಲಿ ಸುಖವಾಗಿದ್ದು ನನ್ನ ಉದ್ಧಾರ ಮಾಡಪ್ಪ ಅಂತ ಕೇಳ್ಕೋಬೇಕು ಅಂತೇನೋ? ಅಯೋಗ್ಯ, ಶುದ್ಧ ಅಯೋಗ್ಯ. ಕೇಳೋದಕ್ಕೂ ಒಂದು ರೀತಿ ಇಲ್ವೇನೋ? ನನ್ನ ಹೆದರಿಸ್ತಾನೆ.
1: ಇನ್ನೇನ್ ಮಾಡ್ತಾನೆ? ಅವನು 1 ವರ್ಷದಿಂದ ಕೇಳ್ತಾನೆ ಇದ್ದಾನೆ. ಬೇಜಾರು ಆಗಿರ್ಬಹುದು ಅಲ್ರಿ? ನಿಮ್ಮೊರ್ತು ಬೇರೆ ಯಾರಿಗೂ ಸಿಟ್ಟ ಬರಬಾರ್ದೆ? ಅಯ್ಯೋ ದೇವ್ರೆ, ಗೋಪಣ್ಣ ಬಂದೇ ಬಿಟ್ನಲ್ಲ. ನಾಳೆ ತನಕ ತಡೆದಿದ್ರೆ ಇವ್ರನ್ನ ಹೇಗಾದರೂ ಸಮಾಧಾನ ಮಾಡ್ಬೋದಾಗಿತ್ತು. ಅತ್ತೆಯವರು ಊರ್ಲಿದ್ದಿದ್ರೆ. ರೀ, ಗೋಪಣ್ಣ ಬರ್ತಿದ್ದಾನೆ ಕಣ್ರಿ. ದಮ್ಮಯ್ಯ ಅಂತೀನಿ, ಸ್ವಲ್ಪ ಸಮಾಧಾನದಿಂದ ಮಾತಾಡ್ರಿ.
0: ನೀನು ನೀನು ತಪ್ಪು ಒಳಂಗಡಿ.
2: ಅಮ್ಮ ಅಮ್ಮ ಅಮ್ಮ,
3: ಇಲ್ಲಿ

0: ಈ ಕಸೂತಿ ವಸ್ತ್ರ ನೋಡವ, ನಾವ್ 5 ಜನ ಒಟ್ಟಿಗೆ ಹಾಕಕ್ ಶುರು ಮಾಡಿದ್ವಿ, ಅವ್ರದೆಲ್ಲ ಇನ್ನು ಅರ್ಧ ಕೂಡ ಮುಗ್ದಿಲ್ಲ. ನಾನೇ ಮೊದ್ಲು ಗೊತ್ತಾ, ಈ ಕಡೆ ತಿರುಗ್ ನೋಡಮ್ಮ.
1: ಅರೆ ಯಾಕಮ್ಮ ಕಣ್ಣೀರು, ಏನಾಯ್ತಮ್ಮ?
2: ನಿನ್ ಗಂಡ ಬಂದಿದ್ದಾರೆ ಕಣಿ.
0: ಹೌದಾ? ಆದ್ರೆ ಅಪ್ಪ ಯಾಕೆ ಇಷ್ಟು ಅಪರಾಧ ಅಂತ ಮಾಡ್ತಾ ಇದಾರೆ?
2: ನಿನ್ ಕಳಿಸಿ ಅಂತ ಅಳಿಯ ಕೇಳ್ತಾ ಇದಾರೆ ಕಣೆ. ನಿಮ್ಮಪ್ಪ ಅದಕ್ಕೆ ಒಪ್ತಾ ಇಲ್ಲ, ಅವರೇ ಇಲ್ಲಿ ಬಂದಿರ್ಲಿ ಅಂತಿದ್ದಾರೆ. ಮೊದಲೇ ಮರ್ಯಾದೆ ಕೇಳ್ಕೊಂಡಿದ್ರೆ ಒಪ್ಕೋತಿದ್ರು ಏನೋ. ಈಗ ನಿನ್ ಗಂಡನಿಗೂ ಹಠ ಬಂದ್ಬಿಟ್ಟಿದೆ, ಇಬ್ಬರಲ್ಲಿ ಒಬ್ರು ಸೋಲ್ತಾ ಇಲ್ಲ.
3: ರತ್ನ, ರತ್ನ, ನೀನ್ ದುರದೃಷ್ಟದಿಂದ ನನ್ನಂಥ ಬಡವನ್ನ ಮದುವೆ ಆದೆ ಕಣೆ. ನನ್ನ ಬಡಗುಡಿಸ್ಲಿಗೆ ನಿನ್ನ ಕರ್ಕೊಂಡು ಹೋಗೋಕೆ ನಿಮ್ ತಂದೆ ಒಪ್ತಾ ಇಲ್ಲ. ನಾನವ್ರನ್ನ ಎಷ್ಟೋ ವಿಧವಾಗಿ ಬೇಡ್ಕೊಂಡೆ. ನೋಡು, ಕೊನೆಯದಾಗಿ ನಾನು ಇನ್ನೂ ಕೇಳ್ತಿದ್ದೀನಿ, ನನ್ನ ಜೊತೆ ಬರೋದಕ್ಕೆ ನಿನಗೆ ಇಷ್ಟ ಇದೆಯೋ ಇಲ್ವೋ?
0: ರೀ, ನಿಮ್ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಾಗತ್ತಾ? ಖಂಡಿತ ಬರ್ತೀನಿ, ಆದ್ರೆ ಒಂದ್ ಎರಡು ದಿನ.
3: ನೋಡು, ನೀನ್ ಬರೋ ಹಾಗಿದ್ರೆ ಈ ಕೂಡ್ಲೆ ನನ್ ಜೊತೆ ಹೊರಡ್ಬೇಕು.
2: ಒಂದ್ 4 ದಿನ ನೀವು ಇಲ್ಲೇ ಇರಿಪ್ಪ, ಆಮೇಲೆ ಇಬ್ರು ಒಟ್ಟಿಗೆ ಹೋಗಿರಂತೆ.
3: ಕ್ಷಮಿಸಿ ಅಮ್ಮ, ಮಾವನವರಿಂದ ಅಷ್ಟೊಂದು ಮಾತು ಕೇಳಿದ ಮೇಲೆ ನಾನಿನ್ ಒಂದು ಕ್ಷಣ ಕೂಡ ಇಲ್ಲಿರಲ್ಲ. ರತ್ನ, ನೀನ್ ಇಲ್ಲೇ ಸುಖವಾಗಿದ್ಯಂತ ನನಗೂ ಗೊತ್ತು ಕಣೆ. ಆದ್ರೆ ನಾನ್ ಮಾತ್ರ ಉಪವಾಸವಿದ್ರು ಸ್ವತಂತ್ರವಾಗಿರ್ತೀನಿ ಹೊರತು ಇವ್ರ ಹಂಗಿಗೆ ಮಾತ್ರ ಬೀಳೋನಲ್ಲ. ನೋಡು, ಈ ಕ್ಷಣ ನೀನ್ ನನ್ ಜೊತೆ ಬರೋ ಹಾಗಿದ್ರೆ ಬಾ, ಇಲ್ಲ ಅಂದ್ರೆ ನಾನ್ ಹೋಗ್ತೀನಿ. ಇವತ್ತಲ್ಲ ನಾಳೆ ಮತ್ ಬರ್ತೀನಿ ಅನ್ನೋ ಆಸೆ ಮಾತ್ರ ಇಟ್ಕೋಬೇಡ.
4: ನನ್ನ ಹೆದರಿಸಿದ್ದಾಯ್ತು, ಈಗ ಹೆಣ್ಣು ಮಗುವಿನ ಮೇಲೆ ಪೌರುಷ ತೋರಿಸ್ತಾ ಇದ್ದಾನೆ. ರತ್ನ, ಇವನ ಮಾತು ಕೇಳ್ಬೇಡ, ಇವತ್ತಿನಿಂದ ನಮ್ಮ ಪಾಲಿಗೆ ಅವನಿಲ್ಲ ಅನ್ಕೊಂಡ್ಬಿಡ್ತೀನಿ.
5: ನನಗೆ ನೀನ್ ಮಗಳಲ್ಲ, ಮಗ ನನಗೆ ತಾನೇ. ನೀನಲ್ಲದೆ ಬೇರೆ ಯಾರಿದ್ದಾರೆ ಹೇಳು? ನಿನ್ನನ್ ಬಿಟ್ಟು ನನಗೆ ಒಂದ್ ದಿನವಾದ್ರೂ ಇರೋಕ್ಕಾಗುತ್ತಾ ಮಗು?
0: ಅಪ್ಪ, ಅಪ್ಪ.
3: ರತ್ನ, ಏನ್ ನೋಡ್ತಾ ಇದೀಯ? ಬರೋ ಹಾಗಿದ್ರೆ ಈ ಕೂಡಲೇ ಹೊರಡು, ನನಗೆ ರೈಲಿಗೆ ಹೊತ್ತಾಗುತ್ತೆ.
0: ಅಪ್ಪ, ನಿಮಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗ್ ಗೊತ್ತಿಲ್ವಾ? ನೀವು ನನ್ನ ಈ ಮದುವೆ ಅನ್ನೋ ಬಂಧನದಲ್ಲಿ ಸಿಕ್ಕಿಸ್ತೇ ಇದ್ದಿದ್ರೆ ಜೀವನವೆಲ್ಲ ನಿಮ್ ಸೇವೆ ಮಾಡ್ಕೊಂಡೆ ಬಿದ್ದಿರ್ತಿದ್ದೆ. ಆದ್ರೆ ಆದ್ರೆ ಈಗ ಅದು ಸಾಧ್ಯ ಇಲ್ಲ ಅಪ್ಪ. ನನ್ ಗಂಡನ ಜೊತೆ ನಾನು ಹೋಗ್ಲೇಬೇಕು.
5: ಏನು ಏನಂದೆ ರತ್ನ? ನನ್ನ ಮಾತು ಮೀರಿ ನೀನ್ ಇವನ್ ಜೊತೆ ಹೋಗ್ತಾ ಇದೀಯಾ?
0: ಹೌದು ಅಪ್ಪ, ಎಷ್ಟು ವರ್ಷ ತಾನೇ ನಾನು ಇಲ್ಲಿರೋದಿಕ್ ಸಾಧ್ಯ. ಅಪ್ಪ, ನನಗ ಆಶೀರ್ವಾದ ಮಾಡಿ ಕಳಿಸ್ಕೊಡಿ.
5: ಛೀ ಪಾಪಿ, ನೀನು ನಮ್ ಭಾಗಕ್ಕೆ ಇಲ್ಲವಾಗ್ಬಿಟ್ಟಿ. ಹೋಗು ಹೋಗು, ಹೊರಟು ಹೋಗು. ನನಗ್ ಮಕ್ಕಳಾಗ್ಲೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ.
0: ಅಮ್ಮ, ನಮಸ್ಕಾರ ಮಾಡ್ತೀನಮ್ಮ, ನೀನಾದ್ರೂ ನನಗ ಆಶೀರ್ವಾದ ಮಾಡಮ್ಮ.
6: ಹೋಗ್ಬಾ ತಾಯಿ, ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿರ್ಲಿ.

0: ಓ ಶಾಂತ, ಏನ್ ಬಹಳ ಅಪರೂಪವಾಗಿ ನನ್ನ ರೂಮಗೆ ದಯಮಾಡಿಸ್ಬಿಟ್ಟಿದ್ದೀರಿ ಅಮ್ಮವರು. ನೀನು ಇಲ್ಲಿಗೆ ಬಂದು ಎಷ್ಟು ದಿನವೂ ಆಯ್ತು ಶಾಂತ.
1: ನಾನೇನ್ ಮಾಡ್ಲಿ ಹೇಳಿ, ಇಲ್ಲಿ ಸದಾ ಯಾರಾದರೂ ಸ್ನೇಹಿತರು ಇದ್ದೇ ಇರ್ತಾರೆ. ನೀವು ಕೆಲಸದಿಂದ ಬರುವಾಗಲೇ ನಿಮ್ಮ ಜೊತೆಗೇ ಬಂದ್ಬಿಡ್ತಾರೆ.
0: ಯಾಕೆ ನಿಂತೇ ಇದ್ದಿ, ಕೂತ್ಕೋ.
1: ಪರವಾಗಿಲ್ಲ ಅಂದ್ರೆ
0: ಯಾಕೆ ಶಾಂತ, ಬಹಳ ಬಡವಾಗಿದೆ, ಆರೋಗ್ಯವಾಗಿದೀ ತಾನೆ? ಡಾಕ್ಟ್ರಿಗಾದ್ರೂ ಹೇಳಿ ಕಳಿಸ್ಬೋದಾಗಿತ್ತಲ್ಲ.
1: ಡಾಕ್ಟ್ರಿ ಹೇಳಿ ಕಳಿಸುವಂತ ಕಾಯಿಲೆ ಏನು ಆಗಿಲ್ಲ ರೀ.
0: ಮತ್ತೆ ಸ್ವಲ್ಪ ದಿವಸ ಹಳ್ಳಿಗಾದ್ರೂ ಹೋಗಿ ಅಮ್ಮನ ಜೊತೆ ಇರು. ಜಾಗ ಬದಲಾದ್ರೆ ಆರೋಗ್ಯ ಸುಧಾರಿಸಬಹುದು. ಅಥವಾ ಅಮ್ಮಂಗ್ ಬಾ ಅಂತ ಕಾಯ್ದ ಬರಿಲೇನು?
1: ನನಗೇನೂ ಆಗಿಲ್ಲ. ನನ್ನ ದೇಹ ಸ್ಥಿತಿ ವಿಚಾರ ತಿಳಿಸೋದಕ್ಕೆ ನಾನು ಇಲ್ಲಿ ಬರಲಿಲ್ಲ ರೀ.
0: ಮತ್ತೆ ಇನ್ನೇನು ಹೇಳಬೇಕಾಗಿತ್ತು?
1: ಪಕ್ಕದ ಮನೆ ನಾಗತ್ತೆ ಬಂದಿದ್ರು ರೀ, ಮೈಸೂರಿಗೆ ಹೋಗಿದ್ರಂತೆ. ಅಲ್ಲಿ ಅಲ್ಲಿ ರತ್ನ ನೋಡಿದ್ರಂತೆ.
0: ರತ್ನ? ಯಾವ ರತ್ನ?
1: ನಮ್ಮ ರತ್ನಂಗೆ ಖಾಯಿಲೆ ಆಗಿತ್ತಂತೆ, ಬಹಳ ಬಡವಾಗಿ ಹೋಗಿದ್ದಾಳಂತೆ ರೀ. ಸಂಜೆ ಹೊತ್ತು ಸಂಗೀತ ಪಾಠ ಬೇರೆ ಮಾಡ್ತಾಳಂತೆ. ಅವ್ರ ಹಣ ಸಾಕಾಗೋಲ್ಲ ಅಂತ ಕಾಣುತ್ತೆ. ಔಷಧಿ ಪಥ್ಯ
0: ಶಾಂತ, ದುಃಖಿಗಳು ಬಡತನದಿಂದ ಕಷ್ಟ ಪಡೋರು ಪ್ರಪಂಚ ತುಂಬಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡೋಕ್ಕಾಗತ್ತೆ, ಅವರವ್ರ ಕರ್ಮ
1: ಇರ್ತಾರೀ. ನಿಜ, ಆದ್ರೆ ನಾವು

0: ಮಕ್ಕಳ ವಿಚಾರದಲ್ಲಿ ಹಾಗೆ ಹೇಳ್ಕೊಂಡು ಸುಮ್ಮನೆ ಇರಕ್ಕಾಗತ್ತೇನ್ರಿ? ಇಲ್ಲಿ ಊರ್ನವರೆಲ್ಲ ತಿನ್ನು ತೇಗಿ ಹೋಗ್ತಾರೆ. ಅಲ್ಲ ನನ್ ಮಗು ಉಪವಾಸ ವನವಾಸ ಮಾಡಿ ಕಾಯಿಲೆ ಬಿದ್ದಿದ್ದಾಳೆ ರೀ.
1: ನೀನೇ ಅವಳಿಗೆ ಹಣ ಕಳಿಸಿ ಸಹಾಯ ಮಾಡಬಹುದಾಗಿತ್ತಲ್ಲ.
0: ಕಳಿಸ್ಬೋದಾಗಿತ್ತು, ನನ್ನ ಹತ್ರ ಇರೋ ಒಡವೆ ಮಾದ್ರೂ ಬೇಕಾದಷ್ಟು ಹಣ ಬರ್ತಿತ್ತು. ಆದ್ರೆ ನೀವು ಈ ಕಠಿಣವಾಗಿರೋವರೆಗೂ ಅವಳು ನನ್ನಿಂದ ಯಾವ ಸಹಾಯನೂ ಪಡೆಯಲ್ಲ ರೀ.
1: ಅದಕ್ಕೆ ನಾನೇನ್ ಮಾಡ್ಲಿ?
0: ಎಂತ ತಂದಿರ್ರಿ ನೀವು? ಮೊದಲ ಅವಳಿಗೆ ಸ್ವಲ್ಪ ನೆಗಡಿ ಕೆಮ್ಮು ಬಂದ್ರು ಸಾಕು, ತಲೆ ಮೇಲೆ ಕೈ ಹೊತ್ತು ಅವಳ ಹಾಸಿಗೆ ಹತ್ರನೇ ಕೂತಿರ್ತಿದ್ರಿ. ಈಗ
1: ಶಾಂತ, ನಮ್ಮ ಮಕ್ಕಳಿಲ್ಲ ಅಂತ ಅವತ್ತೇ ನಿನಗೆ ಹೇಳಿದೀನಿ.
0: ನೀವು ಹೇಳ್ಬಿಟ್ ಮಾತ್ರಕ್ಕೆ ಹೆತ್ತು ಹೊತ್ತು ಬೆಳೆಸಿದ ಮಗ್ಳು ಇಲ್ಲ ಅಂದಾಗ್ಬಿಡ್ತಾಳೇನ್ರಿ?
1: ಇಷ್ಟು ದಿನವಾಯ್ತಲ್ಲ, ಅವಳಾದ್ರೂ ಒಂದು ದಿನ ಅಪ್ಪ ಅಮ್ಮ ಹೇಗಿದ್ದಾರೆ, ಬದುಕಿದಾರೋ ಸತ್ತಿದಾರೋ ಅಂತ ವಿಚಾರಿಸಿದ್ಲೇನೋ?
0: ಅಷ್ಟು ಅವಮಾನ ಮಾಡಿ ಕಳಿಸಿದಿರಿ ನೀವು. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಸಹ ಮಾಡಲಿಲ್ಲ. ಅವಳು ಹೇಗೆ ಬರ್ತಾಳೆ
1: ಅಂದ್ರೆ, ನಾನೇ ಅವಳು ಮನೆಗೆ ಹೋಗಿ ನೀನಿಲ್ದಿದ್ರೆ ನಾನು ಬದುಕೊಲ್ಲ, ದಯವಿಟ್ಟು ಬಾ ಅಂತ ಬೇಡ್ಕೊಳ್ಬೇಕಾಗಿತ್ತೇನೋ?
0: ಹಠದಲ್ಲಿ ಅವಳು ನಿಮಗಿಂತ ಗುಲ್ಗಂಜಿ ತೂಕನೂ ಕಡಿಮೆ ಇಲ್ವಲ್ಲ.
1: ಸರಿ, ಮತ್ತೆ ರತ್ನ ತನ್ನ ಭವಿಷ್ಯ ತಾನೇ ಆರಿಸ್ಕೊಂಡಿದ್ದಾಳೆ, ಅನುಭವಿಸ್ಲಿ, ಅದರಲ್ಲಿ ನಂದೇನು ತಪ್ಪಿಲ್ಲ. ಅವಳ ವಿಚಾರ ಮತ್ತೆ ನನ್ನ ಹತ್ರ ಮಾತಾಡಬೇಡ, ಮಾತಾಡಬೇಡ, ಮಾತಾಡಬೇಡ.
0: ನಿಮ್ಮಿಬ್ರು ಮಧ್ಯೆ ನಾನು ಬದುಕಿರ್ಬಾರ್ದು.
1: ಭಟ್ರೆ.
2: ಬಂದೆ ಬಂದೆ ಸ್ವಾಮಿ.
1: ಊಟ ಬಡಿಸ್ತೀರಾ?
2: ಬಡಿಸ್ತೀನಿ ಬಡಿಸ್ತೀನಿ. ಅನ್ನ ಹಾಕ್ಲಾ?
1: ಸಾಕು ಸಾಕು. ಶಾಂತ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ?
2: ಅಮ್ಮವ್ರಿಗೆ ಹುಷಾರಾಗಿರೋ ಹಾಗಿಲ್ಲ. ಅಡುಗೆ ಮನೆಗೆ ಬಂದೆ ಮೂರು ದಿನ ಆಗೋಯ್ತು, ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ.
1: ಏನಂದ್ರಿ ಭಟ್ರೆ, ಶಾಂತ ಮೂರು ದಿನದಿಂದ ಎದ್ದೇ ಇಲ್ವೇ? ನೀವೆಲ್ಲ ಏನ್ ಮಾಡ್ತಾ ಇದ್ರಿ, ನಂಗೆ ಯಾಕೆ ಹೇಳಲಿಲ್ಲ?
2: ಅವರು ಮನೇಲಿ ಓಡಾಡಿ ತಿಂಗಳ ಮೇಲಾಯ್ತು ಸ್ವಾಮಿ. ದಿನ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಒಂದು ಹೊತ್ತು ಊಟದ ಶಾಸ್ತ್ರ ಮಾಡ್ತಿದ್ರು. ಮೂರು ದಿನದಿಂದ ಅದೂ ಇಲ್ಲ. ನಿಮ್ಗೆ ಹೇಳಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಸ್ವಲ್ಪ ಸಾಂಬಾರು ಹಾಕ್ಲಾ?
1: ಬೇಡ ಸಾಕು, ಮೊದಲು ಡಾಕ್ಟ್ರಿಗೆ ಹೇಳಿ ಕಳಿಸ್ಬೇಕು. ಶಾಂತ, ಯಾಕೆ ಹೀಗೆ ಮಲಗಿಬಿಟ್ಟಿದಿ? ನಿನಗೇನಾಗಿದೆ ಶಾಂತ? ಮಾತನಾಡು ಶಾಂತ, ಏನಾದರೂ ಹೇಳು. ನೋಡು, ನನ್ನ ಮೇಲೆ ಸಿಟ್ಟಿದ್ರೆ ಚೆನ್ನಾಗಿ ಬೈದು ಬಿಡು, ಆದರೆ ಹೀಗೆ ಮೌನವಾಗಿದ್ದು ನನ್ನ ಕೊಲ್ಲಬೇಡ. ದಯವಿಟ್ಟು ಮಾತಾಡು ಶಾಂತ. ಶಾಂತ, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು, ನೀನು ಏನು ಹೇಳಿದ್ರು ಮಾಡ್ತೀನಿ. ಇವತ್ತೇ ಅಮ್ಮನ ಊರಿಂದ ಕರೆಸ್ತೀನಿ, ಹೇಳು ಶಾಂತ.
0: ರತ್ನ.
1: ರತ್ನನ್ ಕರೆಸ್ಲ? ಅವಳನ್ನ ನೋಡ್ಬೇಕಾ? ಶಾಂತ, ಶಾಂತ. ಅಯ್ಯಯ್ಯೋ, ಹೀಗೆ ಯಾಕೆ ಕಣ್ಬಿಡ್ತಾ ಇದ್ದೀ? ಅಯ್ಯಯ್ಯೋ, ಕತ್ತು ಹೊರಳಿಸ್ಬಿಟ್ಲಲ್ಲಪ್ಪ. ಶಾಂತ, ಶಾಂತ, ಶಾಂತ, ಶಾಂತ, ಹೋಗಿಬಿಟ್ಟಿಯೇನೆ, ನನ್ನ ಒಪ್ಪನ್ನೇ ಬಿಟ್ಟು ಹೋಗಿಬಿಟ್ಟಿಯೇನೆ ಶಾಂತ.

0: ಸೋಮಣ್ಣ, ಸೋಮಣ್ಣ, ಇದ್ದಕ್ಕಿದ್ದಾಗೆ ನಮ್ ಶಾಂತು ಏನಾಯ್ತು? ಅವಳಿಗೆ ಅಷ್ಟೊಂದು ಕಾಯಿಲೆ ಆಗಿದ್ರು, ನನ್ಗೆ ಯಾಕೋ ತಿಳಿಸ್ಲಿಲ್ಲ. ಸೋಮಣ್ಣ, ಸೋಮಣ್ಣ, ಯಾಕೋ ಹೀಗ್ ಭ್ರಮೆ ಹಿಡ್ದ ನಂಗ್ ಕೂತ್ ಬಿಟ್ಟಿದೀಯಾ? ಶಾಂತಂಗೆ ಏನಾಗಿತ್ತು?
1: ಶಾಂತ ಏನಾಗಿತ್ತು ಗೊತ್ತಿಲ್ಲ, ಏನೂ ಆಗಿರ್ಲಿಲ್ಲಮ್ಮ. ಆದ್ರೂ ಸತ್ತೋದ್ಲು, ಸತ್ತೋದ್ಲು. ಊಟ ತಿಂಡಿ ಬಿಟ್ಟು ಉಪವಾಸ ಮಾಡಿ ಸತ್ತೋದ್ಲಮ್ಮ.
0: ಶಾಂತ ಎಷ್ಟು ಒಳ್ಳೆ ಹುಡುಗಿ, ಅವಳಾಗೋ ಹೊತ್ತಿಗೆ ನಿನ್ನ ಅತಿರೇಕನೆಲ್ಲ ಸಹಿಸ್ಕೊಂಡು ಇಷ್ಟು ವರ್ಷ ಸಂಸಾರ ಮಾಡಿದ್ಲು. ಕಳ್ಸಲ್ಲ, ನಾನು ನೋಡ್ದಾಗ ಎಷ್ಟು ಲಕ್ಷಣವಾಗಿ ಓಡಾಡ್ಕೊಂಡಿದ್ಲು. ಇದ್ದಕ್ಕಿದ್ದಾಗೆ ಸತ್ತು ಹೋದ್ಲು ಅಂದ್ರೆ ನಂಬೋಕೆ ಆಗ್ತಿಲ್ವಲ್ಲೋ.

0: ಸಾಯುವಾಗ ಅವಳು ಜ್ಞಾನ ಇತ್ತೇನು, ಏನಾದ್ರೂ ಹೇಳದ್ಲೇನು?
1: ಇಲ್ಲಮ್ಮ, ಅವಳು ಮಾತೇ ಆಡ್ಲಿಲ್ಲಮ್ಮ. ಕೊನೆಯಲ್ಲಿ ರತ್ನ ರತ್ನ ಅಂದ್ಲು.
0: ಹಾಗನ್ನು ಶಾಂತ ತೀರ್ಕೊಂಡಿದ್ದಕ್ಕೆ ಕಾರಣ ಮನೋರೋಗ, ಮಗಳ ನೋಡ್ಲಿಲ್ವಲ್ಲ ಅನ್ನೋ ಮನೋರೋಗ ಕಣು. ಅಯ್ಯೋ ಮೂರ್ಖ, ಕೊನೆಗೂ ನಿನ್ ಹಠಕ್ಕೆ ಅವಳು ಬಲಿಯಾದ್ಲಲ್ಲೋ. ಮಗಳದೇ ಚಿಂತೆ ಅವಳು ಕೊಂದ ಬಿಡ್ತಲ್ಲೋ.
1: ಹೌದಮ್ಮ, ಹೌದಮ್ಮ, ನಿನ್ನ ಮಾತು ನಿಜ. ಮಗಳು ಕಷ್ಟ ಪಡ್ತಿದ್ದಾಳೆ, ಆದ್ರೂ ಅವಳನ್ನ ನೋಡೋದಕ್ಕಾಗ್ಲಿಲ್ಲ ಅನ್ನೋ ಕೊರೆಗೆ ಶಾಂತ ನುಂಗ್ಬಿಡ್ತಮ್ಮ. ನನ್ನ ಹತ್ರ ಎಷ್ಟೋ ಹೇಳದ್ಲು, ನಾನು ಕೇಳಲಿಲ್ಲಮ್ಮ.
0: ಅದಕ್ಕೋಸ್ಕರ ಈಗ ನಿನ್ ತಲೆ ಕೆಡಿಸ್ಕೊಂಡ್ರೆ ಏನೋ ಪ್ರಯೋಜನ? ಈಗ್ಲಾದ್ರೂ ನಿನ್ನ ಅಹಂಕಾರ ದೂರ ತಳ್ಳಿ ಆ ಮಗು ನೋಡ್ಕೊಂಡ್ ಬಾರೋ.
1: ನಿನ್ನ ಮಾತು ನಿಜ ಅಮ್ಮ, ಈಗಲೇ ಹೋಗ್ತೀನಿ. ಅಳಿಯನ್ ಕಾಲಗಾದ್ರೂ ಬಿದ್ದು ರತ್ನನ್ ಕರ್ಕೊಂಡ್ ಬರ್ತೀನಿ.
2: ರತ್ನ, ಏನೇದು, ಏನೋ ಯೋಜನೆ ಮಾಡ್ತಾ ಕೂತಿರ್ತ್ಯಾ? ರತ್ನ, ನಾನು ನಿನ್ನೆ ಕೇಳ್ತಿರೋದು.
3: ಕರದ್ರ, ಏನ್ ಬೇಕಾಗಿತ್ತು ಅಂದ್ರೆ?
2: ಅಲ್ವೇ, ಸದಾ ಏನೋ ಯೋಚನೆ ಮಾಡ್ತಾ ಕೂತಿರ್ತೀಯಲ್ಲ.
3: ಏನೋ ಇಲ್ವಲ್ಲ.
2: ನಿನ್ನ ನಿಮ್ಮ ಅಪ್ಪನ ಮನೆಯಿಂದ ಬಲವಂತರಿಂದ ಕರ್ಕೊಂಬಂದು ಬಹುಶಃ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ.
3: ಅದಾಗ್ಲೇ ಹಳೆ ವಿಚಾರ ಆಯ್ತು, ಅದಕ್ಕೆಲ್ಲ ಈಗ ಯಾಕೆ ಪಶ್ಚಾತ್ತಾಪ ಪಡ್ಬೇಕು?
2: ಏನ್ ಹಳೆ ವಿಚಾರ, ಈಗ್ಲೂ ನಿನ್ ದೇಹ ಇಲ್ಲಿದ್ರು ಹೃದಯ ಮಾತ್ರ ಅಲ್ಲೇ ಬಿಟ್ಟು ಬಂದಿದ್ದೀನೋ ಅಂತ ಅನ್ಸುತ್ತೆ.
3: ಅದೇ ಕೋತಿ ಮರದ್ರೆಂಬೆ ಮೇಲೆ ತನ್ನ ಕರುಳು ಬಿಟ್ಟು ಬಂದಿತ್ತಂತಲ್ಲ, ಹಾಗೇನೆ?
2: ಹಾಗಂದ್ರೆ?
3: ಕೋತಿ ಮೊಸಳೆ ಕತೆ ಗೊತ್ತಿಲ್ವೇನ್ರಿ?
2: ಏನೋ, ಯಾರಿಗ ಗೊತ್ತು. ರತ್ನ, ನೀನ್ ನನ್ನ ಎದುರಿಗಿದ್ರೆ ನನಗೆ ಈಗ ಓದಿದ್ದು ಈಗಲೇ ಜ್ಞಾಪಕಕ್ಕೆ ಬರಲ್ಲ. ಇನ್ನು ಯಾವತ್ತೋ ಹೇಳಿದ ಕಥೆ.
3: ನನಗಂತೂ ಮರ್ತಿಲ್ಲ. ಹೊಳೆ ತೀರದಲ್ಲಿ ಒಂದ್ ನೇರಳೆ ಮರ ಇತ್ತು, ಆ ಮರದ ಮೇಲೆ ಕೋತಿ.
2: ಇದೇನೆ ಕತೆನೆ ಹೇಳೋಕ್ ಶುರು ಮಾಡ್ಬಿಟ್ಟೆ, ಯಾರೋ ಬಾಗಲ್ ತಟ್ತಾ ಇರೋ ಹಾಗಿದೆ.
3: ಯಾರು ಇಲ್ವಲ್ರಿ? ನೀವು ಕತೆ ಕೇಳಿ. ಹೊಳೆಲಿ ಮೊಸಳೆ ಇತ್ತು, ಅದು ಪ್ರತಿನಿತ್ಯ.
4: ರತ್ನ, ರತ್ನ!
3: ರೀ ಬಾಗ್ಲು ಧ್ವನಿ ಅದು.
2: ರತ್ನ, ಯಾಕೆ ಹೀಗೆ ನಡುತ್ತಾ ಇದ್ದಿ? ಮತ್ತೆ ಚಳಿಗಿಳಿ ಬಂತೇನು?
4: ರತ್ನ,
2: ಕೂಗೋದು ಕೇಳಿಸ್ತಿಲ್ವೇನೆ ನಿಮ್ ತಂದೆ ಧ್ವನಿ? ಎದ್ದು ಹೋಗಿ ಬಾಗಿಲು ತೆಗಿಬಾರ್ದ? ಓ, ಅವ್ರ ಮೇಲೆ ನಿನಗಿನ್ನೂ ಸಿಟ್ಟು ಹೋಗಿಲ್ಲ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡು, ನಾನೇ ಹೋಗಿ ಬಾಗಿಲು ತೆಗಿತೀನಿ.
1: ರತ್ನ, ಗೋಪಣ್ಣ.
3: ಅಪ್ಪ, ಅಪ್ಪ ನೀನು.
1: ನನ್ ಕ್ಷಮಿಸ್ಬಿಡಮ್ಮ ಗೋಪಣ್ಣ, ನೀನು ನನ್ ಕ್ಷಮಿಸ್ಬಿಡಪ್ಪ. ನನ್ನ ಹಠದಿಂದಾಗಿ ನಿಮ್ಮ ಅಮ್ಮನ ಕಳ್ಕೊಂಡು ಬಿಟ್ಟೆ ರತ್ನ.
3: ಅಪ್ಪ, ಏನ್ ಹೇಳ್ತಾ ಇದೀಯಪ್ಪ ನೀನು? ಅಮ್ಮ ಸತ್ತೋದ್ಲ, ನನ್ನ ಬಿಟ್ಬಿಟ್ಟು ಹೋಗೋದ್ಲ ಅಮ್ಮ.
2: ಸಮಾಧಾನ ಮಾಡ್ಕೊಳ್ಳಿ ಮಾವ, ಇದರಲ್ಲಿ ನಂದೂ ತಪ್ಪಿದೆ. ನಾನು ಅಷ್ಟೊಂದು ಹಠ ಮಾಡಬಾರ್ದಾಗಿತ್ತು ಅನ್ಸುತ್ತೆ.
1: ಗೋಪಣ್ಣ,
3: ಅಪ್ಪ, ಅಪ್ಪ.

ಅವನ ಪ್ರೇಮ ಕಥಾನಾಟಕ ಕೇಳಿದಿರಿ. ಮೂಲ ಕತೆ ವಾಣಿ, ಬಾನುಲಿ ರೂಪ HS ಪಾರ್ವತಿ, ಪಾತ್ರವರ್ಗ ಸೋಮಣ್ಣ HA ಅನಂತ ಸುಬ್ರಹ್ಮಣ್ಯ, ಶಾಂತ ಕೃಷ್ಣವೇಣಿ ರಾಮನಾಥ್, ರತ್ನ ವಾಣಿ ಬಸವರಾಜ್, ಗೋಪಣ್ಣ ಎ ಸತೀಶ್ ತುಂಗ, ತಾಯಿ ಲೀಲಾ ಬಸವರಾಜ್. ಸಂಕಲನ ಟಿವಿ ವಿದ್ಯಾಶಂಕರ್.

ಇದುವರೆಗೂ ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ, ರೇಡಿಯೋ ರೂಪ ಎಚ್ಎಸ್ ಪಾರ್ವತಿ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಇದು ಆಕಾಶವಾಣಿ
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಸಮಯ 10:38 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.

ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ನಮ್ಮ ಮಕ್ಕಳು ಚಿತ್ರದ ಗೀತೆ ಹಾಡಿದ್ದಾರೆ, ಜಾನಕಿ ಸಂಗೀತವನ್ನು ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆ ರೌಡಿ ರಂಗಣ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಬಾಲಸುಬ್ರಹ್ಮಣ್ಯಂ, ಸಂಗೀತವನ್ನು ನೀಡಿದ್ದಾರೆ ಸತ್ಯಂ.

ನವಜೀವನ ಚಿತ್ರದಿಂದ ಒಂದು ಚಂದದ ಗೀತೆಯನ್ನು ಕೇಳಿ ಬಂದ್ವಿ ಅಲ್ವಾ. ನಮ್ಮ ಮುಂದಿನ ಗೀತೆ ಕಣ್ಣು ತೆರೆದು ನೋಡು ಚಿತ್ರದ ಗೀತೆ. ಧ್ವನಿಯಾಗಿದ್ದಾರೆ ಪಿ.ಬಿ. ಶ್ರೀನಿವಾಸ್, ಸಂಗೀತವನ್ನು ನೀಡಿದ್ದಾರೆ ಜಿ.ಕೆ. ವೆಂಕಟೇಶ್.

ಚಂದದ ಗೀತೆಗಳ ನಡುವೆ ಒಂದಷ್ಟು ಸಂದೇಶಗಳು ಬಂದಿದೆ. ಯಾರ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಎಂಥ ಓಪನಿಂಗ್ ಸಾಂಗ್ ಮೇಡಮ್, ಸೂಪರ್ ಹಾಡು ಕೇಳಿ ಖುಷಿ ಆಯಿತು. ಪ್ರಸಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ವಾರಣಿ ವಿಜಯನಗರ ಬೆಂಗಳೂರಿನಿಂದ. ಇನ್ನು ಮುಂದಿನ ಸಂದೇಶವನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿ ನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿರುವಂತಹ ಅಳಿಯ ಕನ್ನಡ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ತಂಪಾದ ಸಮಯದಲ್ಲಿ ಇಂಪಾದ ಹಾಡುಗಳನ್ನು ಕೇಳಲು ಮನಸ್ಸಿಗೆ ಹಿತವಾಗ್ತಾ ಇದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟ್ಟ ಗೌರಿ ಹಳೇಪೇಟೆ ಬೀದಿ ಭದ್ರಾವತಿಯಿಂದ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಕಂಠ ಸೇರಿರುವಂತಹ ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದಾರೆ ಜಿ ಕೆ ವೆಂಕಟೇಶ್. ಕಣ್ಣು

ಚಂದವಳ್ಳಿಯ ತೋಟ ಚಿತ್ರದ ಗೀತೆ. ಸಂಗೀತವನ್ನು ನೀಡಿದ್ದಾರೆ ಟಿ ಜಿ ಲಿಂಗಪ್ಪ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಒಂದೊಳ್ಳೆ ಚಂದದ ಗೀತೆಯನ್ನ ಕೇಳಿ ಬಂದ್ವಿ ಅಲ್ವೇ. ಇನ್ನೊಂದಷ್ಟು ಸಂದೇಶಗಳು ಬಂದಿದೆ ಕಾರ್ಯಕ್ರಮದ ಕುರಿತಾಗಿ, ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಅದ್ಭುತ ಹಾಡಿನಿಂದ ಪ್ರಾರಂಭವಾದ ಗೀತಮಾಲೆ ಹೀಗೆ ಮಧುರತೆಯ ಸೂಸುವ ಅಲೆಗಳ ಉಂಗರವಾಗಲಿ ಅಂತ ಹೇಳ್ತಾ ಇದ್ದಾರೆ ಮುರಾರಿ ಕುಲಕರ್ಣಿಯವರು ರಾಯಚೂರಿನಿಂದ. ಇನ್ನು ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ನಳಿನಾ ಮೇಡಮ್ ಹಳೆಯ ಚಿತ್ರಗೀತೆಗಳು ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿದರೆ, ಸುಜಾತ ಮಾಲಾ ಕರ್ಕುಚ್ಚಿಯಿಂದ ಬೆಳಗಿನಿಂದ ಮೂಡಿ ಬಂದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದ್ವು, ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು KP ದಿನೇಶ್ ಭಟ್, ಅಚ್ಚರ ಭಟ್, ಆದಿತ್ಯ ಭಟ್, ಗೌರಿ ಮಠಗದ್ದೆ ಹೋಬಳಿಯಿಂದ ಶುಭರಾತ್ರಿ, ನಮಸ್ಕಾರ ಮೇಡಮ್, ಹಳೆಯ ಹಾಡುಗಳು ಚೆನ್ನಾಗಿದೆ, ಪ್ರಸಾರ ಮಾಡ್ತಿರೋದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ಸವಿ ನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಇಂಪಾಗಿ ಮೂಡಿ ಬರ್ತಿದೆ, ಸಂಜೆ 8 ಗಂಟೆಗೆ ಕರೆ ಮಾಡಲು ಬಹಳ ಪ್ರಯತ್ನ ಪಟ್ಟವು, ಆದರೆ ಕರೆ ಸಿಗಲಿಲ್ಲ ಅಂತ ಬೇಜಾರಾಗಿದ್ದಾರೆ. ಅಂದರೆ ಇಲ್ಲ, ಮುಂದಿನ ಸರ್ತಿ ಕರೆ ಸಿಕ್ಕೇ ಸಿಗುತ್ತೆ, ದಯವಿಟ್ಟು ಕರೆಯನ್ನು ಮಾಡಿ, ಹೀಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶ. ಟಿವಿ ಸಿಂಗ್ ಠಾಕೂರ್ ನಿರ್ದೇಶನದ ತಾರಾಸು ಅವರ ಕಾದಂಬರಿ ಆಧಾರಿತ ಚಿತ್ರ ಚಂದವಳ್ಳಿಯ ತೋಟ, ರಾಜ್, ಜಯಂತಿ ಮತ್ತು ಉದಯಕುಮಾರ್ ನಟನೆಯ ಚಿತ್ರ ಅನುರೂಪವಾದದ್ದು ಅಂತ ಮುರಾರಿ ಕುಲಕರ್ಣಿಯವರು ರಾಯಚೂರಿನಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಶ್ರೀಕೃಷ್ಣದೇವರಾಯ ಚಿತ್ರದ ಗೀತೆ, ಈ ಗೀತೆಗೆ ಧ್ವನಿಯಾಗಿದ್ದಾರೆ ಇಷ್ಟಾನಕಿ, ಪಿ ಲೀಲಾ ಹಾಗೂ ಚೋರುಷವರು, ಸಂಗೀತವನ್ನು ನೀಡಿದ್ದಾರೆ TG ಲಿಂಗಯ್ಯ.

ಶ್ರೀಕೃಷ್ಣದೇವರಾಯ ಚಿತ್ರದ ಚಂದದ ಒಂದು ಗೀತೆಯನ್ನು ಕೇಳಿ ಬಂದ್ವಿ ಅಲ್ವೇ. ಇನ್ನು ಮುಂದಿನ ಸಂದೇಶವನ್ನು ಕಳಿಸಿರುವರು ಸಿಟಿ ಚಂದ್ರಶೇಖರ್ ವಸಂತಕುಮಾರಿ, ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ. ಹಳೆಯ ಹಾಡುಗಳು ಹೇಳುವುದೇ ಒಂದು ಆಹ್ಲಾದಕರ ಅನುಭವ. ಆಹಾ, ಎಂಥ ಸೊಗಸಾದ ಇಂಪಾದ ಉತ್ತಮ ಸಾಹಿತ್ಯ ಸಂಗೀತ ಗಾಯನ. ಕೇಳುತ್ತಿದ್ದರೆ ಸಮಯ ಹೋಗುತ್ತಿರುವುದೇ ಗೊತ್ತಾಗ್ತಿಲ್ಲ, ಹಾಗೆ ನಿದ್ರೆಗೆ ಜಾರುತ್ತಿದ್ದೇವೆ. ಶುಭರಾತ್ರಿ ಅಂತ ಹೇಳಿದರೆ ನಮಸ್ಕಾರ ಮೇಡಮ್, ಹೋಲ್ಡ್ ಈಸ್ ಗೋಲ್ಡ್ ಎನ್ನುವಂತಹ ಅಳಿಯ ಚಿತ್ರಗೀತೆಗಳನ್ನು ಕೇಳುವುದೇ ಒಂದು ಆನಂದ. ಪ್ರಸಾರ ಮಾಡುತ್ತಿರುವ ನಿಮಗೆ ಧನ್ಯವಾದಗಳು. ಲಭ್ಯವಿದ್ದರೆ ಸಂಧ್ಯಾರಾಗ ಚಿತ್ರದ ದೀನನ ಬಂದಿರುವ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಎನ್ ಪಿ ಚಂದ್ರಪ್ಪ, ವಿಶ್ರಾಂತ ಶಿಕ್ಷಕ ವಿದ್ಯಾನಗರ ಹರಿಹರದಿಂದ. ಇನ್ನು ಜಯಪುಟ್ಟಸ್ವಾಮಿಯವರು ಕೆನಡಾದಿಂದ, ನಮಸ್ತೆ ಮೇಡಮ್, ಸವಿ ನೆನಪು ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ. ಅಪರೂಪದ ಹಳೆಯ ಕನ್ನಡ ಚಿತ್ರಗೀತೆಗಳು ತುಂಬಾನೇ ಮಧುರವಾಗಿ ಬರ್ತಾ ಇದೆ. ಎಲ್ಲ ಹಾಡುಗಳು ತುಂಬ ಇಷ್ಟ ಆದವು, ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಹಾಯ್ ಮೇಡಮ್, ಹೋಲ್ಡ್ ಇಸ್ ಗೋಲ್ಡ್ ಸಾಂಗ್ ಸೂಪರ್, ಗುಡ್ ನೈಟ್ ಅಂತ ಹೇಳ್ತಾ ಇರೋರು ಬಿ ಎಚ್ ಆಂಜನೇಯ, ಓಲ್ಡ್ ಟೌನ್ ಹನುಮಂತ ನಗರ್ ಭದ್ರಾವತಿಯಿಂದ. ಹಿಂದಿಯ ಮೊಘಲ್ ಎ ಅಜಾಮ್ ಸೆಟ್ಟಿನ ಪರಿಕರಗಳನ್ನೇ ಬಹುಪಾಲು ಉಪಯೋಗಿಸಿ ತೆಗೆದ ಚಿತ್ರ ಶ್ರೀಕೃಷ್ಣದೇವರಾಯ. ಅಷ್ಟೊಂದು ಯಶಸ್ವಿಯಾಗಿ ಚಿತ್ರ ಪಂತಲು ಅವರನ್ನ ಸಾಕಷ್ಟು ಘಾಸಿಗೊಳಿಸಿತ್ತು ಅಂತ ಹೇಳ್ತಾ ಇದ್ದಾರೆ ಮುರಾರಿ ಕುಲಕರ್ಣಿಯವರು ರಾಯಚೂರಿನಿಂದ. ಇನ್ನು ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಎಸ್ ಜಾನಕಿಯವರ ಧ್ವನಿ ಇರುವಂತಹ ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದಾರೆ. ಎಂ ರಂಗರಾವ್, ಕರುಳಿನ ಕರೆ ಚಿತ್ರದ ಗೀತೆ ನಿಮಗಾಗಿ.

ಪಿತಾ ನೀಲಮ್ಮಚಂಡಿ ಸಾಂಗ್ಲಿ ಜಿಲ್ಲೆಯ ಜತಾ ತಾಲೂಕು ಸುಣ್ಯಾಳ ಗ್ರಾಮದಿಂದ ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ. ಈಗ ಹಾಡುಗಳು ತುಂಬ ಸೂಪರ್ ಆಗಿವೆ ರೀ, ನಮ್ಗೆ ಯಾವುದಾದ್ರೂ ಹಾಡನ್ನು ದಯವಿಟ್ಟು ಪ್ರಸಾರ ಮಾಡ್ರಿ, ಶುಭರಾತ್ರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬೆಂಗಳೂರಿನ ಕರಗವೆಂದೇ ಪ್ರಚಲಿತ ರೈತರ ಸುಗ್ಗಿಯ ಉತ್ಸವ ಇಂದಿಗೂ ಅಷ್ಟೇ ಪ್ರಖ್ಯಾತಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ, ನಮಸ್ತೆ ಮೇಡಮ್, ಎಲ್ಲ ಹಾಡುಗಳು ಸೂಪರ್ ಆಗಿ ಬರ್ತಾ ಇದೆ. ಹೊಸೆ ಬೆಳಕು ಸಿನಿಮಾದಿಂದ ದಯವಿಟ್ಟು ಒಂದು ಹಾಡಕ್ರಿ ಮೇಡಮ್ ಅಂದಿದ್ದಾರೆ ಶಿವರುದ್ರಯ್ಯ ಈ ಹೊಸ್ಮನೆ ಭದ್ರಾವತಿಯಿಂದ. ಶ್ರೋತೆಗಳೇ, ಸಮಯ ಆಗೇ ಬಿಡ್ತು. ಇದೊಂದು ಕಡೆಯ ಗೀತೆಯೊಂದಿಗೆ ಇಲ್ಲಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಡೆಯ ಸಂದೇಶವನ್ನು ಓದುತ್ತಾ ಯಾರು ಅಂತ ನೋಡಿದ್ರೆ ರೂಪ ಹೆಚ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಕಡಲೆಕಾಯಿ ಕಡಲೆಕಾಯಿ ಹಾಡು ಸೂಪರಾಗಿತ್ತು ಮೇಡಮ್ ಅಂದಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ, ಇಂದಿನ ಬೆಳಿಗ್ಗೆಯಿಂದ ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಇಂದಿನ ಕಡೆಯಾಗೀತೆ ನಿಮಗಾಗಿ, ಕಡೆಯ ಒಂದು ಸಂದೇಶ. ಶಾಂತಾಚಾರ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಮೇಡಮ್ ಭದ್ರಾವತಿಯಲ್ಲಿ ಪ್ರಸಾರವಾಗ್ತಿರುವ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರ್ತಿದೆ, ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ, ಎಲ್ಲ ಹಾಡುಗಳು ಮನಸ್ಸಿಗೆ ಸಂತೋಷ ನೆಮ್ಮದಿ ಎಲ್ಲವನ್ನು ತಂದುಕೊಡುತ್ತೆ, ಶ್ರೋತೃಗಳಿಗೆ ಇಂತಹ ಅದ್ಭುತ ಕಾರ್ಯಕ್ರಮಗಳನ್ನು ನೀಡ್ತಿರೋಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದ, ಶುಭರಾತ್ರಿ. ಕೇಳಿದ್ರಿ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯಾಗೀತೆ ನಿಮಗಾಗಿ ಮೂಡಿ ಬರ್ತಿದೆ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ, ಕಲ್ಪವೃಕ್ಷ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಈಗ ಸಮಯ 10:30 ಆಗತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ.

ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ 101.4 ಮೆಗಾ ಹರ್ಟ್ಸ್ ಮತ್ತು ಎಫ್ಎಂ 103.0 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ನಾಡಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಸಾರವಾಗುವುದು. ಈಗ ವೇಳೆ 11:10:48 ಆಕಾಶವಾಣಿಯ ಕೇಳುಗರಿಗೆಲ್ಲ ಸುಖ ನಿದ್ರೆಯ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ನನ್ನ ವಿದಾಯ. ನಾನು ನಾಡಿನ ಮೋಹನ್. ಶುಭರಾತ್ರಿ. ಜೈ ಹಿಂದ್.